ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಶ್ರೋತೃಗಳೇ, ಈ ದಿನ 2026 ಸನಿಯ ಜುಲೈ ತಿಂಗಳ 10 ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಡು ಬಾಬಳಿಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಜ್ಞಾನದೀಪ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮ. 9:20 ನಮ್ಮೂರು, 9:50 ಗಾನಗಂಧರ್ವ, 10:20 ಕಾನೂನು ಸಲಹೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಪ್ರತಿದಿನದ ವಿಶೇಷ ಹಾಗೂ 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ. ಪ್ರಿಯ ಶ್ರೋತೃಗಳೇ, ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಬಿತ್ತರಗೊಳ್ಳಲಿವೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಹರಿಚಂದ್ ಅನ್ನೋನು ಒಬ್ಬ ವ್ಯಾಪಾರಿ. ಅವನು ಕಬೀರರ ಕಡೆ ಹೋದ. ಸ್ವಾಮಿ, ನನ್ನ ಮನಸ್ಸಿಗೆ ಶಾಂತಿನೇ ಇಲ್ದಂಗಾಗಿದೆ. ಶಾಂತಿ ದೊರಿಬೇಕಾದ್ರೆ ಸನ್ಯಾಸವೂ ಆಗ್ಬೇಕಾ? ಸನ್ಯಾಸ ಬಿಟ್ರೆ ಬೇರೆ ಹಾದಿ ಇಲ್ವಾ ಅಂತ ಕೇಳಿದ. ಕಬೀರ್ ಹೇಳ್ದ, ಇಲ್ಲಪ್ಪ, ನೀನು ಸನ್ಯಾಸ ತಗೋಬೇಕು ಅಂತೇನಿಲ್ಲ, ನೀನು ಮನೆಯನ್ನೇ ನಂದನವನವಾಗಿ ಮಾಡ್ಕೋಬಹುದಲ್ಲೋ. ಆದ್ರೆ ಸಾಧ್ಯ ಆಗೋದು ಯಾವಾಗ ಗೊತ್ತಾ? ನಿನ್ಗೆ ಅನುರೂಪಳಾದಂಥ, ನಿನ್ನ ಮಾತಿಗೆ ಹೊಂದಿಕೊಂಡಿರುವಂಥ ಹೆಂಡತಿ ಇದ್ರೆ ಮಾತ್ರ ಸಾಧ್ಯ ಅಂದ್ರು ಕಬೀರ್. ಮೂಲ್ಚಂದ ಹಣೆ ಮೇಲೆಲ್ಲ ನೀರಿಗೆ ಮೂಡ್ಬಿಡ್ತು. ಯಾಕೋ ಮೂಲ್ಚಂದ, ಸಂಶಯ ಬಂತ ನಿನಗೆ, ನಂಬಿಕೆ ಬರಲಿಲ್ವಾ? ತೋರಿಸ್ತೀನಿ ಬಾ. ಮನೆ ಕರ್ಕೊಂಡು ಹೋದ್ರು ಕಬೀರ್. ನೇಕಾರ ತಾನೆ ಕಬೀರ್, ಅವ್ರ ಹೆಂಡತಿ ಬಟ್ಟೆನೆ ಆಯ್ತಾ ಕೂತ್ಕೊಂಡಿದ್ರು. ಕಬೀರ್ ಕರೆದ್ರು, ಇಲ್ಲಿ ಬಾ ಇಲ್ಲಿ ಅಂತ ಕರೆದ್ರು. ಆಕೆ ಬಂದ್ಲು, ಒಂದು ಹಿಡಿ ಮಣ್ಣು ತಗೊಂಡು ಬಾ ಹೊರಗಡೆ ಹೋಗಿ ಅಂದರು. ಆಕೆ ಏನೂ ಕೇಳಲಿಲ್ಲ, ಮಾತು ಆಡಲಿಲ್ಲ, ಹೋಗಿ ಒಂದಿಷ್ಟು ಮಣ್ಣು ತಂದುಕೊಟ್ಲು. ನಂತರ ಒಂದಿಷ್ಟು ತುಪ್ಪ ತಗೊಂಡು ಬಾ ಅಂದರು. ಆಕೆ ತುಪ್ಪನೂ ತಂದು, ಆಮೇಲೆ ಆಕೆ ಹೇಳಿದ್ರಂತೆ, ಅಮ್ಮ ಇಲ್ಲುಡು, ಈ ಮಣ್ಣದೇ ಅಲ್ಲ, ತುಪ್ಪದಲ್ಲಿ ಕೆಲಸಿ ಚೆನ್ನಾಗಿ ನಾದು, ಮುದ್ದೆ ಮಾಡು ಅಂದರು. ಆಕೆ ಅದು ಮಾಡಿದ್ಲು. ಏಕೆಂದು ಕೇಳಲೇ ಇಲ್ಲ, ಆ ನಾದಿದ ಮುದ್ದೆ ಮಣ್ಣು ಮುದ್ದೆ ಆಯ್ತಲ್ಲ. ಹೆಂಡತಿ ಹೇಳಿದ್ರು, ನೋಡು ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕು, ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸು, ಕಾಯಿಸಿ ಮಣ್ಣಿನ ಮುದ್ದೆ ಇದಾವಲ್ಲ ಅದನ್ನು ಕರಿ, ಕರೆದು ಬಿಡು ಅಂತ. ಆಗ ಕರೆದ್ಲು, ತಟ್ಟೆಯಲ್ಲಿ ಹಾಕಿದ್ಲು. ಇನ್ನಿ ಹೋಗಪ್ಪ ಅಂತ ಹೆಂಡತಿ ಹೋದ್ರು. ಒಂದು ಪ್ರಶ್ನೆ ಕೇಳಲಿಲ್ಲ, ಆಕೆ ಹೋಗ್ಬಿಟ್ರು. ಮೂಲ್ಚಂದ ಇದನ್ನೆಲ್ಲ ಬಾಯಿ ತಕ್ಕೊಂಡು ನೋಡ್ತಾನೆ ಇದ್ದ. ಕಬೀರನ್ನ ಕೇಳಿದ್ದಂತೆ, ಈಗ ನೋಡಿದೆಯಲ್ಲ ಮನೆಯನ್ನು ಸ್ವರ್ಗ ಮಾಡೋ ವಿಧಿ ಹೇಗೆ ಅಂತ, ನೀನು ಮನೆಯಲ್ಲಿ ಮಾಡು, ಅರ್ಥ ಆಗ್ತದೆ ಅಂದ್ರು ಕಬೀರ್. ಇದರಲ್ಲಿ ಏನು ವಿಶೇಷ? ಇದೇನು ಮಣ್ಣಿನ ಮುದ್ದೆ ಮಾಡಿ ಎಣ್ಣೆಯಲ್ಲಿ ಕರೆಯೋದೆಂದು ದೊಡ್ಡದು, ನಾನು ಮಾಡ್ತೀನಿ ಅಂತ ಮೂಲ್ಚಂದ ಕುಣ್ಕೊಂಡು ಮನೆಗೆ ಬಂದ. ಮನೆಗೆ ಬಂದಾಗ ಹೆಂಡತಿ ತನ್ನ ಸ್ನೇಹಿತೆಯರ ಜೊತೆಗೆ ಹಾಡು ಹಾಡ್ಕೊಂಡು ಕೂತಿದ್ಲು. ಮೂಲ್ಚಂದ ತೋರಿಸ್ಬೇಕಲ್ಲ ತಂದು, ಒಂದು ಹೇಳ್ದ, ಏ ಬಾಯಿಲಿ, ನನ್ನ ಗುರು ಕಬೀರರು ಮನೆಯನ್ನು ಸ್ವರ್ಗ ಮಾಡೋದು ಹೇಗೆ ಅಂತ ಕಲಿಸ್ಕೊಟ್ಟಿದ್ದಾರೆ, ಅದೊಂದು ಕೆಲಸ ಮಾಡು, ಬೇಗ ಹೊರಗಡೆ ಹೋಗಿ ಒಂದು ಹಿಡಿ ಮಣ್ಣು ತೊಗೊಂಡು ಬಾ ಅಂದ. ಯಾಕಂದ್ರೆ ನೀ ಬೇಡ, ಈಗ ನನ್ನ ಸ್ನೇಹಿತರಿದ್ದಾರೆ, ಹೋದ ನಾನು ನೋಡೋಣಂತೆ ಅಂತ ಹೊರಟೇ ಬಿಟ್ಲಕ್ಕೆ ನಿಂತ್ಕೊಳ್ಳೇ ಇಲ್ಲ. ಇವನು ಕೋಪ ಬಂತು, ಕಿರಿಚಿಕೊಂಡ. ಏಯ್ ಬಾಯಿಲಿ, ಹೇಳಿದ ಕೇಳಿಸಲ್ಲ ನಿನಗೆ ಅಂತ ಕೂಗಿದ. ಆಕೆ ಮುಖ ಗಂಟಿಕ್ಕೊಂಡು ಬಂದು ದರ ದರ ದರ ಹೊರಗಡೆ ಹೋಗಿ ಒಂದು ಮುಷ್ಟಿ ಹಿಡಿ ಮಣ್ಣು ತಂದು ಇವನ ಮುಂದೆ ಸುರಿದ್ಲು. ತಗೋ ಅಂತ ಇವನು ಹೇಳಿದ, ಒಂದು ಮೇಳೆ ತುಪ್ಪ ತೊಗೊಂಡು ಬಾ ಅಂದ. ಯಾಕೆ ಅಂತ ಕೇಳಿದ್ಲಕ್ಕೆ, ಪ್ರಶ್ನೆ ಮಾಡಬೇಡ, ಬಾಯಿ ಮುಚ್ಕೊಂಡು ಹೇಳದಷ್ಟು ಮಾಡು ಅಂದ. ಆಕೆ ಗೊಣಕೊಂಡು ಹೋಗಿ ಒಂದು ತುಪ್ಪದ ಮೇಳೆ ತಂದು ಇವನ ಮುಂದೆ ಕುಕ್ಕಿದ್ಲು. ಕೂಡು ಹೋಗಬೇಡ, ಕೈ ಹಿಡಿದು ಕೂಡಿಸೋದಾಕೆನ ಕೂಡಿಲಿ. ಈಗ ಈ ಮಣ್ಣನ್ನು ತುಪ್ಪದಲ್ಲಿ ಕಲಸಿ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಎಣ್ಣೆಯಲ್ಲಿ ಕರೆದು ಬಿಡಿ ಅವನ್ನ ಉಂಡೆ ಮಾಡಿ ಅಂದ. ಆಕೆ ಕಣ್ಣು ಕೆಂಪಾಗ್ಬಿಡ್ತು. ಏ ಹುಚ್ಚಿರ್ದಿದೆ ನಿನಗೆ, ನಿನ್ನ ಗುರು ಒಬ್ಬ ಮೂರ್ಖ, ನೀ ಮಹಾಮೂರ್ಖ. ಈಗೆಲ್ಲ ತುಪ್ಪ ಮಣ್ಣಲ್ಲಿ ಹಾಕಿ ಕರೆಸೋದಾದನ, ಮಕ್ಕಳಿಗೆ ಅಂತಿಟ್ಟು ತುಪ್ಪ ಮಣ್ಣಲ್ಲಿ ಹಾಕ್ತೀಯನೋ ನೀನು ಅಂತ ಜೋರಾಗಿ ಕೂಗಾಡಿದ್ದು. ಇವನು ಕೂಗಾಡಿದ, ಕೋಪ ಹೆಚ್ಚಾಗಿ ಮೂಲ್ಚಂದ ಹೆಂಡತಿಯನ್ನು ಹೊಡೆದಾಕಿದ. ಮನೆ ಇದ್ದವ್ರಲ್ಲೇ ಹೆಂಗಸರೆಲ್ಲ ಓಡೋಗ್ಬಿಟ್ರು. ಇವನು ಸ್ವರ್ಗ ಮಾಡಬೇಕು ಅಂತ ಹೋದಂಥ ಮನೆ ನರಕಾಗಿ ಹೋಯ್ತು. ಕಬೀರ್ ಮನೆಗೆ ಬಂದ, ಮತ್ತೆ ಇವನು ಹಿಂಗಾಯಿತು ಅಂತ ಹೇಳ್ದ. ಶಿಷ್ಯನಿಗೆ ಹೇಳಿದ್ರು, ಸಮಾಧಾನ ಹೇಳಿದರು, ನೋಡಪ್ಪ, ಹೆಂಡತಿ ವಿಧೇಯ ಆಗೋದು ಆಜ್ಞೆಯಿಂದಲ್ಲ. ನಿನ್ನ ಹೆಂಡತಿ ವಿಧೇಯಲಾಗಿಲ್ಲ ಅಂತ ನಿನ್ನ ಕೋಪ ಬಂತಲ್ಲ, ಹೆಂಡತಿ ವಿಧೇಯಲಾಗಿ ನಡ್ಕೋದು ಎದರಿಂದ ಗೊತ್ತಾ? ಪತಿಯ ನಡತೆಯಿಂದ, ಅವನ ಪ್ರೀತಿಯಿಂದ, ಅವನ ಸಹನೆಯಿಂದ, ತಿಳುವಳಿಕೆಯಿಂದ. ಅದರಿಂದ ಅವಳ ಹೃದಯವನ್ನು ನಿಧಾನವಾಗಿ ಗೆಲ್ಲಬೇಕಪ್ಪ, ಅಧಿಕಾರದಿಂದಲ್ಲ. ನಿನ್ನ ನಡವಳಿಕೆಯಿಂದ ಆಕೆಗೆ ಎಂಥ ನಂಬಿಕೆ ಬರಬೇಕು ಅಂದರೆ, ನೀನು ಹೇಳಿದ ಪ್ರತಿ ಮಾತಿನಲ್ಲೂ ಆಕೆಗೆ ವಿಶ್ವಾಸ ಬರ್ತದೆ. ನೀನು ಕಾರಣ ಇಲ್ಲದೆ ಏನೂ ಹೇಳಲ್ಲ ಅಂತ ಖಾತ್ರಿಯಾಗಿಬಿಡುತ್ತೆ. ಯಾಕಂದರೆ ನಿನ್ನ ನಡವಳಿಕೆ ಹಾಗೆ.

ಇದೆ, ನಿನ್ನ ಪ್ರೀತಿ ಹಾಗಿದೆ, ಸಹನೆ ಹಾಗಿದೆ, ತಾಳ್ಮೆ ಇದೆ. ಹಾಗಾದಾಗ ಆಕೆ ನೀ ಏನು ಹೇಳಿದ್ರು ಕೂಡ ಯಾವುದೂ ಒತ್ತಡ ಇಲ್ಲದೆ ನಿನ್ನ ಮಾತನ್ನು ಕೇಳ್ತಾಳೆ. ಎಲ್ಲಿ ಗಂಡ ಹೆಂಡತಿಯರಿಬ್ರು ಪರಸ್ಪರ ಯಾವ ಪ್ರಶ್ನೆಯನ್ನು ಕೇಳದೆ ಒಪ್ಪಿಕೊಳ್ಳುವಷ್ಟು ಪ್ರೀತಿ ಇದ್ದಾಗ ಆ ಮನೆ ಸ್ವರ್ಗ ಆಗುತ್ತೆ. ಎಷ್ಟು ಚಂದದ ಮಾತಲ್ವಾ. ಎಲ್ಲ ಗಂಡಂದ್ರು ಹೆಂಡದ್ರು ತಮ್ಮ ವಿಧೇಯರಾಗಿರ್ಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಆದರೆ ಅವರು ಆಗಬೇಕಾದ್ರೆ ತಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಲ್ಲ. ಇಬ್ಬರೂ ಚಿಂತೆ ಮಾಡಿ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಇನ್ನೊಬ್ಬರಲ್ಲಿ ಬರೀ ದೋಷಗಳನ್ನೇ ಕಂಡು ಹಿಡ್ಕೊಳ್ಳೋ ಬದಲು ಅವರಿರೋ ಒಳ್ಳೆಯದನ್ನು ಎತ್ತಿ ಆಡಿ ಸಂತೋಷವಾಗಿದ್ದರೆ ಅದೇ ಮನೆ ಸ್ವರ್ಗ ಆಗುತ್ತಲ್ವಾ. ಅದೇ ಕಬೀರ್ ನಮ್ಗೆ ಕಲಿಸಿದಂಥ ಪಾಠ, ಮನೆಯನ್ನು ಸ್ವರ್ಗ ಮಾಡ್ಕೊಳ್ಳೋದು ಹೇಗೆ ಅಂತ.

ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸಿದ ಕರುನಾಳು ಬಾಬಳಿಕೆ ಕಾರ್ಯಕ್ರಮವನ್ನ ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/7/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು. ಡಾಕ್ಟರ್

ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 968 66 66 318. ಧನ್ಯವಾದಗಳು.

ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ DWR 162K ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟ ಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ.

0: ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಂದು ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಶ್ರಾಂತ ಉಪಕುಲಪತಿ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಗೋಧಿ ತಳಿ ಸಂಶೋಧನಾ ವಿಜ್ಞಾನಿ ಪ್ರೊಫೆಸರ್ ಆರ್ಆರ್ ಹಂಚಿನಾಳ್ ನೇತೃತ್ವದಲ್ಲಿ ಸಂಶೋಧಿಸಿದ ಉಷ್ಣ ಹವಾಮಾನದಲ್ಲೂ ಬೆಳೆಯಬಲ್ಲ ಅತ್ಯುತ್ಕೃಷ್ಟ ದರ್ಜೆಯ DWR-162 ಗೋಧಿ ತಳಿಗೆ ಜಾಗತಿಕ ಮನ್ನಣೆ ಸಿಕ್ಕಿದೆ. ಕೇಂದ್ರ ಆಹಾರ ಹಾಗೂ ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಂಡೋನೇಷ್ಯಾ ಪ್ರವಾಸದ ವೇಳೆ 100 ಟನ್ DWR-162 ಗೋಧಿ ಬಿತ್ತನೆ ಬೀಜಗಳನ್ನು ಪೂರೈಸುವುದಾಗಿ ಘೋಷಿಸಿದ್ದಾರೆ. ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉಭಯ ದೇಶಗಳ ನಡುವೆ ಈ ಒಪ್ಪಂದ ಏರ್ಪಟ್ಟಿದೆ ಎಂದು ಅವರು ತಿಳಿಸಿದ್ದಾರೆ. ಖ್ಯಾತ ವಿಜ್ಞಾನಿ, ಗೋಧಿ ತಳಿಗಳ ತಜ್ಞ ಪ್ರೊಫೆಸರ್ ಆರ್ಆರ್ ಹಂಚಿನಾಳ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: ಕರ್ನಾಟಕ ಮತ್ತು ಮಹಾರಾಷ್ಟ್ರದಂತಹ ಉಷ್ಣ ಹವಾಮಾನ ಪ್ರದೇಶಗಳಿಗೆ ಸೂಕ್ತವಾದ ಗೋಧಿ ತಳಿಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು 1985 ಗೋಧಿ ಸುಧಾರಣಾ ಕಾರ್ಯಕ್ರಮವನ್ನು DWR-162 ಗೋಧಿ ತಳಿಯನ್ನು ಭಾರತ ಸರ್ಕಾರವು 1993 ಬಿಡುಗಡೆ ಮಾಡಿತು. ಈ ತಳಿಯು ಹೆಚ್ಚಿನ ಇಳುವರಿ, ಉತ್ತಮ ಧಾನ್ಯದ ಗುಣಮಟ್ಟ, ಎಲೆ ಮತ್ತು ಕಾಂಡ ತುಕ್ಕು ರೋಗಗಳಿಗೆ ಪ್ರತಿರೋಧಕ ಹಾಗೂ ಉಷ್ಣಾಂಶವನ್ನು ತಡೆಸಿಕೊಳ್ಳುವ ವಿಶೇಷ ಸಾಮರ್ಥ್ಯದಿಂದ ರೈತರ ವಿಶ್ವಾಸ ಗಳಿಸಿತು. ನಂತರ ಇಂಡೋನೇಷ್ಯಾ ಸರ್ಕಾರವು ತನ್ನ ಉಷ್ಣವಲಯ ಪರಿಸ್ಥಿತಿಯಲ್ಲಿ ಹಲವು ಭಾರತೀಯ ಹಾಗೂ ಅಂತಾರಾಷ್ಟ್ರೀಯ ಗೋಧಿ ತಳಿಗಳನ್ನು ಪರೀಕ್ಷಿಸಿದಾಗ DWR-162 ಅತ್ಯುತ್ತಮ ಸಾಧನೆ ಮಾಡಿತು. ಇದರ ಯಶಸ್ಸಿನಿಂದ ಪ್ರಭಾವಿತರಾದ ಇಂಡೋನೇಷ್ಯಾ ಸರ್ಕಾರವು ಈ ತಳಿಯನ್ನು ವ್ಯಾಪಕವಾಗಿ ಪರೀಕ್ಷಿಸಿತು. ಈ ದೀರ್ಘಕಾಲದ ಸಹಕಾರಕ್ಕೆ ಈಗ ಹೊಸ ವೇಗ ದೊರೆತಿದೆ. ಭಾರತವು 100 ಟನ್ ಉತ್ತಮ ಗುಣಮಟ್ಟದ DWR-162 ಗೋಧಿ ಬೀಜವನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ಮುಂದಾಗಿದೆ. ಭಾರತದ ಕೃಷಿ ಸಂಶೋಧನೆಗೆ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಗೋಧಿ ತಳಿ ಅಭಿವೃದ್ಧಿ ಯೋಜನೆಗೆ ದೊರೆತಿರುವ ಅಂತಾರಾಷ್ಟ್ರೀಯ ಮನ್ನಣೆ ಆಗಿದೆ.
0: ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಹಾವೇರಿ ಜಿಲ್ಲೆಯಲ್ಲಿ .95% ಸಕ್ರಿಯ ಕೂಲಿ ಕಾರ್ಮಿಕರ ಇಕೆವೈಸಿ ಪೂರ್ಣಗೊಂಡಿದೆ ಎಂದು ವಿಧಾನಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಜಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳಲಕೊಂಡ ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಅಡಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಬಿ ಜಿರಾಮ್ಜಿ ಯೋಜನೆ ಅಡಿ 125 ದಿನಗಳ ಉದ್ಯೋಗ ಖಾತ್ರಿ ಹಾಗೂ ಕೂಲಿ ದರವನ್ನು 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಜಲಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ, ಜೀವನೋಪಾಯ ವೃದ್ಧಿ ಹಾಗೂ ವಿಪತ್ತು ನಿರ್ವಹಣೆ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗಿದೆ ಎಂದರು. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ತರುವ ಅಣಬೆ ಬೇಸಾಯದಂತಹ ಪೂರಕ ಕೃಷಿ ಚಟುವಟಿಕೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು ಎಂದು ಚಿತ್ರದುರ್ಗ ಜಿಲ್ಲೆ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕ ಆರ್ ರಜನಿಕಾಂತ್ ಕೋರಿದ್ದಾರೆ. ಹಿರಿಯೂರು ತಾಲೂಕು ಬಬ್ಬೂರು ಫಾರ್ಮ್ನಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿ ಆಯೋಜಿಸಿದ್ದ ಅಣಬೆ ಬೇಸಾಯ ಹಾಗೂ ಮೌಲ್ಯವರ್ಧನೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಅಣಬೆ ಕೃಷಿ, ಜೇನು ಸಾಕಣೆ, ಹೈನುಗಾರಿಕೆ ಹಾಗೂ ಕುರಿ ಮೇಕೆ ಸಾಕಾಣೆಯಂತಹ ಪೂರಕ ಉಪಕಸುಬುಗಳು ರೈತರ ಆದಾಯ ಸ್ಥಿರತೆಗೆ ನೆರವಾಗಲಿವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ 65 ರೈತರು ತರಬೇತಿಯಲ್ಲಿ ಭಾಗವಹಿಸಿದ್ದರು. ಮಕ್ಕಳ ಸಮಸ್ಯೆಗಳಿಗೆ ನ್ಯಾಯ ಒದಗಿಸಲು ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಜಿಎ ಮಂಜುನಾಥ್ ತಿಳಿಸಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಯೋಗದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿನ ಮಕ್ಕಳಿಗೆ ಮತ್ತು ಪೋಷಕರಿಗಾಗಿ ಬಾಲಕಿಯರ ಸರ್ಕಾರಿ ಬಾಲಮಂದಿರದಲ್ಲಿ ಸ್ಥಾಪಿಸಲಾದ ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟ್ರೀಯ ಕಾನೂನು ಸೇವೆ ಉಚಿತ ಸಹಾಯವಾಣಿ 1510 ಸದ್ಬಳಕೆ

0: ಕೊಳ್ಳುವಂತೆ ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿಂದೂಸ್ತಾನ್ ಮಷಿನ್ ಟೂಲ್ಸ್ HMT ಸೇರಿದಂತೆ ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳನ್ನು ಪುನಶ್ಚೇತನಗೊಳಿಸಲು ರಾಜ್ಯ ಸರ್ಕಾರದ ಸಕಾರಾತ್ಮಕ ಬೆಂಬಲದ ಅಗತ್ಯವಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕುದುರೆಮುಖ ಕಬ್ಬಿಣ ಅದಿರು ಸಂಸ್ಥೆಗೆ ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮದಿಂದ ಅದಿರು ಪೂರೈಸಿ ಸಂಸ್ಥೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಆರೋಗ್ಯವಂತ ಮೀನು ರುಚಿಕರ ಭಕ್ಷ್ಯ ಎಂಬ ಧ್ಯೇಯದೊಂದಿಗೆ ರಾಷ್ಟ್ರೀಯ ಮೀನು ಕೃಷಿಕರ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭಾರತ ಸರ್ಕಾರ 2001 July 10 ರಾಷ್ಟ್ರೀಯ ಮೀನು ಕೃಷಿಕರ ದಿನವೆಂದು ಅಧಿಕೃತವಾಗಿ ಘೋಷಿಸಿತು. ರಾಷ್ಟ್ರೀಯ ಮೀನು ಕೃಷಿಕರ ದಿನದ ಪ್ರಧಾನ ಕಾರ್ಯಕ್ರಮ ಇಂದು ಗೋವಾ ರಾಜ್ಯದ ರಾಜಧಾನಿ ಪಂಜಿಮ್ ಜಿಮ್ಖಾನಾದಲ್ಲಿ ಆಯೋಜಿತವಾಗಿದೆ. ಮೀನುಗಾರಿಕೆಗೆ ಬೆಂಬಲ, ಮೀನುಗಾರರ ಜೀವನೋಪಾಯ ಬಲಪಡಿಸುವುದು, ವೈಜ್ಞಾನಿಕ ಮೀನು ಸಾಕಣೆ, ನಾವೀನ್ಯತೆ ಮತ್ತು ಸುಸ್ಥಿರ ಜಲಚರ ಸಾಕಣೆಯ ಪರಂಪರೆಯನ್ನು ಗೌರವಿಸಲು ಈ ದಿನ ಮೀಸಲಿದೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಕಡಲ ಜೀವಶಾಸ್ತ್ರಜ್ಞ, ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಪ್ರೊಫೆಸರ್ VN ನಾಯಕ್.
4: July 10 ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಇದೇ ದಿನ 1957 ಮೊಟ್ಟ ಮೊದಲ ಬಾರಿಗೆ ಮೀನುಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ HL ಚೌಧರಿ ಮತ್ತು ಡಾಕ್ಟರ್ KH ಅಲಿಕುಣಿ ಯಶಸ್ವಿಯಾಗಿ ಮೀನಿನಲ್ಲಿ ಪ್ರೇರಿತ ಸಂತಾನೋತ್ಪತ್ತಿ ಅಂದರೆ ಇಂಡ್ಯೂಸ್ಡ್ ಬ್ರೀಡಿಂಗ್ ಯಶಸ್ವಿಯಾಗಿ ಮಾಡಿದರು. ಇದೊಂದು ಭಾರತದ ಮೀನುಗಾರಿಕಾ ಅಭಿವೃದ್ಧಿಯ ಹಾದಿಯಲ್ಲಿ ಅತಿ ಮಹತ್ವದ ಹೆಜ್ಜೆಯಾಗಿದ್ದು ಅಂದಿನಿಂದ ಇಂದಿನವರೆಗೆ ಮತ್ಸ್ಯೋತ್ಪನ್ನ ಹೆಚ್ಚಿಸಲು ಸಾಧ್ಯವಾಯಿತು. ಡಾಕ್ಟರ್ ಚೌಧರಿಯವರನ್ನು ಈ ಸಂಶೋಧನೆಗಾಗಿ ಪ್ರೇರಿತ ಸಂತಾನೋತ್ಪತ್ತಿಯ ತಂದೆ, ಫಾದರ್ ಆಫ್ ಇಂಡ್ಯೂಸ್ಡ್ ಬ್ರೀಡಿಂಗ್ ಎಂದು ಸನ್ಮಾನಿಸಲಾಯಿತು ಮತ್ತು ಅವರನ್ನು ನೀಲಕ್ರಾಂತಿಯ ಹರಿಕಾರ ಎಂದು ಗುರುತಿಸಲಾಗುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಮೀನಿನ ಬೇಡಿಕೆ ಹೆಚ್ಚುತ್ತಾ ಬಂದಿದೆ. ಸಿಹಿ ನೀರಿನ ಮೀನುಗಾರಿಕೆ, ನೀರಿನ ಅಭಾವದಿಂದ ನದಿಗಳಿಗೆ ಅಣೆಕಟ್ಟು ಕಟ್ಟಿರುವುದರಿಂದ ಮೀನಿನ ಪ್ರಮಾಣ ಕಡಿಮೆಯಾಗುತ್ತಿರುವುದರಿಂದ ಬಹಳ ಕಷ್ಟಕ್ಕೆ ಮೀನುಗಾರರನ್ನು ತಳ್ಳಿದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ್ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತಿರಾಜ್ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಡಾ ಸುರೇಶ್ ನಾಡಗೌಡರ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆಯ ಪ್ರಭಾರ ನಿರ್ದೇಶಕರಾಗಿ ಶಿರ ಮತ್ತು ಕುತ್ತಿಗೆ ಗಂಥಿ ಶಾಸ್ತ್ರ ತಜ್ಞ ಡಾ ಆರ್ ಕೃಷ್ಣಪ್ಪ ನೇಮಕಗೊಂಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ 2026 ಹಾಗೂ ನಗರ ಸ್ವಚ್ಛತೆ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಹೊಸ ನಿಯಮಗಳ ಕುರಿತು ಜನಜಾಗೃತಿ ಮೂಡಿಸಲು ರಾಯಚೂರಿನಲ್ಲಿ ಮ್ಯಾರಥಾನ್ ಹಾಗೂ ಸೈಕ್ಲೋಥಾನ್ ಜರುಗಿದವು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಸವಪುರ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿಗೆ 2 ಗಂಡು ಚಿರತೆ ಸೆರೆಸಿಕ್ಕಿದೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಂದು ಸಂಜೆ 6 ದಿವಂಗತ ಸಿದ್ಧಲಿಂಗ ದೇಸಾಯಿ ದತ್ತಿ ಅಂಗವಾಗಿ ಸಿದ್ಧಲಿಂಗ ದೇಸಾಯಿ ರಂಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಏರ್ಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ DWR 162 ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ HD ಕುಮಾರಸ್ವಾಮಿ. ಇಂದು ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತೆ

0: ಪ್ರಸಾರ ಈ ಬೆಳಗ್ಗೆ 7:35.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 71 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVG ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
5: ನಭದ ಬಯಲೊಳ್ ಅನಂತ,
6: ನಭದ ಬಯಲೊಳ್ ಅನಂತ,
5: ಮನದ ಗುಹೆಯೊಳ್ ಅನಂತ,
6: ಮನದ ಗುಹೆಯೊಳ್ ಅನಂತ,
5: ಉಭಯದ ನಡುವೆ,
6: ಉಭಯದ ನಡುವೆ
5: ಸಾಧ್ಯಂತ ಜೀವಕಥೆ,
6: ಸಾಧ್ಯಂತ ಜೀವಕಥೆ,
5: ವಿಭು ಒಬ್ಬನೀ,
6: ವಿಭು ಒಬ್ಬನೇ
5: ಗಾಳಿ ಬುಡ್ಡೆಗಳನ್ನು ಊದುವನು,
6: ಗಾಳಿ ಬುಡ್ಡೆಗಳನ್ನು ಊದುವನು,
5: ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ,
6: ಹಬೆಗುಳ್ಳೆಯೋ ಸೃಷ್ಟಿ ಮಂಕುತಿಮ್ಮ.
4: ನಭ ಅಂದ್ರೆ ಆಕಾಶ. ಆಕಾಶವನ್ನು ನೋಡಿದಾಗ ಅದಕ್ಕೆ ಎಲ್ಲಿ ಸ್ಟಾರ್ಟಿಂಗು ಎಲ್ಲಿ ಎಂಡಿಂಗು ನಮ್ಗೆ ಗೊತ್ತಾಗಲ್ಲ. ಅನಂತ ಅಂತ ಇಲ್ಲ, ಅದಕ್ಕೆ ಆದಿಯೂ ಇಲ್ಲ ಅಂತವೂ ಇಲ್ಲ. ಇದು ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಸುಲಭ. ಒಂದು ವಿಸ್ತಾರವಾದಂಥ ಒಂದು ಭೂಪ್ರದೇಶವನ್ನು ನೋಡಿದಾಗ ಓ ಇದು ದೊಡ್ಡದಪ್ಪ ಅನಿಸುತ್ತೆ. ಅದಕ್ಕಿಂತ ದೊಡ್ಡದಾದಂಥ ಒಂದು ಪ್ರದೇಶವನ್ನು ನೋಡಿದಾಗ ಓ ಇದು ಅದಕ್ಕಿಂತ ದೊಡ್ಡದು ಅಂತ ಗೊತ್ತಾಯಿತು. ಸೊ ನಾವು ಅಂತಗಳನ್ನು ಹೆಚ್ಚಿಸ್ತಾ ಹೋಗ್ತಾ ಇದ್ದೀವಿ. ಇಲ್ಲಿಂದ ಇಲ್ಲಿಗೆ ಅಂತ ಇರುವಂತ ಒಂದು ಸೀಮಿತವಾದಂಥ ಪರಿಕಲ್ಪನೆಯನ್ನ ಹೆಚ್ಚಿಸ್ತಾ ಆ ಸೀಮೆಗಳನ್ನ ದೊಡ್ಡದ್ ಮಾಡ್ತಾ ಹೋದಾಗ ಓ ಇದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಇದು ದೊಡ್ಡದು ಅಂತ ನಾವು ಅನ್ಕೊಳ್ಳೋದು, ಕಲ್ಪಿಸ್ಕೊಳ್ಳೋದು ಸುಲಭ ಆಗುತ್ತೆ. ಹಾಗೆ ಆಕಾಶವನ್ನ ನೋಡಿದಾಗ ಇದಕ್ಕೆ ಅಂತವೇ ಇಲ್ವಲ್ಲ ಅಂತ ಅನ್ಸುತ್ತೆ. ಸೊ ಅನಂತ ಯಾವುದಕ್ಕೂ ನಿಲುಕದಂತಹ ಒಂದು ವಿಸ್ತೀರ್ಣ ಅಲ್ಲಿದೆ ಅನ್ನೋದನ್ನ ನಾವು ಯಾವ್ದಾದ್ರು ಕಲ್ಪನೆ ಮಾಡ್ಕೊಳ್ಬೇಕಾದ್ರೆ ಅದು ಆಕಾಶ ಅಂತ ಹೇಳ್ತೀವಿ. ಸೊ ನಭದ ಬಯಲಿನಲ್ಲಿ ಅನಂತವಿದೆ. ಇದು ಒಂದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ. ಆದ್ರೆ ಇನ್ನೊಂದು ಕೂಡ ಇದೆ, ಮನದ ಗುಹೆಯಲ್ಲಿ ಅನಂತ. ಒಂದು ಗುಹೆ ಅಂತಂದ್ರೆ ನಾವೇನ್ ಅನ್ಕೋತೀವಿ, ಅದೊಂದು ಚಿಕ್ಕ ಜಾಗ ಅಲ್ವಾ, ಯಾವುದೋ ಬೆಟ್ಟ ಇದೆ, ಆ ಬೆಟ್ಟದಲ್ಲಿ ಒಂದು ಗುಹೆ ಇದೆ ಅಂದ್ರೆ ಆ ಗುಹೆ ಒಳಗಡೆ ನಾವು ಹೋಗ್ತೀವಿ, ಅದು ಎಂಡ್ ಆಗುತ್ತೆ, ಅಲ್ಲಿಗೆ ವಾಪಸ್ ಬರ್ತೀವಿ, ಅದನ್ನ ನಾವು ಗುಹೆ ಅಂತ ನಮ್ಮ ಪರಿಕಲ್ಪನೆ. ಮನಸ್ಸಿನಲ್ಲಿಯೂ ಕೂಡ ಒಂದು ಗುಹೆ ಇದೆಯಂತೆ. ಅದು ನಮ್ಮ ಉಪನಿಷತ್ತುಗಳಲ್ಲಿ ಇದರಲ್ಲೆಲ್ಲ ಬಹಳ ಸಾಮಾನ್ಯವಾಗಿ ಉಪಯೋಗಿಸುವಂತ ಒಂದು ಎಕ್ಸ್ಪ್ರೆಷನ್, ಮನ ಅನ್ನುವಂಥ ಒಂದು ಗುಹೆಯ ಒಳಗಡೆ ಭಗವಂತ ಇದ್ದಾನೆ ಅಂತೆಲ್ಲ ನಾವು ಮಾತಾಡ್ತೀವಿ. ಸೊ ಮನದ ಗುಹೆಯಲ್ಲಿ ಅನಂತ ಹೇಗೆ ತುಂಬಿಸೋದಕ್ಕೆ ಸಾಧ್ಯ, ಇದು ಸ್ವಲ್ಪ ಕಷ್ಟ. ಇದನ್ನ ನಾವು ವಿವರಿಸೋದಕ್ಕೆ ನಮ್ಮ ಸೀಮಿತವಾದಂಥ ದೃಷ್ಟಿಗೆ ಹೆಚ್ಚು ಬಲವನ್ನು ಕೊಡುವಂಥ ಕೆಲವು ಪರಿಕರಗಳಿರುತ್ತೆ, ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಈಗ ದೂರದಲ್ಲಿ ಏನೋ ಯಾರೋ ಬರ್ತಾ ಇದಾರಪ್ಪ, ಅವ್ರು ನಮಗೆ ಕಾಣಿಸ್ಬೇಕು ಅಂತಂದ್ರೆ ನಾವು ಯಾವ ಪರಿಕರವನ್ನು ಉಪಯೋಗಿಸ್ಬೋದು? ನಾವು ಒಂದು ಬೈನಾಕ್ಯುಲರ್ಸ್ ಉಪಯೋಗಿಸ್ತೀವಿ, ಅಂದ್ರೆ ದೂರದ್ದು ನಮಗೆ ಹತ್ತಿರ ಕಾಣುತ್ತೆ. ಹಾಗೆ ಟೆಲಿಸ್ಕೋಪ್ ನ ಉಪಯೋಗಿಸಿದ್ರೆ ಅಲ್ಲೆಲ್ಲೋ ಇರುವಂತ ಚಂದ್ರ, ಅಲ್ಲೆಲ್ಲೋ ಇರುವಂತ ನಕ್ಷತ್ರ ಇವೆಲ್ಲ ನಮಗೆ ಹತ್ತಿರದಲ್ಲಿ ಕಾಣುತ್ತೆ. ಸೊ ಆ ಟೆಲಿಸ್ಕೋಪಿನ ಶಕ್ತಿಯನ್ನ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಹೋದಂತೆ ಕೇವಲ ಸಾವಿರಾರು ಮೈಲಿ ದೂರ ಅಲ್ಲ, ಲಕ್ಷಾಂತರ ಮೈಲಿ, ಕೋಟ್ಯಾಂತರ ಮೈಲಿ ದೂರ ಇರುವಂತ ಪ್ರಕೃತಿಯ ವಿಚಿತ್ರಗಳು ಕೂಡ ನಮಗೆ ಕಾಣಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ಅನಂತವನ್ನ ನಮಗೆ ತೋರಿಸ್ತಾ ಇದೆ. ಹಾಗೆ ಈಗ ಒಂದು ಎಲೆ ಅಥವಾ ನಮ್ಮ ಚರ್ಮ, ಒಂದು ಕೂದಲು, ಇದು ಸಣ್ಣದು ಅಂತ ನಮಗೆ ಗೊತ್ತು, ಕೂದಲು ಸಣ್ಣದು ಅಂತ ನಮಗೆ.

ಬಂತು. ಚರ್ಮದ ಒಂದು ಸಣ್ಣ ಭಾಗವನ್ನು ತಗೊಂಡ್ರೆ ಅದು ಸಣ್ಣದು, ಒಂದು ಚಿಕ್ಕ ಎಲೆ ಅದು ಚಿಕ್ಕದು ಅಂತ ಗೊತ್ತು. ನಭದ ಅನಂತವನ್ನು ನೋಡಿದ ನಂತರ ಇದ್ಯಾವುದೋ ಒಂದು ಸಣ್ಣ ಎಲೆಯನ್ನು ನಾವು ನೋಡಿದಾಗ ಓ ಇದೇನಪ್ಪ ಇಷ್ಟು ಚಿಕ್ಕದು ಅಂತ ಅನ್ಸುತ್ತೆ. ಆದರೆ ಅದನ್ನ ಒಂದು ಲೆನ್ಸ್ ಇಟ್ಕೊಂಡು ನೋಡೋಣ, ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್, ಅದನ್ನ ಇಟ್ಕೊಂಡು ನೋಡಿದಾಗ ಏನಾಯ್ತು, ಸಣ್ಣದಾಗಿದ್ದಂತ ಎಲೆ ನಮಗ್ ದೊಡ್ಡದಾಗಿ ಕಾಣಿಸಕ್ ಪ್ರಾರಂಭ ಆಯ್ತು. ಆ ಲೆನ್ಸಿನ ಪವರ್ನ ನಾವು ಜಾಸ್ತಿ ಮಾಡೋಣ, ಮೈಕ್ರೋಸ್ಕೋಪ್. ಆ ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಕೊಂಡು ನೋಡಿದಾಗ ಮೊದಲು ಇಷ್ಟು ಕಾಣಿಸ್ತಾ ಇದ್ದಿದ್ದು ಈಗ ಅದಕ್ಕೆ 10 ರಷ್ಟು ದೊಡ್ಡದಾಗಿ ಕಾಣಿಸಕ್ ಶುರುವಾಯಿತು. ಈ ಮೈಕ್ರೋಸ್ಕೋಪಿನ ಪವರ್ನ ಜಾಸ್ತಿ ಮಾಡಿದ್ರೆ ಅದರ 100 ರಷ್ಟು ಜಾಸ್ತಿ ಕಾಣಿಸಕ್ ಶುರುವಾಯಿತು. ಸೊ ಹಾಗೆ ನಾವು ಸಣ್ಣ ವಸ್ತುವನ್ನ ನೋಡೋದಕ್ಕೆ ಸರಿಯಾದ ಕಣ್ಣುಗಳನ್ನು ಇಟ್ಕೊಂಡು, ಕಣ್ಣುಗಳ ಶಕ್ತಿಯನ್ನ ಹೆಚ್ಚಿಸುವಂತ ಸರಿಯಾದ ಪರಿಕರಗಳನ್ನು ಇಟ್ಕೊಂಡು ನೋಡಕ್ ಪ್ರಾರಂಭ ಮಾಡಿದ್ರೆ ಆ ಸಣ್ಣದ್ದು ಕೂಡ ದೊಡ್ಡದಾಗಿ ಇರೋ ಹಂಗೆ ಕಾಣಿಸಕ್ ಪ್ರಾರಂಭ ಆಗುತ್ತೆ. ಸೊ ಅದನ್ನ ಆಳಕ್ಕೆ ನಾವು ಇಳಿತಾ ಇಳಿತಾ ಇಳಿತಾ ಹೋದ್ರೆ ಇಷ್ಟೇ ಆಗಲ್ಲ ಅಂತ ನಾವು ಮೊದಲು ಯಾವ ಎಲೆಯನ್ನ ಅನ್ಕೊಂಡ್ವೋ ಆ ಎಲೆಯ 1 ಲಕ್ಷದಲ್ಲಿ ಒಂದು ಭಾಗವನ್ನು ನೋಡಿದಾಗಲೂ ಕೂಡ ಓ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ನಮಗನ್ಸುತ್ತೆ. ಅದು ಒಂದು ಸಣ್ಣ ಜೀವಕೋಶ. ಆ ಜೀವಕೋಶದಲ್ಲಿ ಅದೆಷ್ಟೋ ಲಕ್ಷಾಂತರ ಅಣುಗಳು. ಸೊ ಹೀಗೆ ನಮ್ಮ ದೃಷ್ಟಿಕೋನವನ್ನು ವ್ಯೂ ಪಾಯಿಂಟ್ ಅಂತ ಹೇಳ್ತೀವಿ, ನಮ್ಮ ಆಟಿಟ್ಯೂಡ್, ಆ ಆಟಿಟ್ಯೂಡ್ ಮತ್ತು ಪಾಯಿಂಟ್ ಆಫ್ ವ್ಯೂ ಅದನ್ನು ನಾವು ಸರಿ ಇಟ್ಕೊಂಡ್ರೆ ನಭದ ವಿಸ್ತೀರ್ಣವೂ ಅನಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆ ಈ ಸಣ್ಣ ಎಲೆಯಲ್ಲೂ ಕೂಡ ಆ ಅನಂತ ಅನ್ನೋದನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಮನದಲ್ಲೂ ಕೂಡ ಆಂತರಿಕವಾಗಿ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದಾಗ ಅದರಲ್ಲೂ ಕೂಡ ಈ ಅನಂತ ಅನ್ನುವಂಥ ಪರಿಕಲ್ಪನೆಯನ್ನು ನಾವು ನೋಡಬಹುದು. ಈಗ ಆ ಅನಂತ ಒಂದು ಕಡೆ, ಈ ಅನಂತ ಒಂದು ಕಡೆ, ಈ ಎರಡರ ಮಧ್ಯದಲ್ಲಿ ನಮ್ಮ ಜೀವನ. ಹೊರಗಡೆ ನಮಗೆ ಕಾಣಿಸುವಂಥ ಪ್ರಕೃತಿಯಲ್ಲಿರುವಂಥ ಅನಂತ, ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರುವಂಥ ಮನಸ್ಸಿನಲ್ಲಿರುವಂಥ ಅನಂತ, ಈ ಎರಡರ ಮಧ್ಯೆ ನಮ್ಮ ಜೀವ ಕಥೆ. ಈ ಜೀವ ಕಥೆಗೆ ಏನಪ್ಪ ಹೇಗಪ್ಪ ಅಂತಂದರೆ ಅದು ಅನಂತವ ಅಂದರೆ ಅದು ಅನಂತ ಅಲ್ವಂತೆ, ಅದು ಸಾಧ್ಯಂತ ಅಂದರೆ ಸ ಆದಿ ಅಂತ. ಸ ಅಂದರೆ ಜೊತೆಗೆ, ಯಾವುದ್ರ ಜೊತೆ ಇದೆ ಅದು, ಆದಿಯ ಜೊತೆ ಅಂತದ ಜೊತೆ ಇರೋಂಥ ಒಂದು ತಾತ್ಕಾಲಿಕವಾದಂಥ ಜೀವ ಕಥೆ ನಮ್ಮ ಜೀವನ. ಇದು ಇರೋದು ಎಲ್ಲಿ, ಒಳಗಡೆ ಇರೋವಂಥ ಅನಂತ, ಹೊರಗಡೆ ಇರೋವಂಥ ಅನಂತದ ಮಧ್ಯದಲ್ಲಿ. ಸೊ ಹಾಗೆ ತಾತ್ಕಾಲಿಕವಾದಂಥ ಈ ಜೀವಿಗಳನ್ನು ಇಲ್ಲಿ DVG ಅವರು ಬೆಲೂನಿಗೆ ಹೋಲಿಸ್ತಾರೆ. ಬೆಲೂನ್ ಗಾಳಿಬುಡ್ಡೆ, ಈ ಬೆಲೂನ್ ಮಕ್ಕಳಿಗೆ ಆಟ ಇದೆಲ್ಲ ಆಡುವಾಗ, ಯಾವುದೋ ಒಂದು ಸೆಲೆಬ್ರೇಷನ್, ಯಾವುದೋ ಒಂದು ಇದನ್ನು ನಾವು ಮಾಡುವಾಗ, ಹಬ್ಬವನ್ನು ಏನೋ ಆಚರಿಸುವಾಗ ಅದಕ್ಕೆಲ್ಲ ಕಟ್ತೀವಿ. ಗಣಪತಿ ಹಬ್ಬ ಮಾಡುವಾಗ ಗಣೇಶನ ಎದುರು ಸುತ್ತೂರು ಬೆಲೂನ್ ಕಟ್ಟೋದು ಇವೆಲ್ಲ ಮಾಡ್ತೀವಿ. ಅದು ಹೇಗೆ ಮಾಡ್ತೀವಿ, ಒಂದು ಬೆಲೂನ್ ತಗೊಂಡು ಅದರಲ್ಲಿ ಗಾಳಿಯನ್ನು ಊದ್ತೀವಿ. ಸಣ್ಣದಾಗಿದ್ದಂಥ ಬೆಲೂನು ದೊಡ್ಡದಾಯ್ತು, ಅದನ್ನು ಹಾಗೆ ಬಿಟ್ಬಿಟ್ರೆ ಏನಾಯ್ತು, ಗಾಳಿ ಇಟ್ಟು ಸಾಚೆ ಹೋಯ್ತು, ತಿರ್ಗಾ ಅದು ಕೊಲ್ಯಾಪ್ಸ್ ಆಗೋಯ್ತು. ಸೊ ಅದಾಗಬಾರ್ದು ಅನ್ನೋದಕ್ಕೆ ನಾವೇನು ಮಾಡ್ತೀವಿ, ಅದರ ಬಾಯಿಗೆ ಒಂದು ದಾರವನ್ನು ಕಟ್ತೀವಿ. ಸೊ ಈಗ ಒಳಗಡೆ ಇರುವಂಥ ಗಾಳಿ ಹೊರಗಡೆಗೆ ಬರೋಕ್ಕಾಗದೇ ಇರೋದ್ರಿಂದ ಸಣ್ಣದಾಗಿದ್ದ ಗಾಳಿ ಬುಡ್ಡೆ ಬೆಲೂನು ದೊಡ್ಡದಾಗಿ ಕಾಣಿಸ್ತಾ ಇದೆ. ಅದನ್ನ ಹಾಗೆ ಇಟ್ಟರೆ ಪರ್ಮನೆಂಟ್ ಆಗಿರುತ್ತಾ ಅಂದರೆ ಪರ್ಮನೆಂಟ್ ಆಗಿರಲ್ಲ. ಅದನ್ನ ಮಕ್ಕಳಿಗೆ ಬೆಲೂನ್ ಕೊಡಿಸಿದ ನಂತರ ಯಾವುದೋ ಜಾತ್ರೆ ಮಕ್ಕಳಿಗೆ ಬೆಲೂನ್ ತಗೊಂಡ್ರು, ಬೆಲೂನಲ್ಲಿ ಖುಷಿಯಾಗಿ ಆಟ ಆಡ್ತಾ ಇದ್ರು, ಸಾಯಂಕಾಲ ಎಲ್ಲ ಆಟ ಆಡಿ ರಾತ್ರಿ ಓ ಇನ್ ಸುಸ್ತಾಗಿ ಮಲ್ಕೊಂಡ್ರು, ಬೆಳಿಗ್ಗೆ ಎದ್ದು ನೋಡಿದಾಗ ಬೆಲೂನ್ ಏನಾಯ್ತು, ಟುಸ್ ಎಲ್ಲ ಗಾಳಿ ಎಲ್ಲ ಹೊರಟೋಯ್ತು. ಯಾಕೆ ಹೋಯ್ತು, ಸಣ್ಣದಾಗಿರೋಂಥ ರಂಧ್ರದಿಂದ ಅದು ಗಾಳಿ ನಿಧಾನಕ್ಕೆ ಆಚೆ ಬರ್ತಾ ಬರ್ತಾ ಬರ್ತಾ ಬರ್ತಾ ಅದರ ಗಾತ್ರ ಚಿಕ್ಕದಾಗ್ತಾ ಬಂತು. ಕಡೆಗೆ ಗಾಳಿ ಬುಡ್ಡೆ ದೊಡ್ಡದಾಗಿದ್ದಂಥ ಬೆಲೂನು ಕುಸಿದು ಸಣ್ಣದಾಗ್ತಾ ಬಂತು, ಸಣ್ಣದಾಗೋಯ್ತು. ಸೊ ತಾನಾಗಿಯೇ ಶ್ರಿಂಕ್ ಆಗುತ್ತೆ. ಸೊ ಅದಕ್ಕೊಂದು ಆದಿ ಇತ್ತು, ತಾನಾಗಿಯೇ ಅದಕ್ಕೊಂದು ಅಂತವೂ ಬಂತು. ಕೆಲವು ಸರ್ತಿ ಬಹಳ ಉತ್ಸಾಹದಿಂದ ಇನ್ನೂ ದೊಡ್ಡದಾಗಿ ಮಾಡೋಣ ಅಂತ ನಾವು ಜೋರಾಗಿ ಊದ್ತೀವಿ, ಜೋರಾಗಿ ಊದ್ದಾಗ ಏನಾಗುತ್ತೆ, ಬೆಲೂನು ಒಡೆದೇ ಹೋಗುತ್ತೆ, ಪಟ್ ಅಂತ ಒಡೆದೇ ಹೋಯ್ತು. ಸೊ ಹಾಗೆ ಏನೇ ಆದರೂ ಕೂಡ ಆ ಗಾಳಿ ಬುಡ್ಡೆಗೆ ಆದಿ ಇದೆ, ಅಂತ್ಯವೂ ಇದೆ. ಕೆಲವು ಸರ್ತಿ ತಾನಾಗಿಯೇ ನಿಧಾನವಾಗಿ ಕ್ಷೀಣಿಸ್ತಾ ಅದು ಒಂದು ಅಂತ್ಯವನ್ನು ಕಾಣುತ್ತೆ, ಕೆಲವು ಸರ್ತಿ ಪಟ್ ಅಂತ ಸ್ಫೋಟಗೊಂಡು ಅದು ಒಡೆದು ಹೋಗುತ್ತೆ. ಎರಡರಲ್ಲೊಂದಾಗಬೇಕು, ಒಟ್ಟಲ್ಲಿ ಆದಿ ಅಥವಾ ಅಂತ. ಹಾಗೆ ಇಲ್ಲಿ ನಮಗೆ ಕಾಣುವಂಥ ಜೀವಿಗಳ ಎಲ್ಲರ ಒಂದು ವಿಷಯವೂ ಅಷ್ಟೆ, ಗಾಳಿ ಬುಡ್ಡೆಯಂತೆ. ಕೆಲವರು ಜಾಸ್ತಿ ದಿನ ಇರ್ತಾರೆ, ಕೆಲವರು ಬೇಗ ಹೋಗ್ತಾರೆ, ಬಟ್ ಆದರೆ ಅದಕ್ಕೆ ಆದಿ ಇದೆ.

0: ಅಂತ್ಯವೂ ಇದೆ. ಹಾಗೆ ನಮ್ಮ ಜೀವನ, ಸೊ ಅದನ್ನು ನಾವು ನೆನ್ಪಿಟ್ಕೋಬೇಕು. ನಮ್ಮ ಜೀವನ ಚಿಕ್ಕದು ಅಂತ ಅನ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಅದನ್ನು ನಾವು ಕೀಳು ಅಂತ ಅನ್ಕೊಳ್ಳೋ ಅಂಥದ್ದು ಸರಿಯಲ್ಲ. ಅದಕ್ಕೆ ತನ್ನದೇ ಆದಂಥ ಒಂದು ಸ್ಥಾನ ಇದೆ. ಆ ಸ್ಥಾನವನ್ನು ನಾವು ಸರಿಯಾದ ಪರಿಕಲ್ಪನೆಯಲ್ಲಿ ಗೌರವಯುತವಾಗಿ ನೋಡುವಂಥದ್ದು ಮುಖ್ಯ. ಆ ಗೌರವ ನಮಗೆ ಎಲ್ಲಿಂದ ಬರುತ್ತಪ್ಪ ಅಂತಂದರೆ, ನಭದ ಅನಂತ ಮನದ ಗುಹೆಯ ಅನಂತ ಇವೆರಡರ ಒಂದು ಭಾಗ ನಾನು ಅಂತ ಅನ್ಕೊಂಡಾಗ ನಮಗೆ ಸಾರ್ಥಕತೆ ಬರುತ್ತೆ. ನಾವು ಕೇವಲ ಒಂದು ಗಾಳಿ ಬುಡ್ಡೆ, ಒಂದು ಬೆಲೂನು ಅಂತ ಅನ್ಕೊಂಡ್ರೆ ಆಗ ಓ ಇದೇನು ಮಹಾ ಅಂತ ಅನ್ಸುತ್ತೆ. ಆದರೆ ಇದೆಲ್ಲವೂ ಕೂಡ ನಾನು ಯಾವ ಒಂದು ವ್ಯವಸ್ಥೆಯ ಭಾಗವೋ ಆ ವ್ಯವಸ್ಥೆಯ ವೈಭವ ಅದು. ಸೊ ಹಾಗಾಗಿ ಆ ವೈಭವದ ಭಾಗ ನಾನು ಅಂತ ಅನ್ಕೊಂಡಾಗ ನಾನು ಚಿಕ್ಕದಾದರೂ ಕೂಡ ನನ್ನ ಬಗ್ಗೆ ತಿಳ್ಕೊಳ್ತಾ ತಿಳ್ಕೊಳ್ತಾ ಈ ವೈವಿಧ್ಯ ಪರಮಾತ್ಮನ ಬಗ್ಗೆ ನನಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 71 ಕುರಿತು ಎಸ್ ವಿ ವೈ ಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಕಾಶಿಯ ಅವಿಮುಕ್ತ ಕ್ಷೇತ್ರ ಮತ್ತು ಡುಂಡಿ ಗಣೇಶನ ರಹಸ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಬಳ್ಳಾರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಕಾಶಿಯ ಹವಿಮುಕ್ತ ಕ್ಷೇತ್ರ ಮತ್ತು ಡುಂಡಿ ಗಣೇಶನ ರಹಸ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಕಾಶಿ ಎಂದರೆ ಕೇವಲ ಒಂದು ಧಾರ್ಮಿಕ ತಾಣವಲ್ಲ, ಅದು ದಿವ್ಯ ಲೀಲೆಗಳ ಮತ್ತು ಮುಕ್ತಿಯ ಮಹಾಕ್ಷೇತ್ರ. ಕಾಶಿಯಾತ್ರೆ ಕೈಗೊಳ್ಳುವ ಪ್ರತಿಯೊಬ್ಬ ಭಕ್ತನು ವಿಶ್ವನಾಥನ ಸನ್ನಿಧಿಗೆ ಮುನ್ನ ಡುಂಡಿ ಗಣೇಶನ ದರ್ಶನ ಮಾಡಬೇಕು ಎಂಬ ನಿಯಮವಿದೆ. ಇದಕ್ಕೆ ಶಿವಪುರಾಣ ಮತ್ತು ಕಾಶಿ ಖಂಡದಲ್ಲಿ ಒಂದು ಪೌರಾಣಿಕ ಕಥೆಯಿದೆ. ತಾರಕಸೂರನ ಸಂಹಾರದ ನಂತರ ಹಿಮಾಲಯದಲ್ಲಿ ಶಿವ ಪಾರ್ವತಿಯರ ಕಲ್ಯಾಣವಾಯಿತು. ಆದರೆ ಸತಿಯ ನೆನಪಿನಲ್ಲಿದ್ದ ಶಿವನಿಗೆ ಹಿಮಾಲಯದಲ್ಲಿರಲು ಮನಸ್ಸಿಲ್ಲದೆ ಸಂಸಾರ ಹೂಡಲು ಶ್ರೇಷ್ಠ ಸ್ಥಳ ಹುಡುಕಲು ತನ್ನ ಗಣಗಳಿಗೆ ತಿಳಿಸಿದನು. ಗಣಗಳು ಇಡೀ ಭೂಮಿಯನ್ನು ಜಾಲಾಡಿ ಪ್ರಕೃತಿ ಸೌಂದರ್ಯದಿಂದ ತುಂಬಿದ, ಋಷಿ ಮುನಿಗಳು ನೆಲೆಸಿದ್ದ ಅದ್ಭುತ ಜಾಗವನ್ನು ಹುಡುಕಿದರು. ಆ ಕ್ಷೇತ್ರಕ್ಕೆ ಕಾಲಿಡುತ್ತಿದ್ದಂತೆ ಆನಂದ ಭರಿತನಾದ ಶಿವನು ಅದಕ್ಕೆ ಆನಂದ ಕಾನನ, ಅಂದರೆ ಇಂದಿನ ಕಾಶಿ ಎಂದು ಹೆಸರಿಟ್ಟನು. ಕಾಲಕ್ರಮೇಣ ಭೂಮಿಯಲ್ಲಿ ಭೀಕರ ಬರಗಾಲ ಬಂದಾಗ ಬ್ರಹ್ಮದೇವನು ಜಗತ್ತಿನ ಒಳಿತಿಗಾಗಿ ದಕ್ಷ ಪ್ರಜಾಪತಿಯ ವಂಶಸ್ಥನಾದ ರಿಪುಂಜನಿಗೆ ಭೂಪಾಲನೆ ಮಾಡಲು ಕೋರಿದನು. ಆದರೆ ತಪಸ್ಸಿನಲ್ಲಿದ್ದ ರಿಪುಂಜಯನು ಒಂದು ಕಠಿಣ ಷರತ್ತನ್ನು ಇಟ್ಟನು. ನನ್ನ ಆಳ್ವಿಕೆಯಲ್ಲಿ ದೇವಲೋಕದವರು ಯಾರು ಭೂಮಿಯಲ್ಲಿ ಇರಬಾರದು. ಅನಿವಾರ್ಯತೆಯಿಂದ ಬ್ರಹ್ಮನು ಇದಕ್ಕೆ ಒಪ್ಪಿದಾಗ ಶಿವನು ಕೂಡ ಕಾಶಿಯನ್ನು ಬಿಟ್ಟು ಮಂದರ ಪರ್ವತಕ್ಕೆ ಹೋಗಬೇಕಾಯಿತು. ಆದರೆ ಕಾಶಿಯನ್ನು ಅಗಲಲು ಮನಸ್ಸಿಲ್ಲದ ಮಹಾದೇವನು ಗುಟ್ಟಾಗಿ ತನ್ನ ಆತ್ಮಲಿಂಗವನ್ನು ಅಲ್ಲಿಯೇ ಸ್ಥಾಪಿಸಿದನು. ಹೀಗಾಗಿ ಕಾಶಿಗೆ ಅವಿಮುಕ್ತ ಕ್ಷೇತ್ರ ಎಂಬ ಹೆಸರು ಬಂತು. ರಿಪುಂಜಯನು ದೇವದಾಸ ಎಂಬ ಹೆಸರಿನಿಂದ ಕಾಶಿಗೆ ಬಂದು ಅತ್ಯಂತ ಸುಭಿಕ್ಷವಾಗಿ ರಾಜ್ಯಭಾರ ಮಾಡತೊಡಗಿದನು. ದೇವದಾಸನ ಆಳ್ವಿಕೆ ಎಷ್ಟು ಶ್ರೇಷ್ಠವಾಗಿತ್ತೆಂದರೆ ದೇವತೆಗಳ ಸಹಾಯವಿಲ್ಲದೆಯೇ ಪ್ರಜೆಗಳು ಸುಖವಾಗಿದ್ದರು. ದೇವತರಾಧನೆ ಮರೆತ ಜನರಿಂದಾಗಿ ಹವಿಸ್ಸು ಸಿಗದೆ ದೇವತೆಗಳು ಕಂಗೆಟ್ಟರು. ಶಿವನು ತನ್ನ ಕಾಶಿಯನ್ನು ಮರಳಿ ಪಡೆಯಲು ಕಳುಹಿಸಿದ ಗಣಗಳೆಲ್ಲ ಕಾಶಿಯ ಸೌಂದರ್ಯಕ್ಕೆ ಮರುಳಾಗಿ ಅಲ್ಲೇ ಉಳಿದುಕೊಂಡರು. ಕೊನೆಗೆ ಬ್ರಾಹ್ಮಣ ವೇಷದಲ್ಲಿ ಬಂದ ಬ್ರಹ್ಮದೇವನು ರಾಜನ ಧರ್ಮನಿಷ್ಠೆಯಲ್ಲಿ

ಹುಡುಕಲು 10 ಅಶ್ವಮೇಧ ಯಾಗಗಳನ್ನು ಮಾಡಲು ಕೇಳಿದನು. ರಾಜನು ಯಾವುದೇ ಲೋಪವಿಲ್ಲದೆ ಯಶಸ್ವಿಯಾಗಿ ಯಾಗಗಳನ್ನು ನೆರವೇರಿಸಿದ ಸ್ಥಳವೇ ಇಂದಿನ ಜಗತ್ ಪ್ರಸಿದ್ಧ ದಶಾಶ್ವಮೇಧ ಘಾಟ್ ಆಗಿದೆ. ಯಾರಿಂದಲೂ ಸಾಧ್ಯವಾಗದ ಈ ಕಾರ್ಯ ಕೊನೆಗೆ ಗಣಪತಿಯ ಹೆಗಲೇರಿತು. ದೇವದಾಸನ ಸಾತ್ವಿಕ ಅಹಂಕಾರವನ್ನು ಮುರಿಯಲು ಗಣೇಶನು ಡುಂಡಿ ಎಂಬ ಹೆಸರಿನ ಜ್ಯೋತಿಷಿಯ ವೇಷಧರಿಸಿ ಕಾಶಿಯನ್ನು ಪ್ರವೇಶಿಸಿದನು. ಸಂಸ್ಕೃತದಲ್ಲಿ ಡುಂಡೆಂದರೆ ಹುಡುಕುವುದು ಎಂದರ್ಥ. ರಾಜನ ಆಡಳಿತದಲ್ಲಿದ್ದ ಸಣ್ಣ ತಪ್ಪುಗಳನ್ನು ಹುಡುಕುತ್ತಾ ಬಂದ ಈತನು ರಾಜನ ಅರಮನೆಯನ್ನು ತಲುಪಿದನು. ಅದೇ ಸಮಯದಲ್ಲಿ ರಾಜನ ಮಗನೇ ನವರತ್ನದ ಹಾರವನ್ನು ಕಳ್ಳತನ ಮಾಡಿ ಸಿಕ್ಕಿ ಬಿದ್ದಿದ್ದರಿಂದ ರಾಜನು ಚಿಂತಿತನಾಗಿದ್ದನು. ಜ್ಯೋತಿಷಿ ಡುಂಡಿಯು ರಾಜನ ಹಸ್ತ ನೋಡಿ, ಇನ್ನು 18 ದಿನಗಳಲ್ಲಿ ಒಬ್ಬ ಮಹಾನ್ ಪಂಡಿತನ ಬಂದು ನಿನ್ನ ಗೊಂದಲಗಳಿಗೆ ದಾರಿ ತೋರುತ್ತಾನೆ ಎಂದು ಧೈರ್ಯ ತುಂಬಿ ಹೊರಟನು. ತನ್ನ ಕಾರ್ಯ ಮುಗಿಸಿದ ಗಣೇಶನು ಕಾಶಿ ವಿಶ್ವನಾಥನ ಸನ್ನಿಧಿಯ ಮುಂದೆ ಇಂದಿಗೂ ಡುಂಡಿ ಗಣೇಶನಾಗಿ ನೆಲೆಸಿದ್ದಾನೆ. ನಿಗದಿತ ದಿನದಂದು ಮಹಾವಿಷ್ಣುವು ಪಂಡಿತನ ವೇಷದಲ್ಲಿ ಬಂದು ಗಂಗೆಯಲ್ಲಿ ಕಾಲು ತೊಳೆದನು. ಈ ಸ್ಥಳವೇ ಪಾದೋದಕ ತೀರ್ಥ ಅಥವಾ ಆದಿಕೇಶವ ಘಾಟ್ ಎಂದು ಕರೆಯುತ್ತಾರೆ. ಆತನು ರಾಜನಿಗೆ ದಾನ ಧರ್ಮದ ಮಹತ್ವ ಹಾಗೂ ನನ್ನ ತಪಸ್ಸಿನಿಂದಲೇ ಎಲ್ಲವೂ ಸಾಧ್ಯ ಎಂಬ ಅಹಂಕಾರದ ಪತನವನ್ನು ಮನದಟ್ಟು ಮಾಡಿಸಿದನು. ತಪ್ಪಿನ ಅರಿವಾದ ರಿವೋದಾಸನು ವಿಷ್ಣುವಿನ ಸೂಚನೆಯಂತೆ ಶಿವಲಿಂಗವನ್ನು ಸ್ಥಾಪಿಸಿ ಶಿವಲೋಕವನ್ನು ಸೇರಿದನು. ಅಧಿಕಾರ ಅಥವಾ ತಪಸ್ಸಿನ ಶಕ್ತಿ ಎಷ್ಟೇ ಇದ್ದರೂ ಭಗವಂತನಿಗೆ ಶರಣಾಗದಿದ್ದರೆ ಮುಕ್ತಿ ಸಾಧ್ಯವಿಲ್ಲ. ಕಾಶಿಗೆ ಹೋದಾಗ ಡುಂಡಿ ಗಣೇಶನನ್ನು ಪ್ರಾರ್ಥಿಸಿದರೆ ನಮ್ಮೊಳಗಿನ ಅಹಂಕಾರದ ಲೋಪಗಳನ್ನು ಆತನೇ ಹುಡುಕಿ ನಿವಾರಿಸಿ ವಿಶ್ವನಾಥನ ಕೃಪೆಗೆ ನಮ್ಮನ್ನು ಪಾತ್ರರನ್ನಾಗಿಸುತ್ತಾನೆ ಎಂಬುದು ಈ ಕಥೆಯ ದಿವ್ಯ ಸಂದೇಶ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಕಾಶಿಯ ಅವಿಮುಕ್ತ ಕ್ಷೇತ್ರ ಮತ್ತು ಡುಂಡಿ ಗಣೇಶನ ರಹಸ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಕಾಶಿಯ ಅವಿಮುಕ್ತ ಕ್ಷೇತ್ರ ಮತ್ತು ಡುಂಡಿ ಗಣೇಶನ ರಹಸ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/7/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. ಮೂರು ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ

ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೊರಾಕೋ ವಿರುದ್ಧ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಭಾರತ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ನೂತನ ಜಂಟಿ ಘೋಷಣೆ ಹಾಗೂ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಅನ್ನು ಉತ್ತೇಜಿಸಲು ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಅಳವಡಿಸಿಕೊಂಡಿವೆ. ಮೆಲ್ಬೋರ್ನ್ನಲ್ಲಿ ನಿನ್ನೆ ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬೆನಿಸ್ ನಡುವಿನ ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022ರ ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟ್ರಗಳು ಬದ್ಧವಾಗಿವೆ ಎಂದು ಹೇಳಿದ್ದಾರೆ. ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಹಾಕಿವೆ. ಈ ಒಪ್ಪಂದವು ಭಾರತದ ಶುದ್ಧ ಇಂಧನ ಯೋಜನೆಯನ್ನು ಬಲಪಡಿಸುವ ಮತ್ತು ಅದರ ನಿವ್ವಳ ಶೂನ್ಯ ಗುರಿಗಳನ್ನು ಬೆಂಬಲಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 3 ರಾಷ್ಟ್ರಗಳ ಪ್ರವಾಸದ 3ನೇ ಮತ್ತು ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. 2 ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತ ತನ್ನ ಕೌಶಲ್ಯಪೂರ್ಣ ಮತ್ತು ಬಲವಾದ ಸಂಸ್ಥೆಗಳು ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಿಗೆ ಆದ್ಯತೆಯ ತಾಣವಾಗಿ ಹೊರಹೊಮ್ಮುತ್ತಲೇ ಇದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ರಾಷ್ಟ್ರೀಯ ಜಿಸಿಸಿ ವ್ಯವಹಾರ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2100ಕ್ಕೂ ಹೆಚ್ಚು ಜಿಸಿಸಿಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ 23 ಲಕ್ಷ ವೃತ್ತಿಪರರ ನೇರ ನೇಮಕ ಮತ್ತು ಸುಮಾರು 100 ಶತಕೋಟಿ ಡಾಲರ್ಗಳ ವಾರ್ಷಿಕ ಆದಾಯ ಗಳಿಸುತ್ತದೆ ಎಂದು ತಿಳಿಸಿದರು. ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಎಂಜಿನಿಯರಿಂಗ್, ಸಂಶೋಧನೆ, ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ, ಹಣಕಾಸು, ಉತ್ಪನ್ನ ವಿನ್ಯಾಸ ಮತ್ತು ಡೇಟಾ ವಿಜ್ಞಾನವನ್ನು ಒಟ್ಟುಗೂಡಿಸುವ ಮೂಲಕ ನಿರಂತರ ನಾವೀನ್ಯತೆಯನ್ನು ಹೆಚ್ಚಿಸಲು ರೂಪಾಂತರವನ್ನು ಪ್ರತಿಬಿಂಬಿಸುತ್ತವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಹಿಮಾಚಲ ಪ್ರದೇಶದ ಕೀಲಾಂಗ್ನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಸಾರ್ವಜನಿಕ ಆರೋಗ್ಯ ಸಂಶೋಧನಾ ಕೇಂದ್ರಕ್ಕೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ನಾಳೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಕೇಂದ್ರವು ಹಿಮಾಲಯ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯಗಳಿಗೆ ಹೊಂದಿಕೊಳ್ಳುವ ಆರೋಗ್ಯ ಸೇವೆ ಹಾಗೂ ವೈದ್ಯಕೀಯ ಸಂಶೋಧನೆಯನ್ನು ಮತ್ತಷ್ಟು ಬಲಪಡಿಸಲಿದೆ. ಇದು ಡಿಜಿಟಲ್ ಆರೋಗ್ಯ ಸೇವೆ, ಟೆಲಿಮೆಡಿಸಿನ್, ಡ್ರೋನ್ ಆಧಾರಿತ ಆರೋಗ್ಯ ಸೇವಾ ಸರಕು ಸಾಗಣೆ ವ್ಯವಸ್ಥೆ ಹಾಗೂ ಆರೋಗ್ಯ ಮೇಲ್ವಿಚಾರಣಾ ವ್ಯವಸ್ಥೆ ಅಳವಡಿಸಿಕೊಂಡು ದುರ್ಗಮ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ರಸ್ತೆ ಸಾರಿಗೆ ಕ್ಷೇತ್ರದಲ್ಲಿ ತಕ್ಷಣವೇ ಶುದ್ಧ ಹಾಗೂ ಪರ್ಯಾಯ ಇಂಧನಗಳ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನ ಅಳವಡಿಕೆ ಅಗತ್ಯವಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅಭಿಪ್ರಾಯಪಟ್ಟಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ನಿನ್ನೆ 3 ದಿನಗಳ ಬಹು ಮಾದರಿ ಸಾರಿಗೆ ಪ್ರದರ್ಶನ ಪ್ರವಾಸ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಸ್ತೆ ಸಾರಿಗೆ ವ್ಯವಸ್ಥಾಪಕರು ಕಡಿಮೆ ವೆಚ್ಚದ ಪರ್ಯಾಯ ಇಂಧನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಖಾಸಗಿ ಬಸ್ ವ್ಯವಸ್ಥಾಪಕರಿಗಾಗಿ ವಿಮಾನ ನಿಲ್ದಾಣ ಮಾದರಿಯ ಆಧುನಿಕ ಬಸ್ ಪೋರ್ಟ್ಗಳನ್ನು ನಿರ್ಮಿಸುವ ಹೊಸ ಯೋಜನೆಯನ್ನು ಘೋಷಿಸಿದ ನಿತಿನ್ ಗಡ್ಕರಿ, ದೇಶಾದ್ಯಂತದ ಸಾರಿಗೆ ವ್ಯವಸ್ಥಾಪಕರು ತಂತ್ರಜ್ಞಾನದ ಪರಿವರ್ತನೆಯನ್ನು ಸಮರ್ಥವಾಗಿ ಬಳಸಿಕೊಂಡು ಸುರಕ್ಷಿತ ಮತ್ತು ಆರಾಮದಾಯಕ ವಾಹನಗಳನ್ನು ಕಾರ್ಯಾಚರಣೆಗೆ ಬಳಸಬೇಕು. ಇದರಿಂದ ದೊರೆಯುವ ಹೆಚ್ಚುವರಿ ಲಾಭದ ಒಂದು ಭಾಗವನ್ನು ಪ್ರಯಾಣ ದರ ಕಡಿಮೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ವರ್ಗಾಯಿಸುವಂತೆ ಅವರು ಮನವಿ ಮಾಡಿದರು.

0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಮಶಾದ್ನಲ್ಲಿರುವ ಇಮಾಮ್ ರೆಜಾದಲ್ಲಿ ನಡೆಯಿತು. ಅವರ ಹಿರಿಯ ಮಗ ಸೈಯದ್ ಮುಸ್ತಫಾ ಖಮೇನಿ ಧಾರ್ಮಿಕ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಈ ವೇಳೆ ಸಾವಿರಾರು ಬೆಂಬಲಿಗರು ಸೇರಿದ್ದರು. ಈ ವರ್ಷದ February 28 ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಆಯತುಲ್ಲಾ ಅಲಿ ಖಮೇನಿ ಮೃತಪಟ್ಟರು. ಇದು ಪಶ್ಚಿಮ ಏಷ್ಯಾ ಪ್ರದೇಶದಾದ್ಯಂತ ವ್ಯಾಪಕ ಸಂಘರ್ಷಕ್ಕೆ ಕಾರಣವಾಯಿತು. ಅವರ ಮಗ ಮಜ್ತಬಾ ಖಮೇನಿ ಅವರನ್ನು ಇರಾನ್ನ ನೂತನ ಸರ್ವೋಚ್ಚ ನಾಯಕರನ್ನಾಗಿ ನೇಮಿಸಲಾಯಿತು. ಲೈಂಗಿಕ ದೌರ್ಜನ್ಯವನ್ನು ಭಾರತ ಬಲವಾಗಿ ಖಂಡಿಸಿದೆ. ಇದನ್ನು ಯುದ್ಧ, ಭಯೋತ್ಪಾದನೆ, ಚಿತ್ರಹಿಂಸೆ ಮತ್ತು ರಾಜಕೀಯ ದಮನದ ಸಾಧನವಾಗಿ ಸಮುದಾಯಗಳನ್ನು ಅಧೀನಗೊಳಿಸಲು, ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸಲು ಬಳಸಲಾಗುತ್ತದೆ ಎಂದು ವಿವರಿಸಿದೆ. ಸಂಘರ್ಷ ಸಂಬಂಧಿತ ಲೈಂಗಿಕ ದೌರ್ಜನ್ಯದ ಕುರಿತಾದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ರಾಯಭಾರಿ ಪಿ ಹರೀಶ್, ಶಿಕ್ಷೆಯಿಲ್ಲದ ಸಂಸ್ಕೃತಿಯ ನಡುವೆಯೂ ಇಂತಹ ಹಿಂಸಾಚಾರ ಮುಂದುವರೆದಿದೆ. ಇಂತಹ ಹೇಯಕೃತ್ಯಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ. ಇದನ್ನು ಪರಿಹರಿಸುವಲ್ಲಿ ಮಹಿಳಾ ಶಾಂತಿಪಾಲಕರ ನಿಯೋಜನೆಯು ಪರಿಣಾಮ ಬೀರಿದೆ ಎಂದು ಹೇಳಿದರು. ಅಮೆರಿಕದ ಮೆಸ್ಸಾಚ್ಯೂಸೆಟ್ಸ್ನ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳಿಂದ ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನೆ ಡೆಂಬೆಲೆ ತಲಾ 1 ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. 2nd ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ಧ ಸೆಣಸಲಿದೆ. ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಿನ್ನೆ ನಡೆದ 5 T20 ಕ್ರಿಕೆಟ್ ಸರಣಿಯ 4 ಪಂದ್ಯದಲ್ಲಿ ಭಾರತದ ವಿರುದ್ಧ ಇಂಗ್ಲೆಂಡ್ 9 ಜಯಗಳಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 7 ನಷ್ಟಕ್ಕೆ 158 ರನ್ ಗಳಿಸಿತು. ಭಾರತದ ಪರ ಶ್ರೇಯಸ್ ಅಯ್ಯರ್ ಅಜೇಯ 80 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ 13.5 1 ನಷ್ಟಕ್ಕೆ 159 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಹ್ಯಾರಿ ಬ್ರೂಕ್ 35 ಎಸೆತಗಳಲ್ಲಿ 79 ರನ್ ಸಿಡಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಲಾಸ್ ಏಂಜಲೀಸ್ನಲ್ಲಿ 2028 ನಡೆಯಲಿರುವ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರೀಡಾಪಟುಗಳ ಆಯ್ಕೆಗೆ ಸಂಬಂಧಿಸಿದ ಅರ್ಹತಾ ಮಾರ್ಗಸೂಚಿ, ಆಯ್ಕೆ ಮಾನದಂಡ ಹಾಗೂ ಪ್ರಕ್ರಿಯೆಯನ್ನು ಪ್ರಕಟಿಸುವಂತೆ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮಾನ್ಯತೆ ಪಡೆದಿರುವ ಎಲ್ಲಾ ರಾಷ್ಟ್ರೀಯ ಕ್ರೀಡಾ ಮಹಾಸಂಘಗಳಿಗೆ NSF ನಿರ್ದೇಶನ ನೀಡಿದೆ. ಒಲಿಂಪಿಕ್ಸ್, ಪ್ಯಾರಾಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಪ್ಯಾರಾ ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಂತಹ ಪ್ರಮುಖ ಕ್ರೀಡಾಕೂಟಗಳಿಗೆ ಸಂಬಂಧಿಸಿದ ಆಯ್ಕೆ ನೀತಿ ಹಾಗೂ ಮಾನದಂಡಗಳನ್ನು ಆಯಾ ಕ್ರೀಡಾಕೂಟ ಆರಂಭಕ್ಕೆ ಕನಿಷ್ಠ 2 ಮುಂಚಿತವಾಗಿ ಸಂಬಂಧಿಸಿದ ರಾಷ್ಟ್ರೀಯ ಕ್ರೀಡಾ ಮಹಾಸಂಘಗಳ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸಬೇಕು ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. 3 ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೊರಾಕೋ ವಿರುದ್ಧ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
4: ಇನ್ನು ಮುಂದೆ ಕೇಳಿಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಎಂಬ ವಿಷಯದ ಕುರಿತು ಮೊರಬ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಗಂಗಪ್ಪ ಈಶ್ವರಪ್ಪ ಕಾಲವಾಡರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ನನ್ನ ಹೆಸರು ಮಂಜುನಾಥ್ ಕಾಲ್ ಅಂತೇಳಿ. ನಾನು ಕೂಡ ಮರದಲ್ಲಿ ಕೃಷಿಯನ್ನೇ ಅವಲಂಬಿಸಿ ಕೃಷಿಯ ಜೊತೆಗೆ ಉಪಕಸಬುಗಳನ್ನ ಮಾಡ್ತಾ ಅಂದ್ರೆ ಸಮಗ್ರವಾಗಿ ಕೃಷಿಯನ್ನು ಮಾಡ್ತಾ ಒಂದು 20 ವರ್ಷಗಳಾಯ್ತು. ಪಿ ಯು ಸಿ ಮುಗಿದ ನಂತರ 2 ವರ್ಷ ಒಂದು ಟ್ಯಾಕ್ಟರ್ ಕಂಪ್ನಿಯಲ್ಲಿ 2 ವರ್ಷ ಕೆಲಸ ಮಾಡಿದ್ವಿ. ಅದಾದ ನಂತರ 2004 ಏನು ಪೂರ್ವಜರು ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರತಕ್ಕಂತ ಕೃಷಿಯನ್ನೇ ಅವಲಂಬಿಸಿ ಅಂದ್ರೆ ಕೃಷಿನೇ ಮಾಡಬೇಕು ಅಂತೇಳಿ 2004 ಕೃಷಿಯನ್ನ ಆ ಕೃಷಿ ಶುರು ಮಾಡಾಗ ನಾವು ಸಾಕಷ್ಟು ಚಾಲೆಂಜ್ ಗಳನ್ನ ಎದುರಿಸಿದ್ವಿ. ಆರ್ಥಿಕವಾಗಿ ಸದೃಢರಲಿಕ್ಕೆ ಒಂದು ಕೃಷಿ ಚಲೋ ಮಾಡಿದಾಗ ಬರೀ ಕೃಷಿ ಮಾಡಿದ್ರೆ ಇದೇ ಬರ್ತಾ ಇದ್ವು, ಬರೀ ಕೃಷಿ ಅಂತೇಳಿ ಅನ್ಕೊಂಡಿದ್ರೆ ಅದಕ್ಕೆ ಅದ್ರ ಜೊತೆ ಜೊತೆಗೆ ಏನಾದ್ರೂ ಉಪಕಸ ಮಾಡ್ಬೇಕು ಕೃಷಿಯನ್ನ ಸಮಗ್ರವಾಗಿ. ಅಂದ್ರೆ ಸಮಗ್ರ ಅಂದ್ರೆ ಹೆಂಗಂದ್ರೆ ಈಗ ನಮ್ ಭಾಗದಾಗ ನಾವು ನವರ್ಗುಂದ ತಾಲೂಕು ಭಾಗದಾಗ ನಾವು ಬಿಸಿ ಸಾಯಿಲ್ ಅಂದ್ರೆ ಏನು ಎರಿ ಮಣ್ಣು ಇರೋದ್ರಿಂದ ಆಮೇಲೆ ಮಳೆ ಆಶ್ರಿತನ ಜಾಸ್ತಿ ನಮ್ದು. ಮಲಪ್ರಭಾ ನೀರ್ ಬರ್ತೈತಿ, ಅದು ಏನು ಸೀಸನ್ ವೈಸ್ ಯಾವಾಗಾರ ಹೊಳಿ ತುಂಬಿದ್ರೆ ಸ್ವಲ್ಪ ಮಾತ್ರ ನೀರ್ ಬಿಡ್ತಾರ, ಅದು ನಮ್ದು ಒಂದು 25% ಅಷ್ಟೇ ನೀರಾವರಿ ಇರೋದ್ರಿಂದ ನಾವು ಬರೇ ಕೃಷಿಯನ್ನೇ ಅವಲಂಬಿಸಿದ್ರೆ ಅದ್ರೊಳಗ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದನ್ನ ಮಣಗೊಂಡು ಅವತ್ತಿನ ದಿವಸ ನಾವು 2004 ಗುಜರಾತ್ದ NDDBಗೆ ಹೋಗಿ 7 ದಿನ ತರಬೇತಿಯನ್ನ ಪಡೆದು ಏನು ಹೈನುಗಾರಿಕೆ ಬಗ್ಗೆ 7 ದಿನಗಳ ತರಬೇತಿಯನ್ನು ಪಡೆದು ಬಂದು ನಂತರ ನಾನು ಹೈನುಗಾರಿಕೆ ಮಾಡಬೇಕು ಅಂತೇಳಿ ಒಂದು ಇಚ್ಛೆಯನ್ನು ಇಟ್ಕೊಂಡು ಈ ಕೃಷಿ ಜೊತೆಗೆ ಅಂದ್ರೆ ಕೃಷಿಯಲ್ಲಿ ನಾವು ಸಾಕಷ್ಟು ನಮ್ಮ ಭಾಗದಾಗ ಜೋಳ ಗೋಧಿ ಕಡಿ ಈ ತರ ಎಲ್ಲ ಬೆಳೆಯೋದ್ರಿಂದ ಸಾಕಷ್ಟು ಮೇವುಗಳು ಸಿಗುತ್ತೆ ನಮ್ಗೆ. ಆ ಮೇವನ್ನ ಬಳಕೆ ಮಾಡಿಕೊಂಡು ನಾವು ಅದ್ರ ಜೊತೆಗೆ ಹೈನುಗಾರಿಕೆ ಕೂಡ ಮಾಡಬಹುದು ಅಂತೇಳಿ ಮನಗೊಂಡು ಅವತ್ತಿನ ದಿವಸ ಹೈನುಗಾರಿಕೆ ತರಬೇತಿಯನ್ನು ಪಡೆದುಕೊಂಡು ಬಂದು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನ ಶುರು ಮಾಡ್ತೀವಿ. ಹೈನುಗಾರಿಕೆ ಕೃಷಿಯನ್ನು ಮಾಡ್ತಿರ್ಬೇಕಾದ್ರೆ ಹೈನುಗಾರಿಕೆ ಲಾಭದಾಯಕ ನಿಜ, ಆದ್ರೆ ಕೆಲಸ ಜಾಸ್ತಿ. ಹೈನುಗಾರಿಕೆ ಒಳಗ ಸಾಕಷ್ಟು ಕೆಲಸ ಮಾಡ್ಬೇಕಾಗತ್ತೆ ನಾವು, ಅಂದ್ರೆ ಬೇರೆದಕ್ಕೆ ಮತ್ತೆ ಅದಕ್ಕೂ ಟೈಮ್ ಕೊಡಕ್ ಆಗೋದಿಲ್ಲ. ಅಂದ್ರೆ ಮತ್ತೇನಾರು ಮಾಡ್ಬೇಕು ಇದ್ರ ಜೊತೆಗೆ ಕೃಷಿ ಜೊತೆಗೆ ಅಂದಾಗ ಹೈನುಗಾರಿಕೆ ಒಂದು 4 ಆಕಳ ಕಟ್ಕೊಂಡು ಸಾಕಾಣಿಕೆ ಮಾಡಿದಾಗ ಬೆಳಿಗ್ಗೆ ಎದ್ದು ಅದ್ರದ್ದೆಲ್ಲ ಕೆಲಸ ಮಾಡಬೇಕು, ಹೆಂಡಿ ಕಸ ತೆಗಿಬೇಕು, ಮೈ ತೊಳಿಬೇಕು, ಹಿಂಡ್ಕೋಬೇಕು, ಮತ್ತೆ ಸಾಯಂಕಾಲ ಆದ್ರೆ ಸಾಯಂಕಾಲವರೆಗೂ ಮೇಯಿಸ್ಬೇಕು, ಸಾಯಂಕಾಲ ಆದ್ರೆ ಸೇಮ್ ಪ್ರೊಸೀಜರ್. ಹಾಗಾಗಿ ಕೆಲಸ ಜಾಸ್ತಿ, ಹೈನುಗಾರಿಕೆದಲ್ಲಿ ಪ್ರಾಫಿಟ್ ಇದೆ ಆದ್ರೆ ಕೆಲಸ ಜಾಸ್ತಿ ಆಗ್ತದೆ. ಹಾಗೆ ಮಾಡ್ತಾ ಏನು ಹೈನುಗಾರಿಕೆ ಮತ್ತು ಈ ಕೃಷಿಯನ್ನು ಮಾಡ್ತಾ ಸುಮಾರು ವರ್ಷಗಳ ಕಳೆದ ನಂತರ ಈ 2020 ಕೊರೋನಾ ಅಂತೇಳಿ ಏನು ಬಂತಲ್ಲ, ಆ ಸಂದರ್ಭದಲ್ಲಿ ಹೈನುಗಾರಿಕೆ ಜೊತೆ ಜೊತೆಗೆ ನಾವು ಈ ಕುರಿ ಸಾಕಾಣಿಕೆಯನ್ನ ಶುರು ಮಾಡಿದ್ವಿ. ನನ್ನ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿದ್ದು ಕೊರೋನಾ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಾವು ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಖಾಲಿ ಕೂತ್ಕೊಂಡು ಅಂತೇಳಿ ಅಂತ ವಿಚಾರ ಮಾಡುವ ಸಂದರ್ಭದಲ್ಲಿ ನಾವು ಕುರಿಯ ಬಗ್ಗೆ ನನಗೇನು ಗೊತ್ತಿರ್ಲಿಲ್ಲ, ಆದ್ರೂ ಕೂಡ ಕುರಿ ಸಾಕಾಣಿಕೆ ಮಾಡಬೇಕು ಅಂತೇಳಿ ಆವತ್ತಿನ ದಿವಸ ಒಂದು 4 ಕುರಿಯಿಂದ ಏನು ಕುರಿ ಸಾಕಾಣಿಕೆ ಶುರು ಮಾಡಿದೆ. ಅದಕ್ಕೆ ಮುಂಚೆ ನಾನು ಹೈನುಗಾರಿಕೆ ಹೇಳಿದೆ, ಹೈನುಗಾರಿಕೆ ಒಳಗೆ ಸಾಕಷ್ಟು ಹೇಳಿದ್ರು. ಯಾಕಂದ್ರೆ ನಮ್ಮಲ್ಲಿ ಇರತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘ ಅವತ್ತಿನ ದಿವಸ ಒಂದಾಗಿತ್ತು. ನಾವು ಹಾಲಿಗೆ ಕಳಿಸ್ಬೇಕು, ಹಾಲಿಗೆ ಮಾರುಕಟ್ಟೆ ಅಂದ್ರೆ KMF ಹಾಲು ಉತ್ಪಾದಕರ ಸಹಕಾರದಿಂದ KMF ಹಾಲು ಹೋದಾಗ ಮಾತ್ರ ನಮ್ಗೆ ಅಂದ್ರೆ ಯಾಕಂದ್ರೆ 2 ದಿನನಿತ್ಯ ಮಾರುಕಟ್ಟೆ ಒಳ್ಳೆ ಒಂದು ಮಾರುಕಟ್ಟೆ ಇರುವುದು KMF, ಅವರು ಒಳ್ಳೆ ಸರ್ವಿಸ್ ಕೊಡೋರು. ಅದೇ KMF ಹಾಲು ಉತ್ಪಾದಕರ ಸಹಕಾರ ಸಂಘ ಮೊರದಲ್ಲಿ ಇರೋದು ಬಂದ್ ಆಗಿತ್ತು. ಆಗ ಏನ್ ಮಾಡ್ಬೇಕು ಅನ್ಕೊಂಡಾಗ ನಾವು ಎಷ್ಟು ಹಾಲು ಬರ್ತಾವಲ್ಲ 7 ರಿಂದ 10 ಲೀಟರ್ ಹಾಲು ಬಂದದನ್ನ 2 ಹೊತ್ತು ಹೋಗಿ ಶಿವಳ್ಳಿ ಪಕ್ಕದ 13 ಕಿಲೋಮೀಟರ್ ನಲ್ಲಿ ಇರುವಂತ ಶಿವಳ್ಳಿಗೆ ಹೋಗಿ ಹಾಲಿಟ್ಟು ಬರ್ತಿದ್ವಿ ನಾವು ಅವತ್ತಿನ ದಿವಸ. ಆ ಒಂದು ಸಂದರ್ಭದಲ್ಲಿ ಇದನ್ನ ಹೆಂಗಾರ ಮಾಡಿ ನನ್ನ ಒಬ್ಬಂದ ಪರಿಸ್ಥಿತಿ ಎಲ್ಲರದು ನಮ್ಮೂರಲ್ಲಿ ಇರುವಂತ ಎಲ್ಲ ಹಾಲು ಉತ್ಪಾದಕರದ ಸಮಸ್ಯೆಯನ್ನ ಬಗೆಹರಿಸ್ಬೇಕು ಅನ್ಕೊಂಡು ಆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮರುಸ್ಥಾಪನೆ ಮಾಡಿ ಅಂದ್ರೆ ಅದೇನು ಅವತ್ತಿನ ಬಂದ್ ಆಗಿತ್ತು, ಆ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮರುಸ್ಥಾಪನೆ ಮಾಡಿ ಇವತ್ತಿಗೆ ನಮ್ದು 3,000 ಲೀಟರ್ ಚಿಲ್ಲಿಂಗ್ ಸೆಂಟರ್ ಐತಿ ನಮ್ಮಲ್ಲಿ. ಅಷ್ಟು ದೊಡ್ಡ ಹಾಲು ಉತ್ಪಾದಕರ ಸ್ವಂತ ಕಟ್ಟಡ ಐತಿ, ಆಮೇಲೆ ಚಿಲ್ಲಿಂಗ್ ಸೆಂಟರ್ ಐತಿ. ನಾವು ಇವಾಗ ಸಾಕಷ್ಟು ಹಾಲು ಅಂದ್ರೆ ದಿನಕ್ಕೆ 1,000 ಲೀಟರ್ ಹಾಲು ನಮ್ಮಲ್ಲಿಂದ ಕಲೆಕ್ಷನ್ ಆಗತೈತಿ. ಅಂದ್ರೆ ಸಾಕಷ್ಟು ಜನ ಅಲ್ಲಿ ಅದಕ್ಕೆ ಮಾರುಕಟ್ಟೆ ಐತಿ ಅಂದ್ರೆ ಹೈನುಗಾರಿಕೆ ಮಾಡೇ ಮಾಡ್ತಾರೆ. ಒಂದು ಸದಸ್ಯ ಅವತ್ತಿನ ದಿವಸ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಅಲ್ಲಿಂದ ಇಲ್ಲಿವರೆಗೆ 5ನೇ ಬಾರಿಗೆ ಹಾಲು ಉತ್ಪಾದಕರ ಸಂಘದ ಸಹಕಾರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ಸಾಕಷ್ಟು ರೈತರಿಗೆ ಅದರಿಂದ ಅನುಕೂಲ ಆಗೈತಿ, ಮತ್ತ ಕೃಷಿ ಜೊತೆಗೆ ಹೈನುಗಾರಿಕೆ ಮಾಡೋದ್ರಿಂದ ರೈತರು ಸ್ವಲ್ಪ ಏನು ಅಂದ್ರೆ ಖರ್ಚುಗಳು ಏನಿರ್ತಾವಲ್ಲ ನಮ್ಮ ಸಗಣಿ ಬರಾಕತಿ

ಆಮೇಲೆ ಹೊಲದಾಗ ಬೆಳೆದಿರತಕ್ಕಂತ ಏನು ಮೇವು ಹೊಟ್ಟು ಇಂಥವೆಲ್ಲ ಮೇವು ಇರ್ತಾವಲ್ಲ ಅವ್ನ ನಾವು ನಮ್ಮ ಭಾಗದಾಗ ಏನ್ ಮಾಡ್ತಾರ ಗೊಂಜಾಳ ಮೇವು ಇಂಥವು ಜೋಳದ ಮೇವು ಉಳಿದದ್ದನ್ನ ಅಲ್ಲೇ ಸುಟ್ಟು ಬರುವಂತ ಪ್ರವೃತ್ತಿ ನಡೆದಿತ್ತು ಇತ್ತಿತ್ತೆಲ್ಲ. ಅದಕ್ಕ ಅದನ್ನೆಲ್ಲವನ್ನು ಹೋಗಲಾಡಿಸ್ಬೇಕು. ಅದರಿಂದ ನಾವು ಮತ್ತ ಬೈಬೇಕಾಗಿ ಏನಾದ್ರು ಮಾಡ್ಬೇಕು ಅಂದಾಗ ಹೈನುಗಾರಿಕೆ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಆಗಿ ಅವತ್ತು ನಮ್ಗೆ ಸಿಕ್ತು. ಅದತ್ತ ಹೈನುಗಾರಿಕೆ ಮಾಡಕ್ ಶುರು ಮಾಡಿದ್ದು. ಇವತ್ತು ನಮ್ಮೂರಲ್ಲಿ ಸಾಕಷ್ಟು ಜನ ಪರಿವರ್ತನೆಗೊಂಡು ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದಾರೆ. ಈ ಕೊರೋನಾ ಸಂದರ್ಭದಿಂದ ನಾವು ಹೈನುಗಾರಿಕೆ ಜೊತೆ ಜೊತೆಗೆ ಕುರಿ ಸಾಕಾಣಿಕೆಯನ್ನ ಚಾಲೂ ಮಾಡಿದ್ವಿ. ಅಂದ್ರೆ ಅವತ್ತು ನಾನು ಪ್ಯಾಟ್ನಿಂಗಿಗೋಸ್ಕರ ಕುರಿ ಸಾಕಾಣಿಕೆ ಚಾಲೂ ಮಾಡಿದೆ. ಅಂದ್ರೆ ಏನು, ಮರಿ ತಗೊಂಬಂದು ಅದನ್ನ ಮೇಯಿಸಿ ತೂಕಕ್ಕೆ ಜಾಸ್ತಿ ವೇಟ್ ಮಾಡಿ ಅದನ್ನ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುವಂತ ಕೆಲಸ ಅವತ್ತಿನ ದಿವಸ ಚಾಲೂ ಮಾಡಿದೆ. ಕೆಳಗಡೆನ ಮನೆ ಮುಂದ್ಗಡೆನ ಸ್ವಲ್ಪ ಜಾಗದಲ್ಲಿ ಒಂದು ನಾಲ್ಕು ಮರಿಯಿಂದ ಶುರುವಾಗಿದ್ದ ನಮ್ಮ ಕುರಿ ಸಾಕಾಣಿಕೆಯನ್ನು ಇವತ್ತಿಗೆ ನಾನು 550 ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ. ಅದ್ ಹೆಂಗಪ್ಪ ಅಂದ್ರೆ 4-8, 8-16 ಹೀಗೆ ಪ್ಲಸ್ ಆಗ್ತಾ ಹೋಗ್ತು. ಹಾಗೆ ಕೆಳಗಡೆ ಸಾಕಾಕ ನಮ್ಗೆ ಸ್ವಲ್ಪ ಕಷ್ಟ ಆಯ್ತು. ಆ ಸಂದರ್ಭದಲ್ಲಿ ಕೆಳಗಡೆ ಸಾಕೋದು ಬೇಡ, ಅಟ್ಟದ ಮಾದರಿ ಒಳಗೆ ಸಾಕಿದ್ರೆ ಇನ್ನೂ ಸ್ವಲ್ಪ ಈಸಿ ಆಕತಿ, ಅಂದ್ರೆ ಕೆಲಸ ಕಡಿಮೆ ಆಕತಿ, ನಾವು ಈಸಿಯಾಗಿ ಸಾಕಾಣಿಕೆ ಮಾಡಬಹುದು ಅಂತೇಳಿ ನಾವು ಒಂದು 30-40 ಸೈಜ್ನ್ಯಾಗ ಒಂದು 100 ಮರಿ ಸಾಕಾಣಿಕೆ ಮಾಡುವಷ್ಟು ಒಂದು ಅಟ್ಟದ ಮಾದರಿ ಒಳಗ ಕುರಿ ಸಾಕಾಣಿಕೆ ಶೆಡ್ ಅನ್ನ ಕಟ್ಟಿಗೆ ಒಳಗಡೆ ನಿರ್ಮಾಣ ಮಾಡಿದ್ವಿ. ಅವತ್ತಿನ ದಿವಸ ಏನು ಆ ಕಟ್ಟಿಗೆ ಒಳಗಡೆ ನಿರ್ಮಾಣ ಮಾಡಿ ಅಲ್ಲೇ ಕುರಿ ಸಾಕಾಣಿಕೆ ಅಂದ್ರೆ ಮರಿ ಸಾಕಾಣಿಕೆಯನ್ನು ಚಾಲೂ ಮಾಡಿದೀವಿ. ಅದು ಬರ್ತಾ ಬರ್ತಾ ನಾವೇನು ಸಾಕಷ್ಟು ಜನರ ಸಜೆಷನ್ ತಗೊಂಡು, ಅಂದ್ರೆ ಸಾಕಷ್ಟು ಕಡೆ ಎಲ್ಲೆಲ್ಲಿ ಕುರಿ ಸಾಕಾಣಿಕೆ ಮಾಡ್ಯಾರ ಅಲ್ಲಿ ಹೋಗಿ ನೋಡೋದಿರ್ಬೋದು, ಹಾಗೆ ನಮ್ಮ ಕಿವಿ ಧಾರವಾಡದವರು ಅಲ್ಲಿ ನಾನು ತರಬೇತಿಯನ್ನು ಪಡೆದೆ ಅಲ್ಲಿಂದ. ಇಲ್ಲ, ಕುರಿ ಮರಿ ಸಾಕಾಣಿಕೆ ಮಾಡೋದಕ್ಕಿಂತ ಆಡು ಸಾಕಾಣಿಕೆಯಲ್ಲಿ ಹೆಚ್ಚು ಲಾಭ ಐತಿ. ಒಂದ್ ಸತಿ ಹಾಕಿದ್ರೆ 2-3 ಮರಿ ಹಾಕ್ತವು, ಹಾಗೆ ಒಂದು ವರ್ಷದಲ್ಲಿ 2 ಸಲಿ ಮರಿ ಹಾಕ್ತವು, ಅಂದ್ರೆ ನಮ್ಗೆ ಸಾಕಷ್ಟು ಲಾಭ ಐತಿ ಅಂತೇಳಿ ಅದ್ರ ಬಗ್ಗೆ ಸಾಕಷ್ಟು ಜನ ಹೇಳಾಗ ನಾನು ಆ 30-40 ಸೈಜಿನ ಶೆಡ್ನಲ್ಲಿ ಒಂದು 100 ಆಡು ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀನಿ. ಆಡು ಸಾಕಾಣಿಕೆ ಮಾಡೋದೇನು ನಿಜ, ಅದರಿಂದ ಲಾಭನೂ ಐತಿ. ಬಟ್ ನಮ್ಗೆ ಹೆಂಗಾತಂದ್ರೆ ಅದಕ್ಕೆ ಒಳ್ಳೆ ಮಾರುಕಟ್ಟೆ ಸಿಗ್ಲಿಲ್ಲ. ಆಡು ಸಾಕಾಣಿಕೆ ಮಾಡ್ಬೇಕಾದ್ರೆ ಅಲ್ಲಿ ಒಳ್ಳೆ ಒಂದು ಮಾರುಕಟ್ಟೆ ನಮ್ಗೆ ಸಿಗ್ಲಿಲ್ಲ. ಅದಕ್ಕ ನಾವು ಏನ್ ಮಾಡಿದೀವಿ ಅವತ್ತಿನ ದಿವಸ ಆಡು ಸಾಕಾಣಿಕೆಯನ್ನ ಸಂಪೂರ್ಣವಾಗಿ ತೆಗಿಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿವಿ. ಯಾಕಂದ್ರೆ ಅದು ಒಂದ್ ಮರಿ ಮಾರಾಟ ಆಗ್ಬೇಕಂದ್ರೆ 5-6 ತಿಂಗಳ ಸಮಯ ತಗೋತಾ ಇತ್ತು. ಹಾಗೆ ಆ ಮರಿ ನಮ್ ಭಾಗದಾಗ ಇಲ್ಲಿ ಎಲ್ಲೂ ಸುತ್ತಮುತ್ತ ಧಾರವಾಡ ಇರ್ಬೋದು, ಕೆರೂರು ಇರ್ಬೋದು, ಅಥವಾ ಕಿತ್ತೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಇಲ್ಲಿ ಎಲ್ಲಾರ ಮಾರುಕಟ್ಟೆ ಮಾಡ್ಬೇಕಂದ್ರೆ ಅದ್ರದ್ದು ಬಹಳ ಕಷ್ಟದ ಕೆಲಸ ಆಗತ್ತೆ ನಮ್ಗೆ ಸುತ್ತಮುತ್ತ ಭಾಗದಾಗ. ಅದಕ್ಕ ಆಡು ಸಾಕಾಣಿಕೆಯನ್ನ ಅವತ್ ಬಿಟ್ಟು ನಾವು ಏನು ಕುರಿ ಸಾಕಾಣಿಕೆ ಮಾಡ್ಬೇಕನ್ಕೊಂಡಿವಿ. ಆ ಆಡುಗಳನ್ನೆಲ್ಲ ತೆಗೆದ್ಬಿಟ್ಟು ಕುರಿ ಸಾಕಾಣಿಕೆ ಶುರು ಮಾಡಿದ್ವಿ. ಈ ಕುರಿ ಸಾಕಾಣಿಕೆ ಶುರು ಮಾಡಿದ ಸಂದರ್ಭದಲ್ಲಿ ನಾವು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಅಂತೇಳಿ ಒಂದು ಕಂಪ್ನಿ ಮಾಡಿದ್ವಿ. ಆ ಕಂಪ್ನಿ ಬಗ್ಗೆ ನಿಮ್ಗೆ ನಂತರ ಹೇಳ್ತೀನಿ. ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಒಂದು ಮೀಟಿಂಗ್ ಅನ್ನು ನಮ್ಮ ಮನೆಯಲ್ಲೇನ ಅರೇಂಜ್ ಮಾಡಿದ್ವಿ. ನಮ್ದು ಹೊಲದಾಗನ ಒಂದು ಫಾರ್ಮ್ ಹೌಸ್ ಟೈಪ್ ಮಾಡಿದ್ವಿ. ಆ ಮನೆಯೊಳಗನ ಎಲ್ಲಾ ರೈತರನ್ನ ಕರೆದು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿಯ ಒಂದು ಮೀಟಿಂಗ್ ಅರೇಂಜ್ ಮಾಡಿದ್ವಿ. ಅಲ್ಲಿಗೆ ನಮ್ಮ ನಬಾರ್ಡ್ DDM ಈಗ ಸದ್ಯ ಇರತಕ್ಕಂತ ಮಯೂರ್ ಕಂಬಳೇಶ್ವರ ಅವರು ಬಂದಿದ್ರು. ಇಲ್ಲಿ ಕೃಷಿ ಸಮೃದ್ಧಿ ಉತ್ಪಾದಕರ ಕಂಪ್ನಿ ಮೀಟಿಂಗ್ ಈಗ ಬಂದಿದ್ರು. ಅವ್ರು ಬಂದಾಗ ನೋಡಿ, ಏನು ಮಂಜುನಾಥ್ ಅವ್ರೆ, ನೀವು ಕುರಿ ಸಾಕಾಣಿಕೆ ಮಾಡಿದ್ದೀರಾ, ಇದು NLM ಅಂತೇಳಿ ಒಂದು ಸ್ಕೀಮ್ ಇದೆ ಅಂತೇಳಿ ನನ್ಗೆ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ರು. ಅದು ಅವಾಗ ಹೆಂಗಿತ್ತು ಅಂದ್ರೆ, NLM ಸ್ಕೀಮು ನಾವು ಮಿನಿಮಮ್ 1 ಕೋಟಿ ಮಾಡ್ಬೇಕಿತ್ತು ಅಂದ್ರೆ 500 ಕುರಿ 25 ತಗ ಸಾಕಾಣಿಕೆ ಮಾಡ್ಬೇಕಾಗಿತ್ತು ಈ NLM ಸ್ಕೀಮ್ ಅಂದ್ರೆ. ಇಲ್ಲ ಸರ್, ನನಗೆ 1 ಕೋಟಿ ಪ್ರೊಜೆಕ್ಟ್ ಮಾಡಕ್ ನನ್ನ ಕೈಲಿ ಆಗೋದಿಲ್ಲ, ನಾನು ಸಣ್ಣ ರೈತ ಇದ್ದೀನಿ, ನಂದು 12 ಎಕರೆ ಹೊಲ ಇಷ್ಟೇ ಇದೆ, ನನಗೆ ಅಷ್ಟು ಲೋನು ಬ್ಯಾಂಕ್ ಕೊಡ್ತೈತಿ ಇಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ಅಷ್ಟು ದೊಡ್ಡ ಧೈರ್ಯ ಮಾಡಕ್ ನಂಗೆ ಸಾಧ್ಯ ಇಲ್ಲ, ಹೆಂಗೋ 100 ಕುರಿ ಸಾಕಾಗಿ ಮಾಡ್ಕೊಂಡು ನಾನು ಇದ್ದೀನಿ, ಬಿಟ್ಬಿಡಿ ಸರ್ ಅಂತ ಹೇಳಿದೆ. ಇಲ್ಲ ಮಂಜುನಾಥ್ ಅವರೇ, ನಿಮ್ಮ ಕಡೆಯಿಂದ ಸಾಧ್ಯ ಐತಿ, ನೀವು ಮಾಡೇ ಮಾಡ್ತೀರಿ, ಒಂದು ಅಪ್ಲಿಕೇಶನ್ ಹಾಕ್ರಿ ಅಂತೇಳಿ ಅವರೇ ಒಬ್ರು DRP ನಂಬರ್ ಕೂಡ ಕೊಟ್ರು, ಗೌತಮ್ ತುಮಕೂರ್ ಅಂತೇಳಿ, ಅವರು ರಿಟೈರ್ಡ್ KVG ಬ್ಯಾಂಕ್ ಮ್ಯಾನೇಜರ್. ಅವ್ರ ನಂಬರನ್ನ ಕೊಟ್ಟು ನನಗೆ, ಇಲ್ಲ ನೀವು ಕುರಿ ಸಾಕಾಣಿಕೆ ಇದ್ದು NLM ಯೋಜನೆ ಒಳಗಡೆ ಅಪ್ಲೈ ಮಾಡಿ, ಅದರಲ್ಲಿ 50% ಸಬ್ಸಿಡಿ ಐತಿ, ನೀವು 1 ಕೋಟಿ ರೂಪಾಯಿ ಪ್ರೊಜೆಕ್ಟ್ ಮಾಡಿದ್ರೆ 50 ಲಕ್ಷ ರೂಪಾಯಿ ಸಬ್ಸಿಡಿ ಆಗಿ ಬರ್ತೈತಿ. ಸರ್ ಸಬ್ಸಿಡಿ ಏನೋ ಬರ್ತೈತಿ ಸರ್, ನನಗೆ ಅಷ್ಟು ಮಾಡಕ್ ನೀವ್ ಬರ್ತಲ್ರಿ, ನಾವೊಂದು 100 ಕುರಿ ಸಾಕಾಣಿಕೆ ಮಾಡಕ್ ನಾ ಸ್ಯಾಟಿಸ್ಫೈಡ್ ಅದೇನಿ, ನನಗೆ ಅಷ್ಟು ತೃಪ್ತಿ ಐತಿ, ಸಾಕ್ ಬಿಡ್ರಿ ಸರ್ ಅಂದ್ರು ಕೂಡ ನನಗೆ, ಇಲ್ಲ ನೀವು ಮಾಡ್ತೀರಿ ಮಾಡ್ರಿ, ಧೈರ್ಯ ಮಾಡಿ ಮಾಡ್ರಿ, ನೀವು ಏನಾರ ಸಾಧನೆ ಮಾಡ್ತೀರಿ ಅಂತೇಳಿ ಅವತ್ತಿನ ದಿವಸ ನನಗೆ NLM ಯೋಜನೆ ಒಳಗೆ 2022 ಫೆಬ್ರವರಿ

ಒಳಗ ಅಪ್ಲಿಕೇಶನ್ ಹಾಕಕ ಶ್ರೀ ನಬಾರ್ಡ್ ಡಿಡಿಎಂ ಆಗಿರತಕ್ಕಂತ ಶ್ರೀ ಮಯೂರ್ ಕಾಂಬ್ಳೆ ಸರ್ ಅವರು ಅವತ್ತಿನ ದಿವಸ ನಮಗೆ ಪ್ರಚೋದನೆ ಮಾಡಿ ಅಪ್ಲಿಕೇಶನ್ ಹಾಕ್ಸಿದ್ರು. ಅದು ಸುಮಾರು ಒಂದು ವರ್ಷಗಳ ಕಾಲ ಅಂದ್ರೆ ನನಗೆ ಎನ್ ಎಲ್ ಎಂ ಅಂದ್ರೆ ಎಲ್ಲಿ ಗೊತ್ತಿಲ್ಲ, ಅದೆಲ್ಲಿ ಹೋಗ್ಬೇಕು, ಎನ್ ಎಲ್ ಎಂ ಆನ್ಲೈನ್ ಆಗಿ ಅಪ್ಲಿಕೇಶನ್ ಹಾಕಿದೀವಿ, ಯಾವ ಆಫೀಸಿಗೆ ಹೋಗಿ ಕೇಳಬೇಕು, ಏನು ಅದ್ರ ಬಗ್ಗೆ ಗೊತ್ತಿಲ್ದನ. ಒಂದು ವರ್ಷಗಳ ಕಾಲ ಅದು ಲೆಂದಿ ಪ್ರೊಸೆಸ್. ಅದು ಅಂದ್ರೆ ಒಂದು 7-8 ಸ್ಟೆಪ್ ನಲ್ಲಿ ಎನ್ ಎಲ್ ಎಂ ಬಗ್ಗೆ ಅಂದ್ರೆ ಎನ್ ಎಲ್ ಎಂ ಅಲ್ಲಿ ಅದು ಪಾಸ್ ಆಗ್ತಾ ಹೋಗ್ತೈತಿ. ಮೊದಲಿಗೆ ಡಿ ಡಿ ಅವ್ರ ಕಡೆ ಹೋಗುತ್ತೆ, ಅಲ್ಲಿಂದ ಎಸ್ ಐ ಎ, ಅಲ್ಲಿಂದ ಎಸ್ ಎಲ್ ಇ ಸಿ, ಅಲ್ಲಿಂದ ಸಿ ಇ ಸಿ, ಆಮೇಲೆ ಬ್ಯಾಂಕು, ಆಮೇಲೆ ಡಿಸ್ಬರ್ಸ್ಡು, ಹಂಗೆ 7 ಸ್ಟೆಪ್ಗಳಲ್ಲಿ ಆ ಎನ್ ಎಲ್ ಎಂ ಯೋಜನೆಯನ್ನು ಒಂದು ಇದು ಏನು ಅಂತೀವಿ ನಾವು, ಒಂದು ಎನ್ ಎಲ್ ಎಂ ಯೋಜನೆದ್ದು ಒಂದು 7 ಸ್ಟೆಪ್ ಅದೆಲ್ಲ ಮುಗಿಬೇಕಂದ್ರೆ ಸುಮಾರು ಒಂದು ವರ್ಷಗಳ ಕಾಲ ಬಂತು. ಅಂದ್ರೆ 2023 ಫೆಬ್ರವರಿ ಒಳಗೆ ಒಂದು ಎನ್ ಎಲ್ ಎಂ ಯೋಜನೆ ಸ್ಯಾಂಕ್ಷನ್ ಆಗಿ ಬಂತು. ಆ ಸ್ಯಾಂಕ್ಷನ್ ಆಗಿ ಬಂದ ನಂತರ ಅದನ್ನು ಮಾಡ್ಬೇಕು ನಾನು. 500 ಕುರಿ ತರಬೇಕು, 25 ಟಗರ್ ತರಬೇಕು, ಅದಕ್ಕೆಲ್ಲ ಸುಸಜ್ಜಿತವಾದ ಒಂದು ಏನು ಶೆಡ್ ನಿರ್ಮಾಣ ಮಾಡಬೇಕು, ಅದಕ್ಕೆ ನೀರಿನ ವ್ಯವಸ್ಥೆ, ಮೇವಿನ ವ್ಯವಸ್ಥೆ, ಇದೆಲ್ಲ ಕೂಡ ಒಂದು ನನಗೆ ಚಾಲೆಂಜ್ ಆಯ್ತವ. ದಿವಸ ಅಲ್ಲೇ ಊರು ನಾಲ್ಕೂವರೆ ಜಮೀನಲ್ಲಿ ಒಂದು ಸಣ್ಣ ಒಂದು ಬೋರ್ವೆಲ್ ಅಂದ್ರೆ ಒಂದು 2.5 ಇಂಚ್ ನೀರಿನ ಬೋರ್ವೆಲ್ ಕೂಡ ಐತಿ. ಅದ ಅಲ್ಲೇ ಶೆಡ್ ನಿರ್ಮಾಣ ಮಾಡ್ಬೇಕು. ಏನ್ ಮೊದಲಿತ್ತ ಶೆಡ್ ಮೊದಲು ಇನ್ನೂ ಒಂದು ಶೆಡ್ ನಿರ್ಮಾಣ ಮಾಡ್ಬೇಕು. ಅದನ್ನೇ ಅಂತೇನೆ ನಾನು ಆ ಪ್ರೊಜೆಕ್ಟ್ ಹೆಂಗೈತಲ್ಲ ಆ ತರ ಎಲ್ಲಾನು ಶೆಡ್ ರೆಡಿ ಮಾಡ್ಬೇಕು ಅಂತೇಳಿ ಅವತ್ತಿನ ದಿವಸ ನಾವೇ ಸುತ್ತ ಅಂದ್ರೆ ಒಬ್ರು ಯಾರು ಕಾರ್ಪೆಂಟರ್ ಕರ್ಕೊಂಡು ಅಂದ್ರೆ ವೆಲ್ಡಿಂಗ್ ಮಾಡೋವನ್ನ ಮತ್ತೆ ಒಬ್ಬನ್ನ ಕಟ್ ಮಾಡೋವನ್ನ ಇಬ್ಬರನ್ನ ಲೇಬರ್ ಕರ್ಕೊಂಡು ನಾವೇ ಡಿಸೈನ್ ಮಾಡಿ ಅಂದ್ರೆ ಸಾಕಷ್ಟು ಕಡೆ ಹೋಗಿ ಅವ್ರನ್ನಿಬ್ಬರನ್ನ ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ಬಂದು ನಾವೇ ಡಿಸೈನ್ ಮಾಡಿ ಆ ಒಂದು ಶೆಡ್ ಅನ್ನ ಅಂತಿಮವಾಗಿ ಒಂದು ಏನು ಸೈಂಟಿಫಿಕ್ ಆಗಿ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿದ್ವಿ. 300 ಅಳತೆಯಲ್ಲಿ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡಿದೀವಿ. ಅದಕ್ಕೆ ಬೇಕಾಗಿರತಕ್ಕಂಥ ಪ್ರೋಟೀನ್ ಶೆಡ್ ಇರ್ಬೋದು ಅಂದ್ರೆ ಫೀಡ್ ಸ್ಟಾಕ್ ಶೆಡ್ ಅಂತ ಹೇಳ್ತೀವಿ. ಆಮೇಲೆ ಕ್ವಾರಂಟೈನ್ ಅಂತ ಹೇಳಿ ಒಂದು ಮಾಡ್ಬೇಕು ಶೆಡ್ಡು, ಅದು 34 ಸೈಜ್ ನಲ್ಲಿ ಇರತಕ್ಕಂತ ಒಂದು ಶೆಡ್ ಅನ್ನು ಕ್ವಾರಂಟೈನ್ ಶೆಡ್ ಆಗಿ, ಹಾಗೆ ಲೇಬರ್ ಶೆಡ್ ಅಂತೇಳಿ ಒಂದು ಮಾಡ್ಬೇಕಾಗುತ್ತೆ ಅಂದ್ರೆ ಲೇಬರ್ಗಳಿಗೆ ಇಲ್ಲಕ್ಕೆ ಆ ಲೇಬರ್ ಶೆಡ್ ಅನ್ನು ಎಲ್ಲಾನು ಪ್ರೊಜೆಕ್ಟ್ ನಲ್ಲಿ ಏನೇನಿದೆ ಅದನ್ನೆಲ್ಲ ಮಾಡಿಕೊಂಡು ಇವತ್ತು ನಾವು ಸಕ್ಸಸ್ಫುಲ್ ಆಗಿ 3ನೇ ವರ್ಷ ಆಯ್ತು. ನಾವು ಇವತ್ತು ಸಕ್ಸಸ್ಫುಲ್ ಆಗಿ 550 ಕುರಿಗಳನ್ನು ಮಾತ್ರ ಸದ್ಯಕ್ಕಿಲ್ಲ, 50 ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಎಲ್ಲಿ ಅಂದ್ರೆ ನಾವು ಕೃಷಿ ಒಳಗೆ ಏನೇನು ಮಾಡೋಕ್ಕೆ ಸಾಧ್ಯ ಐತಿ, ನಾವು ಏನು ಮಾಡಿದರೆ ಕೃಷಿ ಒಳಗೆ ಲಾಭದಾಯಕ ಆಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಆಯ್ತು. ಅಂದ್ರೆ ಈ ಕೃಷಿ ಬರೀ ಅಗ್ರಿಕಲ್ಚರ್ ಬಿತ್ತೂರು ಬೆಳೆಯೋದು ಇದಷ್ಟೇ ಅಲ್ಲ, ಇದರ ಜೊತೆ ಜೊತೆಗೆ ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಸಾಕಷ್ಟು ನಮ್ಗೆ ಯಾವ್ದ್ಯಾವ್ದು ನಮ್ಗೆ ಕಂಫರ್ಟ್ ಅನ್ನಿಸ್ತತಿ ಅದನ್ನೆಲ್ಲನೂ ಮಾಡ್ಕೊಂತ ಹೋದಾಗ ಮಾತ್ರ ಕೃಷಿಯಲ್ಲಿ ನಾವು ಸಮಗ್ರವಾಗಿ ಕೃಷಿಯಲ್ಲಿ ಮಾಡಿದಾಗ ಮಾತ್ರ ಲಾಭವನ್ನು ಪಡೆದುಕೊಳ್ಬಹುದು ಅಂತೇಳಿ ಒಂದು ಭಾಗ. ಹಾಗೆ ಕೃಷಿಯ ಜೊತೆಗೆ ಈ ಕುರಿ ಕೋಳಿ ಹೈನುಗಾರಿಕೆ ಕೂಡ, ಅಂದ್ರೆ ನಾವು ಏನು ಕುರಿ ಸಾಕಾಣಿಕೆ ಮಾಡ್ತಾ ಇದ್ವಿ, ಕುರಿ ಸಾಕಾಣಿಕೆ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಏನಾಯ್ತು ಮೇವು ಬೆಳಿಬೇಕು, ಮೇವು ಬೆಳೆದ್ವಿ, ಮೇವು ಸ್ಟಾಲ್ ಫೀಡಿಂಗ್ ಮಾಡ್ತಾ ಇದ್ವಿ. ಅಂದ್ರೆ ಒಳಗೆ ಕೊಟ್ಟಿಗೆ ಮಾದರಿ ಒಳಗೆ ಒಳಗಡೆ ಕೂಡ ಹಾಕಿನ ಮೇವು ಹಾಕಿ ಅವನ್ನ ಮೇಯಿಸ್ತಾ ಇದ್ವಿ. ಬೆಳಿಗ್ಗೆ ಕುರಿ ಯಾವ ತರ ಮೇವು ಕೊಡ್ಬೇಕಂದ್ರೆ ಬೆಳಿಗ್ಗೆ ಒಂಥರ ಡ್ರೈ ಪೌಡರ್ ಅಂದ್ರೆ ಒಣ ಮೇವನ್ನ ಏನು ನಾವು ಕಡ್ಲಿ ಹೊಟ್ಟತೀವಿ ಆ ಜೋಳದ ಮೇವು ಚಾಪಿಂಗ್ ಮಾಡಿ ಇಟ್ಕೊಂಡದ್ದು ಇರ್ಬೋದು, ಅಥವಾ ಇದು ಸೋಯಾಬೀನ್ ಹೊಟ್ಟೆ ಇರ್ಬೋದು, ಶೇಂಗಾ ಹೊಟ್ಟೆ ಇರ್ಬೋದು, ಎಲ್ಲ ಸಮತೋಲನವಾಗಿ ಮಿಶ್ರಣ ಮಾಡಿ ಇಟ್ಕೊಂಡಿರ್ತೀವಿ. ಆ ಮೇವನ್ನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬಾರಿ ಅಂದ್ರೆ ಅದರ ಡೈಜೆಷನ್ ಪ್ರಕ್ರಿಯೆ ಕರೆಕ್ಟ್ ಆಗ್ಬೇಕಂದ್ರೆ ಬೆಳಿಗ್ಗೆ ಒಂದ್ಸತಿ ಒಣ ಮೇವನ್ನ ಕೊಡೋದ್ರಿಂದ ಸ್ಟಾರ್ಟ್ ಆಗಿದ್ದು ನಮ್ದು ಮೇವಿಂದ ಏನು ಫೀಡಿಂಗ್ ಸ್ಟಾರ್ಟ್ ಆತಂದ್ರೆ ನಂತರ 10 ಗಂಟೆಯಿಂದ ಹಸಿ ಮೇವನ್ನ 4 ಅಂದ್ರೆ ಪ್ರತಿ 2.5 ತಾಸಿಗೊಮ್ಮೆ 2.5 ತಾಸಿಗೆ ಯಾಕೆ ಕೊಡ್ತೇವೆ ಅಂತ ಅಂದ್ರೆ ಅದರದ ಏನು ತಿಂದದ್ದನ್ನ ಅದು ಅರಗಿಸ್ಕೊಳಕ್ಕೆ ಅಂದ್ರೆ ಡೈಜೆಷನ್ ಮಾಡ್ಕೊಳಕ್ಕೆ ನಮ್ಗೆ ಒಂದು 2.5 ತಾಸು ಅವಧಿ ಬೇಕಾಕತಿ. ಆ ಅವಧಿ ಒಳಗಡೆ ಅದು ಡೈಜೆಷನ್ ಮಾಡ್ಕೊಂಡಿರ್ತಿ, ಅದಕ್ಕೆ ಪ್ರತಿ 2.5 ತಾಸಿಗೆ ಒಂದ್ಸತಿ ಫೀಡಿಂಗ್ ಮಾಡಬಹುದು. ಅಂದ್ರೆ ಹಸೆ ಮೇವನ್ನ ನಾವು ಹಸೆ ಮೇವು ಅಂದ್ರೆ ಬಹುವಾರ್ಷಿಕ ಮೇವಿನ ಜೋಳ CO31 ಅಂತ ಹೇಳ್ತೀವಿ, ಅದು ನೇಪಿಯರ್ ಸೂಪರ್ ನೇಪಿಯರ್ ಅಂತ ಹೇಳ್ತೀವಿ ಅದು ಇರ್ಬೋದು. ಹಾಗೆ ಕುದುರೆ ಮೆಂತೆ, ಬೇಲಿ ಮೆಂತೆ, ಮತ್ತೆ ಅದ್ರ ಜೊತೆಗೆ ದ್ವಿದಳ ಧಾನ್ಯವಾಗಿ ಅಲಸಂದಿ,
ಈ ತರ ಗೋವಿನ ಜೋಳ ಇರ್ಬೋದು, ಇವೆಲ್ಲವನ್ನು ಸಮತೋಲನವಾಗಿ ಸಮೀಪವಾಗಿ ಕಟ್ ಮಾಡ್ಕೊಂಡು ಬಂದು ಬೆಳಿಗ್ಗೆ ಅವನ್ನೆಲ್ಲಾನು ಸೇರಿಸಿ ಒಂದು ಮಾಡಿ ಎಲ್ಲಾನು ಮಿಕ್ಸ್ ಮಾಡಿ

ಪ್ರತಿ ಹೇಳ್ಬೋದು ಸತಿ ಹಸಿವಂತತಿ ಏನೋ ಅವಕ್ಕೆ ಫೀಡಿಂಗ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗೀಗ ಈಗ ಒಂದು ವರ್ಷದಿಂದ ನಾವು ಹೊರಗಡೆ ಏನಾದ್ರ ಮೇವು ಇದ್ದಾಗ ಗ್ರೇಸಿಂಗ್ ಕೂಡ ಅಂದ್ರೆ ಹೊರಗಡೆ ಮೇಯಿಸ್ಲಿಕ್ಕೆ ಕೂಡ ಬಿಡ್ತಾ ಇದೀವಿ. ಅಂದ್ರೆ ಈಗ ಹೊರಗಡೆ ಎಲ್ಲ ಕಡಿತಾವು ಹೆಸರಿರ್ಬೋದು ಯಾವಾಗ ಕೂಲಕ್ಕೋ ಅಲ್ಲೆಲ್ಲ ಮೇಯಕ್ಕೆ ಅನುಕೂಲತೆ ಇದ್ದಾಗ ಹೊರಗಡೆ ಹೋಗಿ ಮೇಯಿಸ್ಕೊಂಡು ಬರುವಂತ

ಜಮೀನುಗಳಲ್ಲಿ ಬೆಳೆ ಆಗಿರೋ ಸಂದರ್ಭದಲ್ಲಿ ಒಂದು ಒಳಗಡೆನ ಕೂಡ ಹಾಕಿ ಮೇಯಿಸುವಂತ ಕೆಲಸ ಮಾಡ್ತೇವೆ. ಎಲ್ಲಿ ಹೊರಗಡೆ ಮೇವು ಸಿಕ್ಕಾಗ, ಅಂದ್ರೆ ಅಡ್ಡಾಡಕ್ಕೆ ಜಾಗ ಇದ್ದಾಗ ಮೇವು ಸಿಕ್ಕಾಗ ಮಾತ್ರ ಹೊರಗಡೆ ಹೋಗಿ ನಾವು ಫೀಡಿಂಗ್ ಮಾಡುವಂತ ಕೆಲಸ ಕೂಡ, ಅಂದ್ರೆ ಗ್ರೇಜಿಂಗ್ ಮಾಡ್ಕೊಂಡ್ ಬರುವಂತ ಕೆಲಸ ಕೂಡ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಈ ಕುರಿ ಸಾಕಾಣಿಕೆ ಅಂದ್ರ ನಾವು ಈ ಲೈವ್ ಸ್ಟಾಕ್ ಇದು 500 ಕುರಿಗಳ ಜೊತೆ, ಅಂದ್ರೆ 550 ಕುರಿಗಳ ಜೊತೆಗೆ ನಾವು ದಿನನಿತ್ಯ ನಮ್ಮ ಹೋರಾಟ ಹೆಂಗಿರ್ತೈತೆ ಅಂತ ಅಂದ್ರೆ, ಒಂದ್ ಎಮ್ಮೆ ಆಕಳ ಇದ್ರ ಅದು ಬೇರೆ, ಎಮ್ಮೆ ಆಕಳದ ರಿಜಿಸ್ಟ್ರೇಷನ್ ಪವರ್ ಬೇರೆ ಇರ್ತೈತಿ, ಮತ್ತ ಈ ಕುರಿ ಮತ್ತು ಆಡಿಂದು ರಿಜಿಸ್ಟ್ರೇಷನ್ ಪವರ್ ಬೇರೆ ಇರ್ತೈತಿ. ಹೆಂಗಿರ್ತೈತೆ ಅಂದ್ರ, ಒಂದ್ ಕುರಿಗೆ ಏನಾರ ಆರಾಮ ಇಲ್ದೆ ಒಂದ್ 3 ದಿನ ಕಳೀತ ಅಂದ್ರ, ಅದು ಯಾವ್ದೇ ರೋಗ ಇರ್ಬೋದು, 3 ದಿನ ಕಳೀತ ಅಂದ್ರ ಎಂತ ಸರ್ಜನ್ ಕೂಡ ಬಂದ್ರು ಅದನ್ನ ಉಳಿಸ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಅದು ಪ್ರೈಮರಿ ಆಗಿ ಅದಕ್ಕೆ ಏನ್ ಬೇಕು ಡೇ 1 ದಿಂದ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಅವು ಜಲ್ದಿ ಕ್ಯೂರ್ ಆಗ್ತಾವ, ಆಮೇಲೆ ಅದ ಹರಡುವಿಕೆ ಕೂಡ ಕಡಿಮೆ ಆಗ್ತದೆ. ಅದಕ್ಕೆ ಪ್ರತಿಯೊಂದನ್ನು ಪ್ರತಿದಿನ ಅಬ್ಸರ್ವ್ ಮಾಡ್ಬೇಕು ನಾವು. ಈ ಕುರಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಅಥವಾ ಈ ಕೃಷಿ ಇರ್ಬೋದು, ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆ ಇರ್ಬೋದು, ಇವು ಎಲ್ಲವನ್ನು ಮೊದಲ ನಾವು ತಿಳ್ಕೊಂಡಿರ್ಬೇಕು. ನಾವು ಎಲ್ಲಾರ ನಮ್ಮ ಕಡೆ ದುಡ್ಡು ಐತೆ ಅಂತೇಳಿ ನಾವು ಯಾರದರ ಮ್ಯಾಗ ಡಿಪೆಂಡ್ ಆಗಿ, ಅಂದ್ರೆ ಆಳುಗಳ ಮೇಲೆ ನಾವು ಆಳ ರೊಕ್ಕ ಕೊಟ್ಟಬೇಕಾದಷ್ಟು ಆಳು ಇಡ್ಬೋದು, ಹಾಗೆ ಮಾಡಿದ್ರೆ ಇದರಲ್ಲಿ ಲಾಭ ಮಾತ್ರ ಖಂಡಿತ ಸಾಧ್ಯವಿಲ್ಲ. ಯಾಕಂದ್ರೆ ಅದು ಹೇಗೆ ಅಂತ ಕೂಡ ಹೇಳ್ಬಿಡ್ತೀನಿ. ಇವತ್ತು ನಾವೊಂದು 3 ಆಳು ತೊಗೊಂಬಂದಿಟ್ಟಿವಿ, ಒಂದು 4 ಆಳು ಕರ್ಕೊಂಬಂದು ಇಟ್ಟೇವಿ, ಅವ್ರಿಗೆ ಪೇಮೆಂಟ್ ಕೊಡ್ತೀವಿ, ಊಟ ಕೊಡ್ತೀವಿ, ಎಲ್ಲ ಮಾಡ್ತೀವಿ ಅಂದ್ರೂ ಕೂಡ ಅವ್ರಿಗೆ ಅವರ ಎಕ್ಸ್ಪೀರಿಯನ್ಸ್ ಇರ್ತೈತಿ, ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರು ಮಾಡ್ತಾ ಇರ್ತಾರೆ. ಬಟ್ ಅದು ಹೆಂಗಾಗತ್ತಂದ್ರೆ, ನಮಗೇನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಅವ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ, ಆ ಲೇಬರ್ ಏನಿರ್ತಾನ ಅವ ನಮಗೆ ಡಿಮ್ಯಾಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಇಲ್ರಿ ಸರ, ನನಗೆ ನೀವು ಕೊಡ್ತಕ್ಕಂಥ ಪಗಾರ್ ಕಡಿಮೆ ಆಕತಿ, ಅಂದ್ರೆ ಪೇಮೆಂಟ್ ಕಡಿಮೆ ಆಕತಿ, ನಾನು ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ದ. ಯಾಕಂದ್ರೆ ನಾವು ಅವನ ಮ್ಯಾಗ ಡಿಪೆಂಡ್ ಆಗಿರ್ತಿ, ನಮ್ ಅಷ್ಟೇ ಎಕ್ಸ್ಪೀರಿಯನ್ಸ್ ಹೇಳ್ದಂಗ ಕೇಳ್ಬೇಕಾಗಿರ್ತೈತಿ. ಅವ ಹೊಂದ್ಕೊಂಡಾಗ ಇನ್ನೊಂದ್ ಬಂದ ಹೊಂದ್ಕೋಬೇಕಾದ್ರೆ ಅದು ಟೈಮ್ ಹಿಡಿತೈತಿ. ಅದಕ್ಕೆ ನಾ ದಯಮಾಡಿ ಯಾರ ಕೂಡ ಈ ಕೃಷಿ ಒಳಗ ಇನ್ವಾಲ್ವ್ಮೆಂಟ್ ಐತಿ ಅಥವಾ ಮಾಡ್ತಾರೋ ಅಂದ್ರೆ, ನಾನು ಎಲ್ಲರಿಗೂ ಒಂದು ವಿನಂತಿ ಮಾಡ್ಕೊಂತೀನಿ, ನೀವು ಅದರಲ್ಲಿ ಮೊದಲ ಇನ್ವಾಲ್ವ್ ಆಗ್ರಿ, ಅಂದ್ರೆ ನಿಮ್ಮನ್ನ ನೀವು ತೊಡಗಿಸ್ಕೊರಿ ಅದ್ರೊಳಗೆ. ಪ್ರತಿಯೊಂದು ಗೊತ್ತಿರ್ಬೇಕು ನಿಮ್ಗೆ, ಉಳುಮೆ ಆ ಟೈಮ್ನಲ್ಲಿ ಮಾಡ್ತಾರ, ಉಳುಮೆ ಹೆಂಗ್ ಮಾಡ್ಬೇಕು, ಸಾಲಿಂದ ಸಾಲಿಗೆ ಅಂತರ ಎಷ್ಟಿರ್ಬೇಕು, ಒಂದ್ ಎಕರೆಕ್ಕೆ ಯಾವ ಬೀಜ ಎಷ್ಟು ಹೋಗ್ಬೇಕು ಅನ್ನೋದು, ಅಥವಾ ಈ ಕುರಿ ಸಾಕಾಣಿಕೆ ಮಾಡ್ತಾರ ಅಂದ್ರೆ ಕುರಿ ಒಂದಿನಕ್ಕ ಎಷ್ಟಲ ಆಹಾರ ಹಾಕ್ಬೇಕು, ಅದಕ್ಕೆ ಒಂದ್ ವರ್ಷಕ್ಕೆ ಎಷ್ಟಲ ವ್ಯಾಕ್ಸಿನ್ ಮಾಡ್ಬೇಕು, ಡಿವಾರ್ಮಿಂಗ್ ಮಾಡೋದು ಯಾವಾಗ, ವ್ಯಾಕ್ಸಿನ್ ಮಾಡೋದು ಯಾವಾಗ, ಹಾಗೆ ಅವ್ರ ರೋಗಗಳು ಬಂದ್ರೆ ಅವನ್ನ ಹೆಂಗ್ ಗುರುತಿಸ್ಬೇಕು, ಅವಕ್ಕೆ ಯಾವ್ಯಾವ ರೀತಿ ಏನು ಟ್ರೀಟ್ಮೆಂಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ನಮ್ಗೆಲ್ಲಾನು ಗೊತ್ತಿರ್ಬೇಕು. ಯಾಕಂದ್ರೆ ಅವ್ ಬಾಯಿಲ್ಲದ ಮೂಕ ಪ್ರಾಣಿಗಳು, ಅವಕ್ಕೆ ನನಗೆ ಜ್ವರ ಬಂದವು, ನನ್ ಬಟ್ಟೆ ಉಸಾತೈತಿ ಅಂತ ಹೇಳಕ್ ಆಗೋದಿಲ್ಲ. ಅದನ್ನ ನಾವೇ ಕಂಡಿಡಿದು. ಈಗ ಕುರಿಗಾರೆಲ್ಲ ಹೊರಗಡೆ ಇರ್ತಾರಲ್ಲ, ಹೊರಗಡೆ ಮೇಯಿಸ್ತಿರ್ತಾರ, ಅವ್ರಿಗೆ ಎಲ್ಲಾನು ಗೊತ್ತಿರ್ತೈತಿ, ಅವ್ರು ಡಾಕ್ಟರ್ಕಿಂತ ಬಹಳ ಶಾಣಿರ್ತಾರ. ಹೌದು, ನಾವು ಅದನ್ನ ಕಲ್ತಿಲ್ಲ, ನಾವು ಕಲಿಬೇಕು. ಆಮೇಲೆ ಪ್ರತಿನಿತ್ಯ ಅವ್ರ ಜೊತೆ ಮಾತಾಡ್ಬೇಕು ನಾವು, ಬೆಳಿಗ್ಗೆ ಒಂದ್ ಟೈಮ್ ಅಥವಾ ಸಾಯಂಕಾಲ ಯಾವಾಗಾದ್ರೂ ಒಂದ್ ಟೈಮ್ ಹೋಗಿ ಹೆಂಗ್ ಮಾತಾಡ್ಬೇಕಂದ್ರೆ, ಪ್ರತಿನಿತ್ಯ ಮೇವು ಹಾಕುವಾಗ ನಾವು ಒಂದ್ ಟೈಮ್ ಮೇವು ಹಾಕುವಾಗ ಅದು ಅವ್ರ ಜೊತೆಗೆ ಇರ್ಬೇಕು. ಮೇವು ಹಾಕುವಂತ ಹೋದಾಗ ಅವೆಲ್ಲಾನು ಓಡ್ ಬಂದು ಈಸಿಯಾಗಿ ತಿನ್ನಾತವು, ತಿಂದಾದ ನಂತರ ಎಲ್ಲಾನು ಅದನ್ನ ಡೈಜೆಷನ್ ಮಾಡ್ಕೊಳ್ಳೋದಿಲ್ಲ. ಈ ಅಬ್ಸರ್ವೇಷನ್ ಮಾಡಿದಾಗ ಮಾತ್ರ ನಮಗೆ ಅವಕ್ಕೆ ಏನಾಗೈತಿ, ಏನಿಲ್ಲ, ಯಾವ್ದು ಆರಾಮಿಲ್ಲ, ಯಾವ್ದು ಆರಾಮ್ ಐತಿ ಅನ್ನೋದು ಗೊತ್ತಾಗೈತಿ. ಇದು ನಮಗೆ ಎಲ್ಲ ಗೊತ್ತಿದ್ರೆ ಇವತ್ತು ಹೋಗ್ಕೇನಂದ್ರವ ನಾವೇ ಹೇಳಿ ಮಾಡಿಸ್ತಿರ್ಬೇಕು ಅವ್ರ ಕಡೆಯಿಂದ ಕೆಲಸ. ಇವತ್ತು ಹೋಗ್ಕೇನಂದ್ರೆ ಈಗ ನನ್ ಕಡೆ ಇರುವ ಎಲ್ಲ ಹಂಗಾಗ್ತಾವ, ನಾವು ಇವತ್ತು ನಾವು ಹೊಕ್ಕೇನೆ ಅಂದ್ರೆ ನೀವು ತಗೊಂಡು ನಿನ್ ಪಗಾರ ಹೋಗ್ಬಿಡಪ್ಪ, ನಾವು ಮಾಡ್ಕೊಂತೇವೆ, ನಮ್ಗೆ ಸಾಧ್ಯ ಐತಿ ಅಂದಾಗ ಮಾತ್ರ ಈ ಕುರಿ ಸಾಕಾಣಿಕೆ ಇರ್ಬೋದು, ಕೃಷಿ ಇರ್ಬೋದು, ಕೋಳಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು ಮಾಡಕ್ ಸಾಧ್ಯ ಐತಿ. ನಾವು ಎಲ್ಲರ ಆಳಿನ ಮ್ಯಾಗ ಡಿಪೆಂಡ್ ಆದ್ರೆ ಈ ಎಲ್ಲ ಸಾಧನೆ ಅಥವಾ ಈ ಎಲ್ಲವನ್ನ ನಿರ್ವಹಿಸ್ಲಿಕ್ಕ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕುರಿಗೆ ವರ್ಷದಲ್ಲಿ ಒಂದ್ 4 ಸಲ ಡಿವಾರ್ಮಿಂಗ್ ಮಾಡ್ತೇವೆ. ಡಿವಾರ್ಮಿಂಗ್ ಅಂದ್ರೆ ಜಂತು ಎಣ್ಣೆಗಳನ್ನ ನಾವು 4 ಸತಿ ವರ್ಷದಲ್ಲಿ 4 ಸತಿ ಹಾಕ್ತೇವೆ. ಯಾವಾಗ ಅಂದ್ರೆ ವ್ಯಾಕ್ಸಿನ್ ಯಾವಾಗ ಮಾಡ್ತೇವಲ್ಲ ಅದಕ್ಕಿಂತ ಬಿಫೋರ್ 8 ದಿವಸ, ವ್ಯಾಕ್ಸಿನ್ ಮಾಡೋದಕ್ಕಿಂತ 8 ದಿನ ಬಿಫೋರ್ ನಾವು ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಮಾಡಿದ 8 ದಿವಸಕ್ಕೆ ವ್ಯಾಕ್ಸಿನೇಷನ್ ಅನ್ನು ಮಾಡ್ತೀವಿ. ವ್ಯಾಕ್ಸಿನೇಷನ್ ಸೀಸನ್ ವೈಸ್ 4 ಸತಿ ಮಾಡ್ತೀವಿ. ಇಟಿ, ಒಂದು PPR, ಒಂದು HS, ಒಂದು ಬ್ಲೂಟಂಗ್ ಅಂತೇಳಿ. ಇದನ್ನ ಸೀಸನ್ ವೈಸ್, ಮಳೆಗಾಲದಾಗ ಒಂದು ವ್ಯಾಕ್ಸಿನೇಷನ್ ಇರ್ತೈತಿ, ಆಮ್ಯಾಗ ಚಳಿಗಾಲದಾಗ ಒಂದು ಇರ್ತೈತಿ, ಆಮ್ಯಾಗ ಬೇಸಿಗೆ ಕಾಲದಲ್ಲಿ ಇರ್ತೈತಿ. ಇದೆಲ್ಲವನ್ನು ಮೀರಿ ಮೂರು ಕಾಲ ಆದ ನಂತರ ಒಂದು ಬ್ಲೂಟಂಗ್ ಅಂತೇಳಿ ಹೊಸದಾಗಿ ಬಂದೈತಿ. ಅದು ಯಾವಾಗ ಬರ್ತೈತಿ ಅಂತೇಳಿ ನಮಗ ಏನು

ವೆಟರ್ನರಿ ಅವರು ನಮಗೆ ಬಿಫೋರ್ ಆಗಿ ಹೇಳ್ತಾರೆ ಇಂಥ ಈಗ ಇನ್ನೊಂದು 15-20 ದಿವಸದಾಗ ನಾವು ವ್ಯಾಕ್ಸಿನ್ ಮಾಡ್ಕೋಬೇಕು, ಅಷ್ಟು ಒಳಗಡೆ ವ್ಯಾಕ್ಸಿನ್ ಮಾಡ್ಕೊಂಡ್ರೆ ಮಾತ್ರ ಬ್ಲೂ ಟಂಗ್ ಅನ್ನ ಎದುರಿಸ್ಬೇಕು, ಈ ಬ್ಲೂ ಟಂಗ್ ಆ ಭಾಗದಲ್ಲಿ ಬಹಳ ಬರ ಆದೈತಿ, ಸ್ವಲ್ಪ ವ್ಯಾಕ್ಸಿನೇಷನ್ ಮಾಡ್ಕೊಂಡ್ಬಿಡ್ರಿ ಅಂತೇಳಿ. ಈ ಎಲ್ಲಾ ವ್ಯಾಕ್ಸಿನೇಷನ್ ಕೂಡ ನಮ್ಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ನಲ್ಲಿ ಫ್ರೀ ಆಗಿ ಕೊಡ್ತಾರೆ, ಇದು ಹೊರಗಡೆ ಎಲ್ಲಿ ಕೂಡ ಸಿಗುದಿಲ್ಲ. ವ್ಯಾಕ್ಸಿನೇಷನ್ ಎಲ್ಲಾನು ನಮ್ಗೆ ಎಷ್ಟು ಅನಿಮಲ್ ಅದಾವ ನಮ್ ಕಡೆ ಅವನ್ನ ಕೌಂಟ್ ಮಾಡ್ಕೊಂತಾರೋ ಅಷ್ಟು ವ್ಯಾಕ್ಸಿನೇಷನ್ ಅನ್ನ ನಮ್ಗೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಫ್ರೀ ಆಗಿ ಕೊಡ್ತದೆ. ಮತ್ತೆ ಇದಕ್ಕಿಂತ ಹೆಚ್ಚಿಂದ ನಾವು ಡಾಕ್ಟರ್ ಅಲ್ಲ, ಹೆಚ್ಚಿಂದ ಏನಾರ ಆಗೈತೆ ಅಂದ್ರೆ ಪಶು ವೈದ್ಯಾಧಿಕಾರಿಗಳ ಜೊತೆ ನಾವು ಸಂಪರ್ಕದಲ್ಲಿ ಇರ್ಬೇಕು. ಇಂಥದೊಂದು ಆಗೈತಿ, ಯಾಕಂದ್ರೆ ಇದಕ್ಕ ನಾವು ಮನುಷ್ಯರಿಗೆ ಡಾಕ್ಟರ್ ಸಿಕ್ಕಂಗ ಎಲ್ಲಾ ಕಡೆನು ಡಾಕ್ಟರ್ ಸಿಗುವುದಿಲ್ಲ. ಈಗ ಎಲ್ಲಿ ಎಷ್ಟೊತ್ತಿದ್ರು ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ನಾವು ಪಶು ವೈದ್ಯಕೀಯ ಆಸ್ಪತ್ರೆಗಳಿಗೆ ನಾವು ಹೋಗ್ಬೇಕು. ಅವರು ಏನು ವರ್ಕಿಂಗ್ ಡೇ ವರ್ಕಿಂಗ್ ಅವರ್ ಮಾತ್ರ ಕೆಲಸ ಮಾಡ್ತಿರ್ತಾರೆ. ಈಗ ನೈಟ್ ಏನಾರ ಆಯ್ತು ಅಥವಾ ಇವತ್ತು ಸಂಡೇ ಐತಿ ಹಾಲಿಡೇ ಐತಿ ಏನೋ ಆಯ್ತು ಅಂದ್ರೆ ನಮಗೆ ಅವತ್ತು ಅವ್ರಿಗೆ ಅಷ್ಟು ಈಸಿಯಾಗಿ ಸಿಗುದಿಲ್ಲ. ಅದಕ್ಕೆ ನಮ್ಗೆ ಅಟ್ ಲೀಸ್ಟ್ ಫಸ್ಟ್ ಏಡ್ ಮಾಡಕ್ಕಾರ ಬರ್ತಿರ್ಬೇಕಂದ್ರೆ ಕಾಮನ್ ಆಗಿ ಇಂಜೆಕ್ಷನ್ ಮಾಡೋದಿರ್ಬೋದು ಏನಾರ ಆದ್ರೆ ಫಸ್ಟ್ ಏಡ್ ಮಾಡೋದಿರ್ಬೋದು ಇವೆಲ್ಲ ಗೊತ್ತಿರ್ಬೇಕು. ಆಮೇಲೆ ಜನರಲ್ ಆಗಿ ನಮ್ಗೆ ಗೊತ್ತಿರ್ಬೇಕು ಯಾವ್ದಕ್ಕೆ ಯಾವ್ಯಾವ ಮೆಡಿಸನ್ ಮಾಡ್ಬೇಕು ಅವಕ್ಕೆ. ಆಮೇಲೆ ಅದಾಗಿನೂ ನಮ್ಗೆ ಗೊತ್ತಾಗಿಲ್ಲ ಅದ್ರದ್ದು ಏನಾಗತೈತಿ ಸೀರಿಯಸ್ ಐತೆ ಅಂದ್ರೆ ಆ ಡಾಕ್ಟರ್ ಜೊತೆಗೆ ವಿಡಿಯೋ ಕಾಲ್ ಮಾಡಿ ಮಾತಾಡೋದಿರ್ಬೋದು, ಫೋಟೋಸ್ ಹಾಕೋದಿರ್ಬೋದು, ಅವ್ರು ಏನ್ ಹೇಳ್ತಾರೆ ಅದನ್ನ ಟ್ರೀಟ್ಮೆಂಟ್ ಮಾಡುವಂತದ್ದು ನಮ್ಗೆ ಅಷ್ಟರ ಮಾಡುವಷ್ಟು ಕೆಪಾಸಿಟಿ ನಮ್ ಕಡೆ ಇರ್ಬೇಕು. ಅಂದಾಗ ಮಾತ್ರ ಇವೆಲ್ಲವನ್ನು ನಿರ್ವಹಿಸ್ಲಿಕ್ಕೆ ಸಾಧ್ಯ ಐತಿ. ಇದ್ರ ಜೊತೆಗೆ ಏನು ಈ ಕುರಿ ಕೋಳಿ ಹೈನುಗಾರಿಕೆ ಅಂದ್ರೆ ನಮಗೆ ಟೈಮ್ ಸಿಗತೈತಿ ಜಾಸ್ತಿ. ಈ ಹೈನುಗಾರಿಕೆಯನ್ನ ನಾವು ಸಂಪೂರ್ಣವಾಗಿ ಕುರಿ ಸಾಕಾಣಿಕೆ ಮಾಡಿದ ನಂತರ ಬಿಟ್ಟಿದ್ದೀವಿ. ನಮ್ಮಲ್ಲಿ ಈಗ ಮೂರ್ ಮಂದಿ ಲೇಬರ್ ಕೆಲಸ ಮಾಡ್ತಾರ. ಆ ಮೂರ್ ಮಂದಿ ಲೇಬರ್ ಮತ್ ನಾವು ಮನೆಯವರಿಬ್ರು ಜೊತೆಗೊಡ್ಕೊಂಡು ಒಂದ್ 5 ಜನ ಆಗಿ ಬೆಳಿಗ್ಗೆ 10 ಗಂಟೆವರೆಗೂ ಮೇವು ಹೋದ್ರೆ ಒಂದಿನಕ್ಕೆ ಆಗುವಷ್ಟು ಮೇವು ನಾವು ಸಾಕಾಗ್ಬಿಡ್ತೈತಿ. 10 ಗಂಟೆವರೆಗೂ ನಾವು ಎಲ್ಲ ಕೆಲಸ ಮುಗಿತ್ತು, ಮೇವು ಕೊಯ್ದು ಚಾಪಿಂಗ್ ಮಾಡೋದು ಎಲ್ಲ ಕೆಲಸ ಮುಗೀತು. ಆ ನಂತರ 2.5 ತಾಸಿಗೊಮ್ಮೆ ನಾವು ಫೀಡಿಂಗ್ ಮಾಡೋದು ಅಷ್ಟೇ ಕೆಲಸ. ಫೀಡಿಂಗ್ ಮಾಡೋದು ಎಷ್ಟು 10 ನಿಮಿಷದ ಕೆಲಸ, 500 ಕುರಿಗೆ 10 ನಿಮಿಷದಾಗ ಒಂದ್ 2-3 ಮಂದಿ ಇದ್ದವ್ರು ಫೀಡಿಂಗ್ ಮಾಡಿಬಿಟ್ರೆ ಮುಗೀತು 10 ನಿಮಿಷದಾಗ. ಮತ್ತೆ ನಾವು 2 ತಾಸು 20 ನಿಮಿಷ ಖಾಲಿನನ, ಅದಕ್ಕೆ ಖಾಲಿ ಟೈಮ್ನಾಗ ಏನ್ ಮಾಡ್ಬೇಕು ಅಂತೇಳಿ ವಿಚಾರ ಮಾಡತ್ತಾಗ ನಮ್ಗೆ ಎತ್ತುಗಳಿರ್ಬೋದು, 2 ಎತ್ತು ತಂದಿದ್ವಿ, ಜವಾರಿ ಆಕಳ, ಜವಾರಿ ಬಾಯಿ ಆಕಳ ನೀವು ಅಂದ್ರೆ ಅದ್ರ ಗೋಮೂತ್ರದಿಂದ ಜೀವಾಮೃತ ಮಾಡೋದಿರ್ಬೋದು. ಈ ತರ ಅನೇಕ ಒಂದರಿಂದ ಒಂದು ಅಂದ್ರೆ ಈಗ ನಾವು ಒಂದ್ ಮಾಡಿ ಖಾಲಿ ಕುಂತೀವಿ, ಖಾಲಿ ಕೊಟ್ಟಿರ್ಬಾರ್ದು. ಆ ಸಮಯದಲ್ಲಿ ಏನಾದ್ರು ಮಾಡ್ಬೇಕು ನಾನು ಅವಾಗ್ಲಿಂದ ಹೇಳತ್ತೀನಿ, ಕೃಷಿಯ ಜೊತೆಗೆ ಉಪಕಸಗಳನ್ನ ಮಾಡಿದಾಗ ಮಾತ್ರ ರೈತ ಇಲ್ಲಿ ಏನು ಆರ್ಥಿಕವಾಗಿ ಸಬಲರಾಗ್ಲಿಕ್ಕೆ ಸಾಧ್ಯ ಐತಿ ಅಂತೇಳಿ ಅವಾಗ್ಲಿಂದ ಹೇಳತ್ತೀನಿ. ಹಂಗ ಅದ್ರ ಜೊತೆಗೆ ಕುರಿಯ ಜೊತೆಗೆ ಮತ್ತೆ ಹೈನುಗಾರಿಕೆಯನ್ನ ಚಾಲೂ ಮಾಡಿದೀವಿ ನಾವು. ಅಂದ್ರೆ ಜವಾರಿ ಎಮ್ಮೆ ಇರ್ಬೋದು, ಈಗ ಹಳಿಕಾರ ಅಂತ ಏನ್ ಹೇಳ್ತೀವಿ, ಹಳಿಕಾರ ಆಕಳ, ಕಿಲಾರಿ, ಮೂಡ್ಲ, ನಮಗೆ 2 ಹಳಿಕಾರಿ, ಎತ್ತು, ಈ ತರ ಎಲ್ಲವನ್ನು ಒಂದು 10 ಆಕಳಗಳನ್ನ ಆಕಳ ಮತ್ತು ಎತ್ತುಗಳನ್ನ ನಾವು ಇವತ್ತು ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆ ಗ್ಯಾಪ್ ನಲ್ಲಿ ಅವು ಕುರ್ದ ಚಾಕರಿ ಕೂಡ ಮಾಡ್ಬೋದು, ಅದು ಕೂಡ ಒಂದು ನಮಗೆ ಏನು ಅದರದ್ದು ಕೂಡ ಸಾಕಷ್ಟು ತಮಗೆಲ್ಲ ಗೊತ್ತೈತಿ. ಇವತ್ತಿನ ದಿವಸ ಎಲ್ಲರೂ ಜವಾರಿ ಅಂದ್ರೆ ಮಿಲೇಟ್ಸ್, ಈಗ ನಾವು ಮೊದಲೆಲ್ಲ ಸಣ್ಣವರಿದ್ದಾಗ ನಮ್ಮ ಮನೆಯೊಳಗೆ ಈ ಅಮಾಸಿಗೆ ಹುಣ್ಣಿಮೆಗೆ ಅಷ್ಟೇ ಅಕ್ಕಿ ಅನ್ನ ಮಾಡ್ತಿದ್ರು. ನನಗೀಗ 42 ವಯಸ್ಸು, ನಾ ಸಣ್ಣವರಿದ್ದಾಗ ಇದನ್ನೆಲ್ಲ ನೋಡೇವ್ ನಾವು. ಅಕ್ಕಿ ಅನ್ನ ಆ ಟೈಮ್ನಾಗ ಅಷ್ಟೇ ಮಾಡ್ತಿದ್ರು, ಯಾವಾಗ ಅಮಾಸಿ ಮತ್ತು ಹುಣ್ಣಿಮೆಗೆ. ಇವತ್ತು 3 ಹೊತ್ತು ಅನ್ನ ಮಾಡ್ಕೊಂಡು ಉಣ್ಣುವಂತ ಪರಿಸ್ಥಿತಿ ಇವತ್ತು ಬಂದೈತಿ. ಆದ್ರೆ ಅವತ್ತಿನ ದಿವಸ ಎಲ್ಲಾರ ಮನ್ಯಾಗ ನವಣಿ ಅನ್ನ ಉಂತಿದ್ವಿ, ಸಾಕಷ್ಟು ಮಂದಿ ಮನ್ಯಾಗ ಮಜ್ಜಿಗೆ ಹಾಕೊಂಡು ನವಣಿ ಅನ್ನ ಉಂತು. ಅವಾಗ ಅವತ್ತಿನ ಆರೋಗ್ಯನ ಬೇರೆ ಐತಿ. ಇವತ್ತಿಗೂ 89 ವಯಸ್ಸು ಆದವ್ರ ಆರೋಗ್ಯ ಹೆಂಗದಾರ ಅಂದ್ರೆ ನಮ್ಗಿಂತ ಫುಲ್ ಹೆಲ್ದಿ ಅದಾರ ಅವ್ರು. ಇವತ್ತಿನ ನಮ್ಮ ಆಯಸ್ಸು ಎಷ್ಟಾಗೈತೆ ಅಂದ್ರೆ 40-50-60 ಲಾಸ್ಟ್ ಆಗಿಬಿಟ್ಟೈತಿ. ಅದಕ್ಕೆ ಎಲ್ಲರೂ ಜವಾರಿ ಕಡೆ ಇವತ್ತಿನ ದಿವಸ ಎಲ್ಲರೂ ದೇಶೀಯ ತಳಿಗಳಿರ್ಬೋದು, ದೇಶೀಯ ಆಹಾರ ಪದ್ಧತಿ ಇದನ್ನೆಲ್ಲರೂ ಕಡೆ ಮಿಲೆಟ್ಸ್ ಅಂತ ಏನು ಈಗ 7 ಸಿರಿಧಾನ್ಯಗಳನ್ನ ಏನನ್ನ ನಾವು ಹೇಳ್ತೀವಿ ಅದೆಲ್ಲದ್ರ ಕಡೆ ನಮ್ಮ ದೇಶ ವಾಲಕತತಿ. ಕಾರಣ ಇಷ್ಟ, ನಮ್ಗ ಸದೃಢವಾದ ಶರೀರ ಮತ್ತು ಆರೋಗ್ಯವನ್ನು ಕಾಪಾಡ್ಕೋಬೇಕಾಗೈತಿ. ಆ ಕಾರಣಕ್ಕಾಗಿ ನಾವೆಲ್ಲರೂ ಜವಾರಿ ಕಡೆ ಹೊಂತೇವಿ. ಅದಕ್ಕೆ ಇದನ್ನೆಲ್ಲಾನು ಮನಗಂಡು ನಾವು ಈಗೇನ ಜರ್ಸಿ ಆಕಳ ಸಾಕಿ ದಬಾಶಿಂಡಿ ಹಾಲು ಹಾಕಿ ಲಾಭ ತಗೋದಕ್ಕಿಂತ ಜವಾರಿ ದನಗಳನ್ನ ನಮ್ಮ ಮನೆ ಒಳಗಡೆ ಸಾಕಿದ್ರೆ ನಮಗೆ ಕಡಿಮೆ ಖರ್ಚಿನಾಗ ಸಾಕಾಣಿಕೆನೂ ಕೂಡ ಆಕತಿ. ಯಾಕಂದ್ರೆ ಒಂದ್ ಜರ್ಸಿ ಆಕಳ ತಿನ್ನೋದನ್ನ 3 ಜವಾರಿ ಆಕಳ ತಿಂತಾವ್. ಒಂದ್ ಹಾಕಿದ್ರು ಒಂದ್ ಜಲ್ಲಿ ಹೊಟ್ಟಬೇಕು ಜರ್ಸಿ ಆಕಳಿಗೆ, ಇವು 3 ದನಗಳು ತಿಂತಾವ್. ನಮ್ಗೆ ಹಾಲಿನಿಂದ ಏನೋ ಉಪಯೋಗ ಇಲ್ಲ ಅಂದ್ರು ಕೂಡ ಅದ್ರದ ಗೋಮೂತ್ರ ಇರ್ಬೋದು. ಆಮೇಲೆ ಕರು ಹಾಕಿದ್ರೆ ಇವತ್ತಿನ ದಿವಸ ಜವಾರಿಗೆ ಎಂತ ಡಿಮ್ಯಾಂಡ್ ಬಂದ್ರೆ ನಮ್ಮಲ್ಲಿ ಒಂದು ಹಳ್ಳಿ ಕರು ಆಕಳ ಕರ

ಬಂದಿದ್ದೆ ಅದು ಇವತ್ತು ಕರು ಹಾಕೈತಿ. ಆ ಕರುನ 40,000 ರೂಪಾಯಿ ಕೇಳತ್ತಾರ. ಇವತ್ತು ಸಣ್ಣ ಕರು ಐತಿ, ಒಂದು 6 ತಿಂಗಳ ಕರು ಐತಿ. ಅಷ್ಟು ಡಿಮ್ಯಾಂಡ್ ಬಂದೈತಿ. ನಾವು ಹಾಲು ಹಾಕಿದ್ರು ಕೂಡ ಒಂದ್ಸತಿ ಏನು ಪಿರಿಯಡ್ ಮಾಡ್ತೀವಿ, ಇಳಿದಿಂದಾಗ 3-4 ತಿಂಗಳು ನಾವು ಹಾಲು ಉತ್ಪಾದನೆ ಮಾಡಿ ಹಾಲು ಹಾಕಿದ್ರು ಕೂಡ ನಾವು 40,000-50,000 ರೂಪಾಯಿ ಪ್ರಾಫಿಟ್ ಮಾಡ್ಬೇಕಾದ್ರೆ ಮುಗಬೇಕೈತಿ. ಇಲ್ಲಿ ಕೆಲಸನೂ ಕಡಿಮೆ, ಹಿಂಗಂದ್ರೆ ಮೇವು ಕಡಿಮೆ ತಿಂತೈತಿ, ಅದರಿಂದ ಮೂತ್ರ ಸಿಗ್ತೈತಿ, ಸಗಣಿ ಗೊಬ್ಬರ ಸಿಗ್ತೈತಿ, ಆಮ್ಯಾಗೆ ಏನು ಹಿಂಡೋದು ಆ ತರ ಏನು ಕೆಲಸನೂ ಕಡಿಮೆ ಇರ್ತೈತಿ. ಅದ್ರ ಜೊತೆಗೆ ಕರುವಿಂದ ಅದ್ರದ್ದು ಎಷ್ಟು ಪ್ರಾಫಿಟ್ ಬರ್ಬೇಕು ಅಷ್ಟು ಪ್ರಾಫಿಟ್ ಕೂಡ ಬರ್ತೈತಿ. ಹಾಗಾಗಿ ಜವಾರಿ ಒಂದು 10 ಆಕಳುಗಳನ್ನ, ಕೆಳಗಡೆ ಜವಾರಿ ಕೋಳಿಗಳನ್ನ ಕೂಡ ಸಾಕಿದ್ವಿ ನಾವು. ಮೊದಲೆಲ್ಲ ಒಂದು 200 ಕೋಳಿ ಇದ್ದು ನಮ್ಮ, ಈಗೀಗ ಒಂದು 50 ಕೋಳಿಗೆ ನಾವು ಬಂದಿದ್ದೀವಿ. ಒಂದು 50 ಕೋಳಿ ಜವಾರಿ ಕೋಳಿಯನ್ನ ಸಾಕಿದ್ವಿ. ಈ 50 ಕೋಳಿ ಜವಾರಿ ಕೋಳಿಯಿಂದ ಬಂದಿರತಕ್ಕಂಥ ತತ್ತಿಯನ್ನು ಈಗ ನಮ್ಮಲ್ಲಿ ಮೊದಲಿಗೆ ಸ್ವಲ್ಪ ಮಾರ್ಕೆಟಿನ ತೊಂದರೆ ಆಯ್ತು, ಅದಕ್ಕೆ ನಾ ಕೋಳಿ ಕಡಿಮೆ ಮಾಡಿದ್ದೆ. ಇವತ್ತು ನಮ್ಮ ಮಾರ್ಕೆಟ್ ಭಾಳ ಬೇಡಿಕೆ ಐತಿ, ಅದಕ್ಕೆ ಇವತ್ತಿನ ದಿವಸ ಅದರದ್ದು ಮಾರ್ಕೆಟ್ ಹೆಂಗೈತೆ ಅಂದ್ರೆ ನಾಳೆ ತತ್ತಿ ಬೇಕಂತೇಳಿ ಇವತ್ತ ನಮ್ಮ ಮನೆಯಾಗ ರೊಕ್ಕ ಕೊಟ್ಟು ಕ್ಯೂಗೆ ಏನಾದರೂ ಡಬ್ಬಿ ಈ ಥರ ಇಟ್ಟು ಹೋಗಿರ್ತ. ಆ ಥರ ಒಂದು ಮಾರ್ಕೆಟನ್ನು ಅಂದ್ರೆ ಜವಾರಿಗೆ ಅಷ್ಟು ಜನ ಮೊರೆ ಹೋಗ್ತಾರೆ, ಇವತ್ತಿನ ದಿನ ಅದಕ್ಕೆ ಅಷ್ಟು ಬೇಡಿಕೆ ಬಂದೈತಿ. ಅದಕ್ಕೆ ಎಲ್ಲ ಮಾರ್ಕೆಟ್ ಇದಕ್ಕೆ ಎಲ್ಲದಕ್ಕೂ ಇದನ್ನೆಲ್ಲಾನು ಮಾಡಬಹುದು, ಇದಕ್ಕೊಂದು ಮಾರುಕಟ್ಟೆ ಬಹಳ ಮುಖ್ಯ ಪಾತ್ರ ವಹಿಸ್ತೈತಿ. ಯಾಕಂದ್ರೆ ಎಲ್ಲಾನು ನಾವು ಕುರಿ ಸಾಕಾಣಿಕೆ ಮಾಡಬಹುದು, ಕೋಳಿ ಸಾಕಾಣಿಕೆ ಮಾಡಬಹುದು, ಹೈನುಗಾರಿಕೆ ಮಾಡಬಹುದು, ಎಲ್ಲ ಬೆಳೆಗಳನ್ನು ಕೂಡ ಬೆಳಿಬಹುದು. ಇದಕ್ಕೊಂದು ಮಾರ್ಕೆಟ್ ಬೇಕಲ್ಲ. ಈಗೆಲ್ಲ ನಡೆಯತ್ತದ್ದು ಏನು ಹೆಂಗ್ ನಡೆದೈತೆ ಅಂದ್ರೆ ದಲ್ಲಾಳಿಗಳ ಹಾವಳಿ ನಡೆಯತ್ತದೆ. ಅದಕ್ಕೆ ಆ ಮಾರುಕಟ್ಟೆಯನ್ನ ನಾವ ಕ್ರಿಯೇಟ್ ಮಾಡ್ಕೋಬೇಕು. ಯಾರು ನಮಗ್ ಮಾರುಕಟ್ಟೆ ಒದಗಿಸಿಕೊಡೋದಿಲ್ಲ ಅಷ್ಟು ಸರಳವಾಗಿ. ಈಗ ನಾ ಹೇಳಿನಲ್ಲ, ಮೊದಲಿಗೆ ನಾನು ತತ್ತಿ ಮಾರಾಟ ಹಾಕಿದ್ದಿಲ್ಲ. ನಾನು ಇಲ್ಲಿ ಧಾರವಾಡಕ್ಕೆ ಬಂದು ಜ್ಯೋತಿ ತಾಲೀಮು ಮಾರುತಿ ತಾಲೀಮ್ಗೆ ಅಡ್ಡಾಡಿ ತತ್ತಿ ಕೊಟ್ಟೋಗಿದ್ದೆ. ದಿನ 50-60 ತತ್ತಿ ಕೊಡ್ತಿದ್ವಿ, ಏನ್ ಮಾಡ್ಬೇಕು ನಾವು ಅಲ್ಲಿಗೆ ತಂದು ಕೊಟ್ಟೋಗಿದ್ನಿ. ಅವ್ರು ಹೆಂಗ್ ಮಾಡತ್ರ, ನಾನು 15 ರೂಪಾಯಿ ಮೊದಲು ಕೊಡ್ತಿದ್ದೆ, 12 ರೂಪಾಯಿ ಕೊಡ್ತೀರಿ ನೀವು ಅಂತ ಹೇಳಿದ್ರು. ಭಾಳ ತತ್ತಿ ನನ್ನ ಕಡೆ ಸಿಗ್ತಾವ ಅಂತ ಗೊತ್ತಾದ್ಮೇಲೆ 12 ಇದ್ದವ್ರು 10 ಬಂದ್ರು, 10 ಇದ್ದವ್ರು 8 ರೂಪಾಯಿ ಕೊಡಂತ ಕೇಳತ್ತರಿ. ಅವತ್ತು ನನಗೆ ಯಾಕೋ ಬೇಜಾರಂತ. ಜವಾರಿ ತತ್ತಿ 8 ರೂಪಾಯಿಗೆ ಎಲ್ಲಿ ಮಾರಾಟ ಮಾಡೋದು, 8 ರೂಪಾಯಿ ಕೇಳತ್ತಾರಲ್ಲ ಅಂತ ಬೇಜಾರಾಗಿ ನಾ ಏನ್ ಮಾಡಿದ್ದೆ, ಒಂದು ಹೋಮ್ ಮೇಡ್ ಇನ್ಕ್ಯೂಬೇಟರ್ನ ತಗೊಂಡ್ಬಂದು ಕೋಳಿನ ಕುಂಡ್ರಿಸಿ ಮರಿ ಮಾಡೋದ್ರಿಂದ ಅಲ್ಲಿ ಟೈಮ್ ವೇಸ್ಟ್ ಆಗತ್ತಿ, ಮತ್ತು ತತ್ತಿ ಕೂಡ ಒಂದು 5-6 ತಿಂಗಳು ಅವ್ ತತ್ತಿನ ಹಾಕೋದ್ರು ಬಾಳೆ ಕೋಳಿ ಜವಾರಿ ಕೋಳಿಗಳು. ಅದಕ್ಕೆ ಅದನ್ನು ಬಿಟ್ಟು ಒಂದು ಹೋಮ್ ಮೇಡ್ ಇನ್ಕ್ಯೂಬೇಟರ್ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡು ಆ ಇನ್ಕ್ಯೂಬೇಟರ್ನಿಂದ ಮರಿ ಮಾಡ್ಸಕತ್ತೆ ನಾನು. ಸಂದರ್ಭ ಅಂದ್ರೆ ನಮಗೆ ಪ್ರತಿಯೊಂದು ಗೊತ್ತಿರ್ಬೇಕಿಲ್ಲಿ, ನಮ್ಮ ಬೆಳೆದದ್ದು ಏನೇ ಇರಲಿ, ಅದು ನಮ್ಮ ಹೊಲದಲ್ಲಿ ಬೆಳೆದಿರತಕ್ಕಂಥ ದವಸ ಧಾನ್ಯಗಳಿರಲಿ, ಕಾಯಿಪಲ್ಯ ಇರಲಿ, ಅಥವಾ ಇಂಥ ಏನು ಈಗ ನಾವು ಕೋಳಿ ತತ್ತಿ ಇರ್ಬೋದು ಅಥವಾ ಏನೇ ಇರಲಿ, ಅವು ಮೌಲ್ಯವರ್ಧನೆ ಆದಾಗ ಮಾತ್ರ ಅವಕ್ಕೆ ದೊಡ್ಡ ಬೇಡಿಕೆ ಬರ್ತದೆ. ಅದಕ್ಕೆ ನಮಗೆ ಗೊತ್ತಿರಬೇಕು ಮಾರ್ಕೆಟ್ ಹೆಂಗೆ ಮಾಡ್ಬೇಕಂತ ಗೊತ್ತಿರಬೇಕು. ಹಾಗೆ ನಮ್ಮ ಎಲ್ಲ ರೈತರಿಗೆ ನಾವು ಕೇಳ್ಕೊಳ್ಳೋದಿಷ್ಟ, ನಾವು ಆಹಾರವನ್ನ ಈ ಧಾನ್ಯವನ್ನು ಏನು ಬೆಳಿತೀವಿ ಹಾಗೆ ಮಾರಾಟ ಮಾಡಿ ಬಂದ್ಬಿಡ್ತೀವಿ. ಅವತ್ತಿನ ದಿವಸ ದಲ್ಲಾಳಿಗಳು ಸಾಕಷ್ಟು ಲಾಭವನ್ನು ಪಡ್ಕೊಂತಾರೆ. ಅದಕ್ಕೆ ಯಾವುದೇ ಆಹಾರ ಧಾನ್ಯಗಳಿರಲಿ ಅಥವಾ ಏನೋ ನಾವು ಬೆಳೀತಿರ್ಕಂಥದ್ದು ಏನೇ ಇರಲಿ, ಅದನ್ನ ಮೌಲ್ಯವರ್ಧನೆ ಮಾಡುವಂತದ್ ಕೆಲಸ ಆಗ್ಬೇಕು. ಅಂದಾಗ ಮಾತ್ರ ನಮ್ಮ ರೈತರಿಗೆ ಸಾಕಷ್ಟು ಲಾಭ ಸಿಗ್ತೈತಿ. ಹಾಗೆ ಅದನ್ನ ಸಂಸ್ಕರಣೆ ಮಾಡಿ ಇಟ್ಕೋಬೇಕು, ಅದನ್ನ ಜೋಪಾನ ಮಾಡಿ ಇಟ್ಕೋಂತ ಕೆಲಸ ಕೂಡ ಆಗ್ಬೇಕು. ರೇಟ್ ಬಂದಾಗ ಮಾರಾಕ ಬರ್ತೈತಿ. ಆದ್ರೆ ಇವತ್ತಿನ ದಿವಸ ಹೆಂಗಾಗೈತೆ ಅಂದ್ರ, ಇಲ್ಲಿ ಕುತ್ಕೊಂಡು ಹೇಳೋದು ಸರಳ ಆಕತಿ, ಅಲ್ಲಿ ಪರಿಸ್ಥಿತಿ ಹೆಂಗಾಗಿರ್ತದ ಅಂದ್ರ, ಒಬ್ಬ ರೈತ ಒಂದ್ ವರ್ಷ ಅದನ್ನೆಲ್ಲ ಬೆಳೆದು ತೆಗಿಬೇಕಂದ್ರ ಅದನ್ನ ಮಾರಿದ್ರೆ ಹರಿಯಲಾರ್ದಷ್ಟು ಸಾಲ ಮಾಡಿರ್ತಾರ. ಅವತ್ತಿನ ದಿವಸ ಅದನ್ನೆಲ್ಲಾ ಮಾರಿದ್ರೆ, ನಾವು ಬೆಳೆದಿರತಕ್ಕಂಥ ಎಲ್ಲಾ ಮಾಲು ಓದ್ ಮಾರಿದ್ರು ಕೂಡ ನಮ್ ಸಾಲ ಹರಿಯುದಿಲ್ಲ, ಅಷ್ಟು ಸಾಲನ ಮಾಡಿಬಿಟ್ಟಿರ್ತೀವಿ. ಕಾರಣ ಇಷ್ಟ, ಯಾಕಂದ್ರ ನಮಗ ಇವತ್ತ ಎಲ್ಲಾರು ಹೆಂಗಾಗಿಬಿಟ್ಟೆವ ಅಂದ್ರೆ, ರೈತರ ನನ್ನ ಬಾಜು ಹೊಲದವನ್ನು ನೋಡಿ ಅವನಿಗಿಂತ ಒಂದ್ ಚೀಲ ಹೆಚ್ಚಿಗೆ ಗೊಬ್ಬರ ಹಾಕಿದ್ರೆ ನನ್ನ ಹೊಲ ಬೆಳಿತೈತಿ ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ನಾವು ಸೆಟ್ ಆಗಿಬಿಟ್ಟಿವಿ ಇವತ್ತ. ಅದಕ್ಕೆ ದಯಮಾಡಿ ರೈತರಲ್ಲಿ ಏನಂತಿ, ನಾವು ಹೆಚ್ಚು ಹೆಚ್ಚು ರಾಸಾಯನಿಕವನ್ನು ಬಳಸಿ ನಾವು ಇವತ್ತು ಏನ್ ಮಾಡಾಕತ್ತೀವಿ ಅಂದ್ರೆ, ಮಣ್ಣನ್ನ ಬಹಳ ಕಲುಷಿತ ಮಾಡಾಕ ಸಾವಿಡಾತೀವಿ, ಕೊಲ್ಲಾಕತ್ತೀವಿ ನಾವು ಇವತ್ತು ಮಣ್ಣನ್ನ. ಅದಕ್ಕೆ ದಯಮಾಡಿ ಎಲ್ಲ ರೈತರಲ್ಲೂ ವಿನಂತಿ, ಗೊಬ್ಬರ ಹಾಕಕ್ ಬೇಡ ಅನ್ನೋದಿಲ್ಲ, ಮೊದಲಿಗೆ ಮಣ್ಣು ಪರೀಕ್ಷೆ ಮಾಡಿ. ಮಣ್ಣು ಪರೀಕ್ಷೆ ಮಾಡಿ, ಮಣ್ಣು ಪರೀಕ್ಷೆ ಆದ ನಂತರ ನಮ್ಮ ಭೂಮಿಗೆ ಅಂದ್ರೆ ನಮ್ಮ ಈ ಹೊಲದಾಗಿದ್ದು ಈ ಹೊಲದಾಗಿರುವುದಿಲ್ಲ, ಈ ಹೊಲದಾಗಿದ್ದು ಈ ಹೊಲದಾಗಿರುವುದಿಲ್ಲ, ಪ್ರತಿಯೊಂದು ಹೊಲದ ಮಣ್ಣು ಪರೀಕ್ಷೆ ಬೇರೆ ಬೇರೆ ಆಗಿರ್ತೈತಿ. ಅಲ್ಲೇ ಆಜುಬಾಜು ಅದಾವ ಅಂದ್ರೂ ಮಣ್ಣು ಪರೀಕ್ಷೆ ಬೇರೆ ಬೇರೆ ಆಗಿರ್ತೈತಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಬೇರೆ ಬೇರೆ ಆಗಿರ್ತಾವು. ಅದಕ್ಕೆ ದಯಮಾಡಿ ಅದೇನು ಫ್ರೀ ಆಗಿನ ನಮ್ಮ ಅಗ್ರಿಕಲ್ಚರ್ ಆಫೀಸ್ನಾಗೆಲ್ಲ ಫ್ರೀ ಆಗಿನ ಮಣ್ಣು ಪರೀಕ್ಷೆ ಮಾಡಿ ಕೊಡ್ತಾರೆ. ಯಾವ ರೀತಿ ಆ ಮಣ್ಣನ್ನು ಕಲೆಕ್ಟ್ ಮಾಡ್ಬೇಕು ಅನ್ನೋದನ್ನ ಕೂಡ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಹೇಳ್ತಾರೆ. ಅದೇ ರೀತಿಯಾಗಿ ಆ ಸ್ಯಾಂಪಲ್ ಅಂತ ತಕ್ಕೊಂಡು ಹೋಗಿ ಆ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ ಆ ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳ, ನಮ್ಗೆ ಸಾಯಿಲ್ ಟೆಸ್ಟ್ ಕಾರ್ಡ್ ಇತ್ತು ಅಂದ್ರೆ ನಮ್ಗೆ ಇದಕ್ಕೆ ಏನೇನು ಪೋಷಕಾಂಶ ಕಡಿಮೆ ಐತಿ ಅದನ್ನ ಮಾತ್ರ ಹಾಕೋದ್ರಿಂದ ನಾವು ಚೆನ್ನಾಗಿ ಬೆಳಿಬಹುದು.

0: ಈಗ ನಮ್ಮ ಭಾಗದಾಗ ಚೆಕ್ ಮಾಡಿಸಿದಾಗ ಜಾಸ್ತಿ ಪೊಟ್ಯಾಶ್ ಬೇಕಾಕತಿ. ಮತ್ತು ಪೊಟ್ಯಾಶ್ ಬೇಕಾದಾಗ ನಾವು ಯೂರಿಯಾ ಯಾಕೆ ಹಾಕ್ಬೇಕು, ಡಿ ಎ ಪಿ ಯಾಕೆ ಹಾಕ್ಬೇಕು, ಬೇಕಾಗಿರೋದನ್ನ ಹಾಕಿದ್ರೆ ಅಲ್ಲಿ ಖರ್ಚು ಕಡಿಮೆ ಆಯ್ತು, ಅದ್ರ ಜೊತೆಗೆ ಇನ್ನೂ ಹೆಚ್ಚಿನ ಇಳುವರಿ ಬಂತು. ಬ್ಯಾಡಾಗಿದ್ದನ್ನ ಹಾಕಿದ್ರೆ ಅದು ಇಳುವರಿ ಇಲ್ಲಿ ಬರ್ಬೇಕು. ಬರೇ ಎಗ್ ರೈಸು ಗೋಬಿ ಇಂಥವೆಲ್ಲ ತಿನ್ಕೊಂತ ಹೋದಾಗ ನಮ್ಮ ಆಹಾರ ರಕ್ತ ಇಲ್ಲದಿಂದ ಆಗ್ಬೇಕು. ಅದಕ್ಕೆ ಹಾಗೆ ಮಣ್ಣು ಕೂಡ ನಮಗ ಅನ್ನ ನೀಡುವಂತ ಭೂತಾಯಿ ಕೂಡ ಒಂದು ಜೀವನ. ಅದರ ಒಳಗಡೆ ಕೋಟ್ಯಾನ ಕೋಟಿ ಜೀವಾಣು ರಾಶಿಗಳು ಇರ್ತವೆ, ಅವನ್ನೆಲ್ಲರೂ ನಾವು ಇವತ್ತು ಸಾಯ್ಬಿಡತ್ತೀವಿ, ಕೊಲ್ತಾ ಇದ್ದೀವಿ. ಅದಕ್ಕೆ ದಯಮಾಡಿ ಮಣ್ಣು ಪರೀಕ್ಷೆ ಮಾಡಿಸಿ ಆ ಮಣ್ಣಿಗೆ ಅವಶ್ಯವಿರುವಂತ ಗೊಬ್ಬರಗಳನ್ನ ಮಾತ್ರ ಬಳಕೆ ಮಾಡಿ. ಗೊಬ್ಬರ ಬಳಕೆ ಮಾಡ್ರಿ, ಸಂಪೂರ್ಣವಾಗಿ ಬಿಡ್ರಿ ಅಂತ ನಾ ಹೇಳತ್ತಿಲ್ಲ, ಅದಕ್ಕೆ ಬೇಕಾಗಿರುವಂತದನ್ನ ಬಳಕೆ ಮಾಡ್ರಿ. ಹೆಚ್ಚು ಹೆಚ್ಚು ನಾವು ಕೊಟ್ಟಿಗೆ ಗೊಬ್ಬರವನ್ನ ಬಳಸುವಂತದ್ದಾಗ್ಬೇಕು. ಅಂದ್ರೆ ಇವೆಲ್ಲನೂ ಎದಕ್ಕೆ ಪೂರಕವಾಗಿದಾವ ಅಂದ್ರೆ ಕುರಿ ಕೋಳಿಯ ಅಥವಾ ಹಸು ಸಾಕಾಣಿಕೆ ಹೈನುಗಾರಿಕೆ ಇವೆಲ್ಲನೂ ಎದಕ್ಕೆ ಪೂರಕವಾಗಿದಾವ ಅಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನ, ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನ ಅವು ಪೂರೈಕೆ ಮಾಡ್ತಾವ. ಅವನ್ನ ಹೋದ್ ನಮ್ಮ ಹೊಲಗಡೆಗೆ ಹಾಕೋಬಹುದು. ಅಲ್ಲಿ ಬೆಳೆದಿರ್ತಕ್ಕಂಥ ವೇಸ್ಟೇಜ್ ಮೇವನ್ನ ತಂದು ಇವುಗಳಿಗೆ ಏನು ನಾವು ಮಾಡ್ತಾ ಇದೀವಿ, ಇವುಗಳಿಗೆ ನಾವು ಹಾಕೋಬಹುದು.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಎಂಬುದರ ಕುರಿತು ಮೊರಬ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀ ಗಂಗಪ್ಪ ಈಶ್ವರಪ್ಪ ಕಾಲವಾಡರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ರೇಖಾ, ರತ್ನ, ಕುಮಾರ್, ರವಿಕುಮಾರ್, ರಂಜಿತಾ, ಅವಿತ್ ಆನಂದರಾಜು, ನಾಗೇಶ್, ರಂಜಿತಾ ಮತ್ತು ವೀಣಾ ಕುಮಾರಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ.
1: ದಿನಾಂಕ 10/7/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆ ರೋಗ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನೀಸ್ 55 ರೂಪಾಯಿ, ಪೆನ್ಸಿಲ್ ಬೀನೀಸ್ 60 ರೂಪಾಯಿ, ಮೆಣಸಿನಕಾಯಿ 15 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 17 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 16 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೆ ಕೇಳಿದ

0: ಎಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ಕೇಳಿಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಯುದ್ಧಕ್ಕೂ ಸಿದ್ಧವಾದ ಎಐ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಿನಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಯುದ್ಧಕ್ಕೂ ಸಿದ್ಧವಾದ ಎಐ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಎಲ್ಲೆಲ್ಲೂ ಯುದ್ಧದ ಛಾಯೆ, ಎರಡು ದೇಶಗಳ ನಡುವಿನ ಯುದ್ಧ ನಿಂತರೆ ಮತ್ತೆರಡು ಬಣಗಳ ನಡುವೆ ಪ್ರಾರಂಭವಾಗುತ್ತದೆ. ಅಮಾಯಕರ ಪ್ರಾಣಗಳು ಜೊತೆಗೆ ಭೂಮಿಯ ಭವಿಷ್ಯವನ್ನ ಪಣಕ್ಕಿಟ್ಟು ಹಣ, ರಾಜಕೀಯ, ಧರ್ಮ ಎಂಬ ಹಸ್ತಂಗತ ಅಸ್ಮಿತತೆಯ ಹುಚ್ಚಿನ ಹಿಂದೆ ಬಿದ್ದು ಸಮರ ಸಾಗುತ್ತಿದೆ. ತಮ್ಮನ್ನ ರಕ್ಷಿಸಿಕೊಳ್ಳುವ ಸಲುವಾಗಿ ಶತ್ರುವಿನ ಮೇಲೆ ಪ್ರತಿದಾಳಿ ಮಾಡಲು ಎಲ್ಲ ದೇಶಗಳು ಸನ್ನದ್ಧವಾಗಿರಬೇಕಲ್ಲ. ಅಪರಿಮಿತ ಹಣವನ್ನ ರಕ್ಷಣಾ ಕ್ಷೇತ್ರದ ಸಂಶೋಧನೆಯಲ್ಲಿ ಹೂಡಿಕೆ ಮಾಡಲಾಗುತ್ತಿದೆ. ಜಗತ್ತಿನೆಲ್ಲೆಡೆ ವಿಜ್ಞಾನಿಗಳು, ತಂತ್ರಜ್ಞಾನಿಗಳು ಹೊಸ ಸಾಧ್ಯತೆಗಳಿಗೆ ಎಡೆ ಮಾಡಿಕೊಡುತ್ತಿದ್ದಾರೆ. ಕೃತಕ ಬುದ್ಧಿಮತ್ತೆಯ ಬಳಕೆ ರಕ್ಷಣಾ ಕ್ಷೇತ್ರದಲ್ಲಿ ಬಳಸುವ ತಂತ್ರಜ್ಞಾನವನ್ನು ಹೊಸ ದಿಕ್ಕಿನಡೆಗೆ ಕರೆದೊಯ್ಯಿದೆ. ಆದರೆ ಕೃತಕ ಬುದ್ಧಿಮತ್ತೆಯಂತಹ ಪ್ರಬಲ ತಂತ್ರಜ್ಞಾನವನ್ನು ಸಂಪೂರ್ಣವಾಗಿ ಸ್ವಾಯತ್ತವಾಗಿಸಿ ತನ್ನ ನಿರ್ಧಾರ ತಾನೇ ತೆಗೆದುಕೊಳ್ಳುವಂತೆ ಅದಕ್ಕೆ ತರಬೇತಿ ನೀಡುವುದು ಎಷ್ಟು ಸರಿ ಎಂಬುದು ಈ ಕ್ಷಣಕ್ಕೆ ಜಗತ್ತನ್ನೇ ಕಾಡುತ್ತಿರುವ ಒಂದು ಕಷ್ಟಕರ ಪ್ರಶ್ನೆ. ಅದರಲ್ಲೂ ಮನುಷ್ಯನನ್ನು ಕೊಲ್ಲುವ ಸ್ವಾಯತ್ತವಿಗೆ ತಾನೇ ನಿರ್ಧಾರ ಮಾಡುತ್ತದೆ ಎಐ ಎಂದರೆ ಅದು ನಮ್ಮ ಗೋರಿಗೆ ನಾವೇ ಹಳ್ಳವನ್ನು ತೋಡಿದಂತೆಯೇ ಅಲ್ಲವೇ? ಇಂಥದ್ದೇ ಭಯಂಕರ ಸುದ್ದಿಯೊಂದು ಇತ್ತೀಚೆಗಷ್ಟೇ ಹೊರಬಿದ್ದಿದೆ. ವಿಜ್ಞಾನ ತಂತ್ರಜ್ಞಾನದ ಬಗ್ಗೆ ಲೇಖನಗಳನ್ನು ಪ್ರಕಟಿಸುವ ನ್ಯೂಸೆನ್ಸ್ ನಿಯತಕಾಲಿಕೆಗೆ ಉಕ್ರೇನಿನ ಸಂರಕ್ಷಣಾ ಕ್ಷೇತ್ರದ ಡ್ರೋನ್ ತಯಾರಕ ಅಲೆಕ್ಸಾಂಡರ್ ಕೋಕಾನೋವಿಸ್ ನೀಡಿದ ಸಂದರ್ಶನದಲ್ಲಿ ಈಗಾಗಲೇ 2 ವರ್ಷದ ಹಿಂದೆ ಸಂಪೂರ್ಣ ಸ್ವಾಯತ್ತ ಡ್ರೋನ್ಗಳನ್ನು ಬಳಸಲಾಗಿದೆ ಮತ್ತು ಇದು ಮೊದಲ ಬಾರಿ ಮಾನವ ಸೈನಿಕನನ್ನು ಕೊಂದಿದೆ ಎಂದು ದೃಢಪಡಿಸಿದೆ. ಈಗಂತೂ ಮದುವೆ ಮನೆಗಳಂತೂ ಡ್ರೋನ್ಗಳು ಅಪರೂಪವಲ್ಲ. ಇನ್ನು ಯುದ್ಧ ಭೂಮಿಗಳಲ್ಲಿ ಮಿಲಿಟರಿ ಡ್ರೋನ್ಗಳು ಸೈನಿಕ ಪ್ರಾಣಗಳನ್ನು ಉಳಿಸುವಲ್ಲಿ ಈಗಾಗಲೇ 2 ವರ್ಷಗಳಿಂದ ಸಹಾಯ ಮಾಡುತ್ತಿವೆ. ಮಾನವನೇ ಸೃಷ್ಟಿಸಿದ ತಂತ್ರಜ್ಞಾನವು ಹೀಗೆ ಮನುಕುಲದ ಒಳಿತಿಗೆ ಕಾರ್ಯನಿರ್ವಹಿಸಲೇಬೇಕೇ ಹೊರತು ಈಗಾಗಲೇ ಉರಿಯುತ್ತಿರುವ ವಿನಾಶದ ಜ್ವಾಲೆಗೆ ತುಪ್ಪ ಸುರಿಯುವುದಲ್ಲ. ಯುದ್ಧ ಭೂಮಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಡ್ರೋನ್ಗಳನ್ನು ಮಾನವ ಪೈಲಟ್ಗಳು ನಿಯಂತ್ರಿಸುತ್ತಾರೆ. ಆದರೆ ಮಾನವನ ಮೇಲ್ವಿಚಾರಣೆಯನ್ನು ಮೀರಿದ ಸಂಪೂರ್ಣ ಸ್ವಾಯತ್ತ ಡ್ರೋನ್ಗಳು ಮೊದಲ ಬಾರಿಗೆ ಯುದ್ಧ ಭೂಮಿಯಲ್ಲಿ ಸೈನಿಕರನ್ನು ಕೊಂದಿವೆ. ಉಕ್ರೇನ್ ನಡೆಸಿದ ಪರೀಕ್ಷೆಯಲ್ಲಿ 10 AI ನಿಯಂತ್ರಿತ ಟರ್ಮಿನೇಟರ್ ಡ್ರೋನ್ಗಳನ್ನು ಬಳಸಲಾಗಿದ್ದು ರಷ್ಯಾದ ಕೆಲವು ಸೈನಿಕರನ್ನು ಕೊಲ್ಲಲ್ಪಟ್ಟರು ಎನ್ನುತ್ತಾರೆ ಕೋಕಾನೋವಿಸ್. ಈ ಪರೀಕ್ಷೆಯಲ್ಲಿ ಕ್ವಾಡ್ ಕ್ಯಾಪ್ಟರ್ ಡ್ರೋನ್ಗಳನ್ನು ಬಳಸಲಾಗಿತ್ತು. ಸದ್ಯದ ಮುಂಚೂಣಿಯಲ್ಲಿರುವ ಸೈನಿಕರ ಕಡೆಗೆ ಹಾರಲು ಇದನ್ನು ಪ್ರೋಗ್ರಾಂ ಮಾಡಲಾಗಿತ್ತು. ಎಐ ಬಳಕೆಯಲ್ಲಿರುವ ಕಾಂಪೌಂಡ್ ಗೇಮ್ ಆಗಿದ್ದರೆ ನಿಮಗಿದು ಮತ್ತಷ್ಟು ಚೆನ್ನಾಗಿ ಅರ್ಥವಾಗಬಹುದು. ಈ ಆಟಗಳಲ್ಲಿರುವಂತೆಯೇ ಇಲ್ಲೂ ಡ್ರೋನ್ ತಾನೇ ತಾನಾಗಿಯೇ ಶತ್ರುವನ್ನು ಗುರಿಯಾಗಿಸಿ ತನ್ನ ನೋಟವನ್ನು ಲಾಕ್ ಮಾಡುತ್ತದೆ. ಆನಂತರ ಶೇಕಡ 100ರಷ್ಟು ಖಚಿತವಾಗಿ ಗುರಿಯನ್ನು ನಾಶಪಡಿಸುತ್ತದೆ. ಹೀಗೆ ಕಂಪ್ಯೂಟರ್ ಸಿಮ್ಯುಲೇಷನ್ ಮತ್ತು ಆಟಗಳಲ್ಲಿ ಸ್ವಾಯತ್ತ ಡ್ರೋನ್ಗಳ ಬಳಕೆ ಬಗ್ಗೆ ತಕರಾರಿಲ್ಲ. ಆದರೆ ನಿಜ ಜೀವನದಲ್ಲಿ ಸಂಪೂರ್ಣ ಸ್ವಾಯತ್ತತೆ ಡ್ರೋನ್ಗಳು ಶತ್ರುವನ್ನೇ ಗುರಿಯಾಗಿಸುತ್ತವೆ. ಏನಿದು, ಏನು ಗ್ಯಾರಂಟಿ? ಅದೇ ಎಐಯನ್ನು ಮತ್ಯಾರು ಗುರಿಯಾಗಿಸುವಂತೆ ಪ್ರೋಗ್ರಾಂ ಮಾಡಿದರೆ ಅದನ್ನು ಫಲಿತಾಂಶವೇನಾಗಬಹುದು ಎಂದು ಊಹಿಸಬಹುದಾಗಿದೆ. ಎಐ ಬಳಕೆ ಬಗ್ಗೆ ಕಠಿಣ ನೀತಿಯನ್ನು ರೂಪಿಸುವಲ್ಲಿ ಒತ್ತಾಯಿಸುವ ವಿಜ್ಞಾನಿಗಳು ಇದ್ದಾರೆ. ಉಕ್ರೇನಿನಲ್ಲಿ ಪ್ರತಿದಾಳಿಯ ಭಾಗವಾಗಿ ಬಕುತ್ ಮತ್ತು ಜಾಸಿಯಾರ್ ನಗರಗಳ ಬಳಿ ಹೆಸರಿಸಿದ ಮಿಲಿಟರಿ ಘಟಕದಿಂದ ಈ ಸ್ವಾಯತ್ತ ಡ್ರೋನ್ ಬಳಿ ದಾಳಿ ನಡೆಸಲಾಗಿದ್ದು ಈ ಟರ್ಮಿನೇಟರ್ ಡ್ರೋನ್ಗಳು ಅವುಗಳನ್ನು ಚಾಲು ಮಾಡಿದ ನಂತರ 10 ನಿಮಿಷಗಳಲ್ಲಿ 3-5 ಕಿಲೋಮೀಟರ್ ವರೆಗೆ ಕ್ರಮಿಸಿ ಗುರಿಗಳನ್ನು ಹುಡುಕಿ ನಾಶಪಡಿಸುವಂತೆ ಈ ಸ್ವಾಯತ್ತ ಡ್ರೋನ್ ಒಮ್ಮೆ ಬಿಟ್ಟ ಬಾಣದಂತೆ ಹೊರಟರೆ ಗುರಿ ತಪ್ಪುವ ಮಾತೇ ಇಲ್ಲ. ನಡುವೆ ಅದರ ಗುರಿ ಬದಲಾಯಿಸಬೇಕೆಂದರೂ ಸಾಧ್ಯವಿಲ್ಲ. ಏಕೆಂದರೆ ಈಗ

ಹೊರಟ ಎಐ ಚಾಲಿತ ಡ್ರೋನ್ಗೆ ಅದನ್ನು ಚೂಪ್ ಬಿಟ್ಟುವರ ಜೊತೆಗೆ ಯಾವುದೇ ಸಂಪರ್ಕ ಇರುವುದಿಲ್ಲ. ಜೊತೆಗೆ ಸಂಪರ್ಕ ಇಲ್ಲದ ಮೇಲೆ ಆ ಸ್ವಯಂ ಚಾಲಿತ ಸ್ವಾಯತ್ತ ಡ್ರೋನನ್ನು ನಿಯಂತ್ರಿಸುವ ಮಾತಿಲ್ಲದೆ ಹೇಳಿ ಮಾನವ ಹಸ್ತಕ್ಷೇಪವಿಲ್ಲದೆ ಕೊಲ್ಲಬಲ್ಲ ಸ್ವಾಯತ್ತ ಶಸ್ತ್ರಾಸ್ತ್ರಗಳ ಮೇಲೆ ಯಾವುದೇ ಅಧಿಕೃತ ಅಂತರ ರಾಷ್ಟ್ರೀಯ ನಿಷೇಧವಿಲ್ಲದಿದ್ದರೂ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರೆಸ್ ತಮ್ಮ ಜಗತ್ತಿನ ಮಾರಕ ಸಶಸ್ತ್ರ ಸ್ವಾಯತ್ತ ಶಸ್ತ್ರಾಸ್ತ್ರಗಳ ವ್ಯವಸ್ಥೆಗಳಲ್ಲಿ ಸ್ಥಳವಿಲ್ಲ ಎಂದು ಹೇಳತೊಡಗಿದ್ದಾರೆ. ಪ್ರಬಲ ತಂತ್ರಜ್ಞಾನದ ಅವಿವೇಕಿ ಬಳಕೆಯ ವಿರುದ್ಧ ಎಲ್ಲರೂ ಕೈ ಜೋಡಿಸುವಂತೆ ಒತ್ತಾಯಿಸಿದ್ದಾರೆ. ಜೀವ ಮರಣದ ಆಯ್ಕೆಗಳನ್ನು ಯಂತ್ರಗಳ ಕೈಗೆ ನೀಡುವುದು ಅತ್ಯಂತ ಅಪಾಯಕಾರಿ ಹುಚ್ಚು ನಿರ್ಧಾರ ಅಲ್ಲವೇ? ಅಸ್ತವ್ಯಸ್ತವಾಗಿರುವ ಅನಿರೀಕ್ಷಿತ ಪರಿಸರದಲ್ಲಿ ಯಂತ್ರಗಳು ಹೇಗೆ ವರ್ತಿಸುತ್ತವೆ ಎಂಬುದನ್ನು ಅದೆಷ್ಟು ನಿರ್ದಿಷ್ಟವಾಗಿ ಲೆಕ್ಕ ಹಾಕಲು ಸಾಧ್ಯ ಹೇಳಿ. ಜೊತೆಗೆ ಸ್ವಾಯತ್ತ ಕೃತಕ ಬುದ್ಧಿಮತ್ತೆಯನ್ನು ಬಳಸುವಲ್ಲಿ ಹೊಣೆಗಾರಿಕೆಯ ಕೊರತೆ ಎದ್ದು ಕಾಣುತ್ತದೆ. ಸ್ವಾಯತ್ತ ಡ್ರೋನ್ ತಪ್ಪು ಮಾಡಿದರೆ, ಅಂತಾರಾಷ್ಟ್ರೀಯ ಕಾನೂನನ್ನ ಉಲ್ಲಂಘಿಸಿದರೆ ಅಥವಾ ನಾಗರಿಕರನ್ನ ಕೊಂದರೆ ಯಾರ ಮೇಲೆ ನೈತಿಕ ದೂಷಣೆಯನ್ನು ಹೊರಿಸುತ್ತೀರಿ? ಯಾರಿಗೆ ಶಿಕ್ಷೆ ನೀಡುತ್ತೀರಿ? ಹ್ಯಾಕಿಂಗ್ ಅಥವಾ ಸೈಬರ್ ದಾಳಿಗೆ ಸಿಲುಕಿ ಸಾರ್ವಜನಿಕರ ವಿರುದ್ಧವೇ ಇದು ಆಯುಧವಾಗಿ ಬಳಕೆಯಾಗಬಹುದಲ್ಲವೇ? ಹೀಗಾಗಿ ಕೃತಕ ಬುದ್ಧಿಮತ್ತೆಯ ಬಳಕೆ, ತಂತ್ರಜ್ಞಾನದ ಸುಧಾರಣೆ ಬಗ್ಗೆ ಅಂತಾರಾಷ್ಟ್ರೀಯ ನೀತಿ ನಿಯಮಗಳ ಫುಲ್ ಪ್ರೂಫ್ ರಚನೆ ಮತ್ತು ಕಟ್ಟುನಿಟ್ಟಾದ ಅನುಷ್ಠಾನಕ್ಕೆ ವಿಶ್ವದ ಎಲ್ಲ ನಾಗರಿಕರು ಒತ್ತಾಯಿಸಬೇಕಿಲ್ಲ. ಆದ್ದರಿಂದ ಎಐ ಬಂಧನದಿಂದ ಬಿಡಿಸಲು ಎಐನ ಮೊರೆ ಹೋಗಬೇಕಾದೀತು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಯುದ್ಧಕ್ಕೂ ಸಿದ್ಧವಾದ ಎಐ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ

0: ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 27ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಇಚ್ಛಾ ದ್ವೇಷಗಳಿಂದ ಹುಟ್ಟಿದ ದ್ವಂದ್ವಗಳ ಮೋಹದಿಂದ ಸರ್ವ ಪ್ರಾಣಿಗಳು ಹುಟ್ಟುವ ಕಾಲದಲ್ಲಿ ಭ್ರಾಂತಿಯನ್ನು ಹೊಂದುತ್ತವೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸುವ ಮೂಲಕ ಹುಟ್ಟುವಾಗಲಿನ ಸಮಯದ ಒಂದು ಅದ್ಭುತ ರಹಸ್ಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಹುಟ್ಟುವಾಗಲೇ ನಮ್ಮನ್ನು ಒಂದು ಭ್ರಾಂತಿ ಆವರಿಸುತ್ತದೆ. ಆದ ಕಾರಣವೇ ಹಿಂದಿನದನ್ನು ಮುಂದಿನದನ್ನು ನಾವು ಅರಿಯಲಾರೆವು.

ಕನಸು ಕಾಣುವುದಕ್ಕೆ ಮುಂಚೆ ಜಾಗ್ರತಾವಸ್ಥೆಯಲ್ಲಿರುವಾಗ ನಾವು ಯಾರು, ಎಲ್ಲಿರುವೆವು ಎಂಬುದೆಲ್ಲ ನೆನಪಿನಲ್ಲಿರುತ್ತದೆ. ಕನಸಿಗೆ ಬೀಳುತ್ತಲೇ ಅದು ನೈಜ ಸ್ಥಿತಿಯನ್ನ ಮರೆಯುತ್ತದೆ. ತಾತ್ಕಾಲಿಕವಾಗಿ ಆ ಕನಸೇ ಸರ್ವಸತ್ಯವಾಗಿಯೂ ಕಾಣುತ್ತಾ ಹೋಗುತ್ತದೆ. ಹಾಗೆಯೇ ಜೀವರಾಶಿಯು ಪ್ರಪಂಚಕ್ಕೆ ಬಂದೊಡನೆಯೇ ಹುಟ್ಟುವುದಕ್ಕೆ ಮುಂಚೆ ಈ ದೇಹವನ್ನು ತ್ಯಜಿಸಿ ಆದ ಮೇಲೆ ನಮ್ಮ ನೈಜ ಸ್ಥಿತಿ ಯಾವುದು ಎಂಬುದನ್ನು ಮರೆತು ತಾತ್ಕಾಲಿಕ ಸ್ಥೂಲ ದೇಹ ಧಾರಣೆ ಮಾಡಿದ ಈಗಿನ ಸ್ಥಿತಿಯೇ ತಮ್ಮ ಸರ್ವಸ್ವ ಎಂದು ಭಾವಿಸುತ್ತವೆ. ಅಂದರೆ ನಾವು ಯಾವಾಗಲೂ ನಮ್ಮ ಒಂದು ನೈಜ ಸ್ಥಿತಿಯಲ್ಲಿರ್ತೇವೆ, ಅಂದರೆ ಲೌಕಿಕ ಪ್ರಪಂಚದಲ್ಲಿರ್ತೇವೆ, ಜಾಗೃತಾವಸ್ಥೆ ಅಂಥೇಳಿ ನಾವು ಅದನ್ನು ಕರಿತೇವೆ. ಆ ಜಾಗೃತಾವಸ್ಥೆಯಲ್ಲಿರುವಾಗ ನಾವು ಕಾಣ್ತಾ ಇರೋವಂಥದ್ದು, ನಾವಿರೋ ಅಂಥದ್ದು, ನಮ್ಮ ನೆಂಟರು, ನಮ್ಮ ಸಂಸಾರ, ನಮ್ಮ ಮನೆ, ನಮ್ಮ ವಸ್ತುಗಳು, ನಮ್ಮ ನೌಕರಿ, ನಮ್ಮ ಕೆಲಸ ಎಲ್ಲ ಗೊತ್ತಿರುತ್ತೆ. ಆದರೆ ನಾವು ಮಲಗಿ ನಿದ್ದೆ ಮಾಡುವಾಗ ಒಂದು ಕನಸು ಬೀಳುತ್ತಲ್ವಾ, ಆ ಕನಸು ಬಿದ್ದಾಗ ಮಾತ್ರ ತಾತ್ಕಾಲಿಕವಾಗಿ ಒಂದಷ್ಟು ಕಾಲಗಳು ಮಾತ್ರ ನಾವು ಅದನ್ನೇ ಸತ್ಯ ಅಂತ ಹೇಳಿ ನಂಬಿಕೊಂಡು ಸಾಕ್ತೇವೆ. ನಂತರ ಆ ಕನಸಿನಿಂದ ನಾವು ಮತ್ತೆ ನೈಜ ಸ್ಥಿತಿಯ ಜಾಗೃತ ಸ್ಥಿತಿಗೆ ಬಂದಾಗ ಮತ್ತೆ ಅದೆಲ್ಲ ಕನಸು ಅಂಥೇಳಿ ಮತ್ತೆ ಒಂದು ಲೌಕಿಕ ಪ್ರಪಂಚಕ್ಕೆ ಬಂದುಬಿಡ್ತೇವೆ. ಹಾಗೆ ಈ ದೇಹ ಮತ್ತು ಈ ದೇಹವನ್ನು ಧಾರಣೆ ಮಾಡಿರುವಂತಹ ಆತ್ಮದ ಒಂದು ಸ್ಥಿತಿ. ಹಾಗಾಗಿಯೇ ನಾವು ಭ್ರಾಂತಿಯಲ್ಲಿ ಬೀಳುವುದಕ್ಕೆ ಕಾರಣಗಳೇನು ಅಂತ ಹೇಳಿ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ನಾವು ಅದಾಗಲೇ ಈ ಭೂಮಿಗೆ ಏನು ಬರ್ತೀವಲ್ವಾ, ಈ ಭೂಮಿಗೆ ಬರೋವಾಗಲೇ ಹಲವು ಸಂಸ್ಕಾರಗಳನ್ನು ತಂದಿರ್ತೇವೆ. ಆ ಸಂಸ್ಕಾರಗಳಿಗೆ ತಕ್ಕಂತೆ ನಾವು ಇದೀಗ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆ ಮಾಡ್ತಿರುವಂತಹ ಕೆಲಸಕ್ಕೆ ತಕ್ಕಂತೆ ಫಲವನ್ನು ಕೂಡ ಅನುಭವಿಸ್ತಾ ಇದ್ದೇವೆ. ಕೆಲವು ಕೆಲಸಗಳನ್ನು ಕಂಡ್ರೆ ನಮಗೆ ಇಷ್ಟ ಆಗ್ಬೋದು, ಮತ್ತೆ ಕೆಲವುಗಳು ಕಂಡ್ರೆ ನಮಗೆ ಅನಿಷ್ಟ ಅಂತೇಳಿ ಅನ್ನಿಸ್ಬೋದು. ನಮಗೆ ಸುಖ ಬೇಕು, ಕಷ್ಟ ಬೇಡ ಬೇಡ. ಇಂದ್ರಿಯ ಸುಖಗಳು ಬೇಕು, ಆದರೆ ಆಧ್ಯಾತ್ಮಿಕ ಸುಖ ಅನ್ನೋದು ಬೇಡ ಬೇಡ. ಹಾಗಾಗಿ ಈ ಭಾವನೆಗಳಿಂದಲೇ ನಾವು ಹುಟ್ಟುವಾಗ ಮೊದಲು ಮನಸ್ಸು ಖಾಲಿಯಾಗಿದ್ದು ಅನಂತರ ನಮ್ಮ ತಂದೆ ತಾಯಿಗಳಿಂದ ಅಥವಾ ವಾತಾವರಣದ ಮೂಲಕ ನಾವು ಹೀಗೆ ಆದೆವು ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಇದು ನಾವೇ ತಂದದ್ದು, ಇನ್ನೊಬ್ಬರು ನಮ್ಮ ಮೇಲೆ ಹೇರಿದ್ದಲ್ಲ. ತಂದೆ ತಾಯಿಗಳಿಂದ ನಾವು ಈ ಸ್ವಭಾವವನ್ನು ಪಡೆಯುವ ಹಾಗಿದ್ದರೆ ಸ್ವಭಾವದಲ್ಲಿ ಗುಣದಲ್ಲಿ ನಾವು ಅವರಂತೆಯೇ ಆಗಬೇಕಾಗಿತ್ತು ಅಲ್ವೇ? ಆದರೆ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮಂದಿರ ಸ್ವಭಾವವೇ ಒಂದು, ನಾವು ಈಗ ಇರುವಂತಹ ಒಂದು ಸ್ವಭಾವವೇ ಮತ್ತೊಂದು. ಅದಕ್ಕೊಂದು ಒಂದು ಪುಟ್ಟ ಮಾತು ಅಂತಂದ್ರೆ, ಒಳ್ಳೆಯ ತಂದೆ ತಾಯಿಗಳಿಗೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ, ಅಂತೆಯೇ ಕೆಟ್ಟ ತಂದೆ ತಾಯಿಯರಿಗೆ ಒಳ್ಳೆಯ ಮಕ್ಕಳು ಕೂಡ ಕೆಲವು ವೇಳೆ ಹುಟ್ಟುವಂತಹ ಸಾಧ್ಯತೆ ಬಹಳಷ್ಟು ಇದೆ. ಅದು ಸಾಧ್ಯ ಆಗಿದೆ ಕೂಡ. ಇದಕ್ಕೆ ಕಾರಣವೇನು? ಏನೋ ಅಕಸ್ಮಾತ್ ಅಂತೇಳಿ ಹೇಳ್ಬಿಡಬಹುದು. ಆದರೆ ಜೀವನದಲ್ಲಿ ಆಕಸ್ಮಿಕ ಅಥವಾ ಅಕಸ್ಮಾತ್ ಎನ್ನುವುದು ಒಂದು ಕಾರಣವಲ್ಲವೇ ಅಲ್ಲ. ಅದು ಆ ಕಾರಣ ಏನು ಅನ್ನೋದು ನಮಗೆ ಗೊತ್ತಿಲ್ಲ ಎಂಬ ಅಜ್ಞಾನವನ್ನು ಮುಚ್ಚುವುದಕ್ಕೆ ನಾವು ಉಪಯೋಗಿಸುವಂತಹ ಒಂದು ಉಪಾಯದ ಪದ ಅದು. ಗೊತ್ತಿಲ್ಲ, ಅದಕ್ಕೇನು ಗೊತ್ತಿಲ್ಲ ಅಂತೇಳಿ ಹೇಳ್ಬಿಡ್ತೀವಿ. ಅದು ನಮ್ಮ ಅಜ್ಞಾನವನ್ನು ಮುಚ್ಚುವಂತಹ ಒಂದು ಉಪಾಯದ ಪದ. ಅದೇ ಇನ್ನೊಂದು ಪಂಗಡದವರು ಇರ್ತಾರೆ. ಅವ್ರು ಹೇಗೆ ಅಂದರೆ, ಹೊರಗಿನ ವಾತಾವರಣದ ಮೇಲೆಯೇ ಎಲ್ಲ ಭಾರವನ್ನು ಹೇರ್ತಾರೆ. ಎನ್ವೈರನ್ಮೆಂಟ್ ಅಂತಂದರೆ ಸನ್ನಿವೇಶ ಹೊಸದಾಗಿ ಏನನ್ನು ಮಾಡಲಾರದು. ಅದಾಗಲೇ ಜೀವಿಯಲ್ಲಿ ಏನಿದೆಯೋ ಅದನ್ನು ಹೊರಸೆಳೆಯೋದನ್ನು ಮಾತ್ರ ಅದು ಮಾಡುತ್ತೆ. ಒಂದು ಬೀಜ ತಾನು ಯಾವ ಗಿಡವಾಗಬೇಕು ಎಂಬುದನ್ನು ಅದಾಗಲೇ ನಿರ್ಧಾರ ಮಾಡಿರುತ್ತೆ. ಹೊರಗಿನ ನೆಲ, ಗಾಳಿ, ಬೆಳಕು, ನೀರು, ಗೊಬ್ಬರ ಇವೆಲ್ಲ ಬೀಜದಲ್ಲಿರುವುದನ್ನು ನಾವು ಬೇಗ ಹುಲಸಾಗಿ ಹೊರಗೆ ಬರುವಂತೆ ಮಾಡಬಹುದೇ ಹೊರತು

ಬೀಜವನ್ನೇ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಈ ಜೀವರಾಶಿಗಳು ಕೂಡ ಹುಟ್ಟುವಾಗಲೇ ಪ್ರಪಂಚವನ್ನ ಅನುಭವಿಸಬೇಕು ಎಂಬ ಸಂಸ್ಕಾರದೊಡನೆ ಹುಟ್ಟುತ್ತವೆ. ಅದರಂತೆ ಜೀವನದ ಘಟನೆಗಳಿಗೆ ಅವರಲ್ಲಿ ಪ್ರತಿಕ್ರಿಯೆಯನ್ನ ಕೂಡ ನೋಡ್ತೇವೆ. ಆಕರ್ಷಣೆಗಳಿಂದ ಬೀಸಿ ಕರಿತಾ ಇದೆ ಈ ವಿಷಯ ಪ್ರಪಂಚ. ಅದರೊಳಗಡೆ ಧುಮುಕುತ್ತಾನೆ. ಈ ಪ್ರಪಂಚದ ಹಿಂದೆ ಇರುವ ಸೂತ್ರಧಾರನನ್ನ ತಿಳಿದುಕೊಳ್ಳಬೇಕೆಂಬ ಆಸೆ ಈ ಜೀವಿಗಳ ಹೃದಯದಲ್ಲಿರುವಂಥದ್ದು ಬಹಳ ಅಪರೂಪ. ಅವರನ್ನ ಒಂದು ವಿನಾಯಿತಿ ಅಂತಲೇ ನಾವು ಹೇಳಬಹುದು. ಹಾಗಾಗಿ ಈ ಜೀವರಾಶಿಗಳು ಏನು ಈ ಪ್ರಪಂಚದಲ್ಲಿ ಹುಟ್ಟುತ್ತಾವೋ ಆ ಹುಟ್ಟುವಾಗಲೇ ಒಂದು ಸಂಸ್ಕಾರವನ್ನು ಪಡೆದುಕೊಂಡು ಬಿಟ್ಟಿರುತ್ತೆ. ಆ ಸಂಸ್ಕಾರದ ಮುಖೇನ ಈ ಲೌಕಿಕ ಪ್ರಪಂಚದಲ್ಲಿ ಯಾವೆಲ್ಲ ವಸ್ತುಗಳು ಆಕರ್ಷಣೆಯನ್ನು ಪಡೆಯುತ್ತೋ ಆ ಆಕರ್ಷಣೆಗೆ ತಕ್ಕಂತೆ ಆ ಜೀವಿ ಮುಂದೆ ಸಾಗ್ತಾ ಹೋಗುತ್ತೆ. ಕೆಲವೊಂದ್ಸಲ ನಾವು ಹಲವಾರು ವೇಷಭೂಷಣಗಳಿಂದ, ಹಲವಾರು ರೀತಿಯ ಕಾರ್ಯಗಳಿಂದ, ಹಲವಾರು ರೀತಿಯ ಕೆಲಸಗಳಿಂದ ನಮ್ಮನ್ನು ನಾವು ತೊಡಗಿಸ್ಕೊಳ್ತೇವೆ. ಒಂದೇ ಮನೆಯಲ್ಲಿ ಹುಟ್ಟಿದಂತಹ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಿಗೆ ಬೇರೆ ಬೇರೆ ವಿವಿಧ ರೀತಿಯಾದಂತಹ ಒಂದು ಸಂಸ್ಕಾರಗಳಿರುತ್ತೆ, ವಿವಿಧ ರೀತಿಯಾದಂತಹ ಆಸಕ್ತಿಗಳಿರುತ್ತೆ. ಎಲ್ಲವುದೂ ಕೂಡ ತಂದೆ ತಾಯಿಯ ಮುಖೇನವೇ, ತಂದೆ ತಾಯಿಯಂತೆಯೇ ಆ ಮಕ್ಕಳು ಇರ್ತಾರೆ ಅನ್ನೋದಾದರೆ, ಆ ತಂದೆ ತಾಯಿಯ ಗುಣ ಏನಿದೆ ಆ ಅಷ್ಟು ಗುಣಗಳು ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಹರಿದು ಆ ಎಲ್ಲ ಮಕ್ಕಳುಗಳು ಕೂಡ ಒಂದೇ ರೀತಿಯಾಗಿ ಸ್ವಭಾವವನ್ನು ಪಡಿಬೇಕು. ಆದರೆ ಹಾಗಾಗಲ್ಲ. ಒಬ್ಬ ಮಗ ಟೀಚರ್ ಆಗಬೇಕು ಅಂತಂದರೆ ಮತ್ತೊಂದು ಮಗ ಇಂಜಿನಿಯರ್ ಆಗಬೇಕು ಅಂತಾನೆ, ಮತ್ತೊಂದು ಮಗ ರೈತನಾಗಬೇಕು ಅಂದರೆ ಮತ್ತೊಂದು ಮಗ ದುಷ್ಕೃತ್ಯವನ್ನೇ ಎಸಗುವಂತಹ ಕಾರ್ಯಗಳನ್ನು ಮಾಡಬಹುದು. ಹಾಗಾಗಿ ಪ್ರತಿಯೊಂದು ವ್ಯಕ್ತಿ ಆತ ತನ್ನದೇ ಪೂರ್ವ ನಿರ್ಧರಿತ ಅಥವಾ ಪೂರ್ವ ಸಂಚಿತ ಕರ್ಮಗಳನ್ನು ಹೊತ್ತು ಈ ಭೂಮಿಗೆ ಬರ್ತಾನೆಯೇ ಹೊರತು ಕೇವಲ ಆ ತಂದೆ ತಾಯಿಯ ಗುಣಗಳನ್ನು ಮಾತ್ರ ಅಲ್ಲ. ಹಾಗಾಗಿ ಇಂಥ ಒಂದು ಅದ್ಭುತವಾದ ಒಂದು ರಹಸ್ಯವನ್ನೇ ಕೃಷ್ಣ ನಮಗೆ, ಜೀವನದ ಒಂದು ಸಾರವನ್ನು ತಿಳಿಸ್ಕೊಟ್ಟಿದ್ದಾನೆ ಈ ಒಂದು ಶ್ಲೋಕಕ್ಕೆ. ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಇದೆ ತಮದ ತೆರ ತೆರದ ನೂರು ತೆರೆ ಬದುಕಿನಲಿ, ಇದೆ ತಮದ ತೆರ ತೆರದ ನೂರು ತೆರೆ ಬದುಕಿನಲಿ.

ಚಿಂತೆ ಮೂಟಿಯನ್ನು ಹೊತ್ತು ಉಬ್ಬಸದ ಗಾಡಿಯನ್ನು ಏರಿ ನಾವು ಸಾಗಿ ಈ ಒಂದು ತಮದಲ್ಲಿ ಬದುಕುವುದಕ್ಕಿಂತ ಅದೇ ಒಂದಷ್ಟು ಕೆಲ ನಿಮಿಷಗಳನ್ನು ಆತ್ಮದ ಅವಲೋಕನೆಗೆ ನಾವು ಮೀಸಲಿಟ್ಟಿದ್ದೆ ಆದಲ್ಲಿ ಒಳಗಿನ ಅಂತರಾತ್ಮದ ಬೆಳಕು ಗೋಚರವಾಗುವುದು ಸತ್ಯ ನಿತ್ಯ. ಅಂಥ ಗೋಚರದ ಬೆಳಕಿಗೆ, ಸಂಸ್ಕಾರದ ಹಾದಿಗೆ ನಾವು ಸದಾ ತೆರೆದಿರಬೇಕು ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ಮಾತು. ಸರ್ವಂ

0: ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕು ನೆಟ್ಕಲಹುಂಡಿ ಹಾಡಿಯ ಶ್ರೀಯುತ ಕುಮಾರ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಮದ್ಯಪಾನದ ಜೀವನದ ಅನುಭವ ಕುರಿತ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಈ ಕುಡಿತವನ್ನು ಬಿಟ್ಟು ಹಾಗೂ ಈ ಕುಡಿತದ ಅನುಭವ ಕುರಿತು ಮತ್ತು ಈ ಕುಡಿತವನ್ನು ಬಿಟ್ಟ ನಂತರ ಅವರ ಜೀವನ ಶೈಲಿಯಲ್ಲಾದ ಬದಲಾವಣೆಗಳನ್ನು ಕುರಿತು ಹಾಗೂ ಈ ಕುಡಿತಕ್ಕೆ ಒಳಗಾಗಲು ಪ್ರಮುಖ ಕಾರಣ ಏನಿತ್ತು, ಇವರು ಕುಡಿತ ಸಂದರ್ಭದಲ್ಲಿ ಇವರ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ದುಷ್ಪರಿಣಾಮವನ್ನು ಉಂಟು ಮಾಡುತ್ತಿತ್ತು, ನಂತರದಲ್ಲಿ ಇವರೇ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ಈ ಕುಡಿತವನ್ನು ಬಿಟ್ಟು

0: ಪ್ರಸ್ತುತವಾಗಿಯೂ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಸರಗೂರು ತಾಲೂಕಿನ ನೆಟ್ಕಾಲ್ದೌಂಡಿ ಆಡಿಯ ನಿವಾಸಿಗರಾದ ಶಿವತ ಕುಮಾರ್ ಅವರು ಬನ್ನಿಯಾಗಿದ್ದರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಕುಡಿತದ ಅನುಭವದ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕ ತಿಳಿದು ಬರೋಣ. ಕುಮಾರ್ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ತಮ್ಮದೊಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
1: ಕುಮಾರ್ ಅಂತ ನೆಟ್ಕೊಂಡು ಆಡಿ ಸರ್.
0: ಕುಮಾರ್ ಅವರೇ, ಆಗಿನ ತಾವುಗಳು ಈ ಕುಡಿತವನ್ನು ಬಿಟ್ಟ ನಂತರ ಇವಾಗಿನ ತಮ್ಮ ಒಂದು ಜೀವನ ಹೇಗಿದೆ, ಹೇಗೆ ನಡ್ಕೊಂಡು ಹೋಗ್ತಿದ್ದೆ?
1: ನಾನು ಸುಮಾರು ಒಂದು 25 ವರ್ಷ ನಾನು ಕುಡಿತಾ ಇದ್ದೆ. 25 ವರ್ಷದಿಂದ ನಾನು ಸ್ವಲ್ಪ ಒಂದು ನನಗೆ ಏಜ್ ಒಂದು 21-22 ಒಂದು 25-21 ಅಷ್ಟೇ ಏಜ್ ದಾಟದಾಗಿ ನಾನು ತಾನಾಗ್ತಾನೆ ಆಟೋಮೆಟಿಕ್ ಈಗ ಹುಡುಗರ ಜೊತೆ ಸೇರ್ಕೊಂಡು ಕುಡಿಯೋದಕ್ಕೆ ಕಲ್ತ್ಕೊಂಡಿದ್ದಾನೆ. ಅಲ್ಲಿ ತಂದುಕೊಂಡು ನಾನು ಈಗ ನಾನು ಒಂದು ವರ್ಷ ಆಗಿದೆ ಈಗ ಬಿಟ್ಟು ನಾನು
0: ಒಂದೂವರೆ ವರ್ಷ
1: ಆಗಿದೆ ನಾನು ಬಿಟ್ಟು. ನಾನು ಎಲ್ಲಿ ಕುಡಿತಿದೆ, ಎಲ್ಲಿ ಮಲಿಕೋತಿದೆ ನನಗೇ ಗೊತ್ತಿಲ್ಲ ಸರ್. ಅದು ನಾನು ಬೆಳಿಗ್ಗೆ ಜವ 4:30-5 ಗಂಟೆಗೆ ನಾನು ಡ್ರಿಂಕ್ಸು ಎಣ್ಣೆ ಹೊಡಿಯೋಕೆ ಶುರು ಮಾಡಿದ್ರೆ ಸಂಜೆ ಮಲಿಕಲ್ಲಿ ತಗೊಂಡು ಎಣ್ಣೆ ಹೊಡಿತಿದ್ದೆ. ನಾನು ಬೈಕಲ್ಲಿ ಬರಬೇಕಾದ್ರೆ ಎಷ್ಟೋ ಸರಿ ನನಗೆ ಆಕ್ಸಿಡೆಂಟ್ಗಳೆಲ್ಲ ಆಗಿದೆ. ನನಗೆ ಸರ್ಗೂರಲ್ಲೆಲ್ಲ ಆಕ್ಸಿಡೆಂಟ್ ಆಗಿದೆ, 2-3 ಸರಿ ಆಕ್ಸಿಡೆಂಟ್ ಆಗಿದೆ. ನನಗೆ ಆಕ್ಸಿಡೆಂಟ್ ಆಗಿದ್ದ ನಾನು ವಿವೇಕಾನಂದ ಹಾಸ್ಪಿಟ್ಲು ಕೂಡ ಬಂದಿದ್ದೀನಿ. ನಾನು ಅಲ್ಲೂ ಬಂದು ಒಂದು 3 ದಿನ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಅಲ್ಲಿ ನಾನು ಕುಡಿತದ್ರಿಂದ ನನ್ನ ಆರೋಗ್ಯ ಎಲ್ಲ ಸುಮಾರು ಹಾಳಾಗ್ತಿತ್ತು ನನಗೆ. ಆಮೇಲೆ ಊಟ ಸೇರಂಗಿಲ್ಲ, ಊಟ ಮಾಡೋಂಗಿಲ್ಲ, ಒಂದಿನ ತಿಂದ್ರೆ 3 ದಿನ ಊಟ ಮಾಡೋಂಗಿಲ್ಲ, ವಾಮಿಟ್ ಜಾಸ್ತಿ. ಈ ಡ್ರಿಂಕ್ಸ್ ಮಾಡೋದ್ರಿಂದ ವಾಮಿಟ್ ಜಾಸ್ತಿ. ಆಮೇಲೆ ಯಾರು ಯಾವುದೇ ಕೆಲಸ ಕಾರ್ಯಗಳು ಮಾಡ್ಬೇಕಾದ್ರು ಆಗಂಗಿಲ್ಲ. ಒಂದು ವ್ಯವಸಾಯ ಮಾಡೋಕೆ ಹೋದ್ರೂ ಆಗಲ್ಲ, ಕೂಲಿ ಮಾಡೋಕೆ ಹೋದ್ರೂ ಆಗಂಗಿಲ್ಲ. ನನಗೆ ಒಂದು ಯಾವ್ದಾರ ಒಂದು ಪಂಚಾಯತಿಗೆ ಒಂದು ಮಾತಾಡಬೇಕು ಅಂದ್ರೆ ಹೊರಗಡೆ ಹೋಗಿ ಒಂದು ಕೆಲಸ ಕಾರ್ಯಕ್ರಮ ಮಾಡಬೇಕು ಅಂದ್ರೂ ಆಗಲ್ಲ. ಈಗ ಏನಪ್ಪ ಡ್ರಿಂಕ್ಸ್ ಮಾಡ್ಕೊಬರ್ತಿದ್ದೆ ನೀನು ಡ್ರಿಂಕ್ಸ್ ಮಾಡ್ಕೊಬರ್ತಿದ್ದೆ, ಬೆಳಿಗ್ಗೆ ಡ್ರಿಂಕ್ಸ್ ಮಾಡ್ತಿದ್ದೀಯಲ್ಲ ಅಂತ ಅನ್ನೋದು. ಸರ್ ಡ್ರಿಂಕ್ಸ್ ಮಾಡಿ ನೀನು ತಿಳಿಬಿಡ್ತಿದ್ದೆ, ಎಲ್ಲ ವಾಸನೆ ಗೊತ್ತಾಗ್ಬಿಡ್ತಿದ್ದಿಲ್ಲ. ಅದು ಅದನ್ನ ಒಪ್ಕೊಬರ್ತಿದ್ದೆ ನನಗೆ, ಯಾವಾಗ ಪಂಚಾಯತಿ ಅಧಿಕಾರಿ ಆಗಲಿ ಮತ್ತು ತಾಲೂಕಿಗೆ ಹೋಗಲಿ ಯಾವುದೇ ಕೆಲಸಕ್ಕೆ ಹೋಗಲಿ ಒಪ್ಕೊಬರ್ತಿದ್ದೆ ನೇರವಾಗಿ. ಹಾಗಾಗಿ ನಾನು ಯಾವ ಕೆಲಸ ಮಾಡೋಕ್ಕೋದ್ರೂ ಹೋಗ್ತಿದ್ದಿಲ್ಲ. ಈಗ ಡ್ರಿಂಕ್ಸ್ ಮಾಡ್ಕೊಳ್ತಿಲ್ಲ, ಡ್ರಿಂಕ್ಸ್ ಮಾಡ್ಕೊಂಡ್ರೆ ಯಾವ ಕೆಲಸ ನಮ್ಮ ಬೈತಾರಲ್ಲಿ ಅಧಿಕಾರಿಗಳು ಬೈತಾರ, ಹೋಗೋದೇ ಬೇಡ ಅನ್ಕೊಂಡು ಹೋಗ್ತಿದ್ದಿಲ್ಲ. ಎಲ್ಲಿಗೂ ಒಂದು ಊರಲ್ಲಾಗಿದ್ರೆ ಯಾರಷ್ಟು ಜನಗಳು ನಮ್ಗೆ ನಂಬಿಕೆ ಇರಲಿಲ್ಲ, ನಂಬ್ಕೊತಿದ್ದಿಲ್ಲ. ಡ್ರಿಂಕ್ಸ್ ಮಾಡ್ತಾನ, ನಿಮ್ಮ ಜೊತೆಗೆ ಜಾಸ್ತಿ ಏನು ಮಾತಾಡೋದು, ಯಾವುದೇ ಕೇಳಿದ್ರೆ ರೆಸ್ಪಾನ್ಸ್ ಕೊಡ್ತಿದ್ದಿಲ್ಲ. ಈಗ ಹಂಗಾಗಿ ನಾನು 1.5 ವರ್ಷದಿಂದ ಹಿಂಗೆ ಬಿಟ್ಬಿಡ್ತೀನಿ. ಹಿಂಗೆ ನನಗದ್ರ ಮೇಲೆ ತಾನಾಗ್ತಾನೆ ಬಿಟ್ಟಿದ್ದು. ಯಾವುದಾದ್ರೆ ನಾನು ಇಂಜೆಕ್ಷನ್ ತಗೊಳೋದಲ್ಲಿ, ಟ್ಯಾಬ್ಲೆಟ್ ತಗೊಳೋದಲ್ಲಿ ಯಾವುದೇ ಥರದಿಲ್ಲ ನನಗೆ. ನನ್ನ ವೈಯಕ್ತಿಕ ನಾನೇ ಬಿಟ್ಬಿಟ್ಟಿದ್ದೀನಿ. ಈಗ ನಾನು ಸಂಸಾರ ಚೆನ್ನಾಗಿದೆ, ನನಗೆ ಚೆನ್ನಾಗಿ ನೋಡ್ಕೊತಿದ್ದೀನಿ. ಈಗ ಅಷ್ಟೇ ದುಡ್ಡು ನಾನು ಅದೇ ಲೆಕ್ಕ ಹಾಕ್ತೀನಿ. ಈಗ ಒಂದು ದಿನಕ್ಕೆ ನನಗೆ 1,000-1.5 ಸಾವಿರ ರೂಪಾಯಿ ಖರ್ಚು ಮಾಡ್ತಿದ್ದೀನಿ. ಒಂದು 1,000 ರಿಂದ ಮ್ಯಾಕ್ಸಿಮಮ್ ಒಂದು 500 ರೂಪಾಯಿ ಖರ್ಚು ಮಾಡ್ತಿದ್ದೀನಿ
0: ಕುಡಿತಿರೋ ಸಮಯದಲ್ಲಿ.
1: ಕುಡಿತಿದ್ದಾಗ ನಾನು ಕುಡಿಯಬೇಕಾದ್ರೆ 500 ರೂಪಾಯಿ ಕಡಿಮೆ ಆದ್ರೆ 500 ರೂಪಾಯಿ ಖರ್ಚು ಮಾಡ್ತಿದ್ದೆ. ಇಲ್ಲ ಅಂದ್ರೆ ಸಾಲ ಮಾಡ್ತಿದ್ದೆ ಅರ್ಥ ಬರೋದು. ನಾನು ಸಾಲ ಮಾಡಿ ನಾನು ಒಬ್ಬನೇ ಕುಡಿತಿದ್ದಿಲ್ಲ, ನನ್ನ ಜೊತೆ ಇನ್ನೂ ಒಂದು ಇಬ್ರು ಕುಡಿಯೋರು ಇದ್ರೆ ಯಾರಾದ್ರೂ
0: ಸ್ನೇಹಿತರು
1: ಕುಡಿತಿದ್ದೆ. ಇಲ್ಲ ಅವ್ರು ಯಾರಾದ್ರೂ ನನ್ನ ತರಬೇಕಿಲ್ಲ ಅಂದ್ರೆ ಅವ್ರ ಯಾರು ಕರ್ಕೊಂಡು ಕುಡಿಸ್ಬಿಡ್ತಿದ್ರು. ಬೆಳಿಗ್ಗೆ 5 ಗಂಟೆಗೆ ಶುರು ಮಾಡಿದ್ರೆ ಸಂಜೆ ಮಲಿಕಳ 10 ಗಂಟೆಗೆ ತಂದ್ಕೊಂಡು ಊಟ ಮಾಡೋಂಗಿಲ್ಲ. ಆಮೇಲೆ ಜಾಸ್ತಿ ಆಯ್ತು ಅಂದಾಗ ವಾಮಿಟ್ ಆಗೋದು, ಯಾವ ಕೆಲಸನೂ ಮಾಡೋಂಗಿಲ್ಲ. ಮನೇಲಿ ನಮ್ಮ ತಂದೆಗೆ ಆಗಲಿ ನಮ್ಮ ತಾಯಿಗೆ ಹುಷಾರಿಲ್ಲ ಅಂದ್ರೆ ಯಾರು ನೋಡೋರು ಇಲ್ಲ. ಈಗ ನಾನು ನೋಡ್ಕೋಬೇಕು ಅಂದಾಗ ನಮ್ಗೆ ಏನೋ ಡ್ರಿಂಕ್ಸ್ ಮಾಡ್ಬಿಡ್ತೀವಿ, ನಾವು ಯಾರು ಕರ್ಕೊ ಹೋಗಿಲ್ಲ. ಒಂದ್ಸರಿ ಏನಾಗಿತ್ತು ಹಂಗೆ ಸಮಸ್ಯೆ ಆಗ್ಬಿಟ್ಟು ನಮ್ಮ ತಾಯಿಗೆ ಸೀರಿಯಸ್ ಆಗ್ಬಿಟ್ಟು ನಾನು ಡ್ರಿಂಕ್ಸ್ ಜಾಸ್ತಿ ಮಾಡಿನಿ ಕರ್ಕೊ ಹಾಸ್ಪಿಟ್ಲಿಗೆ ಕರ್ಕೊ ಹೋಗ್ತಾಯಿದ್ದೆ. ಆಗ ನಮ್ಮ ತಮ್ಮ ಬಂದಲ್ಲಿಂದ ಕರ್ಕೊಂಡಾಗ ಅವನು ಹಾಸ್ಪಿಟ್ಲಿಗೆ ಕರ್ಕೋಗಿ ಮೈಸೂರು ಕರ್ಕೊಂಡು ಇಲ್ಲಿ ಸರ್ಗೂರು ಕರ್ಕೊಂಡು ಸರ್ಗೂರು ಕರ್ಕೊಂಡು ಸರ್ಗೂರು ಆಗಲಿ ಮೈಸೂರು ಕರ್ಕೊಂಡು ಮೈಸೂರು ಕರ್ಕೊಂಡು ಅಡ್ಮಿಟ್ ಮಾಡಿದ್ದ ಅವನು. ನನಗೆ ಕರ್ಕೋಗಿರೋದೇ ಗೊತ್ತಿಲ್ಲ ನನಗೆ ನಾನು ಕುಡಿಬೇಕಾದ್ರೆ, ಅಷ್ಟು ಪರಿಸ್ಥಿತಿ ಇತ್ತು. ಆಗ ಆವತ್ತಿನ ಸ್ವಲ್ಪ ನಾನು ನಮ್ಮ ತಾಯಿಗೆ ಯಾವಾಗ ಹಿಂಗಾಗ್ತು ನಮ್ಮ ತಾಯಿ ಸ್ವಲ್ಪ ಎಲ್ಲ ನನಗೆಲ್ಲ ಹೇಳಿದ ನನ್ನ ಎಲ್ಲ ರೀತಿ ಪರಿಸ್ಥಿತಿ ಹೇಳ್ಕೊಂಡ್ರೆ ನಮ್ಮ ತಾಯಿ ನೀನು ಈ ಥರ ಎಲ್ಲ ಕುಡಿಯಬಾರ್ದು ನಮ್ಮ ತಾಯಿ ಹೇಳ್ತಾ ಸರ್ ಹೇಳ್ಕೊಂಡು ನನಗೆ ಆವತ್ತಿಂದ ಸ್ವಲ್ಪ ನಾನು ಈ ಕುಡ್ತೇನಂದ್ರೆ ಬಿಟ್ಟಾಕ್ಬಿಟ್ರೆ ನನಗೆಲ್ಲ ಜೀವನ ನಾನು ಸರಿ ಅಂದ್ಬಿಟ್ಟು ಅವತ್ತೇ ನಿರ್ಧಾರ ಮಾಡಿದೆ ನಾನು. ಅವತ್ತೇ ನಿರ್ಧಾರ ಮಾಡಿದೆ ನಾನು ಇವತ್ತಿನ ಕಡೆ ಹೋಗ್ತೀನಿ, ಎಲ್ಲ ಕಡೆ ಹೋಗ್ತೀನಿ, ಹುಡುಗ್ರ ಜೊತೆಗೆ ಹೋಗ್ತೀನಿ, ಫ್ರೆಂಡ್ಸ್ ಜೊತೆಗೆ ಹೋಗ್ತೀನಿ. ನಾನು ಅವ್ರ ಹತ್ರ ಹೋಗಿ ಕೂತ್ಕೊಂಡ್ರು ಕೂಡ ಅವ್ರ ಜೊತೆ ಕೂತ್ಕೊಂಡ್ರು ಕೂಡ ಅದ್ರ ನಾನು ಕುಡಿಯೋಕೆ ಹೋಗಲ್ಲ. ಈಗ ಎಷ್ಟೋ ಸರಿ ಸ್ಟಾರ್ಟಿಂಗಲ್ಲಿ 1-2 ತಿಂಗಳಾದ್ರೆ ನಮ್ಮ ಹುಡುಗಲ್ಲ ಹಿಂಗೆ ಕುಡಿಯೇ ಏನು ತೊಂದರೆ ಇಲ್ಲ ಅಂತಂದ್ರು. ನನಗೆ ಕುಡಿಯೋದು ನನಗೆ ಬೇಡ ಅಂತಂದ್ರೆ ಬೇಡಪ್ಪ, ನನಗೆ ಬೇಕಾದ್ರೆ ಕೂತ್ಕೊತೀನಿ ಜೊತೆಲಿ, ನೀನು ಬೇಕಾದ್ರೆ ಕುಡಿ ಈ ಥರ ಹೇಳ್ಬಿಡಿ. ನಾನು ಯಾವಾಗ ಗೊತ್ತಾಗ್ತೀವಿ ಇವನು ಕುಡಿಯಲ್ಲ ಇನ್ನು ಅಂತ ಗೊತ್ತದ. ನನ್ನ ಜೊತೆಗೆ ಯಾರೂ ಬರೋದು ಇಲ್ಲ, ಈಗ ಸ್ನೇಹಿತರು ಬರಲ್ಲ, ಅಕ್ಕಪಕ್ಕದವರು ಬರೆಯಲ್ಲ. ಈಗ ನಾನು ಆತಾಪಿಂದ ನನ್ನ ಪಾಠ ನನ್ನ ಯಾವ ಏನಾಯ್ತು, ನನ್ನ ಕೆಲಸ ಏನಾಯ್ತು, ಯಾವ ಕೆಲಸ ಯಾವ ಆಫೀಸ್ಗೆ ಹೋದ್ರು ಈಗ ನನ್ನ ಜೊತೆಗೆ ರೆಸ್ಪಾನ್ಸ್ ಕೊಟ್ಟು ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಅಧಿಕಾರಿಗಳು, ಗೌರವ ಕೊಟ್ಟು ಮಾತಾಡ್ತಾರೆ ನನ್ನ. ತಾಲೂಕು ಕಪ್ಸ್ಗೆ ಹೋಗಲಿ, ಸಾಮಾಜಿಕ ಇಲಾಖೆಗೆ ಹೋಗಲಿ, ಅದೊಂದು ಪಂಚಾಯತಿಗೆ ಹೋಗಲಿ, ಇನ್ನೊಂದು ಬೇರೆ ಊರಿಂದ ಕಾರ್ಯಕ್ರಮ ಆಗಲಿ ಯಾವುದೇ ಆಗಲಿ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟು ಮಾತಾಡ್ತಾರೆ. ಹಂಗಾಗಿ ನಾನಾಗ ನಾನೇ ಬಿಟ್ಟಿರೋ ಸರ್ ಅದು.
0: ಮತ್ತೆ ಕುಡಿತ ಸಂದರ್ಭದಲ್ಲಿ ಗೌರವನ ಕೊಡ್ತಾರಲ್ಲ ನಿಮ್ಗೆ,
1: ಯಾರು ಯಾರು ಗೌರವ ಕೊಡ್ತಿದ್ದಿಲ್ಲ. ಅವನು ಕುಡಿತಾರಲ್ಲ, ಅವ್ನು ಏನ ಅವ್ನು ಕುಡ್ಕೊಳ್ಳೋದು ಮಾತ್ರ, ಕುಡಿಯೋ ತಿನ್ನೋದು ಮಾತ್ರ ಗೊತ್ತು ಅವ್ನಿಗೆ ಅಷ್ಟೇ. ಅವ್ನಿಗೆ ಅವ್ನಿಗೆ ಏನು ಮಾತಾಡೋದು ಅಂತ ಎಲ್ಲರೂ ನಮ್ಕೊಂಡ್ರೆ ದೂರ ಇರ್ತಿವ್ರು ಹಂಗೆ ಅಷ್ಟೇ ಅಲ್ಲ.

0: ಎಷ್ಟು ವರ್ಷಗಳಿಂದ ಕುಡಿತಾ ಇದ್ರಿ ಮೊದಲು?
1: ನಾನು 20 ವರ್ಷದಿಂದ ಕುಡಿತಿದ್ದೇನೆ.
0: ಇಪ್ಪತ್ತು ವರ್ಷದಿಂದ ಹಾಗಿದ್ರೆ ಏನಾದರೂ ಕಾರಣಗಳಿತ್ತ ಈ ಕುಡಿದಕ್ಕೆ? ಏನಕ್ಕೋಸ್ಕರ ಕುಡಿದಕ್ಕೆ ಪ್ರಾರಂಭ ಮಾಡಿದ್ರಿ ತಾವು?
1: ಇಲ್ಲ, ಕಾರಣ ಅಂತ ಏನಿಲ್ಲ, ನಾನು ಸ್ವಯಚ್ಛಿಂದ ನಾನು ಕಲ್ತ್ಕೊಂಡು ಬಿಡೋದು. ಈಗ ಸ್ನೇಹಿತರ ಸರ್ಕಲ್ ಇಂದ ಹುಡುಗರು ನಮ್ಮ ಫ್ರೆಂಡ್ಸ್ ಸರ್ಕಲ್ ಇಂದ ಈಗ ಸ್ವಲ್ಪ ಸ್ವಲ್ಪ ಸ್ವಲ್ಪ ಅನ್ಕೊಂಡು ಸ್ವಲ್ಪ ಜಾಸ್ತಿ ಆಯ್ತು. ಇನ್ನು ಬೇರೆ ಥರ ಕಾರಣ ಅಂತ ಏನಿಲ್ಲ, ಈ ಸ್ನೇಹಿತರು ಫ್ರೆಂಡ್ಸ್ ಸರ್ಕಲಿಂದ ಸ್ವಲ್ಪ ಕಲ್ತ್ಕೊಬಿಟ್ಟು ಸ್ವಲ್ಪ ಸ್ವಲ್ಪ ಅನ್ಕೊಂಡು ಜಾಸ್ತಿ ಆಗುತ್ತೆ. ಅದು ಬಿಡೋಕೆ ಆಗ್ತಿದ್ರು ನನಗೆ. ನಾನು ಎಷ್ಟೋ ಸರಿ ಬಿಡಬೇಕು ಅಂತ ಮಧ್ಯದಲ್ಲಿ ಮಾಡಿದೆ, ಬಿಡೋಕಾನಿಲ್ಲ. ಅವಾಗೆಲ್ಲ ಎಷ್ಟೋ ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಿ, ಎಲ್ಲ ಸುಮಾರು ಬೇಕನ್ನಿಸ್ಬಿಡೋದು. ಮೊದಲು ಕುಡತೆ ಬಿಡಿಸ್ಕೊಡ್ತೀವಿ ಬನ್ನಿ, ಕ್ಯಾಂಪ್ ಇದೆ ಅಂತ ಎಲ್ಲ ಕರೆದ್ರು. ನಾನೇ ಹೇಳ್ತಿದ್ದೆ ಕ್ಯಾಂಪ್ ದಾನಕ್ಕೆ ತಾನೇ ಬಿಡಬೇಕು, ಕ್ಯಾಂಪಿಗೆಲ್ಲ ಬರಲ್ಲ. ನಾನು ನಾನಾಗ ತಾನೇ ಬಿಡಬೇಕು, ನಾನು ಸ್ವಯಚ್ಛೆ ಬಿಡಬೇಕು ಅಂತ ನಾನು ಹೋಗ್ತಿದ್ದೆ, ಕ್ಯಾಂಪ್ಗೆಲ್ಲ ಹೋಗ್ತಿದ್ರೆ ನಾನು ಅವಾಗೆಲ್ಲ.
0: ಅದೇ ತಾವು ಹೇಳ್ತಿದ್ದೀರ, ನಾನು ಕುಡಿಯೋದಕ್ಕೆ ಯಾವುದೇ ರೀತಿಯ ಕಾರಣಗಳಿರಲಿಲ್ಲ. ಈ ಒಂದು ಸ್ನೇಹಿತರ ಸಾಹಸದಿಂದ ನಾನು ಈ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳ್ತಾ ಇದ್ರಿ ತಾವು. ಇವಾಗ ಯಾವುದು ಕೂಡ ಈ ರೀತಿ ನಮ್ಮ ಸ್ನೇಹಿತರು ಕುಡಿಯೋದಕ್ಕೆ ಕರಿತಾ ಇದ್ದಾರೆ, ನಾನು ಈ ರೀತಿ ಹೋಗೋದು ಸರಿನೇ ತಪ್ಪು? ಅಕಸ್ಮಾತಾಗಿನ ಈ ಕುಡಿಯೋದ್ರಿಂದ ನನ್ನ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಉಂಟಾಗ್ಬೋದು, ಯಾವುದು ಮುಂಚೆ ಯೋಚನೆ ಮಾಡಿ ಕುಡಿಯೋಣ ಅಂತ ಅನಿಸ್ತಿರ್ಲಿಲ್ವ ಅವಾಗ ನಿಮ್ಗೆ ಹೇಗೆ?
1: ಇಲ್ಲ ಇಲ್ಲ, ನನಗೆ ಅದ್ರ ಬಗ್ಗೆ ಒಂದ್ಸರಿ ನಿರ್ಧಾರ ತಗೊಂಡ್ಮೇಲೆ ಅದ್ರ ಬಗ್ಗೆ ಎಷ್ಟಾರು ಕರೆದ್ರು ಅವರು, ನನಗೆ ಬೇಡಪ್ಪ, ನಾನು ಒಂದ್ಸರಿ ನನಗೆ ನನಗೆ ಬೇಡ ಅಂತಂದ್ಮೇಲೆ ಅದನ್ನು ನಾನು ಇಚ್ಛೆಯಿಂದ ಬಿಟ್ಬಿಡ್ತೀನಿ, ಬೇಡ ನಾನು ಹಿಂಗೆ ಬೇಕಾದ್ರೆ ತಗೋ ನೀನು ಅನ್ನ ಅದ್ರ ಹತ್ರಕ್ಕೂ ಬರಲ್ಲ. ನಾನು ಬೇಕಾದ್ರೆ ಅದು ನಿನ್ಗೆ ಬೇಗ ನನ್ನ ಫ್ರೆಂಡ್ಸ್ ಬೇಕಾದ್ರೆ ಜೊತೆ ಕೂತ್ಕೊತೀನಿ, ಬೇಕಾದ್ರೆ ಕೂತಿರ್ತೀನಿ, ನೀನು ತಗೋಬೇಕಾರ 5 ನಿಮಿಷ 10 ನಿಮಿಷ ಕೂತಿರ್ತೀನಿ, ಬೇಕಾರ ನೀನು ತಗೋವನು ಅದು ಅದ್ರ ಸವಾಸಿ ಗೆಲೀವಾಗಿ ಎಲ್ಲ ಗೊತ್ತಾಗೋದು. ಹಂಗಾಗಿ ಯಾರೂ ಕೂಡ ಕರೆಯಲ್ಲ, ಈಗ ಯಾರೂ ಕರೆಯೋಕ್ಕಲ್ಲ. ಏನಪ್ಪ ಏನು ಕೇಳ್ತಾರೆ ಅಷ್ಟೇ, ಊಟ ಮಾಡಿದ ತಿಂಡಿ ಮಾಡಿದೆ ಇದು ಕೇಳ್ತಾವನು ಅಷ್ಟೇ. ಕಾರಣ ಅವ್ರಿಗೆ ಬೇಕಾದ್ರೆ ನನ್ನ ದುಡ್ಡೇನು ಬೇಕು ಅಂತ 50 ಕೊಟ್ಬಿಡ್ತೀನಿ, ಬೇಕಾದ್ರೆ ಅಷ್ಟೇ. ಮೊದಲಾದ 1,000 ಇದ್ರೂ ಖರ್ಚು ಮಾಡ್ತಿದ್ವಿ, ನಾನು ಕುಡಿಬೇಕಾದ್ರೆ 1,000 ಇದ್ರೂ ನಮಗೆ ಸಾಲ ಮಾಡಿಕೊಡ್ತಿದ್ವಿ. ನಾನು
0: ಮೊದಲು ಕುಡಿದ ಸಂದರ್ಭದಲ್ಲಿ ಎಷ್ಟು ಸಂಪಾದನೆ ಮಾಡ್ಕೊಳ್ತೀರಿ ದಿನದಲ್ಲಿ?
1: ಸಂಪಾದನೆ ಅಂದರೆ ಏನು ಸಂಪಾದನೆ ಇಲ್ಲ ಸರ್. ಈಗ ಯಾರ ಹತ್ರ ಈಗ ಬೇಕಾದ್ರೆ ಈಗ ಫ್ರೆಂಡ್ ಈಗ ಫೋನ್ ಮಾಡೋದು, ಫೋನ್ ಮಾಡ್ತೀನೋ, ಫೋನ್ ಮಾಡಿದಾಗ 500 ರೂಪಾಯಿ ಒಂದು 500 ರೂಪಾಯಿ ಫೋನ್ ಪೇ ಮಾಡ್ಕೊಡು ಅಂತ ಕೇಳೋದು, ನಾಳೆ ಕೊಡ್ತೀರಿ ಅಂತ ಇರೋದು. ಅವ್ನು ನಾಳೆ ಕೊಡೋಂಗಿಲ್ಲ, ಪುನಃ ಇನ್ನೊಂದು ವಾರ ಮುಂದಕ್ಕೆ ಹೋಗ್ತಿದ್ದು. ಅವ್ನಿಗೆ ಪುನಃ ಒಂದು ವಾರ ಬಿಟ್ಟು ಹೆಂಗೆ ಬೇರೆ ಕಡೆಯಿಂದ ರೊಟೇಷನ್ ಮಾಡಿ ಕುಡಿಯಬೇಕಾದ್ರೆ ಕೊಡ್ತಿದ್ದು ನಾವು ಫಸ್ಟ್ ಕುಡಿಯಬೇಕಾದ್ರೆ. ಈವಾಗ ನನಗೆ ಏನಾಗುತ್ತೆ, ಅದೇ ದುಡ್ಡು ಇದ್ದರೆ ನನಗೆ ಒಂದು ಮನೆಗೆ ರೇಷನ್ ಆಗಲಿ, ಮಕ್ಳಿಗೆ ಬಟ್ಟೆನಾಗಲಿ, ಅಥವಾ ಇನ್ನೊಂದೇ ಆಗಲಿ, ನಮ್ಮ ಹೆಂಡತಿಗಾಗಲಿ, ಒಂದು ಯಾವುದೇ ಆದರೂ ಅದೇ ದುಡ್ಡಿಗೆ ಮನೆಗೆ ಸಾಮಾನು ತಂದು ಹಾಕ್ಬೇಕು. ಅದೇ 500 ರೂಪಾಯಿ ಇದ್ದಿದ್ರೆ ಅದೇ ಯೋಚನೆ ಮಾಡ್ತೀನಿ ನಾನು, ಒಂದು 500 ರೂಪಾಯಿ ದುಡ್ಡಿದ್ರೆ ಅದೇ ದುಡ್ಡಿದ್ರೆ ಮನೆ ತಂದು ಹಾಕ್ತೀನಿ.
0: ಅದೇ ಕುಡಿಯೋ ಸಂದರ್ಭದಲ್ಲಿ ತಾವು ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಈ ಕುಡಿಯೋದಕ್ಕೆ ಸಂಪೂರ್ಣವಾಗಿ ಬಳಸ್ಕೊತಾ ಇದ್ರಿ?
1: ಕುಡಿಯೋದಕ್ಕೆ ಸಂಪೂರ್ಣ ಬಳಸ್ಕೊತಿದ್ದೆ. ಇವಾಗ ನಾನು ಏನೋ ಮಾಡೋದು, ಸಂಪಾದನೆ ಮಾಡಿದ್ರು ಈ ಮನೆಗೆ ನನಗೆ ರೇಷನ್ ಆಗಲಿ, ಮತ್ತು ಕಾಳು ಆಗಲಿ, ಮತ್ತು ಉಪ್ಪಾಗಲಿ, ಯಾವುದೋ ಪ್ರತಿಯೊಂದು ಮನೆಗೆ ರೇಷನ್ ತಗೋಬರ್ತೀನಿ. ಅದೇ 500 ರೂಪಾಯಿಗೆ ಮನೆ ಒಂದು ವಾರ ಊಟಕ್ಕಾಗುತ್ತೆ ನಮಗೆ ರೇಷನ್. ಅದು
0: ಹಾಗಿದ್ರೆ ತಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ನಮ್ಮ ಕುಟುಂಬದಲ್ಲೇ ನನ್ನ ತಮ್ಮ, ನನ್ನ ತಮ್ಮನ ಹೆಂಡತಿ, ನನ್ನ ತಮ್ಮ, ಇನ್ನೊಬ್ಬ ಚಿಕ್ಕವನು, ನನ್ನ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ತಾಯಿ ತಂದೆ.
0: ಅವನದ್ದು ಮನೆಯ ಒಂದು ಜೀವನವನ್ನು ಯಾರು ನೋಡ್ಕೊಂಡು ಹೋಗ್ತಿದ್ರು ಅವಾಗ ನೀವು ಕುಡಿಯಂಥ ಸಮಯದಲ್ಲಿ?
1: ನನ್ನ ತಾಯಿ, ನಮ್ಮ ತಂದೆ, ತಮ್ಮ, ಅವ್ರು 3 ಜನ ನೋಡ್ಕೋತೀವಿ.
0: ಮನೆ ನಿರ್ವಹಣೆ 1 ರೂಪಾಯಿ ಕೊಡ್ತಾ ಇರಲಿಲ್ಲ ಅವಾಗ?
1: ಮನೆಗೆ ನಾನು 1 ರೂಪಾಯಿ ಕೊಡ್ತಿದ್ದಿಲ್ಲ. ನಾನು ಏನೇ ಮಾಡಿದ್ರು ಮನೆ ಕೊಡ್ತಿದ್ದಿಲ್ಲ. ನಾನು ಹೆಂಡತಿಗೂ ನನ್ನ ಮಕ್ಕಳಿಗೂ ಕೂಡ ಏನು ಮಾಡ್ತಿದ್ದಿಲ್ಲ, ಹೆಂಡತಿಗೂ ಕೂಡ ಮಾಡ್ತಿದ್ದಿಲ್ಲ.
0: ಈಗ ಈ ಕುಡಿತನ ಬಿಟ್ಟಂದ್ರೆ ಇವಾಗ ಸಂಪಾದನೆ ಮಾಡಿ ದುಡ್ಡನ್ನೆಲ್ಲ ಉಳಿತಾಯ ಮಾಡ್ಕೊಂಡು ಹೋಗ್ತಾ ಇದ್ದೀರಿ?
1: ಉಳಿತಾಯ ಮಾಡ್ಕೊಂಡು ಹೋಗ್ತೀನಿ ನಾನೆಲ್ಲ ಕುಡಿತ ಬಿಡ್ತೋದ್ರಿಂದ ಎಲ್ಲ ನಾನು ಮನೆಗೆ ವ್ಯವಹಾರಕ್ಕೆ ಹಾಕ್ತೀನಿ, ಮತ್ತು ಮನೆ ವ್ಯವಸ್ಥೆ ಎಲ್ಲ ಸಹ ನಮ್ಮ
0: ಸೌಲಭ್ಯಗಳು ಮಾಡ್ಕೊಂಡಿದ್ರೆ ಇವಾಗ ನೀವು ಕುಡಿದನ್ನು ಬಿಟ್ಟಂತರ
1: ಕುಡಿದು ಬಿಟ್ಟಿರ್ತಾರೆ. ಬೇರೆ ಥರ ಅಂದರೆ ಮನೆಗೆ ಯಾವುದೇ ನಮಗೆ ನನಗೇನಾಗಬೇಕು ಅಂತ ಅದು ಮಾಡ್ಕೋತೀನಿ. ಇನ್ನು ಬೇರೆ ಥರ ಏನಿಲ್ಲ, ನನ್ನ ಮಕ್ಕಳಿಗೆ ಬಟ್ಟೆ ಆಗಲಿ, ಅಥವಾ ಇನ್ನೊಂದು ನಿಮ್ಮ ಹೆಂಡತಿಗೆ ಆಗಲಿ, ನಮ್ಮ ತಾಯಿಗೆ ಆಗಲಿ, ಒಂದು ಹಾಸ್ಪಿಟ್ಲ್ಗೆ ಹೋಗೋದಕ್ಕೆ ಆಗಲಿ, ಒಂದು ಖರ್ಚು ವೆಚ್ಚಿಗೆ ಕೊಡ್ತೀನಿ. ಈಗ ನಾನು ಒಂದು ಹಾಸ್ಪಿಟ್ಲ್ ತೋರಿಸ್ಕೊಂಡು 500 ರೂಪಾಯಿ ಕೊಡ್ಬೇಕು, 1,000 ಕೊಡ್ಬೇಕಾ ಕೊಡ್ತೀನಿ. ನಾನು ನಮ್ಮ ಹೆಂಡತಿಗೆ ತೋರಿ ಎಲ್ಲಿಗೆ ಹೋಗ್ಬೇಕಾದ್ರು ಕರ್ಕೊಂಡು ಹೋಗ್ಬೇಕಾ, ಅವ್ಳಿಗೆ ಏನು ಬಟ್ಟೆ ಕೊಡಿಸ್ಬೇಕಾ, ಮಕ್ಕಳು ಕೊಡಿಸ್ಬೇಕಾ, ಸರ್ಗೋರ್ಗೆ ಕರ್ಕೊಂಡು ಹೋಗ್ತೀನಿ. ಎಲ್ಲ ಅವ್ರಿಗೆ ಏನು ಬೇಕಾಗುತ್ತೆ ಹೋಗಿ ಕರ್ಕೊಂಡು ವಾರಕ್ಕೆ 15 ದಿವಸ ಕರ್ಕೊಂಡು ಹೋಗ್ತೀನಿ. ಕೊಡ್ಸ್ಕೊಂಡು ಏನು ಬೇಕೋ ಅವ್ರು ಕೊಡ್ಸ್ಕೊಂಡು ಬಟ್ಟೆ ಎಲ್ಲ ಕೊಡ್ಸ್ಕೊಂಡ್ಬರ್ತೀನಿ.
0: ಇವಾಗ ನೀವು ಈ ಕುಡಿತನ ಬಿಟ್ಟು ಹಾಡಿಯಲ್ಲಿ ಪ್ರಸ್ತುತವಾಗಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಒಂದು ಒಳ್ಳೆ ಉತ್ತಮವಾದ ಜೀವನವನ್ನು ನಡೆಸ್ಕೊಂಡು ಹೋಗ್ತಿದ್ದೀರಾ. ತಮ್ಮ ಹಾಡಿಯಲ್ಲಾಗಿರ್ಬೋದು, ತಮ್ಮ ಒಂದು ಕುಟುಂಬದಲ್ಲಾಗಿರ್ಬೋದು, ಯಾವ ರೀತಿಯ ಒಂದು ಸಹಕಾರವನ್ನು ನೀಡ್ತಿದ್ದಾರೆ ಈಗ ನಿಮಗೆ?
1: ಈಗ ನನಗೆ ನಮ್ಮ ಹಾಡಿಲ್ಲಂದ್ರೆ ನಮಗೆ ಎಲ್ಲ ಥರ ಬೆಂಬಲ ಕೊಡ್ತಾರೆ. ನಾವು ಮಾತಾಡೋದು ಅಷ್ಟೇ, ನಮ್ಗೆ ಅದೇ ಥರ ರೆಸ್ಪಾನ್ಸ್ ಕೊಡ್ತಾರೆ ಪ್ರತಿಯೊಬ್ಬರು ಅಷ್ಟೇ. ಎಲ್ಲರೂ ಕೂಡ ನಮ್ಗೆ ಹಾಡಿಲಿ, ನಾನು ಹೇಳ್ತೀನಿ, ಯಾವುದೋ ಒಂದು ಫಂಕ್ಷನ್ ಆಗಲಿ, ಒಂದು ಯಾವುದೋ ಒಂದು ಫೋನ್ ಮುಖಾಂತರ ತಿಳಿಸ್ತಾರ, ಅಟೆಂಡ್ ಮಾಡೋಕೆ ಎಲ್ಲರೂ ಇರ್ತಾರೆ. ಮೊದಲು ನಮಗೆ ಆ ಥರ ರೆಸ್ಪಾನ್ಸ್ ಸಿಗ್ತಿದ್ದಿಲ್ಲ, ಅವ್ನು ಪಾಡು ಮಾಡ್ಕೋತಾನೆ ಮಾಡ್ಕೊಲ್ಲಿ ಹೋಗ್ಲಿ ಅಂತಿರು. ಈವಾಗ ಏನಂತಾರೆ ಗೊತ್ತು, ಎಲ್ಲರೂ ಗೊತ್ತು, ಈಗ ಕುಡ್ದೆ ಬಿಟ್ಟಾನ ಅಂತ ಗೊತ್ತಲ್ಲ. ಎಲ್ಲ ನಮಗೆ ಏನೋ ಯಾರೋ ಯಾರೋ ಕೂಡ ಕರೆದ್ರು ರೆಸ್ಪಾನ್ಸ್ ಕೊಟ್ಟು ಕೆಲಸಗಳು ಮಾಡ್ತಾರೆ. ಆಮೇಲೆ ಅಧಿಕಾರಿಗಳು ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ಸರ್.
0: ಇವಾಗ ತಾವಳು ಮೊದಲು ಹೆಚ್ಚು ಹೆಚ್ಚು ಕೊಟ್ಕೊಂಡು ಬರೋ ಸಂದರ್ಭದಲ್ಲಿ ಇವಾಗ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ನಿಮ್ಮ ಮಾಡಿಯರಾಗಿರ್ಬೋದು ಹಾಗೆ ನಿಮ್ಮ ಸ್ನೇಹಿತರಾಗಿರ್ಬೋದು, ಯಾವ ರೀತಿ ಒಂದು ಪ್ರತಿಕ್ರಿಯೆ ನೀಡ್ತೀವಿ ನಿಮ್ಮನ್ನು ನೋಡಿ ಅವಾಗ?
1: ನಮ್ಮ ಅಕ್ಕಪಕ್ಕದ ಮನೆಯವರಾದ್ರೆ ನಮ್ಗೆ ನೋಡಿ ನಮ್ಗೆ ನಗ್ತಿರೋರೆಲ್ಲ, ಏನಪ್ಪ ಇವನ್ಗ ಕುಡ್ಕೊಂಡ್ ಬಂದ್ರು ಇಷ್ಟು ನಡ್ಕ ಬರೋ ಸಕ್ತಿನ.

0: ಇಲ್ವಲ್ಲ, ಇವನು ನಡ್ಕೊಂಡು ಬಂದ್ರೆ ನಾವು ಆ ಕಡೆ ಕಡೆ ಬರ್ತಿದ್ವಲ್ಲ, ನಮ್ಮ ನೋಡಿ ಅವರೇ ಎದುರ್ಕೊತಿರೋರು, ಇಷ್ಟು ಡ್ರಿಂಕ್ಸ್ ಮಾಡ್ಕೊಂಡ್ ಬರ್ತಾನೆ ಏನು, ಹೆಂಗ್ ಬರ್ತಿದ್ದಾನೇನೋ, ಇವ್ನು ಪ್ರಜ್ಞೆ ಮೇಲೆ ಮನುಷ್ಯನ ಮೇಲೆ ಬಟ್ಟೆ ಮೇಲೆ ಲೀಗ ಇಲ್ಲ ಅವನಿಗೆ, ಅಷ್ಟು ಎಣ್ಣೆ ಕೊಡ್ಕೊಂಡ್ ಬರ್ತಾನೆ. ಅದು ಅವ್ರು ನಮ್ನ ಒಂಥರ ಕೀಳಾಗ ನೋಡ್ಕೋತಿರೋರು ಅಕ್ಕಪಕ್ಕದ ಮನುಷ್ಯ.
1: ಇವಾಗ ಅದೇ ವ್ಯಕ್ತಿಗಳು ಇವಾಗ ಯಾವ ರೀತಿ ಪ್ರತಿಕ್ರಿಯಿಸಿದ್ದಾರೆ,
0: ಅದೇ ವ್ಯಕ್ತಿಗಳು ನಮ್ ಕಂಡ್ರೆ ಈಗ ಏನಪ್ಪ ಅಷ್ಟು ಕುಡಿತಿದ್ದ ಇವನು, ಈ ದಾರಿ ಮೇಲೆ ಬರಕ್ಕೆ ಗೊತ್ತಿ ಅಷ್ಟು ಗೊತ್ತಿದ್ದಿಲ್ಲ, ಇವಾಗ ಕುಡಿತಾ ಬಿಟ್ಬೋದು ಚೆನ್ನಾಗ ಅವನ ಇವನು ಚೆನ್ನಾಗಿರಪ್ಪ ಅಂತ ಹೇಳ್ತಾರೆ.
1: ಏನಾದ್ರೂ ಈ ತರ ನೀವು ಸಡನ್ ಆಗಿ ಕುಡಿತವನ್ನ ಬಿಟ್ಟಿರೋದನ್ನ ನೀವು ಮಾಡಿಲಿ ಯಾರಾದ್ರೂ ಕೇಳಿದಾರ, ಹೇಗ್ ಬಿಟ್ಟ ಈ ಕುಡಿತವನ್ನ ನೀನು?
0: ನಾನು ಮಾಡಿಲ್ಲ ಅಂತ ಕೇಳಿದ್ರು, ಏನಾದ್ರೂ ಮಾತ್ರ ಟ್ಯಾಬ್ಲೆಟ್ ತಗೋತಿಯ, ಏನಾದ್ರು ತಗೋತಿಯ, ಇಂಜೆಕ್ಷನ್ ತಗೊಂಡೆ, ಏನಾದ್ರೂ ಎಲ್ಲ ಮಾಡ್ತಿ ಇದು ಮಾಡಿದೆ, ಅಥವಾ ಇಲ್ಲ ಕೈಮದ್ದುಗಳು ಏನಾದ್ರು ತಗೊಂಡೆ, ಎಲ್ಲ ಮಾಮೂಲಿ ನಮ್ಮ ಆಡಿ ಜನಗಳು ಕೈಮದ್ದೆಲ್ಲ ಕೊಡ್ತಾರೆ, ಏನಾದ್ರು ತಗೋತಿದ್ದೆ ನೀನು, ಹಂಗೆ ನಮಗೂ ಏನೋ ಕುಡಿತಾರಲ್ಲ, ಅವ್ರು ಕೇಳಿದ್ರು ಕೈಮದ್ದೇನು ತಗೋತಿ ನಮಗೂ ಕೊಡಿಸು ಅಂತ ಹೇಳ್ತಾರೆ. ಇಲ್ಲಪ್ಪ ನಾನು ಕೈಮದ್ದು ಏನೋ ತಗೋತಿಲ್ಲ ನಾನು, ಅಥವಾ ಮೆಡಿಸನ್ ತಗೋತಿಲ್ಲ, ಟ್ಯಾಬ್ಲೆಟ್ ಏನೋ ತಗೋತಿಲ್ಲ, ನನ್ನ ಇಚ್ಛೆಯಿಂದ ನಾನೇ ಸ್ವಯಚ್ಛೆಯಿಂದ ಬಿಟ್ಟಿರೋದು,
1: ವೈಯಕ್ತಿಕವಾಗಿ ತಾವೇ
0: ವೈಯಕ್ತಿಕ ಬಿಟ್ಟಿರೋದು ನಾನು ಅಂತ ಹೇಳಿಕೆ ಕೊಟ್ಟೆ ಅವನು. ಆಗ ಹೇಳುತ್ತೆ ಸಂಜೆ ನಮ್ಗೆ ಹಂಗೆ ನಮ್ಗೆ ಬಿಡಕ್ಕೆ ಆಯ್ತಲ್ಲ ಅಂತಂದ್ರೆ, ನಮ್ಮ ಮನಸ್ಫೂರ್ತಿ ಹಿಂಗೆ ಬಿಟ್ಟೆ ಹಂಗೆ ನೀನು ಅದ್ರ ಮೇಲೆ ನೀನು ಹಂಗೆ ಬಿಡಬೇಕು ಅಂದ್ರೆ ಯಾರು ಜೊತೆನು ಸೇರ್ಬೇಡ, ನೀನು ವೈಯಕ್ತಿಕ ಒಬ್ಬನೇ ಇದ್ಬಿಡು, ತಾನಾಗ ತಾನೇ ಆಟೋಮೆಟಿಕ್ ಬಿಡ್ಬೋದು, ನೀನು ಯಾರು ಎಲ್ಲಿಗೂ ಹೋಗ್ಬಾರ್ದು, ಒಂದು ಸ್ವಲ್ಪ ದಿನ ಸ್ವಲ್ಪ ರೀಸೆಂಟ್ ಆಗಿ ತಾನಾಗ ಇದ್ಬಿಡು, ಒಂದು ವಾರ ಎಲ್ಲಿ ಹೋಗ್ಬಾರ್ದು, ಹಲ್ಸೂರ್ಗೆ ಹೋಗ್ಬಾರ್ದು, ಮುಳೂರ್ಗೆ ಹೋಗ್ಬಾರ್ದು, ಒಂದು ವಾರ ರೀಸೆಂಟ್ ಆಗಿ ತಾನಾಗ ತಾನಾಗ ಇದ್ಬಿಟ್ರೆ ಸ್ವಯಚ್ಛೆಯಿಂದ ಸ್ವಲ್ಪ ಅದು ಆ ಟೈಮಿಂಗ್ಸು ಅದು ತಪ್ಪೋಗುತ್ತೆ. ಅದು ನಾವು ಬೆಳಿಗ್ಗೆ ಮಾರ್ನಿಂಗ್ ಎದ್ದೋದಾಗ ನಾವು ನಮಗೆ ಚಾನಲ್ ಕಡೆ ಮುಳೂರ್ ಕಡೆ ಹೋಗ್ಬೇಕು ಅಂದಾಗ ಎದ್ದೋದಾಗ ನಾವು ಮುಳೂರ್ಗೆ ಹೋಗ್ಬೇಕು, ನಮ್ಗೆ ನಮ್ಗೆ ಯಾವ ಅಷ್ಟೊತ್ತು ಅದೇ ನೆನಪಿರುತ್ತದೆ ನಮಗೆ, ಆ ಟೈಮಿಂಗ್ಸ್ ನಾನೇ ಮಾಡಿದೆ ಅದೇ ಟೈಮ್ಸ್ ತಪ್ಪಿಸ್ತಾ ಇದೆ. ಬೆಳಿಗ್ಗೆ ಹೋಗೋದು ಆ ಕಡೆ ಬಿಟ್ಟು ಒಂದು ವಾರ ಬಿಟ್ಟು ಆ ಕಡೆ ರೂಟ್ ತಪ್ಪಿತು ನಮಗೆ, ಅದೇ ಆ ಕಡೆಗೆ ಮನಸ್ಸಿಲ್ಲ. ಆ ಕಡೆಗೆ ಸರ್ಗೂರ್ಗೆ ಹೋದಾಗ ಸರ್ಗೂರ್ಗೆ ನಾನು ಕೋಟೆಗೆ ಬರ್ತಿದ್ದಾಗಲೂ ಬಿಟ್ಟಿದ್ದಾಗ ಒಂದು ವಾರ ಒಂದು ಹತ್ತಿನಲ್ಲಿ ಸರ್ಗೂರ್ಗೆ ಹೋದಾಗ ನನಗೆ ನೆನಪಿರೋದು ಆ ವೈನ್ಸ್ ಎಲ್ಲ ನೋಡಿದಾಗ ಎಲ್ಲ ಆ ಹೋಯ್ತಾದಾಗೆ ನನಗೆ ಅದೇ ಒಂದು ಸ್ವಲ್ಪ ಹೊತ್ತಾಗ್ಲು ನಾನು ಹೋಗಿದ್ದು ಒಂದು ಸ್ವಲ್ಪ ತಗೊಳ್ಬೇಕು ಅನ್ಸ್ಬಿಡ್ದಾಗ್ಲು ಒಂದು ವಾರ ಬಿಟ್ಟಿದ್ರು ಸರ್ಗೂರ್ ಕೋಟೆ ಬಂದಾಗ. ಏ ಬೇಡ, ಯಾಕೆ ಮನುಷ್ಯರು ಅದಕ್ಕೆ ನಿರ್ಧಾರ ತಗೊಂಡ್ಮೇಲೆ ಹೋಗೋದೇ ಬೇಡ, ತಿರ್ಕ ಬಂದ್ಬಿಟ್ಟೆ ಒಂದು ವಾರ ಅದು ಸರ್ಗೂರ್ ಕೋಟೆಗೆ ಹೋಗ್ತೀನಿ, ಅಲ್ಲೂ ತಪ್ಪಿಸ್ತೇ ಅದು ಅಲ್ಲೂ ಹೋಗ್ಬೇಕಾರವ ಆ ಮಾರ್ಗನೂ ತಪ್ಪಿಸ್ತೇ ಅದು ಆಟೋಮೆಟಿಕ್ ಆಟೋಮೆಟಿಕ್ ನನಗೆ ಅಲ್ಲೆಲ್ಲ ಸರ್ಗೂರ್ ಕೋಟೆ ಹೋಗ್ತೀನಿ ಆಟೋಮೆಟಿಕ್ ತಪ್ಪೋಯ್ತು ಅದು ಅದು ಪ್ರಜ್ಞೆ ತಪ್ಪಿತ್ತು ಅಂದ್ರೆ ಆ ಕಡೆ ಜ್ಞಾನ ತಪ್ಪೋಯ್ತು ನನಗೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮನಸ್ಸು ಬರ್ತಿತ್ತು ಆ ಕಡೆಗೆ, ಯಾವಾಗ ಓಡಾಡ್ತಾ ಹೊಡೆದ್ರೆ ಸ್ವಲ್ಪ ಆಟೋಮೆಟಿಕ್ ಅದೇ ಆ ಕಡೆ ಜ್ಞಾನ ತಪ್ಪೋಯ್ತು. ಈಗ ಡೈಲಿ ಹೋಯ್ತೀನಿ, ಮನೆಯೆಲ್ಲ ಹೋಯ್ತೀನಿ, ಇಲ್ಲ ಹೋದ್ರೂ ಅದ್ರ ಮೇಲೆ ಜ್ಞಾನ ಬರ್ತದೆ. ಈವಾಗ ನೆನೂ ಹೋಗಿದ್ದೆ ಎಲ್ಲ ಡೈಲಿ ಹೋಯ್ತಿರ್ತೀನಿ, ಹೋದ್ರು ಯಾವತ್ತಷ್ಟು ಅದ್ರ ಮೇಲೆ ಇಲ್ಲ, ಅದು ಜ್ಞಾನನೂ ಬರಲ್ಲ, ಅದು ಜ್ಞಾಪನ ಸ್ಥಿತಿನೂ ಬರಲ್ಲ ನನಗೆ.
1: ಹಾಗಿದ್ರೆ ಏನಾದರೂ ಕುಡಿತ ಸಮಯದಲ್ಲಿ ತಮ್ಮ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಕಾಣಿಸ್ಕೊತೈತೆ ಹೇಗೆ?
0: ಅದು ಕುಡಿತಿರ್ಬೇಕಾರೆ ವಾಮಿಟ್ ಆಗ್ತಿತ್ತು, ಆಮೇಲೆ ಎದೆನೋ ಬರ್ತಿತ್ತು, ಎದೆನೋ ವಾಮಿಟ್ ಜಾಸ್ತಿ ಆಗಿ ವಾಮಿಟ್ ಆಗ್ತಿತ್ತು. ವಾಮಿಟ್ ಆಗಿ ಪುನಃ ಆಮೇಲೆ ಸುಸ್ತು ಎಲ್ಲ ಆಗಿ ಪುನಃ ನನಗೆ 2 ದಿನ 3 ದಿನ ಊಟ ಮಾಡೋಕ್ಕಾಗ್ತಿದ್ದಿಲ್ಲ, ಊಟ ಮಾಡೋಕ್ಕಿಲ್ಲ. ಇದರ ನಾನು ಏನ್ಬಿಟ್ಟು ಗಂಜಿ ಎಲ್ಲ ನಮಗೆ ಸುಸ್ತಾಗಿ ನಾನು ಗಂಜಿ ಮೀದೆಲ್ಲ ಕಲಿಸ್ಕೊಡ್ತಿರೋ ಮನೆ ನಮ್ಮ ಅಜ್ಜಿ ನಮ್ಮ ತಾಯಿ. ಅದಕ್ಕೆ ಆಗಿ ಪುನಃ ಸ್ವಲ್ಪ ರೆಸ್ಟ್ ಮಾಡಿ ಪುನಃ ಕುಡಿತಿದ್ದು, ಅವಾಗ ಕುಡಿತಿದ್ದಾರೆ ಒಂದು 3 ದಿನ ರೆಸ್ಟ್ ಮಾಡಿ ಪುನಃ ಮತ್ತೆ ಸ್ವಲ್ಪ ಸ್ಟಡಿ ಮಾಡಿಕೊಂಡು ಪುನಃ ಮತ್ತೆ ಸ್ಟಾರ್ಟ್ ಮಾಡ್ಬಿಡ್ತಿದ್ದು. ಕುಡಿತಿರ್ಬೇಕಾದ್ರೆ ಆರೋಗ್ಯ ಸ್ವಲ್ಪ ಏರುಪೇರು ಆಗ್ತಿತ್ತು, ಸಮಸ್ಯೆನೇ ಆಗ್ತಿತ್ತು. ಈಗ ನಾನು ಯಾವಾಗ ಈ ಕುಡಿತ ಬಿಡ್ತೋಡಿದ ನನಗೆ ಯಾವುದೇ ಥರ ಸಮಸ್ಯೆಗಳಿಲ್ಲ, ಯಾವುದೇ ಥರದ್ದು ತೊಂದರೆಗಳಿಲ್ಲ, ಆರಾಮಾಗಿ ಊಟ ಮಾಡ್ತೀನಿ, ಟೈಮ್ ಟೈಮ್ ಕರೆಕ್ಟ್ ಊಟ ಮಾಡ್ತೀನಿ, ಟೀ ಕಾಫಿ ಎಲ್ಲ ಮಾಮೂಲಿ ಇದೆಲ್ಲ ಮಾಡ್ತೀನಿ, ಯಾವುದೇ ಥರ ಆರೋಗ್ಯ ಸಮಸ್ಯೆ ಇಲ್ಲ.
1: ಅದೇ ಇವಾಗ ಕೆಲವರು ಕುಡಿತಿರೋರು ಈ ರೀತಿ ನಾನು ಸಡನ್ ಆಗಿ ಕುಡಿತವನ್ನು ಬಿಟ್ಟು ನನ್ನ ಆರೋಗ್ಯದ ಮೇಲೆ ಏನಾದರೂ ತೊಂದರೆಗಳು ಕಾಣಿಸ್ಕೊಳ್ತಾ ಇರ್ತವೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಇಂಥವ್ರಿಗೆ ಏನಾದರೂ ತಮ್ಮ ಒಂದು ಅನುಭವದ ಪ್ರಕಾರ ಹೇಳ್ತೀರಾ ಏನಾದರೂ?
0: ಇಲ್ಲ ಸರ್, ಆರೋಗ್ಯ ಸಡನ್ ಆಗಿ ಕುಡಿತ ಬಿಟ್ಟು ನಾನು ಆರೋಗ್ಯ ಪುನಃ ಸಮಸ್ಯೆ ಇತ್ತಾಗಿತ್ತು ಅಂದ್ರೆ ಅದೆಲ್ಲ ಸುಳ್ಳು. ಅದು ನಾನು ಬಿಟ್ಟಿದ್ದೀನಿ, ಈಗ 1.5 ವರ್ಷ ಆಯಿತು ನಾನು ಬಿಟ್ಟಿದ್ದೀನಿ. ಯಾನು ಆರೋಗ್ಯ ಸಮಸ್ಯೆ, ಏನು ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ. ನಾವು ಅಂದ್ಕೊಳ್ ತಪ್ಪು, ಅದು ನಾವು ಯಾವಾಗ ಅನ್ಕೊಳ್ತೀವೋ ಅದು ತಪ್ಪು. ಅದು ಜಾಸ್ತಿನೇ ಆಯ್ತು ಹೊರತು ಅದು ಅದೆಲ್ಲ ಕಡಿಮೆ ಆಗಲ್ಲ. ನಾವು ಕುಡಿಯೋದು ಬೇಡ ಬೇಡ ಅಷ್ಟೇ, ಅದು ಅದು ಆರೋಗ್ಯನ ಸಮಸ್ಯೆ ಆಗಲ್ಲ. ಅದರಲ್ಲಿ ನಮ್ಮ ಆರೋಗ್ಯನ ಒಳ್ಳೇದಾಗುತ್ತಲ್ಲ, ಅದು ಹೆಲ್ತ್ ಚೆನ್ನಾಗಿರುತ್ತಲ್ಲ. ಅದು
1: ಮೊದಲ ಬಾರಿಗೆ ಕುಡಿದಾಗ ತಮ್ಮ ಒಂದು ಅನುಭವ ಹೇಗಾಗ್ತಾಯಿತ್ತು?
0: ಫಸ್ಟ್ ಟೈಮ್ ಕುಡಿದಾಗ ನಮ್ಗೆ ಸ್ಟಾರ್ಟಿಂಗ್ ಕುಡಿಬೇಕಾದ್ರೆ ನಮ್ಗೆ ಅನುಭವ ಗೊತ್ತಾಗ್ತಿಲ್ಲ. ಇದು ಏನಾಗ್ತಿತ್ತು ನಮ್ಗೆ ಸ್ಟಾರ್ಟಿಂಗ್ ಒಂದು ಮೊದಲು ಅಭ್ಯಾಸ ಮಾಡೋಕೆ ಬರೋಕ ಇದೇನೋ ಒಂದು ಸ್ವಲ್ಪ ಏನೋ ಸಣ್ಣ ಸ್ವಲ್ಪ ತಗೋತೀನೋ ಗೊತ್ತಾಗ್ತಿಲ್ಲ. ಅದು ಬತ ಇದು ಈ ಥರ ಗೊತ್ತಾಗುತ್ತೆ ನಮ್ಗೆ, ಈ ಥರ ಇಷ್ಟು ಜಾಸ್ತಿ ಆದಾಗ ಈ ಥರ ಆಗುತ್ತಾ ಇದು, ಈ ಥರ ಹಿಂಗೆ ನಮ್ಗೆ ಇಷ್ಟು ಪ್ರಜ್ಞೆ ಇಲ್ದಂಗೆ ಆಗುತ್ತಾ ಅಂತ ಗೊತ್ತಾಗುತ್ತೆ ನಮ್ಗೆ. ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ತಿಲ್ಲ ನಮ್ಗೆ, ಮಸ್ತ್ ನಮ್ಗೆ ಕುಡಿಬೇಕಾದ್ರೆ ನಮ್ಗೆ ಇದ್ರ ಭಾಗ ಜಾಸ್ತಿ ಇರ್ಬೋದಿಲ್ಲ. ಈ ಸ್ನೇಹಿತರ ಫ್ರೆಂಡ್ಸ್ ಸರ್ಕಲಿಂದ ಕುಡಿಯೋದು ಸ್ವಲ್ಪ ಸ್ವಲ್ಪ ಕುಡಿಯೋದು ಗೊತ್ತಾದಾಗ ನಮ್ಗೆ ಏನೋ ಒಂಥರ ಹುಮ್ಮಸ್ ಆಗ್ತಿತ್ತು. ಸ್ಟಾರ್ಟಿಂಗ್ ಕುಡಿಬೇಕಾರೆ ಖುಷಿ ಆಗ್ತಿತ್ತು, ಸ್ಟಾರ್ಟಿಂಗ್ ನಮ್ಗೆ ಗೊತ್ತಿಲ್ಲ ಅದು ಕುಡಿಬೇಕು. ಕುಡಿತಾ ಕುಡಿತಾ ನಮ್ಗೆ ಏನಾಯ್ತು ಜಾಸ್ತಿ ಆದಾಗ ಅದು ಈ ಥರ ಇದು ಈ ಕುಡಿತದಿಂದ ಈ ಥರ ಸಮಸ್ಯೆಗಳಾಗುತ್ತೆ, ಇಷ್ಟೆಲ್ಲ ಸಮಸ್ಯೆ ಆಯ್ತವಾಗ ಅಂತ ನಮಗೆ ಇತ್ತೀಚೆಗೆ ಗೊತ್ತಾಗ್ತದೆ. ಇಷ್ಟು ತೊಂದರೆಗಳಾಗುತ್ತಾ ನಮ್ಮ ಆರೋಗ್ಯಕ್ಕೆ ತೊಂದರೆ ಆಗುತ್ತಾ, ಪ್ರತಿಯೊಂದಕ್ಕೂ ನಮ್ಮ ಎಲ್ಲ ಸಮಸ್ಯೆಗಳಾಗುತ್ತೆ, ಇದು ನಮ್ಮ ಫ್ಯಾಮಿಲಿಗೆ ಸಮಸ್ಯೆ ಆಗುತ್ತಾ, ಅಂತ ಎಲ್ಲದಕ್ಕೂ ಸಮಸ್ಯೆ ಅಂತ ಈಚೆಗೆ ಗೊತ್ತಾಗೋದು. ಗೊತ್ತಾದ್ರು ಕೂಡ ಗೊತ್ತಾಗ್ಬಿಟ್ಟು ನಮಗೆಲ್ಲ ಗೊತ್ತಾಗುತ್ತೆ, ಅನುಭವ ಎಲ್ಲ ಗೊತ್ತಾಗಿದ್ದು ಕೂಡ ಬಿಡೋಕೆ ಆಯ್ತಿಲ್ಲ ಇದು.

0: ಈಗ ತಮ್ಮ ಅಡಿಯಲ್ಲೇ ಯುವಕರಾಗಿರ್ಬೋದು, ಈ ಕುಡಿತಾ ಇರ್ತಾರೆ ಅಂತ ಯುವಕರುಗಳಿಗೆ ತಮ್ಮ ಒಂದು ಅನುಭವನ ಏನಾದ್ರು ಹಂಚ್ಕೊಂಡಿದ್ದಾರೆ, ಈ ರೀತಿ ಕುಡಿಬೇಡಿ, ಈ ರೀತಿ ಕುಡ್ಕೊಂಡು ಹೋದ್ರೆ ನನಗೆ ಕೂಡ ಆರೋಗ್ಯನ ಹಾಳು ಮಾಡ್ಕೊಳ್ತೀರ ಅಂತ ತಮ್ಮ ಒಂದು ಅನುಭವವನ್ನು ತಮ್ಮ ಅಡಿಯಲ್ಲಿರುವಂತಹ ಯುವಕರಿಗೆ ಏನಾದ್ರು ಹೇಳ್ಕೊಂಡಿದ್ದಾರೆ?
1: ಹೇಳಿದ್ದೀನಿ ನಾನು, ನಮ್ಮ ಯುವ ಚೌಕಿಯಲ್ಲಿ ನಮ್ಮ ಫ್ರೆಂಡ್ ಸರ್ಕಲ್ ಹೇಳ್ತೀನಿ, ಈ ಕುಡ್ತಿದ್ದೀನಪ್ಪ ಕುಡಿಯೋ ದುಡ್ಡಿಗೆ ನೀವು ಎಷ್ಟೊಂದು ದಿನ 1,000 2,000 ಎಲ್ಲ ಕಳೀತಿರಲ್ಲ, ಅದೇ ದುಡ್ಡ ಮನೆಗೆ ಹಾಕಿ, ಮನೆ ಮಕ್ಕಳು ಇರ್ತಾವ ಹೆಂಡ್ತಿಯವರ ಹೆಂಡ್ತಿ

0: ಅಂತ ಕಳ್ಕೊಂಡಾಗ ಅವ್ರ ಮಕ್ಕಳು ಪರಿಚಿತರ ನಿನ್ನ ಹೆಂಡತಿ ಪರಿಚಿತಗಳನ್ನೆಲ್ಲ ನಾನು ಇವಾಗಲೂ ಕೆಲವರು ಸಡನ್ನಾಗಿ ಬಿಡೋಕ್ಕಲ್ಲ ಅಂತ ಹೇಳಿದ್ರು. ನಾವು ಹೇಳ್ತೀನಿ ಸಡನ್ನಾಗಿ ಬಿಡಬೇಡಪ್ಪ ಅಂತ ತಗೋತಪ್ಪ ಅಂತ ಹೇಳ್ಬೋದು. ನಾವು ಬಿಟ್ಟು ಸಡನ್ನಾಗಿ ಈಗ ನಿನ್ಗೆ ಸಡನ್ನಾಗಿ ಬಿಡಾಕಲ್ವಾ, ಈಗೆಷ್ಟೋ ಲಿಮಿಟು ಲಿಮಿಟಾಗಿ ಎರಡು ಕ್ವಾರ್ಟರ್ ತಗೋತಿದ, ಒಂದುವರೆಗೆ ಬಾ, ಒಂದುವರೆಗೆ ಒಂದಕ್ಕೆ ಬಾ, ಒಂದ್ ತಗೊಂಡು ಒಂದರಿಂದ ಅರ್ಧಕ್ಕೆ ಬಾ, ಅದು ಕಂಟಿನ್ಯೂ ಸಡನ್ನಾಗಿ ಅಂತ ಕಡಿಮೆ ಮಾಡ್ಕೋಬಾ, ಕಡಿಮೆ ಮಾಡ್ಕೊ ಸಡನ್ನಾಗಿ ಬಿಡ್ಬೋದು. ನಮ್ಮಲ್ಲಿ ಸುಮಾರು ಜನ ನಾನು ಹಿಂಗೆ ಕೆಲವರು ಅವರಿಗೆಲ್ಲ ಅದೇ ಹೇಳಿದ್ದೀನಿ, ಅದೇ ಕೆಲವರು ಬಿಟ್ಟೇ ಬಿಡ್ತಾರೆ ನಾವು ಹೇಳಿದಾಗ, ಕೆಲವರು ಒಂದು ಎರಡು ಸೀಟ್ ಬಿಟ್ಟವರ
1: ಈ ಮಾತುಗಳನ್ನ ಕೇಳಿ
0: ಕೇಳಿ ಬಿಟ್ಟವರ ಬಿಟ್ಟವರ ಅಂತದಾಗ ಬಿಟ್ಟವರ.
1: ನೀವು ಹೇಗೆ ಬಿಟ್ಟರೆ ಈಗ ಕುಡಿತವನ ನೀವು ಸಡನ್ನಾಗಿ?
0: ಸಡನ್ನಾಗಿ ನನ್ನ ನಮ್ಮ ಫ್ಯಾಮಿಲಿ ನನ್ನ ನಮ್ಮ ಕುಟುಂಬದವರ ನನಗೆ ಎಲ್ಲ ನೋಡಿದ್ರೆ ನಮಗೆಲ್ಲ ನಾನೇ ಹೆಚ್ಚು ಕಡಿಮೆ ಆದಾಗ ನಮ್ಮ ಕುಟುಂಬದ ಯಾರು ನೋಡ್ಕೋತಾರೆ, ನಮ್ಮ ಫ್ಯಾಮಿಲಿ ಯಾರು ನೋಡ್ಕೋತಾರೆ ಅಂತ ನನಗೆ ಒಂದು ನೈಟ್ ಎಲ್ಲ ಪೂರ್ತಿ ಮುಳುಗಿದಾಗ ನಂಗೆ ನಿದ್ರೆನ ಬರಲ್ಲ, ಅದೇ ಯೋಚನೆ ಮಾಡ್ತು ನನಗೆ. ಆ ಡಿಸೈಡೇ ಮಾಡಿದ ನನ್ನ ಮನಸ್ಸಲ್ಲಿ ಯಾವಾಗ ಅದು ಅಂತ ನೆನೆಸ್ಕೊಂಡು ಯೋಚನೆ ಮಾಡ್ಬಿಟ್ಟು ಇದು ನನ್ನ ಮಕ್ಕಳೆಲ್ಲ ಏನು ಪರಿಸ್ಥಿತಿಗಳೇ ನಮ್ಮ ಮುಂದಿನ ಭವಿಷ್ಯಗಳ ಪಾಪ ಏನೋ, ನಾವು ಹೆಚ್ಚು ಕಡಿಮೆ ಆದಾಗ ನಮ್ಗೆ ಎಲ್ಲ ನೋಡೋಕ್ಕಾಗತ್ತೆ ಇವ್ರನ್ನೆಲ್ಲ, ನನ್ನ ಮನ ಕುಟುಂಬದ ನೋಡೋಕ್ಕತ್ತೆ, ನನ್ನ ಮಕ್ಕಳು ನೋಡೋಕ್ಕಾಗತ್ತೆ ಅಂತ ಹೆಚ್ಚು ಆಲೋಚನೆ ಮಾಡ್ತಾರೆ ನನಗೆ. ಅದು
1: ಅದೇ ತಾವುಗಳು ಹಲವಾರು ವರ್ಷಗಳಿಂದ ಈ ಕುಡಿತಕ್ಕೆ ಒಳಗಾಗಿದ್ರೆ ಈಗ ತಮ್ಮ ಒಂದು ಕುಟುಂಬದ ಪರಿಸ್ಥಿತಿಯನ್ನು ತಾವೇ ಅರ್ಥ ಮಾಡಿಕೊಂಡು ತಾನು ಇದೇ ರೀತಿ ಕುಡಿತವನ್ನು ಮುಂದುವರಿಸ್ಕೊಂಡು ಹೋದರೆ ನಮ್ಮ ಒಂದು ಮನೆಯ ಜೀವನವನ್ನು ಯಾರು ನೋಡ್ಕೊಳ್ತಾರೆ, ನನ್ನ ಮಕ್ಕಳ ಭವಿಷ್ಯತನೇ ಮುಂದೆ ಹಾಳಾಗುತ್ತೆ ಅಂದ್ಬಿಟ್ಟು ತಾವೇ ಯೋಚನೆ ಮಾಡಿ ಕುಡಿತವನ್ನು ಬಿಟ್ಟಿದ್ದೀರಾ?
0: ಬಿಟ್ಟಿದ್ದೀರಾ.
1: ಹಾಗೆಯೇ ಕುಮಾರ್ ಅವರೇ, ತಮ್ಮ ಒಂದು ಮನೆಗಳಲ್ಲಿ ಕೆಲವು ಹಬ್ಬಗಳು ಮಾಡ್ಕೊಂಡು ಹೋಗ್ತಿರ್ತೀರಾ, ಈ ಹಬ್ಬಗಳು ಕೂಡ ಆ ಮನೆಗಳಿಗೆ ಅತಿಥಿಗಳನ್ನ ಬರಮಾಡ್ಕೊಳ್ತೀರಾ, ಈ ಕುಡಿಯಂತ ಸಂದರ್ಭದಲ್ಲಿ ಆ ಅತಿಥಿಗಳು ಬಂದಾಗ ನಿಮ್ಮ ಮನೆಗೆ ಯಾವ ರೀತಿ ನಡ್ಕೊಂಡು ಹೋಗ್ತಿದ್ರಿ, ಅವ್ರ ಜೊತೆ ಯಾವ ರೀತಿ ಇರ್ತಾ ಇದ್ರಿ?
0: ಹಬ್ಬ ಮಾಡಿದಾಗ ನಾವು ಕುಡಿತಿರ್ಬೇಕಾದ ಮನೆಗೆ ಅತಿಥಿಗಳು ನಮ್ಮ ಸಂಬಂಧಿಕರೇ ಬರಲಿ, ನೀವು ಮನೆಗೆ ರೇಷನ್ ಇರ್ತಿದ್ದಿಲ್ಲ, ಒಂದ್ಸರಿ ಬೆಲ್ಲ ಇದೆ ಟೀ ಸಪ್ ಇರಲ್ಲ, ಟೀ ಸಪ್ ಇದ್ರೆ ಬೆಲ್ಲ ಇರಲ್ಲ, ಹಂಗಂತಿದ್ದು ನಾನೆಲ್ಲ ಕುಡಿಯೋದಕ್ಕೆ ಹಾಕ್ತೀನಿ. ಆ ದುಡ್ಡಿದ್ರೆ ನಾನು ಅದೇನು 500 ರೂಪಾಯಿ ದುಡ್ಡಿದ್ರೆ ಸಾಮಾನು ತಂದು ನಾನು ಕುಡಿತಿದ್ದಲ್ಲ, ಏನು ಸಾಮಾನು ತಂದಕ್ಕಂಗಿಲ್ಲ. ಅವ್ರು ಬಂದ್ರೆ ಏನು ಮಾಡ್ತಿದ್ರು, ನಾನು ಕುಡಿತಾನೆ ಕುಡಿ ಅವ್ರಿಗೆ ಗೊತ್ತು ಈ ಕುಮಾರ ಇಷ್ಟು ಫುಲ್ಲ ಕುಡಿತಾನೆ ನಮ್ಮ ಜೊತೆಗೆ ಏನಪ್ಪ ಮಾಡೋದು ಮತ್ತೆ ಎಲ್ಲ ಹೇಳ್ಕೊತಾರೆ ನಮ್ಮ ಸಾಮಾಜಿಕರು. ಒಂದು ಮನೆಗೆ ಒಂದು ರೇಷನ್ ತಂದಕ್ಕಾಗಿಲ್ಲ, ಅವ್ರ ಜೊತೆಗೆ ಏನು ನಾನು ಜಾಸ್ತಿ ಮಾತಾಡೋಂಗಿಲ್ಲ, ನಾನು ಮಾತಾಡೋಂಗಿಲ್ಲ, ಅವ್ರ ಜೊತೆ ಮಾತಾಡೋಂಗಿಲ್ಲ. ಯಾಕೆ ನಾನು ಡ್ರಿಂಕ್ಸ್ ಜಾಸ್ತಿ ಮಾಡ್ತಿದ್ದಿಲ್ಲ, ಹಾಗಾಗಿ ನಾನು ಮಾತಾಡ್ತಿಲ್ಲ. ನಾನು ಬಂದರೆ ನಾನು ಒಂದು ಕಡೆ ಮಲಿಕೊಬಿಡ್ತಿದ್ದೆ, ಎಣ್ಣ ಜಾಸ್ತಿ ಮಾಡ್ಕೊಳ್ತಿದ್ದೆ, ಒಂದು ಸರಿಯಾಗಿ ಮಲಿಕೊಬಿಡೋದು. ಅವ್ರು ಒಂದಿನ ಇರ್ತಿರೋ ಎರಡು ದಿನ ಇರ್ತಿರೋ ಅದ್ರ ಬಗ್ಗೆ ನಾವು ಅವ್ರು ಏನು ಸ್ಪಂದಿಸ್ತಿದ್ದಿಲ್ಲ, ನಾನು ಅವ್ರು ಇದ್ದ ಇಷ್ಟು ದಿನ ಇದ್ದು ಅವ್ರು ಪಡ್ಕೊಂಡಿರ್ತಿರು ಮನೇಲಿ ಏನೋ ಅದಕ್ಕೇನೋ ಅವ್ರು ಇರೋದೇನ ಸೊಪ್ಪ ಏನೋ ಗಂಜಿನ ಅದು ಮುದ್ದೆನ ಏನೋ ಮಾಡಿ ಏನೋ ಒಂದಿನ ಅದಕ್ಕೇನೋ ಮಾಡಿ ಮಾಡ್ಬಿಟ್ಟು ಕಳಿಸ್ಬಿಡ್ತಿರು. ಅವ್ರು ಪುನಃ ಅವ್ರು ಹೋದ್ಮ ನನ್ಗೆ ಬೈತಿರು ಮನೆಯಿಂದ, ಹಿಂಗೆಲ್ಲ ಸಂಬಂಧಿಕರು ಬಂದಂಗೆ ಈ ಥರ ಮಾಡಿದಾಗ ನಮ್ಮೆಲ್ಲ ಹಿಂಗೆ ಆಡ್ಕೊತಾರಲ್ಲಪ್ಪ ನೀನು ಇಷ್ಟೆಲ್ಲ ಮಾಡಬೇಡ ನೀನು ನೀನು ಹಂಗೆ ಕುಡಿಬೇಡ ಅಂತ ಎಲ್ಲ ಬೈತಿರು. ನಾವು ಅದೆಲ್ಲ ಕಿವಿಗೆ ಹಾಕೋತಿದ್ದಿಲ್ಲ, ಅದೆಲ್ಲ ಯಾವುದು ಕಿವಿಗೆ ತಗೋತಿದ್ದಿಲ್ಲ. ಅದು ಏ ಬಿಡು ನಾನೇನೇನು ಯಾವತ್ತಿದ್ರು ಒಂದಿನ ಸಾಯಿತ್ಯನಕ್ಕೆ ಹೋಗ್ಲಿ ಬಿಡು ಅಂತಿದ್ರು.
1: ಒಟ್ಟಾರಿಯಾಗಿ ಕುಡಿತವನ್ನು ಬಿಟ್ಟ ನಂತರ ಒಳ್ಳೆ ಉತ್ತಮವಾದ ಜೀವನ ನಡೆಸ್ಕೊಂಡು ಹೋಗ್ತಿದ್ದೀರಾ. ಹಾಗಿನ ಮೊದಲು ಕುಡಿತಿದ್ದಾಗ ಸಿಗ್ತಿರೋ ಗೌರವ ಕೂಡ ಇವಾಗ ಕುಡಿತವನ್ನು ಬಿಟ್ಟ ನಂತರ ಎಲ್ಲ ಗೌರವವನ್ನು ಕೊಟ್ಟು ತುಂಬ ಪ್ರೀತಿ ವಿಶ್ವದಿಂದ ಮಾತಾಡ್ತಿದ್ದಾರೆ.
0: ಎಲ್ಲ ಈಗ ನಾನು ಯಾವಾಗ ಕುಡಿತವನ್ನು ಬಿಟ್ಟದೋದ್ರಿಂದ ನಮ್ಮ ಸಂಬಂಧಿಕರಾಗಲಿ ನಮ್ಮ ಎಲ್ಲ ಜನಾಂಗದವರಾಗಲಿ ನಮ್ಮ ಆಡಿ ಜನ ಆಗಲಿ ಅಧಿಕಾರಿ ವರ್ಗದವರಾಗಲಿ ಎಲ್ಲ ನಮ್ಮ ಕುಡಿತ ಬಿಟ್ಟವ್ರಿಗೆಲ್ಲ ಗೊತ್ತಿರೋದ್ರಿಂದ ಎಲ್ಲ ರೆಸ್ಪಾನ್ಸ್ ಕೊಟ್ಟು ಚೆನ್ನಾಗಿ ಮಾತಾಡ್ತಾರೆ.
1: ಬಹಳ ಸಂತೋಷ ಕುಮಾರ್ ಅವರೇ, ಕಾರ್ಯಕ್ರಮದ ಒಂದು ಕೊನೆಯಂತ ಬರ್ತಿದ್ದೀನಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನತ್ವನ ಕೇಳಬಹುದು. ಹಾಗೆ ಈ ಕುಡಿತಕ್ಕೆ ಒಳಗಾಗಿರುವಂತಹ ಎಷ್ಟೋ ಕುಟುಂಬಗಳಿಗೆ, ಹಾಗೆ ಈ ಇತ್ತೀಚಿನ ದಿನಗಳಲ್ಲಿ ಯುವಕರು ಈ ಚಿಕ್ಕ ವಯಸ್ಸಿಗೆ ಕುಡಿತಕ್ಕೆ ಒಳಗಾಗಿ ತಮ್ಮ ಒಂದು ಭವಿಷ್ಯವನ್ನು ಹಾಳು ಮಾಡ್ಕೊತಿದ್ದಾರೆ, ಅಂತ ಯುವಕರಿಗೆ ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ?
0: ನಾನು ನಮ್ಮ ಯುವಕರು ನಮ್ಮ ಚಿಕ್ಕ ಚಿಕ್ಕ ಕುಡಿಯೋರಲ್ಲೂ ಎಲ್ಲ ಕುಡಿತಾರೆ ಸರ್. ಕುಡಿಯೋದ್ರಿಂದ ನಾನು ಹೇಳ್ತೀನಿ, ನಾನು ಎಷ್ಟು ಓದಿದ್ದೀನಿ, ನಾನು ನನ್ನ ಕುಡಿಯುತ್ತಾ ಬಿಟ್ಟು ತೊಟ್ಟಿಂದ ಹೇಳ್ತಿರೋದು, ಅದಕ್ಕೆ ಅದ್ರದ್ದು ಹಿಂದೆ ನಾನು ಬೈತಿದ್ದಿಲ್ಲ, ನಾನು ಕುಡಿತಾ ಬಿಟ್ಟೋದ್ರಿಂದ ನನ್ನ ಕುಡಿಯೋರನ್ನ ನಾನು ಬೈತೀನಿ. ನಮ್ಮ ಆಡಿಯವ್ರನ್ನ ನಾನು ಸುಮಾರು ಜನ ನಮಗೆ ದೊಡ್ಡವರೆಲ್ಲ ಕುಡಿತಾವ್ರ ಕುಡಿದ್ರು ಕೊಡೋದನ್ನು ಬೈತೀನಿ, ಆರೋಗ್ಯ ಸರಿದಪ್ಪ ಬೇಡ ಬಿಡ್ಬಿಡೋ ಅಂತ ಬೈತೀನಿ. ಅವ್ರನ್ನೆಲ್ಲ ಬೈಕ್ ಇಷ್ಟಪಡ್ತೀನಿ, ಎಲ್ಲ ಬದುಕಿ ಬೇಕಾದ್ರೆ ಮನೇಲಿ ಬಾ, ನಮ್ಮ ಕಡೆಯಿಂದ ನಾನು ಹೇಳ್ತೀನಿ, ನಾನು ನನ್ನ ತಪ್ಪಿರ ಸ್ಟಾರ್ಟ್ ಕೊಡ್ತೀನಿ, ಅಂತ 50 ರೂಪಾಯಿ 100 ರೂಪಾಯಿ ನಾನು ಸಹಾಯ ಮಾಡ್ತೀನಿ, ಬೇಕಾದ್ರೆ ಒಳ್ಳೆ ಮಕ್ಕಳಿಗೆ ಕೊಡಿಸು ತಗೋದು ಅಂತ ನಾನು ಕೊಡ್ತೀನಿ. ನಾನು ಇವಾಗಲೂ ಕೊಡ್ತೀನಿ, ನಾನು ಯಾವಾಗ ಅಂದರೆ ನಾನು ಕುಡಿತಾ ಬಿಡ್ತೋಡಿಂದ ನಾನು ಎಲ್ಲ ತರುವ ಗೌರವಿಸ್ತಿರ್ತೀನಿ.
1: ಬಹಳ ಸಂತೋಷ ಕುಮಾರ್ ಅವರೇ, ಇಷ್ಟೊತ್ತು ನಮ್ಮ ಒಂದು ಮುಕ್ತ ವ್ಯಸನ ಬದುಕೋಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕುಡಿತೆ ಅನ್ನುವುದು ತಮ್ಮ ಜೀವನದ ಮೇಲೆ ಯಾವ ರೀತಿ ಒಂದು ಪ್ರಭಾವವನ್ನು ಬೀರಿತ್ತು, ಅದು ಆರ್ಥಿಕವಾಗಿರ್ಬೋದು, ಕೌಟುಂಬಿಕವಾಗಿರ್ಬೋದು, ಹಾಗೂ ವೈಯಕ್ತಿಕ ಕೂಡ ಆಗಿರ್ಬೋದು, ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸ್ತು ಬಂದು ನಂತರದಲ್ಲಿ ತಾವೇ ಒಂದು ತಮ್ಮ ಒಂದು ಕುಟುಂಬದ ಪರಿಸ್ಥಿತಿಯನ್ನು ನೋಡಿ ಆ ಒಂದು ವೈಯಕ್ತಿಕವಾಗಿ ಕುಡಿತವನ್ನು ಬಿಟ್ಟು ಪ್ರಸ್ತುತವಾಗಿ ಉತ್ತಮವಾದ ಜೀವನವನ್ನು ನಡೆಸಿಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ತಮ್ಮೊಂದು ಜೀವನ ತುಂಬ ಸುಖಕರವಾಗಿ ನಡ್ಕೊಳ್ಳಿ ಅಂತ ನಾವು ಕೂಡ ಆಶಿಸಿದ್ದ. ಹಾಗೆ ಇಷ್ಟೊತ್ತು ಹೇಳ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಈ ಒಂದು ಮದ್ಯಪಾನ ಸೇವಿಸ್ತಕ್ಕಂಥ ಮದ್ಯಪ್ರಿಯರಿಗೆ ಸ್ಫೂರ್ತಿದಾಯಕವಾಗಿರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಧನ್ಯವಾದಗಳು.
0: ಧನ್ಯವಾದಗಳು.
1: ಕೇಳುಗರೇ, ಕೇಳ್ತಿದ್ರೆ ಇಷ್ಟೊತ್ತು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ನೆಟ್ಕಾಲದ ಉಂಡಿಯಾಡಿಯ ನಿವಾಸಿಗರಾದ ಶಿವತ ಕುಮಾರ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮ. ಹಾಗೂ ಮತ್ತೊಂದು ಮುಕ್ತ ವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವ್ಯಕ್ತಿಯ ಜೊತೆ ಭೇಟಿಯಾಗ್ತೀನಿ.

0: ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಇದುವರೆಗೂ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತವನ್ನು ಬಿಟ್ಟು ಸಕಾರಾತ್ಮಕವಾಗಿ ಉತ್ತಮ ಜೀವನ ನಡೆಸಿಕೊಂಡು ಹೋಗುತ್ತಿರುವ ಅನುಭವ ಕುರಿತು ಸರಗೂರು ತಾಲೂಕಿನ ನೆಟ್ಕಾಲಹುಂಡಿ ಹಾಡಿಯ ಶ್ರೀಯುತ ಕುಮಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಇನ್ನು ಮುಂದೆ ಕೇಳಿಬರೋಣ. ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 2ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಪ್ರಸ್ತುತ ದಿನಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರಗೂರು ಪಟ್ಟಣ ಪಂಚಾಯಿತಿಯ ಪ್ರಸ್ತುತ ಅಧ್ಯಕ್ಷರು ಹಾಗೂ 2ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಚೈತ್ರಾ ಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
1: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
2: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
1: ನಮ್ಮೂರು.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
2: ಹಾಗೂ ಭಾನುವಾರ ಸಂಜೆ 6:50
1: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM ನಲ್ಲಿ.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ವಿಷಯದ ಕುರಿತು ಮಾತನಾಡಲಿದ್ದೇವೆ. ಆ ವಿಷಯ ಏನೆಂದರೆ ವಾರ್ಡಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪಾತ್ರ. ವಾರ್ಡು ಎಂದರೇನು, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳಿರಬೇಕು, ನೈರ್ಮಲ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು, ವಾರ್ಡಿನ ಅಭಿವೃದ್ಧಿಯಲ್ಲಿ ನಿವಾಸಿಗರ ಪಾತ್ರ ಎಂತಹದ್ದು

0: ಎಂಬ ಹಲವಾರು ವಿಷಯಗಳ ಕುರಿತು ಮಾತನಾಡಲು, ತಮ್ಮ ಅನಿಸಿಕೆಯನ್ನು ಒಂದಷ್ಟು ವಿಚಾರಗಳೊಂದಿಗೆ ಹಂಚಿಕೊಳ್ಳಲು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ 2ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಹಾಗೂ ಸರಗೂರು ಪಟ್ಟಣದ ಪಟ್ಟಣ ಪಂಚಾಯಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವ ಶ್ರೀಮತಿ ಚೈತ್ರಸ್ವಾಮಿರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚಿಸೋಣ. ಮೇಡಮ್, ಪ್ರಥಮವಾಗಿ ತಮಗೆ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದ.
0: ಮೇಡಮ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಚೈತ್ರಸ್ವಾಮಿ, ನಾನು ಸರ್ಗೂರೆ 2ನೇ ವಾರ್ಡಿಂದ ಎಲೆಕ್ಷನಲ್ಲಿ ಗೆದ್ದಿರೋದು. ಅಧ್ಯಕ್ಷರಾಗಿ ಇವಾಗ 7 ತಿಂಗಳಾಯಿತು. ನಾನು ಗೃಹಿಣಿ, ನಾನು 4.5 ವರ್ಷ ಆಯಿತು ಗೆದ್ದು.
0: ಈ ಪ್ರಸ್ತುತ ನೂತನ ಸರಗೂರು ಪಟ್ಟಣ ಪಂಚಾಯಿತಿಯ
1: ಅಧ್ಯಕ್ಷರಾಗಿ
0: ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಮೇಡಮ್, ಸರಗೂರಿನಲ್ಲಿ ಪ್ರಸ್ತುತ ವಾರ್ಡ್ಗಳ ಸ್ಥಿತಿಗತಿ ಹೇಗಿದೆ ಪ್ರಸ್ತುತವಾಗಿ ನೀವು ಕಂಡಂತೆ, ಅದ್ರ ಬಗ್ಗೆ ಹೇಳೋದಾದ್ರೆ?
1: ಸರ್, ಮೊದ್ಲಿಗಿಂತ ಇವಾಗ ಪರವಾಗಿಲ್ಲ, ಕೆಲಸ ಕಾರ್ಯಗಳೆಲ್ಲ ನಡೀತಾ ಇದೆ, ವರ್ಕ್ಗಳೆಲ್ಲ ಆಗಿದೆ, ವರ್ಕ್ಗಳು ಮಾಡಿಸ್ತಾ ಇದ್ದೀವಿ.
0: ಸರಗೂರು ಪಟ್ಟಣ ನೀವು ಕಂಡಂತೆ ಹೇಗಿತ್ತು, ಈಗ ಪ್ರಸ್ತುತ ಎಷ್ಟೆಲ್ಲ ಬದಲಾವಣೆಗಳಾಗಿದೆ?
1: ಮೊದಲು ಹೋಲಿಸ್ಕೊಂಡ್ರೆ ಇವಾಗ ಪರವಾಗಿಲ್ಲ ಸರ್, ನಾವು ಬಂದ ಮೇಲೆ ತಕ್ಕಮಟ್ಟಿಗೆ ಕೆಲಸಗಳು ಕಾರ್ಯಗಳು ನಡೀತಾ ಇದೆ. ಅವಾಗ ಪರವಾಗಿಲ್ಲ ಸರ್, ಇವಾಗ ಕೆಲಸ ಕಾರ್ಯಗಳೆಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ವರ್ಕ್ಗಳು ನಾವು ಗೌರ್ಮೆಂಟ್ಗೆ ಏನು ಅಪ್ರೂವಲ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು ಕೆಲಸ ಕಾರ್ಯಗಳೆಲ್ಲ ಬರ್ತಾ ಇದೆ, ಮಾಡಿಸ್ತಾ ಇದೀವಿ. ಇವಾಗ ರಸ್ತೆಗಳೇನು ಇರಲಿಲ್ಲ ಸರ್, ಇವಾಗ ಮೇನ್ ಸೆಕೆಂಡ್ ರೋಡಲ್ಲೆಲ್ಲ ಕೆಲಸ ಮಾಡಿಸ್ತಾ ಇದೀವಿ. ನಮ್ಮ ವಾರ್ಡ್ಗಳಲ್ಲೂ ಕೆಲಸ ಮಾಡಿಸ್ತಾ, ಎಲ್ಲ ವಾರ್ಡ್ಗಳಲ್ಲೂ ಏನು ಸೌಲಭ್ಯ ಬೇಕು, ವಾರ್ಡು ಲಿ ಚರಂಡಿ ನೀರಿನ ವ್ಯವಸ್ಥೆ, ಮಾಮೂಲಿ ರೋಡದು ಲೈಟ್ ಕಂಬದ್ದು ಅದೆಲ್ಲ ನಡೀತಾ ಇದೆ ಸರ್, ಕೆಲಸ ಕಂಡುಗಳು ನಡೀತಾ ಇದೆ.
0: ಮೇಡಮ್, ತಮ್ಮ ಒಂದು ವಾರ್ಡಿನ ಸ್ಥಿತಿಗತಿ ಹೇಗಿದೆ? ಈಗ ತಾವು 2ನೇ ವಾರ್ಡಿನ ಚುನಾಯಿತ ಸದಸ್ಯರಾಗಿದ್ದೀರಾ, ಈಗ ನಿಮ್ಮ ವಾರ್ಡಿನ ಸ್ಥಿತಿಗತಿ ಹೇಗಿದೆ
1: ಸರ್? ಅಲ್ಲೂ ಅಂದ್ರೆ ತುಂಬಾ ಇದಾಗಿತ್ತು, ನಾವು ಕೆಲಸ ಕಾರ್ಯಗಳು, ಈಗ ಒಂದು ಮರ ತುಂಬಾ ದಿನದಿಂದ ಬಿದ್ದೈತದೆ ಆತರ ಈ ತರ ಅಂತ ಹೇಳ್ತಾ ಇದ್ರು, ಯಾರು ಅದನ್ನ ಕೈಗೊಂಡು ಕೆಲಸ ಮಾಡಿಸಿರ್ಲಿಲ್ಲ, ಮರನ ತೆರವುಗೊಳಿಸಿರ್ಲಿಲ್ಲ. ನಾವು ಬಂದ ಮೇಲೆ ಅದು ತೆರವುಗೊಳಿಸಿದೀವಿ. ಆಮೇಲೆ ನೀರೊಂದು ತುಂಬಾ ಪ್ರಾಬ್ಲಮ್ ಇತ್ತು, ನೀರಿನ ವ್ಯವಸ್ಥೆನೂ ಇದೆ. ಆಮೇಲೆ ಚರಂಡಿಗಳೆಲ್ಲ ಮಾಡಿಸ್ತಾ ಇದೀವಿ. ರೋಡು ಸೆಕೆಂಡ್ ಮೇನ್ ರೋಡಲ್ಲಿ ಮಾಮೂಲಿ ಮಾಸ್ತಮ್ಮನ ದೇವಸ್ಥಾನದಲ್ಲಿ ಅಲ್ಲಿ ತುಂಬಾ ರೋಡು ಅದ್ಗೇಟ್ ಇತ್ತು, ಅದೆಲ್ಲ ಮಾಡಿಸ್ತಾ ಇದೀವಿ. ಇವಾಗ ಅದೂ ಶಾಂಕ್ಷನ್ ಆಗಿದೆ, ಮಧ್ಯ ಇದಿತ್ತಲ್ಲ ರೋಡ್ ಮಾಡಿರ್ಲಿಲ್ಲ, ಅದೆಲ್ಲ ಅನುದಾನದಲ್ಲಿ ಬಿಡುಗಡೆ ಆಗಿದೆ, ಮಾಡಿಸ್ತಾ ಇದೀವಿ ಸರ್. ಪ್ರಸ್ತುತ ವಾರ್ಡ್ಗಳಲ್ಲಿ ಸ್ಥಿತಿಗತಿ ಉತ್ತಮವಾಗಿದ್ದು ನಗರ ಉತ್ಪಾದನದಲ್ಲಿ 4 ಕೋಟಿ ಹಣ ಬಿಡುಗಡೆಯಾಗಿದೆ. ಬಿಡುಗಡೆಯಾಗಿ ಎಲ್ಲ ವಾರ್ಡ್ಗಳು ಪ್ರಮುಖವಾಗಿ ಸಮಸ್ಯೆಗಳ ಪ್ರಮುಖ ಸಮಸ್ಯೆಗಳಿಗೂ ಕೆಲಸಗಳು ವಿವಿಧ ಕಾಮಗಾರಿಗಳು ಮುಗಿಸಿದ್ವಿ. ಹಾಗೂ ಮುಂದೆ ಅನುದಾನಕ್ಕೆ ಸರ್ಕಾರಕ್ಕೆ ಬಿಡುಗಡೆ ನೀಡಿದ್ದೀವಿ. ಪ್ರಸ್ತುತವಾಗಿ MLA ಅವರು ಅನಿಲ್ ಚಿಕ್ಕಮತ್ತು ಸಾಹೇಬ್ ಇದ್ದಾರಲ್ಲ, ಅವ್ರ ಕಡೆಯಿಂದ 1.7 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಸಮಸ್ಯೆ ಇದೆ, ಆ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಗಮನ ತಂದು ಇನ್ನೂ ಹೆಚ್ಚು ಅನುದಾನವನ್ನ ಬಿಡುಗಡೆ ಮಾಡಿಕೊಂಡು ಅಂತಾರಾಜ್ಯ ಸರ್ಕಾರಕ್ಕೆ ಮನವಿ ಏನು ಸಲ್ಲಿಸಿರುತ್ತೇವೆ. ಹಾಗೂ ಸೆಕೆಂಡ್ ಹ್ಯಾಂಡ್ ರೋಡ್ ಮತ್ತೆ ಸಂತಮಸ್ತಮನ ದೇವಸ್ಥಾನ ಹತ್ತಿರ ಅಲ್ಲಿ 1 ರಸ್ತೆಗಳು ಹಾಗೂ ಆಗಿದ್ದೇವೆ, ಕಾಮಗಾರಿಗಳು ಮುಗಿಸಿ ಕೆಲಸಗಳು ನಡೀತಾ ಇದೆ. ಇನ್ನು ವರ್ಕು ಅಂದ್ರೆ ನಮ್ಮ ಕೆಲಸ ವರ್ಡಲ್ಲಿ ಅಂದ್ರೆ ಅಂಗನವಾಡಿ ಇದೆ, ಅಂದ್ರೆ ಅದು ಗೌರ್ಮೆಂಟ್ ಇದಿಲ್ಲ, ಒಂದು ಕಟ್ಟಡ ಆಗ್ಲಿ ಏನದು ಸೈಟು ಅದು ಗೌರ್ಮೆಂಟ್ ಇಂದ ಬಂದಿಲ್ಲ ಸರ್. ಅಂಗನವಾಡಿ ಇದೆ, ಅದನ್ನು ನಾವು ಗೌರ್ಮೆಂಟ್ ಕೊಟ್ಟಿದೀವಿ, ಮಾತಾಡಿದೀವಿ ಸರ್ MLA ಸರ್ ಹತ್ರ, ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ.
0: ಪ್ರಸ್ತುತ ಇರುವಂತಹ ಅಂಗನವಾಡಿ
1: ಸರ್ಕಾರದ್ದಲ್ಲ, ಅದು ಮಾಮೂಲಿ ನಡೀತಾ ಇದೆ, ಅಂದ್ರೆ ಕಟ್ಟಡನು ಗೌರ್ಮೆಂಟ್ ಅಲ್ಲ, ಜಾಗನು ಗೌರ್ಮೆಂಟ್ ಅಲ್ಲ, ಬೇರೆಯವ್ರದ್ದು ಅದು. ಆ ಮಾಮೂಲಿ ಅಂಗನವಾಡಿ ನಡೀತಾ ಇದೆ, ಅದನ್ನ ನಾವು ಬೇಡಿಕೆ ತಂದಿದೀವಿ, ಅದು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ.
0: ಮೇಡಮ್, ವಾರ್ಡಿನ ಅಭಿವೃದ್ಧಿಗೆ ಈಗ ಪ್ರಸ್ತುತ ನಿಮಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕಾದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ, ಏನೆಲ್ಲ ತೊಡಕುಗಳಾಗುತ್ತೆ, ಅದ್ರ ಬಗ್ಗೆ ಹೇಳೋದಾದ್ರೆ
1: ಸರ್? ಅದು ಆನ್ಲೈನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದೆಲ್ಲ ಸರಿಪಡಿಸ್ಕೊಂಡು ನಮ್ಮ ಕೈಯಿಂದ ಏನು ಸಹಾಯ ಆಗುತ್ತೆ, ನಾವು ಏನು ಹೆಲ್ಪ್ ಮಾಡ್ಬೋದು ಅದನ್ನೆಲ್ಲ ನಾವು ಜನಗಳಿಗೆ ಮಾಡ್ಕೊಡ್ತಾ ಇದೀವಿ. ಆ ಥರ ಏನಿಲ್ಲ ಸರ್, ಮಾಡ್ತಾ ಇದ್ದಾರೆ, ಅದನ್ನ ಆದಷ್ಟು ಮಾಡ್ಕೊಡ್ತಾ ಇದ್ದಾರೆ, ಅಲ್ಲೂ ವರ್ಕರ್ಸ್ ಏನೂ ಇದಿಲ್ಲ, ಮಾಡ್ಕೊಡ್ತಾ ಇದ್ದಾರೆ ಸರ್. ಏನು ಪ್ರಾಬ್ಲಮ್ ಆಗುತ್ತೆ.

0: ಅದನ್ನ ಬೇಗ ಸಾಲ್ವ್ ಮಾಡ್ಕೊಂಡು ಮಾಡ್ಕೊಡ್ತಾ ಇದ್ದಾರೆ.
1: ಜೊತೆಗೆ ಈಗ ಪಟ್ಟಣ ಪಂಚಾಯತಿಲಿ ಏನೆಲ್ಲ ಒಂದು ಸೌಲಭ್ಯಗಳು ಜನರಿಗೆ ಸಿಗ್ತಾ ಇದೆ ಪ್ರಸ್ತುತವಾಗಿ, ಪಟ್ಟಣ ಪಂಚಾಯತಿಯಿಂದ ಸರಗೂರು ಪಟ್ಟಣದಲ್ಲಿ ವಾಸ ಮಾಡ್ತಾರಂತ ಜನಗಳಿಗೆ ಪ್ರತಿಯೊಂದು ವಾರ್ಡ್ನವರೆಗೂ ಆಗಿರ್ಬೋದು ಏನೆಲ್ಲ ಒಂದು ಸೌಲಭ್ಯಗಳು ಸಿಗ್ತಾ ಇದೆ, ಅದು ಸ್ಕೀಮ್ಗಳಲ್ಲಾಗಿರ್ಬೋದು ಮತ್ತೊಂದರಲ್ಲಾಗಿರ್ಬೋದು, ಅದ್ರ ಬಗ್ಗೆ ಹೇಳೋದಾದ್ರೆ.
0: ಸರ್, ಇವಾಗ ಮಾಮೂಲಿ ಎಲ್ಲ ಕೆಲಸ ಮನೆ ಹಿಂದೆ ಮನೆ ಬಂದಿದೆ, ಸೈಟ್ ಇಲ್ದೇದವ್ರಿಗೆ ಆಶ್ರಯ ಬಡಾವಣೆಯಲ್ಲಿ ಸೈಟ್ ಹೊಸದಾಗಿ ಸೈಟ್ ಕೊಟ್ಟಿದಾರೆ, ಅಲ್ಲಿ ಅಲ್ಲೂ ಮಾಮೂಲಿ ಮನೆಗಳು ಕಟ್ಕೊಟ್ಟಿದ್ದಾರೆ ಗೌರ್ಮೆಂಟ್ ಇಂದ. ಇಲ್ಲಿ ಮಾಮೂಲಿ ವಾರ್ಡ್ಗಳಲ್ಲಿ ಮನೆಗಳೆಲ್ಲ ಬಿದ್ದೋಗಿ, ಮಳೆಯಲ್ಲಿ ಎಲ್ಲ ಬಿದ್ದೋಗಿ ಎಲ್ಲ ಮನೆ ಇರ್ಲಿಲ್ವಲ್ಲ, ಅವ್ರಿಗೂ ಮನೆಗಳು ಕೊಟ್ಟಿದ್ದಾರೆ. ಎಲ್ಲ ಕೆಲಸಗಳು ನಡೀತಾ ಇದೆ ಸರ್. ಅಂದ್ರೆ ಸರ್, ಅವರು ಕೊಟ್ಟಿದ್ದೀವಿ ಅದ್ರ ಮೇಲೂ ಹಾಕ್ಬಿಟ್ಟು ಕಟ್ಕೊಂಡಿದ್ದಾರೆ. ಇರೋರು ಇಲ್ಲದೆ ಇದ್ದವರು ನಮ್ಗಾಗಲ್ಲ, ನಾವು ಕೈಯೇ ಬಿಟ್ಬಿಡ್ತೀನಿ ಅಂತ ಎಷ್ಟೋ ಜನ ಹೇಳಿದ್ದಾರೆ. ನಾವು ಅವ್ರನ್ನ ಬಲವಂತ ಮಾಡಿ ನಾವು ಆದಷ್ಟು ಮಾಡ್ಕೊಳ್ಳಿ, ನಿಮಗೆ ತಕ್ಕಂಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದೀವಿ ಸರ್. ನಾವು ಅವ್ರಿಗೆ ಎಷ್ಟು ಆಲ್ಮೋಸ್ಟ್ ಎಷ್ಟು ಶಕ್ತಿ ಇದೆ ಅಷ್ಟು ಮಾಡ್ಕೊಳ್ಳಿ ಅಂತ ನಮ್ಮ ಕಡೆಯಿಂದ ಏನು ಹೇಳಬೇಕೋ ಅದನ್ನೆಲ್ಲ ಹೇಳಿ ಮಾಡಿಸಿದ್ದೀವಿ ಸರ್ ನಾವು ನಮ್ಮ ವಾರ್ಡಲ್ಲಿ.
1: ಈ ದಿನನಿತ್ಯ ಕೆಲಸ ಮಾಡುವಂತಹ ದಿನಗೂಲಿ ಕಾರ್ಮಿಕರಿಗಾಗಿರ್ಬೋದು ಅಥವಾ ಕೆಲಸಗಾರರಿಗಾಗಿರ್ಬೋದು, ಈಗ ಸರ್ಕಾರದಿಂದ ಯಾವುದಾದ್ರು ಒಂದು ಮನೆಯ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಾಗ ಸರ್ಕಾರದಿಂದ ಕೊಡುವಂಥ ಸೌಲಭ್ಯಗಳು ನಿಜವಾಗ್ಲೂ ಸಹ ಸಾಕಾಗತ್ತಾ? ಜೊತೆಗೆ ಇನ್ನೂ ಹೆಚ್ಚು ಹೆಚ್ಚಿನ ಪ್ರಮಾಣದ ಹಣ ಬೇಕಾಗತ್ತೆ ಅವ್ರ ಮನೆಯನ್ನ ಮಾಡ್ಕೊಳ್ಳೋದಿಕ್ಕೆ, ಅದೆಷ್ಟು ತೊಂದರೆ ಆಗತ್ತೆ ಅದ್ರ ಬಗ್ಗೆ ತಿಳಿಸೋದಾದ್ರೆ
0: ಸರ್. ಅವ್ರು ಕೊಡೋದು ಕಾಲ್ಭಾಗ ಕೊಡ್ತಾರೆ, ಇನ್ನು 30% ಜನ ಹಾಕ್ಲೇಬೇಕು. ಅದರಿಂದ ಅವರು ಕಷ್ಟಪಟ್ಟು ಮನೆ ಕಟ್ಕೋತಾ ಇದ್ದಾರೆ ಒಬ್ಬೊಬ್ರು. ಒಬ್ಬೊಬ್ರು ಕೈಯೇ ಬಿಟ್ಬಿಡ್ತೀವಿ ನಮ್ಗಾಗಲ್ಲ ಅಂದ್ರೆ ಆ ಶಕ್ತಿಯಿಂದ ಹಾಕಿರ್ತಾರೆ, ಹಾಕವ್ರೆ ನಮ್ಗೆ ಮನೆ ಬರುತ್ತೆ, ನಮ್ಗೆ ಮನೆ ಇಲ್ಲ ಅನ್ನೋದೊಂದು ಖುಷಿಯಿಂದ ಹಾಕಿರ್ತಾರೆ. ಅವರು ನಮ್ಗಿಷ್ಟು ಈಗ 1 ಲಕ್ಷ 7 ಲಕ್ಷ ಕೊಟ್ರೆ ನಮ್ಗಾಗಲ್ಲ, ನಾವು ಅಷ್ಟು ದುಡ್ಡು ಇದ್ದಿದ್ರೆ ನಾವು ಕಟ್ಕೊಳ್ಳೋವು, ಮೊದ್ಲೇ ಇದು 1 ಲಕ್ಷ 7 ಲಕ್ಷಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಕೈ ಬಿಡ್ತೀವಿ ಅಂದಿದ್ರು. ನಾವು ಹೇಳಿದ್ವಿ ಸರ್ ಅವ್ರಿಗೆ, ಈಗ ಎಷ್ಟು ಬರುತ್ತೆ ಅಷ್ಟು ಕಟ್ಕೊಳ್ಳಿ, ಮುಂದೆ ನೀವು ಮೇಲೆ ಏನು ನಿಮ್ಮ ಕೈಲಿ ಶಕ್ತಿ ಆಗುತ್ತೆ ಅದನ್ನ ಹಾಕೊಂಡು ಮಾಡಿ ಅಂತ ಹೇಳಿದ್ವಿ ಸರ್ ನಾವು. ಉತ್ತಮ ಮಟ್ಟದಲ್ಲಿ ಈಗ ತುಂಬಾ ಕಡು ಬಡವರು ಇದ್ದಾರೆ, ಮೀಡಿಯಂ ಬಡವರು ಇದ್ದಾರೆ, ಈಗ ಎಲ್ಲರೂ ಒಂದೇ ಸಮ ನೋಡಕ್ಕಾಗಲ್ಲ ಸರ್ ನಾವು. ಈಗ ಎಲ್ಲರೂ ಒಂದೇ ಸಮ ಇರಲ್ಲ, ಅವ್ರಿಗೂ ದುಡ್ಡಿರತ್ತೆ ದುಡ್ಡಿರಲ್ಲ, ಅವರು ಕೆಲಸ ಇರತ್ತೆ ಕೆಲಸ ಇರಲ್ಲ. ಅದರಿಂದ ತಕ್ಕಮಟ್ಟಿಗೆ ಒಂದು ಸ್ವಲ್ಪ ಇದನ್ನು ಒಂದು ಸ್ವಲ್ಪ ಒಂದು 0.5% 1/4% ಜಾಸ್ತಿ ಮಾಡಿದ್ರೆ ಗೌರ್ಮೆಂಟು ಎಷ್ಟೋ ಹೆಲ್ಪ್ ಆಗುತ್ತೆ ಬಡವ್ರ ಜನಕ್ಕೆ. ಅಂದರೆ SC/ST ಗೆ ಸ್ವಲ್ಪ ಜಾಸ್ತಿ ಇದೆ ಸರ್, ಈಗ ಜನರಲ್ಗೆನೆ ಕಡಿಮೆ, ಜನರಲ್ ಕಡಿಮೆ. ಅದರಿಂದ ಈಗ ಎಲ್ರಿಗೂ ಒಂದೇ ಥರ ಅಂತ ಮಾಡೋಕ್ಕಾಗಲ್ಲ, ಈಗ ಗೌರ್ಮೆಂಟಲ್ಲೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಈ ಜನರಲ್ಸ್ ಅವ್ರಗಳಿಗೆ ಸ್ವಲ್ಪ ಜಾಸ್ತಿ ಮಟ್ಟ ಕೊಟ್ಟರೆ ಒಳ್ಳೆಯದು ಉತ್ತಮ ಅಂತ ನಾವು ಕೇಳ್ಕೊತೀವಿ ಸರ್.
1: ಅಂದ್ರೆ ಸರ್ಕಾರದಿಂದ ಮನೆಯನ್ನ ಮಾಡ್ಕೊಳ್ಳೋದಿಕ್ಕೆ ಈಗ ಕೊಡ್ತಾ ಇರೋದ್ರಿಂದ
0: ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡಿ ಗೌರ್ಮೆಂಟ್ ಇಂದ ಕೊಟ್ರೆ ಅವ್ರಿಗೂ ಪಾಪ ಖುಷಿ ಆಗುತ್ತೆ, ಕೊಟ್ಕೊಳ್ಳೋಕು ಒಂದು ಧೈರ್ಯ ಅನ್ನೋದ್ ಬರುತ್ತೆ. ಇವಾಗನೇ ರೈಟ್ ಅಲ್ಲಿ ಪಾಪ ಜನಗಳು ಎಲ್ಲ ತುಂಬಾ ರೈಟ್ ಆಗಿದೆ ಈಗ ಎಲ್ಲ, ಅದರಿಂದ ಅವ್ರಿಗೂ ಕಷ್ಟ ಇದೆ. ಕಟ್ಕೊಳಕ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಟ್ರೆ ಮಾಡ್ಕೊಳಕ್ ಅವ್ರಿಗೂ ಖುಷಿ ಕೊಡ್ತಾರೆ ಸರ್. ಈಗ ಅವ್ರಿಗಿಷ್ಟ್ ಕೊಟ್ರು ನಮ್ಗಿಷ್ಟ್ ಕೊಟ್ರು ಅನ್ನೋದು ಭೇದ ಭಾವ ಕಮ್ಮಿ ಆಗುತ್ತೆ. ಅವ್ರಿಗೆ 1% ಕೊಟ್ರೆ ಇವ್ರಿಗೆ 0.5% ಕೊಡ್ತಾ ಇದ್ದಾರೆ, 75% ಕೊಟ್ರೆ ಅವ್ರಿಗೂ ಖುಷಿ ಬರುತ್ತೆ. ಈಗ ಜನರಲ್ಗೆ ಇಷ್ಟು ಕೊಡ್ತಾರೆ, SC/ST ಮಾಮೂಲಿ ಕೊಡಲ್ಲ ಕೊಡ್ತಾರೆ ಅಂತ ಅವ್ರಿಗೂ ಒಂದು ಇದಿರುತ್ತೆ, ಅವ್ರಿಗೆ ಅಷ್ಟು ಕೊಡ್ತಾರೆ ಇವ್ರು ನಮ್ಗಿಷ್ಟು ಕೊಡ್ತಾರೆ ಅಂತ. ಈಗ 1%ಅಲ್ಲಿ ಒಂದು 100% ಅವ್ರು ಕೊಟ್ರೆ 75% ಇವ್ರು ಕೊಡ್ಬೋದು ಅನ್ಕೊಂಡು ನಮ್ಮ ಅನಿಸಿಕೆ. ಈಗ 50% ಕೊಡ್ತಾರೆ, ಅಯ್ಯೋ ನಮ್ಗೆ ಇಷ್ಟ ಆಗಲ್ಲ ಅಷ್ಟಾಗಲ್ಲ ಅಂತ ಅವ್ರಿಗೂ ಒಂಥರ ಬೇಜಾರಾಗುತ್ತೆ. 75% ಅವ್ರು ಕೊಟ್ರು 100% ಕೊಡೋದು ಬೇಡ, ಈ ಗೌರ್ಮೆಂಟಲ್ಲಿ ತುಂಬಾ ಕೊಡಿ ನಮ್ಗೆ ಎಲ್ಲಾನು ಕೊಡಿ ಅಂತ ನಾವು ಕೇಳಕ್ ಆಗಲ್ಲ,
1: ಹೌದು
0: 75 ಕೊಡ್ಬೋದು ಅಂತ ನಾವು ಕೇಳ್ಕೊತೀವಿ.
1: ಆ ರೀತಿ ಕೊಟ್ಟಾಗ ಜನರಲ್ಲಿ
0: ಭೇದ ಭಾವ ಕಮ್ಮಿ ಆಗುತ್ತೆ ಸರ್. ಅವ್ರಿಗೆ ಕೂಲಿ ಮಾಡ್ಕೊಂಡು ಜೀವನ ಮಾಡೋದ್ರಿಂದ ಮನೆಯ ಅವೆಲ್ಲ ಕಟ್ಕೋಬೇಕು ಅಂದ್ರೆ ತುಂಬಾನೇ ಕಷ್ಟ ಇರುತ್ತೆ. ಅಂದ್ರೆ ಅವರು ಪಾಪ ಕೂಲಿ ಮಾಡ್ಕೊಂಡು ಜೀವನ ಮಾಡೋದ್ರಿಂದ ತುಂಬಾ ಕಷ್ಟ ಆಗುತ್ತೆ, ನೋಡ್ ಮಾಡಿ ಮಾಡ್ಕೋಬೇಕು ಸರ್. ಸರ್, ಇವಾಗ ರೈಟ್ ಎಲ್ಲ ತುಂಬಾ ಗಗನಕ್ಕೇರಿದೆ, ಏನ್ ಪ್ರತಿಯೊಂದು ಎಲ್ಲ ಗಗನಕ್ಕೇರ್ ಹೋಗಿದೆ. ಅಂದ್ರೆ ಈಗ ನಾವು ಕೂಲಿ ಕಮ್ಮಿ ತಗೊಂಡು ಎಲ್ಲ ತುಂಬಾ ರೈಟ್ ಆಗಿದ್ರಿಂದ ಅದನ್ನು ನಾವು ಬಂಡವಾಳ ಹಾಕ್ತಿವಿ ಅಂದ್ರೆ ಈಗ ನಮ್ಗೂ ಕಷ್ಟ ಆಗುತ್ತೆ ಅವ್ರಿಗೊಳಗು, ನೋ ಮಾಡ್ಕೋಬೇಕು.
1: ಪ್ರಸ್ತುತ ತಮ್ಮ ವಾರ್ಡಿನ ಒಂದು ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ಪ್ರಸ್ತುತ ತಮ್ಮ ವಾರ್ಡಲ್ಲಾಗಿರ್ಬೋದು ಸರಗೂರು ವಾರ್ಡ್ಗಳಲ್ಲಾಗಿರ್ಬೋದು ಯಾವ ರೀತಿಯಾಗಿ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ಕಸ ನಿವಾರಣೆ ಅಂದ್ರೆ ಕಸದ ಗಡಿ ಎಲ್ಲ ವಾರ್ಡ್ಗಳಿಗೂ ಹೋಗುತ್ತೆ. ಮಾಮೂಲಿ ಬೀದಿ ಕಸಗಳು ಚರಂಡಿ ಕಸಗಳೆಲ್ಲ ಕ್ಲೀನ್ ಮಾಡ್ತಾ ಇದಾರೆ ಗ್ಯಾಂಗ್ಗಳು ಬಿಟ್ಕೊಂಡು

0: ಇವಾಗ ವಾರ್ಡ್ಗೆ ಒಬ್ಬೊಬ್ಬರು ಬಿಟ್ಟಿದ್ರು, ಇವಾಗ ಏನೋ ಬೇಡ ಅಂತ ಎಲ್ಲ ಫುಲ್ ಗ್ಯಾಂಗೆ, ಅದೇನು ಗ್ಯಾಂಗ್ ಇದೆ ಅದಕ್ಕೆ ಒಂದೊಂದು ಈ ವಾರ್ಡ್ ಎರಡನೇ ವಾರ್ಡಲ್ಲಿ ಇವತ್ತು ಒಂದು ನಾಲ್ಕು ದಿನ ಮಾಡಿದ್ರೆ ಮೂರನೇ ವಾರ್ಡಲ್ಲಿ ಒಂದು ನಾಲ್ಕು ದಿನ ಆ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರ ಏನು ಕೆಲಸ ಎಲ್ಲ ನಡೀತಾ ಇದೆ ಸರ್, ಕಸ ನಿವಾರಣೆಗಳದ್ದು ಏನು ಪ್ರಾಬ್ಲಮ್ ಇಲ್ಲ, ಅದು ಚೆನ್ನಾಗಿ ನಡೀತಾ ಇದೆ. ಕಸದ ಗಾಡಿಗಳೆಲ್ಲ ಮನೆ ಕಸಗಳಿಗೆ ಹಾಕಕ್ಕೆ ಎಲ್ಲ ಬರ್ತಾ ಇದೆ. ಬೀದಿ ಕಸಗಳು ಹಂಗೆ ಇವತ್ತು ಎತ್ತಾಕಿದ್ರೆ ಪುನಃ ನಾಳೆ ಎಲ್ಲ ಬಂದು ಎತ್ಕೊಂಡು ಹೊಂಟೋಗ್ತಾರೆ, ಅದನ್ನ ಪ್ರಾಬ್ಲಮ್ ಏನಿಲ್ಲ ಸರ್.
1: ಈ ಹಸಿ ಕಸಕ್ಕೆ ಒಣ ಕಸಕ್ಕೆ ಸಪರೇಟ್ ಡಬ್ಬಿಗಳನ್ನೆಲ್ಲ
0: ನೀಡಿದ್ದಾರೆ ಅಂದ್ರೆ ಮನೆಯವರು ಅದನ್ನ ನಿವಾರಣೆ ಮಾಡ್ತಾ ಇಲ್ಲ, ಬೇರೆ ಕಸ ಒಣ ಕಸ ಹಸಿ ಕಸ ಮಾಡ್ತಾ ಇಲ್ಲ, ಎಲ್ಲ ಒಟ್ಟೊಟ್ಟಿಗೆ ಹಾಕ್ಬಿಡ್ತಾ ಇದಾರೆ. ಅವರು ಮನೆ ಭೇಟಿ ಮಾಡಿ ಮೂರ್ ಸಲ ನಾಲ್ಕು ಸಲನೇ ಹೇಳಿದ್ದಾರೆ, ಆದ್ರೆ ಮನೆಗಳಲ್ಲಿ ಯಾರು ಕೇಳ್ತಾ ಇಲ್ಲ, ಮೊದ್ಲೆಲ್ಲ ಒಂದೇ ಡಬ್ಬಕ್ಕೆ ಹಾಕ್ಬಿಡ್ತಾ ಇದಾರೆ.
1: ಒಟ್ಟಿಗೆ
0: ಒಣ ಕಸ ಹಸಿ ಕಸ ಎಲ್ಲಾನು ಒಟ್ಟಿಗೆ ಹಾಕಿ ಹಾಕ್ತಾ ಇದಾರೆ. ಅಂದ್ರೆ ಪೌರ ಕಾರ್ಮಿಕರು ಮಾಮೂಲಿ ಎಲ್ಲ ಬಂದು ಹೇಳಿದ್ರು ಸರ್, ನಾವು ಮನೆಗೂ ಒಂದ ಹೋಗಿ ಹೇಳಿದ್ವಿ, ಯಾರೂ ಆಗ್ತಾ ಇಲ್ಲ, ಎಲ್ಲ ಒಂದೇ ಡಸ್ಟ್ಬಿನ್ಗೆ ಹಾಕ್ತಾರೆ, ತಗೊಂಡಾಗ ಹಾಕ್ತಾರೆ ಕಸದ ಗಡಿಗೆ, ಎಷ್ಟು ಹೇಳಿದ್ರು ಅವರು ಕೇಳ್ತಾ ಇಲ್ಲ. ದಿನ ಹುಡುಗರುಗಳು ಹೋಗ್ತಾರೆ, ಹಸಿ ಕಸ ಒಣ ಕಸ ಎಲ್ಲ ಬೇರೆ ಬೇರೆ ಮಾಡಿ ಅಲ್ಲಿ ಏನು ಕೆಲಸ ಕಾರ್ಯಗಳು ಮಾಡ್ಬೇಕು ಅದನ್ನು ಮಾಡ್ತಾ ಇದಾರೆ ಹುಡುಗರುಗಳು, ಮಾಮೂಲಿ ಪೌರ ಕಾರ್ಮಿಕರು ಮಾಡ್ತಾ ಇದಾರೆ. ಕಸ ಹಾಕ್ತಾ ಇದ್ರು ರೋಡಲ್ಲಿ ತುಂಬಾ, ಈ ಮೇನ್ ರೋಡಲ್ಲಿನೇ ವಿವೇಕಾನಂದ ಹಾಸ್ಪಿಟ್ಲ್ ಬರ್ಬೇಕಾದ್ರೆ ತುಂಬಾ ಗಲೀಜ್ ಆಗ್ತಾ ಇತ್ತು ಇಲ್ಲೇ ರೋಡ್ಗಳು, ಆಮೇಲೆ ಚಾನಲ್ಗೆಲ್ಲ ತಗೊಂಡೋಗಿ ಒಳಗಡೆ ಇಡ್ತಾ ಇದ್ರು ತುಂಬಾ. ಇವಾಗ ತಕ್ಕಮಟ್ಟಿಗೆ ರೋಡೆಲ್ಲ ಒಂದ್ ಸ್ವಲ್ಪ ಪರವಾಗಿಲ್ಲ, ಕಸದ ಗಾಡಿಗಳು ಮನೆ ಕಸ ಗಾಡಿಗಳು ಬಂದ್ಮೇಲೆ ರೋಡಲ್ಲೆಲ್ಲ ಒಂದ್ ಸ್ವಲ್ಪ ಪರವಾಗಿಲ್ಲ ಸರ್. ಮೊದ್ಲು ಹೋಲ್ಸ್ಕೊಂಡ್ರೆ ಇವಾಗ ಕಸಗಳು ಕಮ್ಮಿ ಆಗಿದೆ ರೋಡ್ಗಳಲ್ಲೆಲ್ಲ, ಆಗ್ತಾ ಇದ್ರೆ ಗಾಡಿಗೆ ಎಲ್ಲ ಆಗ್ತಾ ಇದಾರೆ, ಪ್ರತಿಯೊಬ್ಬರು ಆಗ್ತಾ ಇದಾರೆ, ಯಾರು ಹಾಕಲ್ಲ ಅಂತೆಲ್ಲ. ಅದೇ ಸರ್ ಹಸಿ ಕಸ ಒಣ ಕಸ ಬೇರೆ ಮಾಡ್ತಾ ಇಲ್ಲ, ಒಟ್ಟೊಟ್ಟಿಗೆ ಹಾಕ್ತಾ ಇದಾರೆ,
1: ಒಟ್ಟೊಟ್ಟಿಗೆ ಹಾಕ್ತಾ ಇದಾರೆ ಹಸಿ ಕಸ ಒಣ ಕಸವನ್ನ ಬೇರೆ ಮಾಡಿ.
0: ಅವರು ಮಾಮೂಲಿ ದಿನ ಮೈಕೆ ಹಾಕೊಂಡು ಬಂದು ಹಸಿ ಕಸ ಒಣ ಕಸ ಬೇರೆ ಪಡಿಸಿ ಹಾಕಿ ಅಂದ್ರು ಅವ್ರು ಹಾಕ್ತಾ ಇಲ್ಲ, ಒಂದೇ ಡಸ್ಟ್ಬಿನ್ ಹಾಕ್ತಾ ಇದಾರೆ.
1: ಅದನ್ನ
0: ಜನಗಳಿಗೆ ಇನ್ನೂ ಅಂದ್ರೆ ಇನ್ನೂ ಇದಾಗಿಲ್ಲ, ಅವ್ರು
1: ಮಾಡ್ಕೊಂಡಿಲ್ಲ
0: ಅಂದ್ರೆ ಒಂದೇ ಡಸ್ಟ್ಬಿನ್ ತೆಗ್ದು ಹಾಕ್ತಾರೆ ಹೋಗ್ತಾರೆ. ಅವ್ರು ಎಷ್ಟೋ ಮೂರ್ ಸಲ ನಾಲ್ಕು ಸಲ ಪಾಪ ಮನೆಗೆ ಬಂದು ಡಸ್ಟ್ಬಿನ್ಗಳು ಕೊಟ್ಟಿದ್ದಾರೆ, ಡಸ್ಟ್ಬಿನ್ಗಳು ಇವಾಗ ಒಂದೆರಡು ವರ್ಷಲ್ಲೇನೋ ಕೊಟ್ಟಿದ್ದಾರೆ, ಗ್ರೀನ್ ಬ್ಲೂ ಕೊಟ್ಟಿದ್ದಾರೆ, ಅದನ್ನ ಬಳಸದೇ ಇಲ್ಲ, ಮಾಮೂಲಿ ಡಸ್ಟ್ಬಿನ್ಗೆ ಹಾಕ್ತಾರೆ, ತಗೊಂಡಾಗ ಹಾಕ್ತಾರೆ. ಅರಿವು ಮೂಡಿಲ್ಲ.
1: ಮೇಡಮ್, ಪ್ರಸ್ತುತ ತಮ್ಮ ಒಂದು ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಹೇಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ನಿವಾರಣೆ ಅಂದರೆ ಎಲ್ಲ ಕೆಲಸಗಳು ನಾವು ತಕ್ಕಮಟ್ಟಿಗೆ ಸರ್, ನಮ್ಮ ಅಧಿಕಾರಕ್ಕೆ ಬಂದಮೇಲೆ ನಾವು ಏನೇನು ರೋಡ್ಗಳೇ ಆಗಿರಲಿಲ್ಲ, ರೋಡ್ಗಳಿರಲಿಲ್ಲ ನಮ್ಮ ವಾರ್ಡಲ್ಲಿ, ರೋಡ್ಗಳು ಮಾಡಿಸಿದ್ದೀವಿ, ಆಮೇಲೆ ಕರೆಂಟ್ಗಳಿರಲಿಲ್ಲ ಅದೆಲ್ಲ ಹಾಕ್ಸಿದ್ದೀವಿ, ಆಮೇಲೆ ಚರಂಡಿಗಳು ಒಂದು ಸ್ವಲ್ಪ ಇರಲಿಲ್ಲ ಅದು ಚರಂಡಿಗಳು ಮಾಡಿಸಿದ್ದೀವಿ, ಮನೆ ಇಲ್ದೇದವ್ರಿಗೂ ಮನೆ ಕೊಡಿಸಿದ್ದೀವಿ. ನಮ್ಮ ಕೈಲಿ ಏನು ಸಹಾಯ ಆಗಿದೆ ನಮ್ಮ ವಾರ್ಡಲ್ಲಿ ನಾವು ತಕ್ಕಮಟ್ಟಿಗೆ ನಮ್ಮ ಅವಧಿ ಮೂಲಿ ಮಾಡಿಕೊಟ್ಟಿದ್ದೀವಿ ಇಲ್ಲಿ ತನಕ.
1: ಜೊತೆಗೆ ಶೌಚಾಲಯಗಳು,
0: ಶೌಚಾಲಯಗಳೆಲ್ಲ ಮಾಡಿಸ್ಕೊಟ್ಟಿದ್ದೀವಿ ಸರ್, ಶೌಚಾಲಯಗಳು ಮಾಡಿಸ್ಕೊಟ್ಟಿದ್ದೀವಿ. ನಮ್ಮ ಕೈಯಲ್ಲಿ ಏನು ಸಹಾಯ ಆಗಿದೆ ಇಲ್ಲಿ ತನಕ ಅದನ್ನು ನಾವು ಮಾಡಿಕೊಟ್ಟಿದ್ದೀವಿ.
1: ಮೇಡಮ್, ನಿಮ್ಮ ವಾರ್ಡ್ನಲ್ಲಿರುವಂತಹ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿಗೆ ನೀವು ನೀಡ್ತಾ ಇರುವಂತಹ ಒತ್ತು ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನಮ್ಮಲ್ಲಿ ಉರ್ದು ಸ್ಕೂಲು ಒಂದೇ ಗೌರ್ಮೆಂಟ್ ಸ್ಕೂಲ್ ಇರೋದು, ಅಂದ್ರೆ ಆರೋಗ್ಯ ಕೇಂದ್ರ ಅಂದ್ರೆ ಒಂದೇ ಸರ್ಗೂರ್ಗ್ ಒಂದೇ ಹಾಸ್ಪಿಟಲ್ ಇರೋದು, ಅಲ್ಲೂ ಸ್ಟಾಪ್ಗಳು ಇವಾಗ ಇವಾಗ ಬರ್ತಾ ಇದಾರೆ. ನಮ್ಮ ವಾರ್ಡಲ್ಲಿ ಅಂದ್ರೆ ಒಂದೇ ಸ್ಕೂಲು ಉರ್ದು ಸ್ಕೂಲ್ ಇರೋದ್ರಿಂದ ಅಲ್ಲೂ ಟೀಚರ್ಸ್ಗಳಿದ್ದಾರೆ, ಅಲ್ಲೂ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಉರ್ದು ಸ್ಕೂಲಲ್ಲಿ.
1: ಮಕ್ಕಳ ಸಂಖ್ಯೆ ಹೇಗಿದೆ ಈಗ ಎಲ್ಲಾ ಕಡೆನೂ ಗೌರ್ಮೆಂಟ್ ಸ್ಕೂಲ್
0: ಅಂದ್ರೆ? ಅವ್ರದ್ದು ಉರ್ದು ಸ್ಕೂಲ್ ಇರೋದ್ರಿಂದ ಅವರು ಉರ್ದು ಸ್ಕೂಲ್ ಉರ್ದುಗೆ ಯಾರು ಪ್ರಾಮುಖ್ಯತೆ ಕೊಡ್ತಾರೆ ಅವರು ಅಲ್ಲಿನೂ ಕಳಿಸ್ತಾ ಇದಾರೆ. ಈಗ ಕನ್ನಡಕ್ಕೂ ನಾವು ಪ್ರಾಮುಖ್ಯತೆ ಕೊಡಕ್ ಆಗಲ್ಲ, ಇದಕ್ಕೆ ನಮ್ಮ ಭಾಷೆ ಕೊಡ್ಬೇಕು ಅಂದ್ಬಿಟ್ಟು ಅಲ್ಲಿ ಕಳಿಸ್ತಾ ಇದಾರೆ. ಹೇಳಿದ್ದಾರೆ ಈ ತರ ಸೌಲಭ್ಯ ಬೇಕು ನಮ್ಗೂನು, ಅಂದ್ರೆ ಶೌಚಾಲಯ ಬೇಕು ಅಂತ ಹೇಳಿದ್ದಾರೆ, ನಾವು ಹಾಕೊಟ್ಟಿದೀವಿ ಮಾಡ್ತಾ ಇದಾರೆ ಸರ್.
1: ಪ್ರಸ್ತುತ ಈಗ ಶಾಲೆ ಹೇಗಿದೆ ಮೇಡಮ್?
0: ಚೆನ್ನಾಗಿ ನಡೀತಾ ಇದೆ ಸರ್.
1: ಮೇಡಮ್, ತಮ್ಮ ಒಂದು ವಾರ್ಡ್ನಲ್ಲಿ JJM ಯಾವ ಹಂತದಲ್ಲಿದೆ, ಜನರಿಗೆ ಅದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಪ್ರಸ್ತುತ, ಅದರ ಬಗ್ಗೆ ಹೇಳೋದಾದ್ರೆ?
0: ಸರ್, ಅದು ಕಾಮಗಾರಿಕೆ ಇನ್ನೂ ನಾಲ್ಕೈದು ತಿಂಗಳು ಬೇಕು, ಇನ್ನೂ ಎಲ್ಲ ವಾರ್ಡ್ಗಳಿಗೂ ನೀರು ಬಿಟ್ಟಿಲ್ಲ, ಅಂದ್ರೆ ಈಗ ತಕ್ಕಮಟ್ಟಿಗೆ ಅವರು ಚೆಕ್ ಮಾಡ್ಕೊಳ್ಳಕ್ಕೆ ಬಿಡ್ತಾ ಇದ್ದಾರೆ, ನೀರು ಬಿಡ್ತಾ ಇದ್ದಾರೆ, ಅಂದ್ರೆ ನೀರು ಬಿಡ್ತಾವ್ರೆ, ಜನ ಅದನ್ನು ಉಪಯೋಗಿಸ್ಕೊಂಡು ಕುಡಿಯೋಕೆ. ಈಗ ಮೊದಲು ನೀರು ಎಷ್ಟು ಪ್ರಾಬ್ಲಮ್ ಇತ್ತು, ಇವಾಗ ನೀರು ಪ್ರಾಬ್ಲಮ್ ಇರಲ್ಲ ನಮಗೆ ಮಾಡ್ಬೇಕು ಅಂತ ಇವಾಗ ತಕ್ಕಮಟ್ಟಿಗೆ ಬಿಡ್ತಾ ಇದ್ದಾರೆ, ಚೆನ್ನಾಗಿ ಬಿಡ್ತಾ ಇದ್ದಾರೆ.

0: ನೀರ್ ಬರ್ತಾ ಇದೆ, ಇನ್ನು ಕಾಮಗಾರಿಕೆ ನಡೀತಾ ಇದೆ ಸರ್, ಅದು ಇನ್ನು 4-5 ತಿಂಗಳು ಬೇಕು ಕೆಲಸ ನಡೆಯಕ್ಕೆ ಮುಗಿಯಕ್ಕೆ.
1: ಅದು ಪೂರ್ತಿಯಾಗಿ ಸಂಪೂರ್ಣವಾಗಿ ಮುಗಿದ ನಂತರ
0: ಮಾಮೂಲಿ ನೀರು
1: ಎಲ್ಲರಿಗೂ ಸಹ ಒಂದು ಜೆಜೆ ಮಿಷನ್ ಇಂದ ಶುದ್ಧ ಕುಡಿಯುವ ನೀರು
0: ಸಿಗುತ್ತೆ ಸರ್. ಇವಾಗಲೇ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಬರ್ತಾ ಇದೆ, ಕಾಲ್ ಭಾಗ ಎಲ್ಲೆಲ್ಲಿ ನೀರ್ ಬರಲ್ಲ ಎಲ್ಲೆಲ್ಲಿ ಇದಾಗಿದೆ ಅದನ್ನ ಅವ್ರು ಚೆಕ್ ಮಾಡ್ತಾ ಇದಾರೆ. ಆಲ್ಮೋಸ್ಟ್ ಬೇಗ ಕೆಲಸ ನಡೀತಾ ಇದೆ ಅದು.
1: ಮೇಡಮ್, ವಾರ್ಡಿನ ಅಭಿವೃದ್ಧಿಯಲ್ಲಿ ಇದುವರೆಗೆ ತಮ್ಮ ಪಾತ್ರ ಹೇಗಿತ್ತು ಅದ್ರ ಬಗ್ಗೆ ಹೇಳೋದಾದ್ರೆ?
0: ಅಂದ್ರೆ ನಾವು ಸರ್ ರಾಜಕೀಯಕ್ಕೆ ಇದೇ ಫಸ್ಟ್ ಬಂದಿರೋದು, ಇದೇ ಫಸ್ಟ್. ಆದ್ರಿಂದ ನಮ್ಗೆ ನಾವು ಒಬ್ರು ಸಲಹೆ ಹೆಂಗ್ ಮಾಡ್ಬೋದು ಏನು ಅಂತ, ಈಗ ಫಸ್ಟ್ ಯಾರಿದ್ರು ನಮ್ಗೆ ಹೆಲ್ಪ್ ಮಾಡೋಂಥವ್ರ ಹತ್ರ ನಾವು ಸಲಹೆ ತಗೊಂಡು, ಈಗ ನಮ್ಮ ವಾರ್ಡಲ್ಲಿ ಏನು ಅವಶ್ಯಕತೆ ಇದೆ ಏನು ಅವಶ್ಯಕತೆ ಇಲ್ಲ ಅಂತ ನಾವು ಒಂದು ವಾರ್ಡ್ಗೆ ವಿಸಿಟ್ ಕೊಟ್ಟು ಎಲ್ಲ ತರ ಕೆಲಸಗಳು ಏನ್ ಬೇಕು ಅಂತ ನಾವು ಅದನ್ನ ಮಾಡ್ಕೊಟ್ಟಿದೀವಿ ಸರ್ ಜನಕ್ಕೆ. ಎಲ್ಲ ತರ ಕೆಲಸಗಳು ನಮ್ಮ ಕೈಲಿ ಏನಾಗಿದೆ, ಈಗ ನಾವು ಒಂದು ಗೌರ್ಮೆಂಟ್ ಇಂದ ಏನು ತಂದು ಜನಕ್ಕೆ ಹೆಲ್ಪ್ ಮಾಡ್ಬೋದು ಅದನ್ನ ನಾವು ಮಾಡಿದ್ದೀವಿ. ನಾನು ನಮಗೆ ಒಂದು ಅದೇ ಅಂಗನವಾಡಿ ಒಂದು ಇದಿದೆ, ಆಮೇಲೆ ಚರಂಡಿಗಳು ಅವುಗಳು ಕೆಲಸ ಇದೆ, ಈಗ ನಿವೇಶನ ಏನು ಯಾರಿಗಿಲ್ಲ ಅದನ್ನು ಇವಾಗ ನಾವು ಮಾಡಿಕೊಡ್ಬೇಕು ಅಂತ ಇದ್ದೀವಿ.
1: ಮೇಡಮ್, ಒಟ್ಟಾರೆಯಾಗಿ ಒಂದು ವಾರ್ಡಿನ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಆಗಿರ್ಬೋದು ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅದರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ನಮ್ಮ ವಾರ್ಡಲ್ಲಿ ಏನಿಲ್ಲ, ಎಲ್ಲ ಹುಡುಗರಾಗ್ಲಿ ವಯಸ್ಸಾದವರಾಗ್ಲಿ ಎಲ್ಲ ಪ್ರತಿಯೊಬ್ರು ನಮಗೆ ಸಪೋರ್ಟ್ ಮಾಡೋರೆ. ಈಗ ವರ್ಗ ಮಾಮೂಲಿ ಸರ್ಗುರಲ್ಲೂ ಅಷ್ಟೇ, ನಾನು ಅಧ್ಯಕ್ಷ ಆದಾಗ್ಲೂ ಎಲ್ಲ ಕಡೆಯಿಂದನು ಪಾಸಿಟಿವ್ ಬಂದಿದೆ, ಪಾಸಿಟಿವ್ ಆಗಿ ತಗೊಂಡು ಎಲ್ಲ ಒಂದು ಒಳ್ಳೇದೇ ಬಯಸೋರೆ ನಮಗೆ, ನೆಗೆಟಿವ್ ಯಾರೂ ಇದು ತಗೊಂಡಿಲ್ಲ, ಪಾಸಿಟಿವ್ ಆಗಿ ತಗೊಂಡು ಎಲ್ಲ ಮಾಡಿದ್ದಾರೆ. ಸರ್, ಈಗ ಮನೆ ಹತ್ರ ಬಂದು ಒಂದು ನೀರು ಬಿಡದೇ ಇದ್ದಾಗಲೇ ಆಗಲಿ, ಒಂದು ಚರಂಡಿ ಕ್ಲೀನ್ ಮಾಡ್ದೇ ಇದ್ದಾಗಲಿ, ಬೀದಿ ಕಸ ಗುಡಿಸ್ದೇ ಇದ್ದಾಗಲೇ ಆಗಲಿ, ಒಂದು ಕರೆಂಟ್ ಇಲ್ಲದೇ ಇದ್ದಾಗ ಏನೇ ಪ್ರಾಬ್ಲಮ್ ಆದಿದ್ರೂ ಒಂದು ಕಾಲ್ ಮಾಡ್ತಾರೆ, ಇಲ್ಲ ಮನೆ ಹತ್ರನೇ ಲೇಡೀಸ್ಗಳು ಬಂದು ನಮ್ಗಿಂಥ ಪ್ರಾಬ್ಲಮ್ ಆಗಿದೆ ಮೇಡಮ್ ಬಂದು ಮಾಡಿಕೊಡಿ, ಇಲ್ಲ ಒಂದು ಕಾಲ್ ಮಾಡಿ ಅದು ಏನು ಅದಕ್ಕೆ ಏನು ವ್ಯವಸ್ಥೆ ಇದೆ ಅದು ಮಾಡಿಕೊಡಿ ಅಂತ ಎಷ್ಟೊತ್ತಲ್ಲಿ ಹೇಳಿದ್ರು ಸರ್ ನಾವು ಮಾಡ್ಕೊಡೋಕ್ಕೆ ಸಿದ್ಧ ಆಗಿದ್ದೀವಿ.
1: ಮೇಡಮ್, ಈಗ ಪ್ರಸ್ತುತ ತಾವು ಸರಗೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದೀರಾ, ಮುಂದಿನ ದಿನಗಳಲ್ಲಿ ತಾವು ಸರಗೂರು ಪಟ್ಟಣ ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಏನೆಲ್ಲ ಅಭಿವೃದ್ಧಿಗಳ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ಇವಾಗ ಅದೇನೆ ನಾವು ಈ ಮುಂದಿನ ಇದರಲ್ಲಿ ಒಳಚರಂಡಿಗಳ ವ್ಯವಸ್ಥೆ ಮಾಡಬೇಕು ಬಂದಿದೆ, ಅದನ್ನ ನಾವು ಅವಧಿಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡಿಕೊಡ್ತೀವಿ. ಇನ್ನೂ ಇದು ನಗರ ಉತ್ಪನ್ನದಲ್ಲಿ ಏನೇನು ಬರುತ್ತೆ ಹೆಲ್ಪ್ ಅದನ್ನೆಲ್ಲ ನಾವು ಮಾಡಿಕೊಡೋಕ್ಕೆ ಸಿದ್ಧವಾಗಿದ್ದೀವಿ ಸರ್.
1: ಮೇಡಮ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಸರಗೂರಿನ ಒಂದು ಸಾರ್ವಜನಿಕರಿಗೆ ಏನಾದರೂ ಒಂದು ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
0: ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಖುಷಿಯಾಯಿತು, ಒಳ್ಳೆ ಥರದಲ್ಲಿ ಜನಗಳಿಗೆ ಒಳ್ಳೆ ಜನಧ್ವನಿ ಪ್ರಚಾರವಾಗ್ತಿದೆ, ತುಂಬ ಖುಷಿಯಾಯಿತು.
1: ಇಲ್ಲಿಯವರೆಗೂ ತಮ್ಮ ವಾರ್ಡಿನ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್.
0: ಧನ್ಯವಾದ.
1: ಇಂದು ನಾವು ಸರಗೂರು ಪಟ್ಟಣದ 2ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಹಾಗೂ ಸರಗೂರು ಪಟ್ಟಣ ಪಂಚಾಯಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವ ಚೈತ್ರ ಸ್ವಾಮಿರವರಿಂದ ಅವರ ವಾರ್ಡಿನ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ವಾರ್ಡಿನ ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 2ನೇ ವಾರ್ಡಿನ ಸ್ಥಿತಿಗತಿ, ಅಭಿವೃದ್ಧಿ ಹಾಗೂ ಪ್ರಸ್ತುತ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರಗೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ 2ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಚೈತ್ರಾ ಸ್ವಾಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760299921.
0: ಧನ್ಯವಾದಗಳು.
2: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಕೊನೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು.
1: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಣಗ, ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಣಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
0: ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮತದಾರರ ದಿನದ ಇತಿಹಾಸ, ಹಿನ್ನೆಲೆ ಹಾಗೂ ಆಚರಣೆ ಕುರಿತು ಯಶರಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಡುವ ಕಾರ್ಯಕ್ರಮ.
4: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
5: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
4: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
5: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
4: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
4: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
6: ಆತ್ಮೀಯ ಕೇಳುವರಿಗೆ ನಮಸ್ಕಾರ, ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ನಮ್ಮ ನೆಮ್ಮದಿಯ ಬದುಕಿನ ರಕ್ಷಾ ಕವಚ. ಗೊಂದಲಗಳಿಗೆ ತೆರೆ ಎಳೆಯಲು, ನ್ಯಾಯದ ಹಾದಿ ತೋರಿಸಲು ಇಂದು ನಿಮ್ಮ ಮುಂದೆ ಬಂದಿದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕಾನೂನು ಸಲಹೆ. ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚಿಸಲಿರುವ ವಿಷಯ ರಾಷ್ಟ್ರೀಯ ಮತದಾರರ ದಿನದ ಕುರಿತು. ಈ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ವಕೀಲರಾಗಿರುವ HD ಕೋಟೆಯ ಶ್ರೀಯುತ ಮಹೇಶ್ ಕುಮಾರ್ BN ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮ

0: ಸಂಕ್ಷಿಪ್ತವಾಗಿ ತಮಗೆ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್.
1: ಎಲ್ಲರಿಗೂ ನಮಸ್ಕಾರ
0: ಸರ್. ಮೊದಲನೆಯದಾಗಿ ಈ ಒಂದು ರಾಷ್ಟ್ರೀಯ ಮತದಾರರ ದಿನದ ಹಿನ್ನೆಲೆಯನ್ನು, ಈ ಒಂದು ರಾಷ್ಟ್ರೀಯ ಮತದಾರರ ದಿನವನ್ನ ಆಚರಣೆ ಮಾಡುವುದರ ಉದ್ದೇಶವೇನು, ಅದರ ಒಂದು ಕಾನೂನಿನ ಅಂಶಗಳೇನು, ಅದರ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋದಾದ್ರೆ.
1: ನೋಡಿ, ಇದನ್ನ ನಾವು ಏನು ರಾಷ್ಟ್ರೀಯ ಮತದಾನದ ದಿನದ ಬಗ್ಗೆ ತಿಳ್ಕೊಳ್ಳೋಣ. ಭಾರತದಲ್ಲಿ ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸ್ತಾರೆ. ಪ್ರತಿಯೊಬ್ಬ ಹರಿಗ ನಾಗರಿಕರಿಗೆ ಮತದಾನದ ಹಕ್ಕಿನ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಚುನಾವಣೆ ಪ್ರಕ್ರಿಯೆಯಲ್ಲಿ ಯುವ ಜನರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಮತ್ತು ಪ್ರಜಾಪ್ರಭುತ್ವವನ್ನು ಬಲಪಡಿಸುವುದು ಇದರ ಮುಖ್ಯ ಉದ್ದೇಶ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ ಎನ್ನುವುದು ಪ್ರಜೆಗಳ ಅತ್ಯಂತ ಪ್ರಬಲವಾದ ಅಸ್ತ್ರವಾಗಿದೆ. ದೇಶದ ಆಡಳಿತವನ್ನು ನಡೆಸುವಂಥ ನಾಯಕರನ್ನು ಆಯ್ಕೆ ಮಾಡುವ ಪರಮಾಧಿಕಾರ ಇರುವುದು ಮತದಾರರ ಕೈಯಲ್ಲಿಯೇ ಆಗಿದೆ. ಈ ಮಹತ್ವದ ಹಕ್ಕಿನ ಬಗ್ಗೆ ಜನಸಾಮಾನ್ಯರಲ್ಲಿ, ವಿಶೇಷವಾಗಿ ಯುವಕರಲ್ಲಿ ಜಾಗೃತಿ ಮೂಡಿಸಲು ಭಾರತ ಸರ್ಕಾರ ಮತ್ತು ಚುನಾವಣಾ ಆಯೋಗವು ಪ್ರತಿ ವರ್ಷ ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನಾಗಿ ಆಚರಿಸಿಕೊಂಡು ಬರುತ್ತಾರೆ. ಈ ನಮ್ಮ ಈ ಮತದಾನದ ದಿನಾಚರಣೆ ಬರುವ ಇತಿಹಾಸ ಮತ್ತು ಹಿನ್ನೆಲೆಯನ್ನು ನಾವು ಒಂದ್ಸತಿ ನೋಡೋಣ. ಅಂದರೆ ಲೈನಲ್ಲಿ ಹೇಳ್ತೀನಿ. ಭಾರತದಲ್ಲಿ ಸ್ವತಂತ್ರ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸಲು 1950ರ ಜನವರಿ 25ರಂದು ಭಾರತೀಯ ಚುನಾವಣೆ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇದನ್ನು ನಾವು ಸ್ಥಾಪನೆ ಮಾಡಲಾಯಿತು.
2: ಈ ಐತಿಹಾಸಿಕ ದಿನದ ನೆನಪಿಗಾಗಿ ಮತ್ತು ಚುನಾವಣಾ ಆಯೋಗದ ಸಂಸ್ಥಾಪನಾ ದಿನವನ್ನು ಗುರುತಿಸಲು
1: ಮೊದಲ ಬಾರಿಗೆ 2011 ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲು ಅಂದಿನಿಂದ ಇಂದಿನವರೆಗೂ ಮುಂದೆನೂ ಸಹ ನಾವು ಪ್ರತಿ ವರ್ಷ ದೇಶಾದ್ಯಂತ ಈ ದಿನವನ್ನು ವಿಶೇಷವಾಗಿ ಆಚರಣೆಯನ್ನೇ ಮಾಡಿ. ಈ ನಮ್ಮ ರಾಷ್ಟ್ರೀಯ ಮತದಾರರ ದಿನದ ಮಹತ್ವ ಏನು, ಏನಿರ್ಬೋದು? ಮತದಾರರ ನೋಂದಣಿ, ಪ್ರತಿ ವರ್ಷ ಹೊಸ ಹೊಸ ಮತದಾರರ ಸೇರ್ಪಡೆ, 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ಹೇಳಲಾಗುತ್ತೆ. ಯುವ ಮತದಾರರ ಪಾಲ್ಗೊಳ್ಳುವಿಕೆ ಪ್ರಜಾಪ್ರಭುತ್ವದ ಭವಿಷ್ಯ ಯುವಕರ ಕೈಯಲ್ಲಿದೆ. ಹೊಸ ಮತ್ತು ಯುವ ಮತದಾರರು ರಾಜಕೀಯ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಉತ್ತೇಜನ ಮಾಡಲಾಗುತ್ತೆ. ನೈತಿಕ ಮತದಾನ, ದಟ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತಿನ ಒಂದು ಹಂತದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ನೈತಿಕ ಮತದಾನ. ಯಾವುದೇ ಅಂಶಗಳಿಗೆ ಬಲಿಯಾಗದೆ, ಯಾವುದೇ ಜಾತಿ, ಯಾವುದೇ ಧರ್ಮ ಇವುಗಳನ್ನು ನಾವು ಗಣನೆ ತೆಗೆದುಕೊಳ್ಳದೆ, ಈ ಜಾತಿ ಧರ್ಮಗಳನ್ನ ಮೀರಿ ದೇಶದ ಅಭಿವೃದ್ಧಿಗಾಗಿ ದೇಶವನ್ನು ಒಂದು ಉತ್ತಮವಾದಂಥ ಅತ್ಯುತ್ತಮವಾದ ಮಟ್ಟಕ್ಕೆ ತರುವಲ್ಲಿ ಶ್ರಮಿಸುವ ಸಮರ್ಥ ನಾಯಕರನ್ನು ಆಯ್ಕೆ ಮಾಡುವ ಜವಾಬ್ದಾರಿಯನ್ನು ತಿಳಿಸುವುದು ನಮ್ಮ ಇದರಲ್ಲಿ ಈ ಮತದಾನದ ಅವಶ್ಯಕತೆ, ಅದರ ಜವಾಬ್ದಾರಿ ಎಷ್ಟಿದೆ ಅಂತ ಅಂದರೆ, ಮತದಾನ ಕೇವಲ ನಮ್ಮ ಹಕ್ಕು ಮಾತ್ರವಲ್ಲ, ಅದೊಂದು ಪವಿತ್ರ ಕರ್ತವ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದರ ರೈಟ್, ಮತ ಹಾಕುವುದು ನನ್ನ ಹಕ್ಕು, ಪವಿತ್ರ ಕರ್ತವ್ಯ. ಒಂದು ಉತ್ತಮ ಸರ್ಕಾರವನ್ನು ಆಯ್ಕೆ ಮಾಡಲು ನಮ್ಮದೊಂದು ಮತ ಅಂತ ಇದೆಯಲ್ಲ ವೋಟ್, ತುಂಬ ಅತ್ಯಂತ ನಿರ್ಣಾಯಕವಾಗಿರುತ್ತೆ. ನನ್ನ ಮತ ನನ್ನ ಭವಿಷ್ಯ ಎಂಬ ಪರಿಕಲ್ಪನೆಯೊಂದಿಗೆ ಪ್ರತಿಯೊಬ್ಬರು ಮತದಾನ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವವು ಸಾರ್ಥಕವಾಗುವುದು. ಅರ್ಹರಾಗಿದ್ದುಕೊಂಡು ಮತದಾನ ಮಾಡದಿರುವುದು ದೇಶದ ಪ್ರಗತಿಗೆ ಮಾಡುವ ಅನ್ಯಾಯದಂತೆಂದರೆ ನಾವು ತಪ್ಪಾಗಲಾರದು. ಸರ್ಕಾರದ ಮತ್ತು ಆಯೋಗದ ಉಪಕ್ರಮಗಳು, ಚುನಾವಣಾ ಆಯೋಗವು ಮತದಾನ ಪ್ರಮಾಣ ಪತ್ರವನ್ನು ಹೆಚ್ಚಿಸಲು SBEP ನಂತಹ ಹಲವಾರು ಶೈಕ್ಷಣಿಕ ಮತ್ತು ಜಾಗೃತಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುತ್ತಿದೆ. ಅದಲ್ಲದೆ ಮತದಾರರ ಅನುಕೂಲಕ್ಕಾಗಿ ಸ್ವಿಗ್ಲಿನಂತಹ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಪರಿಚಯಿಸಲಾಗಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಲು, ತಿದ್ದುಪಡಿ ಮಾಡಲು ಆಯೋಗವು ಆನ್ಲೈನ್ ಸೇವೆಗಳನ್ನು ಸಹ ಒದಗಿಸಿದೆ. ರಾಷ್ಟ್ರೀಯ ಮತದಾರರ ದಿನಾಚರಣೆಯು ಕೇವಲ ಒಂದು ಆಚರಣೆ ಸೀಮಿತವಾಗಬಾರದು ಅನ್ನೋದು ಅದರ ಒಂದು ಅಭಿಪ್ರಾಯ. ಪ್ರತಿಯೊಬ್ಬ ಭಾರತೀಯನು ತನ್ನ ಮೌಲ್ಯವಾದ ಮತವನ್ನು ಚಲಾಯಿಸುವ ಮೂಲಕ ದೇಶದ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿಯುವಂಥ ಪ್ರತಿಜ್ಞೆ ಮಾಡಬೇಕು. ಯಾರೋ ಮತದಾರರು ಮತದಾನದಿಂದ ವಂಚಿತರಾಗಬಾರದು ಎಂಬ ಒಂದು ಉದ್ದೇಶದಿಂದ ಎಲ್ಲರೂ ಒಗ್ಗೂಡಿದಾಗ ಮಾತ್ರ ಈ ನಮ್ಮ ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಿರಲು ಸಾಧ್ಯ. ಅದಲ್ಲದೆ ನೋಡಿ, ಮೊದಲು ನಾವು ತಿಳ್ಕೋಬೇಕಾಗಿರೋದು ಮತದಾರ ಅಂದರೆ ಯಾರು. ಸಿಂಪಲ್ ಆಗಿ ಹೇಳಬೇಕೆಂದರೆ ಒಬ್ಬ ಮತದಾರ ಅಂತ ಅಂದರೆ ನಮ್ಮ ದೇಶದ ಭವಿಷ್ಯ ನಿರ್ಧರಿಸೋ ಜನ, ನಮ್ಮ ದೇಶದ ಭವಿಷ್ಯ ನಿರ್ಧರಿಸೋ ಸಾಧನ. ಮತದಾರ ಆಗೋಕ್ಕೆ

0: ಅರ್ಹತೆಗಳಿರ್ಬೇಕು.
1: ಮೊದಲನೇದಾಗಿ 18 ವರ್ಷ ತುಂಬಿರಬೇಕು, ಭಾರತದ ಪ್ರಜೆಯಾಗಿರಬೇಕು. ಒಬ್ಬ ವ್ಯಕ್ತಿ ಎಲ್ಲಿ ವಾಸ ಇರ್ತಾನೋ ಆ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಅವನ ಹೆಸರಿರಬೇಕು. ಮತದಾರನ ಕೆಲಸ ಏನು, ಏನು ಮಾಡ್ತಾನೆ ಅಂತಂದರೆ MLA MP ಕಾರ್ಪೊರೇಟರ್. ಯಾರು ನಮ್ಮನ್ನು ಆಳಬೇಕು ಅಂತ ಬ್ಯಾಲೆಟ್ ಅಥವಾ EVMನಲ್ಲಿ ಬಟನ್ ಒತ್ತಿ ನಿರ್ಧರಿಸ್ತಾನೆ ಅವನೇ ಮತದಾರ. ಮತದಾರ ಅಂತಂದರೆ ಗೊತ್ತಾಯ್ತಾ, ಒಬ್ಬ ಮತದಾರನಿಗಿರುವಂಥ ಪವರ್ ತುಂಬ ದೊಡ್ಡ ಮಟ್ಟ. ನೋಡಿ, ಯಾರು ಮತ ಚಲಾಯಿಸ್ಬೋದು? ದೇಶದ, ನಮ್ಮ ದೇಶದ ಯಾವುದೇ ನಾಗರಿಕ, ಯಾವುದೇ ಜಾತಿ, ಲಿಂಗ, ಧರ್ಮ, ಹುಟ್ಟು, ಸಾಮಾಜಿಕ ಸ್ಥಾನಮಾನ ಮಾಡದೆ 18 ವರ್ಷ ತುಂಬಿದ ಎಲ್ಲ ವಯಸ್ಕರು ಸಂವಿಧಾನದ ಮತ ಚಲಾಯಿಸಬೇಕನ್ನು ಕೊಟ್ಟಿದೆ. ಚುನಾವಣೆ ಮತ್ತು ಮತದಾನ ಒಂದೇ ನಾಣ್ಯದ ಎರಡು ಮುಖಗಳಿದ್ದ. ನೋಡಿ, ಚುನಾವಣೆ ಮತ್ತು ಮತದಾನ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಚುನಾವಣೆ ಗುಪ್ತ ಮತದಾನದ ಮೂಲಕ ನಡೆಯುತ್ತದೆ. ಗುಪ್ತ ಮತದಾನದಿಂದ ಯಾವುದೇ ಭಯವಿಲ್ಲದೆ ತನಗಿಷ್ಟ ಬಂದವರಿಗೆ ಒಬ್ಬ ಮತದಾರ ಮತ ಚಲಾಯಿಸ್ತಾರೆ. ಆದರೆ ಇತ್ತೀಚೆಗೆ ನಾವು ನೋಡ್ಬೋದು, ಅದನ್ನು ಹೇಳೋದಕ್ಕೂ ನಮಗೆ ಅಸಹ್ಯ ಆಗುತ್ತೆ. ಹಣ, ಹೆಂಡ ಮತ್ತಿತರ ಅಮೀಸಗಳಿಗೆ ತನ್ನ ಗುಪ್ತ ಮತವನ್ನು ನಮ್ಮ ನಾವುಗಳು ಇವತ್ತು ತಮ್ಮ ಹಕ್ಕನ್ನು ಬಹಿರಂಗಗೊಳಿಸಿ ನಮ್ಮ ಮತನ್ನು ಮರ್ಕತ್ತೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೆಕ್ಸ್ಟು ಈ ಒಂದ್ರ ಬಗ್ಗೆ ಮಾತಾಡಕ್ಕೆ ಬಂದರೆ, ಚುನಾವಣೆ ವಿಧಾನ ಹೀಗಿರುತ್ತೆ ಅಂತಂದರೆ, ನೋಡಿ, ಪ್ರತ್ಯಕ್ಷ ವಿಧಾನ ಮತ್ತು ಪರೋಕ್ಷ ವಿಧಾನ. ಚುನಾವಣೆಯ ವಿಧಾನ ಎರಡಿರುತ್ತೆ, ಒಂದು ಪ್ರತ್ಯಕ್ಷ ವಿಧಾನ ಮತ್ತೊಂದು ಪರೋಕ್ಷ ವಿಧಾನ. ಪ್ರತ್ಯಕ್ಷ ವಿಧಾನ ಅಂತಂದರೆ ನೇರವಾಗಿ ಸಾರ್ವತ್ರಿಕ ಮತದಾನದ ಮೂಲಕ ಮತ ಪಡೆದು ಆಯ್ಕೆಯಾಗುವುದೇ ಪ್ರತ್ಯಕ್ಷ ಮತದಾನ. ಉದಾಹರಣೆಗೆ ಪಂಚಾಯತ್ ಸದಸ್ಯರು, ಶಾಸಕರು ಮತ್ತು ಸಂಸದರು ಇತ್ಯಾದಿ. ನೇರವಾಗಿ ನಾವು ಸಾರ್ವತ್ರಿಕ ಮತದಾನವನ್ನು ಪಡೆದು ಅದರ ಮೂಲಕ ನಾವು ಆಯ್ಕೆಯಾಗೋದನ್ನು ನಾವು ಪ್ರತ್ಯಕ್ಷ ವಿಧಾನ ಅಂತ ಹೇಳಿ ನಾವು ಕರಿತೀವಿ. ಸೊ ನೆಕ್ಸ್ಟ್ ಬಂದು ಪರೋಕ್ಷ ವಿಧಾನ. ಸಾರ್ವತ್ರಿಕ ಚುನಾವಣೆ ನಡೆಯದೆ ಜನರಿಂದ ಆಯ್ಕೆಯಾದ ನಾಯಕರಿಂದ ಆಯ್ಕೆಯಾಗುವ ವಿಧಾನವೇ ಪರೋಕ್ಷ ವಿಧಾನ. ಸಾರ್ವತ್ರಿಕ ಚುನಾವಣೆಗಳು ನಡೆಯದೆ ಜನರಿಂದ ಆಯ್ಕೆಯಾದ ನಾಯಕರಿಂದ ಆಯ್ಕೆಯಾಗುವ ವಿಧಾನವೇ ಪರೋಕ್ಷ ವಿಧಾನ. ಇದರಲ್ಲಿ ಯಾರು ಬರ್ತಾರೆ ಅಂದರೆ ವಿಧಾನ ಪರಿಷತ್ ಸದಸ್ಯರುಗಳು, ರಾಜ್ಯಸಭಾ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಇತ್ಯಾದಿಗಳು ಬರ್ತಾರೆ. ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂತಂದರೆ, ನಮ್ಮ ಮತದಾನ ಪ್ರಾಮುಖ್ಯತೆ ಎಷ್ಟಿದೆ ಅಂತ ಅಂದರೆ, ಒಬ್ಬ ಮತದಾನದ ಮೂಲಕ ಅಥವಾ ಒಂದು ಮತದಾನದ ಮೂಲಕ ಆಡಳಿತದ ಚುಕ್ಕಾಣಿ ಹಿಡಿಯುವಂಥ ಪ್ರಜಾಪ್ರತಿನಿಧಿಗಳೇನು, ಪ್ರಜಾಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ಒಂದು ಸಮರ್ಥ ಇದೆ. ಜನರಿಗೆ ತಮಗೆ ಇಷ್ಟವಾದಂಥ ನಾಯಕರನ್ನು ಆಯ್ಕೆ ಮಾಡುವ ಅಧಿಕಾರ ಇದೆ. ಜನಾಭಿಪ್ರಾಯದ ಮೂಲಕ ಸರ್ಕಾರವನ್ನು ಜಾರಿಗೆ ತರಲು ಇದು ಸಹಾಯವಾಗುತ್ತೆ. ಪ್ರಜೆಗಳು ಸರ್ಕಾರವನ್ನು ನಿಯಂತ್ರಿಸುತ್ತಾರೆ ಎಂದು ಸಮರ್ಥಿಸುತ್ತದೆ ಈ ಒಂದು ಮತದಾನ. ಮತ್ತು ಕೆಲವೊಂದು ಈ ಒಂದು ಸರ್ಕಾರದ ಬದ್ಧತೆಗಳನ್ನು ನಿರ್ಣಯಿಸುವುದಕ್ಕೆ ಇದೊಂದು ಮಾನದಂಡವಾಗಿದೆ. ರಾಷ್ಟ್ರದ ಭವಿಷ್ಯ ನಿರ್ಮಾಣ ಮಾಡಲು ಸ್ವಂತ ಒಂದು ಸಿಗುವ ಒಂದು ಉತ್ತಮವಾದಂಥ ಅವಕಾಶ. ನಮ್ಮ ರಾಷ್ಟ್ರನ, ನಮ್ಮ ದೇಶನ, ನಾವಿರುವಂಥ ಪ್ರದೇಶಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಪ್ರತಿಯೊಬ್ಬ ಮತದಾರರಿಗೆ ಸಿಗುವಂಥ ಒಂದು ಉತ್ತಮವಾದಂಥ ಅವಕಾಶ. ಸರ್ಕಾರಗಳು ಜವಾಬ್ದಾರಿತವಾಗಿ ಕಾರ್ಯನಿರ್ವಹಿಸಲು ಮತದಾನ ಪ್ರಕ್ರಿಯೆ ಅನ್ನೋದು ತುಂಬ ಎಚ್ಚರಿಕೆಯ ಗಂಟೆಯಾಗಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ಬೋದು, ನಮ್ಮ ಮತದಾರರು ಮಾಡುವಂಥ ತಪ್ಪುಗಳು ಯಾವ್ಯಾವು, ನಾವೇನು ಪದೇ ಪದೇ ಹೇಳಬೇಕಾಗಿಲ್ಲ, ಒತ್ತಿ, ಹಣ ಮತ್ತು ಕುಡಿತ, ಹೆಂಡ, ಉಡುಗೊರೆ, ಮತ್ತಿತರ ಅಂಶಕ್ಕೆ ನಾವು ಸಮರ್ಥ ಮತ್ತು ಅರ್ಹ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡೋದ್ರಲ್ಲಿ ದಾರಿ ತಪ್ತಾ ಇದ್ದೀವಿ. ಕೆಲವೊಂದು ಸುಳ್ಳು ಆಶ್ವಾಸನೆಗಳನ್ನು ಅತಿಯಾಗಿ ನಂಬುತ್ತಿರುತ್ತೀನಿ. ಸಮಾಜದ ಹಿತ ಮರೆತು ಸ್ವಾರ್ಥಿಗಳಾಗಿ ಚಿಂತೆ ಮಾಡ್ತಾ ಇದ್ದೀವಿ. ಅನ್ಎಜುಕೇಟೆಡ್ ವೋಟರ್ಸ್, ಅನಕ್ಷರಸ್ಥ ಮತದಾರರ ಅಭ್ಯರ್ಥಿಯ ಪೂರ್ವಪರ ತಿಳಿಯದೆ ಮತ ಚಲಾಯಿಸ್ತಿದೆ. ಪ್ರಜ್ಞಾವಂತ ಮತದಾರರ ಸಮಾಜ ವಿರೋಧಿ ಆಲೋಚನೆಗಳು ಬೆಳೆಸಿಕೊಳ್ಳುತ್ತಿರುವುದು ಹಾಗೂ ಸ್ವಾರ್ಥ ಮತ್ತು ಅಧಿಕಾರದ ಹೆಚ್ಚಿಸಿಕೊಂಡಿರುವುದು. ನಕಲಿ ಮತದಾನ ನಡೆಯುವುದು ತಡೆಯುವಲ್ಲಿ ನಿರಾಸಕ್ತಿ ತೋರುತ್ತಿರುವ ಮತದಾನ. ಎಷ್ಟೋ ಜನಗಳಿಗೆ ನಕಲಿ ಮತದಾನ ನಡೀತಾ ಇರುತ್ತೆ ಅಂತ ಗೊತ್ತಿರುತ್ತದೆ, ಆದರೂ ಅದಕ್ಕೆ ಸಂಬಂಧಪಟ್ಟಾಗಿ ಯಾವುದನ್ನು ಸಹ ತಡೆಯಲು ಪ್ರಯತ್ನ ಮಾಡದೇ ಇರುವುದು ಸಹ ಮತದಾರನ ತಪ್ಪು. ಈ ಒಂದು ವ್ಯವಸ್ಥೆಗೆ ಬೇಸತ್ತು ಮತದಾನದಲ್ಲಿ ಅನಾಸಕ್ತಿ ತೋರುತ್ತಿರುವಂಥ ಯುವ ಜನಾಂಗ

0: ಅಂದರೆ ನಾವು ಯುವಕರು ಈ ವ್ಯವಸ್ಥೆಯ ಮತದಾನದಲ್ಲಿ ನಾವು ಓ ಈ ಥರ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಿರ್ತದೆ ಯುವಕರಿಗೆ. ಆದರೂ ನಾವೇನು ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಆಸಕ್ತಿನೇ ವಹಿಸೋದಿಲ್ಲ. ನಮ್ಗೆ ಯಾಕೆ ಅಂತ ಹೇಳಿ ನಮ್ಮ ಪಾಡಿನೋ ಕುಂತಿರ್ತೀವಿ. ರೈಟ್, ಚುನಾವಣಾ ದಿನ ಸಾರ್ವಜನಿಕ ರಜೆ ಇರುವುದರಿಂದ ಮತದಾನ ಮಾಡುವುದು ಬಿಟ್ಟು ಮೋಜು ಮಸ್ತಿಗಾಗಿ ಪ್ರವಾಸ ಹೊರಡುತ್ತಿರುವಂಥ ಎಜುಕೇಟೆಡ್ ಪೀಪಲ್ಸ್, ಇವತ್ತು ಚುನಾವಣೆ ನಡೀಬೇಕು, ಸರ್ಕಾರ ರಜೆ ಘೋಷಣೆ ಮಾಡಿದೆ, ಆದರೆ ನಮ್ಮ ಕರ್ತವ್ಯ ಆ ದಿನ ವೋಟಿಂಗ್ ಮಾಡುವಂಥದ್ದು. ನಮ್ಮ ದೇಶನ ಅಭಿವೃದ್ಧಿಗೊಳಿಸೋಕ್ಕೋಸ್ಕರ ಪರ್ಫೆಕ್ಟ್ ಪರ್ಸನ್ನ ಸೆಲೆಕ್ಟ್ ಮಾಡುವಂಥ ಒಂದು ಸಮಯ. ಅದೇ ನಾವುಗಳೇನು ಮಾಡ್ತೀವಿ, ಆ ದಿನ ಟ್ರಿಪ್ ಹೋಗೋದು, ಎಜುಕೇಟೆಡ್ ಪೀಪಲ್ಸ್ಗಳು ಮಾಡುವಂಥ ಇತ್ತೀಚಿನ ಕೆಲಸಗಳು ಆರಾಮಾಗಿ ಹೋಗಿ ಎಂಜಾಯ್ ಮಾಡೋದು. ಸೊ ಅದಕ್ಕೆ ಬೇರೆ ಬೇರೆ ದಿನಗಳಿದನ್ನು ಆಯ್ಕೆ ಮಾಡಿಕೊಂಡು ಮತದಾನದ ದಿನ ನಾವು ಆದಷ್ಟು ನಮ್ಮ ದೇಶದ ಅಭಿವೃದ್ಧಿಗಾಗಿ ಮತ ಚಲಾಯಿಸೋದು ಸರಿ ಅಂತ ಹೇಳ್ಬೋದು. ಮತದಾನದ ಏನು ಮತದಾರ ಇದನ್ನ ಅದರ ಜವಾಬ್ದಾರಿ ಹೇಗಿರ್ಬೇಕು ಅಂತಂದರೆ, ಮತದಾನ ಮಾಡೋದು ನನ್ನ ಹಕ್ಕು ಅಂತ ಹೇಳ್ತೇನೆ. ಆ ಹಕ್ಕು ಅನ್ನೋದನ್ನು ಹಬ್ಬದಂತೆ ಸಂಭ್ರಮಿಸಬೇಕು ಮತದಾರ. ನಾನು ಅರ್ಹ ವ್ಯಕ್ತಿಗೆ ಮತಬಂದು ಚಲಾಯಿಸಬೇಕು, ಆ ದಿನ ಬೇಕು ಅಂತ ಹೇಳಿಯೇ ಹಬ್ಬ ಅಂತ ಹೇಳಿ ಅವನು ಖುಷಿ ಪಡಬೇಕು. ಆದರೆ ಮತದಾರರ ದಿನ ಆ ದಿನ ಏನಾಗುತ್ತೆ ಅಂದರೆ ಕುರುಕರಿಗೆ ಹಬ್ಬ ಆಗುತ್ತೆ. ಸೊ ಜಸ್ಟ್ ಇದು ವಾಸ್ತವ, ಯಾವುದೇ ಒಂದು ಕಳ್ಳದಾರಿ ಅಂದರೆ ಹಣ ಹೆಂಡ ಇನ್ನಿತರಗಳಿಗೆ ದೂರ ನಿಂತು ಮತ ಚಲಾಯಿಸಲು ನಾವು ಸಿದ್ಧರಾಗಬೇಕು. ಪ್ರತಿಯೊಬ್ಬ ಪ್ರಜೆಯೂ ಮತದಾನ ಮಾಡಬೇಕು, ದಟ್ ಇಸ್ ಕಂಪಲ್ಸರಿ ಫಸ್ಟ್ ಆ್ಯಂಡ್ ಸುಡ್. ಪ್ರತಿಯೊಬ್ಬರಿಗೂ ಮತದಾನ ಮಾಡಲು ಪ್ರೋತ್ಸಾಹ ನೀಡಬೇಕು. ದೇಶದ ಭವಿಷ್ಯದ ದೃಷ್ಟಿಯಿಂದ ನಾವು ಮತದಾನ ಅವಶ್ಯಕತೆ ತುಂಬ ಇರುತ್ತೆ ಅಂತ ನಾವು ಹುರ್ತ್ಕೋಬೇಕು. ಒಬ್ಬ ಅಭ್ಯರ್ಥಿಯ ಗುಣ, ಅವರ ನಡತೆ, ಅವರ ಸಾಮಾಜಿಕ ಪದ್ಧತಿಗಳನ್ನು ಆಧರಿಸಿ ನಾವು ಮತ ನೀಡಬೇಕು. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತ. ಇಲ್ಲಿ ಪ್ರಜೆಯ ಪ್ರಭು ಹಣಬಲ ತೋಳುಬಲ ಜಾತಿ ಬಲಗಳ ಮೂಲಕ ನಡೀತಾ ಇರುವುದರಿಂದ ರಾಜಕೀಯ ನಾಯಕರು ಇವುಗಳ ಮೂಲಕ ಪ್ರಭಾವಿಗಳಾಗುತ್ತಾರೆ. ಇದರಿಂದ ಪ್ರಾಮಾಣಿಕ ರಾಜಕಾರಣಿಗಳು ಮೂಲೆ ಗುಂಪಾಗ್ತಿದ್ದಾರೆ. ಮತಪತ್ರವು ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಅಂತ ಹೇಳಿ ಅಬ್ರಹಾಮ್ ಲಿಂಕನ್ ಅವರು ಹೇಳಿದ್ದಾರೆ. ನಾವೊಂದು ಮತಪತ್ರಕ್ಕೆ ಮತ ಹಾಕ್ತೀವಲ್ಲ, ಅದು ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಅಂತ ಹೇಳ್ತಾರೆ ಅಂತಂದರೆ ಎಷ್ಟು ನೋಡಿ ಮೈ ಜುಮ್ ಅನಿಸುತ್ತೆ. ಆ ಒಂದು ಅಬ್ರಹಾಮ್ ಲಿಂಕನ್ ಅವರು ಹೇಳಿರೋ ಪದಗಳು ಈಗ ಅನಿಸುತ್ತೆ. ಅದರಿಂದಾಗಿ ನಾನು ಹೇಳೋದಿಷ್ಟೇ, ಈ ಒಂದು ದಿನ ಇವನ್ನ ನಾವು ಯುಟಿಲೈಸ್ ಮಾಡಿಕೊಂಡು ಪ್ರತಿಯೊಬ್ಬರು ಮತ ಚಲಾಯಿಸಿ ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ನಮ್ಮ ದೇಶನ ಒಂದು ಮುಂದಿನ ಪೀಳಿಗೆಗೆ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದ ಹಂತಕ್ಕೆ ತರುವಲ್ಲಿ ನಾವುಗಳು ಯಶಸ್ವಿಯಾಗಬೇಕು ಅಂತ ಹೇಳ್ತಾ ಈ ಒಂದು ರಾಷ್ಟ್ರೀಯ ಮತದಾನದ ಬಗ್ಗೆ ನಾನು ಅರಿವು ನೀಡ್ತಾ ಇದ್ದೀನಿ.
1: ಸರ್, ತಾವು ಇಷ್ಟು ಸಮಯದವರೆಗೆ ಈ ಒಂದು ರಾಷ್ಟ್ರೀಯ ಮತದಾರರ ದಿನದ ಕುರಿತು ನಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ, ನಿಮ್ಮ ಒಂದು ಬಿಡುವಿಲ್ಲದ ಸಮಯದ ನಡುವೆಯೂ ಸಹ ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇಷ್ಟೊಂದು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಕೇಳುವರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಕಾನೂನಿನ ಅರಿವೇ ಸಂಕಷ್ಟಗಳಿಗೆ ಪರಿಹಾರ. ಇಂದಿನ ಮಾಹಿತಿಯು ನಿಮ್ಮ ಬದುಕಿನ ಯಾವುದೋ ಒಂದು ಸಮಸ್ಯೆಗೆ ದಾರಿದೀಪವಾಗಲಿದೆ ಎಂಬ ನಂಬಿಕೆ ನಮಗಿದೆ. ಹಕ್ಕುಗಳನ್ನು ತಿಳಿಯಿರಿ, ಜವಾಬ್ದಾರಿಯುತ ನಾಗರಿಕರಾಗಿರಿ. ಮತ್ತೆ ಭೇಟಿಯಾಗೋಣ ಕಾನೂನು ಸಲಹೆಯ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
2: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
3: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
2: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
3: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
2: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ

0: 20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ.
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮತದಾರ ದಿನದ ಇತಿಹಾಸ, ಹಿನ್ನೆಲೆ ಹಾಗೂ ಆಚರಣೆಯ ಕುರಿತು ಹೆಚ್ಚರಿಕೋಟೆಯ ವಕೀಲರಾದ ಶ್ರೀಯುತ ಮಹೇಶ್ ಕುಮಾರ್ BN ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನೀಸ್ 55 ರೂಪಾಯಿ, ಪೆನ್ಸಿಲ್ ಬೀನೀಸ್ 60 ರೂಪಾಯಿ, ಮೆಣಸಿನಕಾಯಿ 15 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 5 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 20 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 17 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 14

6 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739071311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739071311
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆಯೇ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ

ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 10/7/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 968 66 66 318. ಧನ್ಯವಾದಗಳು.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಸುಮಧುರ ಭಾವಗೀತೆಗಳನ್ನು ಒಳಗೊಂಡ ಭಾವಸಿಂಚನ ಕಾರ್ಯಕ್ರಮ.

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳು ಬಿತ್ತರಗೊಂಡವು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನು.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಶೇಷವನ್ನ ನೋಡುವುದಾದರೆ ಲಾರ್ಡ್ ವೆಲ್ಲೆಸ್ಲಿಯಿಂದ ಪೋರ್ಟ್ ವಿಲಿಯಂ ಕಾಲೇಜು ಸ್ಥಾಪನೆ. ಪೋರ್ಟ್ ವಿಲಿಯಂ ಕಾಲೇಜು ಎಂದು ಕರೆಯಲ್ಪಡುವುದು ಓರಿಯೆಂಟಲ್ ಅಧ್ಯಯನಗಳ ಅಕಾಡೆಮಿ ಮತ್ತು ಕಲಿಕೆಯ ಕೇಂದ್ರವಾಗಿದೆ. ಇದನ್ನು 18 ಆಗಸ್ಟ್ 1880 ಬ್ರಿಟಿಷ್ ಈಸ್ಟ್ ಇಂಡಿಯಾದ ಗವರ್ನರ್ ಜನರಲ್ ಆದ ಲಾರ್ಡ್ ವೆಲ್ಲೆಸ್ಲಿ ಸ್ಥಾಪಿಸಿದರು. ಇದು ಕಲ್ಕತ್ತಾದ ಪೋರ್ಟ್ ವಿಲಿಯಂ ಸಂಕೀರ್ಣದಲ್ಲಿದೆ. ಯುರೋಪಿಯನ್ ಆಡಳಿತಗಾರರಿಗೆ ತರಬೇತಿ ನೀಡಲು ವೆಲ್ಲೆಸ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಪ್ರಾರಂಭಿಸಿದರು. ಸೆರಿಂಗಾ ಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ವಿರುದ್ಧದ ವಿಜಯದ ಮೊದಲ ವಾರ್ಷಿಕೋತ್ಸವದ ಸ್ಮರಣಾರ್ಥವಾಗಿ ಅವರು ಪ್ರತಿಪಾದಿಸಿದ ಶಾಸನವನ್ನು ಮೇ 4, 1800 ಹಿಂಬಾಲಿಸಿದರು. ಈ ಸಂಸ್ಥೆಯಲ್ಲಿ ಸಾವಿರಾರು ಪುಸ್ತಕಗಳನ್ನು ಸಂಸ್ಕೃತ, ಅರೇಬಿಕ್, ಪರ್ಷಿಯನ್, ಬಂಗಾಲಿ, ಹಿಂದಿ ಮತ್ತು ಉರ್ದುವಿನಿಂದ ಇಂಗ್ಲಿಷ್ಗೆ ಅನುವಾದಿಸಲಾಗಿದೆ. ಪೋರ್ಟ್ ವಿಲಿಯಂ ಕಾಲೇಜು ಬ್ರಿಟಿಷ್ ಅಧಿಕಾರಿಗಳಿಗೆ ಭಾರತೀಯ ಭಾಷೆಗಳಲ್ಲಿ ತರಬೇತಿ ನೀಡುವ ಗುರಿಯನ್ನು ಹೊಂದಿತ್ತು ಮತ್ತು ಈ ಪ್ರಕ್ರಿಯೆಯಲ್ಲಿ ಬಂಗಾಳಿ ಮತ್ತು ಉರ್ದು ಮುಂತಾದ ಭಾಷೆಗಳ ಬೆಳವಣಿಗೆಯನ್ನು ಉತ್ತೇಜಿಸಿತು. ಈ ಅವಧಿಯು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. 1815 ರಾಮ್ ಮೋಹನ್ ರಾಯ್ ರವರು ಕಲ್ಕತ್ತಾದಲ್ಲಿ ನೆಲೆಸಿದರು. ಇದನ್ನು ಅನೇಕ ಇತಿಹಾಸ

ಇತಿಹಾಸಕಾರರು ಬಂಗಾಳಿ ಪುನರ್ಜೀವನದ ಆರಂಭಿಕ ಹಂತವೆಂದು ಪರಿಗಣಿಸಿದ್ದಾರೆ. 1881ರಲ್ಲಿ ಕಲ್ಕತ್ತಾದ ಮದರಾಸ್ನ ಸ್ಥಾಪನೆ, 1784ರಲ್ಲಿ ಏಷ್ಯಾಟಿಕ್ ಸೊಸೈಟಿ ಮತ್ತು 1800ರಲ್ಲಿ ಪೋರ್ಟ್ ವಿಲಿಯಂ ಕಾಲೇಜು ಕೋಲ್ಕತ್ತಾದ ಬೌದ್ಧಿಕ ಕೇಂದ್ರವಾಗಿ ಹೊರಹೊಮ್ಮುವ ಮೊದಲ ಹಂತವನ್ನು ಪೂರ್ಣಗೊಳಿಸಿತು. ಏಷ್ಯನ್ ಭಾಷೆಗಳ ಬೋಧನೆ ಪ್ರಾಬಲ್ಯ, ಅರೇಬಿಕ್, ಉರ್ದು, ಪರ್ಷಿಯನ್, ಸಂಸ್ಕೃತ, ಬಂಗಾಳಿ, ನಂತರ ಮರಾಠಿ ಮತ್ತು ಚೀನಿ ಕೂಡ ಸೇರಿಸಲಾಯಿತು. ಕಾಲೇಜಿನ ಪ್ರತಿಯೊಂದು ವಿಭಾಗವು ಗಮನಾರ್ಹ ವಿದ್ವಾಂಸರಿಂದ ಸಿಬ್ಬಂದಿಯನ್ನ ಹೊಂದಿತು. ಪರ್ಷಿಯನ್ ವಿಭಾಗವು 1794ರಿಂದ ಈಸ್ಟ್ ಇಂಡಿಯಾ ಕಂಪನಿಯ ಸರ್ಕಾರಕ್ಕೆ ಪರ್ಷಿಯನ್ ಭಾಷಾಂತಕರಾದ ನೀಲ್ಸ್ ಬಿ ಸ್ಟೋನ್ ರವರ ನೇತೃತ್ವದಲ್ಲಿ ಗಮನಾರ್ಹ ವಿದ್ವಾಂಸರನ್ನ ಗುರುತಿಸಿ ವಿವಿಧ ಭಾಷೆಗಳಿಗೆ ನೇಮಿಸಲಾಯಿತು. ಆದರೆ ಕಲ್ಕತ್ತಾದಲ್ಲಿ ಬಂಗಾಳಿ ಭಾಷೆಯನ್ನ ಕಲ್ಪಿಸಲು ನೇಮಿಸಬಹುದಾದ ಸೂಕ್ತ ವ್ಯಕ್ತಿ ಇರಲಿಲ್ಲ. ಆ ದಿನಗಳಲ್ಲಿ ವಿದ್ವಾಂಸರು ಬ್ರಾಹ್ಮಣರು ಕೇವಲ ಸಂಸ್ಕೃತವನ್ನ ಕಲಿತರು. ಅದು ದೇವರ ಭಾಷೆ ಎಂದು ಪರಿಗಣಿಸಲ್ಪಟ್ಟಿದೆ ಮತ್ತು ಅವರು ಬಂಗಾಳಿ ಭಾಷೆಯನ್ನ ಅಧ್ಯಯನ ಮಾಡಲಿಲ್ಲ. ಸೆರಾಂಪೂರ್ನಲ್ಲಿ ಬ್ಯಾಪ್ಟಿಸ್ಟ್ ಮಿಷನ್ನಲ್ಲಿದ್ದ ಕ್ಯಾರಿಯನ್ನ ನೇಮಿಸಲು ಅಧಿಕಾರಿಗಳು ನಿರ್ಧರಿಸಿದರು. ಪ್ರತಿಯಾಗಿ ಅವರು ಮೃತ್ಯುಂಜಯ ವಿದ್ಯಾಕಲಂ ಅವರನ್ನು ಮುಖ್ಯ ಪಂಡಿತರಾಗಿ, ರಾಮನಾಥ ಬಚಸ್ಮೃತಿಯವರನ್ನು ಎರಡನೇ ಪಂಡಿತರಾಗಿ ಮತ್ತು ರಾಮರಾಮ್ ಬಸೂರವರನ್ನು ಸಹಾಯಕ ಪಂಡಿತರಲ್ಲಿ ಒಬ್ಬರಾಗಿ ನೇಮಿಸಿದರು. ಬೋಧನೆಯೊಂದಿಗೆ ಭಾಷಾಂತರಗಳನ್ನು ಆಯೋಜಿಸಲಾಗಿದೆ. ಕಾಲೇಜು 100ಕ್ಕೂ ಹೆಚ್ಚು ಸ್ಥಳೀಯ ಭಾಷಾಶಾಸ್ತ್ರಜ್ಞರನ್ನು ನೇಮಿಸಿಕೊಂಡಿದೆ. ಬೆಂಗಾಲಿಯಲ್ಲಿ ಯಾವುದೇ ಪಠ್ಯಪುಸ್ತಕಗಳು ಲಭ್ಯವಿರಲಿಲ್ಲ. 23 ಏಪ್ರಿಲ್ 1789ರಲ್ಲಿ ಕಲ್ಕತ್ತಾ ಗೆಜೆಟ್ ಬಂಗಾಳಿ ವ್ಯಾಕರಣ ಮತ್ತು ನಿಘಂಟಿಗಾಗಿ ಬಂಗಾಳದ ಹಲವಾರು ಸ್ಥಳೀಯರು ವಿನಮ್ರ ವಿನಂತಿಯನ್ನ ಪ್ರಕಟಿಸಿತು. ಪೋರ್ಟ್ ವಿಲಿಯಂ ಕಾಲೇಜ್ ಲೈಬ್ರರಿಯಿಂದ ಎಕ್ಸ್ ಲೈಬ್ರರೀಸ್ ಪೋರ್ಟ್ ವಿಲಿಯಂ ಕಾಲೇಜ್ ಲೈಬ್ರರಿಯಿಂದ ಕಲಿಕೆಯ ಪ್ರಮುಖ ಕೇಂದ್ರವಾಗಿತ್ತು ಮತ್ತು ದಕ್ಷಿಣ ಏಷ್ಯಾದಂತ ಹಳೆಯ ಹಸ್ತಪ್ರತಿಗಳು ಮತ್ತು ಅನೇಕ ಮೌಲ್ಯಯುತ ಐತಿಹಾಸಿಕ ಪುಸ್ತಕಗಳ ಭವ್ಯವಾದ ಸಂಗ್ರಹವನ್ನ ಹೊಂದಿದೆ. ಬಹು ಎಂಎಸ್ಸಿ ಪತ್ರಿಕೆಗಳನ್ನು ಮುದ್ರಿಸಲಾಗಿದೆ. 1854ರಲ್ಲಿ ಕಾಲೇಜನ್ನ ವಿಸರ್ಜಿಸಿದಾಗ ಸಂರಕ್ಷಣೆಗಾಗಿ ಪಟ್ಟಿ ಮಾಡಲಾದ ಸಂಗ್ರಹದ ಪುಸ್ತಕಗಳನ್ನು ಹೊಸದಾಗಿ ರೂಪುಗೊಂಡು ಕಲ್ಕತ್ತಾ ಸಾರ್ವಜನಿಕ ಗ್ರಂಥಾಲಯಕ್ಕೆ ವರ್ಗಾಯಿಸಲಾಯಿತು. ಈಗ ರಾಷ್ಟ್ರೀಯ ಗ್ರಂಥಾಲಯ ಕೆಲವು ಪುಸ್ತಕಗಳನ್ನು ಪ್ಯಾರಿಸ್ನ ಓರಿಯೆಂಟಲ್ ಲ್ಯಾಗಿಜಿನ್ಸ್ಗೆ ವರ್ಗಾಯಿಸಲಾಯಿತು ಮತ್ತು ಈಗ ಅವುಗಳು BULAC ನಲ್ಲಿ ಇರಿಸಲಾಗಿದೆ. ಹಾಗೆ ಬ್ರಿಟಿಷರು ಅಧಿಕಾರದ ಸ್ಥಾನದಲ್ಲಿ ನೆಲೆಸುವುದರೊಂದಿಗೆ ಅವರ ಅಗತ್ಯತೆಗಳು ಬದಲಾದವು. ಲಾರ್ಡ್ ವಿಲಿಯಂ ಬೆಂಟಿಕ್ 1835ರಲ್ಲಿ ಇಂಗ್ಲಿಷ್ನಲ್ಲಿ ಸಾರ್ವಜನಿಕ ಶಿಕ್ಷಣದ ತನ್ನ ಶೈಕ್ಷಣಿಕ ನೀತಿಯನ್ನು ಘೋಷಿಸಿದರು. ಹೆಚ್ಚಾಗಿ ಆಡಳಿತ ಮತ್ತು ವಾಣಿಜ್ಯದ ಹೆಚ್ಚುತ್ತಿರುವ ಅಗತ್ಯತೆಗಳನ್ನು ಪೂರೈಸಲು ಅವರು ಪೋರ್ಟ್ ವಿಲಿಯಂ ಕಾಲೇಜಿನ ರೆಕ್ಕೆಗಳನ್ನು ಕತ್ತರಿಸಿದರು ಮತ್ತು ಡಲ್ಹೌಸಿ ಆಡಳಿತವು 1854ರಲ್ಲಿ ಔಪಚಾರಿಕವಾಗಿ ಸಂಸ್ಥೆಯನ್ನು ವಿಸರ್ಜಿಸಿತು. ಕೇಳುಗರೆ, ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 15 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 17 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನು

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 70 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವ್ ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: DVG ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆಯನ್ನು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
3: ಅಣುಭೂತ ಭೂಗೋಳ
4: ತಾರಾಂಬರಾದಿಗಳನ್
3: ಅಣಿ ಮಾಡಿ ಬಿಗಿದು
4: ನಸು ಸಡಿಲವನ್ನು ಇರಿಸಿ
3: ಕುಣಿಸುತ್ತಿರುವನು ತನ್ನ
4: ಕೃತಿ ಕಂತುಕವನ್
3: ಅದರೊಳ್ ಅಣಗಿದ್ದು ಪರಬೊಮ್ಮ ಮಂಕುತಿಮ್ಮ.
2: ಈ ಭಗವಂತನ ಸೃಷ್ಟಿ ವೈವಿಧ್ಯಮಯ ಅಂತ ನೋಡಿದ್ವಿ. ಎಲ್ಲಕ್ಕೂ ಆದಿ ಪರಬ್ರಹ್ಮ, ಒಂದು ಸಿಂಗ್ಯುಲಾರಿಟಿ, ಒಂದು ಬ್ರಹ್ಮಾಂಡ, ಅದರ ಒಂದು ಸಣ್ಣ ಬೀಜ ಇತ್ತು, ಅದು ವಿಸ್ಫೋಟಗೊಂಡು ಎಲ್ಲ ಸೃಷ್ಟಿಯಾಯಿತು. ಆ ಸೃಷ್ಟಿಯಾದದ್ದೇನು? ಎಲ್ಲವೂ ಕೂಡ ಅಂದ್ರೆ ಏನು, ಅಣು ಅಂದ್ರೆ ಆಟಮ್, ಅತ್ಯಂತ ಸಣ್ಣ ವಸ್ತು, ಅತ್ಯಂತ ಸಣ್ಣ ಮೂಲಭೂತವಾದಂತ ಪಾರ್ಟಿಕಲ್, ಅದು ಕೂಡ ಅಲ್ಲಿ

ದನೆ ಬಂತು. ಅಲ್ಲಿಂದ ಮುಂದೆ ಅಂಬರಾದಿಗಳು, ತಾರ ಅಂಬರಾದಿಗಳು, ಆಕಾಶ ನಕ್ಷತ್ರ ಅವೆಲ್ಲವೂ ಕೂಡ. ಅದ್ರ ಮಧ್ಯ ಇರುವಂತದ್ದೇನು, ಭೂತ ಭೂಗೋಲಗಳು ಅಂದ್ರೆ ಪಂಚಭೂತಗಳು. ನಾವು ಏನೋ ಬೆಂಕಿ ಇತ್ಯಾದಿಗಳನ್ನ ಭೂಮಿ ಅದೆಲ್ಲ ಹೇಳ್ತೀವಿ, ಅವೆಲ್ಲವೂ. ಜೊತೆಗೆ ಭೂತ ಅಂದ್ರೆ ಎಲ್ಲ ಜೀವಿಗಳು ಅಂತ ಕೂಡ ನಾವು ತಗೊಳ್ಬಹುದು, ಎಲ್ಲಿ ಜೀವ ಇರುವಂತ ಎಲ್ಲ ವಸ್ತುಗಳು. ಭೂಗೋಳ ಅಂದ್ರೆ ಭೂಮಿ ಇತ್ಯಾದಿಯ ಎಲ್ಲ ಸೃಷ್ಟಿ, ಎಲ್ಲ ನಾವು ಪ್ಲಾನೆಟ್ಸ್ ಅಂತೆಲ್ಲ ಗ್ರಹಗಳು ಅವೆಲ್ಲ ಏನು ಹೇಳ್ತೀವಿ ಅವೆಲ್ಲ. ಸೊ ಅಣುವಿನಿಂದ ಹಿಡಿದು ಅತ್ಯಂತ ವಿಸ್ತಾರವಾದಂಥ ಆಕಾಶದವರೆಗೆ ಎಲ್ಲವನ್ನೂ ಸೃಷ್ಟಿ ಮಾಡಿ ಅಣಿ ಮಾಡಿ ಅಂದರೆ ಇದೆಲ್ಲ ರೆಡಿ ಮಾಡಿಕೊಂಡು ಅದನ್ನ ಒಂದಕ್ಕೊಂದು ನಂಟು ಬರೋ ರೀತಿಯಲ್ಲಿ ಬಿಗಿದು ಒಂದಕ್ಕೊಂದು ಸೇರಿಸಿದ್ದಾನೆ, ಅವೆಲ್ಲವನ್ನು ಸೇರಿಸಿ ಬಿಗಿದಿದ್ದಾನೆ. ಅಂದ್ರೆ ಈಗ ಇಂಡಿಪೆಂಡೆಂಟ್ ಆಗಿ ಭೂಮಿ ಮಾತ್ರ ನಾನಿರ್ತೀನಿ ಅಂತ ಅನ್ನಕ್ಕಾಗಲ್ಲ ಭೂಮಿಗೆ. ಭೂಮಿ ಇಲ್ಲಿ ಇರೋದಕ್ಕೆ ಅದರ ಸುತ್ತೂ ಇರೋಂತ ಎಲ್ಲ ಗ್ರಹಗಳು ಮತ್ತೆ ನಕ್ಷತ್ರಗಳು ಕಾರಣ. ನಾನು ಒಂದು ಇಂಚ್ ಆಚೆ ಈಚೆ ಹೋಗ್ಬಿಡ್ತೀನಿ ಅಂತಂದ್ರೆ ಭೂಮಿ ಇಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗೆ ಪ್ರತಿಯೊಂದು ಕೂಡ ಒಂದಕ್ಕೊಂದು ಬಿಗಿದಂತೆ ಇದೆಯಂತೆ, ಒಂದಕ್ಕೊಂದು ಗಟ್ಟಿಯಾಗಿ ಟೈ ಮಾಡಿದ್ದಾರೆ. ಸೊ ಹಾಗಾಗಿ ಈ ಆಕಾರ ಈ ವ್ಯವಸ್ಥೆ ಇದೆಲ್ಲ ಚಾಲ್ತಿಯಲ್ಲಿದೆ. ಆದ್ರೆ ಭಗವಂತ ಬರೀ ಬಿಗಿದು ಟೈಟ್ ಆಗಿ ಇಟ್ಬಿಟ್ಟಿಲ್ವಂತೆ, ಅದನ್ನ ನಸು ಸ್ವಲ್ಪ ಸಡಿಲವನ್ನು ಇರಿಸಿ ಸ್ವಲ್ಪ ಲೂಸ್ ಕೊಟ್ಟಿದ್ದಾನೆ. ಇದು ಹೇಗೆ, ನಾವು ನಿತ್ಯ ನಮ್ಮ ಮನೇಲಿ ನಾಯಿ ಇದೆ, ಆ ನಾಯಿಗೆ ಚೈನ್ ಕಟ್ಟಿರ್ತೀವಿ. ಚೈನ್ ಕಟ್ ನಾವು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದಿಷ್ಟು ಉದ್ದ ಬಿಟ್ಟಿರ್ತೀವಿ. ಆ ನಾಯಿ ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಡ್ಬೇಕು, ಅಲ್ಲೆಲ್ಲೋ ವಾಸನೆ ನೋಡ್ಬೇಕು, ಇಲ್ಲೆಲ್ಲೋ ಹೋಗ್ಬೇಕು, ಇಲ್ಲೇನೋ ಸಿಕ್ಕತ್ತೆ, ಅದನ್ನ ಹುಡುಕ್ಬೇಕು. ನಾಯಿ ಹೋದ ಕಡೆ ಎಲ್ಲ ನಾವು ಹೋಗೋದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಆ ಚೈನ್ ಅನ್ನ ಬಿಡ್ತೀವಿ, ಅದು ಮುಂದಕ್ಕೆ ಹೋಗುತ್ತೆ. ಬಟ್ ನಾಯಿ ಎಲ್ಲೋ ಹೊರಟೋಗ್ಬಿಡಕ್ ಸಾಧ್ಯನಾ ಅಂದ್ರೆ ಇಲ್ಲ ಇಲ್ಲ ಚೈನ್ ಇದೆ ವಾಪಸ್ ಬಾ ಹೇಳ್ಕೊಳ್ತೀವಿ. ಸೊ ಹಾಗೆ ಈಗ ಹಸು ನಾವು ಕಟ್ಟಬೇಕಾದ್ರೂ ಕೂಡ ಒಂದು ಹೊಲದಲ್ಲೋ ಎಲ್ಲೋ ನಾವು ಕಟ್ಟಿರ್ತೀವಿ, ಗೂಟ ಹಾಕಿ ಹೊಡೆದು ಕಟ್ಟಿರ್ತೀವಿ. ಆ ಹಗ್ಗ ಎಷ್ಟು ದೂರ ಬಿಟ್ಟಿರ್ತೀವಿ, ಬಹಳ ಜೋಪಾನ, ಅದು ರಾಗಿ ತನಕ ಹೋಗಂಗಿಲ್ಲ. ಹುಲ್ಲನ್ನು ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋಬೇಕು. ಸೊ ಅಷ್ಟನ್ನು ಮಾತ್ರ ಸಡಿಲ ಕೊಟ್ಟಿರ್ತೀವಿ ನಾವು. ಬಿಗಿದಿರ್ತೀವ? ಹೌದು. ತುಂಬಾ ಬಿಗಿದಿರ್ತೀವ? ಇಲ್ಲ, ಸ್ವಲ್ಪ ಸಡಿಲವನ್ನು ಕೊಟ್ಟಿರ್ತೀವಿ. ಸೊ ಹಾಗೆ ಆ ಸಡಿಲವನ್ನೂ ಕೊಟ್ಟು ಬಿಗಿತವನ್ನೂ ಮಾಡಿ ಸೃಷ್ಟಿಯ ವ್ಯವಸ್ಥೆಯನ್ನ ತಯಾರು ಮಾಡಿದಾನಂತೆ, ಅಣಿ ಮಾಡಿದಾನಂತೆ ಭಗವಂತ. ಹಾಗಾಗಿ ಇಲ್ಲಿ ಎರಡೂ ಇದೆ, ಒಂದು ನಿಯಮಾನುಸಾರ ನಡಿಲೇಬೇಕು ಅನ್ನೋಂತ ಕಟ್ಟಲೆನೂ ಇದೆ, ಆದರೆ ನನಗೆ ವ್ಯಕ್ತಿಗತವಾದಂಥ ಸ್ವಲ್ಪ ಸ್ವಾತಂತ್ರ್ಯವೂ ಇದೆ. ಆ ಸ್ವಾತಂತ್ರ್ಯ ಎಷ್ಟರ ಮಟ್ಟಗಪ್ಪ ಅಂದರೆ ಈ ಚೌಕಟ್ಟನ್ನು ಮೀರಿ ನಾನು ಹೋಗೋಕ್ಕಾಗಲ್ಲ. ಆ ಚೌಕಟ್ಟು ಹೇಗಿದೆಯಪ್ಪ ಅಂತಂದರೆ ನನ್ನನ್ನು ಉಸಿರುಗಟ್ಟಿಸೋಷ್ಟು ಟೈಟಾಗೂ ಇಲ್ಲ. ಸೊ ಹಾಗಾಗಿ ಈ ಅನ್ಯೋನ್ಯತೆ ಇದೆ, ಈ ಅನ್ಯೋನ್ಯತೆ ಇದೆ. ಸೊ ಹಾಗೆ ವ್ಯವಸ್ಥೆಯನ್ನು ಮಾಡಿ ಭಗವಂತ ಈ ಎಲ್ಲ ಜಗತ್ತನ್ನ ಆಟ ಆಡಿಸ್ತಾ ಇದ್ದಾನೆ, ಕುಣಿಸ್ತಾ ಇದ್ದಾನೆ. ಇಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತ ಒಂದು ಉಪಮೆಯನ್ನ ಕೊಡ್ತಾರೆ, ಹೋಲಿಕೆಯನ್ನು. ಕಂತುಕ ಅಂದ್ರೆ ಬಾಲ್, ಕಂತುಕ ಅಂದ್ರೆ ಬಾಲ್, ಬಾಲ್ ಆಡಿಸ್ತಾ ಇದ್ದಾನಂತ. ನಾವು ಚಿಕ್ಕವರಾಗಿದ್ದಾಗ ಒಂಥರ ಬಾಲ್ ಬರ್ತಾ ಇತ್ತು, ಅದು ರಬ್ಬರ್ ಬಾಲು, ಅದಕ್ಕೆ ಒಂದು ಅದರ ಒಳಗಡೆಗೆ ಒಂದು ಗಂಟು ಹಾಕಿರುವಂತ ಒಂದು ಇಷ್ಟುದ್ದದ ರಬ್ಬರ್ ಬ್ಯಾಂಡ್ ಬರ್ತಾ ಇತ್ತು. ಅದು ಇವಾಗಿನ ಇದರಲ್ಲಿ ಅದು ಸಿಕ್ಕುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗೆ ನನ್ನ ಚಿಕ್ಕ ವಯಸ್ಸಿನಲ್ಲಿ ಅದರ ಜೊತೆ ಆಟ ಆಡಿದ ನೆನಪುಗಳು ಈಗಲೂ ಹಸಿರಾಗಿದೆ. ಅದು ಹೇಗೆ ಅಂದರೆ ಆ ರಬ್ಬರ್ ಬ್ಯಾಂಡನ್ನು ನಾವು ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಯಿಂದ ಬಾಲನ್ನು ಎಸೆದ್ರೆ ಬಾಲ್ ದೂರ ಹೋಗುತ್ತೆ, ಆದರೆ ಈ ರಬ್ಬರ್ ಬ್ಯಾಂಡ್ ನನ್ನ ಕೈಲೇ ಇರುತ್ತೆ. ಅದು ಎಷ್ಟು ದೂರನೇ ಹೋದರೂ ವಾಪಸ್ ನನ್ನ ಹತ್ರಕ್ಕೆ ರಬ್ಬರ್ ಬ್ಯಾಂಡಿದು ಹೇಳ್ಕೊಳ್ಳುತ್ತೆ, ಬಾಲನ್ನು ಹೇಳ್ಕೊಳ್ಳುತ್ತೆ. ಸೊ ಹಾಗೆ ಹಿಂಗೆ ಎಸೆಯೋದು, ತಿರ್ಗಾ ಆಟೋಮ್ಯಾಟಿಕ್ಕಾಗಿ ಅದು ನನ್ನ ಹತ್ರಕ್ಕೆ ಬರುತ್ತೆ, ಎಸಿ ಆಟೋಮ್ಯಾಟಿಕ್ಕಾಗಿ ನನ್ನ ಹತ್ರಕ್ಕೆ ಬರುತ್ತೆ. ಸೊ ಹಾಗೆ ನಾನು ಬಾಲನ್ನು ಎಸೆದ್ರೂ ಕೂಡ ಅದನ್ನು ವಾಪಸ್ ನನ್ನ ಕಡೆಗೆ ಎಳ್ಕೊಳ್ಳುವಂಥ ಶಕ್ತಿ ನನ್ನಲ್ಲಿದೆ, ಯಾಕೆ ಆ ರಬ್ಬರ್ ಬ್ಯಾಂಡು ನನ್ನ ಕೈನಲ್ಲಿದೆ. ಸೊ ಆ ಬಾಲು ಮತ್ತು ರಬ್ಬರ್ ಬ್ಯಾಂಡು ಹೇಗೆ ನಾನು ವ್ಯವಸ್ಥೆ ಮಾಡಿದ್ದೀನಪ್ಪ ಅಂದರೆ ಅದರ ಒಳಗಡೆ ಇರುವಂಥ ಯಾವುದೋ ಒಂದು ಅಡ್ಜಸ್ಟ್ಮೆಂಟು ಅದನ್ನು ನನ್ನ ಹತ್ರಕ್ಕೆ ವಾಪಸ್ ಎಳ್ಕೊಂಬರುತ್ತೆ. ಸೊ ಹಾಗೆ ಭಗವಂತ ಕಂತುಕ ಬಾಲ್ ಆಡದಂಗೆ ಇಡೀ ವಿಶ್ವವನ್ನು ಆಡಿಸ್ತಾ ಇದ್ದಾನಂತೆ. ಅದರಲ್ಲೂ ಇದೇ ಥರ ಒಂದು ರಬ್ಬರ್ ಬ್ಯಾಂಡ್ ಇದೆ, ಆಚೆ ಈಚೆ ಯಾರಾದರೂ ಹೋದರೆ ನೀನು ವಾಪಸ್ ಬಾ ಅಂತ ಎಳ್ಕೊಳ್ಳೋ ಅಂತ ಒಂದು ಶಕ್ತಿ ಇದೆ. ಆ ಶಕ್ತಿ ಹೇಗೆ, ಹೊರಗಡೆ ಇರುವಂಥ ರಬ್ಬರ್ ಬ್ಯಾಂಡಾ ಅಂತಂದರೆ ಅಲ್ಲ,
ಅದರ

0: ನನಗೆ ಅಣಗಿರೋಂತ ಒಂದು ಶಕ್ತಿ, ಅದ್ಯಾರು ಅಂತಂದ್ರೆ ಅದು ಕೂಡ ಪರಬ್ರಹ್ಮನೇ. ಸೊ ಹೊರಗಡೆ ಇರೋಂತ ಬಾಲ್ ಪರಬ್ರಹ್ಮ, ಅದನ್ನ ಹಿಡಿದು ನನ್ನ ಕಡೆಗೆ ತಿರ್ಗಾ ವಾಪಸ್ ಎಳೆಯುವಂತ ರಬ್ಬರ್ ಬ್ಯಾಂಡ್, ಅದು ಕೂಡ ಪರಬ್ರಹ್ಮನೇ. ನಾಯಿ ಕರ್ಕೊಂಡು ಹೋಗ್ತಾ ಇರುವಾಗ ನಾಯಿಯೂ ಪರಬ್ರಹ್ಮನೇ, ಆದರೆ ಅದು ಆಚೆ ಈಚೆ ಎಲ್ಲಾದರೂ ಹೋದಾಗ ಅದನ್ನು ನಾನು ಎಳಿತೀನಲ್ಲ, ಆ ಚೈನೂ ಕೂಡ ಪರಬ್ರಹ್ಮನೇ. ಸೊ ಹಾಗೆ ಒಳಗೆ ಹೊರಗೆ ಇಡೀ ಎಲ್ಲದರಲ್ಲೂ ವ್ಯಾಪಿಸಿ ಒಂದು ಕಟ್ಟಳೆ, ಒಂದು ನಿಯಮ, ಅದನ್ನು ಮಾಡಿ ಆ ನಿಯಮ ಯಾರನ್ನೂ ತುಂಬ ಬಂಧಿಸದಂತೆ ಬಿಗಿಸದಂತೆ ಸ್ವಲ್ಪ ಮಟ್ಟಿಗೆ ಸಡಿಲ ಕೊಟ್ಟು ನನಗನ್ನಿಸ್ಬೇಕು, ಓ ಹೌದಪ್ಪ ನಾನೂ ಕೂಡ ಏನೋ ಒಂದು ನನ್ನದೇ ಆದಂಥದ್ದನ್ನು ಸೃಷ್ಟಿಸ್ಕೊಳ್ತೀನಿ, ನನ್ನದ್ದೇ ಆದಂಥ ಒಂದು ವ್ಯಕ್ತಿತ್ವವನ್ನು ನಾನು ಇಟ್ಕೊಳ್ತೀನಿ ಅಂತ ನನಗೆ ಅನ್ನಿಸ್ಬೇಕು. ಆಗ ನನ್ನ ಚೈತನ್ಯಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಅಲ್ವಾ. ಸೊ ಹಾಗೆ ಭಗವಂತ ನಮಗೆ ಆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ, ಆದರೆ ಇದನ್ನು ಮೀರಬೇಡಪ್ಪ ಅಂತನ್ನುವಂಥ ಒಂದು ರೂಲ್ಸ್ನು ಕೂಡ ಮಾಡಿದ್ದಾನೆ. ಇದು ನಮ್ಗೆ ಬಹಳ ಮುಖ್ಯವಾದಂಥ ಒಂದು ಮೇಲ್ಪಂಕ್ತಿ. ನಾವು ಕೂಡ ಬೇರೆಯವ್ರ ಜೊತೆ ವ್ಯವಹರಿಸುವಾಗ ಇದನ್ನು ನಾವು ನೆನ್ಪಿಟ್ಕೊಂಡಿರ್ಬೇಕು. ಬಿಗಿ ಮಾಡಬೇಕು ನಿಜ, ಆದರೆ ಅದು ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಆಗಬಾರ್ದು. ಸ್ವಾತಂತ್ರ್ಯ ಕೊಡಬೇಕು ನಿಜ, ಆದರೆ ಅದು ಸ್ವೇಚ್ಛೆಯಾಗಬಾರ್ದು. ಸೊ ನಾವು ಇತರರೊಂದಿಗೆ ನಮ್ಮ ಸಂಬಂಧವನ್ನು ಕಲ್ಪಿಸ್ಕೊಳ್ಳುವಾಗ ಇದನ್ನ ಈ ಒಂದು ಬ್ಯಾಲೆನ್ಸ್ನ ಭಗವಂತ ಮಾಡಿದಾನಲ್ಲ, ನಾನು ಕೂಡ ಇದನ್ನ ಅಳವಡಿಸ್ಕೊಳ್ಳೋಣ ಅಂತ ನೆನ್ಪಿಟ್ಕೊಳ್ಳುವಂಥದ್ದು ಒಳ್ಳೋದು. ಒಂದು ಆಫೀಸ್ನಲ್ಲೋ, ಒಂದು ನಾವು ಕೆಲಸದ ಒಂದು ವಾತಾವರಣದಲ್ಲೋ, ಮನೆಯಲ್ಲೋ, ಮನೆಯಲ್ಲಿ ಮಕ್ಕಳನ್ನು ಬೆಳೆಸುವಾಗ, ಸೊ ಯಾವುದೇ ಒಂದು ಈ ಥರದ ಸಂಬಂಧವನ್ನು ನಾವು ಕಲ್ಪಿಸ್ಕೊಂಡು ಅದನ್ನು ಬೆಳೆಸ್ಕೊಳ್ಬೇಕು ಅಂತ ಅನ್ನುವಾಗ ಇದನ್ನು ನೆನ್ಪಿಟ್ಕೊಳ್ಳೋಣ. ನಮ್ಮ ಮಕ್ಕಳ ಜೊತೆನೂ ಅಷ್ಟೇ, ಮಕ್ಕಳು ತಂದೆ ತಾಯಿಯರ ಜೊತೆನೂ ಅಷ್ಟೇ. ಏನಪ್ಪ ಇಷ್ಟು ಬಿಗಿ ಮಾಡಿಬಿಟ್ರು ಅಂತ ಮಕ್ಕಳಿಗೆ ಅನ್ನಿಸ್ತಾ ಇರ್ಬೋದು, ಆದರೆ ಅವ್ರಿಗೆ ಗೊತ್ತಿರಬೇಕು ಓ ಬಿಗಿ ಇರಬೇಕು, ಸ್ವೇಚ್ಛೆಯಾಗಬಾರ್ದು ಅಂತ. ಹಾಗೆ ತಂದೆ ತಾಯಿಯರ್ಗೂ ಈ ಬಿಗಿತವೇ ಜಾಸ್ತಿ ಮಾಡುವಂಥ ಒಂದು ಟೆಂಡೆನ್ಸಿ ಇರುತ್ತೆ. ಅದನ್ನು ಬಿಟ್ಟು ಮಕ್ಕಳಿಗೆ ಒಂದು ಸ್ವಲ್ಪ ಅವಕಾಶವನ್ನು ಕೊಟ್ಟಾಗ, ಅರ್ಥ ಮಾಡಿಕೊಂಡಾಗ, ಅಂದರೆ ಬಿಗಿತವೂ ಇರಬೇಕು ಸ್ವಾತಂತ್ರ್ಯವೂ ಇರಬೇಕು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡಾಗ ಆಗ ಜೀವನ ಹಸನಾಗುತ್ತೆ. ಯಾಕೆ ಅಂದರೆ ಭಗವಂತನ ಸೃಷ್ಟಿಯಲ್ಲಿರೋಂಥ ನಿಯಮವೇ ಅದು, ಬಿಗಿತವೂ ಇರಬೇಕು ಸಡಿಲವೂ ಇರಬೇಕು. ಇದನ್ನು ನಾವು ನೆನ್ಪಿಟ್ಕೋಬೇಕು.
1: ಕೇಳುಗರ, ಇದುವರೆಗೂ ನಿತ್ಯದ ಬದುಕಿಗೆ ಕಾಗದ ಬೆಳಗು ಸಂಚಿಕೆ 70ರ ಕುರಿತು ಎಸ್ಬಿವೈನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಾಗದ ಬೆಳಕು ಕಾರ್ಯಕ್ರಮವನ್ನು ಕೇಳಿದಿರಿ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜುಲೈ ತಿಂಗಳ 10ನೇ ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ನೀರಿನ ಸಮಸ್ಯೆ, ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ. ಪಶ್ಚಿಮ ಏಷ್ಯಾ ಯುದ್ಧ ಬಿರುಸು, ಅಣುವಿದ್ಯುತ್ ಸ್ಥಾವರ ಸೇರಿ ಇರಾನ್ನ 90 ನೆಲೆಗಳ ಮೇಲೆ ಅಮೆರಿಕ ದಾಳಿ, 14 ಸಾವು. ಯುರೇನಿಯಂ ಪೂರೈಕೆಗೆ ಒಪ್ಪಿಗೆ, ಭಾರತ ಆಸ್ಟ್ರೇಲಿಯಾ ನಡುವಿನ ದ್ವಿಪಕ್ಷೀಯ ಒಪ್ಪಂದಕ್ಕೆ ಸಹಿ. ಮಲೆನಾಡು ತಗ್ಗಿದ ಮಳೆ ಅಬ್ಬರ, ಪುಣೆ ಅವಶೇಷಗಳಡಿ ಇನ್ನೂ 8 ಜನ. ಟಿಸಿಎಸ್ ಲಾಭ ಶೇಕಡ 4% ಏರಿಕೆ, ಪ್ರತಿ ಷೇರಿಗೆ 12 ಮಧ್ಯಂತರ ಲಾಭಾಂಶ ಘೋಷಿಸಿದ ಕಂಪನಿ. ಹಂಗಾಮು ಮುಗಿದು 3 ತಿಂಗಳಾದರೂ ಕಬ್ಬಿನ ಬಿಲ್ ಪಾವತಿಯಾಗಿಲ್ಲ, 60 ಕೋಟಿ ಪ್ರೋತ್ಸಾಹ ಧನ ಬಾಕಿ. ಮಲ್ಬಾರ್ನಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ, ಅಭಿವೃದ್ಧಿ ಹೊಂದಿದ ದೇಶವಾಗುವತ್ತ ಭಾರತ. ಯುರೋಪಿಯನ್ ತಂಡಗಳ ಪ್ರಾಬಲ್ಯ, ಇಂಟರ ಘಟ್ಟದಲ್ಲಿ ಅರ್ಜೆಂಟೀನಾ, ಮೊರಾಕೋ ಬಿಟ್ಟರೆ ಉಳಿದ 6 ಯುರೋಪ್ ತಂಡಗಳು. ಯಾಮಲ್ ಲಾಕುಕು ಮುಖಾಮುಖಿ, ಸ್ಪೇನ್ ಪಡೆಗೆ ಬೆಲ್ಜಿಯಂ ಸವಾಲು. ಮಹಾರಾಣಿ ಟ್ರೋಫಿ ಪ್ರಾತ್ಯಕ್ಷಾಗಿ ಅತ್ಯಧಿಕ ಮೌಲ್ಯ. ಮುಕೋವಾ ಲಿಮ್ಡಾ ಫೈನಲ್ ಗೇಮ್. ಮಹಿಳೆಯರ ಸಿಂಗಲ್ಸ್ ಅಮೆರಿಕದ ಕೋಕೋ ಗಾಫ್, ಉಕ್ರೇನ ಮಾರ್ಕ್ಗೆ ನಿರಾಸೆ. ಮೊದಲ ಬಾರಿ ಲಾರ್ಡ್ಸ್ನಲ್ಲಿ ಮಹಿಳಾ ಟೆಸ್ಟ್, ಹರ್ಮನ್ ಬಳಗಕ್ಕೆ ಇಂಗ್ಲೆಂಡ್ ಸವಾಲು. ಪ್ರಮುಖಾಂಶಗಳ ವಿವರಣೆ: ನೀರಿನ ಸಮಸ್ಯೆ, ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ, ಬೆಳಗಾವಿ ವಿಪ

ಬಳಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಬೆಳಗಾವಿ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ಗ್ರಾಮೀಣ ಭಾಗದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 1 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಇಲ್ಲಿನ ಸುವರ್ಣ ವಿಧಾನಸೌಧದಲ್ಲಿ ಗುರುವಾರ ನಡೆದ ಬೆಳಗಾವಿ ವಿಭಾಗದ ಪ್ರಗತಿ ಪರಿಶೀಲನಾ ಸಭೆ ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸರ್ಕಾರದ ಮಾರ್ಗಸೂಚಿಯಂತೆ ಅನುದಾನ ಬಳಸಬೇಕು, ಜಿಲ್ಲಾಧಿಕಾರಿಗಳು ಆಯಾ ಶಾಸಕರ ನೇತೃತ್ವದ ಸಮಿತಿಗಳ ಸಭೆ ನಡೆಸಿ ಕ್ರಿಯಾ ಯೋಜನೆ ಸಿದ್ಧಪಡಿಸಬೇಕು ಎಂದರು. ಪಶ್ಚಿಮ ಏಷ್ಯಾ ಯುದ್ಧ ಬಿರುಸು, ಅಣುವಿದ್ಯುತ್ ಸ್ಥಾವರ ಸೇರಿ ಇರಾನ್ನ 90 ನೆಲೆಗಳ ಮೇಲೆ ಅಮೆರಿಕ ದಾಳಿ, 14 ಸಾವು. ದುಬೈ, ಪಶ್ಚಿಮ ಏಷ್ಯಾ ಸಂಘರ್ಷ ಮತ್ತೆ ಉದ್ಬಣಗೊಂಡಿದ್ದು ಗುರುವಾರ ನಸುಕಿನಲ್ಲಿ ಇರಾನ್ ಕರಾವಳಿಯಲ್ಲಿರುವ ಅಣುವಿದ್ಯುತ್ ಸ್ಥಾವರ, ಬಂದರು, ವಿಮಾನ ನಿಲ್ದಾಣ, ಕ್ಷಿಪಣಿ ಉಡಾವಣಾ ಕೇಂದ್ರಗಳು, ತೈಲ ಮತ್ತು ನಿರ್ಲವಣೀಕರಣ ಘಟಕ ಸೇರಿ 90 ನೆಲೆಗಳನ್ನು ಗುರಿಯಾಗಿಸಿ ಅಮೆರಿಕ ಸೇನೆ ಭಾರಿ ದಾಳಿ ನಡೆಸಿದೆ. ಅಣುವಿದ್ಯುತ್ ಸ್ಥಾವರಗಳ ಸಂಕೀರ್ಣ ಎಂದು ಕರೆಯಲಾಗುವ ಬುಷೇದ್ ನಗರ, ದಕ್ಷಿಣ ಇರಾನ್ನ ಬಂದರು ನಗರಗಳಾದ ಜಾಬಹಾರ್, ಕೋನಾರ್ಕ್, ಉಬಸ್ ಮತ್ತು ಸಿರಿಕ್ನ ಹಲವೆಡೆ ಸರಣಿ ಸ್ಫೋಟಗಳು ವರದಿಯಾಗಿವೆ. ಬುಷೇರ್ ನಗರದಲ್ಲಿರುವ ಅಣುವಿದ್ಯುತ್ ಸ್ಥಾವರಗಳನ್ನು ರಷ್ಯಾದ ತಂತ್ರಜ್ಞರು ನಿರ್ವಹಣೆ ಮಾಡುತ್ತಿದ್ದು ಇಲ್ಲಿ ಆಗಿರುವ ಹಾನಿಯ ಬಗ್ಗೆ ಅಧಿಕೃತ ಮಾಹಿತಿ ತಿಳಿದು ಬಂದಿಲ್ಲ. ಯುರೇನಿಯಂ ಪೂರೈಕೆಗೆ ಒಪ್ಪಿಗೆ, ಭಾರತ ಆಸ್ಟ್ರೇಲಿಯಾ ನಡುವಿನ ದ್ವಿಪಕ್ಷೀಯ ಒಪ್ಪಂದಕ್ಕೆ ಸಹಿ. ಮೆಲ್ಬಾರ್ನ್, ನವದೆಹಲಿ. ಅಣುವಿದ್ಯುತ್ ಉತ್ಪಾದನೆಗಾಗಿ ಭಾರತಕ್ಕೆ ಯುರೇನಿಯಂ ರಫ್ತು ಮಾಡಲು ಆಸ್ಟ್ರೇಲಿಯಾ ಒಪ್ಪಿಕೊಂಡಿದೆ. ಈ ಐತಿಹಾಸಿಕ ಒಪ್ಪಂದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬನಿಸ್ ಗುರುವಾರ ಸಹಿ ಹಾಕಿದರು. ಪ್ರಧಾನಿ ಮೋದಿಯವರು 2 ದಿನಗಳ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಇದ್ದಾರೆ. ಯುರೇನಿಯಂ ಅನ್ನು ವಿಧ್ವಂಸಕಾರಿ ಕೃತ್ಯಕ್ಕಾಗಿ ಬಳಸಿಕೊಳ್ಳಬಾರದು ಎಂಬ ಷರತ್ತಿನ ಮೇಲೆ ರಫ್ತಿಗೆ ಅನುವು ಮಾಡಿಕೊಡಲಾಗಿದೆ ಎಂದು ಎರಡು ದೇಶಗಳು ತಮ್ಮ ಜಂಟಿ ಹೇಳಿಕೆಯಲ್ಲಿ ತಿಳಿಸಿವೆ. ಜಗತ್ತಿನಲ್ಲಿರುವ ಯುರೇನಿಯಂ ಒಟ್ಟು ಸಂಪನ್ಮೂಲದಲ್ಲಿ 28% ಆಸ್ಟ್ರೇಲಿಯಾ ಬಳಿ ಇದೆ. ಮಲೆನಾಡು, ತಗ್ಗಿದ ಮಳೆಯಬ್ಬರ, ಕೊಡಗು ಬಿರುಸಿನ ಗಾಳಿಗೆ ದರಿಗುರುಳಿದ ಮರಗಳು. ಮಡಿಕೇರಿ, ಹಾಸನ, ಶಿವಮೊಗ್ಗ. ಮಲೆನಾಡಿನ ಜಿಲ್ಲೆಗಳಾದ ಹಾಸನ, ಕೊಡಗು ಹಾಗೂ ಶಿವಮೊಗ್ಗ ವ್ಯಾಪ್ತಿಯಲ್ಲಿ ಮಳೆಯ ಅಬ್ಬರ ಗುರುವಾರ ತಗ್ಗಿದೆ. ಕೊಡಗು ಜಿಲ್ಲೆಯ ಕೆಲವೆಡೆ ಬಿರುಸಿನಿಂದ ಗಾಳಿ ಬೀಸುತ್ತಿದ್ದು ಮರಗಳು ಧರೆಗುರುಳಿವೆ. ವಿರಾಜಪೇಟೆ ತಾಲೂಕಿನ ಕೊಂಡಗೇರಿ ಸಮೀಪದ ಐಕೋಳ ಮುಖ್ಯ ರಸ್ತೆಯಲ್ಲಿ ಚಲಿಸುತ್ತಿದ್ದ ಮಾರುತಿ ಜಮ್ನಿ ವಾಹನದ ಮೇಲೆ ಮರ ಬಿದ್ದಿದೆ. ಚಾಲಕ ಆಲಿ ಎಂಬುವವರಿಗೆ ಗಾಯಗಳಾಗಿವೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಭಾಗಮಂಡಲ ಮತ್ತು ತಲಕಾವೇರಿ ಮಧ್ಯೆ ಅಲ್ಪ ಪ್ರಮಾಣದ ಕಲ್ಲು ಮಣ್ಣು ರಸ್ತೆಗೆ ಕುಸಿದಿದೆ. ಭಾಗಮಂಡಲದಲ್ಲಿ ಮಳೆ ಕಡಿಮೆಯಾಗಿದ್ದು ತ್ರಿವೇಣಿ ಸಂಗಮದ ಉದ್ಯಮಕ್ಕೆ ನುಗ್ಗಿದ ನೀರು ಇಳಿಯತೊಡಗಿದೆ. ಆದರೂ ಕಾವೇರಿ ಮತ್ತು ಕನ್ನಿಕಾ ನದಿಗಳು ಭೂರ್ಗರೆಯುತ್ತಿವೆ. ಪುಣೆ ಅವಶೇಷಗಳಡಿ ಇನ್ನೂ 5 ಜನ. ಮುಂಬೈ, ಪುಣೆ ಜಿಲ್ಲೆಯ ಪಿಂಪ್ರಿ ಚಂಚವಾಡ ಮಹಾನಗರ ಪಾಲಿಕೆಗೆ ಸೇರಿದ ಕಟ್ಟಡದ ಮೇಲೆ ತ್ಯಾಜ್ಯದ ರಾಶಿ ಬಿದ್ದು ಅವಶೇಷಗಳಡಿ ಸಿಲುಕಿರುವವರ ಶೋಧ ಮತ್ತು ರಕ್ಷಣಾ ಕಾರ್ಯ ಗುರುವಾರವೂ ಮುಂದುವರೆಯಿತು. ಕಟ್ಟಡದ ಮೇಲೆ ಬಿದ್ದಿರುವ ತ್ಯಾಜ್ಯದ ರಾಶಿಯಡಿ ಇನ್ನೂ 8 ಜನ ಸಿಲುಕಿದ್ದು ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸೇನೆ, ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿ ಶೋಧ ಮತ್ತು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಇಬ್ಬರು ಮೃತಪಟ್ಟಿದ್ದಾರೆ. ರಕ್ಷಿಸಿದ ಬಳಿಕ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆಸ್ಪತ್ರೆಯಲ್ಲಿಯೇ ಮೃತಪಟ್ಟಿದ್ದಾರೆ. ಅವಶೇಷಗಳಡಿ 23 ಜನರು ಸಿಲುಕಿದ್ದರು. ಈ ಪೈಕಿ 14 ಜನರನ್ನು ರಕ್ಷಿಸಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎಲ್ಲರೂ ಚೇತರಿಸಿಕೊಂಡಿದ್ದಾರೆ. ಉಳಿದವರ ಪತ್ತೆಗಾಗಿ ಬುಧವಾರದಿಂದ ಪ್ರಯತ್ನಿಸಲಾಗುತ್ತಿದೆ ಎಂದು ಪಾಲಿಕೆ ಆಯುಕ್ತ ವಿಜಯ್ ಸೂರ್ಯವಂಶಿ ತಿಳಿಸಿದ್ದಾರೆ. ಮಳೆಯಿಂದ ವ್ಯಾಪಕ ಹಾನಿ, ಜನಜೀವನ ಅಸ್ತವ್ಯಸ್ತ. ನವದೆಹಲಿ, ಮುಂಗಾರು ಮಳೆ ಧಾರಾಕಾರವಾಗಿ ಸುರಿಯುತ್ತಿರುವ ಕಾರಣ ದೇಶದ ಹಲವು ಭಾಗಗಳಲ್ಲಿ ವ್ಯಾಪಕ ಹಾನಿಯಾಗಿದೆ. ರಸ್ತೆಗಳಲ್ಲಿ ನೀರು ನಿಂತು ಸಂಚಾರಕ್ಕೆ ತೊಂದರೆಯಾಗುತ್ತಿದ್ದರೆ ಮರಗಳು ಬುಡಮೇಲಾಗಿ ಬಿದ್ದ ಪರಿಣಾಮ ಅನೇಕ ಕಟ್ಟಡಗಳಿಗೆ ಹಾನಿಯಾಗಿದೆ. ಕಟ್ಟಡಗಳ ಅವಶಿಷ್ಟ ಬಿದ್ದ ಮರಗಳನ್ನು ತೆರವು ಮಾಡಿ ಜನಜೀವನ ಸಹಜ ಸ್ಥಿತಿಗೆ ತರಲು ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ. ಈ ನಡುವೆ ಭಾರತೀಯ ಹವಾಮಾನ ಇಲಾಖೆ ಮತ್ತಷ್ಟು ಮಳೆಯಾಗುವ ಮುನ್ಸೂಚನೆ ನೀಡುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಆಂಧ್ರಕ್ಕೆ ಪೂರೈಕೆಯಾದ ಕನ್ನಡ ಪುಸ್ತಕ. ಶಾಲೆಗಳು ಶುರುವಾಗಿ ತಿಂಗಳಾದರೂ ಕನ್ನಡ ಭಾಷೆ ಬೋಧನೆ ಇಲ್ಲ. ಬಳ್ಳಾರಿ, ಆಂಧ್ರಪ್ರದೇಶದಲ್ಲಿ ಶೈಕ್ಷಣಿಕ ವರ್ಷ ಆರಂಭವಾಗಿ ತಿಂಗಳಾಗಿದೆ. ಆದರೆ ಅಲ್ಲಿನ ಕನ್ನಡ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಕರ್ನಾಟಕದಿಂದ ಈವರೆಗೆ ಪ್ರಥಮ ಭಾಷೆಯ ಕನ್ನಡ ಉಚಿತ ಪಠ್ಯಪುಸ್ತಕಗಳು ದೊರೆಯುತ್ತಿಲ್ಲ. ಟಿಸಿಎಸ್ ಲಾಭಕ್ಕೆ 4% ಏರಿಕೆ, ಪ್ರತಿ ಷೇರಿಗೆ 12 ಮಧ್ಯಂತರ ಲಾಭಾಂಶ ಘೋಷಿಸಿದ ಕಂಪನಿ. ಮುಂಬೈ, ಜೂನ್ 30ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಕಂಪನಿಯು ನಿವ್ವಳ ಲಾಭವು 4.61% ಜಾಸ್ತಿಯಾಗಿ 13,349 ಕೋಟಿಗೆ ತಲುಪಿದೆ. ಕಂಪನಿಯು ಪ್ರತಿ ಷೇರಿಗೆ 12 ಮಧ್ಯಂತರ ಲಾಭಾಂಶಕ್ಕೆ ಘೋಷಣೆ ಮಾಡಿದೆ. ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ದೇಶದ ಐಟಿ ಸೇವಾ ವಲಯದ ಬೆಳವಣಿಗೆ ಪ್ರಮಾಣವು ಎಷ್ಟರ ಮಟ್ಟಿಗೆ ಉಳಿದುಕೊಳ್ಳುತ್ತದೆ ಎಂಬ ಪ್ರಶ್ನೆಗಳು ಮೂಡಿರುವ ಸಂದರ್ಭದಲ್ಲಿ ಟಿಸಿಎಸ್ನ ತ್ರೈಮಾಸಿಕ ಫಲಿತಾಂಶ ಪ್ರಕಟವಾಗಿದೆ.
ಹಂಗಾಮು ಮುಗಿದು 3 ತಿಂಗಳಾದರೂ ಕಬ್ಬಿನ ಬಿಲ್ ಪಾವತಿಯಾಗಿಲ್ಲ. 60 ಕೋಟಿ ಪ್ರೋತ್ಸಾಹ

ಆಸ್ಟ್ರೇಲಿಯಾದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ 30,000 ಭಾರತೀಯರು ಭಾಗವಹಿಸಿದ್ದರು. ಯುರೋಪಿಯನ್ ತಂಡಗಳ ಪ್ರಾಬಲ್ಯ. 8ರ ಘಟ್ಟಕ್ಕೆ ಅರ್ಜೆಂಟೀನಾ, ಮೆರಾಕೋ ಬಿಟ್ಟರೆ ಉಳಿದ 6 ಯುರೋಪ್ ತಂಡಗಳು. ನ್ಯೂಯಾರ್ಕ್. ಇದುವರೆಗೆ ಪ್ರಾತಿನಿಧ್ಯ ಸಿಗದ ದೇಶಗಳಿಗೆ ಅವಕಾಶ ನೀಡಲು ಈ ಬಾರಿಯ ವಿಶ್ವಕಪ್ ಟೂರ್ನಿಯನ್ನು 48 ತಂಡಗಳಿಗೆ ವಿಸ್ತರಿಸಲಾಯಿತು. ಆದರೆ ಈಗ ಕ್ವಾರ್ಟರ್ ಫೈನಲ್ ಮುಖಾಮುಖಿ ಗಮನಿಸಿದರೆ ಪರಿಸ್ಥಿತಿಯಲ್ಲಿ ಬದಲಾವಣೆ ಏನೂ ಆಗಿಲ್ಲ. ಅದೇ ರಾಗ, ಅದೇ ಹಾಡು, ಮತ್ತೆ ಯುರೋಪ್ ತಂಡಗಳ ಪಾರಮ್ಯ. ಕ್ವಾರ್ಟರ್ ಫೈನಲ್ ತಲುಪಿರುವ 8 ತಂಡಗಳಲ್ಲಿ 6 ತಂಡಗಳು ಯುರೋಪ್ ಖಂಡಕ್ಕೆ ಸೇರಿವೆ. ಹಾಲಿ ಚಾಂಪಿಯನ್ ಲಿಯೋನೆಲ್ ಮೆಸ್ಸಿ ಅವರ ಅರ್ಜೆಂಟೀನಾ ಮತ್ತು ಮೆರಾಕೋ ಉಳಿದ 2 ತಂಡಗಳು. ಮೊಕೋವಾ ಲಿಂಡಾ ಫೈನಲ್ಗೆ ಮಹಿಳೆಯರ ಸಿಂಗಲ್ಸ್ ಅಮೆರಿಕದ ಕೋಕೋ ಗಾಫ್, ಉಕ್ರೇನ ಮಾರ್ತಾಗೆ ನಿರಾಸೆ. ಲಂಡನ್. ಮ್ಯಾಚ್ ಪಾಯಿಂಟ್ ಉಳಿಸುವಲ್ಲಿ ಯಶಸ್ವಿಯಾದ 10ನೇ ಶ್ರೇಯಾಂಕದ ಕೊರೊಲಿನಾ ಮೊಕೋವಾ ಅವರ ತೀವ್ರ ಹೋರಾಟದ ಸೆಮಿಫೈನಲ್ ಪಂದ್ಯದಲ್ಲಿ ಗುರುವಾರ ಕೋಕೋ ಗಾಫ್ ಅವರನ್ನು ಸೋಲಿಸಿದರು. ಶನಿವಾರ ನಡೆಯುವ ಪ್ರಶಸ್ತಿ ಸುತ್ತಿನಲ್ಲಿ ತಮ್ಮದೇ ದೇಶದ ಯುವತಾರಿ ಲಿಂಡಾ ನುಸ್ಕೋವಾ ವಿರುದ್ಧ ಸಿನಸಾಟಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸಿದರು. ಮೊದಲ ಬಾರಿ ಲಾರ್ಡ್ಸ್ನಲ್ಲಿ ಮಹಿಳಾ ಟೆಸ್ಟ್, ಹರ್ಮನ್ ಬಳಕಕ್ಕೆ ಇಂಗ್ಲೆಂಡ್ ಸವಾಲು. ಲಂಡನ್. ಭಾರತ ಮಹಿಳಾ ತಂಡ ಲಾರ್ಡ್ಸ್ನಲ್ಲಿ ಶುಕ್ರವಾರ ಆರಂಭವಾಗಿರುವ ಕ್ರಿಕೆಟ್ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಕ್ರಿಕೆಟ್ ತವರು ಎನಿಸಿದ ಈ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಇದಾಗಲಿದೆ. ಇತ್ತೀಚಿನ ಚುಟುಕು ವಿಶ್ವಕಪ್ನಲ್ಲಿ ಗುಂಪು ಹಂತದಲ್ಲಿ ಹೊರಬಿದ್ದ ನಿರಾಸೆ ಅನುಭವಿಸಿದ್ದ ನಂತರ ಭಾರತ ತಂಡ ಮತ್ತು ಏಕೈಕ ಟೆಸ್ಟ್ ಪಂದ್ಯಗಳಲ್ಲಿ ಸುಧಾರಿತ ಆಟವಾಡುವ ವಿಶ್ವಾಸದಲ್ಲಿದೆ. ಈ ದಿನದ ಶುಭಾಶಿತ. ಹೃದಯವಂತಿಕೆ ಇರುವವರಿಗೆ ಮಾತ್ರ ಮತ್ತೊಬ್ಬರ ತಪ್ಪು ತಿದ್ದುವ ನೈತಿಕ ಹಕ್ಕು ಇರುತ್ತದೆ. ಅಬ್ರಹಾಂ ಲಿಂಕನ್.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 15 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 17 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ

ಕೇಳುಗರೇ ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿ.

0: ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್, ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವೃತ್ತಿ ಸಂತೃಪ್ತಿ. ವೈದ್ಯ ವೃತ್ತಿಯ ಅನಾವರಣ ಕುರಿತು ಹೆಚ್ಡಿಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಣ್ಣ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ವೃತ್ತಿ ಸಂತೃಪ್ತಿ.
2: ಕಾಯಕವೇ ಕೈಲಾಸ.
1: ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ.
2: ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ.
1: ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ.
2: ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ.
1: ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ವೃತ್ತಿ ಸಂತೃಪ್ತಿ.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಈಗಿನ ಒಂದು ಕಾಲಮಾನದಲ್ಲಿ ಈಗ ವೈದ್ಯಕೀಯ ವೃತ್ತಿಯಲ್ಲಿ ಇರುವಂತವರು ಒಂದು ಸೇವೆಯನ್ನ ಮನೋಭಾವವನ್ನ ಮರೆತು ವ್ಯವಹಾರಿಕ ದೃಷ್ಟಿಯಲ್ಲಿ ಒಂದು ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ ಅಂತ. ಈ ಒಂದು ವ್ಯವಹಾರಿಕ ವೃತ್ತಿಯನ್ನ ನಿರ್ವಹಿಸ್ತಾ ಇರಬೇಕಾದ್ರೆ ಈಗ ಯಾರೇ ಆದರೂ ಸಹ ಒಬ್ಬ ರೋಗಿ ವೈದ್ಯರನ್ನ ಮೇಲೆ ಸಂಪೂರ್ಣ ನಂಬಿಕೆಯನ್ನಿಟ್ಟು ಬಂದಂತ ಸಂದರ್ಭದಲ್ಲಿ ಈ ರೀತಿ ಅವರು ಈಗ ಕೆಲವೊಂದು ಕಡೆ ಒಂದು ಸಣ್ಣ ಪುಟ್ಟ ತಪ್ಪುಗಳು ಸಹ ಆಗ್ಬೋದು. ಅವ್ರಿಗೆ ಯಾವುದೇ ಒಂದು ಸಮಸ್ಯೆಗಳಿದ್ರು ಅದರಿಂದ ಇವರು ಹಣವನ್ನ ಮಾಡೋದಕ್ಕೆ ಮುಂದಾಗುವಂಥದ್ದು ಯಾವ ರೀತಿ ರೋಗಿಯ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ, ಅದು ವೈದ್ಯಕೀಯ ವೃತ್ತಿಗೂ ಸಹ ಯಾವ ರೀತಿ ಒಂದು ಅವಮಾನವನ್ನ ಮಾಡಿದಂತಾಗತ್ತೆ, ಅದ್ರ ಬಗ್ಗೆ ನಿಮ್ಮ ಒಂದು ಸ್ವಯಂ ಅಭಿಪ್ರಾಯವನ್ನು ತಿಳಿಸೋದಾದ್ರೆ.
5: ಆಕ್ಚುಲಿ ಪೇಷಂಟ್ ಬಂದಾಗ ಅವರು ನಾವು ಸಾಮಾಜಿಕವಾಗಿ ಅವರ ಹಿನ್ನೆಲೆ ಆರ್ಥಿಕವಾದ ಹಿನ್ನೆಲೆ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಈ ಕಾಯಿಲೆಗೆ ಅವನ ಕೈಲಿ ಬರ್ಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಥವಾ ಈ ಕಾಯಿಲೆಗೆ ನಮ್ಮಿಂದ ಏನಾದರೂ ಬೇರೆ ಮಾರ್ಗ ತೋರಿಸ್ಬೋದಾ?

0: ಸುಗಮವಾಗಿ ಅದನ್ನ ನಡ್ಕ ಅವನಿಗೆ ಚಿಕಿತ್ಸೆಗೆ ದಾರಿ ತೋರಿಸ್ಬೋದ ಅದ್ ನಡಿಲಿಕ್ಕೆ, ಈ ತರದಲ್ಲಿ ಯೋಚನೆ ಮಾಡ್ಬೇಕು. ಈಗ ಏನಕ್ಕಾಗಿ ಇದು ವ್ಯಾವಹಾರಿಕ ಆಗ್ಬಿಟ್ಟಿದೆ ಅಂದ್ರೆ, ಇತ್ತೀಚಿನ ಇದ್ರಲ್ಲಿ ಅವರು ಅಷ್ಟೇ ಖರ್ಚು ಮಾಡಿ ಬಂದಿರ್ತಾರೆ ಬಂಡವಾಳ. ಅವ್ರು ಹಾಕಿದಾಗ ನಾವು ಈಗ ಅದಕ್ಕೆ ಬಂಡವಾಳ ಎತ್ತಬೇಕು, ಅದಕ್ಕೆ ಲಾಭ ಎತ್ತಬೇಕು ಅಂತ ಯೋಚನೆ ಮಾಡ್ತಾರೆ.
1: ಹೌದು,
0: ಇದನ್ನ ಸರ್ಕಾರ ಮನಗಂಡು ಈ ತರದನ್ನ ತೆಗೆದಾಕಿದ್ರೆ ಮೆರಿಟ್ ಆಧಾರದಲ್ಲೇ ಕೊಟ್ಟು ಯಾವನು ಮೆರಿಟ್ ಅಲ್ಲಿ ಬಂದಿರ್ತಾನೆ ಅಂತವ್ರಿಗೆ ಮಾತ್ರ ನಾವು ಮೆಡಿಕಲ್ ಕೊಟ್ಟು ಫ್ರೀ ಆಗಿ ಓದಿಸಿದಾಗ ಅವ್ರನ್ನ ನಾವು ಇವ್ರೂ ನಾವು ದುಡ್ಡು ಕೊಟ್ಟಿಲ್ಲ, ನಮ್ಮ ಮನೆಯಿಂದ ಹಣ ಹಾಕಿಲ್ಲ, ನಾವು ಬಂಡವಾಳ ಹಾಕಿಲ್ಲ ಅಂದಾಗ ಸ್ವಲ್ಪ ಮೋಸ್ಟ್ಲಿ ಈ ಫ್ರೀ ಆಗಿ ಚಿಕಿತ್ಸೆ ನೀಡಲಿಕ್ಕೆ ಅವ್ರ ಮನಸ್ಸಲ್ಲಿ ಭಾವನೆ ಬರಬಹುದು. ಯಾವಾಗ ನಾವು ಹಣನೇ ಕೊಟ್ಟು ಈಗ ಬಡ್ಡಿಗೆ ತಂದು ಅವ್ನು ಡೊನೇಷನ್ ಕೊಟ್ಟು ಸೇರಿದ್ರೆ
1: ಹೌದು
0: ಅವನಿಗೆ ಮನಸ್ಸಲ್ಲಿ ಏನ್ ಬರುತ್ತೆ, ನಾನು ಕೊಟ್ಟಿರೋ ಬಡ್ಡಿ ಸಮೇತ ನಾನು ಚಕ್ರ ಬಡ್ಡಿ ವಸೂಲು ಮಾಡ ಈ ಭಾವನೆ ಬರುತ್ತೆ. ಇದು ಏನಾಗುತ್ತೆ, ಸಮಾಜದಲ್ಲಿ ಸಾಮಾನ್ಯ ಮನಸ್ಸಿನ ಮೇಲೆ ದುಷ್ಪರಿಣಾಮಗಳು ಬೀಳ್ತವೆ. ಆರ್ಥಿಕ ದುಷ್ಪರಿಣಾಮ ಖಂಡಿತ ಬೀಳುತ್ತೆ. ಅವನು ಪಾಪ ರೋಗಿ ಆದವನು, ಅವನ ಕೈಲಿ ಆರ್ಥಿಕ ಇದನ್ನ ಬರ್ಸ್ಲಿಕ್ಕೆ ಆಗದೆ ಇದ್ದ ಸಮಯದಲ್ಲಿ ಅವನಿಗೆ ಪ್ರಾಣ ಬಿಡೋದೊಂದೇ ದಾರಿ. ಇನ್ನೇನಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಹೊಂದಿಸ್ಲಿಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಇದನ್ನ ಅವನು ಒದಗಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಅವನಿಗೆ ಬೇರೆ ದಾರಿ ಇಲ್ಲ. ಈ ತರ ದುಷ್ಪರಿಣಾಮಗಳು ಸಮಾಜದಲ್ಲಿ ಆಗ್ತವೆ. ಈ ತರದವು ಆಗ್ಬಾರ್ದು. ಇದು ಆಗ್ಬಾರ್ದು ಅಂದ್ರೆ ಸ್ವಲ್ಪ ಎಲ್ಲರೂ ಮಾನವೀಯ ದೃಷ್ಟಿಯಿಂದ ಮನಸ್ಸತ್ವದಿಂದ ಸರ್ಕಾರ ಆಗ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಾಗ್ಲಿ ವೈದ್ಯರಾಗ್ಲಿ ಬೇರೆಯವರೇ ಆಗ್ಲಿ ಯಾರೇ ಆಗ್ಲಿ ಕೆಲಸ ಮಾಡೋರು ಫಸ್ಟ್ ಮಾನವೀಯತೆ ಗುಣಗಳನ್ನ ಬೆಳೆಸ್ಕೋಬೇಕು. ಬೆಳೆಸ್ಕೊಂಡಾಗ ಇವೆಲ್ಲ ಆಗಲ್ಲ.
1: ಹೌದು,
0: ಈ ತರ ದುಷ್ಪರಿಣಾಮಗಳು ಯಾರು ಆಗಲ್ಲ. ಯಾಕಂದ್ರೆ ಮೊದ್ಲೇ ನಾನು ಹೇಳಿದ್ದೀನಿ, ಊಟದವನು ಯಾವತ್ತಿದ್ರು ಸಾಯ್ಲೇಬೇಕು.
1: ಹೌದು,
0: ಹೋಗಾಗ ಏನೂ ಹೊತ್ಕೊಂಡು ಹೋಗಲ್ಲ. ಈಗ ನಾನು ದೊಡ್ಡ ಬಿಲ್ಡಿಂಗ್ ಕಟ್ಟಿರೋ ಅದು ಹೋಗುವಾಗ ನಾನು ಅದನ್ನ 6 ಅಡಿ 3 ಅಡಿ ಜಾಗ ಬಿಟ್ರೆ ಬೇರೆ ಏನೂ ಇಲ್ಲ.
1: ಹೌದು,
0: ನಮ್ಮ ಶಾಶ್ವತ ಬಿಟ್ಟು ಹೋಗೋದು ಯಾವುದು, ನಮ್ಮನ್ನ ಸ್ಮರಿಸ್ಕೋತಾರಲ್ಲ. ಉದಾಹರಣೆಗೆ ಬಸವಣ್ಣನವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ವಾಲ್ಮೀಕಿಯವರ ಅಥವಾ ಕನಕದಾಸರಾಗಿರ್ಬೋದು, ಇವ್ರ್ಯಾರನ್ನ ನಾವು ನೋಡಿಲ್ಲ.
1: ಹೌದು,
0: ಬಟ್ ಕೇಳ್ತಾ ಇರ್ತೀವಿ ಅಂದ್ರೆ ಅವರು ಶಾಶ್ವತವಾಗಿ ಬದುಕಿದ್ದಾರೆ. ಅವರೆಲ್ಲ ಹಣ ಮಾಡಕ್ ಹೊರಟಿದ್ರೆ ಅವ್ರ ಹೆಸರು
1: ಇರ್ತಿರ್ಲಿಲ್ಲ,
0: ಅವ್ರು ಯಾರು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಸಮಾಜಕ್ಕೆ.
1: ಹೌದು,
0: ಇತ್ತೀಚಿನ ಪೀಳಿಗೆಯಲ್ಲಿ ಅವರು ಪ್ರಪಂಚ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೂ ಶಾಶ್ವತವಾಗಿರ್ತಾರೆ. ಅಂದ್ರೆ ಅವರೇ ಶಾಶ್ವತ, ಅವರೇ ದೇವರುಗಳಾಗೋದು. ಈಗ ರಾಮನಾಗಿರ್ಬೋದು, ಕೃಷ್ಣ ಆಗಿರ್ಬೋದು, ಅವರು ಮನುಷ್ಯರಾಗಿದ್ದವ್ರೆ.
1: ಹೌದು,
0: ಅವ್ರು ಮಾಡಿರ್ತಕ್ಕಂತ ಒಳ್ಳೆ ಕಾರ್ಯಗಳಿಂದ ಅವರು ದೇವರಾಗಿದ್ದಾರೆ. ಹಾಗೆ ಈ ಅಂಬೇಡ್ಕರು, ಬುದ್ಧ, ಬಸವಣ್ಣ, ವಾಲ್ಮೀಕಿ, ಈ ಕನಕದಾಸರು, ಪುರಂದರಸರು ಇವರೆಲ್ಲರೂ ದೇವರ ಸ್ವರೂಪ ಈ ಕಾರಣದಿಂದ. ಯಾಕಂದ್ರೆ ಅವರಲ್ಲಿ ಸ್ವಾರ್ಥ ಭಾವನೆ ಇಲ್ಲ. ಯಾವನಿಗೆ ಸ್ವಾರ್ಥ, ದುರಾಸೆ, ದುರ್ಬುದ್ಧಿಗಳಿರ್ತವೆ ಇವರುಗಳಿಂದ ಕೆಡುಕು ಸಮಾಜಕ್ಕೆ ಮತ್ತೆ ಮನಸ್ಸಿಗೆ ಯಾರಿಗೂ ಒಳ್ಳೇದು ಮಾಡಲಿಕ್ಕೆ ಆಗಲ್ಲ. ಅವ್ರ ಮನಸ್ಸಲ್ಲೇ ಅದು ಹುಟ್ಟದೇ ಇಲ್ವಲ್ಲ, ನಾನು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಬೇಕು ಅನ್ನೋ ಭಾವನೆ ಬರ್ಬೇಕಾದ್ರೆ ಅವನ ಮನಸ್ಸಿನಾಗಿರ್ಬೇಕು, ಅವನಲ್ಲಿ ಮಾನವೀಯತೆ ಗುಣಗಳಿರ್ಬೇಕು. ಆಗ ಮಾತ್ರ ಈ ತರ ಕಾರ್ಯಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು. ಅವರಿಂದ ಮನಸ್ಸನೇ ಅಲ್ಲ ಅಂದ್ಮೇಲೆ ನಾವ್ ಏನನ್ನು ನಿರೀಕ್ಷೆ ಮಾಡಕ್ಕಾಗಲ್ಲ.
1: ಹೌದು,
0: ಅವರೆಲ್ಲ ಹಣದಲ್ಲೇ ಇದ್ ಮಾಡ್ತಾರೆ, ಹೋಗುವಾಗ ಏನು ಒತ್ಕೊಂಡು ಹೋಗೋದಿಲ್ಲ. ಅದನ್ನ ಫಸ್ಟ್ ಅವ್ರು ಅರ್ಥ ಮಾಡ್ಕೋಬೇಕು. ಯಾವುದೇ ನಮ್ದು ಇವೊಬ್ಬ ಸಾಮಾನ್ಯ ಮನಸ್ಸಿನಿಂದ ಹಿಡಿದು ಕ್ಲಾಸ್ ಒನ್ ಆಫೀಸರ್ ಆಗಿರ್ಬೋದು, ರಾಜಕಾರಣದಲ್ಲಿ ಉನ್ನತ ಮಾಡ್ತಾ ಇವರು ಇರ್ಬೋದು, ಯಾವನು ಏನನ್ನು ಕೊಂಡು ಹೋಗಲ್ಲ. ಹಾಗಾಗಿ ಫಸ್ಟ್ ಮಾನವೀಯ ಗುಣಗಳ ಬೆಳೆಸ್ಕೊಂಡ್ರೆ ಇವೆಲ್ಲ ಅವ್ರಿಗೆ ಆಟೋಮೆಟಿಕ್ ಆಗಿ ಅಡಾಪ್ಟ್ ಆಗ್ತವೆ. ಸಮಾಜದಲ್ಲಿ ಸಾಮಾನ್ಯ ಮನುಷ್ಯರಿಗೂ ನಾವು ಕಟ್ಟ ಕಡೆಯ ಮನಸ್ಸನಿಗೂ ನಾವು ಎಲ್ಲಾನು ತಲುಪಿಸ್ಬೋದು. ಅವರು ಆವಾಗ ಸ್ಮರಿಸ್ಕೋತಾರೆ, ಅವಾಗ ನೀನು ದೇವರಾಗ್ತೀವಿ.
1: ಹೌದು,
0: ಇಲ್ಲಾಂದ್ರೆ ನೀನೇನು ಇಲ್ಲ, ಮಣ್ಣೊಳಗೆ ಮಣ್ಣಾಗಿ ಗೆದ್ಲು ತಿಂದು ನೀನು ಮಲಗ್ತೀಯ ಅಷ್ಟೇ. ನಾಳೆ ದಿನ ನೀನು ಹುಟ್ಟಿಸ್ತಾವ ಮಕ್ಕಳು, ನಿನ್ನ ಜೊತೆ ಇದ್ದ ಹೆಂಡತಿನು ನಿಮ್ಮನ್ನು ಸ್ಮರಿಸ್ಕೊಳ್ಳಲ್ಲ.
1: ಹೌದು,
0: ನಿನ್ನ ಯಾವಾಗಲೂ ಒಳ್ಳೆಯ ಮನುಷ್ಯತ್ವವನ್ನು ಬೆಳೆಸ್ಕೊಂಡು ಮಾನವೀಯ ಗುಣಗಳು ಬೆಳೆಸ್ಕೊಂಡ್ರೆ ಎಲ್ಲರೂ ನಿಮ್ಮನ್ನು ಸ್ಮರಿಸ್ತಾರೆ, ನೀವು ಯಾವಾಗಲೂ ಜೀವಂತವಾಗಿರ್ತೀರಿ.
1: ಹೌದು,
0: ಅದಷ್ಟು ಈ ವೈದ್ಯಕೀಯ ವೃತ್ತಿಯಲ್ಲಿ ನಾವು ಕಾಣಬೇಕು. ಸಾಮಾನ್ಯವಾಗಿ ವೈದ್ಯಕೀಯ ವೃತ್ತಿ ಒಂದೇ ಅಲ್ಲ, ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನಿದ್ದು ಬೆಳೆಸ್ಕೊಂಡ್ರೆ ಒಬ್ಬರಿಗೊಬ್ಬರು ಪರಸ್ಪರ ಗೌರವ ಕೊಡೋದು, ಸಹಕಾರ ಕೊಡೋದು ಇನ್ನೊಬ್ಬರಿಗೆ. ಮೊದಲಿತ್ತು ಹಳ್ಳಿ ಒಳಗೆ ನಮ್ಮ ತಾತ ನಮ್ಮ ಅಪ್ಪನ ಕಾಲದಲ್ಲಿ ನಾವು ಚಿಕ್ಕವರಿದ್ದಾಗ ನೋಡ್ತಿದ್ದೋ, ಯಾರಿಗಾದ್ರೂ ಒಂದು ಚಿಕ್ಕ ಕಾಯಿಲೆ ಆದ್ರೂ ಇಡೀ ಹಳ್ಳಿಗೆ ಹಳ್ಳಿ ಬಂದು ನಿಂತ್ಕೊಬಿಡೋದು ಏನು ಅಂತ.
1: ಹೌದು,
0: ಇವಾಗ ಏನಾಗಿದೆ, ಪಕ್ಕದ ಮನೆಯವನು ಏನಾಗಿದೆ ಅಂದ್ರೂ ತಿರುಗಿ ನೋಡಲ್ಲ, ಅವ್ನು ತಾನೇ ನೋಡ್ಕೋಯ್ತಾನೆ. ಆ ಮನೇಲಿರೋ

0: ದೊಡ್ಡವ ನೋಡ್ಕೋತಾನೆ, ಮಧ್ಯದವ ನೋಡ್ಕೋತಾನೆ, ಇಲ್ಲ ಚಿಕ್ಕವ ನೋಡ್ಕೋತಾನೆ ಅಂದ್ಕಡೆ ಅವರು ತತ್ಸರಂ ಅನುಭವ. ಈ ತರ ಆಗ್ಬಿಟ್ಟಿದೆ ಅಂದ್ರೆ ಮಾನವೀಯ ಮೌಲ್ಯಗಳಿಗೆ ಬೆಲೆನೇ ಇಲ್ದಂಗ ಆಗ್ಬಿಟ್ಟಿದೆ. ಹಾಗಾಗಿ ನಾವು ನೋಡ್ತಾ ಇದ್ವಿ ಕಣ್ಮುಂದೆ ಇವೆಲ್ಲ ನೋಡ್ತಾ ಇದ್ರೆ ಇವೆಲ್ಲ ಏನಪ್ಪ ಅನ್ಸುತ್ತೆ. ಹಾಗಾಗಿ ಮನಸ್ಸು ಯಾವನೇ ಆಗ್ಲಿ ಇದನ್ನೆಲ್ಲ ಬೆಳೆಸ್ಕೊಳ್ಳಿ ಅಂತ ನಾ ಕೇಳ್ಕೊತಾ ಇದ್ದೀನಿ.
1: ಸರಿ, ಈಗ ಪ್ರತಿನಿತ್ಯ ತಾವು ಹಲವಾರು ರೋಗಿಗಳನ್ನ ನೋಡ್ತಾ ಇರ್ತೀರ, ಈಗ ತಮಗೆ ಒಂದು ವೈಯಕ್ತಿಕವಾಗಿ ಮಾನಸಿಕ ಸ್ಥೈರ್ಯ ಆಗಿರ್ಬೋದು ಮತ್ತೆ ಒಂದು ಭಾವನಾತ್ಮಕ ಸ್ಥೈರ್ಯ ಆಗಿರ್ಬೋದು ಎಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರುತ್ತೆ ಈ ಒಂದು ವೈದ್ಯ ವೃತ್ತಿಯಲ್ಲಿ ತಾವು ಮುಂದುವರೆದುಕೊಂಡು ಹೋಗೋದಿಕ್ಕೆ?
0: ಅದೇ ಹೇಳಿದ್ನಲ್ಲ, ಹುಡುಗ ಒಬ್ಬ ಆಕ್ಸಿಡೆಂಟ್ ಆಗಿ ಒಂದ್ಸರಿ ನಮ್ಮಲ್ಲಿಗೆ ಬರ್ತಾನೆ, ಅವನಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗುತ್ತೆ. ಭಯಂಕರ ಒಳ್ಳೆ ಹುಡುಗ, ದೊಡ್ಡ ಘಟ. ಆ ಹುಡುಗ ಏನಾಗ್ತದೆ, ಬಂದಾಗ ಎರಡು ಕಾಲು ಎರಡು ಕೈ ಸ್ವಾಧೀನನೇ ಇರಲ್ಲ. ನಾನು ಸಾಕಷ್ಟು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಕಳಿಸಿದೆ, ಈ ಗಂಗಾ ಹಾಸ್ಪಿಟ್ಲಿಗೂ ಕಳಿಸಿದ್ದೆ. ಅವರೆಲ್ಲ ಏನು ಹೇಳಿದ್ರು ಅಂದರೆ ಇದು ಬರಲ್ಲ, ಪ್ರಯೋಜನ ಇಲ್ಲ, ಇವನು ಇವತ್ತು ನಾಳೆ ಸಾಯ್ತಾನೆ ಅಂತ ಹೇಳಿ ಕಳಿಸಿದ್ರು. ಬಟ್ ಆಗ ಅಂತ ಹೇಳ್ಬಿಟ್ಟು ನಾನು ಇಂಜುರಿ ಇರಲಿಲ್ಲ ಅಥವಾ ಧೃತಿಗೆಡಲಿಲ್ಲ, ಅವ್ನು ನಮ್ಮ ಹಾಸ್ಪಿಟ್ಲಲ್ಲೇ ಇಟ್ಕೊಂಡು ಸತತವಾಗಿ 6 ತಿಂಗಳು ಅವನಿಗೆ ಚಿಕಿತ್ಸೆ ಕೊಟ್ಟೆ. ಸ್ವಲ್ಪ ಕೈ ಕಾಲು ಅಳ್ಳಾಡ್ಸಕ್ ಶುರುವಾದ, ಆಮೇಲೆ ಸ್ವಲ್ಪ ಚೇತರಿಕೆ ಕಾಣಿಸ್ತಾ ಹೋದ. ಪಾಪ ಅದೇ ಹುಡುಗನ್ನ ಸ್ವಲ್ಪ ಇದಾದ್ಮೇಲೆ ಮನೇಲಿ ನಾವು ನೋಡ್ಕೋತೀವಿ ಸರ್ ಕಳಿಸ್ಕೊಡಿ ಅಂದ್ಮೇಲೆ ಕಳಿಸ್ಕೊಟ್ನಲ್ಲ, ಕಳಿಸ್ಕೊಟ್ಟ ಬಹಳ ಸಂತೋಷ ಆಗಿತ್ತು. ಅದೇ ಹುಡುಗ ಪಾಪ ಮನೆ 3-4 ದಿನ ಆದ್ಮೇಲೆ ತಿರೋಬಿಟ್ಟ. ಅದು ಬಹಳ ಮನಸ್ಸಿಗೆ ಬೇಜಾರಾದಂತ ವಿಷಯ.
1: ಸರ್, ಇತ್ತೀಚೆಗೆ ನಾವು ಎದುರಿಸಿದಂತಹ COVID-19 ಅಂತಹ ಸಂದರ್ಭಗಳಲ್ಲಿ ವೈದ್ಯರಾದ ಒಂದು ನಿಮ್ಮ ಮೇಲೆ ಅದೊಂದು COVID-19 ಅನ್ನೋ ಒಂದು ಸಾಂಕ್ರಾಮಿಕ ರೋಗದ ಒಂದು ಅಲೆ ಯಾವ ರೀತಿ ಒಂದು ಪರಿಣಾಮವನ್ನು ಬೀರಿತ್ತು, ಜೊತೆಗೆ ಆ ಸಮಯದಲ್ಲಿ ನೀವು ಅನುಭವಿಸಿದಂತಹ ಒಂದು ಸಂತೃಪ್ತಿ, ಭಯ ಮತ್ತು ಭರವಸೆಯ ಬಗ್ಗೆ ನಮ್ಮ ಕೇಳುವವರಿಗೆ ತಿಳಿಸೋದಾದ್ರೆ.
0: ಅಲ್ಲ, COVID-19 ಇದ್ದಾಗ ನಾನು ಆಕ್ಚುಲಿ ತೆರಕನಾಂಬಿ PHCನಲ್ಲಿದ್ದೆ. ಮೂಡ್ಲಪೇಟೆ ತಾಲೂಕಿನ ಇನ್ಚಾರ್ಜ್ TH ಆಗಿ ಕಾರ್ಯನಿರ್ವಹಿಸ್ತಿದ್ದೆ. ಆ ಸಮಯದಲ್ಲಿ ನನ್ನ ಕಾರ್ಯಕ್ಷಮತೆಯನ್ನು ನೋಡಿ ನಮ್ಮ DHO ನನಗೆ ಇನ್ಚಾರ್ಜ್ TH ಕೊಟ್ಟರು. ನಾನೇನು ಮಾಡ್ತಿದ್ದೆ, ನನಗೆ ಬೇಕಾದಂಥ ಸ್ವಾಮಿ ಅಂತ ಒಬ್ಬರು ಮತ್ತು ಚಂದ್ರು ಅಂತ ಇಬ್ಬರು ಇವರಿದ್ದರು, ಮೇಲಲ್ಲಿ ತೋರ್ಕರು ಅಂತ ಹೇಳ್ತೀವಿ ನಾವು. ಅವ್ರ ಸಹಾಯದಲ್ಲಿ ಇಡೀ ತಾಲೂಕನೇ ನಾನೇ ವಾಲಂಟಿಯರ್ಗೆ ಅವ್ರ ಜೊತೆ ಹೋಗ್ತಿದ್ದೆ, ಅವ್ರಿಗೆ ಧೈರ್ಯ ತುಂಬ್ತಿದ್ದೆ, ಪೇಷಂಟ್ಗಳನ್ನೂ ನಾನೇ ನೋಡ್ತಿದ್ದೆ, ಈವನ್ ಟೆಸ್ಟ್ಗಳನ್ನು ನಾನೇ ಮಾಡ್ತಿದ್ದೆ. ಮಾಡಿ ಸಾಕಷ್ಟು ಹಂಚಿಕೊಂಡು ಎದುರುಕೊಂಡು ಹಾಸ್ಪಿಟ್ಲ್ ಕಡೆ ಬರದೆ ಅಲ್ಲಿ ಭಯದಲ್ಲಿರ್ತಕ್ಕಂಥವ್ರ ಮನೆಗೆ ಹೋಗಿ ಅಲ್ಲಿ ನಾನೇ ಹೋಗಿ ಟೆಸ್ಟ್ನ ಇದು ಮಾಡ್ಕೊ ಬರ್ತಿದ್ದೆ. ಮಾಡ್ಬೇಕಾದ್ರೆ ನನಗೂ ಅಂಟಿಸ್ಕೊಂಡಿದ್ದೆ,
1: ನಿಮಗೂ ಸಹ ಬಂದು
0: ನನಗೂ ಕೋವಿಡ್ ಅಂಟಿಸ್ಕೊಂಡೆ. ಬಟ್ ನಾ ಧೃತಿಗೆ ಇಡಲಿಲ್ಲ, ಯಾಕಂದ್ರೆ ಇದೊಂದು ಕಾಯಿಲೆ. ಮನುಷ್ಯ ಯಾವಾಗ ಸ್ಥೈರ್ಯ ಧೈರ್ಯದಲ್ಲಿರ್ತಾನೆ ಯಾವುದು ಏನು ನಮ್ಮನ್ನು ಏನು ಮಾಡಕ್ ಆಗಲ್ಲ. ನಾವು ಯಾವಾಗ ಒಂದ್ಸರಿ ಧೃತಿಗೆಡ್ತೀವಿ ಎಲ್ಲ ಬಂದು ನಮ್ಮನ್ನ ಅಟ್ಯಾಕ್ ಮಾಡ್ತಾ ಒಂದೇ ಸರಿ. ಹಾಗಾಗಿ ಅದನ್ನ ಹೊರತುಕೊಂಡಿದ್ರೆ ಯಾವತ್ತಿದ್ರೂ ಸಾಯ್ಲೇಬೇಕು ಅಂತ ನಮ್ಮ ಮನಸ್ಸಲ್ಲಿ ನಾವು ದೃಢ ಸಂಕಲ್ಪ ಮಾಡ್ಕೊಂಡಾಗ ಯಾವ್ದು ಯಾವ್ದಕ್ಕೂ ಎದುರಬೇಕಾಗಿಲ್ಲ, ಸಾವಿಗೂ ಎದುರಬೇಕಾಗಿಲ್ಲ, ಸಾವು ಯಾವತ್ತಿದ್ರು ಸಾಯ್ಲೇಬೇಕಲ್ಲ.
1: ಹೌದು,
0: ಈಗ ನಾವೇನು ಇಲ್ಲಿ ಬಿಟ್ಟೋಗೋದೇನು ತಗೊಂಡೋಗೋದೇನು ಏನೂ ಇಲ್ಲ.
1: ಹೌದು,
0: ಹಾಗಾಗಿ ಪ್ರತಿಯೊಬ್ಬ ಮನಸ್ಸನ್ನು ಧೈರ್ಯವಾಗಿರ್ಬೇಕು ಅಂತ ನಾನೇ ವಾಲಂಟಿಯರ್ಗೆ ಹೋಗಿ ಹಳ್ಳಿ ಹಳ್ಳಿಗಳಲ್ಲಿ ಹೇಳ್ತಾ ಅವ್ರಿಗೆಲ್ಲ ಆಹಾರ ಪದಾರ್ಥಗಳನ್ನ ಸರ್ಕಾರದಿಂದ ಕೊಡ್ತಕ್ಕಂಥವ್ರು, ಸಂಘ ಸಂಸ್ಥೆಯವ್ರು ಕೊಡ್ತಕ್ಕಂಥವು ಪ್ರತಿಯೊಂದನ್ನು ಪ್ರತಿ ಮನೆಗೂ, ಯಾಕಂದ್ರೆ ಐಸೋಲೇಷನ್ ಮಾಡಿ ಯಾರನ್ನೂ ಒಳಗಡೆ ಎಂಟ್ರಿ ಮಾಡಕ್ ಬಿಡ್ತಿರ್ಲಿಲ್ಲ. ನಾವೇ ನಮ್ಮ ವರ್ಕರ್ಗಳನ್ನೆಲ್ಲ ಕರ್ಕೊಂಡು ಹೋಗಿ ಹಂಚೋದು, ಆಹಾರ ಪದಾರ್ಥಗಳು ಹಂಚೋದು, ಅವ್ರು ಬೇಕಾದಂತ ಔಷಧಿಗಳನ್ನ ಪ್ರತಿಯೊಂದನ್ನು ಹಂಚಿ ಅವ್ರನ್ನ ಧೈರ್ಯ ಕೊಟ್ಟು ಕೊಟ್ಟು ನಾವೇ ನಿಂತು ಎಲ್ಲ ಮಾಡ್ತಾ ಇದ್ದೆ. ಬೆಳಿಗ್ಗೆ ಮನೆ ನಮ್ಮ ಮನೆಗೆ ಹೋಗ್ತಾ ಇರಲಿಲ್ಲ, ಅದು 2-3 ತಿಂಗಳು ಅದು ಕೋವಿಡ್ ಕಂಟ್ರೋಲ್ ಬರೋವರೆಗೂ ಅಲ್ಲೇ IBನಲ್ಲಿ ರೂಮ್ ಮಾಡ್ಕೊ, ಅಲ್ಲೇ ಇದ್ಕೊಂಡು ಡಾಕ್ಟರ್ಗಳ ಬೆಟಲಿಯನ್ನು ಇಟ್ಕೊಂಡು ಪ್ರತಿಯೊಂದನ್ನು ನಾವು ಅಲ್ಲೇ ಇದ್ಕೊಂಡು ನನಗೂ ಬಂದಿದ್ರು ಸಹ ನಾನೇ ಸ್ವಯಂ ಚಿಕಿತ್ಸೆ ತಗೊಂಡು ಗುಣಮುಖನಾಗಿ ನಾನು ಅಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೆ. ಈವನ್ ಕೋವಿಡ್ ಬಂದರೂ ಮಲ್ಲಿಕತ್ತೆ ಇರಲಿಲ್ಲ, ನನ್ನ ಕೆಲಸ ನಾನು ಮಾಡ್ಕೊ ಹೋಗ್ತಾ ಇದ್ದೆ. ಸಾಕಷ್ಟು ಕೆಲಸ ಮಾಡಿ ನನ್ನ ಮನಸ್ಸಿಗೆ ತೃಪ್ತಿ ತರುವಷ್ಟು ಕೆಲಸ ಮಾಡಿ ಸಾಕಷ್ಟು ಜನನ ಕೋವಿಡ್ ಇಂದನೂ ಬಚಾವ್ ಮಾಡಿದ್ವಿ. ಸರಿಯಾದ ಸಮಯದಲ್ಲಿ ಅವ್ರನ್ನ ಗುರುತಿಸಿ ಅವ್ರಿಗೆ ಸೂಕ್ತವಾದಂಥ ಸ್ಥಳಕ್ಕೆ ಕಳಿಸಿ ಅವ್ರಿಗೆ ಸರಿಯಾದ ಸೂಕ್ತ ಚಿಕಿತ್ಸೆ ನೀಡಿಸಿ ಅವರೆಲ್ಲ ಕೋವಿಡಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆ ಟೈಮಲ್ಲಿ ನಮ್ಗೇನು ಅದು ಹೋಗ್ತಾ ಹೋಗ್ತಾ

0: ಇದು ಸಾಮಾನ್ಯ ಮಾಮೂಲಿ ಒಂದು ಕಾಯಿಲೆ ಏನಂಗೆ ಮನವರಿಕೆ ಆಯಿತು. ಮನವರಿಕೆ ಆದ್ಮೇಲೆ ಅವ್ರಿಗೆಲ್ಲ ಇದು ಕಮ್ಮಿ ಆದ ನಂತರ ನಮ್ಮ ಭಾರತ ಸರ್ಕಾರದಿಂದ ಈ ಕೋವಿಡ್ ವ್ಯಾಕ್ಸಿನ್ ಅಂತ ಬಿಟ್ರು, ಅದನ್ನ ಕೊಟ್ಟು ಎಲ್ರಿಗೂ ಯಶಸ್ವಿ ಅದು. ವ್ಯಾಕ್ಸಿನ್ ತಗೊಂಡಾಗಿದ್ದ ಇದ್ರಗ ಪ್ರಮಾಣ ಇಳಿಕೆ ಆಗ್ತಾ ಬಂತು.
1: ಹೌದು, ಕೋವಿಡ್ ಸೋಂಕಿಗೆ ತಗುಲುತ್ತಿದ್ದಂತವರ ಪ್ರಮಾಣ ವ್ಯಾಕ್ಸಿನ್ ತಗೊಂಡು
0: ಆಟೋಮೆಟಿಕ್ ಆಗಿ
1: ಕಡಿಮೆ ಆಯ್ತು.
0: ಹೌದು, ಇಳಿಕೆ ಆಗೋಯ್ತು, ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಆಗೋಯ್ತು.
1: ಸರಿ, ವೈದ್ಯಕೀಯ ವೃತ್ತಿಯನ್ನು ಆಯ್ಕೆ ಮಾಡಲು ಬಯಸುವಂತವರಿಗೆ ನೀವು ನೀಡುವಂತ ಪ್ರಮುಖ ಸಂದೇಶ ಏನು? ಈ ವೃತ್ತಿ ಕೇವಲ ಒಂದು ಆದಾಯದ ಮೂಲವಲ್ಲದೆ ಬದಲಾಗಿ ಒಂದು ಬದುಕನ್ನು ರೂಪಿಸುವ ಸಾಧನ ಅಂತ ತಾವು ಹೇಳೋದಾದ್ರೆ, ಈ ವೃತ್ತಿಯನ್ನು ಬಯಸುವಂತಹ ಯುವಕರಿಗಾಗಿರ್ಬೋದು ಯುವತಿಯರಿಗಾಗಿರ್ಬೋದು ಒಂದು ಕಿವಿಮಾತನ್ನ ಹೇಳೋದಾದ್ರೆ ತಾವು
0: ಏನ್? ನಾನು ಏನ್ ಹೇಳ್ತೀನಿ ಅಂದ್ರೆ, ಅದೇ ಫಸ್ಟ್ ಮಾನವೀಯ ಗುಣ ಬೆಳೆಸ್ಕೊಳ್ಳಿ. ಹಣದಿಂದ ಯಾವಾಗ್ಲೂ ಹೋಗ್ಬಾರ್ದು, ನಾವು ನಮ್ಮಿಂದ ಹಣ ಬರ್ಬೇಕೇ ಹೊರತು ನಾವು ಹಣದ ಹಿಂದೆ ಹೋಗ್ಬಾರ್ದು.
1: ಹೌದು,
0: ಯಾವಾಗ್ಲೂ ನಮ್ಮಿಂದೆ ನೀನು ಮಾಡುವ ಕಾಯಕ. ಈಗ ಒಬ್ಬ ಭಕ್ತ ದೇವಸ್ಥಾನಕ್ಕೆ ಹೋಗ್ತಾನೆ, ಅವನು ದೇವಸ್ಥಾನಕ್ಕೆ ಹೋದಾಗ ದೇವರೇನೋ ನನಗೆ ಉಂಡಿಗೆ ದುಡ್ಡಾಕು, ಮಂಗಳಾರತಿಗೆ ದುಡ್ಡಾಕು ಅಂತ ಕೇಳಲ್ಲ.
1: ಹೌದು,
0: ನಿಮ್ಮ ಭಕ್ತಿಗೆ ತಕ್ಕನಷ್ಟೇ, ನಿಮ್ಮ ಭಾವನೆಗೆ ತಕ್ಕಷ್ಟು, ನಿಮ್ಮ ಕೈಲಾದಷ್ಟೇ ನೀವು ಹಾಕ್ಬಿಟ್ಟು ಹೋಗ್ತೀರಿ. ಅದೇ ರೀತಿ ನೀವು ನಿಮ್ಮ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡಿದ್ರೆ ನಿಜವಾಗೂ ಮನುಷ್ಯರು ನಿಮಗೆ ಬೇಕಾದಂಥ ಧನ ಸಹಾಯ, ಧಾನ್ಯ ಸಹಾಯ, ನಿನಗೆ ನೀನು ಬದುಕಲಿಕ್ಕೆ ಏನು ಬೇಕೋ ಎಲ್ಲ ಸಹಾಯನೂ ಮಾಡಿಕೊಡ್ತೀನಿ. ನಿಮಗೆ ನಿಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ, ಆರ್ಥಿಕ ಬದುಕನ್ನು ಕಟ್ಕೊಳ್ಳಿಕ್ಕೂ ಅವರೇ ಇದು ಮಾಡ್ತಾರೆ. ನೀವು ಆ ರೀತಿಯಲ್ಲಿ ನೀವು ಸಾಕಬೇಕು. ಹಣನೇ ಮಾಡ್ತೀನಿ, ಹಣನೇ ನನಗೆ ಅಲ್ಲ, ಹಣದಿಂದ ನಾನು ಮಜಾ ಮಾಡ್ತೀನಿ ಅದು ಸಾಧ್ಯವೇ ಇಲ್ಲ. ನಿನ್ನ ಆತ್ಮಸಾಕ್ಷಿ ಮತ್ತು ನಿನ್ನ ಮನಸ್ಸು ಸಂತೋಷವಾಗದಿಲ್ಲದೆ ಇಲ್ಲ ಅಂದರೆ ನೀನು ಸುಖದ ಸುಪ್ಪತ್ತಿಗೆ ಅನ್ಕೊಂಡು ಹಣದ ಮೇಲೆ ಮಲಗಿದ್ರು, ಚಿನ್ನದ ಮೇಲೆ ವಜ್ರ ವೈಡೂರು ಯಾವ್ದ್ರ ಮೇಲೆ ಮಲಗಿದ್ರು ನಿನಗೆ ತೃಪ್ತಿನೇ ಇಲ್ಲ ಅಂದಾಗ ನಿನಗೆ ಇನ್ನು ಸಂತೋಷನೂ ಬರಲ್ಲ, ನೀನು ವೈದ್ಯನಾಗಿ ನಿನಗೆ ಉಪಯೋಗನೂ ಬರಲ್ಲ.
1: ಹೌದು,
0: ನಿನಗೆ ತೃಪ್ತಿ ಅನ್ನೋದು ಯಾವಾಗ ಅಂದರೆ ನೀನು ನಿನ್ನ ಆತ್ಮವನ್ನು ಸಂತೃಪ್ತಗೊಳಿಸಿದಾಗ, ನಿನ್ನ ಸೇವೆಯನ್ನು ತೃಪ್ತಿಯಾಗಿ ಕೊಟ್ಟಾಗ, ಮನಸ್ಸು ತೃಪ್ತಿಯಾಗಿ ನಿನಗೆ ಏನೇನು ಬೇಕು ಎಲ್ಲ ಅದೇ ಭಗವಂತನೇ ಕರುಣಿಸ್ತಾನೆ, ತೊಂದರೆ ಇದಿಲ್ಲ. ಹಾಗಾಗಿ ನೀನು ಮನಸ್ಸೋ ಕಾಯ ಇಚ್ಛೆ ನೀನು ಮಾಡ್ತೀನಿ ಕಾರ್ಯನ, ನನ್ನ ಕಾಯಕವನ್ನು ನಾನು ಬಸವಣ್ಣವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ ಅಂತ ಮಾಡ್ತೀನಿ ಅನ್ನೋದಾದರೆ ನೀವು ಈ ವೃತ್ತಿಗೆ ಬರಬೇಕು. ವ್ಯವಹಾರ ಮಾಡ್ತೀನಿ ಅನ್ನೋದಾದ್ರೆ ವ್ಯವಹಾರ ಯಾವ ಥರದಲ್ಲಿ, ಈಗ ಇತ್ತೀಚೆಗೆ ರಿಯಲ್ ಎಸ್ಟೇಟು ಏನೇನೋ ದಗಲ್ಬಾಜಿ ಕೆಲಸಗಳು ಏನೇನೋ ಇದ್ದಾವೆ, ಹಣ ಮಾಡಲಿಕ್ಕೆ ಬೇಕಾದಷ್ಟು ದಾರಿಗಳಿವೆ, ದರೋಡೆ ಎಲ್ಲ ಇದಾವೆ. ಬಟ್ ಇದನ್ನ ಹಣ ಮಾಡಬೇಕು ಅಂತ ಬರಬೇಡಿ, ಕಾಯಕ ಅಂತ ತಿಳ್ಕೊ ಬನ್ನಿ. ನೀವು ಕಾಯಕನ ನಿಮ್ಮ ಮನಸ್ಸು ಇಚ್ಛೆ ಮಾಡಿದಾಗ ಕರೆಕ್ಟಾಗಿ ನಿಮಗೆ ಆ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ನಿಮಗೆ ಧನ, ಆತ್ಮತೃಪ್ತಿ, ನಿಮ್ಮ ಆರೋಗ್ಯ ಎಲ್ಲ ವೃದ್ಧಿ ಆಗುತ್ತೆ.
1: ಪ್ರಸ್ತುತ ವೃತ್ತಿ ಜೀವನದಲ್ಲಿ ಇನ್ನೂ ಏನೆಲ್ಲ ಒಂದು ಹೊಸ ವಿಷಯಗಳನ್ನು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀರಾ? ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಭವಿಷ್ಯದಲ್ಲಿ ಆಗಬಹುದಾದಂತಹ ಒಂದು ಬದಲಾವಣೆಗಳ ಬಗ್ಗೆ ನಿಮ್ಮ ದೃಷ್ಟಿಕೋನದಲ್ಲಿ ಏನಾದರೂ ತಿಳಿಸೋದಾದರೆ?
0: ನಾನು ಏನು ಇಲ್ಲ, ಇತ್ತೀಚಿನ ಕಾಯಿಲೆಗಳು ಬೇರೆ ಬೇರೆ ನೀವು ಕೇಳೇ ಇರಲ್ಲ. ಮೊದಲು ಯಾವುದು ಈ ಕಾಲ್ರಾ, ಪ್ಲೇಗು ಈ ಥರ ಕಾಯಿಲೆಗಳು ಬರ್ತಿದ್ವಿ. ಈಗ ಈ ಎಬೋಲೋ ಅಂತ ಇನ್ನೊಂದು ಆಫ್ರಿಕಾ ಖಂಡದಲ್ಲಿ ಉತ್ಪತ್ತಿಯಾಗಿದೆ. ಅದು 70-80% ಡೆತ್ ರೇಟ್ ಅಂತ ಹೇಳ್ತಾರೆ. ಸೊ ಈ ತರ ಕಾಯಿಲೆಗಳು ಮನುಷ್ಯನ ದುರಾಸೆ ಹೇಗಿರುತ್ತೆ ಅದಕ್ಕೆ ತಕ್ಕನಾಗೆ ಕಾಯಿಲೆಗಳು ಹುಟ್ಕೋತಾ ಇರ್ತವೆ. ಯಾಕಂದ್ರೆ ಪ್ರಕೃತಿ ಸಮತೋಲನದಲ್ಲಿ ಇದ್ರೆ ಮಾತ್ರ ನಾವು ಆರೋಗ್ಯವಾಗಿರ್ತೀವಿ. ಪ್ರಕೃತಿಯನ್ನ ನೀವು ಯಾವಾಗ ನಾಶ ಮಾಡ್ಕೋತಾ ನಿಮ್ಮ ದುರಾಸೆಗೆ ಪ್ರಕೃತಿಯನ್ನ ನಾಶ ಪಡಿಸ್ತೀರಿ, ಅಲ್ಲಿ ಮಾಮೂಲಿ ಕಂಡು ಕಾಣದಂತ ರೋಗಗಳು ಉಲ್ಬಣ ಹೋಗ್ತಾ ಹೋಗ್ತಾವೆ, ಉತ್ಪತ್ತಿಯಾಗಿ ಉಲ್ಬಣ ಆಗ್ತಾ ಹೋಗ್ತಾವೆ. ಅದನ್ನು ನಿಮ್ಮ ಸರ್ವನಾಶಕ್ಕೂ ದಾರಿ ಮಾಡಿಕೊಡುತ್ತೆ. ಆದ್ದರಿಂದ ಯಾರು ಪ್ರಕೃತಿ ಜೊತೆ ಆಟ ಆಡಬಾರ್ದು. ಪ್ರಕೃತಿಯನ್ನು ಹೇಗಿರುತ್ತೆ ಹಾಗೇ ಬಿಡಬೇಕು. ಭೂಮಂಡಲ ಹೇಗಿದೆ ಅದು ಪ್ರಕೃತಿಯಲ್ಲಿ ಯಾವ ಥರ ಇದೆ, ಮಡ ಗಿರಗಳು, ನೀರು, ಗಾಳಿ ಇವೆಲ್ಲ ನಾವು ಹೇಗೆ ಸೇವಿಸ್ತಾ ಇರ್ತೀವಿ ನ್ಯಾಚುರಲ್ ಆಗಿ, ಅದು ಹಾಗೇರಾಗೆ ಬಿಡಬೇಕು. ನೀವು ಅದನ್ನು ಮರಗಳನ್ನ ಕಟ್ ಮಾಡ್ತಾ ಹೋಗೋದು, ನದಿಗಳನ್ನ ಕಲುಷಿತಗೊಳಿಸೋದು, ಈ ಗಾಳಿಯನ್ನ ಕಲುಷಿತಗೊಳಿಸೋದು ಅಂದ್ರೆ ನಿಮ್ಮ ಮಾನವನ ಅವನತಿಗೆ ಅದೇ ದಾರಿ. ಈ ತರ ಮಾಡ್ತಾ ಹೋದಾಗ ಬೇರೆ ಬೇರೆ ರೋಗಗಳು ಉತ್ಪತ್ತಿ ಆಗ್ತವೆ. ಮನುಷ್ಯ ಅವನ ಅಂತ್ಯವನ್ನು ಅವನೇ ನೋಡ್ತಾ ಇರ್ತಾನೆ.

0: ಹೀಗಾಗಿ ಈ ಮನಸ್ಸನಾದವನು ಈ ದುರಾಸೆಯನ್ನು ಬಿಟ್ಟರೆ, ಮತ್ತು ಸ್ವಾರ್ಥ ದುರಾಸೆ ಈ ದುರ್ಬುದ್ಧಿಗಳನ್ನು ಬಿಟ್ಟರೆ ಎಲ್ಲ ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ. ಹಿಂದಿನ ಮುಂದಿನ ಪೀಳಿಗೆ ಮತ್ತು ನಮ್ಮ ಈ ಹಿಂದಿನ ಪೀಳಿಗೆ ಯಾವ ಥರ ಇತ್ತು, ಮುಂದಿನ ಈಗಿನ ಪೀಳಿಗೆ ಹೇಗಿದೆ, ಮುಂದೆ ಬರ್ತಕ್ಕಂಥ ಪೀಳಿಗೆ ಹೇಗಿರುತ್ತೆ, ಇದಕ್ಕೆಲ್ಲ ನಾವು ದಾರಿದೀಪವಾಗಬೇಕು. ನಾವು ದುರ್ನಡತೆ ನಡೆದ್ರೆ ಅವು ನಮ್ಮನ್ನು ಅನುಸರಿಸ್ತಾ ಹೋಗ್ತವೆ.
1: ಹೌದು,
0: ಈಗಿನ ಕಾಲದಲ್ಲಿ ಅದೇ ಆಗಿರೋದು. ಏನು ಈ ಮೊಬೈಲ್ ಬಂದು ನಮಗೆ ಬೇಕಾಗಿರ್ತಕ್ಕಂಥದ್ದು ಜಾಸ್ತಿಗಿಂತ ಬೇಡವಾದ್ದೇ ಜಾಸ್ತಿ ಆಗಿದೆ.
1: ಹೌದು,
0: ಇದರಿಂದ ಈಗಿನ ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕರವರೆಗೂ ಅದ್ಗೇಡ್ಲಿಕ್ಕೆ ಇದು ಒಂದು ಮುಖ್ಯ ದಾರಿ. ಇದರಿಂದ ಸಾಕಷ್ಟು ರೋಗಗಳು ಬರ್ತಾ ಇದ್ದಾವೆ, ಮಾನಸಿಕ ರೋಗಗಳು ಈ ಮೊಬೈಲಿಂದನೂ ಬರ್ತಾ ಇದ್ದಾವೆ. ಈ ಥರ ಅನೇಕ ಕಾಯಿಲೆಗಳು ನಮಗೆ ಗೊತ್ತಿಲ್ಲದಂಗೆ ಉತ್ಪತ್ತಿ ಆಗ್ತಾ
1: ಹೋಗ್ತವೆ.
0: ಇವನ್ನೆಲ್ಲ ಮನಸ್ಸು ಮನಗಂಡು ಸರಿಯಾದ ದಾರಿ ತೋರಿಸ್ಬೇಕಾದವರು, ಸಮಾಜವನ್ನು ತಿದ್ದಬೇಕಾದಂಥವರು ಯಾರು ನಾವು ಮೇಲ್ಪಂಕ್ತಿಯಲ್ಲಿರ್ತೀವಿ, ಅವರುಗಳು ಸಮಾಜವನ್ನು ಒಂದು ಸರಿ ದಾರಿ ತರ್ತಕ್ಕ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕೇ ಹೊರತು ಅವ್ರನ್ನ ದುಶ್ಚಟಕ್ಕೆ ಮತ್ತು ದುರ್ಬುದ್ಧಿಗೆ ನೂಕುವಂಥ ಒಂದು ಇದು ಮಾಡಬಾರ್ದು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಹಾಗಾಗಿ ನಾವು ಮುಂದೆ ಈಗ ನಮ್ಮದು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗ್ಬೋದು, ಆದರೆ ನಾವು ನಮ್ಮ ವೈದ್ಯಕೀಯ ವೃತ್ತಿ ಇದೆಯಲ್ಲ ಇದಕ್ಕೆ ಫುಲ್ ಸ್ಟಾಪ್ ಇಲ್ಲ, ಅಂತಿಮ ಇಲ್ಲ.
1: ಹೌದು,
0: ನಾವು ರಿಟೈರ್ಡ್ ಆದರೂ ಡಾಕ್ಟ್ರೆ, ವೃತ್ತಿಲಿದ್ರು ಡಾಕ್ಟ್ರೆ.
1: ಹೌದು,
0: ಹಾಗಾಗಿ ಇದ್ರ ಜೊತೆಗೆ ಬೇರೆ ಬೇರೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ನಂಬಿಕೊಂಡು ಸಾರ್ವಜನಿಕರಿಗೆ ಬಡ ಬಗ್ಗರಿಗೆ ನಾವು ಸಹಾಯ ಮಾಡಬಹುದು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ಇದೆ. ನಂತರ ನಮ್ಮಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಸಿ ರಾಯ್ ಅಂತ ಇದ್ರು ಮುಖ್ಯಮಂತ್ರಿಯಾಗಿ. ಅವರು ಮುಖ್ಯಮಂತ್ರಿಯಾಗಿದ್ದರು, ಒನ್ ಅವರ್ ಅರ್ಧ ಗಂಟೆ ಪೇಷಂಟ್ ನೋಡಲಿಕ್ಕೆ ಸಮಯ ಕೊಡ್ತಿರುವಂತ ಡೈಲಿ. ಆ ರೀತಿ ನಾನು ಮುಂದೆ ಯಾವುದೇ ಇದ್ರು ಆ ಕಾಯಕನೇ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೀನಿ. ನಾವು ಯಾವುದೇ ಉನ್ನತ ಮಟ್ಟದ ಒಂದು ಇದಕ್ಕೆ ಹೋದ್ರು ಪ್ರತಿ ಹಳ್ಳಿಗೆ ಹೋದಾಗ್ಲೂ ಒಂದು ಗಂಟೆ ಎರಡು ಗಂಟೆ ಅದಕ್ಕೆ ಮೀಸಲಿಟ್ಬಿಡೋದು. ಫಸ್ಟ್ ಪೇಷಂಟ್ಗಳು ನೋಡೋದು, ಆಮೇಲೆ ಮಿಕ್ಕಿದ ಕಾಯಕಗಳು ನೋಡಬೇಕು. ನಾ ಒಂದು ಮನೋಭಾವ ನನ್ನಲ್ಲಿ ಆಗ್ಲಿಂದ ಇದೆ, ಅದನ್ನೇ ಮುಂದುವರ್ಸ್ಕೋಬೇಕು.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವವರಿಗೆ ಮತ್ತು ತಾಲೂಕಿನ ಜನತೆಗೆ ಏನಾದರೂ ಒಂದು ಕಿವಿಮಾತನ್ನು ಹೇಳೋದಾದರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ನನ್ನ ತಾಲೂಕಿನಲ್ಲಿ ಏನಾಗಿದೆ ಅಂದರೆ ಇತ್ತೀಚಿನ ಇದರಲ್ಲಿ ವ್ಯಸನಿಗಳು ಜಾಸ್ತಿ ಆಗ್ಬಿಟ್ಟಿದೆ. ಏನೋ ಈ ದುಶ್ಚಟಗಳಿಗೆ, ಈ ಕುಡಿತದ ದುಶ್ಚಟ, ಭಂಗಿ, ಅದೇನೋ ಗಾಂಜಾ, ಈ ಥರದ್ದು ಜಾಸ್ತಿ ಚಿಕಿತ್ಸೆ ನೀಡ್ತಾ ಇರ್ತೀನಿ ನನ್ನ ಹತ್ರ ಬಂದಾಗ. ಸೊ ಜೀವನ ಅನ್ನೋದು ಬರೀ ಈ ದುಶ್ಚಟಗಳಲ್ಲಿ ಎಂಜಾಯ್ ಮಾಡ್ತೀವಿ, ಕುಡಿದು ನನಗೆ ಎಂಜಾಯ್ ಬರ್ತದೆ, ನಾನು ಹಂಗೆ ಎಂಜಾಯ್ ಮಾಡ್ತೀನಿ. ನೀನು ಒಬ್ಬ ಮನುಷ್ಯನ, ನನಗೆ ಎಷ್ಟೋ ಜನ ನನಗೂ ಹೇಳಿಸಿದ್ರು ನನ್ನ ಫ್ರೆಂಡ್ಗಳು, ನಿಂದು ಒಂದು ಜನ್ಮನ, ನೀನು ಕುಡಿದ್ಮೇಲೆ ಅದೇನಾಗಬೇಕು. ಹಾಗೆ ನಾವು ಜೀವನ ಎಷ್ಟು ದಿನ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ಬದುಕ್ತೀವಿ ಅನ್ನೋದು ಭಾಳ ಮುಖ್ಯ.
1: ಹೌದು,
0: ಆ ನಿಟ್ಟಿನಲ್ಲಿ ಬೇರೆ ಯುವಜನತೆಯನ್ನು ಸಮಾಜವನ್ನು ಆ ನಿಟ್ಟಿನಲ್ಲಿ ತರಬೇಕು. ಯಾಕಂದರೆ ತಾಯಿ ತಂದೆಗಳು ನಮ್ಮ ಮೇಲೆ ಭಾಳ ಭರವಸೆ ಇಟ್ಕೊಂಡಿರ್ತಾರೆ, ನನ್ನ ಮಗ ಒಳ್ಳೆ ಬುದ್ಧಿ ಕಲಿತಾನೆ, ಒಳ್ಳೆ ನಡತೆ ಕಲಿತಾನೆ, ನನ್ನ ಮಗಳು ಒಳ್ಳೆ ಬುದ್ಧಿ ಕಲಿತಾಳೆ, ಒಳ್ಳೆ ಈ ಥರ ಅವರು ನಮ್ಮ ಮೇಲೆ ಬಹಳ ಭರವಸೆ ಇಟ್ಕೊಂಡಿದ್ದಾಗ ನಾವು ಆ ದಾರಿಲೇ ನಡಿಬೇಕೆ ಹೊರತು ಹೇಳೋರು ಕೇಳೋರು ಮಾತು ಕೇಳ್ಕೊಂಡು ನಾವು ಆಳೋದ್ರೆ ತಾಯಿ ತಂದೆಯವರು ಮಾನಸಿಕವಾಗಿ ಅನುಭವಿಸ್ತಾ ಇರ್ತಾರೆ.
1: ಹೌದು,
0: ಪಾಪ ಅವರು ದುಃಖವನ್ನು ಹೇಳ್ಕೊಳಕ್ಕಾಗಲ್ಲ, ಹೇಳಿದ್ರು ಇವ್ರಿಗೆ ಕೇಳೋ ಪರಿಸ್ಥಿತಿಯಲ್ಲಿ ಇವು ಇರಲ್ಲ, ಮೀರೋಗ್ಬಿಟ್ಟಿರ್ತಾರೆ. ಹಾಗಾಗಿ ಯುವಕರಾಗಿರ್ಬೋದು, ಮಕ್ಕಳಿಗೆ ಬೆಳೀತಕ್ಕಂಥ ಮಕ್ಕಳಾಗಿರ್ಬೋದು, ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಡಬೇಕು, ಒಳ್ಳೆ ಸಂಸ್ಕಾರ ಕೊಡಬೇಕು. ಮೊದಲು ಜಾಯಿಂಟ್ ಫ್ಯಾಮಿಲಿ ಅಂತ ಇತ್ತು, ಅಲ್ಲಿ ಯಾರೇ ಆಗಲಿ ಅವ್ರು ಆ ಕಡೆ ಈ ಕಡೆ ಹೋಗ್ಬಾರ್ದಂಗೆ ಹಿರಿಯವರು ನಮಗೆ ಒಳ್ಳೆ ಬುದ್ಧಿವಾದ ಹೇಳೋರು, ತಪ್ಪು ಮಾಡಿದ್ರು.
1: ಹೌದು,
0: ಈಗೆಲ್ಲ ಮದುವೆ ಆಗ್ತಿದ್ದಂಗೆ ಗಂಡನ್ನ ಬೇರೆ ಕಡೆ ಮಾಡ್ಕೋಬಿಡ್ತಾರೆ, ಅವ್ರಿಗೆ ತಿದ್ದವರು ಇರಲ್ಲ, ಹೇಳೋರು ಇರಲ್ಲ, ಕೇಳೋರು ಇರಲ್ಲ, ದಾರಿ ತಪ್ತಾರೆ. ಹೀಗಾಗಿ ಸಮಾಜ ಹಾಳಾಗ್ತಾ ಇದೆ. ಇನ್ನು ಮುಂದೆನಾದರೂ ಆ ಕೂಡು ಕುಟುಂಬದಲ್ಲಿ ಇದ್ಕೊಂಡು ಒಳ್ಳೆ ಸಂಸ್ಕಾರವನ್ನು ಮಕ್ಕಳಿಗೆ ಹೇಳ್ತಾ ಹೋದರೆ ಒಂದು ಒಳ್ಳೆ ಸಮಾಜ, ನಮ್ಮ ಭಾರತದ ಸಂಸ್ಕೃತಿ ವಿಶ್ವದಲ್ಲಿ ಶ್ರೇಷ್ಠ ಸಂಸ್ಕೃತಿ.
1: ಹೌದು,
0: ಇವಾಗ ಬೇರೆ ದೇಶಗಳು ನಮ್ಮ ಸಂಸ್ಕೃತಿನ ಅಳವಡಿಸ್ಕೊತಾ ಇದ್ದಾವೆ, ನಮ್ಮ ಇಲ್ಲಿ ಜನಗಳೇನು ಮಾಡ್ತಾ ಇದ್ದಾವೆ ಇತ್ತೀಚಿನ ಪೀಳಿಗೆ ಆ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಕುಡಿದು ಯುವಕರು ಯುವತಿಯರು ಕುಡಿದು ಆಳು ಬಿದ್ದು ಹೋಗ್ತಾ ಇದೆ. ಸಮಾಜದಲ್ಲಿ ತಲೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಆ ರೀತಿ.

0: ತಾಯಿ ತಂದೆಯ ಗೌರವವನ್ನು ಹಾಳು ಮಾಡಲಿಕ್ಕೆ ಇತ್ತೀಚಿನ ಇದು ಮಾಡ್ತವೆ. ಸೊ ಹಾಗಾಗಿ ತಾಯಿ ತಂದೆ ತಮ್ಮನ್ನು ಬೆಳೆಸಲಿಕ್ಕೆ, ಓದಿಸ್ಲಿಕ್ಕೆ, ವಿದ್ಯೆ ಕೊಡಿಸ್ಲಿಕ್ಕೆ, ಇನ್ನೊಂದು ಒಳ್ಳೆ ಉತ್ತಮ ಮಟ್ಟಕ್ಕೆ ತರಲಿಕ್ಕೆ ಎಷ್ಟು ಶ್ರಮ ವಹಿಸ್ತಾರೆ ಅಂತ ಅದು ಅವ್ರಿಗೆ ಗೊತ್ತಿರುತ್ತೆ.
1: ಹೌದು,
0: ಅದನ್ನು ತಾವು ಹಾಳು ಮಾಡಬೇಡಿ ಅನ್ನೋದನ್ನ ಈ ಮುಖಾಂತರ ಈ ಯುವಕರಿಗೆ ಇತ್ತೀಚಿನ ಪೀಳಿಗೆಗೆ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಈ ಜನಧ್ವನಿ ಮೂಲಕ ಅವರಿಗೆ ಒಂದು ಕಿವಿ ಮಾತನ್ನ ಈ ರೀತಿಯಾಗಿ ಹೇಳಲಿಕ್ಕೆ ಇಚ್ಛಪಡ್ತೀನಿ.
1: ನಿಮ್ಮ ಮಾತುಗಳು ನಮ್ಮ ಕೇಳುಗರಿಗೆ ಮತ್ತು ವಿಶೇಷವಾಗಿ ವೈದ್ಯರಾಗಲು ಕನಸು ಕಾಣುತ್ತಿರುವಂತಹ ಯುವಕರಿಗೆ ಖಂಡಿತ ಪ್ರೇರೇಪಣೆಯನ್ನು ನೀಡುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತಷ್ಟು ಯಶಸ್ಸು ಹೀಗೆ ಸಿಗಲಿ ಎಂದು ನಾವು ಸಹ ಹಾರೈಸುತ್ತೇವೆ. ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಸಂಪತ್ತಾದ ಆರೋಗ್ಯವನ್ನು ಕಾಪಾಡುವ ನಿಮ್ಮಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿರುವುದು ನಮಗೆಲ್ಲ ಸಹ ಹೆಮ್ಮೆಯ ಸಂಗತಿ. ನಿಮ್ಮ ಪ್ರತಿಯೊಂದು ಉತ್ತರವೂ ಸಹ ವೈದ್ಯರ ಕಠಿಣ ಪರಿಶ್ರಮ ಮತ್ತು ಮಾನವೀಯತೆಯನ್ನು ಬಿಂಬಿಸಿದೆ. ನಮ್ಮೆಲ್ಲರಿಗೂ ವೃತ್ತಿ ಸಂತೃಪ್ತಿ ಎಂದರೆ ಏನು ಎಂಬುದನ್ನು ನೀವು ಮತ್ತೊಮ್ಮೆ ಮನವರಿಕೆ ಮಾಡಿಸಿದ್ದೀರಿ. ತಮಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಜನಧ್ವನಿ ಕೇಳುಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್.
0: ತುಂಬಕ್ಕೂ ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದೇ ರೀತಿ ಮತ್ತೊಂದು ವೃತ್ತಿಯ ಕುರಿತು ಮುಂದಿನ ಸಂಚಿಕೆಯಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
2: ವೃತ್ತಿ ಸಂತೃಪ್ತಿ, ಕಾಯಕವೇ ಕೈಲಾಸ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಮಹತ್ವವಿರುತ್ತದೆ. ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ವೃತ್ತಿಯನ್ನು ನಾವು ಗೌರವಿಸಿದರೆ ಅದು ನಮ್ಮನ್ನು ಬೆಳೆಸುತ್ತದೆ. ಇಲ್ಲದರ ಬಗ್ಗೆ ಚಿಂತಿಸಿ ಕೂರುವುದಕ್ಕಿಂತ ಇರುವುದರಲ್ಲಿ ತೃಪ್ತಿ ಪಡೆಯುವುದೇ ಜೀವನ. ಪ್ರತಿಯೊಬ್ಬರಿಗೂ ತಮ್ಮ ವೃತ್ತಿ ಅವರ ಜೀವನಕ್ಕೆ ಎಷ್ಟು ತೃಪ್ತಿ ನೀಡಿದೆ ಎಂಬುದನ್ನು ಅವರ ಮೂಲಕವೇ ಅನಾವರಣಗೊಳಿಸುವ ಕಾರ್ಯಕ್ರಮವೇ ವೃತ್ತಿ ಸಂತೃಪ್ತಿ.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಕೇಳುಕರೆ, ಇದುವರೆಗೂ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ವೈದ್ಯ ವೃತ್ತಿಯ ಅನಾವರಣ ಕುರಿತು HD ಕೋಟೆಯ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸೋಮಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನ ಕೇಳಿದಿರಿ.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 40 ರೂಪಾಯಿ, ಪೆನ್ಸಿಲ್ ಬೀನಿಸ್ 55 ರೂಪಾಯಿ, ಮೆಣಸಿನಕಾಯಿ 15 ರೂಪಾಯಿ, ಸೌತೆಕಾಯಿ 24 ರೂಪಾಯಿ, MC 5 ರೂಪಾಯಿ, ಸುನಾಮಿ 4 ರೂಪಾಯಿ, ಎಳವನ 4 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 6 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 25 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 40 ರೂಪಾಯಿ, ದಪ್ಪ ಮೆಣಸಿನಕಾಯಿ 66 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 18 ರೂಪಾಯಿ, ಕೋಸು 17 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739071311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739071311.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಈಗ ಪ್ರೋಟೀನ್ಗಳನ್ನು ನೋಡಬಹುದು ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಈಗ ಪ್ರೋಟೀನ್ಗಳನ್ನು ನೋಡಬಹುದು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಪ್ರೋಟೀನ್ಗಳೆಂದರೆ ನಮಗೆ ಗೊತ್ತು ಎನ್ನುವುದು ಬರಿಯ ಭ್ರಮೆ. ಅವು ಹೇಗಿವೆ ಎನ್ನುವುದರ ಚಿತ್ರವು ನಮಗೆ ಕಣ್ಣಿಗೆ ಬರುವುದಿಲ್ಲ. ಹನಿ ರಕ್ತದಲ್ಲಿರುವ ಸಾವಿರಾರು ಪ್ರೋಟೀನ್ಗಳಲ್ಲಿ ಕೆಲವು ರಕ್ತಕ್ಕೆ ಬಣ್ಣ ಕೊಟ್ಟರೂ ಆ ಬಣ್ಣ ಕೊಟ್ಟ ಪ್ರೋಟೀನ್ಗಳು ಹೇಗಿವೆ ಎಂಬುದನ್ನು ಕಣ್ಣಾರೆ ಕಾಣುವುದು ಸಾಧ್ಯವೇ ಇಲ್ಲ. ಇಂತಹ ಸೂಕ್ಷ್ಮವಾದ ಕಣಗಳನ್ನು ಇದೀಗ ನೋಡಲು ಸಾಧ್ಯವಂತೆ. ಅದು ಹೇಗೆ ಎಂದರೆ, ಅಮೆರಿಕಾದ ಮ್ಯಾಂಚೆಸ್ಟರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಜೀವ ವಿಜ್ಞಾನಿ ಇಂಜಿನಿಯರ್ ಎಡ್ವರ್ಡ್ ಬಾನೆಡ್ ಮತ್ತು ಸಂಗಡಿಗರ ಪ್ರಕಾರ ಕಾಣುವಷ್ಟು ದೊಡ್ಡದಾಗಿಸಿ ನೋಡಬಹುದಂತೆ. ಅಂದರೆ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮ ವಾಮನನಾಗಿರುವ ಕಣಗಳನ್ನು ಕಣ್ಣಿಗೆ ಅಲ್ಲದಿದ್ದರೂ ಸಾಧಾರಣ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಕಾಣುವಷ್ಟು ದೊಡ್ಡದಾಗಿಸಿ ಕಾಣುವಂತಹ ತಂತ್ರವನ್ನು ಇವರು ರೂಪಿಸಿದ್ದಾರೆಂದು ಬಯೋ ಆಕ್ಸಿವರ್ಸ್ ಪತ್ರಿಕೆ ವರದಿ ಮಾಡಿದೆ. ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿರುವುದನ್ನು ಹಿರಿದಾಗಿಸಿದರೆ ನೋಡುವುದು ಸಾಧ್ಯ ಎನ್ನುವುದು ಸಾಮಾನ್ಯ ಜ್ಞಾನ. ಅದೇ ತಂತ್ರವನ್ನು ದೂರದಲ್ಲಿರುವ ಚುಕ್ಕಿಗಳನ್ನು ನೋಡಲು ಬಳಸುವ ದೂರದರ್ಶಕ ಹಾಗೂ ಅತಿ ಸೂಕ್ಷ್ಮವಾದ ರೋಗಾಣುಗಳನ್ನು ಕಾಣಲು ಬಳಸುವ ಸೂಕ್ಷ್ಮದರ್ಶಕ ಅಥವಾ ಮೈಕ್ರೋಸ್ಕೋಪ್ ಮಾಡುತ್ತವೆ. ನಮ್ಮ ಕಣ್ಣು ಸುಮಾರು 1 ಮಿಲಿಮೀಟರ್ ಅಥವಾ 0.0167 ಡಿಗ್ರಿಯಷ್ಟು ದೂರ ನಡುವೆ ಇರುವ ಎರಡು ವಸ್ತುಗಳನ್ನು ಸ್ಪಷ್ಟವಾಗಿ ಗುರುತಿಸಬಲ್ಲದು. ಒಂದು ವೇಳೆ ಆ ವಸ್ತುಗಳು ಈ ದೂರಕ್ಕಿಂತಲೂ ಹತ್ತಿರವಾಗಿದ್ದರೆ ಆ ಕಣ್ಣಿಗೆ ಅವೆರಡೂ ಒಂದಾಗಿ ಕಾಣಿಸುತ್ತದೆ. ದೂರದರ್ಶಕಗಳು ಸೂಕ್ಷ್ಮ ದರ್ಶಕಗಳು ಮಾಡುವುದು ಇಷ್ಟ. ತಾವು ತೋರಿಸಿರುವ ವಸ್ತುಗಳನ್ನು ಇಗ್ಗಲಿಸಿ ಅವುಗಳ ನಡುವಣ ದೂರ ಹೆಚ್ಚಿಸಿ ಅವು ನಮ್ಮ ಕಣ್ಣಿಗೆ ಸ್ಪಷ್ಟವಾಗುವಂತೆ ಮಾಡತೊಡಗುತ್ತವೆ. ಇದನ್ನೇ ಮ್ಯಾಗ್ನಿಫಿಕೇಶನ್ ಅಥವಾ ಹಿಗ್ಗಲಿಕೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ವಸ್ತುಗಳು ಹಿಗ್ಗುವುದಿಲ್ಲ, ಅವುಗಳ ನಡುವಣ ದೂರವು ಬದಲಾಗಿರುವುದಿಲ್ಲ. ಆದರೆ ದೂರದರ್ಶಕ ಸೂಕ್ಷ್ಮ ದರ್ಶಕಗಳಲ್ಲಿ ಜೋಡಿಸಿರುವ ಮಸೂರಗಳು ಬೆಳಕನ್ನು ಹಿಗ್ಗಲಿಸುವುದರಿಂದ ಈ ಪರಿಣಾಮ ಕಾಣಿಸುತ್ತದೆ. ಅಂದರೆ ವಸ್ತುವನ್ನಲ್ಲ, ಅದರ ಬಿಂಬವನ್ನಷ್ಟೇ ಇವು ಹಿಗ್ಗಿಸುತ್ತವೆ.

0: ಈ ರೀತಿಯಲ್ಲಿ ಕಾಣುವುದಕ್ಕೂ ಒಂದು ಮಿತಿ ಇದೆ. ಬೆಳಕಿನ ತರಂಗ ದೂರಕ್ಕಿಂತಲೂ ಬಹಳ ಕಿರಿದಾಗಿರುವ ವಸ್ತುಗಳನ್ನು ಕಾಣಲಾಗುವುದು. ಸೂಚಿಯ ಮೊನೆಗಿಂತಲೂ ಕಿರಿದಾದ ವಸ್ತುವಿಗೆ ಸೂಚಿಯಿಂದ ಚುಚ್ಚಿದರೂ ಅದು ಸುತ್ತಿಗೆಯಿಂದ ಬಡಿದಂತೆ ಆಗುತ್ತದೆ ಅಷ್ಟೆ. ಹಾಗೆಯೇ ಇದುವೂ ಕೂಡ ಬೆಳಕಿನ ತರಂಗಗಳ ದೂರಕ್ಕಿಂತಲೂ ಕಿರಿದಾಗಿರುವ ವಸ್ತುಗಳನ್ನು ಬೆಳಕು ಸ್ಪಷ್ಟವಾಗಿ ಗುರುತಿಸಲಾಗದು. ವೈರಸ್ಗಳು, ಜೀವಕೋಶದ ಹಲವಾರು ಅಂಗಗಳು, ಇಂತಹ ಅತಿ ಸೂಕ್ಷ್ಮ ವಸ್ತುಗಳು, ಇವನ್ನು ಕಾಣಲು ಬೇರೆ ತಂತ್ರಗಳು ಬಳಸಬೇಕು. ಅದಕ್ಕಾಗಿ ವಿಜ್ಞಾನಿಗಳು ಎಲೆಕ್ಟ್ರಾನಿಕ್ ದೂರದರ್ಶಕಗಳನ್ನು ಬಳಸತೊಡಗುತ್ತಾರೆ. ಎಲೆಕ್ಟ್ರಾನಿಕ್ ದೂರದರ್ಶಕ ಕೆಲಸ ಮಾಡುವುದು ಹೀಗೆ: ಅದು ಬೆಳಕಿಗಿಂತಲೂ ಕಿರಿದಾದ ತರಂಗ ದೂರದ ಎಲೆಕ್ಟ್ರಾನಿಕ್ಗಳನ್ನು ಕಾಣಬೇಕಿರುವ ವಸ್ತುಗಳತ್ತ ಬೀಸುತ್ತದೆ. ವಸ್ತುವನ್ನು ತಾಗಿದ ಎಲೆಕ್ಟ್ರಾನ್ಗಳು ಅಲ್ಲಿಂದ ಅಡ್ಡಾಡಿ ಚದುರುತ್ತವೆ ಅಷ್ಟೆ. ಅವು ಚದುರಿ ಹುಟ್ಟುವ ವಿನ್ಯಾಸವನ್ನು ಬಳಸಿಕೊಂಡು ಆ ವಸ್ತುವಿನ ಚಿತ್ರಣವನ್ನು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಗುರುತಿಸುತ್ತದೆ. ವೈರಸ್ಗಳ ಚಿತ್ರಣ ಹೀಗೆ ಸಾಧ್ಯ. ಪ್ರೋಟೀನ್ಗಳು ವೈರಸ್ಗಿಂತಲೂ ಬಲು ಸೂಕ್ಷ್ಮ. ಅವನ್ನು ಕಾಣುವುದು ಹೇಗೆ ಎಂದಿರಾ? ಇದುವರೆಗೂ ಪ್ರೋಟೀನ್ನ ಚಿತ್ರಗಳು ಸ್ಪಷ್ಟವಾಗಿ ಕಾಣಲಾಗಿರಲಿಲ್ಲ. ಏನಿದ್ದರೂ ಅದಕ್ಕೆ ಬಣ್ಣ ಹಚ್ಚಿ ಆ ಬಣ್ಣವಷ್ಟೇ ನೋಡಬಹುದು ಸಾಧ್ಯವಿತ್ತು. ಒಟ್ಟಾರೆ ಪ್ರೋಟೀನ್ನ ಇರುವನ್ನು ಕಾಣಬಹುದಿತ್ತಾದರೂ ಅದರ ಪ್ರಕಾರ, ಅದರ ಆಕಾರ, ವಿನ್ಯಾಸ ಗೊತ್ತಾಗುತ್ತಿರಲಿಲ್ಲ. ಇದನ್ನು ತಿಳಿಯಲು ಎಕ್ಸ್ರೇ ಕ್ರಿಸ್ಟಲೋಗ್ರಫಿ ಎನ್ನುವ ತಂತ್ರವನ್ನು ಬಳಸುತ್ತಿದ್ದರು. ಇದು ಪ್ರೋಟೀನ್ನಿಂದ ಚದುರಿದ ಎಕ್ಸ್ರೇಯನ್ನು ಗುರುತಿಸಿ ತನ್ನ ಮೂಲಕ ಪ್ರೋಟೀನ್ನ ಮೈಮೇಲಿರುವ ಉಬ್ಬು ತಗ್ಗುಗಳನ್ನು ಗುರುತಿಸುತ್ತಿತ್ತು. ಒಂದು ರೀತಿಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕಲ್ಲಿನ ಶಿಲ್ಪದ ಮೇಲೆ ಕೈಯಾಡಿಸಿ ಅದು ಹೇಗೆ ಎಂದು ಊಹಿಸಿದ ರೀತಿ ಎನ್ನಬಹುದು. ಇದೀಗ ಬಾಲ್ನೆಟ್ ತಂಡ ಇಷ್ಟು ಸೂಕ್ಷ್ಮವಾದ ಪ್ರೋಟೀನ್ ಅಣು, ಆ ಅಣುವನ್ನು ಸಾಧಾರಣ ಸೂಕ್ಷ್ಮದರ್ಶಕದ ಮೂಲಕ ಕಾಣಿಸುವಂತೆ ಮಾಡಿದ. ಇದಕ್ಕಾಗಿ ಇವರು ಹೂಡಿದ ಉಪಾಯ ವಿಶಿಷ್ಟ. ಸೂಕ್ಷ್ಮವಾದ ವಸ್ತುವಿನ ಬಿಂಬವನ್ನು ಹಿರಿದಾಗಿಸುವ ಬದಲು ವಸ್ತುವನ್ನೇ ಹಿರಿದಾಗಿಸಿಬಿಟ್ಟರೆ ಹೇಗೆ ಎನ್ನುವುದು ಇವರ ಉಪಾಯವಾಗಿದೆ. ಅಂದರೆ ಕಣ್ಣಿಗೆ ಕಾಣದ ಪ್ರೋಟೀನನ್ನು 1000 ಅಥವಾ 10,000 ಪಟ್ಟು ಹಿಗ್ಗಿಸಿ ಬಿಟ್ಟರೆ ಅದು ಕಾಣಬಹುದಷ್ಟೆ. ಈ ರೀತಿಯಲ್ಲಿ ಪ್ರೋಟೀನ್ನ ಪ್ರತಿಯೊಂದು ಅಣುವನ್ನು ಸಮ ಪ್ರಮಾಣದಲ್ಲಿ ದೊಡ್ಡದಾಗಿಸಿದರೆ ವಾಮನನೇ ದೊಡ್ಡದಾಗಿಸಿ ತ್ರಿವಿಕ್ರಮ ಗಾತ್ರದಲ್ಲಿ ತೋರಿದಂತೆ ಆಗುತ್ತದೆ. ಇದು ಸಾಧ್ಯವೇ ಎನ್ನುವ ಅನುಮಾನ ವಿಜ್ಞಾನಿಗಳಿಗೆ ಇತ್ತು. ಏಕೆಂದರೆ ಯಾವುದೇ ಅಣುವನ್ನು ಹಿಡಿದು ಎಳೆದಾಗ ಅದು ಒಂದು ದಿಕ್ಕಿನಲ್ಲಿ ಹಿಗ್ಗಿ ಇನ್ನೊಂದು ದಿಕ್ಕಿನಲ್ಲಿ ಕುಗ್ಗಬಹುದಷ್ಟೆ. ಹಂಗಾದಂತೆ ಎಲ್ಲ ದಿಕ್ಕಿನಲ್ಲೂ ಸಮವಾಗಿ ಇದು ಹಿಗ್ಗುವಂತೆ ಮಾಡಿಕೊಟ್ಟಿತು. ಇದನ್ನು ಕೇವಲ ವಿಶಿಷ್ಟ ಪಾಲಿಮರ್ಗಳಲ್ಲಿ ಬಳಸಬಹುದು ಎಂದು ಬಾಲ್ಡೆನ್ ತಂಡ ರೂಪಿಸಿದ. ಇದೊಂದು ಹೈಡ್ರೋಜೆಲ್, ಅರ್ಥಾತ್ ನೀರನ್ನು ಹೀರಿಕೊಂಡು ಉಬ್ಬುವ ಅಣು. ಇದನ್ನು ಪ್ರೋಟೀನ್ಗೆ ತಳುಕಿಸಿಟ್ಟು ನೀರನ್ನು ಉಡಿಸಿದರೆ ಸಾಕು, ಪ್ರೋಟೀನ್ನ ಜೊತೆಗೆ ಅದು ಉಬ್ಬತೊಡಗುತ್ತದೆ. ಹೀಗೆ 18,000 ರಿಂದ 1,000 ಪಟ್ಟು ಉಬ್ಬುವಂತೆ ಮಾಡಬಹುದಂತೆ. ಅಷ್ಟೇ ಅಲ್ಲ, ಉಬ್ಬಿದ ಪ್ರೋಟೀನ್ ದೀರ್ಘಕಾಲ, ದಿನಗಟ್ಟಲೆ ಹಾಗೆ ಇರುತ್ತದೆ. ಇದರಿಂದ ಬೇಕಿದ್ದಾಗ ಅದನ್ನು ಅಧ್ಯಯನ ಮಾಡಬಹುದು ಎಂದು ಹೇಳತೊಡಗಿದ್ದಾರೆ. ಬಾಲ್ಡೆನ್ 1,000 ಪಟ್ಟು ಹುಗ್ಗಿಸುವುದು ಎಂದರೆ 1 ಮಿಲಿಮೀಟರ್ ಉದ್ದಗಲ ಎತ್ತರದ ವಸ್ತುವನ್ನು 1 ಮಿಲಿಮೀಟರ್ ಉದ್ದಗಲ ಎತ್ತರ ಇರುವಂತೆ ಹಿಗ್ಗಿಸಿದಂತೆ. ಒಂದು ಹನಿ ನೀರನ್ನು ಮೀಟರ್ ಉದ್ದಗಲ ಎತ್ತರ ಇರುವ ತೊಟ್ಟಿಯಷ್ಟು ಮಾಡಿದಂತೆ ಏನೇ. ಹೀಗೆ ಮಾಡಿದರೂ ಪ್ರೋಟೀನ್ ನಮ್ಮ ಕಣ್ಣಿಗೆ ಕಾಣಲಿಕ್ಕಿಲ್ಲ, ಆದರೆ ದೂರದರ್ಶಕದ ಅಡಿಯಲ್ಲಿ ಅದು ಗೋಚರಿಸುತ್ತದೆ. ಆಗ ಅದನ್ನು ವಿವಿಧ ತಂತ್ರಗಳಿಂದ ಸುಸ್ಪಷ್ಟವಾಗಿ ಕಾಣುವಂತೆ ಮಾಡಿ ಚಿತ್ರಿಸಬಹುದು. ಪ್ರೋಟೀನ್ನ ಅಂಗಾಂಶದ ಪ್ರತಿ ಅಮೈನೋ ಆಮ್ಲವನ್ನು ಸುಸ್ಪಷ್ಟವಾಗಿ ಗುರುತಿಸಬಹುದಂತೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ. ಈಗ ಪ್ರೋಟೀನ್ಗಳನ್ನು ನೋಡಬಹುದು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಈಗ ಪ್ರೋಟೀನ್ಗಳನ್ನು ನೋಡಬಹುದು ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ

0: ನಿನ್ಗೆ ಕೆಮ್ಮ ಬಂದಿರೋದು.
1: ಬಾಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸೀತಣ್ಣ, ಜಿನಿಕ್ಕಿ ಎರಡು ಕಟ್ ಬಿಡಿಬೇಕ ನಿಂಗೆ?
1: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
0: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
1: ಊಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕಾ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಕೇಳುಕರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ. ನೆಮ್ಮದಿಯ ಬದುಕಿಗೆ ಹಣ ಮಾನದಂಡವೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಆಲಿಸಿ ಬರೋಣ.

ಬಳಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನೆಮ್ಮದಿಯ ಬದುಕಿಗೆ ಹಣ ಮಾನದಂಡವೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಮೊದಲೆಲ್ಲ ಹೆಂಗಸರ ವಯಸ್ಸು ಕೇಳಬಾರದು, ಗಂಡಸರ ಸಂಬಳ ಕೇಳಬಾರದು ಅನ್ನೋ ಒಂದು ವಾಡಿಕೆ ಇದ್ದಿತ್ತು. ಆದರೆ ಇತ್ತೀಚೆಗೆ ಐಟಿ ಕ್ಷೇತ್ರದಲ್ಲಿ ಯಾರಿಗಾದರೂ ಕೆಲಸ ಸಿಕ್ಕಿದೆ ಎಂದರೆ ಸಾಕು, ಜನಗಳು ಎಷ್ಟು ಪ್ಯಾಕೇಜ್ ಎಂದು ಯಾವುದೇ ಮುಲಾಜಿಲ್ಲದೆ ಕೇಳಿಬಿಡುತ್ತಾರೆ. ಇತ್ತೀಚೆಗೆ ನಮ್ಮ ಸಂಬಂಧಿ ಹುಡುಗನೊಬ್ಬನಿಗೆ ಸಾಫ್ಟ್ವೇರ್ ಕಂಪನಿಯೊಂದರಲ್ಲಿ ಉದ್ಯೋಗ ಸಿಕ್ಕಿತು. ಆತನನ್ನು ಅಭಿನಂದಿಸಿದಾಗ ಆತ ನಿರ್ಭಾವನಕನಾಗಿ ಶುಷ್ಕನಗೆ ಬೀರಿದ. ಅವನು ಮುಖ ಬಾಡಿಸಿಕೊಂಡು ಕೂತಿದ್ದನ್ನು ನೋಡಿ ಈಗ ಕೆಲಸ ಸಿಗೋದೇ ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂಥದ್ದರಲ್ಲಿ ನಿನಗೆ ಕೆಲಸ ಸಿಕ್ಕರೂ ಯಾಕೆ ಬೇಜಾರಲ್ಲಿದ್ದೀಯಾ ಎಂದು ಆಶ್ಚರ್ಯದಿಂದ ಕೇಳಿದೆ. ಹ್ಞೂ ಕಣಪ್ಪ, ನಿನ್ನ ಮಾತು ನಿಜ. ನನಗೂ ಕಾಲೇಜಿಗೆ ಬಂದ 16 ಕಂಪನಿಗಳ ಇಂಟರ್ವ್ಯೂ ಎದುರಿಸಿ ಸಾಕಾಗಿತ್ತು. ಕೆಲವದರಲ್ಲಂತೂ ಲಾಸ್ಟ್ ರೌಂಡ್ವರೆಗೂ ಬಂದು ರಿಜೆಕ್ಟ್ ಆದಾಗ ತುಂಬಾ ಹತಾಶೆಯಾಗಿ ನನಗಿನ್ನು ಕೆಲಸವೇ ಸಿಗೋದಿಲ್ಲ ಅಂತ ದಿನವಿಡೀ ಉಪವಾಸ ಇದ್ದು ಅಳ್ತಾ ಇದ್ದೆ. ಕೊನೆಗೆ ಈ ಕೆಲಸ ಸಿಕ್ಕಾಗ ನೀತಿ ಸಿಕ್ಕ ಹಾಗೆ ಆಗಿತ್ತು. ನನ್ನ ಅಪ್ಪ ಅಮ್ಮನಿಗೂ ಕೊನೆಗೂ ಮಗನಿಗೆ ಇಂಜಿನಿಯರಿಂಗ್ ಓದಿಸಿದ್ದು ಸಾರ್ಥಕ ಆಯಿತು ಎನಿಸಿತ್ತು. ಮತ್ತೇನಾಯ್ತೋ, ಈ ಜನಗಳಿದ್ದಾರಲ್ಲ ಸುಮ್ಮನೆ ಇಡ್ತಾರೆ ಅಂದುಕೊಂಡಿದ್ದೀಯಾ? ಹುಡುಗಂದು ಇಂಜಿನಿಯರಿಂಗ್ ಓದಿ ಆಯ್ತಲ್ಲ, ಕೆಲಸ ಸಿಕ್ತ ಅಂತ ಕೇಳುತ್ತಾರೆ. ಸಿಕ್ತು ಅಂತ ಹೇಳಿದ ಕೂಡಲೇ ಪುರಸೊತ್ತಿಲ್ಲದಂತೆ ಸಂಬಳದ ಪ್ಯಾಕೇಜ್ ಎಷ್ಟು ಲಕ್ಷ ಅಂತ ವಿಚಾರಿಸೋಕೆ ಶುರು ಮಾಡ್ತಾರೆ. ನನ್ನ ಪ್ಯಾಕೇಜ್ ಕಡಿಮೆ ಇರೋದ್ರಿಂದ ಅಯ್ಯೋ ಇಷ್ಟೇನಾ ಅಂತ ಹೇಳಿ ತಮ್ಮ ಮಕ್ಕಳ, ಮೊಮ್ಮಕ್ಕಳ, ದೂರದ ಸಂಬಂಧಿಕರ ಮಕ್ಕಳ ಐಟಿ ಸ್ಯಾಲರಿ ಪ್ಯಾಕೇಜ್ ಲೆಕ್ಕ ಒಪ್ಸೋಕೆ ಶುರು ಮಾಡ್ತಾರೆ. ಯಾರಿಗೂ ಜಾಸ್ತಿ ಪ್ಯಾಕೇಜ್ ಸಿಕ್ಕಿದ್ದನ್ನು ಎತ್ತಿ ಹಾಡಿ ತೋರಿಸುತ್ತಾರೆ. ಅವರು ಹಾಗೆಲ್ಲ ಹೇಳಿ ಪರೋಕ್ಷವಾಗಿ ನನ್ನನ್ನು ಅನುಮಾನಿಸುತ್ತಿದ್ದಾರೆ ಅನಿಸುತ್ತದೆ. ಇದರಿಂದ ನನ್ನ ಹೆತ್ತವರಿಗೂ ಬೇಸರ.

ಹಾಗೂ ಬೇಸರ. ಕೆಲಸ ಸಿಕ್ಕರೂ ಕೂಡ ಖುಷಿ ಪಡೋಕೆ ಬಿಡೋದಿಲ್ಲ ಈ ಜನ ಎಂದ. ನನಗೂ ಅವನನ್ನು ನೋಡಿ ಪಾಪ ಎನಿಸಿತು. ಮೊದಲೇ ವರ್ಷದಿಂದ ವರ್ಷಕ್ಕೆ ಇಂಜಿನಿಯರಿಂಗ್ ಡಿಗ್ರಿ ಹೋಲ್ಡರ್ಗಳ ಸಂಖ್ಯೆ ಹೇರುತ್ತಿದೆ, ಜೊತೆಗೆ ಎಐ ಐಟಿ ಕ್ಷೇತ್ರಗಳ ಕೆಲಸವನ್ನು ನುಂಗುತ್ತಿದೆ. ಹೀಗಿರುವಾಗ ಕೆಲಸ ಸಿಗುವುದೇ ಕಷ್ಟವಾಗಿರುವಾಗ ಸಿಕ್ಕ ಕೆಲಸದ ಸಂತೋಷವನ್ನು ಪ್ಯಾಕೇಜ್ ಲೆಕ್ಕದಲ್ಲಿ ಅಳತೆ ಮಾಡಿ ಒಬ್ಬರಿಗೊಬ್ಬರು ಹೋಲಿಸಿಕೊಂಡು ಇನ್ನೊಬ್ಬರ ಸಂತೋಷವನ್ನು ಕಸಿಯುವ ವಿಘ್ನ ಸಂತೋಷಿಗಳ ಸಂಖ್ಯೆ ಈಗೀಗ ಹೆಚ್ಚಾಗುತ್ತಿದೆ ಎನಿಸಿತು. ದುಡಿಮೆಯ ಸಂತೋಷ ಕೇವಲ ದೊಡ್ಡ ಮಟ್ಟದ ಸಂಬಳದಲ್ಲಿ ಮಾತ್ರ ಇದೆಯಾ? ಈ ದೇಶದ ಅದೆಷ್ಟೋ ಜನ ದಿನಗೂಲಿ ನೌಕರರಾಗಿ ದುಡಿಯುತ್ತಿದ್ದಾರೆ, ಅನೇಕರು ಸ್ವಂತ ಉದ್ಯೋಗ ಮಾಡುತ್ತಿದ್ದಾರೆ, ಅವರಿಗೆಲ್ಲ ನಿರ್ದಿಷ್ಟ ಮೊತ್ತದ ಆದಾಯವಿಲ್ಲ. ಕೂಲಿ ಕಾರ್ಮಿಕರಿಗಂತೂ ಇವತ್ತು ಕೂಲಿ ಸಿಕ್ಕರೆ ನಾಳೆ ಸಿಗುತ್ತದೆ ಎಂಬ ಭರವಸೆ ಕೂಡ ಇರುವುದಿಲ್ಲ. ಆದರೂ ಅವರಲ್ಲಿ ಅನೇಕರು ಇರುವುದರಲ್ಲೇ ಅಚ್ಚುಕಟ್ಟಾಗಿ ತೃಪ್ತಿಯಿಂದ ಬದುಕು ಸಾಗಿಸುತ್ತಿದ್ದಾರೆ. ಇರುವ ಆದಾಯವನ್ನು ಒಂದು ಮಿತಿಯಿಟ್ಟು ಖರ್ಚು ಮಾಡಿ ಒಂದಷ್ಟು ನಾಳಿಗಾಗಿ ಹೂಡಿಕೆ ಮಾಡಿ ಲೆಕ್ಕಾಚಾರದಲ್ಲಿ ಬದುಕಿದರೆ ಒಬ್ಬ ಕಡಿಮೆ ಪ್ಯಾಕೇಜಿನವನು ಸಾಧಾರಣ ಆದಾಯದವನು ಒಂದು 10 ವರ್ಷದಲ್ಲಿ ಶ್ರೀಮಂತನಾಗಬಹುದು. ಆದರೆ ಅದೇ ದೊಡ್ಡ ಮೊತ್ತದ ಸಂಬಳವೆಂದು ಹಿಂದು ಮುಂದು ನೋಡದೆ ಐಷಾರಾಮಿ ಬದುಕು ದುಡ್ಡು ಉಡಾಯಿಸುವವನಿಗೆ 1/2 ಕೋಟಿ ಪ್ಯಾಕೇಜು ಸಾಲಲಿಕ್ಕಿಲ್ಲ. ಈ ಪ್ರಪಂಚ ಎಷ್ಟು ವಿಚಿತ್ರವಲ್ಲವೇ! ಲಕ್ಷಾಂತರ ರೂಪಾಯಿ ಸಂಬಳ ಪಡೆಯುತ್ತಾ ಎಸಿ ರೂಮ್ನಲ್ಲಿ ವರ್ಕ್ ಮಾಡುವವರು ಕೆಲವೊಮ್ಮೆ ತಮ್ಮ ಕೆಲಸದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಿರುತ್ತಾರೆ. ಸಂಬಳ ಕಡಿಮೆಯಾಯಿತು, ಇನ್ಕ್ರಿಮೆಂಟ್ ಸಿಗಲಿಲ್ಲ, ಪ್ರಮೋಷನ್ ಸಿಗಲಿಲ್ಲ ಎಂದು ಸದಾ ಒಂದಲ್ಲ ಒಂದು ದೂರು ಹೇಳುತ್ತಲೇ ಇರುತ್ತಾರೆ. ಆದರೆ ಅದೇ ತಳ್ಳುಗಾಡಿಯಲ್ಲಿ ಹಣ್ಣು ತರಕಾರಿ ತುಂಬಿಕೊಂಡು ಬೀದಿ ಬೀದಿ ಅಲೆದು ವ್ಯಾಪಾರವನ್ನು ಮಾಡುವವರೊಮ್ಮೆ ಹೋಗಿ ನೋಡಿ, ಬದುಕಿನ ಬಗೆಗೆ ಕಂಪ್ಲೇಟುಗಳೇ ಇಲ್ಲ ಅವರಿಗೆ. ಸಂಜೆ ವೇಳೆಗೆ ತಮ್ಮ ಸರಕು ಖಾಲಿಯಾದರೆ ಅವರು ಅಷ್ಟರಲ್ಲೇ ಸಂತೋಷವನ್ನು ಪಡುತ್ತಾರೆ. ಜೀವನದಲ್ಲಿ ನೆಮ್ಮದಿ, ತೃಪ್ತಿ, ಸಂತೋಷ ಹಣದಿಂದ ಬರುವುದಿಲ್ಲ, ಅದನ್ನು ನಾವೇ ಗಳಿಸಿಕೊಳ್ಳಬೇಕು. ಇರುವ ಭಾಗ್ಯವನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ ಎಂಬ ಕಗ್ಗದ ಸಾಲುಗಳು ನಮ್ಮ ಬದುಕಿಗೆ ಸದಾ ಪ್ರೇರಣೆಯಾಗಿರಲಿ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನೆಮ್ಮದಿಯ ಬದುಕಿಗೆ ಹಣ ಮಾನದಂಡವೇ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ನೆಮ್ಮದಿಯ ಬದುಕಿಗೆ ಹಣ ಮಾನದಂಡವೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸದ ಕಾರ್ಯಕ್ರಮವನ್ನು ಕೇಳಿದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. ಇ-85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡ 50.2% ಕೊಡುಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್: ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾಕ್ಕೆ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಸಂಪನ್ನಗೊಳಿಸಿದ್ದಾರೆ. ಈ ಭೇಟಿಯು ಭಾರತ ಆಸ್ಟ್ರೇಲಿಯಾ ಎರಡು ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ, ಆರ್ಥಿಕ ಮತ್ತು ಭದ್ರತಾ ಸಂಬಂಧಗಳನ್ನು ಮುನ್ನಡೆಸಿದೆ. ಇದಕ್ಕೂ ಮುನ್ನ ಪ್ರವಾಸದ ಅಂತಿಮ ದಿನವಾದ ಇಂದು ಮೆಲ್ಬೋರ್ನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾದ ವಿರೋಧ ಪಕ್ಷದ ನಾಯಕ ಆಂಗಸ್ ಟೇಲರ್ ಅವರನ್ನು ಭೇಟಿ ಮಾಡಿದರು. ಈ ವೇಳೆ ರಕ್ಷಣೆ, ವ್ಯಾಪಾರ, ಶಿಕ್ಷಣ, ಇಂಡೋ ಪೆಸಿಫಿಕ್ ಭದ್ರತೆ, ಹೂಡಿಕೆ ಮತ್ತು ಜನರ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಉಭಯ ನಾಯಕರು ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿದರು. ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬೆಂಬಲಿಸುತ್ತಾ ಆಂಗಸ್ ಟೇಲರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಸ್ಟ್ರೇಲಿಯಾದ ನಿಜವಾದ ಸ್ನೇಹಿತ ಎಂದು ಕರೆದಿದ್ದಾರೆ. ಅಲ್ಲದೆ ಸಾರ್ವಭೌಮತ್ವವನ್ನು ರಕ್ಷಿಸಲು ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಸ್ಥಿರತೆಯನ್ನು ಬೆಂಬಲಿಸಲು ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 3 ರಾಷ್ಟ್ರಗಳ ಪ್ರವಾಸದ 3ನೇ ಹಾಗೂ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. 2 ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಂದ್ರ ಸರ್ಕಾರ ಇ-85 ಇಂಧನ ಪರಿಚಯಿಸಲು ಯೋಜನೆ ರೂಪಿಸಿದೆ. ಇದು ಇ-20 ಪೆಟ್ರೋಲ್ಗಿಂತ ಪ್ರತಿ ಲೀಟರ್ಗೆ ಸುಮಾರು 20 ರೂಪಾಯಿ ಕಡಿಮೆ ಬೆಲೆಯಲ್ಲಿರಲಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಇ-85 ಇಂಧನವನ್ನು ಈ ರೀತಿಯ ಇಂಧನ ಬಳಕೆಗೆ ವಿನ್ಯಾಸಗೊಳಿಸಲಾದ ವಾಹನಗಳಿಗೆ ಮಾತ್ರ ಸೀಮಿತಗೊಳಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಗ್ರಾಹಕರಿಗೆ ಆರ್ಥಿಕ ಪರಿಹಾರ ಒದಗಿಸುವುದರ ಜೊತೆಗೆ ಸರ್ಕಾರದ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮಕ್ಕೆ ಮತ್ತಷ್ಟು ಉತ್ತೇಜನ ನೀಡುವುದು ಈ ಕ್ರಮದ ಉದ್ದೇಶವಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. 2ನೇ ಬಾರಿಗೆ ದೇಶದ ವಿದ್ಯುತ್ ಬೇಡಿಕೆಯ ಶೇಕಡ 50%-ಕ್ಕೂ ಹೆಚ್ಚು ಭಾಗವನ್ನು ಶುದ್ಧ ಇಂಧನ ಮೂಲಗಳು ಪೂರೈಸಿವೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಈ ತಿಂಗಳ 6ರಂದು ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ಶೇಕಡ 50.2%-ಷ್ಟು ಕೊಡುಗೆ ನೀಡಿವೆ. ಇದು ಭಾರತದ ಶುದ್ಧ ಇಂಧನ ಪರಿಸರ ವ್ಯವಸ್ಥೆಯ ಹೆಚ್ಚುತ್ತಿರುವ ಸಾಮರ್ಥ್ಯ ಮತ್ತು ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ವೇಗ ಮತ್ತು ದೃಢ ಸಂಕಲ್ಪದೊಂದಿಗೆ ಸುಸ್ಥಿರ ಅಭಿವೃದ್ಧಿಗೆ ಶಕ್ತಿ ತುಂಬುವ ಕಾರ್ಯವನ್ನು ಮುಂದುವರಿಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿಂದು ಮಾನವ ವನ್ಯಜೀವಿ ಸಂಘರ್ಷ ಕುರಿತ ಉತ್ಕೃಷ್ಟ ಕೇಂದ್ರವನ್ನು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಉದ್ಘಾಟಿಸಿದರು. ಬಳಿಕ ನಡೆದ ಮಾನವ ವನ್ಯಜೀವಿ ಸಂಘರ್ಷ ಕುರಿತ ರಾಷ್ಟ್ರೀಯ ಕಾರ್ಯಾಗಾರದಲ್ಲಿ ದೇಶದ

0: ವಿವಿಧ ಭಾಗಗಳಿಂದ ಆಗಮಿಸಿದ್ದ ಹಿರಿಯ ನೀತಿ ನಿರೂಪಕರು, ಅರಣ್ಯ ಅಧಿಕಾರಿಗಳು, ವಿಜ್ಞಾನಿಗಳು, ಸಂಶೋಧಕರು, ತಂತ್ರಜ್ಞಾನ ತಜ್ಞರು ಹಾಗೂ ಪರಿಣಿತರು ಭಾಗವಹಿಸಿ ಮಾನವ ವನ್ಯಜೀವಿ ಸಂಘರ್ಷವನ್ನು ಪರಿಣಾಮಕಾರಿಯಾಗಿ ತಗ್ಗಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚಿಸಿದರು. ಕಾರ್ಯಾಗಾರದಲ್ಲಿ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿ ವರ್ಧನ್ ಸಿಂಗ್ ಉಪಸ್ಥಿತರಿದ್ದರು. ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ಪರಿಹಾರ ಕೇಂದ್ರದ ದೃಷ್ಟಿಕೋನದೊಂದಿಗೆ ಆಧುನಿಕ ತಂತ್ರಜ್ಞಾನದ ಪ್ರಗತಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಹೊಸದಾಗಿ ಸ್ಥಾಪಿಸಲಾದ ಈ ಉತ್ಕೃಷ್ಟತಾ ಕೇಂದ್ರವು ಮಾನವ ವನ್ಯಜೀವಿ ಸಂಘರ್ಷದ ವೈಜ್ಞಾನಿಕ ಮತ್ತು ಸಾಕ್ಷ್ಯಾಧಾರಿತ ನಿರ್ವಹಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಸಂಶೋಧನೆ, ನಾವೀನ್ಯತೆ, ನೀತಿ ಬೆಂಬಲ, ಸಾಮರ್ಥ್ಯ ವೃದ್ಧಿ ಹಾಗೂ ಉತ್ತಮ ಕಾರ್ಯಪದ್ಧತಿಗಳ ಪ್ರಸಾರದ ರಾಷ್ಟೀಯ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಕುವೈತ್ ಪ್ರವಾಸ ಮುಕ್ತಾಯಗೊಳಿಸಿ ಇಂದು ಒಮಾನ್ಗೆ ಆಗಮಿಸಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವಾಲಯದ ಮಹಾನಿರ್ದೇಶಕ ಶೇಖ್ ಅಹಮದ್ ಅಲ್ ಮಸ್ಕರಿ ಅವರು ಡಾಕ್ಟರ್ ಜಯಶಂಕರ್ ಅವರನ್ನು ಸ್ವಾಗತಿಸಿದರು. ಒಮಾನ್ ಭೇಟಿ ಪೂರ್ಣಗೊಳಿಸಿದ ಬಳಿಕ ಅವರು ನ್ಯೂಯಾರ್ಕ್ಗೆ ತೆರಳಿ 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯತ್ವಕ್ಕಾಗಿ ಭಾರತದ ಅಧಿಕೃತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಂತರ ಅವರು ಇದೇ 14 ಮತ್ತು 15 ಬ್ರಸೆಲ್ಸ್ಗೆ ಭೇಟಿ ನೀಡಿ ಭಾರತ ಐರೋಪ್ಯ ಒಕ್ಕೂಟದ 3ನೇ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಐರೋಪ್ಯ ಒಕ್ಕೂಟ ಹಾಗೂ ಬೆಲ್ಜಿಯಂನ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಜಾರಿ ನಿಟ್ಟಿನಲ್ಲಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ರಂಜನಾ ದೇಸಾಯಿ ನೇತೃತ್ವದಲ್ಲಿ 7 ಸಮಿತಿಯನ್ನು ರಚಿಸುವುದಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಘೋಷಿಸಿದ್ದಾರೆ. ಸಮಿತಿಯು ಮುಂದಿನ 6 ತನ್ನ ವರದಿಯನ್ನು ಮಹಾರಾಷ್ಟ್ರ ಸರ್ಕಾರಕ್ಕೆ ಸಲ್ಲಿಸಲಿದೆ. ಮಕ್ಕಳ ಕೇಂದ್ರಿತ ಅಭಿವೃದ್ಧಿ, ಶಾಲಾ ಶಿಕ್ಷಣ ಮತ್ತು ಮಾನವ ಅಭಿವೃದ್ಧಿಯ ಕುರಿತು ಸಹಯೋಗವನ್ನು ಬಲಪಡಿಸಲು ನೀತಿ ಆಯೋಗದ ಸದಸ್ಯ ಡಾಕ್ಟರ್ ಜೋರಾಮ್ ಅನಿಯಾ ಅವರು ನವದೆಹಲಿಯಲ್ಲಿ ಯುನಿಸೆಫ್ಗೆ ಭಾರತದ ಪ್ರತಿನಿಧಿ ಸಿಂಥಿಯಾ ಮೆಕ್ಕಾಫ್ರಿ ನೇತೃತ್ವದ ನಿಯೋಗದೊಂದಿಗೆ ಸಂವಾದ ನಡೆಸಿದರು. ನೀತಿ ಆಯೋಗದ ಪ್ರಕಾರ ಸಭೆಯಲ್ಲಿ ಸುರಕ್ಷತಾ ಮತ್ತು ಎಲ್ಲರನ್ನು ಒಳಗೊಳ್ಳುವ ಕಲಿಕಾ ವಾತಾವರಣ, ಸಾಕ್ಷರತೆ, ಶಿಕ್ಷಕರ ಜ್ಞಾನ, ವಿದ್ಯಾರ್ಥಿಗಳ ಯೋಗಕ್ಷೇಮ, ಸೈಬರ್ ಸುರಕ್ಷತೆ ಹಾಗೂ ಡಿಜಿಟಲ್ ಭದ್ರತೆ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆ, ಸಮುದಾಯದ ಭಾಗವಹಿಸುವಿಕೆ, ವಿಪತ್ತು ನಿರೋಧಕ ಸಾಮರ್ಥ್ಯ ಹಾಗೂ ಮಕ್ಕಳ ಕಲ್ಯಾಣ ಮತ್ತು ಶಿಕ್ಷಣದ ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರದ ಮಹತ್ವವನ್ನು ಡಾಕ್ಟರ್ ಜೋರಾಮ್ ಅನಿಯಾ ಒತ್ತಿ ಹೇಳಿದರು. ಮಹಿಳಾ ಕ್ರಿಕೆಟ್ನಲ್ಲಿ ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಇಂದು ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 3:30 ಆರಂಭವಾಗಲಿದೆ. ಈ ಪಂದ್ಯವು ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಒಂದು ಮಹತ್ವದ ಸಂದರ್ಭವಾಗಿದೆ, ಏಕೆಂದರೆ ಇದು ಈ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯವಾಗಿದೆ. ಈ ಪಂದ್ಯಕ್ಕಾಗಿ ಈಗಾಗಲೇ 33,000 ಹೆಚ್ಚು ಜನರು ತಮ್ಮ ಆಸನಗಳನ್ನು ಕಾಯ್ದಿರಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಪೇನ್ ತಂಡ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 12:30 ಆರಂಭವಾಗಲಿದೆ. ಇದಕ್ಕೂ ಮುನ್ನ ಅಮೆರಿಕದ ಮೆಸಚ್ಯೂಸೆಟ್ಸ್ನ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನ್ ಡೆಂಬೆಲೆ ತಲಾ 1 ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ಧ ಸೆಣಸಲಿದೆ. ಟೆನಿಸ್ನಲ್ಲಿ ಮಾರ್ಸೆಲೋ ಅರೆವಾಲೋ ಮತ್ತು ಎಲೆನಾ ಒಸ್ಟಾಪೆಂಕೋ ಜೋಡಿ ವಿಂಬಲ್ಡನ್ ಮಿಶ್ರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. ಲಂಡನ್ನ ಸೆಂಟ್ರಲ್ ಕೋರ್ಟ್ನಲ್ಲಿ ನಡೆದ 1:56 ರೋಮಾಂಚಕ ಪಂದ್ಯದಲ್ಲಿ ಈ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಮಾರ್ಕ್ ಪೋಲ್ಮನ್ಸ್ ಜೋಡಿಯನ್ನು 4-6, 7-5, 6-2 ಸೋಲಿಸಿತು. ಕೊನೆಯಲ್ಲಿ

ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. ಇ85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡ 50.2% ಕೊಡುಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಗೂರಿನ ಶ್ರೀಯುತ ನಟರಾಜ್ ಅವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

ಕೇಳುಗರೆ, ಇದುವರೆಗೂ ಹಾಡು ಹಸಿ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಯುತ ನಟರಾಜರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೀವಿ.
2: ಸರ್ ದಯವಿಟ್ಟು
3: ಒಂದ್ ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಾಭಾರತ, ಧರ್ಮರಾಜನ ಪಟ್ಟಾಭಿಷೇಕ ಮತ್ತು ಭೀಷ್ಮನ ಮರಣ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕುಮಾರವ್ಯಾಸ ವ್ಯಾಸ ಭಾರತದ ಅಥವಾ ಮಹಾಭಾರತದ 18 ಪರ್ವಗಳಲ್ಲಿ ಮೊದಲನೆಯ 10 ಮಾತ್ರ ಬರೆದಿದ್ದಾನೆ. ಕೆಲವರು ಅದು ಅಪೂರ್ಣ ಅಂತ ಹೇಳೋದು ಉಂಟು, ಆದರೆ ನೋಡಿದರೆ ಸರಿಯಾಗಿ ಅವನು ಅಪೂರ್ಣ ಮಾಡಿಲ್ಲ, ಅದನ್ನು ಅಲ್ಲಿ ಪೂರ್ಣಗೊಳಿಸಿದ್ದಾನೆ. ಸೂತ ಕಥೆ ಮುಗೀತು ಅಂತ ಹೇಳ್ತಾನೆ, ಧರ್ಮರಾಜ ಎಲ್ಲ ಕೊನೆಗೆ ಏನು ಮಾಡಿದ್ರು ಎಲ್ಲನೂ ಹೇಳ್ತಾನೆ, ಕೃಷ್ಣ ವಾಪಸ್ಸು ದ್ವಾರಕೆ ಹೋದ ಅಂತ ಹೇಳ್ತಾನೆ. ಈ ಥರ ಪ್ರತಿಯೊಂದೂ ಯಾವುದನ್ನು ಸಡಿಲ ಬಿಡದೆ ಎಲ್ಲನೂ ಅಂತಿಮವಾಗಿ ಗಂಟು ಕಟ್ಟೋದು ಅಂದರೆ ಕಟ್ಟಿ ಮುಗಿಸೋದು ಅಲ್ಲಿ ಕಾಣಿಸುತ್ತೆ. ಅದನ್ನು ನೋಡಿದಾಗ ಕುಮಾರವ್ಯಾಸನ ಉದ್ದೇಶವೇ ಮೊದಲ 10 ಪರ್ವಗಳ ಕಥೆಯನ್ನು ಹೇಳೋದು ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಈಗ ಎಲ್ಲರೂ ಸತ್ತು ಹೋಗಾಗಿದೆ, ಗಾಂಧಾರಿ ತನ್ನ ದುಃಖ ಕೋಪಗಳನ್ನು ತೋರಿಸಾಗಿದೆ, ಧೃತರಾಷ್ಟ್ರ ಕೂಡ ತನ್ನ ದುಃಖ ಕೋಪ ಎಲ್ಲ ತೋರಿಸಾಗಿದೆ. ಈಗ ಆ ಕೋಪತಾಪವನ್ನು ತೋರಿಸ್ತಾ ಇರೋಷ್ಟು ಅವಕಾಶ ಈಗಿಲ್ಲ, ಮಧ್ಯೆ ಮಧ್ಯೆ ಬರುತ್ತೆ. ಈಗ ಮುಖ್ಯವಾಗಿ ದುಃಖ, ಮಕ್ಕಳು ಹೋಗಾಗಿದೆ ಅನ್ನೋದು ಗೊತ್ತು, ಈ ಮಕ್ಕಳನ್ನು ಈಗ ನೋಡಬೇಕಲ್ಲ, ಅವರ ಶವಗಳನ್ನಾದರೂ ನೋಡಬೇಕಲ್ಲ. ನೋಡೋದು ಅಂತಂದರೆ ಕಣ್ಣಲ್ಲೇ ನೋಡೋದು ಅಂತಲ್ಲ, ಇವ್ರಿಗೇನು ಕಣ್ಣಲ್ಲಿ ನೋಡೋಕ್ಕಲ್ಲ, ಹಾಗೆ ನೋಡಿ ಅವ್ರಿಗೆ ಸಂಸ್ಕಾರ ಎಲ್ಲ ಆಗಬೇಕಲ್ಲ. ಅದಕ್ಕೆ ಗಾಂಧಾರಿ ತನ್ನ ದುಃಖವನ್ನು ಹಾಗೆಯೇ ತಡ್ಕೊಳ್ತಾ, ಎಲ್ಲರೂ ದುಃಖ ತಡ್ಕೊಳ್ಳೋರೇನೆ ಅಲ್ಲಿ, ದ್ರೌಪದಿ ಆದರೂ ಸರಿ, ಯಾರಾದರೂ ಸರಿ, ಗಾಂಧಾರಿ ಆದರೂ ಸರಿ, ಕುಂತಿ ಆದರೂ ಸರಿ, ತನ್ನ ದುಃಖವನ್ನು ತಡ್ಕೊಂಡು ಪಾಪ ಕೃಷ್ಣನನ್ನೇ ಕೇಳ್ಕೊತಾಳೆ, ಅಪ್ಪ ತಂದೆ ಈ ಯುದ್ಧವೆಂಬ ಸರ್ಪದ ವಿಷದಿಂದ ಸುಟ್ಟು ಹೋಗ್ಬಿಟ್ಟಿದ್ದಾರೆ ಎಲ್ಲ ರಾಜರು, ರಾಜವರ್ಗದವರು, ಹಾಗೆ ಸುಟ್ಟು ಹೋಗಿರುವಂತಹ ರಾಜವರ್ಗವನ್ನು ತೋರಿಸಪ್ಪ ನಮಗೆ ಅಂತ ಪಾಪ ಕಣ್ಣೀರು ಬಿಟ್ಕೊಂಡು ಕೇಳ್ತಾಳೆ. ತೋರಿಸೋದು ಅಂದರೆ ಅವಳಿಗೆ ಹಂಗೆ ಕಾಣೋದಿಲ್ಲ, ಆದರೆ ಎಲ್ಲಿದೆ ಶವ ಅಂತೆಲ್ಲ ನೋಡಬೇಕಲ್ಲ. ಕೃಷ್ಣ ಅವಳು ಕೈ ಹಿಡ್ಕೊಂಡು ತಾನೇ ಕರ್ಕೊಂಡು ಹೋಗ್ತಾನೆ, ಅವಳಿಗೆ ಸಮಾಧಾನ ಮಾಡ್ಕೊಂಡು ಹೋಗ್ತಾನೆ. ಎಲ್ಲ ಕಡೆ ಕೃಷ್ಣನೇ ಸಮಾಧಾನ ಸಾಂತ್ವನ ಮಾಡೋರು. ಅಲ್ಲಮ್ಮ ಯಾರಿಗೆ ತಾನೇ ಸಾವು ಬಿಟ್ಟಿದೆ, ಎಲ್ರಿಗೂ ಸಾವು ಅನಿವಾರ್ಯ ಅಲ್ವೇ, ದುಃಖ ತಡ್ಕೋತಾರ ತಾಯಿ ಅಂಥೇಳಿ ಕರ್ಕೊಂಡು ಹೋಗ್ತಾನೆ ಕೈ ಹಿಡ್ಕೊಂಡು. ಅವಳು ಹೊರಟು ಬಿಟ್ಟರೆ ಅವಳು ಹಿಂದ್ಗಡೆ ಎಲ್ಲಿಷ್ಟು ರಾಣಿ ವರ್ಗದವರು, ಈ ಥರ ಹೆಂಗಸರು ಎಲ್ಲರೂ ತಮ್ಮ ತಮ್ಮ ಪತಿಯಂದ್ರನ್ನ ಹುಡುಕ್ತಾ ಹುಡುಕ್ತಾ ಹೋಗ್ತಾ ಇದ್ದಾರಂತೆ ಆ ರಣಭೂಮಿಯಲ್ಲಿ. ಅವರವರ ಶವ ಸಿಕ್ಕಾಗ ದೂರ ಗಳ್ತಾರೆ, ಏನು ಶವ ಕಾಣಿಸಿದ್ರೆ ಕಾಣಿಸ್ತು, ಅರ್ಧಂಬರ್ಧ ತುಂಡಾಗಿದ್ರು ಆಯಿತು, ಯುದ್ಧದಲ್ಲಿ ಸತ್ತವರಪ್ಪ, ಹೀಗೆ ಪೂರ್ಣ ದೇಹ ಇರುತ್ತೆ ಅಂತಲೂ ಹೇಳಕ್ಕಾಗ. ಗಾಂಧಾರಿ ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾಳೆ, ರನ್ನ ಪಂಪರಲ್ಲೂ ರನ್ನದಲ್ಲೂ ವಿಶೇಷವಾಗಿ ಗಾಂಧಾರಿ ಮತ್ತು ಧೃತರಾಷ್ಟ್ರ ದುರ್ಯೋಧನ ಹುಡ್ಕೊಂಡು ಹೋಗೋದನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾನೆ. ಆ ಗುಂಡಿ ರಕ್ತದಿಂದ ಮಾಂಸಗಳಿಂದ ಆದಂತಹ ಜಾರುವ ಗುಂಡಿಗಳು, ಅದರಲ್ಲಿ ನಡ್ಕೊಂಡು ಹೋಗೋದು ಬೀಳೋದು ಹೀಗೆ. ಇಲ್ಲೂ ಅದೇ ಥರ ಮಂಡಿಯ ತನಕ ರಕ್ತ ಪ್ರವಾಹವಂತೆ ಅಲ್ಲಿ ಕಾಲು ಕೊಡುತ್ತಾ ಹಾಗೆ ನಡತಾ ನಡೀತಾ ನಡೀತಾ ಹಾಗೆ ಬೀಳೋ ಹಂಗೆ ಆಗಿಬಿಡುತ್ತೆ. ಬೀಳೋಗಾದಾಗ ಕೃಷ್ಣ ಅವಳನ್ನು ಹಿಡ್ಕೋತಾ ಇರ್ತಾನೆ, ಹಾಗೆ ಎಲ್ಲರನ್ನೂ ಹುಡ್ಕೊಂಡು ಹೋಗ್ತಾರವರು. ಅವ್ರು ಹೋಗ್ತಾ ಹೋಗ್ತಾ ಇದ್ದಾಗ ಮುನ್ಮು

ಮುಂದೆ ಹೋಗ್ತಾರೆ ಪಾಪ. ಅಲ್ಲಿ ಅವರು ದುಃಖದ ಕೂಗನ್ನ ಉಳಿದವ್ರದ್ದು ದುಃಖದ ಕೂಗನ್ನ ಕೇಳ್ತಾ ಅದನ್ನು ಹೇಳ್ತಾ ನಡೀತಾ ಇರ್ತಾಳೆ. ಅಲ್ಲಿ ಕರ್ಣನ ದೇಹ ಸಿಗುತ್ತೆ. ಅವನು ಸ್ವಲ್ಪ ಕೊನೆಗೆ ಸತ್ತವಂತಾನೆ. ಅವಳು ಕೃಷ್ಣನಿಗೆ ಹೇಳ್ತಾಳೆ, ಅವಳು ಆ ಕೋಪ ಬಿಡೋದಿಲ್ಲ, ಕೃಷ್ಣ ನಿನ್ನೊಬ್ಬನ್ ಬಿಟ್ಟು ಎಲ್ಲರೂ ಅಳುತ್ತಿದ್ದಾರೆ ಅನ್ನೋದು ಅಂತ. ಏಕೆಂತಂದ್ರೆ ಕೃಷ್ಣನಿಗೆ ಜೀವನದ ಸತ್ಯ ಚೆನ್ನಾಗಿ ಗೊತ್ತು. ಸಾವು ಅನ್ನೋದು ಅನಿವಾರ್ಯವಾದದ್ದು, ಅಳೋದ್ರಿಂದ ಸಾವೇನು ಬಿಟ್ಟು ಹೋಗೋದಿಲ್ಲ ಅನ್ನೋದು ಗೊತ್ತು. ಹಾಗಾಗಿ ಅವನಿಗೆ ಅಳೋದಕ್ಕೇನು ಕಾಣಿಸ್ತಿಲ್ಲ. ಮತ್ತು ಅವನು ಯುದ್ಧವನ್ನು ನೋಡ್ತಾ ಇದ್ದ ಅವನು ಮೊದಲೇ ದಿವಸದಿಂದ. ಆದರೆ ಅಲ್ಲಿ ಶವಗಳಿವೆ, ಅವುಗಳನ್ನು ತಿನ್ನೋದಕ್ಕೆ ನರಿಗಳು ಬರ್ತಾ ಇವೆ ಅಂತೆ. ಅದನ್ನು ನೋಡಿ ಅವಳು ಮೂರ್ಛೆ ಬೀಳ್ತಾಳೆ. ಗಾಂಧಾರಿ ಆ ಕ್ಷಣದಲ್ಲಿ ಕೃಷ್ಣನಿಗೆ ಹೇಳ್ತಾಳೆ, ಎಲ್ಲ ವೀರರು ಸೇರಿ ನನ್ನ ಅಳಿಯನನ್ನು ಜಯದ್ರಥ ಎಲ್ಲರೂ ಸೇರಿ ನನ್ನ ಅಳಿಯನ್ನು ಕಾಪಾಡೋಕ್ಕೆ ರಕ್ಷಿಸೋಕೆ ಕಾದಿದ್ದಾಗ ನೀನು ಮಾಯೆಯಿಂದ ಅವನನ್ನು ಕೊಲ್ಲಿಸ್ಬಿಟ್ಟಿಯಲ್ಲ ಅಂತ ಬೈತಾಳೆ. ಜಯದ್ರಥನ ಸೈನ್ಯದ ಮಧ್ಯೆ ಹುದುಗಿಸಿಟ್ಟಿರ್ತಾರಲ್ಲ ಅವನನ್ನು ಕಾಪಾಡೋದಕ್ಕೆ ಅರ್ಜುನ ಬಾಣದಿಂದ. ಅದನ್ನು ಅಲ್ಲಿದ್ದ ಕುಂತಿ ಕರ್ಣನ ಶವವನ್ನು ನೋಡಿ ಅವನ ಮೇಲೆ ಬಿದ್ದು ಜೋರಾದ ಲಕ್ಷ ಮಾಡಿರ್ತಾಳೆ. ಓ ಕರ್ಣ ನನ್ನ ಮಗನೇ ಅಂದ್ಕೊಂಡು ಹೇಳ್ಬಿಡ್ತಾಳೆ. ಎಲ್ಲರ ಸ್ವಭಾವನೂ ಒಂದೇನೆ ಇಂಥ ದುಃಖದ ಆವೇಶ ಸಂದರ್ಭದಲ್ಲಿ. ಕೃಷ್ಣ ಏನೂ ಮಾಡಿಲ್ಲ ಅಲ್ಲೇ, ಕೃಷ್ಣ ಕರ್ಣನಂತರ ಈ ಕಡೆ ಬಾಂತ್ಲೆ ಹೇಳಿದ್ದು ಮೊದಲು. ಕೃಷ್ಣನಿಗೆ ಹೇಳ್ತಾಳೆ, ನೀನೇ ಮಾಯಾವಿತನ ಮಾಡಿ ನನ್ನ ಮಗನನ್ನು ಕೊಂದೆ, ಅವನು ಕಾಪಾಡ್ತೀನಿ ಬಾರೋ ಈ ಕಡೆ, ನೀನು ಸಾಯಿಬೇಡ ಎಲ್ಲರೂ ಒಟ್ಟಿಗೆ ಇರಿ ಅಂತ ಹೇಳಿದವನು. ಅಂತೂ ಆ ದುಃಖದಲ್ಲಿ ಯಾರನ್ನ ಹೇಗೆ ಬೈತೀವಿ ಗೊತ್ತಾಗೋದಿಲ್ಲ. ಆ ಹಿಡಿಂಬೆಯ ಪ್ರಸಂಗದಲ್ಲಿ ಎಲ್ಲರೂ ನಡ್ಕೊಂಡು ನಡ್ಕೊಂಡು ಕಾಲೆಲ್ಲ ಪೆಟ್ಟಾದಾಗ ಕುಂತಿ ಅದೇ ಥರ ಹೇಳ್ತಾರೆ, ಅಯ್ಯೋ ನಮಗೆ ಶತ್ರು ದುರ್ಯೋಧನ ಅಲ್ಲ, ಈ ಭೀಮನೇ ಶತ್ರು ನಮಗೆ, ಸುಮ್ಮನೆ ನಮ್ಮ ಪಾಡನ್ನು ನಾವು ಅಲ್ಲಿ ಬೆಂಕಿ ಬಿದ್ದಾಗ ಸತ್ತು ಹೋಗ್ತಿದ್ದೆ, ಸುಟ್ಟು ಇವನು ಹೇಳ್ಕೊಂಬಂದ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಪೆಟ್ಟಾಯ್ತು ಅಂತ ಅವನ ಮೇಲೆ ಕಾಪಾಡಿದ ಅವನಿಗೆ ಬೈತಾರೆ. ಇದು ಮನುಷ್ಯನ ಸ್ವಭಾವ ಅಂದರೆ ನಿಜವಾಗಿ ದ್ವೇಷ ಅಲ್ಲ ಆ ಕ್ಷಣದಲ್ಲಿ. ಹೀಗೆ ಅವಳು ಹತ್ತಾಗ ಧರ್ಮರಾಜನಿಗೆ ನಿಜ ಗೊತ್ತಾಗ್ಬಿಡುತ್ತೆ. ಮೊದಲೇ ಅಳೋನು, ಈಗಂತೂ ಇನ್ನೂ ಹೆಚ್ಚು ಅಳೋದು ಮುಗಿಯೋದೇ ಇಲ್ಲ. ಅಯ್ಯೋ ಸ್ವಂತ ಅಣ್ಣನನ್ನು ಕೊಂದು ಬಿಟ್ವ ನಾವು ಅಂತ ಆಲೋಚನೆ ಮಾಡ್ಬಿಡ್ತಾರೆ. ಇಂಥ ಪಾಪಕೃತ್ಯ ಮಾಡಿಬಿಟ್ವಿ, ತಾಯಿನೂ ನಿಂದಿಸ್ತಾ, ನೀನು ಹೇಳಿದರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ, ಒಂದು ಮಾತು ಹೇಳಬಾರ್ದಿತ್ತೆ ಅಂತ ಈ ಥರ. ಸರಿ ಆಯಿತು, ದುಃಖ ದುಃಖನೇ. ಅಲ್ಲಿಗೆ ಮುಂದೆ ಹೋದರು, ಅಲ್ಲೇನೆ ನದಿ ದಡದಲ್ಲಿ ಒಂದು ಜಾಗ ಎಲ್ಲ ಮಾಡಿ ಬೇಕಾದಷ್ಟು ಮರಗಳನ್ನೆಲ್ಲ ಒಡ್ಡಿ ಸಾವಿರಾರು ಹೆಣಗಳು ಎಲ್ಲ ಸೈನಿಕರುಗಳು ಒಟ್ಟೊಟ್ಟಿಗೆ ಹಾಕಿಬಿಟ್ಟು ಅಗ್ನಿ ಸಂಸ್ಕಾರ ಮಾಡ್ಕೊಂಡು ಸಹಸ್ರಾರು ಸೈನಿಕರನ್ನ ದಹನ ಮಾಡಿದ್ರಂತೆ. ಅದಾದಮೇಲೆ ಧರ್ಮರಾಜ ಅದೇ ನದಿ ತೀರದಲ್ಲಿಯೇ ತಮ್ಮಂದರೊಂದಿಗೆ ಇನ್ನೊಂದು ತಿಂಗಳು ಇದ್ದು ಅಲ್ಲೇನೇ ಇದ್ದು ಎಲ್ಲ ಶಾಸ್ತ್ರಗಳನ್ನು ಅಂದರೆ ಏನೇನು ಸಂಸ್ಕಾರಗಳನ್ನು ಮಾಡಬೇಕು ಸತ್ತವ್ರಿಗೆ ಎಲ್ಲನೂ ಮಾಡ್ಕೊಂಡು ಹೋಗ್ತಾನೆ. ತರ್ಪಣ ಕೊಡೋದು ಇನ್ನೊಂದು ಅವರ ನಂಬಿಕೆ ಅವರ ರೀತಿ ಎಲ್ಲ ಮಾಡ್ದ. ಇದೆಲ್ಲ ಆದಮೇಲೆ ಕೃಷ್ಣ ಎಲ್ಲರನ್ನು ಮತ್ತೆ ಹಸ್ತಿನಾವತಿ ಕರ್ಕೊಂಡು ಬರ್ತಾನೆ. ಧರ್ಮರಾಜನ ದುಃಖ ಮುಗಿತಾನೇ ಇಲ್ಲ, ಅಳೋದೇ ಅಳೋದು ಒಂದು ಕಡೆಯಿಂದ ಅವನು. ಆದರೆ ಅವನಿಗೆ ಮತ್ತೆ ಕೃಷ್ಣನೇ ಸಾಂತ್ವನ ಮಾಡ್ತಾನೆ, ಅವನಿಗೆ ಸಮಾಧಾನ ಹೇಳ್ತಾನೆ, ಇಲ್ಲಪ್ಪ ಯುದ್ಧ ಎಲ್ಲ ಆಗಲೇಬೇಕು, ಯಾಕೆಂದರೆ ನೀನು ಸಾಕಷ್ಟು ಪ್ರಯತ್ನ ಪಟ್ಟೆ, ನಾನು ಪ್ರಯತ್ನ ಪಟ್ಟೆ, ಯುದ್ಧ ನಿಲ್ಲಿಸೋಣ ಅಂತ ಆಗಲಿಲ್ಲ. ಯುದ್ಧ ಬೇಕು ಅಂದ್ರೆ ಇನ್ನೇನು ಮಾಡ್ತೀಯ, ಸಾವು ಅನ್ನೋದು ಇದ್ದಿದ್ದೆ ಅಂತ ಸಮಾಧಾನ ಮಾಡಿ ಅವನು ಬರೋದೇ ಇಲ್ಲ ಅಂತ ಕೂತ್ಕೊಳ್ಳೋದಕ್ಕೆ. ಈ ಕಡೆ ಜನರಿಗೆಲ್ಲ ಸಂಭ್ರಮ ಸಂತೋಷ, ಧರ್ಮರಾಜನ ಪಟ್ಟಾಭಿಷೇಕ ಅಂತ ಅವ್ರಿಗೆ ಅವನ ಮೇಲೆ ನಂಬಿಕೆ. ಧರ್ಮರಾಜ ಪಟ್ಟಾಭಿಷೇಕ ಮಾಡಿಕೊಂಡು ಅದು ರಾಜನಾದರೆ ನಮ್ಗೆ ಒಳ್ಳೆ ದಿನ ಬರುತ್ತೆ ಅಂತ. ವ್ಯಾಸ ಭಾರತದಲ್ಲಿ ಧರ್ಮರಾಜ ರಾಜ ಆಗೋಕ್ಕೆ ಸಿದ್ಧನಿರೋದಿಲ್ಲ. ಅಯ್ಯೋ ಇದೆಲ್ಲ ಸತ್ರು, ಎಲ್ಲರೂ ಸತ್ರು, ಅಣ್ಣ ಸತ್ತ, ಕರ್ಣನೇ ಅಣ್ಣನಂತೆ, ನಾನು ಕಾಡು ವಾಪಸ್ ಹೋಗ್ತೀನಿ ಅಂತ. ಅದಕ್ಕೆ ದ್ರೌಪದಿ ಭೀಮ ಎಲ್ಲ ಅರ್ಜುನ ಮೊದಲಾದವರು ಅವನಿಗೆ ಹೇಳ್ತಾ ಸಮಾಧಾನ, ಕಾಡಿಗೆ ಹೋಗೋದಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಿತ್ತು, ಅಲ್ಲೇ ಇದ್ರೆ ಆಗೋಗಿತ್ತು, ಮತ್ತೇನು ಕಾಡಿಗೆ ಹೋಗಿ ಅಲ್ಲಿಂದ ಬಂದು ಯುದ್ಧ ಮಾಡಿ ಮತ್ತೆ ವಾಪಸ್ ಕಾಡಿಗೆ ಹೋಗೋದು ಯಾತಕ್ಕಂತೆ, ಅಲ್ಲೇ ಇದ್ಬಿಡ್ಬೋದಿತ್ತು. ಹೀಗೆಲ್ಲ ಹೇಳಿದ ಮೇಲೆ ಅವನು ಸ್ವಲ್ಪ ನಿಧಾನ ಸಮಾಧಾನ ಮಾಡಿಕೊಂಡು ಧರ್ಮರಾಜನು ಸಿದ್ಧನಾಗ್ತಾನೆ. ರಾಜ್ಯಭಾರ ಮಾಡಲೇಬೇಕು, ಅದು ಒಂದು ಕರ್ತವ್ಯ. ಎಲ್ಲ ಜನರು ಬರ್ತಾರೆ, ಸಾಮಂತರು ಎಲ್ಲ ಬರ್ತಾರೆ, ಊರು ಹಿರಿಯರು ಬರ್ತಾರೆ, ದೊಡ್ಡವರು, ಮುನಿಗಳು, ಋಷಿಗಳು ಎಲ್ಲ ಬಂದು ಅವನಿಗೆ ನಮಸ್ಕಾರ ಮಾಡಿ ಕಾಣಿಕೆಗಳನ್ನು ಕೊಟ್ಟರು ಅಂದರೆ ನಾವು ನಿನ್ನ ಜೊತೆ ಇದ್ದೀವಪ್ಪ ಅಂತ ಒಂದು ಹೇಳಿ ಅವನ ದರ್ಶನ ಮಾಡಿಕೊಡ್ತಾರೆ. ಒಂದು ಭಾನುವಾರದ ದಿವಸವಂತೆ ದೋಷವಿಲ್ಲದೆ ಇರುವಂಥ ಒಂದು ಮುಹೂರ್ತವನ್ನು ಹುಡುಕಿದ್ರಂತೆ. ಆ ಮುಹೂರ್ತದಲ್ಲಿ ಮಾಡಬೇಕು ಅಂತ ಪಟ್ಟಾಭಿಷೇಕಕ್ಕೆ ಸಮಸ್ತ ಸಿದ್ಧತೆ ಎಲ್ಲ ಆಯಿತು. ಆ ಸಂದರ್ಭದಲ್ಲಿ ಭಾಷ್ಕಳ ಅಂತ ಒಬ್ಬ ರಾಕ್ಷಸ, ಅವನೊಬ್ಬ ರಾಕ್ಷಸ ಇವ್ರಿಗೆ ಗೊತ್ತಿಲ್ಲ ಮಧ್ಯೆ ಸೇರ್ಕೊಂಡಿರ್ತಾನೆ.
ಹಿರಣ್ಯಕಶಿಪ

ಮಗನಂತೆ, ಅವನೇ ಭಗದತ್ತನ ರೂಪದಲ್ಲಿ ಭೂಮಿ ಮೇಲೆ ಜನಿಸಿದ್ದ ಅಂತ ಹೇಳ್ತಾರೆ. ಏನೋ ಅಂತೂ ಅವನು ಬಂದು ಪಾಂಡವನ್ನು ಬಯೋಕ್ಷ ಮಾಡ್ತಾನೆ, ಪಟ್ಟಾಭಿಷೇಕ ಮಾಡ್ಕೊಂಡು ಸಂತೋಷ ಪಟ್ಕೋತೀರ, ಎಲ್ಲರನ್ನು ಕೊಂದು ದಯಾದಿಗಳನ್ನು ಕೊಂದು ಅಂದ್ಬಿಟ್ಟು ಇದೆಲ್ಲ ಶುರು ಆಗುತ್ತೆ. ಆಗ ಅಲ್ಲಿರೋ ಉಳಿದವರೆಲ್ಲ ಅವನು ರಾಕ್ಷಸ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಸೂಕ್ಷ್ಮ ಗೊತ್ತಾಗುತ್ತೆ ಬಿಟ್ಟು ಅತಿಶಯವಿಂದ ವಿಷಾದದಿಂದ ಅತಿಶಯವಾದ ವಿಷಾದನ ಉಂಟಾದಂತಹ ಕೋಪಾಗ್ನಿಯ ದುಃಖದಿಂದ ಉಂಟಾದಂತಹ ಕೋಪಾಗ್ನಿಯಿಂದ ಅವನು ಸುತ್ತಾಕ್ಬಿಟ್ರು. ಮತ್ತೆ ಧರ್ಮರಾಜನ ಬೇಜಾರು ಮಾಡ್ಕೊಳಗೆ ಇನ್ನೊಂದು ಕಾರಣ ಸಿಕ್ತು, ಅಯ್ಯೋ ಹೀಗಾಗೋಯ್ತಲ್ಲ ಅಂತ. ಮತ್ತೆ ಯಥಾಪ್ರಕಾರ ಕೃಷ್ಣ ಸಮಾಧಾನ ಮಾಡಿದ. ಈಗ ಪಟ್ಟಾಭಿಷೇಕ ಆಯಿತು, ಹಿರಿಯನಾದ ಧರ್ಮರಾಜ ರಾಜನಾದ. ನಮಗೂ ಗೊತ್ತು, ನಾವು ನೋಡ್ತಾನೆ ಇರ್ತೀವಿ, ಒಂದೊಂದು ಚುನಾವಣೆ ಆದಮೇಲೆ ಒಂದು ಹೊಸ ಸರ್ಕಾರ ಬರುತ್ತೆ. ಹೊಸ ಸರ್ಕಾರ ಬಂದ ತಕ್ಷಣ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ, ಯಾರು ಗೃಹಮಂತ್ರಿ, ಯಾರು ಏನಾಗಬೇಕು, ಯಾರಿಗೆ ಸಚಿವ ಸ್ಥಾನ, ಮತ್ತು ಅವಾಗ ಇದೆಲ್ಲ ಶುರು. ನನಗೆ ಕೊಡು ನನಗೆ ಕೊಡು ಗೊತ್ತಿರೋದೇ ನಮಗೆ. ಇಲ್ಲಿ ಆ ಥರ ಏನಿಲ್ಲ, ಆದರೆ ಅವರು ಒಬ್ಬೊಬ್ಬರು ಒಂದೊಂದು ಸ್ಥಾನ ಕೊಟ್ಟರು. ಧರ್ಮರಾಜ ಮಹಾರಾಜನಾದ, ಭೀಮ ಅವನಿಗೆ ನಂತರದವನು ಯುವರಾಜ, ಅವನು ಹಿರಿಯನೂ ಹೌದು ಅವನು ಯುವರಾಜನಾದ. ಅರ್ಜುನ ಸೇನಾಧಿಪತಿ, ಒಳ್ಳೆ ಯುದ್ಧ ಪಟು ಅವನು. ನಕುಲ ಸಹದೇವರಿಗೆ ಒಂದು ಸಮಾನವಾದ ಅಧಿಕಾರವನ್ನು ಕೊಟ್ಟರು, ಅಲ್ಲಿ ಮತ್ತೆ ಹೆಚ್ಚು ಕಡಿಮೆ ಇಲ್ಲ, ಏನೇ ಆಗಲಿ ಅವಳಿ ಜೀವಳಿ ಒಟ್ಟಿಗೆ ಇರೋರು ಅವರು. ವಿದುರ ಪ್ರಧಾನ ಸಚಿವ, ಏನೇನೋ ಒಂದು ಸ್ಥಾನಗಳು ಒಬ್ಬೊಬ್ಬರು ಒಂದೊಂದು ಪೋರ್ಟ್ಫೋಲಿಯೋ ಅಂತ ಕೊಡ್ತಾರಲ್ಲ. ಯುಯುತ್ಸು ಕಡೆಯ ಕ್ಷಣದಲ್ಲಿ ಪಾಂಡವರ ಪಕ್ಷಕ್ಕೆ ಬಂದು ಯುದ್ಧ ಮಾಡಿದ್ದವನು, ಅವನನ್ನು ಸರ್ವಾಧಿಕಾರಿ ಅಂತ, ಅದೇನೋ ಒಂದು ಸ್ಥಾನ. ಆಮೇಲೆ ಶ್ರೇಷ್ಠರಾದ ಋಷಿಗಳನ್ನೆಲ್ಲ ಕರೆದು ಅವರಿಗೆ ಗೋವು ಹಸುಗಳು ವಸ್ತ್ರ ಇತ್ಯಾದಿ ಕಾಣಿಕೆ ಎಲ್ಲ ಕೊಟ್ಟು ಅವರಿಗೆ ಸನ್ಮಾನ ಮಾಡಿದಂತೆ. ಧರ್ಮರಾಜನಿಗೆ ವಿದ್ಯಾವಂತರನ್ನ ಋಷಿಗಳನ್ನ ನಿಸ್ವಾರ್ಥದಿಂದ ಸಮಾಜ ಸೇವೆಗೋಸಾಗಿರುವನ್ನು ಕಂಡ್ರೆ ಇಷ್ಟ, ಅವರಿಗೆ ಸನ್ಮಾನ ಮಾಡ್ದ. ಆಮೇಲೆ ಅರಮನೆ ಆಯ್ಕೆ, ಈಗ ಅದು ಮತ್ತೆ ಅದೇನೆ ಆಧುನಿಕ ಯುಗದಲ್ಲಿ ನಡೆಯೋದೇನೆ. ಹೊಸ ಸರ್ಕಾರ ಬಂದಾಗ ಯಾರಿಗೆ ಯಾವ ಮನೆ ಕೊಡಬೇಕು ಅದನ್ನು ಖಾಲಿ ಮಾಡಿಸಿ, ಅದಕ್ಕೆ ಪೇಂಟ್ ಎಲ್ಲ ಮಾಡಿಸಿ ಹೊಸದಾಗಿ, ಅದಕ್ಕೆ ಪರದೆ ಗಿರದೆ ಎಲ್ಲ ಬದಲಾಯಿಸಿ ಎಲ್ಲ ಮಾಡಬೇಕಲ್ಲ. ಹಾಗೆ ಇಲ್ಲೂ ದುರ್ಯೋಧನನ ಅರಮನೆ, ಅದನ್ನು ಧರ್ಮರಾಜನ ಕೊಟ್ಟರು. ಯಾಕೆಂದರೆ ಇದು ದುರ್ಯೋಧನ ರಾಜನ ಥರನೇ ಇದ್ದ, ಅವನು ಮಹಾರಾಜ ಅಲ್ಲ, ಅಪ್ಪ ಇದ್ದ ನಾಮಕವಾಸ್ಥ ಅಪ್ಪ ಅಲ್ಲಿ ರಾಜ ಅಷ್ಟೇ, ಅವನೇ ನಿಜವಾದರಾದ್ಮೇಲೆ ಇವನೇ ಎಲ್ಲ ಮಾಡ್ತಿದ್ದು. ದುರ್ಯೋಧನ ಅರಮನೆ ಧರ್ಮರಾಜನಿಗೆ, ಅದೇ ಕ್ರಮದಲ್ಲಿ ದುಶ್ಯಾಸನ ಅರಮನೆ ಭೀಮನಿಗೆ, ಅರ್ಜುನನಿಗೆ ಕರ್ಣನ ಅರಮನೆ, ಅವರವರ ಸ್ಪರ್ಧಿಗಳು. ನಕುಲ ಸಹದೇವರಿಗೆ ದುಶ್ಯಾಸನ ತಮ್ಮಂದಿರ ಅರಮನೆಗಳಂತೆ, ಹಾಗೆ ಉಳಿದ ಮನೆಗಳನ್ನು ಭಂಡಾರ ಅಂದರೆ ಖಜಾನೆ ಥರ ಭಂಡಾರಗಳನ್ನಾಗಿ ಅಲ್ಲಿ ಎಲ್ಲ ವಸ್ತುಗಳ ಸಂಗ್ರಹವಾಗಿ ಇಡಬೇಕು ಆ ಥರದ್ದು ಅದನ್ನು ಮಾಡಿಟ್ರು. ಯುಯುತ್ಸು ಒಳ್ಳೆ ವೈಭವದಿಂದ ತನ್ನ ಮನೆಗೆ ಪ್ರವೇಶ ಮಾಡಿದಂತೆ. ಭೀಷ್ಮ ದ್ರೋಣ ಮೊದಲಾದವರ ಮನೆಗಳು ಧರ್ಮರಾಜನ ಅಧಿಕಾರಿ ವರ್ಗಕ್ಕೆ, ಅವರುಗಳು ಹಾಗೆ ತಾನೇ ಇದ್ದವರು, ಅಧಿಕಾರದಲ್ಲಿ ಇದ್ದವರು ಬೇರೆ ಬೇರೆ ಸ್ಥಾನದಲ್ಲಿ, ಅವರುಗಳಿಗೆ ಒಬ್ಬೊಬ್ಬರು ಕೊಟ್ಟರು. ಮತ್ತೆ ಹೆಚ್ಚಿನ ವ್ಯತ್ಯಾಸ ಮಾಡಲಿಲ್ಲ. ಮೊದಲು ಯಾರ್ಯಾರಿಗೆ ಯಾವ್ಯಾವ ಜವಾಬ್ದಾರಿ ಇತ್ತೋ ಅದೇ ಜವಾಬ್ದಾರಿಗಳನ್ನು ಈಗಲೂ ಹೆಚ್ಚು ವ್ಯತ್ಯಾಸ ಇಲ್ಲದೆ ಕೊಟ್ಟರಂತೆ. ಆದರೆ ಧರ್ಮರಾಜನಿಗೆ ಒಂದು ಒಳ್ಳೆಯದಿದೆ, ಪರವಾದದ್ದು, ಜನರಿಗೆ ಒಂದು ಅವನಲ್ಲಿ ವಿಶ್ವಾಸ, ನಂಬಿಕೆ, ಧೈರ್ಯ. ಧರ್ಮರಾಜ ತಮ್ಮ ರಾಜನಾದರೆ ನಮಗೆ ಭಯವಿಲ್ಲ ಅಂತ. ಹಿಂದೆ ಅವನು ವರ್ಣಾಮತಕ್ಕೆ ಹೋಗೋ ಸಂದರ್ಭದಲ್ಲೇ ಅವರುಗಳು ಹೇಳಿದರು, ಧರ್ಮರಾಜ ನಾವು ನಿನ್ನ ಜೊತೆ ಬರ್ತೀವಿ ಅಂತ. ಅವನು ಕಾಡಿಗೆ ಹೋಗ್ತಿರ್ಬೇಕಾದ್ರು ಹೇಳಿದ್ರು, ಬೇಡ ಬೇಡ ಅಂತ, ಇಲ್ಲ ಇಲ್ಲ ನಾವು ನಿಮ್ಮ ಜೊತೆ ನೀನು ಇದ್ರೆ ಸಾಕು ನಮಗೆ ಅಂತ ಹೊರಟಿದ್ರು. ಆ ವಿಷಯದಲ್ಲಿ ಅವನು ಜನರ ಪ್ರೀತಿ ವಿಶ್ವಾಸವನ್ನು ಚೆನ್ನಾಗಿ ಗಳಿಸ್ಕೊಂಡವನು. ಒಳ್ಳೆಯ ನಡವಳಿಕೆ, ಮೃದುವಾದ ಮಾತು ಎಲ್ಲನೂ ಇದ್ದಿದ್ದು. ಅದಕ್ಕೋಸ್ಕರವಾಗಿ ಅವ್ರಿಗೆ ಏನು ನಂಬಿಕೆ ಅಂದರೆ, ಇವನು ಇದ್ದುಬಿಟ್ರೆ ನಮಗೆ ಇಹ ಪರ ಎರಡೂ ದಾಟುವಂತಹ ದೊರಕುವಂತಹ ಭಾಗ್ಯ ಸಿಕ್ಕಿತ್ತು ನಮಗೆ ಅಂತ ಅವರ ಅಭಿಪ್ರಾಯ. ಇವೆಲ್ಲ ಸಂಭ್ರಮ ಎಲ್ಲ ಮುಗಿದ ಮೇಲೆ ಧರ್ಮರಾಜ ಕೃಷ್ಣನ ಹತ್ರ ಬಂದು, ಕೃಷ್ಣ ಈಗ ನಿನಗೆ ಸಂತೋಷ ಆಗಿರಬೇಕಲ್ಲ ಅಂತ ಕೇಳ್ತಾನೆ. ಈಗ ಸಮಾಧಾನ ಆಗಿರಬೇಕು, ಯುದ್ಧ ಎಲ್ಲ ಮುಗೀತು ಎಲ್ಲ ಆಯ್ತಲ್ಲ ಅಂತ. ಕೃಷ್ಣ ಏನೋ ಯೋಚನೆಯಲ್ಲಿ ಇರ್ತಾನೆ, ಏನು ಯೋಚನೆಯಲ್ಲಿದ್ದೀಯಾ ಅಂತ ಕೇಳಿದ. ಕೃಷ್ಣ ಹೇಳ್ತಾನೆ, ನೋಡು ನಾವಿಲ್ಲಿದ್ದೀವಿ, ಅಲ್ಲಿ ಮಹಾಜ್ಞಾನ ಸೂರ್ಯ, ತಿಳುವಳಿಕೆ ಅರಿವಿನ ಸೂರ್ಯ ಅಲ್ಲಿ ಮುಳುಗ್ ಹೋಗ್ತಾ ಇದ್ದಾನೆ. ಪ್ರಪಂಚ ಜ್ಞಾನವಿಲ್ಲದೆ ಹೋಗ್ಬಿಡುತ್ತೆ, ಅವನು ಹೊರಟೋಗ್ಬಿಟ್ರೆ ಪ್ರಪಂಚದ ಅಜ್ಞಾನದ ಅಂಧಕಾರ ತುಂಬಿಕೊಂಡ್ಬಿಡುತ್ತೆ. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ, ಯಾರು ಅಂತಂದರೆ ಅಲ್ಲಿ ಭೀಷ್ಮ ಸಾಯುವುದಕ್ಕೆ ಸಿದ್ಧನಾಗಿ ಶರಶಯ್ಯೆಯಲ್ಲಿ ಬಾಣದ ಮಂಚದ ಮೇಲೆ ಮಲ್ಕೊಂಡಿದ್ದಾನಪ್ಪ, ತನ್ನ ಸಾವನ್ನು ನಿರೀಕ್ಷಿಸ್ತಾ ಅವನು ಕುರಿತು ಯೋಚನೆ ಮಾಡ್ತಿದ್ದೀನಿ. ಅವನು ಮಹಾಜ್ಞಾನಿ, ಅವನು ಅವನ ಅನುಭವ ಎಷ್ಟು ದೊಡ್ಡದು, ಅವನು ಎಷ್ಟು ವಿಷಯ ತಿಳ್ಕೊಂಡವನು, ಸಮಸ್ತ ರಾಜ್ಯಾಧಿಕಾರ ಆಡಳಿತ ಎಲ್ಲವೂ ಗೊತ್ತು. ಅಷ್ಟೇ ಅಲ್ಲ,
ವೇದ ವೇದಾಂತ.

ಅಂತ ಎಲ್ಲ ಗೊತ್ತು. ಅವನು ಹೋಗ್ಬಿಟ್ರೆ ಅಜ್ಞಾನದ ಕತ್ತಲೆಯಲ್ಲಿ ಜಗತ್ತು ಮುಳುಗು ಹೋಗ್ಬಿಡುತ್ತಪ್ಪ. ಹಾಗೆ ಹಿಂದಿನಿಂದ ಬಂದ ಜ್ಞಾನವನ್ನ ಕಳ್ಕೋಬಾರದು ಅನ್ನೋದು ಕೃಷ್ಣನ ಕಾಳಜಿ. ಅದು ಎಷ್ಟು ದೊಡ್ಡದು ಅಂತ ಅಂದ್ಬಿಟ್ಟು ಬಾ ಅವನ ಹತ್ರ ಹೋಗೋಣ, ಭೀಷ್ಮಂತರ ಎಲ್ಲ ವಿಷಯ ತಿಳಿಯೋಣ, ಬಹಳ ಮುಖ್ಯ ಅದು ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡಿದ್ರು ಹೋಗ್ತಾರೆ. ಅವನು ಒಂಥರ ಭೀಷ್ಮರು ದೊಡ್ಡವರು ಏನೇ ಆಗಲಿ, ಅಲ್ಲಿಗೆ ಹೋಗಿ ಹೋದರೆ ಅಲ್ಲಿ ಓಘವತಿ ಅಂತ ನದಿ, ಆ ನದಿಯ ಪಕ್ಕದಲ್ಲಿ ತೀರದಲ್ಲಿ ಇವನು ಮಲ್ಕೊಂಡಿದ್ದಾನೆ. ಕೃಷ್ಣ ಅವನು ನಮಸ್ಕಾರ ಮಾಡಿ, ಹೇಗಿದೆ ಮಹಾಸ್ವಾಮಿ ನಿಮ್ಮ ಬುದ್ಧಿ ತಿಳಿಯಾಗಿದೆ ಅಂದರೆ ಸ್ಪಷ್ಟ ಮಂಕಾಗಿಲ್ಲ ತಾನೆ, ರಕ್ತ ಎಲ್ಲ ಹೋಗಿ ತಂದೆಯ ವರದಿಂದ ನಿನಗೆ ಮನಸ್ಸಾದಾಗ ಮರಣವನ್ನು ಪಡೀಬಹುದು ನಿಜ, ಆದರೆ ಅದರಿಂದ ಮೈಯ ನೋವೇನು ಕಡಿಮೆ ಆಗುವುದಿಲ್ಲ, ಸಾವು ಯಾವಾಗಲೂ ಬರ್ಬೋದು, ಅಲ್ಲಿ ಚುಚ್ಚೋ ನೋವು. ಆಮೇಲೆ ಭೀಷ್ಮ ನೀನು ಭೂತ ಭವಿಷ್ಯ ವರ್ತಮಾನ ಎಲ್ಲಗಳನ್ನೂ ತಿಳಿದವನು, ಎಲ್ಲ ಶಾಸ್ತ್ರ ಸಾಂಖ್ಯ ವೇದಗಳನ್ನು ತಿಳಿದವನು, ಅವುಗಳಲ್ಲಿ ಸಂದೇಹ ಬಂದರೆ ನಿವಾರಿಸೋಕೆ ಯಾರಿದ್ದಾರೆ ನಮಗೆ, ನೀನು ಹೋಗ್ಬಿಟ್ರೆ, ನೀನು ಬಿಟ್ಟರೆ ಯಾರೂ ಇಲ್ಲ. ಅದಕ್ಕಾಗಿ ಯುಧಿಷ್ಠಿರನಿಗೆ ಎರಡು ಒಳ್ಳೆ ಮಾತನ್ನು ಉಪದೇಶ ಹೇಳು ಅಂದರೆ ವಿಷಯ ಹೇಳು ಅಂತಾನೆ. ನಾನು ಕೇಳ್ತೇನೆ ಅಂತ ಅಂದರೆ ನಾನು ಕೇಳ್ಕೋತೇನೆ ಪ್ರಾರ್ಥಿಸ್ತೀನಿ ಅಂತ. ಅದಕ್ಕೆ ಧರ್ಮರಾಜ ಅಲ್ಲಿ ಸಂಕೋಚದಿಂದ ಕೃಷ್ಣ ಹಿಂದ್ಗಡೆ ನಿಂತು ಬಿಟ್ಟಿದ್ದಾನೆ. ಅವನಿಗೆ ಅಜ್ಜನ್ ಕೊಂದ್ಬಿಟ್ಟಿದೀವಲ್ಲ ಸಾಯ್ತಾ ಇದ್ದಲ್ಲ ಅವನ ದುಃಖ. ಅದಕ್ಕೆ ಭೀಷ್ಮ ಅವನ ಕರೆದು ಯಾಕಪ್ಪ ಸಂಕೋಚ ಪಡ್ತೀಯ, ಅವರವರಿಗೆ ಅವರವರ ಧರ್ಮ ಇರುತ್ತೆ, ಕ್ಷತ್ರಿಯನಿಗೆ ಯುದ್ಧವೇ ಧರ್ಮ, ತಪ್ಪು ದಾರಿಯಲ್ಲಿ ಹೋಗೋವ್ರನ್ನ ಅವನು ಶಿಕ್ಷಿಸಬೇಕು, ಅದು ಯಾರೇ ಆಗಿರಲಿ ಅದು ಕ್ಷತ್ರಿಯನ ಧರ್ಮಪ್ಪ, ಅದಕ್ಕಾಗಿ ನೀ ಮಾಡಿರೋ ಸರಿ ಯೋಚನೆ ಮಾಡಬೇಡ ಬಾ ಅಂತ. ಆವಾಗ ಧರ್ಮರಾಯನ ಪಾಪ ಧೈರ್ಯ ಬಂದು ಮುಂದೆ ಬಂದು ಅವನು ಪಾದ ಬುಟ್ಟಿ ನಮಸ್ಕಾರ ಮಾಡಿ ಈಗ ತನ್ನ ಸಂದೇಹಗಳನ್ನು ಕೇಳ್ತಾ ಹೋಗ್ತಾನೆ, ಎಲ್ಲವನ್ನು ನಿವಾರಣೆ ಮಾಡ್ಕೋತಾನೆ. ರಾಜಕೀಯ ಅರ್ಥಶಾಸ್ತ್ರ ವೇದ ವೇದಾಂಗ ಇನ್ನೊಂದು ಹಲವಾರು ವಿಷಯಗಳನ್ನು ಪ್ರಶ್ನೆಗಳನ್ನು, ಹೀಗಿದ್ರೆ ಏನು ಮಾಡಬೇಕು, ಇಂಥ ಸಂದರ್ಭ ಬಂದರೆ ರಾಜನ ಕೆಲಸ ಏನು, ಇಂಥ ಪರಿಸ್ಥಿತಿ ಬಂದರೆ ಏನು ಮಾಡಬೇಕು, ಯುದ್ಧ ಬಂದರೆ ಏನು ಮಾಡಬೇಕು, ಕ್ಷಾಮ ಬಂದರೆ ಏನು ಮಾಡಬೇಕು, ವಿಪರೀತ ಪ್ರವಾಹ ಬಂದರೆ ಅದಂತಲ್ಲ ಎಲ್ಲ ಆ ಥರ ಬೇಕಾದಷ್ಟು ಮುಖ್ಯವಾಗಿ ಇವನು ಧರ್ಮ ಸೂಕ್ಷ್ಮಗಳನ್ನು ಕೇಳ್ಕೊತಾ ಹೋಗ್ತಾನೆ. ಹೀಗೆ ಧರ್ಮ ಸೂಕ್ಷ್ಮ ಬಂದರೆ ಅವನು ಭಾಳ ವಿವರವಾಗಿ ಹೇಳ್ತಾನೆ, ಎಲ್ಲದಕ್ಕೂ ಕಥೆಗಳು ನಿದರ್ಶನಗಳು ಕೊಟ್ಟು ಹಿಂಗಾಯ್ತಪ್ಪ ಹೀಗಾಯ್ತು ಅಂತ ಹೀಗೆ ಹೀಗೆಲ್ಲ ಸಂದೇಹ ನಿವಾರಣೆ ಆದ್ರೂ ಧರ್ಮರಾಜಕ್ಕೆ ಸಮಾಧಾನ ಆಗಿಲ್ಲ. ಯಾಕೆ ಅಂತಂದರೆ ಈ ಭೀಷ್ಮ ಹೀಗೆ ಬಾಣಗಳನ್ನು ಚುಚ್ಚಿಕೊಂಡು ರಕ್ತ ಸುರಿಸ್ತಾ ಇರುವುದನ್ನು ನೋಡಿ ಅವನಿಗೆ ಸಂಕಟ ಆಗಿಬಿಡುತ್ತೆ, ಯೋ ನೋಡೋಕ್ಕಾಗಲ್ಲ ಅಂತ. ಮತ್ತೆ ಭೀಷ್ಮನೇ ಹಲವಾರು ಉದಾಹರಣೆಗಳು ಕೊಟ್ಟು ಅವನಿಗೆ ಸಮಾಧಾನ ಮಾಡ್ತಾನೆ, ಹಂಗಲ್ಲಪ್ಪ ಅಂತ. ಆಮೇಲೆ ಧರ್ಮರಾಜ ಹಿಂತಿರುಗಿ ಹೋಗಬೇಕು. ಅವಾಗ ಹೇಳ್ತಾರೆ, ನೋಡು ಉತ್ತರಾಯಣ ಬರಬೇಕಾದ್ರೆ ನಾನು ಹೋಗಬೇಕು ಅಂತ ಮಾಡ್ಕೊಂಡಿದ್ದೀನಿ, ಅದು ಒಳ್ಳೆಯ ಕಾಲ ಸಾಯೋದಕ್ಕೆ, ಇನ್ನು 50 ದಿನ ಬಿಟ್ಟು ಬಾ ನೀನು ಅಂತ. ಸರಿ ಅಂದ್ಬಿಟ್ಟು ಹೋಗ್ಬಿಟ್ಟು 51ನೇ ದಿವಸ ಉತ್ತರಾಯಣ ಆರಂಭ ಆದ ತಕ್ಷಣ ಧರ್ಮರಾಜ ಹೊರಟು ಬಂದುಬಿಡ್ತಾನೆ, ಜೊತೆಯಲ್ಲಿ ಚಂದನ ಅಗುರು ಎಲ್ಲ ಅಂತೆ. ಅದಕ್ಕೆ ನಾವು ಭೀಷ್ಮ ನಿರ್ಧಾರ ಮಾಡಾಗಿದೆ ಅವತ್ತು ಹೋಗಬೇಕು ತಾನು ಅಂತ, ಅದನ್ನೆಲ್ಲ ಬೇರೆ ಬೇರೆ ವಸ್ತು ಪದಾರ್ಥಗಳು ಸಂಭಾರಗಳನ್ನೆಲ್ಲ ತರಿಸ್ಕೊಂಡು ಬರ್ತಾನೆ. ಅವನ ಜೊತೆ ಅವನೊಬ್ಬನೇ ಬರುವಲ್ಲ, ಅವನ ಜೊತೆ ಧೃತರಾಷ್ಟ್ರ ಗಾಂಧಾರಿ ಕುಂತಿ ಕೃಷ್ಣ ವಿದುರ ಮತ್ತೆಲ್ಲರೂ ಬಂದ್ಬಿಡ್ತಾರೆ. ಯಾಕೆಂದರೆ ಭೀಷ್ಮ ಎಲ್ಲರಿಗಿಂತ ಹಿರಿಯ, ಅಷ್ಟು ಹಿರಿಯನನ್ನು ಅವನು ಹೋಗ್ತಾ ಇದ್ದಾನೆ ಅಂತ ಗೊತ್ತಾದಾಗ ನಾವು ಆಸ್ಪತ್ರೆಯಲ್ಲಿ ಇದ್ದರೂ ಯಾರಾದರೂ ಹಾಗೆ ಹಿರಿಯರು ಸಾಯೋಕ್ಕಾಗಿದ್ರೆ ಅಲ್ಲಿ ಹೋಗಿ ನಿಂತ್ಕೋತೀವಿ ಇರ್ತೀವಿ, ಅದೇ ಥರ ಭೀಷ್ಮನ ಹತ್ರ ಎಲ್ಲರೂ ಬಂದರು. ಭೀಷ್ಮನೇ ಧೃತರಾಷ್ಟ್ರನಿಗೆ ಸಮಾಧಾನ ಹೇಳ್ತಾರೆ, ಕೃಷ್ಣನಿಗೆ ಹೇಳ್ತಾರೆ. ಆಮೇಲೆ ಕೃಷ್ಣ ದುರ್ಯೋಧನಿಗೆ ಬೇಡಪ್ಪ ಯುದ್ಧ, ಸಂಧಿ ಮಾಡ್ಕೋ, ಕೃಷ್ಣ ಎಲ್ಲಿರ್ತಾನೋ ಅಲ್ಲೇ ಗೆಲುವು, ಅದಕ್ಕೆ ಸಂಧಿ ಮಾಡ್ಕೋ ಅಂತ ನಾನೆಷ್ಟು ಹೇಳಿದ್ರು ಕೇಳಲಿಲ್ಲ, ಕೊನೆಗೆ ಈ ಥರ ಆಗೋಯ್ತು, ಮರಣ ಆಗೋಯ್ತು. ನೀನು ನಾರಾಯಣನ ಅವತಾರ ಅಂತ ಎಲ್ಲರೂ ನಂಬಿದ್ದಾರೆ, ವ್ಯಾಸ ನಾರದರು ಹೇಳಿದ್ದಾರೆ, ನೀನು ನನಗೆ ಅಪ್ಪಣೆ ಕೊಟ್ಟರೆ ನಾನು ಪ್ರಾಣ ಬಿಡ್ತೀನಿ. ಅವನು ಕೃಷ್ಣ ಭಕ್ತನೇ ಸದಾ. ಅದು ಕೃಷ್ಣ ಆಯಿತು ಭೀಷ್ಮ, ಅನುಜ್ಞೆ ಕೊಟ್ಟಿದ್ದೇನೆ, ಹೋಗ್ಬಾ. ಹೋಗಿ ನಿನ್ನ ಅಷ್ಟ ವಸುಗಳನ್ನು, ಅವನು ಶಾಪಗ್ರಸ್ತನಾದ ವಸು ತಾನೆ, ಅವರನ್ನು ಹೋಗಿ ಸೇರ್ಕೊ ನೀನು. ಭೀಷ್ಮ ಎಲ್ಲರಿಗೂ ಕೈ ಮುಗಿದು, ಎಲ್ಲರೂ ಸತ್ಯವಂತರಾಗಿ ಬಾಳಿ, ಸತ್ಯವೇ ದೊಡ್ಡ ಬಲ ಅಂತ ಹೇಳ್ತಾನೆ. ಇವೆಲ್ಲ ವ್ಯಾಸಭಾರತದ ವಿವರಗಳು, ಇದು ಕುಮಾರವ್ಯಾಸನಲ್ಲಿ ಅಷ್ಟೆಲ್ಲ ಏನೂ ಇಲ್ಲ. ಶ್ವಾಸವನ್ನು ಧಾರಣೆ ಮಾಡ್ತಾನೆ, ಸ್ಥಿರನಾಗ್ತಾನೆ ಅಂದರೆ ಅಚಲನಾಗ್ತಾನೆ, ದೇಹ ಒಂದೇ ಥರ ಇದ್ದ ತಕ್ಷಣ ಅವನ ಪ್ರಾಣ ಮೇಲ್ಕೇರ್ತಾ ಇರ್ತಾ ಇರ್ತಾ ಬರುತ್ತೆ ಪಾದದಿಂದ ಶುರುವಾಗಿ, ಹಾಗೆ ಪ್ರಾಣ ಮೇಲ್ಕೆ ಹೋಗ್ತಾ ಇದ್ದಂಗೆನೆ ಆಯಾ ಅಂಗಗಳಿಂದ ಪಾದದ ಥರ ಪಾದದಿಂದ
ಬಾಣಗಳು ಬಿದ್ದುಬಿಡ್ತಾ ಇರ್ತವೆ. ಅವನ ಪ್ರಾಣ

ಮುಂದಕ್ಕೆ ಹೋದಂಗೆ ಬಾಣಗಳು ಪಟ ಪಟ ಪಟ ಪಟ ಬಿದ್ದುಕೊಂಡು ಹೋದುವಂತೆ. ಹೀಗೆ ಹೋಗಿ ಆ ಪ್ರಾಣ ನೆತ್ತಿ ತನಕ ಬಂದು ಅವನ ನೆತ್ತಿಯನ್ನು ಒಡೆದುಕೊಂಡು ಉಲ್ಕೆ ತರ ಹಾರು ಹೋಯ್ತು ಅಂತ ಹೇಳ್ತಾನೆ. ತಕ್ಷಣ ಆಕಾಶದಿಂದ ಮಹಾ ದೊಡ್ಡ ಮನುಷ್ಯ, ಅವನು ಏನೋ ತಪ್ಪುಗಳು ಕೆಲವು ಆಗಿರಬಹುದು ಅವನಿಂದ, ಇಲ್ಲ ಅಂತಲ್ಲ, ಆದರೆ ಯಾವುದೋ ಒಂದು ಉದ್ದೇಶವನ್ನು, ಯಾವುದೋ ಒಂದು ಪ್ರತಿಜ್ಞೆ, ದೃಢವಾದ ಒಂದು ಮನಸ್ಸನ್ನು ಇಟ್ಕೊಂಡು ಜೀವನವನ್ನು ಅದಕ್ಕೋಸ್ಕರ ಸಹಿಸಿದವನು ಅವನು. ಪಾಪ ಮದುವೆ ಆಗಿರಲಿಲ್ಲ ಅವನಿಗೆ, ಮಾತು ಕೊಟ್ಬಿಟ್ಟ ತಂದೆಗೆ, ತಂದೆಯ ಪರವಾಗಿ ಮಾತು ಕೊಟ್ಟ, ತಂದೆಗೆ ಮಾತು ಕೊಡಲಿಲ್ಲ. ಪ್ರಪಂಚದ ಎಲ್ಲ ಸ್ತ್ರೀಯರು ನನ್ನ ಗಂಗೆಗೆ ಸಮಾನ ಅಂತ ಹೇಳ್ಬಿಟ್ಟ ಅವನು. ಹಾಗೆ ಇದ್ದ, ಹಾಗೆ ಇದ್ರೂ ಕೂಡ ಭೀಷ್ಮನಿಗೆ ಸಂಸಾರದ ತಾಪತ್ರಯಗಳು ಬಿಡಲಿಲ್ಲ. ಅವನ ಎಲ್ಲ ತೊಂದರೆಗಳು ಗೃಹಸ್ಥರಿಗಿರೋದೆಲ್ಲ ಅವ್ನು ನೋಡಿದ, ಯಾಕಂದ್ರೆ ಇವ್ರ ಕಷ್ಟ ನಿಷ್ಠೆಗಳು, ಇವ್ರ ನಿಷ್ಠೂರುಗಳು, ಇವ್ರ ಜಗಳಗಳು, ಇವ್ರ ಪ್ರತಿ ಸಂದರ್ಭದಲ್ಲೂ ಅವನು ಒದ್ದಾಡ್ಕೊಂಡು ಒದ್ದಾಡ್ಕೊಂಡು ಕೌರವ ಪಾಂಡವರದ್ದು ಹೇಗಾದ್ರೂ ಒಂದು ಮಾಡೋಣ ಅಂತ ಪ್ರಯತ್ನ ಪಟ್ಟು, ಆ ಕಷ್ಟಗಳು, ಆ ದುರ್ಯೋಧನ ದುಷ್ಟ ಚಟುವಟಿಕೆಗಳು ಇದೆಲ್ಲ ನೋಡ್ಕೊಂಡು ನೋಡ್ಕೊಂಡು ಬಂದಿದ್ದು ಭೀಷ್ಮ. ಅಂತಹ ಒಂದು ತುಂಬಾ ದೀರ್ಘ ಜೀವನ ಅದು. ದೀರ್ಘ ಜೀವನ ಮಾಡೋರು ಸಂತೋಷವಾಗಿರೋದು ಕಷ್ಟವಂತೆ. ಹಾಗೆ ಇದು ಹೀಗಾಯ್ತು. ಅದನ್ನ ನೆನೆದು ಆಕಾಶದಿಂದ ಪುಷ್ಪ ವೃಷ್ಟಿ ಆಯ್ತಂತೆ ಭೀಷ್ಮನ ದೇಹದ ಮೇಲೆ. ಅಂತಹ ಸಾವುದು. ಈಗ ಒಂದು ಶ್ರೀಗಂಧದ ಮರಗಳನ್ನು ಹಾಕಿ ಅಲ್ಲಿ ದೊಡ್ಡದೊಂದು ಚಿತೆಯನ್ನ ಮಾಡಿದ್ರಂತೆ. ಅದು ಪಾಂಡವರುಗಳೇ ಆಳುಗಳು ಮಾಡಿದ್ದಲ್ಲ, ಪಾಂಡವರುಗಳೇ ಸೇರ್ ಮಾಡಿದ್ದು. ಆ ಪ್ರೀತಿಯ ಗೌರವದಿಂದ ಯುಧಿಷ್ಠಿರ ಮತ್ತು ಧೃತರಾಷ್ಟ್ರ ಅವನ ದೇಹಕ್ಕೆ ಪಟ್ಟೆ ಬಟ್ಟೆಯನ್ನು ಉಡಿಸಿದ್ರಂತೆ ಭೀಷ್ಮನ ದೇಹಕ್ಕೆ. ಯುಯುತ್ಸು ಛತ್ರಿ ಹಿಡಿದಂತೆ. ಎಲ್ಲ ದೊಡ್ಡವರು, ಭೀಷ್ಮ ಎಲ್ಲರಿಗೂ ದೊಡ್ಡವನು. ಭೀಮಾರ್ಜುನರು ಚಾಮರ ಹಾಕಿ ಗಾಳಿ ಬೀಸ್ತಿದ್ರು. ಹೆಣಕ್ಕೆ ಶವಕ್ಕೆ ಗಾಳಿ ಗೊತ್ತಾಗಲ್ಲ, ಒಂದು ಗೌರವ ಸಮರ್ಪಣೆ ಅದು. ಇಷ್ಟೆಲ್ಲ ಮಾಡಿ ಕಡೆಗೆ ಚಿತೆಗೆ ಅಗ್ನಿ ಇಟ್ಟರು. ಅದು ಉರಿಯೋಕ್ ಶುರು ಆಯ್ತು. ಅದು ಉರಿತಿರ್ಬೇಕಾದ್ರೆ ಗಂಗಾದೇವಿ ನದಿಯಿಂದ ಎದ್ದು ಬಂದ್ಲಂತೆ. ಇದು ಸ್ವಾರಸ್ಯ. ಗಂಗಾದೇವಿನೇ ಅವನನ್ನ ಅವ್ರನ್ನೆಲ್ಲ ಎತ್ತು ವಾಪಸ್ ಕಳಿಸಿದವಳು. ಅವನು ಈ ಕಡೆ ಅವನು ವಿದ್ಯೆ ಕಲಿಸಿ ಅವರ ಅಪ್ಪನ ಹತ್ರ ಬಿಟ್ಟು ಹೋದವಳು. ಅವಳಿಗೇನು ಅಂಟ್ಕೊಳ್ಳಲ್ಲ. ಆದರೆ ದಾಸರಿಗೆ ತಾಯಿಯ ಮನೋಭಾವ ಚೆನ್ನಾಗಿ ಗೊತ್ತಿತ್ತು. ತಾಯಿಯ ಮನಸ್ಸು, ಹೃದಯ ಅಂದ್ರೆ ಏನು ಅನ್ನೋದು ಗೊತ್ತಿತ್ತು. ದೇವರೋ ದೇವರಲ್ವೋ ಮನುಷ್ಯರೋ, ಆ ತಾಯಿಯ ಪ್ರೀತಿ ಮಾತ್ರ ಅಷ್ಟೇ ದೊಡ್ಡದು ಎಲ್ಲರ ವಿಷಯದಲ್ಲೂ, ಮಗನ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ. ಗಂಗಾದೇವಿ ಅಳುತ್ತಾ ಬಂದಂತೆ ನದಿಯಿಂದ ಎದ್ದು ಬಂದು, ಎಂಥ ವೀರ ಇವನು ನನ್ನ ಮಗ, ಸತ್ಯವ್ರತ ಅಂತ ಹೆಸರು ಪಡೆದ, ಮಹಾವೀರನಾದ, ಪಿತೃಭಕ್ತನಾಗಿ ತಂದೆಯ ಮಾತನ್ನು ನಡೆಸೋದಕ್ಕೆ ಆಜನ್ಮ ಬ್ರಹ್ಮಚಾರಿಯಾಗಿದ್ದ, ಅಷ್ಟೇ ಮಹಾಶೀಲವಂತ ಅಂತ ಎಲ್ಲರ ಹತ್ರನೂ ಹೊಗಳಿಸ್ಕೊಂಡಂತಹ ಭೀಷ್ಮ ಕೊನೆಗೆ ಶಿಖಂಡಿಯಿಂದ ಹತನಾಗಿ ಹೋಗ್ಬಿಟ್ನಲ್ಲ, ಇದನ್ನು ನೋಡಿಯೂ ನನ್ನ ಎದೆ ಸೀರ್ ಹೋಗ್ತಾ ಇಲ್ವಲ್ಲ ಅಂತ ದುಃಖಿಸಿದ್ಲಂತೆ. ಮತ್ತೆ ಅಲ್ಲಿ ಕೃಷ್ಣ ಇದ್ದೇ ಇದ್ದಾನೆ ಸಮಾಧಾನ ಮಾಡೋದಕ್ಕೆ. ಕೃಷ್ಣ ಅವಳಿಗೆ ಸಮಾಧಾನ ಹೇಳಿ, ತಾಯಿ ಸಮಾಧಾನ ಮಾಡ್ಕೊ, ನಿನ್ನ ಮಗ ಪರಲೋಕವನ್ನು ಸೇರಿದ್ದಾನೆ, ಸ್ವರ್ಗಕ್ಕೆ ಹೋಗಿದ್ದಾನೆ. ಅವನು ನಿಜವಾಗಿಯೂ ವಸು ಅಲ್ವೇ, ಅವನು ಅಲ್ಲಿಂದ ಬಂದಿದ್ದ, ಅಲ್ಲೇ ವಾಪಸ್ ಹೋಗಿದ್ದಾನೆ, ವಸುಗಳನ್ನು ಹೋಗಿ ಸೇರ್ಕೊಂಡಿದ್ದಾನೆ. ಒಂದು ಪಾತ್ರ ಮಾಡೋಕೆ ಬಂದಂಗೆ ಅದು. ಈ ಬಂದ ನಾಟಕದಲ್ಲಿ ತಾನು ಪಾತ್ರ ಮುಗಿಸ್ದ, ವಾಪಸ್ಸು ಸ್ಟೇಜಿಂದ ಹೊರಟು ಹೋದ, ರಂಗಮಂಟಪದಿಂದ ಹೋದಪ್ಪ ಅಷ್ಟೇ, ಅದು ಅವನ ಕೆಲಸ ಮುಗೀತು. ಈ ಥರ ಅವನು ಕೃಷ್ಣ ಸಮಾಧಾನ ಮಾಡ್ತಾನೆ. ಆಮೇಲೆ ಕ್ಷತ್ರಿಯ ಧರ್ಮದಿಂದ ಅವನು ಮಾಡಿದಾನಮ್ಮ, ಕ್ಷತ್ರಿಯ ಧರ್ಮವನ್ನು ಇಟ್ಕೊಂಡು ಯುದ್ಧ ಮಾಡಿ ವೀರ ಮರಣವನ್ನು ಪಡೆದಿದ್ದಾನೆ, ಹಾಗಾಗಿ ಅವನ ಬಗ್ಗೆ ದುಃಖಿಸಬೇಕಿಲ್ಲ ಅಂತ ಹೇಳಿದ. ಇದಾದಮೇಲೆ ಯುದ್ಧವನ್ನು ಈ ರೀತಿ ಪಾಂಡವರಿಗೆ ಜಯ ಆಗುವಾಗಿ ಕೃಷ್ಣ ಕೊನೆಗಾಣಿಸಿದ್ದಾನೆ. ಈ ಮಾತು ವ್ಯಾಸಭಾರತದಲ್ಲಿ ಇಲ್ಲದೆ ಇರ್ಬೋದು, ಆದರೆ ಕುಮಾರವ್ಯಾಸ ಬಹಳ ಸಲ ಹೇಳಿಸಿದ್ದಾನೆ ಆ ಮಾತನ್ನು. ಅವನು ಬಂದಿರೋದು ಭೂಭಾರವನ್ನು ಇಳಿಸೋದಕ್ಕೆ ಅಂತ. ಹೀಗೆ ಇಲ್ಲಿ ಭೂಭಾರವನ್ನು ಇಳಿಸಿ ಪಾಂಡವರನ್ನ ಸಿಂಹಾಸನ ಮೇಲೆ ಸ್ಥಾಪಿಸಿ ಅದಕ್ಕೋಸ್ಕರ ಅದನ್ನು ಆಧುನಿಕ ಪುಸ್ತಕಗಳು ಯಾವುದು, ಆರ್ಯಾವರ್ತ ಕ್ರಾನಿಕಲ್ಸ್ ಅಂತ, ಆರ್ಯಾವರ್ತ ಟ್ರೈಲೋಜಿ ಅಂತ ಮೂರು ಪುಸ್ತಕಗಳದ್ದು ಹೊಂದಿದೆ. ಅಂಥವರೆಲ್ಲ ಹೇಳೋದು ಏನು ಅಂದರೆ, ಇಡೀ ಪ್ರಪಂಚದಲ್ಲಿ ಅರಾಜಕತೆಯನ್ನು ಕಡಿಮೆ ಮಾಡಿ ಒಂದು ಶಾಂತಿಯನ್ನು ಸ್ಥಾಪಿಸಬೇಕು, ದೃಢವಾದ ಒಂದು ಸಾಮ್ರಾಜ್ಯವನ್ನು, ಗಟ್ಟಿಯಾದ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿ ಜನರ ನೆಮ್ಮದಿ ಸುಖಕ್ಕೆ ಕಾರಣ ಮಾಡಬೇಕು. ಸಣ್ಣ ಸಣ್ಣ ಚಿಲ್ಲರೆ ಚಿಲ್ಲರೆ ರಾಜ್ಯಗಳು ತುಂಬ ಇದ್ದುಬಿಟ್ರೆ ಜನಕ್ಕೆ ನೆಮ್ಮದಿ ಇರೋದಿಲ್ಲ, ಬರೀ ಯುದ್ಧ ಜಗಳವೇ ನಿತ್ಯವನು ಅಂದ್ಬಿಟ್ಟು ಕೃಷ್ಣ ಇವ್ರನ್ನೆಲ್ಲ ಸೇರಿಸಿ ಅದಕ್ಕೆ ಸ್ಥಾಪಿಸಿದ. ಅಂದರೆ ಅದು ಮೊದಲನೇ ಪ್ರಯತ್ನ ತುಂಬ ಚೆನ್ನಾಗಿ ಮಾಡಿದ್ದ. ಜರಾಸಂಧನ ಮುಗಿಸಿ
ಅಲ್ಲಿ ರಾಜರನ್ನೆಲ್ಲ ಬಿಡುಗಡೆ ಮಾಡಿಸಿ

ಕೆಲಸ ಮಾಡಿಸಿದ. ಧರ್ಮರಾಜನಿಗೆ ಧೈರ್ಯ ತುಂಬಿ ರಾಜಸೂಯಾಗ ಮಾಡು, ಮೊದಲು ಬೇಡ ಅಂತಾನೆ ಏನು ರಾಜಸೂಯಿ ಕೊಟ್ಟೋಗ್ಬಿಟ್ಟಿಯಲ್ಲ ಮಹಾಬುದ್ಧಿವಂತರ ಅಂದ್ಬಿಟ್ಟು, ಆಮೇಲೆ ಆಯ್ತು ರಾಜ ನಾವು ನಿಮ್ ಜೊತೆ ಇದ್ದೀವಿ ಮಹಾರಾಜ ಮಾಡು ರಾಜಸೂಯವನ್ನ ಅಂತ ಹೇಳಿ ಮಾಡು. ಹಾಗೆ ಮಾಡಿ ಒಬ್ಬ ರಾಜ ಗಟ್ಟಿ ಮುಟ್ಟಾದ ಒಬ್ಬ ರಾಜ ಇರೋ ಹಾಗೆ ಮಾಡ್ದ. ಆಗಿನ ಕಾಲದ ಅರ್ಥ ಅದು, ಒಬ್ಬ ಗಟ್ಟಿಯಾದ ರಾಜ, ಸ್ಥಿರನಾದ ರಾಜ ಇದ್ರೆ ಒಂದು ಸ್ಥಿರವಾದ ಆಡಳಿತ ಜನರಿಗೆ ಸಿಗುತ್ತೆ, ಸ್ಥಿರವಾದ ಜೀವನನೂ ಜನರಿಗೆ ಸಿಗುತ್ತೆ ಅನ್ನೋದು ಅವತ್ತಿನ ರೀತಿ. ಒಂದು ಇಲ್ಲದೆ ಹೋದರೆ ದಿನ ಯುದ್ಧ, ಅಸ್ಥಿರತೆ, ಆತಂಕ ಇದೇ ಇರುತ್ತೆ, ಜನರಿಗೆ ಬದುಕೋಕೆ ಆಗಲ್ಲ. ಅದನ್ನು ಮಾಡೋದೇ ಅವನ ಉದ್ದೇಶ ಆಗಿತ್ತು ಅಂತ ಹೇಳೋದು. ಹಾಗೆ ಮಾಡೋದಕ್ಕೆ ಬಂದಿದ್ದ, ಅದನ್ನು ಮಾಡ್ದ. ಆದರೆ ಏನು ಮಾಡ್ತೀರಿ, ಧರ್ಮರಾಜನ ದುರದೃಷ್ಟವೋ ಅಥವಾ ಮೂರ್ಖತನವೋ, ಜೂಜಾಗಿ ಮತ್ತೆ ದುರ್ಯೋಧನಕ್ಕೆ ಹೋಗಿ ಮತ್ತೆ ಅವರನ್ನ ಕಾಡಿಗೆ ಹೋಗಿ ಎಲ್ಲ ಅಲ್ಲೋಲ್ ಕಲ್ಲೋಲ್ ಆಗ್ಬಿಟ್ಟು. ಆ ಇಂದ್ರಪ್ರಸ್ಥವಂತೂ ಇವ್ರು ಕಟ್ಟಿದ ಇಂದ್ರಪ್ರಸ್ಥ ಜೇಡದ ಬಲೆ ಮಯ ಅಷ್ಟೇ, ಹಾಗಾಗಿ ಹೋಗ್ಬಿಡುತ್ತೆ. ಆಮೇಲೆ ಯುದ್ಧ ಆಯಿತು, ಎಲ್ಲ ಖಾಲಿ ಆಯಿತು, ಜನ್ಮೇ ಇಲ್ಲ, ಇದೆಲ್ಲ ಆಗೋಯ್ತು. ಆಯಿತು, ಈಗಂತೂ ಇದನ್ನೆಲ್ಲ ಮಾಡಿ ಈಗ ಧರ್ಮರಾಜನಿಗೆ ಮತ್ತೆ ರಾಜ್ಯವನ್ನು ಕೊಡಿಸಿ, ಈಗ ಇನ್ನು ಧರ್ಮರಾಜ ಒಳ್ಳೆಯ ಆಡಳಿತ ಮಾಡ್ತಾನೆ ಅಂತ ಒಂದು ಭರವಸೆಯಿಂದ ದ್ವಾರಕೆಗೆ ವಾಪಸ್ಸು ಪ್ರಯಾಣ ಮಾಡ್ತಾನ. ವಾಪಸ್ಸು ಪ್ರಯಾಣ ಮಾಡಬೇಕಾದ್ರೆ ಇವರೆಲ್ಲ ಪಾಂಡವರು ಅವನಿಗೆ ಉಡುಗೊರೆಗಳನ್ನು ಎಲ್ಲ ಕೊಟ್ಟು, ಅದಕ್ಕಿಂತ ಮುಖ್ಯ ಗೌರವ ಆದರಗಳನ್ನು ಕೊಟ್ಟು, ಅವನ ಸನ್ಮಾನ ಅಂದರೆ ಗೌರವವನ್ನು ತೋರಿಸಿ, ಅವನದನ್ನೆಲ್ಲ ಸ್ವೀಕರಿಸಿ ಸಂತೋಷದಿಂದ ಬೀಳ್ಕೊಂಡು ದ್ವಾರಕೆಗೆ ಪ್ರಯಾಣ ಮಾಡ್ತಾನೆ. ಅವ್ರು ಕಳಿಸ್ಕೋಕೆ ಇಷ್ಟ ಇರೋದಿಲ್ಲ ನಿಜವಾಗಿನ ಪಾಂಡವರು, ಇಯೋ ಇಲ್ಲೇ ಇದ್ಬಿಡಲಿ ಅಂತ ಎಷ್ಟು ವರ್ಷ ಇರೋಕ್ಕಾಗುತ್ತೆ ಹಾಗೆ ಇಷ್ಟೆಲ್ಲ ಮಾಡಿ. ದ್ವಾರಕೆಗೆ ಹೋದ ಕೃಷ್ಣ, ಅಲ್ಲಿ ಎಲ್ಲರಿಗೂ ಯುದ್ಧದ ವಿವರಗಳನ್ನು ಹೇಳ್ತಾನೆ. ಅಭಿಮನ್ಯು ಮಾತ್ರ ಹೇಳೋಲ್ಲ, ಅದನ್ನು ಸುಭದ್ರೆ ಜ್ಞಾಪಿಸ್ತಾಳೆ. ಅಭಿಮನ್ಯು ಹೋಗಿದ್ದನ್ನು ಹೇಳಲ್ವೇ ಕೃಷ್ಣ ಅಂದ್ಬಿಟ್ಟು ಜ್ಞಾನ ತಬ್ಬಿದ್ದು ಬಿಡ್ತಾಳೆ. ಇವೆಲ್ಲ ಇರುತ್ತೆ, ಎಲ್ಲಾನು ಅವ್ರಿಗೆಲ್ಲ ಹೇಳ್ದ. ಆಮೇಲೆ ಇಲ್ಲೆಲ್ಲ ಇವರು ರಾಜ್ಯ ಮಾಡಿಕೊಂಡು ಎಲ್ಲ ಇದ್ರು. ಹೀಗಾಗಿ ಎಲ್ಲವೂ ಒಂದು ಕೊನೆಗೆ ಬಂದಂತೆ, ಒಂದು ಅಂತ್ಯಕ್ಕೆ ಬಂದ ಹಾಗೆ ಕುಮಾರವ್ಯಾಸ ತೋರಿಸ್ತಾನೆ. ಹಾಗಾಗಿ ಇವ್ರಿಗೆ ಹೀಗಾಯ್ತು, ಅವ್ರಿಗಾಗಾಯ್ತು, ಎಲ್ಲ ಇದ್ರು ಚೆನ್ನಾಗಿದ್ರು ಈ ಥರ ಹೇಳಿದಾಗ ಅವನು ಶಾಸ್ತ್ರೋಕ್ತವಾಗಿ ಕಥೆಯನ್ನು ಮುಗಿಸಿದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಒಂದು ಮಾತಿನ ಕಡೆ ಹೇಳ್ತಾನೆ ಕವಿ, ಕುಮಾರವ್ಯಾಸ ಸೂಕ್ತದ ನವೆಯದ ಸವೆಯದ ಅಮೃತವನ್ನು ಒಲಿದು ಒಲಿದು ಸುಶ್ರವಣದಲ್ಲಿ ಪದವಿಯ ಪಡೆವುದೀ ಲೋಕ. ಕುಮಾರವ್ಯಾಸವನ್ನ ಹೇಳಿರುವಂತಹ ಒಳ್ಳೆಯ ಮಾತಿನ ಸವಿಯದಂತಹ ಅಮೃತ ಇದು, ಅದು ಖಾಲಿನೇ ಆಗೋಲ್ಲ ಅಮೃತ ಅಂದ್ರೆ ಆ ಕುಮಾರವ್ಯಾಸನ ಕಾವ್ಯ, ಅವನ ಮಾತು, ಅವನ ಶಬ್ದ, ಅದನ್ನು ಒಲಿದು ಒಲಿದು ಅನ್ನ ಇಷ್ಟಪಟ್ಟು ಚೆನ್ನಾಗಿ ಇಷ್ಟಪಟ್ಟು ಸುಶ್ರವಣದಲ್ಲಿ ಚೆನ್ನಾಗಿ ಕೇಳಿ ಪದವಿಯ ಪಡೆಯುವುದೀ ಲೋಕ, ಈ ಲೋಕ ತಾನು ಉನ್ನತ ಸ್ಥಾನವನ್ನು ಪಡೆಯುತ್ತೆ ಅಂತ ಹೇಳಿ ಅವನು ಮುಕ್ತಾಯ ಮಾಡ್ತಾನೆ. ಹೀಗೆ ಸೂಟ ಕತೆ ಹೇಳಿ ಕಥೆಯನ್ನು ಮುಗಿಸ್ತಾನೆ ಅಲ್ಲಿಗೆ ಅಂತ. ಅಲ್ಲಿ ಕಾವ್ಯ ಮುಗಿಯುತ್ತೆ, ಅದು ಮೂಲ ಮಹಾಭಾರತದಲ್ಲಿ ಮುಂದುವರಿಯುತ್ತೆ, ಅಲ್ಲಿಗೆ ಅದು ಒಂದು ಹಂತಕ್ಕೆ ಬರುತ್ತೆ ಅದು. ಆಮೇಲೆ ಕೊನೆಯದಾಗಿ ಇದನ್ನು ಕೇಳಿದರೆ ಪ್ರೀತಿಯಿಂದ ಗೌರವದಿಂದ ಒಂದು ಅಕ್ಷರ ಕೇಳಿದ್ರು ಸಾಕು, ದೊಡ್ಡ ದೊಡ್ಡ ಯಾಗ ಮಾಡಿದ ಫಲ, ದಾನ ಮಾಡಿದ ಫಲ, ಭೂದಾನ ಮಾಡಿದ ಫಲ, ವಸ್ತ್ರದಾನ ಮಾಡಿದ ಫಲ, ತಪಸ್ಸು ಮಾಡಿದ ಫಲ ಎಲ್ಲ ಸಿಗುತ್ತೆ ಅಂತ ಹೇಳಿ. ಅಂದರೆ ಕಾವ್ಯದಲ್ಲಿ ಜನಕ್ಕೆ ಆಸಕ್ತಿ ಮೂಡಿಸೋದಕ್ಕೆ ಇಂಥ ಮಾತನ್ನು ಹೇಳೋದು, ಅಂದರೆ ಪುಣ್ಯ ಸಿಗುತ್ತಪ್ಪ ಕೇಳಿ ಕಾವ್ಯನ ಅಂತ. ಈ ಥರ ಹೀಗೆ ಸಾಹಿತ್ಯಾಭಿರುಚಿಯನ್ನು ಬೆಳೆಸೋದನ್ನು ನಾವು ನೋಡ್ತೀವಿ. ಹಾಗೆ ಕುಮಾರವ್ಯಾಸ ಕಾವ್ಯವನ್ನು ಮುಗಿಸಿದ್ದಾರೆ.

0: ಕೇಳುಗರೆ, ಇದುವರೆಗೂ ಧರ್ಮರಾಜನ ಪಟ್ಟಾಭಿಷೇಕ ಮತ್ತು ಭೀಷ್ಮನ ಮರಣ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಟ್ಟ ಮಹಾಭಾರತ ಕಾರ್ಯಕ್ರಮವನ್ನು ಕೇಳಿದಿರಿ. ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶ

ಶಿಶುವನ್ನ ಹೊಂದಿದೆ. ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು, ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ. ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013111. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013111. ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.

0: ಚುನಾವಣಾಧಿಕಾರಿ ಅನ್ಬುಕುಮಾರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಯರ್ತಿಗಾನಹಳ್ಳಿ ಮತ್ತು ದೇವನಹಳ್ಳಿಗೆ ಮತಗಟ್ಟೆಗಳಿಗೆ ಭೇಟಿ ನೀಡಿ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಪರಿಶೀಲಿಸಿದರು. ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪಗಳಾಗದಂತೆ ಅರ್ಹ ಮತದಾರರ ಪಟ್ಟಿ ತಯಾರಿಸಬೇಕೆಂದು ನಿರ್ದೇಶಿಸಿದರು. ಬಳಿಕ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲೆಯ ಎಲ್ಲಾ ಮತದಾರರ ನೋಂದಣಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪರಿಷ್ಕರಣೆ ವೇಳೆ ಎದುರಾಗುತ್ತಿರುವ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 140,124 ಎನ್ಯುಮಿರೇಷನ್ ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಈವರೆಗಿನ ಮನೆ ಮನೆ ಭೇಟಿಯ ಸಂದರ್ಭದಲ್ಲಿ ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 1,947 ಮತದಾರರನ್ನು ಗುರುತಿಸಲಾಗಿದೆ. ಇದರಲ್ಲಿ 297 ಶಾಶ್ವತ ವಲಸೆ ಹಾಗೂ 1,495 ಮರಣ ಹೊಂದಿದ ಪ್ರಕರಣಗಳು, 143 ದ್ವಿಪ್ರತಿಗಳು ಸೇರಿವೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತಿದೆ. ಜಿಲ್ಲೆಯ ಸುಮಾರು 13,35,000 ಮತದಾರರ ಪೈಕಿ ಈಗಾಗಲೇ 12,99,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 3,35,000 ಮತದಾರರ ಗಣಕೀಕರಣವನ್ನು ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮನವರ ತಿಳಿಸಿದ್ದಾರೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ತೆರವು ಕಾರ್ಯಾಚರಣೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಪಾದಚಾರಿ ಮಾರ್ಗಗಳು ಸುರಕ್ಷಿತವಾಗಿದ್ದರೆ ಮಕ್ಕಳು, ಹಿರಿಯ ನಾಗರಿಕರು, ಮಹಿಳೆಯರು ಹಾಗೂ ವಿಶೇಷಚೇತನರು ಆತ್ಮವಿಶ್ವಾಸದಿಂದ ಸಂಚರಿಸಬಹುದು. ನಗರದ ಅಭಿವೃದ್ಧಿ ಎಂದರೆ ಕೇವಲ ರಸ್ತೆ ಅಗಲೀಕರಣವಲ್ಲ, ಅಡೆತಡೆ ಇಲ್ಲದ ಪಾದಚಾರಿ ಮಾರ್ಗಗಳನ್ನು ಒದಗಿಸುವುದು ಅಷ್ಟೇ ಮುಖ್ಯ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳನ್ನು ಮತ್ತಷ್ಟು ಸಕ್ರಿಯವಾಗಿಸಲು ಯೋಜನೆಗಳನ್ನು ರೂಪಿಸಲಾಗುತ್ತಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿರುವ ಆನಿಬೆಸೆಂಟ್ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರವನ್ನು ಅಂತಾರಾಷ್ಟೀಯ ಮಟ್ಟದ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಪುನರ್ ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ತಿಳಿಸಿದ್ದಾರೆ. ಆನಿಬೆಸೆಂಟ್ ಪಾರ್ಕ್ನಲ್ಲಿರುವ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿ ಕೇಂದ್ರದಲ್ಲಿ ಕಟ್ಟಡಗಳ ಉನ್ನತೀಕರಣಕ್ಕೆ ಸ್ಥಳೀಯ ಶಾಸಕ ಧೀರಜ್ ಮುನಿರಾಜು ಅವರೊಂದಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಮಕ್ಕಳು ಪರಿಸರದ ಬಗ್ಗೆ ತಿಳಿದುಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಕರಾವಳಿ ಪ್ರದೇಶದ ಸಾಹಸ ಚಟುವಟಿಕೆಗಳ ಮಾದರಿಯ ತರಬೇತಿಯನ್ನು ಕೂಡ ಇಲ್ಲಿ ಪರಿಚಯಿಸುವ ಉದ್ದೇಶವಿದೆ ಎಂದು ಸಿಂಧ್ಯಾ ತಿಳಿಸಿದರು. ಹಾವೇರಿ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಾಳೆ ರಾಷ್ಟೀಯ ಲೋಕ ಅದಾಲತ್ ನಡೆಯಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದರ ದೇವೇಂದ್ರಪ್ಪ ಎನ್ ಕೋರಿದ್ದಾರೆ. ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಲೋಕ್ ಅದಾಲತ್ನ ಮೂಲಕ ತಕ್ಷಣ ಪರಿಹಾರ ಪಡೆದುಕೊಳ್ಳಲು ಒಂದು ಸುವರ್ಣಾವಕಾಶವಾಗಿರುತ್ತದೆ ಎಂದು ಅವರು ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ.
1: ಜನರಿಗೆ ಶೀಘ್ರ ನ್ಯಾಯ ದೊರಕುತ್ತದೆ ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಕನಿಷ್ಠ 4 ರಾಷ್ಟ್ರೀಯ ಲೋಕದಾಲತ್ಗಳನ್ನು ಹಮ್ಮಿಕೊಳ್ತೇವೆ. ಇದು 2ನೇ ರಾಷ್ಟ್ರೀಯ ಲೋಕದಾಲತ್ 11/7/2026 ನಿಗದಿಪಡಿಸಲಾಗಿದೆ. ಆ ಪ್ರಯುಕ್ತ ಈಗಾಗಲೇ ನಾವು ಅವಶ್ಯಕತೆ ಇರತಕ್ಕಂಥ ಎಲ್ಲ ಸಭೆಗಳನ್ನು ನಡೆಸಿ ಯಾವ ರೀತಿ ಹೆಚ್ಚಿನ ಪ್ರಕರಣಗಳನ್ನು ಲೋಕದಾಲತ್ನಲ್ಲಿ ತೀರ್ಮಾನ ಮಾಡಲಿಕ್ಕೆ ಅನುಕೂಲ

0: ಚರ್ಚೆ ಮಾಡಿದ್ದೀವಿ. ಈ ಚರ್ಚೆಯ ಫಲವಾಗಿ 8,262 ಪೆಂಡಿಂಗ್ ಇರತಕ್ಕಂಥ ಪ್ರಕರಣಗಳನ್ನು ಗುರುತು ಮಾಡಿದ್ದೀವಿ. ಆ ಪೈಕಿ ಆಲ್ಮೋಸ್ಟ್ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್, ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
1: ರಾಷ್ಟೀಯ ಲೋಕ್ ಅದಾಲತ್ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿ ನೀಡಲಾಗಿದೆ. ಪ್ರಕರಣಗಳನ್ನು ರಾಜೀ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಾಗ ಸಮಯ, ಹಣದ ಉಳಿತಾಯವಾಗುತ್ತದೆ ಹಾಗೂ ಸಂಬಂಧಗಳು ಕೆಡುವುದಿಲ್ಲ, ಜೊತೆಗೆ ನೆಮ್ಮದಿ ಕಾಣಬಹುದು ಎಂದು ಅವರು ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯೊಳಗೆ ಪರಿಹಾರ ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ಧಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಸಾಹಿತ್ಯದ ಎಲ್ಲಾ ಪ್ರಕಾರಗಳ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದ ಅವರು 75 ಹೆಚ್ಚು ಕಾದಂಬರಿ ಧಾರಾವಾಹಿಗಳನ್ನು ಬರೆದಿದ್ದಾರೆ. ಅವರ ಕೆಲವು ಸಾಹಿತ್ಯ ಕೃತಿಗಳು ಟಿವಿ ಧಾರಾವಾಹಿಗಳಾಗಿ ಹಾಗೂ ಚಲನಚಿತ್ರಗಳಾಗಿ ಮೂಡಿಬಂದಿವೆ. ಅವರು ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ವಿವಿಧ ಗೌರವಗಳಿಗೆ ಭಾಜನರಾಗಿದ್ದರು. ಕೇಂದ್ರ ಸರ್ಕಾರದಿಂದ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕಿನ 40 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 108 ಗ್ರಾಮಗಳಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಬಿಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿಂದು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ರಾಣೇಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಯೋಜನೆಯಡಿ ಒಂದು ಕುಟುಂಬಕ್ಕೆ ಕನಿಷ್ಠ 125 ದಿನಗಳ ಕೂಲಿ ಕೆಲಸಗಳನ್ನು ನಿಗದಿಗೊಳಿಸಲಾಗಿದೆ. ಯೋಜನೆ ಪಾರದರ್ಶಕ ಅನುಷ್ಠಾನ ಉದ್ದೇಶದಿಂದ ತಾಲೂಕಿನಲ್ಲಿ ಈಗಾಗಲೇ ಸಕ್ರಿಯ ಉದ್ಯೋಗ ಚೀಟಿ ಹೊಂದಿದ 32,701 ಫಲಾನುಭವಿಗಳ ಇಕೆವೈಸಿಯನ್ನು 98% ಮಾಡಲಾಗಿದೆ ಎಂದರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರಿಯುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನೀರು ಸಂಗ್ರಹಣೆಯಲ್ಲಿ ಏರಿಕೆಯಾಗುತ್ತಿದೆ. ಇಂದು ಒಳಹರಿವಿನ ಪ್ರಮಾಣ 12,312 ಇದ್ದು ಗರಿಷ್ಠ 124.80 ಅಡಿ ವಿಸ್ತೀರ್ಣ ಹೊಂದಿರುವ ಜಲಾಶಯದಲ್ಲಿ ಪ್ರಸ್ತುತ 87.50 ಅಡಿ ನೀರಿದೆ. ಸೌಹಾರ್ದ ಕಾಯ್ದೆಯ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದರೆ ಹಾಗೂ ಹಣಕಾಸಿನ ದುರುಪಯೋಗ ಕಂಡುಬಂದಲ್ಲಿ ಕಾನೂನಿನಡಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಯುಕ್ತ ಸಹಕಾರಿ ರಾಜ್ಯಾಧ್ಯಕ್ಷ ಜಿ ನಂಜನಗೌಡ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಸೌಹಾರ್ದ ಸಹಕಾರಿಗಳ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಸಿಬ್ಬಂದಿಗಳಿಗೆ ಹಮ್ಮಿಕೊಂಡಿದ್ದ ಸಂಪರ್ಕ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಹಾಗೂ ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಡಿದ್ದು ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500 ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಪ್ರಗತಿಯಲ್ಲಿ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಥಳ ಭೇಟಿ ಪರಿಶೀಲನೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜನರ ಬಳಿ ತೆರಳಿ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಯತ್ನಿಸಲು ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತ ಮೈಸೂರಿನಲ್ಲಿ ನಿಧನ ಹಾಗೂ ಕೆಜಿಎಫ್ ನಗರದಲ್ಲಿ ನಾಡಿದ್ದು ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ.

0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರು ಪ್ರಸಾರ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
4: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು
3: ಸರ್. ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ ಸರ್. ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮೀಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆ ಒಂದು ಮುಖ್ಯ ಉದ್ದೇಶ ಏನು ಸರ್?
4: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ, ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ. ಆ ನಿಟ್ಟಿನಲ್ಲಿ ಈಗ ಕುಡಿಯೋ ನೀರದ್ದು ಏನೇ ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತು ಪ್ರಮುಖವಾದಂಥ ಒಂದು ಈ ಒಂದು ಕುಡಿಯೋ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯೋ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳಿರ್ತಾರೆ, ಎ ಡಬಲ್ ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು ಎಚ್ ಡಿ ಕೋಟೆ ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ. ಸೊ ಅದನ್ನು ನಾವು ಈಗ ಜೆ ಜಿ ಎಮ್ ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಇನ್ನು ಉಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತು ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂಥ ಕಾಮಗಾರಿಗಳೇನಿದ್ರೆ ಅದನ್ನು ಮುಂದಿನ 2028 ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ ಕಾಮಗಾರಿ ಇದ್ರೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಒಂದು ಏನಂತೆ, ಈ ಗ್ರಾಮೀಣ ಕುಡಿಯೋ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂಥ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭ ಆಗಿದೆ. ಇನ್ನೂ 2-3 ತಿಂಗಳು ನಾವು ನಿರ್ವಹಣೆಯನ್ನು ಭಾರಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದರೆ ಬೇಸಿಗೆ ಸಂದರ್ಭದಲ್ಲಿ ನಮಗೆ ಅನೇಕ ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ, 2-3 ಪಟ್ಟು ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರನ್ನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಅಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು, ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಹೆಚ್ಚು ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
3: ಓಕೆ ಸರ್, ಒಂದು ಕರೆ ಇದೆ. ಹಲೋ,

0: ನಮಸ್ಕಾರ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
0: ರಮೇಶ್ ಅಂತ ದೊಡ್ಡಬರ್ಗಿಂದ ಮಾತಾಡ್ತಾರೆ.
1: ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ಸರ್ ನಮಸ್ಕಾರ, ನಾನು ಏನು ಏನು ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾರ್ಡ್ ಪಂಚಾಯತಿ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್ ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮ್ಯಾನ್ ಗಳು ಸರಿಯಾಗಿ ನೀರು ಬಿಡ್ತಿಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬಿಡ್ತಾರೆ ಅದು. ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ ಯಾರಾದ್ರೂ ಬಡ ಮಹಿಳೆ ನೀರು ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆ ತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಚ್ಮ್ಯಾನ್ ಗಳನ್ನ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್. ಎರಡನೇದು, ಹಲೋ ಸರ್.
1: ಹಾ ಹೇಳಿ ಹೇಳಿ. ಹಾ
0: ಎರಡನೇದು ಸರ್, ಈ ಮಡಿಕೆ ಗ್ರಾಮ ಪಂಚಾಯತ್ ಐತಲ್ಲ, 44 ವಿಲೇಜ್ ಬರ್ತದೆ ಸರ್ ಆ ಪಂಚಾಯತ್ಗೆ, 45 ವಿಲೇಜಸ್.
1: ಭೀಮಟ್ಕೇರಿ ಪಂಚಾಯತಿಗಂದೆ?
0: ಗ್ರಾಮ ಪಂಚಾಯತ್ ಸರ್, ಭೀಮಟ್ಕೇರಿ ಗ್ರಾಮ ಪಂಚಾಯತ್.
1: ಓಕೆ. ಹಾ ಹಾ,
0: ಅದು ನಾನು ಎರಡು ಗ್ರಾಮ ಪಂಚಾಯತ್ ಇಲ್ಲ ಮೂರು ಗ್ರಾಮ ಪಂಚಾಯತಿ ಮಾಡ್ಕೊಟ್ರೆ ಅನುಕೂಲ. ಏನಕ್ಕಂದ್ರೆ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೋಕ್ ಆಗ್ತಿಲ್ಲ ಸರ್. ಹೌದು ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕುಡಿಯೋ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
1: ಹಾ ಹೇಳಿ ಹೇಳಿ, ಕೇಳಿಸ್ಕೊಂತಾರೆ ಸರ್. ಹೇಳಿ
0: ಸರ್. ಈಗ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್. ಚುನಾಯಿತ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಶೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಠಿ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯ ಕೇಳಕ್ಕೋಯ್ತು ಅಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದೆಲ್ಲ, ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರ ಏನ್ ಮಾಡ್ತಾರೆ, ಅದನ್ನೂರು ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಕ್ಕೋಟಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರ.
1: ಅದಕ್ಕೆ
0: ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ, ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದೆಗಳಾಗ್ಲಿ, ನೀರಿನ ಕಂದೆ, ಮನೆ ಕಂದೆ ಎಲ್ಲ ಕಟ್ಟಿರ್ತಾರೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ರಮೇಶ್ ಅವರು ನಮಸ್ಕಾರ. ಈಗ ನೀವು ಎರಡು ಮೂರು ಪ್ರಶ್ನೆಗಳನ್ನ ಕೇಳಿದಿರಾ. ಒಂದು ವಾಟರ್ಮ್ಯಾನ್ ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದಮೇಲೆ ನಿಮ್ಗೆಲ್ಲ ಗೊತ್ತಿರಂಗೆ ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ಮ್ಯಾನ್ ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು, ಬೇರೆ ಜಿಲ್ಲೆಗೆ ಪ್ರಾವಿಷನ್ ಇಲ್ಲ. ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ. ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ಮ್ಯಾನ್ಗಳದ್ದು ಸಮಸ್ಯೆಗಳಿದ್ದರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅವರು ಆವಾಗವಾಗ ಭೇಟಿ ನೀಡ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ ಏನಾರು ಸಮಸ್ಯೆ ಇದ್ರೆ ಹೇಳಿ. ಮತ್ತು ಜೊತೆಗೆ ರೈಟಿಂಗಲ್ಲೂ ಸಹ ಕೊಟ್ಟರೆ ಅವರು ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತು ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತು ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ಮ್ಯಾನ್ಗಳೇ ಆಗಲಿ ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲಾಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂಥ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲಾಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಭೀಮಟ್ಕೇರಿ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಶನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ, ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ, ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದಂತಲ್ಲಿ ಕ್ರಮ ಆಗುತ್ತೆ. ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರೋಂಗೆ ಭೀಮಟ್ಕೇರಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ, ನಮಗೂ ಅದು ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು ಹಿಂದೆ ಎಂ ಪಿ ಧ್ರುವನಾರಾಯಣ ಅವರಿದ್ದಾಗ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ, ಅದನ್ನು ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ನಾವು ಸಂಬಂಧಪಟ್ಟಂಥ ಇಒ ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
0: ಒಂದ್ ಸೆಕೆಂಡ್, ಪಂಚಾಯತಿ ಬೇರೆ ಪಂಚಾಯತಿ ಯಾಕಂದ್ರೆ ಅಟ್ಲೀಸ್ಟ್ ವಿಲೇಜ್ ಹಾಕಿ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಅವ್ರೇನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ್, ಈಗ ಅವರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ. ಒಬ್ಬ ಮಹಿಳೆ ಅಣ್ಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣ ಕುಡ್ಬಿಟ್ಟು ಜಗಳ ಆಡ್ತಂಗದು. ಈಗ ಪ್ರತಿಯೊಬ್ರು ವಾಟರ್ಮ್ಯಾನ್ ಎಣ್ಣ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಕಾಮಾಚ ಶಬ್ದಗಳನ್ನ ಬೈತಂಗದು. ಪಕ್ಕದ ಪಂಚಾಯತ್ ಪಕ್ಕದ ವಿಲೇಜ್ಗೆ ಹಾಕೊಡಿ, ಆದ್ರೆ ಜನಗಣತಿ ಸೌಲಭ್ಯ ಸಿಗುತ್ತೆ
1: ಖಂಡಿತ. ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ, ಯಾರು ವಾಟರ್ ಮ್ಯಾನ್?
0: ಇಲ್ಲ ಇಲ್ಲ ಇಲ್ಲಿ ಏನಂದ್ರೆ ಪರ್ಟಿಕ್ಯುಲರ್ ಹೆಸರು

0: ಒಂದು ಹೆಸರು ಇರ್ತಾವ ಅಂದ್ರೆ ನಾಳೆ ದಿನ ಮತ್ತೆ ಗುಂಪು ಘರ್ಷಣೆ ಆಗ್ತದೆ ಸರ್. ಅಲ್ಲಿ ಹೆಂಗಂದ್ರ ಸರ್, ಈಗ ಈಗ ಅಣ್ಣ ಅಣ್ಣ ನೀರ್ ಬಿಟ್ಟಿರ್ತಾನೆ, ತಮ್ಮ ಬಂದು ಕೆಲಸ ಅಣ್ಣನ ಅಣ್ಣ ಸರ್ ನೀರ್ ಬಿಟ್ಕೊಳಿ ಅಂತಂದ್ರೆ ತಮ್ಮ ಅವು ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಹೊಡೆಯಕ್ ಹೋಗೋದು ಆತರ ಎಷ್ಟೋ ಘಟನೆಗಳಾಗಿದೆ ಸರ್. ಆಮೇಲೆ ಕುಡ್ಕೊಂಡ್ ಬೈಯೋದು ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ ಎಷ್ಟೋ ಜನಗಳಿಗೆ ನೀರು ಇಂಪಾರ್ಟೆಂಟ್ ಅಲ್ಲ ಸರ್. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ ಸರ್.
1: ಹೌದೌದು, ಇಂತ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದೀವಿ. ಸೊ ಇದನ್ನ ನಾವು ಸಂಬಂಧಪಟ್ಟಂತ ಆಡಳಿತಾಧಿಕಾರಿಗಳಿಗೆ ಮತ್ತೆ ಪಿ ಡಿ ಒಗೆ ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
0: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಮನೆ ಪ್ರಶ್ನೆ, ಹತ್ತಿ ಎಪ್ಪತ್ತೇಳು ಫೋನ್ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ ಮೂರನೇ ಗುರುವಾರ ಇತ್ತು, ಪ್ರತಿ ತಿಂಗಳು ಮೂರನೇ ಗುರುವಾರ, ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಬಗೆಹರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕ್ ಆಫೀಸ್ ಸಮಸ್ಯೆ ಆಗ್ಲಿ, ಒಂದು ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರೇ ಆಗ್ಲಿ ಒಂದು ಸಮಸ್ಯೆ ಆಗ್ಲಿ, ಅಲ್ಲಿ ನಾವು ಹತ್ತು ಎಪ್ಪತ್ತೊಂದು ತಿಂಗಳು ಮೂರನೇ ಗುರುವಾರ ಆದ್ರೆ ಎಲ್ಲ ಅಧಿಕಾರಿಗಳಿರ್ತಿದ್ರು ಸಮಸ್ಯೆ ಅಲ್ಲೇ ಬಗೆಹರುತ್ತೆ ಸರ್. ಈಗ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ ಕೋವಿಡ್ ತಾಲೂಕಿಗೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
1: ನಮ್ಮ ಮನೆ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರೆ, ಬಹುಮುಖ್ಯವಾದ ಒಂದು ಘಟಕ ಅಂದರೆ ನೀರು, ಇದನ್ನು ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿಯಾಗ್ತಾ ಇದೆ ಸರ್?
1: ಈಗ ಒಂದು ಕುಡಿಯೋ ನೀರದ್ದು ಹೇಳಬೇಕಾದ್ರೆ, ನಾವು ಕುಡಿಯೋ ನೀರದ್ದು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯೋ ನೀರಿನಲ್ಲಿ ನಾಲ್ಕು ವಿಧಗಳಿದೆ. ಒಂದು ಮಲ್ಟಿವಿಲೇಜ್ ಸ್ಕೀಮ್ ಇರ್ಬೋದು, ಜೆ ಜೆ ಎಂ ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ ಮತ್ತು ಬೋರ್ವೆಲ್ಲು. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದಮೇಲೆ, ಅದು ಹಸ್ತಾಂತರ ಆದಮೇಲೆ, ಅದು ಸಂಪೂರ್ಣ ನಿರ್ವಹಣೆ ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿಗಳ ನಿರ್ವಹಣೆ ಏನಾಗ್ತಾ ಇದೆ ಅಂದರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇದ್ಬಿಡ್ಬೋದು, ಅದರಲ್ಲಿ ಟೋಟಲ್ಲು ಟೈಡ್ ಅಮೌಂಟ್ ಇರ್ತೀವಿ. ನಿರ್ಬಂಧಿತ ಅನುದಾನದಲ್ಲಿ 50% ಅನುದಾನವನ್ನು ವಾಟರ್ ಸಪ್ಲೈಗೆ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳು ಕ್ರಿಯಾಯೋಜನೆ ಮಾಡಿ ಅದನ್ನು ನಿರ್ವಹಣೆ ಮಾಡ್ತಾ ಇದ್ದು. ಬಟ್ ಇತ್ತೀಚೆಗೆ ಅದು ಈಗ 15th ಫೈನಾನ್ಸ್ ಮುಗಿದೋಗಿದೆ, 16th ಫೈನಾನ್ಸ್ ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅನುದಾನ ಬಂದಿಲ್ಲ. ಆದರೆ ಈ ಹಿಂದೆ ಏನಾದರೂ 15th ಫೈನಾನ್ಸ್ ಅನುದಾನ ಅಥವಾ ಬೇರೆ ಅನುದಾನ ಇದ್ರೆ ಅದರಲ್ಲಿ ನಿರ್ವಹಣೆ ಮಾಡೋಕ್ಕೆ ಪ್ರಾವಿಷನ್ ಇದೆ. ಸೊ ಜೊತೆಗೆ ಓನ್ ಫಂಡ್ ಅಂತ ಹೇಳ್ತೀವಿ, ಏನು ಈಗ ಗ್ರಾಮ ಪಂಚಾಯತಿ ಕಂದಾಯ ವಸೂಲಿ ಏನು ಮಾಡ್ತಾರೆ ಅದರಲ್ಲಿ ನಿರ್ವಹಣೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ಮಾಡಿ ನಿರ್ವಹಣೆ ಮಾಡ್ತಾರೆ. ಕೇವಲ ವಾಟರ್ ಸಪ್ಲೈ ನಿರ್ವಹಣೆ ಅಂದರೆ ಮೇಜರ್ ಆಗಿ ಇತ್ತೀಚೆಗೆ ಪೈಪ್ ಹೊಡೆದೋಗೋವಂಥದ್ದು ಅಥವಾ ಬೋರ್ವೆಲ್ ಕೆಟ್ಟೋಗೋವಂಥದ್ದು ಅಥವಾ ಮೋಟರ್ ರಿಪೇರಿ ಇಂಥ ಸಣ್ಣ ಪುಟ್ಟ ವರ್ಕ್ಗಳು ಬರ್ತವೆ. ಮೇಜರ್ ಆಗಿ ಹಿಂದೆ ಇತ್ತಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಮಾಡೋದೆಲ್ಲ, ಇವಾಗ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಾಟರ್ ಸಪ್ಲೈ ವಿಂಗೇನೆ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ಓನ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ಸೊ ಬೇಸಿಗೆ ಆಗಿರೋದ್ರಿಂದ ಇವಾಗ ಕಂಟಿಜೆಂಟ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ದಿನಗಳಲ್ಲಿ ಒಂದು 2 ತಿಂಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಅಂತ ಗ್ರಾಮಗಳನ್ನ ಐಡೆಂಟಿಫೈ ಮಾಡಿ ವಾಟರ್ ಸಪ್ಲೈ ವಿಂಗು ಮತ್ತು ಗ್ರಾಮ ಪಂಚಾಯತರು ಇಬ್ಬರು ಸಹಕಾರದಿಂದ ಒಂದು ಪ್ಲ್ಯಾನ್ ಮಾಡ್ಕೊಂಡು ಅಂತ ಸಮಸ್ಯೆಗಳಿರೋಂಥ ಗ್ರಾಮಗಳನ್ನ MLA ಗಮನಕ್ಕೆ ತಂದು ಮತ್ತು ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನು ನೋಡಿ ಕ್ರಮ ವಹಿಸ್ತಾ ಇದ್ದಾರೆ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
0: ಹಲೋ
2: ಹಾಂ ನಮಸ್ತೆ, ತಮ್ಮ ಹೆಸರು?
0: ಸರ್ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
2: ಮಹೇಶ್ ಅವ್ರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
0: ಸರ್ ಹೂವಿನಕೋಳದಿಂದ ಮುಳಿನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು.
2: ಹೂವಿನಕೋಳ, ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ಸರ್ ನಮ್ಮ ಊರಲ್ಲಿ ಫುಲ್ ಕುಡಿಯೋ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆ ಇಲ್ಲ, ಕುಡಿಯೋ ಮನುಷ್ಯರಿಗೂ ಕೂಡ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಹಲೋ,
2: ಹಾಂ ಹಾಂ ಹೇಳಿ ಹೇಳಿ
0: ಸರ್. ಕೇಳಿಸ್ತಿಲ್ವಾ?
2: ಕೇಳಿಸ್ತದೆ ಹೇಳಿ. ಹಾಂ,
0: ಕುಡಿಯೋ ನೀರು ಸಮಸ್ಯೆ ಜಾಸ್ತಿ ಇದೆ ಸರ್. ಪಿ ಡಿ ಒಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಏನ್ ಮಾಡೋದು ಸರ್? ಈ ಬ್ಯಾಸಿಗೆ ಟೈಮಲ್ಲಿ ತುಂಬಾ ಮಳೆ ಸಮಸ್ಯೆ ಆಗಿದೆ, ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಕೇಳಿದ್ರೆ ಪಿ ಡಿ ಒ ಒಂಥರ, ಪಂಚಾಯತ್ಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೂ ಇದಕ್ಕೂ ಏನ್ ಸಮಸ್ಯೆ? ಕುಡಿಯೋ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ. ಮನುಷ್ಯನಿಗೆ ಮೂಲ ಸೌಲಭ್ಯ

0: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಮಹೇಶ್ ಅವ್ರ.
1: ಮಹೇಶ್ ಅವ್ರ ಈಗ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್. ಹೂವಿನ ಕುಲ ಎಲ್ಲಿ ಯಾವ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟರ್ ಪ್ರಾಬ್ಲಮ್? ಅಲ್ಲ ಗೊತ್ತಾಯ್ತು ಅಲ್ಲಿ ಎಲ್ಲಿ ಯಾವ ಬೀದಿ ಅಥವಾ ಇಡೀ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆಯಾ ಏನಂತ?
0: ಸರ್ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ ಇರೋದ್ರು ಇಲ್ಲೇ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಹಣ ಇಲ್ಲ ಅಂತಾರ. ಸರ್ಕಾರದಿಂದ ಹಣ ಬಿಡುಗಡೆ ಆಗದ, SC/ST ಹಣ ಬಿಡುಗಡೆ ಆಗದ, ಕುಡಿಯೋ ನೀರು ತೊಂದರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ. ನೀವು ಒಂದ್ಸತಿ ಹೇಳ್ತಿದ್ರೆ ಒಂದ್ಸತಿದ್ರಿ ಸಮಸ್ಯೆ ಬಗೆಹರಿಸೋರು ಯಾರು ಇದ್ರು ಸರ್?
1: ಹೌದು, ಈಗ ನಾನು ಈಗ PDO ಮತ್ತೆ EO ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ ಹ್ಯಾಂಡ್ ಪಂಪ್ ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
0: ಯಾರು ಕೇಳೋದು ಸರ್? ನಿಮ್ಮ ಮೇಲಧಿಕಾರಿಗಳಿಗೆ ನೀವು ಕೇಳ್ಬೋದು, ಅವರು ಮಾಡ್ತೀವಿ ಅಂತ.
1: ಇಲ್ಲ ಇಲ್ಲ, ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು 1 hour ಅಲ್ಲಿ. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯೋ ನೀರು ತತ್ಕ್ಷಣ ಆಗ್ಬೇಕಂತದ್ದು.
0: ಅದಕ್ಕೆ ಕುಡಿಯೋ ನೀರು
1: ಇಲ್ಲ ಇಲ್ಲ, ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
0: ಸರ್ ಇನ್ನೊಂದು ಮಾಹಿತಿ ಬೇಕಾಯ್ತು
1: ಹೇಳಿ.
0: EMI ಮನೆದು ಎಲ್ಲ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ CS ಕಡೆಯಿಂದ ಯಾವ್ದೇ ರೀತಿಯ ತುಂಬ ಆಗಿಲ್ಲ ಅಂತಾರ. ಸಮಸ್ಯೆಗಳು
1: ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದ?
0: ಹೌದು ಸರ್, 24-25 ಆಗಿರೋದು.
1: ಓಕೆ, ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
0: 30,000 ಸರ್.
1: ಓಕೆ, 30,000 ನಿಮ್ದು ಹಳೆ ಇದು. ಓಕೆ,
0: ಗೋಡೆ ಗೋಡೆ ಆಗದ, ಮೇಲ್ಚಾವಣಿ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ GPS ಆಗದ, ಏನು ಆಗಿಲ್ಲ. ಹಿಂಗಾದ್ರೆ ಹೆಂಗೆ ಸರ್ ಸಮಸ್ಯೆಗಳು?
1: ಅದೇ ಅದೇ,
0: ಸಾರ್ವಜನಿಕರಿಗೆ ಸಮಸ್ಯೆ ಸ್ಪಂದಿಸಿದವ್ರು ಹೆಂಗೆ ಸರ್?
1: ಆಡಿಟ್, ಅದು ಆಡಿಟ್ ಹಂತದಲ್ಲಿದೆ. ಸೊ ಆಗುತ್ತೆ, ಏನು ಅದು ತೊಂದರೆ ಇಲ್ಲ. PMAY ಇದು ಏನು ಪ್ರಾಬ್ಲಮ್
0: ಸರ್? ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ. ಎಲ್ಲೂ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗೆಹರಿಸೋರು ಯಾರು ಸರ್?
1: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು, ಸಾಫ್ಟ್ವೇರ್ ಏನ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿರೋದ್ರಿಂದ ಇವಾಗೆಲ್ಲ ಆಗುತ್ತೆ ಅದನ್ನ, ಬಟ್ ಇನ್ನೊಂದ್ಸಲ ರಿಮೈಂಡರ್ ಮಾಡ್ತೀವಿ.
0: ನೀವ ಸರ್ ಜೊತೆ ಮಾತಾಡೋದು, ನಾವು ಮೈಸೂರು ಮಾತಾಡ್ತೀನಿ ಮೀಟಿಂಗ್ ಇದೆ ಅಂತಂದ್ರು. ರೆಸ್ಪಾನ್ಸ್ ಇಲ್ಲ, ಏನಿಲ್ಲ,
1: ಇಲ್ಲ
0: ಆಗಿದೆ ಸರ್.
1: ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಅಂತಲ್ಲಿರೋಗೆ GPS ಸಹ ಆಗಿದೆ. ಎರಡೆರಡು ಸರಿ GPS
0: ಮಾಡಿ.
1: ಹೌದು ಹೌದು, GPS ಆಗಿದೆ. ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ. ಎಸ್ ಸರ್, ಮಹೇಶ್ ಅವರು ಇವತ್ತೇ ನಿಮ್ ಫೋನ್ ಮಾಡಿಸ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
2: ಧನ್ಯವಾದಗಳು ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಪ್ರಮುಖ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
1: ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ 3 ಘಟಕಗಳಿವೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವಂಥ ವಾರ್ಡ್ ಸಭಾ, ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತು ವೈಯಕ್ತಿಕ ಸಮಸ್ಯೆಗಳೇನಿದೆ, ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ, ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವ ಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ, ಅದನ್ನ ಮಾಡಿ ತದನಂತರ ಅದಕ್ಕೆ ಪೂರಕವಾದಂಥ ಒಂದು ಯೋಜನೆಯನ್ನ ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ 3 ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದರೆ ರಾಜ್ಯ ಸರ್ಕಾರ ಮತ್ತು

0: ಕೇಂದ್ರ ಎರಡೂ ಆಗುತ್ತೆ. ಮತ್ತೆ ಕೇಂದ್ರ ಸರ್ಕಾರದ 100% ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತ್ಗೆ, ತಾಲೂಕ್ ಪಂಚಾಯತ್ಗೆ, ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಗ್ರಾಮ ಸಭಾ ವಾರ್ಡ್ ಸಭಾಲಿ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್ 2nd ಮಾಡ್ತೀವಿ ವಿಶೇಷ ಗ್ರಾಮ ಸಭೆ, ಅದನ್ನ ನಾವು ಬೈಫರ್ಕೇಶನ್ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗ್ಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ 4 ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ ಕಾರ್ಯಗಳನ್ನ. ಸೊ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಶನ್ ಮಾಡಕ್ಕೆ ನಾವು ಶಿಫಾರಸು ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದ್ದೀವಿ, ಏಕಕಾಲದಲ್ಲಿ ಒಂದೇ ಸರಿ ಎಲ್ಲಾ ಕಾಮಗಾರಿಗಳು ಎಲ್ಲಾ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು ಇದು ತುರ್ತು ಮನುಷ್ಯನಿಗೆ ಬೇಕಾದ್ದು, ಅದನ್ನ ಇಮಿಡಿಯೇಟ್ಲಿ ನಾವು ಆಕ್ಷನ್ ಆಗುತ್ತೆ. ಕೆಲವೊಂದು ಬ್ರಿಡ್ಜ್ ರೋಡ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಫರ್ಕೇಶನ್ ಮಾಡಿದ ನಂತರ ನಮಗೆ ಕಾರ್ಯಕ್ರಮಗಳು ಏನು ಲಿಂಕ್ ಅನುದಾನ ಬರುತ್ತೆ, 15th ಫೈನಾನ್ಸ್ ಇರ್ಬೋದು, ಸ್ವಂತ ಸಂಪನ್ಮೂಲ ಇರ್ಬೋದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳದು ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಶನ್ ಮಾಡುತ್ತೇವೆ.
1: ಓಕೆ ಸರ್, ಮತ್ತೆ ಕರೆ ಇದೆ, ಅದರ ಬಗ್ಗೆ ಮಾತಾಡೋಣ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮಕ್ಕೆರೆ ಪಂಚಾಯತಿ.
1: ಹಾ, ಶ್ರೀಧರ ಅವರೇ ಹೇಳಿ, ತಮ್ಮ ಪ್ರಶ್ನೆ ಏನಂತ?
2: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ ಪಿಎಂ ಜನ್ಮ ಒಂದು ರೋಡ್ ಆಗಿದೆ ಸರ್, ಒಂದು 380 ಒಂದು ರೋಡ್ ಆಗಿದೆ. ಅದು ನಡಡಿಂದ ಕೆಬ್ಬೆಪುರ ಎ ಬಿ ಮತ್ತೆ ಮುಳಿಯೂರ್ವರೆಗೆ ಸೆಟ್ ಆಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10-12 ಈ ರೀತಿ ಇದೆ ಸರ್ ಇವಾಗ ರೋಡು. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್ ಅಲ್ಲಿ ನಮ್ಗೆ ಸಿಕ್ಕಿಸುಕಿ ಅಂತ ಇತ್ತು ಸರ್. ಆ ಸಿಕ್ಕಿಸುಕಿಯಲ್ಲಿ ನಮ್ಗೆ ಆವಾಗ ಕಲ್ಕೆರೆ ಆಡಿ ಅಂತ ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಅದ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು 3-4 ಜನ ಇದ್ದಾರೆ, ಮತ್ತೆ ಕೇರಳ ಒಂದು 4-5 ಜನ ಇದ್ದಾರೆ. ಅವರು ಏನ್ ಮಾಡ್ದಂದ್ರೆ ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಇವತ್ತಿಂದ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್ ಅವ್ರು ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರು ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ. ಇವಾಗ ಅದು ಮಳೆಗೆ ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್. ಇವಾಗ ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್. ಇವಾಗ ಹಾಗದನ್ನ ನಾನು ತಹಸೀಲ್ದಾರ್ ಅವ್ರಿಗೆ ನಾನದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರ ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದ್ರು ಮಾಡ್ಬೇಕು. ಮತ್ತೆ ರೋಡು ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡು ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್ ಅಲ್ಲಿ ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬ್ಬೆಪುರ ಎಬಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟು 9:00-9:30 ಗಾಡಿಗೆ ಬಂತು ಅಂದ್ರೆ 10 ಬಂತು ಅಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರೆ ಇರೋದ್ರಿಂದ.
1: ಸರ್ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ.
2: ಸರ್,
0: ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ ಪಿಎಂ

ಮನ್ ಯೋಜನೆಯಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆಯ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳಿದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟು ಅದರಲ್ಲಿ. ಸೊ ಈಗ ಅದನ್ನು ನೀವು ಹೇಳಿರೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು

0: ಅಧಿಕಾರಿ ಇರ್ತಾರೆ, ಪಿ ಎಂ ಜನ್ಮನ್ನ ಇದು ನೋಡೋದು ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನು ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತೆರವು ಬಗ್ಗೆ ಇದು ಮೂರ್ನಾಲ್ಕು ಇಲಾಖೆಯವ್ರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು, ಸೊ ಇವರು ಮೂರು ಪಿ ಡಬ್ಲ್ಯೂ ಡಿ ಇರ್ಬೋದು, ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ. ಮತ್ತು ಪಿ ಎಂ ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆಯವರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ 2ನೇ ಕಂತು ಮತ್ತು ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಈ ಪಿ ಎಂ ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ, ಅದು 4.5 ಲಕ್ಷ ಅದು ಯೂನಿಟ್ಟು. ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಟಿದ್ದೀರಾ, ಅಂದರೆ ಅವರು ಏಜೆನ್ಸಿ ಒಂದು 30-40 ಜನ ಸೇರಿಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ ಅನ್ಅಫಿಷಿಯಲಾಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ, ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು ಎಸ್ ಓ ಪಿ ಅಂದರೆ ಸ್ವಂತ ನೀವು ಓನಾಗಿ ಕಟ್ಸ್ಕೋಬೇಕು, ನಿಮ್ಮ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ. ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನು, ಆ ರೀತಿ ಯಾರಿದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿ ಕುಪ್ಪಿ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತು ಆ ಏಜೆನ್ಸಿನೂ ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವು ಹೇಳ್ದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು ಅದನ್ನು ಮಹೇಶ್ ಅವ್ರಿಗೆ ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವರಿದ್ದಾರೆ. ಸೊ ಆ ಸಮಸ್ಯೆಗಳನ್ನ ಅವ್ರಿಗೆ ಗಮನಕ್ಕೆ ತರ್ತೀನಿ. ಸೊ ಇದನ್ನು ನಾನು ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
1: ಅದೊಂದು ದಯ ಮಾಡಿ, ಅವರು ನಾವೊಂದು ರಿಕ್ವೆಸ್ಟ್ ಕೊಟ್ಟು ಇವು ಇದುವರೆಗೂ ಅವರು ಬಂದಿಲ್ಲ ಸರ್. ಈಗ ನಾವು ಮಹೇಶ್ ಅವ್ರಿಗೂ ಸರ ನಮ್ಮ ಐ ಟಿ ಡಿ ಪಿ ಅವ್ರಿಗೂ ಕೂಡ ನಾವು ಹೇಳಿದ್ವಿ, ಮತ್ತೆ ವಿಷಯ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್, ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇನ್ನೇನು ರೋಡ್ ಮುಗಿ ಅಂತ ಸರ್, ಅದಿನ್ನು ಹಾಕಿ ಲೆವೆಲ್ ಆಯ್ತು. ಇವಾಗ ಮಳೂರು ಮತ್ತೆ ಚಿತ್ತೂರದಿಂದ ಇದು ಜಲ್ಲಿನ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಇನ್ನೇನ ಈ ತಿಂಗಳಲ್ಲಿ ಎಲ್ಲ ಮುಗಿಯಂತ ಇದು ಇದೆ ಸರ್ ಅವ್ರು.
0: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿಯ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನೇ ಕಳಿಸ್ತೀನಿ ನಿಮ್ಮಲ್ಲಿಗೆ.
1: ಸರಿ ಸರ್,
0: ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಶ್ರೀಧರ್ ಅವ್ರಿಗೆ ಕರೆ ಮಾಡಿದ್ದೆ.
1: ಓಕೆ ಸರ್.
2: ಸರಿ, ತಾವು ಮಾತನಾಡ್ತಾ ಇದ್ರಿ ಏನೋ ಒಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನೋ ಒಂದು 4 ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದ್ರು ಪ್ರಮುಖ ಯೋಜನೆಗಳೇನಾದ್ರು ಇದೆಯಾ, ಹೇಗೆ ಸರ್?
0: ಸೊ ಈಗ ನಾವು ನೀವು ಚರ್ಚೆ ಮಾಡ್ದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು. ಸೊ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಸುಮಾರು ಕೇಂದ್ರ ಸರ್ಕಾರದ 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ. 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು, ಈ ರೀತಿ ಅನೇಕ ವಿಧವಾದಂಥ ಕಾರ್ಯಕ್ರಮಗಳು ಯೋಜನೆಗಳು ಕೃಷಿ ಇಲಾಖೆ ತೋಟಗಾರಿಕೆಯಲ್ಲಿದೆ. ಸೊ ಇದನ್ನ ಇವಾಗ ಏನ್ ಮಾಡಿದಾರೆ ಅಂದ್ರೆ, ಮೊದಲಂಗೆ ಮ್ಯಾನ್ಯುವಲ್ಲಿ ಅರ್ಜಿ ತಗೊಳ್ಳೋದು, ಸಂಬಂಧಪಟ್ಟಂತ ಫಲಾನುಭವಿಗೆ ಏನೋ ಒಂದು ಸಬ್ಸಿಡಿ ಕೊಡಬಹುದು ಆ ರೀತಿ ಇತ್ತು. ಬಟ್ ಇವಾಗ ಆನ್ಲೈನ್ ಸಿಸ್ಟಮ್ ಮಾಡಿರೋದ್ರಿಂದ ಸೊ ಯಾವುದೇ ಒಂದು ನೀವು ಯೋಜನೆಯಲ್ಲಿ ಸವಲತ್ತು ಪಡ್ಕೋಬೇಕಾದ್ರೆ ನಿಮಗೆ ಬೇಕಾದಂತ ಯೋಜನೆಗಳ ಕುರಿತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸಿದ್ರೆ, ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತೆ ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗನ ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆ ಆರ್ ಎಸ್ ಕೆಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ, ಮತ್ತೆ ನಾವು ಐ ಸಿ ಕಾರ್ಯಕ್ರಮದಲ್ಲಿ ಹ್ಯಾಂಡ್ ವಿಲ್ಸ್ ಮಾಡಿಸಿದ್ವಿ, ಮತ್ತೆ ನೀವು ಆರ್ ಎಸ್ ಕೆಗೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಚಿವರು ಅಂತ ಇರ್ತಾರೆ, ಅವರು ನಮ್ಮ ಎನ್ ಆರ್ ಎಲ್ ಎಂ ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವ್ರಿಗೆ ನಾವು 9 ಹಂತದಲ್ಲಿ

0: ತರಬೇತಿ ಕೊಟ್ಟಿದ್ದೀವಿ. ಯೋಜನೆಗಳ ಬಗ್ಗೆ ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವರನ್ನು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಯೋಜನೆ, ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೇನೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ,
2: ಹಲೋ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಪ್ರಶ್ನೆ ಏನು ಅಂತ
2: ಸರ್, ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿ ಇಲ್ಲ. ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕಾಗಲ್ಲ, ಅತಿ ಕಲ್ಲು ಮಣ್ಣು ಏನು ಹಾಕಿರ ಒಂದು ಕಾಲ್ದಾರಿ ತೀರ ಇರೋದು. ಸೊ ಅದೊಂದೇ ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ, ಮನೆಗೆ ಬಹಳ ಪ್ರಾಬ್ಲಮ್ ಇರೋದು. ಅಂದ್ರೆ ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕವಿಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಬಾರಿ ಒಳ್ಳೇದು ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಮಲ್ಲೇಶ್ವರ,
0: ಮಲ್ಲೇಶ್ವರ ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ ನಾಲ್ಕೈದು ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, ಪಿ ಡಬ್ಲ್ಯೂ ಡಿ ವ್ಯಾಪ್ತಿ ಬಂದರೆ ಪಿ ಡಬ್ಲ್ಯೂ ಡಿ ಇಲಾಖೆ ಅವ್ರು ಮಾಡ್ತಾರೆ, ಪಿ ಆರ್ ಇ ಡಿ ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದರೆ ಅವ್ರದ್ದು ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್ ಅಂದರೆ ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ಮದು ಮಚ್ಚೂರಾಡಿ ಅಂದರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಆ ರೀತಿ ಇದ್ರೆ ನಾವು ಈ ಟಿ ಎಸ್ ಪಿ ಸ್ಕೀಮ್ ಅಲ್ಲಿ ನಿಮ್ಗೆ ಸಿ ಸಿ ರಸ್ತೆ ಅಥವಾ ಆಸ್ಫಾಲ್ಟ್ ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರು ಕೇಳ್ತೀನಿ, ನಿಮ್ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ. ಅದು ಯಾಕಂದ್ರೆ ಸುಮ್ನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರು ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆಯಾ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಗ್ರ್ಯಾಂಡ್ ಸ್ಕೇಮ್ ಸಮಸ್ಯೆ ಇಲ್ಲ. ನಮಗೆ ಸಾಕಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಬರ್ತಾ ಇದೆ. ನಾನು ಹೇಳಿದ್ನಲ್ಲ, ಈಗ 9 ಇಲಾಖೆ ಪಿ ಎಂ ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತು ಕುಡಿಯೋ ನೀರು ಇರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿಗಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ ಪಿ ಎಂ ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ, ಈಗ ಶ್ರೀಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರು ಆಡಿಲಿ ಏನಾದ್ರು ಎಲಿಜಿಬಲ್ ಇದ್ದರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ದರೆ, ಮತ್ತು ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ ಈಗ ಇತ್ತೀಚೆಗೆ, ಕಳೆದ 1 ವರ್ಷದಿಂದ ನಿಮಗೆಲ್ಲ ಗೊತ್ತಿರ್ಬೋದು, ವಸತಿ ರೈತರು ನಿವೇಶನ ರೈತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆಯಲ್ಲೇ 9,200 ಮನೆ ವಸತಿ ರೈತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರಗೂರು ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ. ಈ ರೀತಿ ಅದನ್ನು ಆಡಿಟ್ ಮಾಡಿದ ನಂತರ, ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, ಪಿ ಎಂ ಜನ್ಮನಲ್ಲಾಗುತ್ತೆ. ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ನಮ್ಮ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಹೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗುತ್ತೆ.
2: ಓಕೆ
1: ಧನ್ಯವಾದಗಳು ಮಲ್ಲೇಶ್ವರ ಕರೆ ಮಾಡಿದ್ದಕ್ಕೆ.
2: ಸರ್ ಇನ್ನೊಂದು,
1: ಹಲೋ, ಹೇಳಿ ಹೇಳಿ.
2: ಇನ್ನೊಂದು ಸಣ್ಣ ಪ್ರಶ್ನೆ ಕೇಳಬೇಕಾಗಿರೋದು ಸರ್, ಇದು ಈ ಟ್ರೆಂಚ್ ಹೊಡೆದಿದ್ರು ಸರ್, ಟ್ರೆಂಚ್ ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಚ್ ಹೊಡೆದಿದ್ರು. ಅದು ಭೋಗಪುರ ಮತ್ತೆ ಮಜ್ಜೂರ ಹಾಡಿ ಬಂದಿರೋ ಲೈನ್, ಅದ್ರಲ್ಲಿ
1: ಹಲೋ, ಹೇಳಿ ಹೇಳಿ, ಕೇಳಿಸ್ತಾ

0: ಅದ್ರಲ್ಲಿ ಸರ್ ಏನಾಗಿದೆ ಅಂತಂದ್ರೆ ಈ ಆ ಕ್ರಂಚಿ ಮಣ್ಣು ಎಲ್ಲ ಕುಸ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರೋಗ್ಯವ್ರನ್ನ ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಇತ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ. ಒಂದು ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಒಂದು ಕೆರೆ ಇದಲ್ಲಿ ಆಲ್ರೆಡಿ ಟ್ರೆಂಚ್ ತಗಿದ್ರ ಮುಂದೆ ತಗಿಸ್ಕೊಟ್ರೆ ಸರ್ ಅಷ್ಟೇ.
1: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟ್. ಸೊ ಅವರು ಆರ್ ಎಫ್ ಓ ಏನು ಹೇಳಿದ್ದಾರೆ, ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಸಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದ್ರ ಗಮನ ಸಂಬಂಧಪಟ್ಟಂಥ ಡಿ ಎಫ್ ಓವ್ರಿಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ.
2: ಓಕೆ, ಧನ್ಯವಾದಗಳು ಮೇಲೆ ಕರೆ ಮಾಡಿದ್ದೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ, ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸರ್, ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
1: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ ಎನ್ ಆರ್ ಎಲ್ ಎಂ. ಸೊ ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನು ಆ ಸಂಘಕ್ಕೆ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂಥ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂ ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ. ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂಥ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರೂ ಬುಕ್ಸ್ಗಳು ಖರೀದಿ ಮಾಡೋದು, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಗೆ ಕೊಡ್ತಾ ಇದ್ದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ಗೆ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ, ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ನಾವು ಇವಾಗ ಡಿ ಎಲ್ ಸಹ ಕೊಟ್ಟಿದ್ವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ 1-2 hours ಮಾಡ್ತಾರೆ, ಸಂಜೆ 1-2 hours ಮಾಡ್ತಾರೆ, ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
2: ಅದ್ರ ಬಗ್ಗೆ ಸಂತೋಷ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ? ಗೋಳೂರಾಡಿಯಿಂದ. ಹಾ ಹೇಳಿ, ತಮ್ಮ ಹೆಸರು?
3: ಗೌರಿ.
2: ಗೌರಿ, ಹಾ ಗೌರಿ ಅಮ್ಮ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್ ನಮ್ಗೆ ಸರ್ವೆ ಆಗಿದೆ ಸರ್, ಆದ್ರೆ ನೀ ಎಷ್ಟು ಎರಡು ಕುಂಟೆನ ಒಂದು ಕುಂಟೆನೇನು ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಸರ್ವೆ ಆಗಿದೆ, ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ.

0: ಬೀದಿ ಲೈಟ್ ಇಲ್ಲ.
1: ಮನೆ ಅಂತಂದ್ರೆ ಜೇನು ಕುರುಗಳಿಗೆ ಮಾತ್ರ ಏನೋ ಇದು ಅವ್ರಿಗೆ ಮಾತ್ರ ಪಾಸ್ ಆಗಿರೋದು. ಮತ್ತೆ ನಮ್ ಏರಾವಸ್ ಇದ್ರಲ್ಲಿ ಒಬ್ರಿಗೂ ಮನೆ ಯಾವ್ದು ಒಂದು ಹಕ್ಕು ಪತ್ರ ಇಲ್ಲ, ಮನೆಗಿನ ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕು ಪತ್ರ ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಹಕ್ಕು ಪತ್ರ ಎಲ್ಲ ಕೊಟ್ಟರೆ ಒಂದ್ ಕುಂಟೆ ಅಷ್ಟೇ ಕೊಟ್ಟರೆ ಅವ್ರಿಗೆ. ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದು ನಮ್ಗೆ. ಅಂದ್ರೆ ಇವಾಗ ಕೆಲವ್ರು ಇವಾಗ ಒಂದ್ ಐದಾರು ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕು ಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದಾರೆ ಕೆಲವ್ರಿಗೆಲ್ಲ, ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ ಇದು ಟಾರ್ಪ ಇದಲ್ವಾ, ಹಂಚು ಮನೆ ಅಲ್ಲ, ನಮ್ಮಲ್ಲೆಲ್ಲ ಗಾಡಿಗಳಲ್ಲೆಲ್ಲ ಟಾರ್ಪೈ ಮನೆನೆ.
0: ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನಿಗೆ, ಗೋಳೂರು ಆಡಿರಿಗಿದು. ಮತ್ತೆ ಈಗ ಜೆ ಕೆಗಳಿಗೆ ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರು ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಜೆ ಕೆಗಳಿಗೆ ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರಿಂದ ಸಪ್ರೇಟಾಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವಾ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ ಪಿ ಎಮ್ ಎ ವೈ ಇರ್ಬೋದು ಅಥವಾ ಅಂಬೇಡ್ಕರ್ ಆವಾಜ್ ಯೋಜನೆ ಇರ್ಬೋದು ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, ಜೆ ಕೆಲ್ ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
1: ಸರಿ, ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ ಮೂರ್ ನಾಲ್ಕು ಪಂಗಡ ಇರ್ತದೆ ಅಲ್ವಾ, ಎರವ ಪಣಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
0: ಈಗ
1: ಅದು ಆದಿವಾಸಿ ಇದ್ರಲ್ಲೇ ಬರೋದಲ್ವಾ.
0: ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು, ಸಿ ಎಂ ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತು ಕೊರವ ಎರಡು ಮಾತ್ರ ಈ ಸಪ್ರೇಟ್ ಮಾಡಿ ಉಳಿದವನ್ನು ಸಪ್ರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು, ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ ಜೆ ಕೆ ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು, ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತು ಇದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ದರೆ ಅದನ್ನು ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಕೊಟ್ಟರೆ ಸೊ ಖಂಡಿತ ಅದನ್ನು ಈ ಸ್ವತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿದ್ರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್.
1: ಸರ್, ಅದೆಲ್ಲ ನಾವು ಇದು ಹಳೆ ಹಕ್ಕು ಪತ್ರ ಐತಲ್ಲ, ಅದನ್ನ ನಾವು ಅವಲಂಬಿಸಿಗೆ ಅರ್ಜಿ ಎಲ್ಲ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕು ಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕಿ ಏನು ಪ್ರಯೋಜನ ಅವ್ರಿಗೆಲ್ಲ? ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರೋದು. ನಾವು ಜಮೀನ್ ಮಾಡ್ತಾರದು ಉಳ್ಮೆ ಮಾಡ್ತಾರದು ಜಾಗನ ಅವ್ರು ಸರ್ವೆ ಮಾಡಿಲ್ವಲ್ಲ,
0: ಅದು
1: ಒಂದೇ ಸರಿ ಮಾಡ್ಬೋದಲ್ಲ ಅವರು.
0: ಈಗ
1: ರಿಓಪನ್ ಮಾಡ್ಬೋದಲ್ಲ ಅವರು.
0: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ, ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದೀರಾ? ಮತ್ತೊಮ್ಮೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಮಲ್ಲೇಶ್ ಅವ್ರಿಗೆ ಹೇಳ್ತೀನಿ ಈ ರೀತಿ ಏನ್ ಪ್ರೊಸೀಡಿಂಗ್ಸ್ ಆಗಿದೆ, ಅದ್ರ ಬಗ್ಗೆ ಏನ್ ಆಕ್ಷನ್ ಟೇಕನ್ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಮಲ್ಲೇಶ್ ಅವ್ರು ಇದಾರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ, ಅವ್ರಿಗೆ ಹೇಳ್ತೀನಿ ನಿಮ್ಗೆ ಒಂದ್ಸರಿ ಗೋಳೂರಾಡಿಗೆ ಭೇಟಿ ನೀಡಿ.

0: ಏನು ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಪರಿಹಾರ ಕ್ರಮ ವಹಿಸಕ್ಕೆ ಹೇಳ್ತೀನಿ.
1: ಸುಮ್ನೆ ಸರ್, ಅವ್ರ ಮೂಲಭೂತ ಆದಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಏನಂತ ತಿಳಿಕೊಟ್ಟಿದ್ದಾರೆ ಸರ್? ಯಾವ್ದು ಇಲ್ಲ, ಎಲ್ಲಾ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸರ್ವ ಮಾಡಿದಾರೆ ಅದು ಅರ್ಧಕ್ಕೆ, ಕೆಲವ್ರಿಗೆಲ್ಲ ಒಂದು ಗುಂಟೆ ಎಲ್ಲ ಕೊಟ್ಟು ಹಂಗೇನ ಅರ್ಧ ಮಾಡ್ತೇವೆ, ಅದ್ರ ಹೆಸರಿಗೆ ಮಾತ್ರ ಅವರು ಮಾಡಿದೀವಿ ಹಿಂಗ್ ಕೊಟ್ಟಿದೀವಿ ಅಂತ ಹೇಳಿದಾರೆ. ನೋಡಿ ಇವಾಗ ಅವ್ರ ಮನೆ ಜೇಕೆ ಅವ್ರಿಗೆ ಮನೆ ಪಾಸ್ ಆಗಿದೆ, ಅವ್ರದ್ದೆಲ್ಲ ಹಂಗೆ ಪೆಂಡಿಂಗ್ ಅಲ್ಲಿ ಹಂಗೆ ಹೋಗ್ತಾ ಇದೆ ಅವ್ರಿಗೆ ಕಟ್ಟಿ, ಈಗ ತುಂಬಾ 2 ವರ್ಷನೇ ಆಗೈತೆ ಅವ್ರಿಗೆ.
0: ನೋಡೋಣ ಇದನ್ನ, ಮಲ್ಲೇಶ್ ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನವ್ರ ತರ್ತೀನಿ. ಸೊ ನಿಮ್ಮ ಆಡಿಗೆ ಭೇಟಿ ಕೊಡ್ತಾರೆ, ಒಂದ್ಸರಿ ಅವ್ರಿಗೆ ನಿಮ್ಮ ಸಮಸ್ಯೆಗಳು ಒಂದ್ಸರಿ ಹೇಳಿ.
1: ನೀವು ಬಂದು ನಮ್ಮ ಆಡಿಗೆಗಳು ಫಸ್ಟ್ ನೋಡಿ ಸರ್.
0: ಆಯ್ತಾ ಆಯ್ತಾ ಆಯ್ತಾ ಗೌರಮ್ಮ,
1: ಅಲ್ಲೇ ಮೀಟ್ ಮಾಡ್ಕೊಂಡು ಅಲ್ಲೇ ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಆಡ ಜನಗಳು ಎಷ್ಟು ಜನ ಇದಾರೆ, ಹೆಂಗೆ ಇದಾರೆ, ಅವರು ಜೀವನ ಹೆಂಗೆ ಅಂತ ನಿಮ್ಗೆ ಗೊತ್ತಾಗಲ್ಲ.
0: ಇಲ್ಲ
1: ಆಡಿಗೆ ಬನ್ನಿ ಸರ್,
0: ತಾಲೂಕ್ ಮಟ್ಟದ ಅಧಿಕಾರಿಗಳನ್ನು ಕಳಿಸ್ತೀನಿ ಮಹೇಶ್ ಅವ್ರನ್ನ.
1: ಸರ್ಕಾರ ಸಹಾಯಕ್ಕ ಬಿಡಲ್ಲ, ನಮ್ನ ಉಳಿಸಕ್ ಬಿಡಲ್ಲ, ಹಿಂಗೆ ಹಿಂಗೆ ನೀವು ಇಟ್ಟಿದಾರಲ್ಲ ನಮ್ನ, ನಮ್ಮ ಮನ್ಸುರುಗಳಲ್ವಾ.
0: ಇಲ್ಲ ನಿಮ್ಮ ಆಡಿಗೆ ಲಾಸ್ಟ್ ಒಂದು 6 ತಿಂಗಳಿಂದ ಬಂದಿರು ಮಲ್ಲೇಶ್, ನಿಮ್ದು ಹಕ್ಕುಪತ್ರದ ಏನು ಸಮಸ್ಯೆ ಇತ್ತು ಅದ್ರ ಬಗ್ಗೆ ಬಂದು ಒಂದ್ಸರಿ ನಿಮ್ಮ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಮತ್ತೊಮ್ಮೆ ನಾನು ಮಲ್ಲೇಶು ಮತ್ತೆ ತಾಲೂಕು ಮಟ್ಟದ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತೀನಿ. ಕಳಿಸ್ತೇನೆ
1: ಈಗ ಮನೆಗಳಿಗೆ ಕೊಟ್ಟಿದ್ದಾರೆ, ಏನೋ ಶೆಡ್ ಮನೆಗೆ ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ, ಆದ್ರೆ ಬೀದಿ ಲೈಟ್ ನಮ್ಗೆ ಕೊಟ್ರೆ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ. ನೋಡಿ ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉಳಿತಾ ಇದೆ ನಮ್ಗೆ ನೋಡಿ, ಕತ್ತಲು ನಾವು
0: ನೋಡಿ
1: ಪಂಚಾಯತಿ ರೋಡ್ ಇದೆ ನೋಡಿ ನಮ್ಮ ಮನೆ ಪಕ್ಕನೆ, ರೋಡ್ ಬಂದ್ ನೋಡಿ, ರೋಡ್ ಬಂದ್ ನೋಡಿ, ಯಾರು ಮಾಡ್ತಾರೆ ಸರ್? ಅದಕ್ಕೆ ಹೇಳೋದು ನಮ್ದು ಸಹಾಯಕನು ಬಿಡಲ್ಲ, ಜೀವನ ಮಾಡಕ್ಲು ಬಿಡಲ್ಲ, ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್. ನಾವು
0: ಇಲ್ಲ ಈಗ
1: ನಮ್ಗೆ ಗೊತ್ತಿಲ್ಲ ಸರ್.
0: ಈಗ ಏನಾಗಿದೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖ ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ, ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು ಮಟ್ಟದವರು.
1: ನಾವು ಇಲ್ಲಿ ಇದು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಹಕ್ಕು ಇದು ಅರಣ್ಯ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸಿ ಕಮಿಟಿ ಕೊಟ್ಟಿದೀವಿ ಸರ್. ನಾವು 3 ತಿಂಗಳಲ್ಲಿ 13ನೇ ತಾರೀಕಿಗೆ ನಾವು.
0: ಓಕೆ ಗುಡ್. ಆಯ್ತು ಆಯ್ತು ಸರ್, ಅದ್ರ ಬಗ್ಗೆ ನೋಡಿದ್ದಾರೆ ಗೌರಮ್ಮ ಅವರೇ?
1: ಯಾವ್ದು ಮಾಹಿತಿ
2: ಸರ್ ಬರ್ಕೊಂಡಿದ್ದಾರೆ, ಈಗ ನಿಮ್ಮ ಹಾಡಿ ಕಳಿಸ್ತಾರೆ ಸರ್, ಒಂದ್ಸಲ ವಿಸಿಟ್ ಮಾಡ್ತಾರೆ, ಭೇಟಿ ಮಾಡ್ತಾರೆ.
1: ನೋಡಿ ಮಾಡಿ ಸರ್, ನಮ್ಗೆ ಏನಾದ್ರು ಅನುಕೂಲ ಮಾಡ್ಕೊಡಿ ಸರ್.
2: ಆಯ್ತು ಓಕೆ ಓಕೆ, ಧನ್ಯವಾದಗಳು ಗೌರಮ್ಮ ಅವರೇ, ಕರೆ ಮಾಡಿ.
1: ನಾವು ಸಹಾಯ ಸತ್ರ ಸಹಾಯವು ನಾವು, ಆದ್ರೆ ನಮ್ಮ ಮಕ್ಕ ಬದುಕಲಿ ಮುಂದಕ್ಕೆ ನಿಮ್ದೆ ಧರ್ಮ.
2: ಆಯ್ತು ಓಕೆ, ಧನ್ಯವಾದಗಳು ಗೌರಮ್ಮ ಕರೆ ಮಾಡಿದ್ದಕ್ಕೆ.
1: ಸರ್ ಸರ್ ನೀ
2: ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದ್ರ ಜೊತೆಗೆ ಸರ್ ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದರೂ ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದೇನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
0: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಒಬ್ಬರಿಗೆ ನಿಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ, ಯಾಕೆಂದರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನವರೆಗೂ ಮಿನಿಮಮ್ಮು. ಸೊ ಕೆಲವರೆಲ್ಲ ಮಹಿಳೆಯರು ತುಂಬ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನೂ ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತು ಬಿ ಸಿ ಸಖಿ ಅಂತ ನಾವು 3-4 ಗ್ರಾಮ ಪಂಚಾಯತಿಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ದೀವಿ. ಅವ್ರಿಗೆ ಏನಂದರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ.

0: ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನೋ ಸೌಲಭ್ಯ ನಾವು ಇದೆ ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನ ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ನಡೆಸುವಂಥದ್ದು. ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಮೇನ್ ರೋಡಲ್ಲಿ 2 ಆಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂತ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನ ಮಾಡ್ತಾ ಇದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂತಹ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮಗೆ ಯಾವುದಾದ್ರೂ ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದ್ರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನ್ ಸುಮಾರು 5-10 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತೆ ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ ಇದನ್ನು ಡೆಲ್ಲಿ ಮತ್ತೆ ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ವಂತಿಕೆ. ಹಾಗಾಗಿ ಇದು ಅದ್ಭುತವಾದಂತಹ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣದ ದೃಷ್ಟಿಯಿಂದ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಮತ್ತೊಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಮಸ್ಕಾರ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಕೆಂಪನಾಡಿಯಿಂದ.
1: ತಮ್ಮ ಹೆಸರು?
2: ಚಿಕ್ಕಮಾರ್ ಅಂತ ಸರ್.
1: ಹಾ ಚಿಕ್ಕಮಾರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಹಾ
2: ಸಮಸ್ಯೆ, ನಮ್ಮ ಕಟ್ಟದಂಗೆ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
1: ನೀರಿಂದ
2: ನೀರು ಬಿಡ್ತೇನೆ ಸರ್, 1 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತಿಗೆ. ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಅವಾಗ್ಲೂ ಕೂಡ ಒಳ್ಳೆ ನೀರು ಸಪ್ಲೈ ಮಾಡ್ತೀವಿ, ಅದು ಇವಾಗ ಕೂಡ ಫಿಲ್ಟರ್ ನೀರು ಆಗ್ತಾ ಇಲ್ಲ ಸರ್. ಅದು ಮತ್ತೆ ಬೋರ್ ರೆಡಿ ಮಾಡ್ತಿ, ಬೋರ್ ರೆಡಿ ಮಾಡ್ತಿ ಅಂತ ಹೇಳ್ತಾ ಇದೀವಿ ಸರ್. ಅನಾರೋಗ್ಯಕ್ಕೆ ತುಂಬಾ ಸುತ್ತಾಗ್ತಿದ್ದಾರೆ ಸರ್ ನಮ್ಮ ಮಾಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ ಕೂಡ, ಎನ್ಬೇಗೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರ್ತಾ ಇದೆ ಸರ್, ನೆಗಡಿ ಕೆಮ್ಮಳು ಜ್ವರ 1 ವರ್ಷದಿಂದ ಸರ್ ಇದೇ ಕಂಪ್ಲೀಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ ಮಕ್ಕಳಿಗಂತೂ ತುಂಬಾ ಜ್ವರ ನೆಗಡಿ ಕೆಮ್ಮಳು ತಡೆಯಕ್ ಆಗ್ತಾ ಇಲ್ಲ
1: ಸರ್. ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಚಿಕ್ಕಮಾರ್ ಅವರೇ.
2: ಸರಿ ಸರಿ ಆಯ್ತು ಸರ್.
0: ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ, ಗ್ರಾಮ ಪಂಚಾಯತ್ ಅಂತ ಹೇಳಿದ್ದೀರಾ. ನಾನು ಈಗಲೇ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇಒ ಮತ್ತು PDO ಜೊತೆಗೆ ಮಾತಾಡ್ತಾ ಇದ್ದೀನಿ, ಮತ್ತು ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡೋಕ್ಕೆ ನಾವು ಕ್ರಮ ವಹಿಸ್ತೀವಿ
2: ಸರ್. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್, ಸೊಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್.
0: ಚರಂಡಿ ನಿರ್ವಹಣೆ?
2: ಹೌದು ಸರ್, ಚರಂಡಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಸರ್.
0: ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ, ನಿರ್ವಹಣೆ ಅನ್ನೋದು ಸಮುದಾಯ ಮತ್ತೆ ಗ್ರಾಮ ಪಂಚಾಯತಿ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನ ಕಟ್ಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಇದು, ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಶಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವ್ರಿಗೆ ತಿಳಿಸ್ತೀನಿ, ಆ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್

0: ಹಾಕಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೂಡ ಕೇಳ್ತೀನಿ. ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮ್ಮರವರೇ ಕರೆ ಮಾಡಿದ್ದಕ್ಕೆ. ಸರಿ, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಈ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್?
1: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂತಿದೆ, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಸಹ ಪ್ರತಿ ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಕೇಳುವಂತ ವಿಚಾರದಲ್ಲಿ ಅನೇಕ ಯುವ ಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡೋಗ್ತಾರೆ. ಈ ರೀತಿ ಕಂಪ್ಲೇಂಟ್ಗಳನ್ನ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು, ನೀವು ನಮ್ಮಲ್ಲಿ 20-30 ವಿವಿಧ ರೀತಿಯಾದಂತ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 months ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲು ಹಂಗೆ ನೀವು ಅರ್ಜಿ ತಗೊಂಡೋಗಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗೇನಿಲ್ಲ, ಆನ್ಲೈನಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸಕ್ಸಸ್ ಸ್ಟೋರಿಗಳನ್ನು ನಿಮಗೆ ವೆಬ್ಸೈಟಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನು ಬಳಕೆ ಮಾಡ್ಕೊಂಡ್ರೆ ನಿಮಗೆ ತುಂಬ ಅನುಕೂಲ.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
2: ಹಲೋ,
0: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಾವು ರಾಜೇಗೌಡನಿಂದ ಸರ್.
0: ತಮ್ಮ ಹೆಸರು?
2: ನಮ್ಮ ಹೆಸರು ಮಂಜುಳ ಸರ್.
0: ಹಾಂ ಮಂಜುಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ಹೇಳಿ, ತಮ್ದು ಏನು ಪ್ರಶ್ನೆ ಅಂತ.
2: ಶೌಚಾಲಯ
0: ಮತ್ತು ನೀರಿನ ಸಮಸ್ಯೆ.
2: ನೀರಿನ ಸಮಸ್ಯೆ ಇವಾಗ ಏನಿಲ್ಲ ಸರ್, ಅವಾಗಿತ್ತು, ಇವಾಗ ಇಲ್ಲ, ಇವಾಗೆಲ್ಲ ಮನೆಯಲ್ಲಿ ಬಂದ ಮೇಲೆ ಇಲ್ಲ.
0: ಓಕೆ, ಶೌಚಾಲಯ ಸಮಸ್ಯೆ ಇದೆ.
2: ಶೌಚಾಲಯ ಸಮಸ್ಯೆ ಅಂದ್ರೆ ಸರ್, ಈಗ ಜಾಗನೇ ಇಲ್ಲ ಸರ್ ಶೌಚಾಲಯ ಕಟ್ಟಗಳಕ್ಕೆ. ನಮ್ಗೆ ಒಂದ್ ಮನೆ ಕಟ್ಟಕ್ಕಷ್ಟೇ ಜಾಗ ಕೊಟ್ಟಿರೋದು, ಶೌಚಾಲಯಕ್ಕೆಲ್ಲ ಜಾಗನೇ ಇಲ್ಲ ಸರ್. ಅದ್ರಿಂದ ನಮ್ಗೆ ಜಾಗ ಇಲ್ಲದ್ರಿಂದ ಶೌಚಾಲಯಗಳಿಗೆ ತೊಂದರೆ ಆಗೋದಿ ಸರ್.
0: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಂಜುಳ ಅವರೇ.
2: ಸರಿ,
1: ಈಗ ಮಂಜುಳ ಅವರು, ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರಿ, ತುಂಬಾ ಧನ್ಯವಾದಗಳು ನಿಮ್ಗೆ. ಶೌಚಾಲಯದ್ದು ಏನಾಗಿದೆ ಅಂದ್ರೆ, ನಿಮ್ಗೆ ಸ್ವಂತ ಜಾಗ ಇಲ್ಲ ಅಂದ್ರೆ ಅವರು GPS ಮಾಡೋದಕ್ಕೆ ಮತ್ತೆ ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ, ಈಗ ನೀವು ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು, ನೀವು ಮನೆ ಒಳಗಡೆನೆ ಶೌಚಾಲಯ ಕಟ್ಸ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬಚ್ಚಲ್ ಮನೆ ಅಂತ ನಾವು ಹಳ್ಳಿಲಿ ಏನು ಹೇಳ್ತೀವಿ, ಅಲ್ಲಿ ಒಂದು 3 feet ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮ PDOಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೇ ಮನೆ ಒಳಗಡೆನೆ ಕಟ್ಸ್ಕೋಬೋದು, ಶೌಚಾಲಯನ ಹೊರಗಡೆನೆ ಇರಬೇಕು ಅಂತ ಏನು ಸಂಪ್ರದಾಯ, ಅದಕ್ಕೆ ನೀವು ಇದಾಗಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮವರು ಅಲ್ಲೇ ಕಟ್ಸ್ಕೊಳ್ಳೋಕ್ಕೆ GPS ಮಾಡಿ ನಿಮಗೆ ಏನು ಸಹಾಯಧನ ಇದೆ, SC ST ಆದರೆ 20,000, ಜನರಲ್ ಅವರಾದರೆ 12,000 ಕೊಡೋಕ್ಕೆ ಏನು ಸಮಸ್ಯೆ ಆಗಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂಥ PDOಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
0: ಓಕೆ, ಧನ್ಯವಾದಗಳು ಮಂಜುಳವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇರಿ, ಅದೇ ರೀತಿ ಈಗ ಸ್ಟಾರ್ಟ್ಅಪ್ ಅಥವಾ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರದಿಂದ ಬೆಂಬಲ ಅಥವಾ ಏನಾದರೂ ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
1: ಸ್ಟಾರ್ಟಪ್ಪಲ್ಲಿ ಈಗ 2 ರೀತಿ ಇದೆ. ಒಂದು, ಅವ್ರ ಹತ್ರ ಈಗ ಆಲ್ರೆಡಿ ಓನ್ ಲ್ಯಾಂಡ್ ಏನಾದ್ರು ಇದ್ದರೆ ಅಥವಾ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಯಾವುದಾದ್ರು ಮಾಡ್ತೀವಿ ಆಗಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಸಮಿತಿಯಲ್ಲಿ ಅಪ್ರೂವಲ್ ತಗೊಂಡು ಅವ್ರು ಏನು ಸ್ಟಾರ್ಟ್ಅಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು SOP ಇದೆ ಆ ಪ್ರಕಾರ ಮಾಡೋದು. ಮತ್ತೆ ಉಳಿದಂಗೆ ಬೇರೆ ಸಣ್ಣ ಉದ್ಯಮ

0: ಮಾಡ್ತೀವಿ ಅಂದ್ರೆ ನಾನು ಹೇಳದಂಗೆ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ನೀವು ತರಬೇತಿ ತಗೊಂಡ್ರೆ ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಸಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನ ಕಲ್ಪಿಸಿದ್ದಾರೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀನಿ.
2: ನಾನು ರಾಜು ಅಂತ ಹೇಳಿ ಸರ್ಗೂರಿಂದ.
1: ರಾಜು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಇದು ರಿಲೇಟೆಡ್ ಏನಂತ ಗೊತ್ತಿಲ್ಲ, ಆದ್ರೆ ಮಾಹಿತಿ ಅಂತ ಅನ್ಕೊಬಹುದು. ಸರ್ ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ ಹೇಳಿ.
2: ಸರ್, ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿದೆ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವ್ದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಡೆವಲಪ್ಮೆಂಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ ಒಂದು. ಚುನಾವಣೆಗಳೇ ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ನಂದೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರ ಅಥವಾ ಯಾವಾಗ ಆಗ್ಬೋದು, ಈ ತರದ ಏನಾದ್ರು ಇದೆಯಾ ಸರ್?
0: ಇಲ್ಲ, ಈಗ ತಾವು ಹೇಳದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಈಗೆಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದಿರು ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
2: ಅದೇ ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಬಿಟ್ಟೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ?
0: ಅದೇ ನನಗೆ ಮಾಹಿತಿ ಇಲ್ಲ.
2: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
0: ಅದೇ ನನಗೆ ಅಷ್ಟೊಂದು ಮಾಹಿತಿ.
2: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಡೆವಲಪ್ ಅದ್ರ ಬಗ್ಗೆ ಕೇಳ್ತಾ ಇದೀನಿ. ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇ.
0: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನು ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ
2: ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ.
0: ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಯಾಕೆಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡಲ್ಲಿ ಪ್ರತಿನಿಧಿ ಇದ್ದೇ ಆ ವಾರ್ಡ್ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ, ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ಇಷ್ಟು ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ, ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳೋಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್, ಆಯಾ ತಾಲೂಕು, ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ
2: ಜನರಿಗೆ ಕನ್ವೆ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳಿಲ್ಲದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲದೆ ಅಂತ.
0: ಅದೇ ಈಗ ವಾರ್ಡ್ ಸಭೆ, ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ವಾರ್ಡ್ ಸಭೆ, ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಆದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿದೆ. ಆಮೇಲೆ ಸರ್ಗೂರ್ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನೂ ಈಗ ಬಾಡಿ ಇಲ್ಲ, ನಿಮ್ಮ ಸರ್ಗೂರ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
2: ಎಲ್ಲೂ ಇಲ್ಲ, ಅದಕ್ಕೋಸ್ಕರನೇ ಕೇಳಿದ್ದು. ಆಗ್ಲೇ 4 ವರ್ಷ ಹತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಲ್ಲಿ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ.
1: ಧನ್ಯವಾದಗಳು ರಾಜ್ ಕರೆ ಮಾಡಿದ್ದು.
2: ಥ್ಯಾಂಕ್ ಯು.
1: ಸರ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ ಸರ್.

0: ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನ ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
1: ಖಂಡಿತ ಇಲ್ಲ, ಯಾಕೆಂದರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೂರು ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನು ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು ಎಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನು ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು ಆಕ್ಟಿವಿಟಿ ಇದೆ ಅದನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತು ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
0: ಖಂಡಿತ ಸರ್. ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದರೆ ಹೇಗಿರಬೇಕು ಸರ್?
1: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ, ಅಭಿವೃದ್ಧಿ ಅಂದರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ ನಮಗೆ ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕು, ಬಿದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವರು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತೆ ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದರೆ ಸಾಲ. ಸೊ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀವಿ 1990 2005 2015 ನಂತರ 2030 ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡಿಕೊಂಡು ಲಭ್ಯ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡಿಕೊಂಡು ನಾವು ಹೆಚ್ಚಿನ ಒಂದು ಸುಸ್ಥಿರ ಅಭಿವೃದ್ಧಿಯತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
0: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ, ಹಲೋ, ಹಾ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಮಂಚೇಗೌಡನಹಳ್ಳಿ ಅಡಿ. ತಮ್ಮ ಹೆಸರು
2: ಸುನಂದ ಸರ್.
0: ಹಾ ಸುನಂದ ಅವರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
2: ರೋಡ್ ಸಮಸ್ಯೆ ಇದೆ.
0: ರೋಡ್ ಸಮಸ್ಯೆ? ಹಾ ಆಮೇಲೆ ಮನೆಗಳು ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ. ಹಾ
1: ಸುನಂದಮ್ಮ, ಈಗ ನಿಮ್ಮ ಏನು ಎರಡು ಪ್ರಮುಖವಾದಂತ ಸಮಸ್ಯೆಗಳು, ರಸ್ತೆ ಒಂದು, ಮನೆ ಎರಡದ್ದು ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ತಾಲೂಕು ನೋಡಲ್ ಆಫೀಸರ್ ಇದ್ದಾರೆ, ನಿಮ್ಮ ಮನೆಗಳು ನೋಡ್ಕೊಳ್ಳೋದು, ಅವ್ರನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಏನು ಸಮಸ್ಯೆ ಇದೆ ಬಂದಾಗ ನೀವು ತಿಳಿಸಿ, ದಯವಿಟ್ಟು ಅದು ಪರಿಹಾರ ಮಾಡ್ತೀವಿ. ಓಕೆ ಓಕೆ ಓಕೆ.
0: ಧನ್ಯವಾದಗಳು ಸುನಂದಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತುಂಬಾ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಹಾಡಿಗಳಿಂದ ಕೂಡ ತುಂಬಾ ಕರೆಗಳು ಬಂತು. ಅವರ ಒಂದು ಆಸೆಗಳು ಕೂಡ ತಮ್ಮ ಮುಖಾಂತರ ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ. ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೌದಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗ ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕಾರ್ಯಗಳು ಕೂಡ ತಾವು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತಿಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.
0: ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೆ

0: ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಒಂದು ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇನ್ನು ಮುಂದೆ ನಮ್ಮಲ್ಲಿಯಿಂದ ಸಮುದ್ರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಿದೆ.

0: ಕೇಳುಗರೇ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
5: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇರೋದ್ರಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಐತೆ ಅಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ್ದು ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಕ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾಕುಮಾರ ಮಾತು ಅಂದ್ರೆ,
6: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
7: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 69 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
8: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
8: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
8: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15.

0: ಶಿಕಿ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಮಾನಸವ ಚಿಂತೆ ವಿಡಿದಂದು,
2: ಮಾನಸವ ಚಿಂತೆ ವಿಡಿದಂದು,
1: ಓರ್ವನ್ ಎರಡಾಗಿ,
2: ಓರ್ವನ್ ಎರಡಾಗಿ,
1: ತಾನು ಅದಾರೊಳೋ,
2: ತಾನು ಅದಾರೊಳೋ,
1: ವಾದಿಸುವನಂತೆ ಬಾಯಿಂದ,
2: ವಾದಿಸುವನಂತೆ ಬಾಯಿಂದ,
1: ಏನನೋ ನುಡಿಯುತ್ತ,
2: ಏನನೋ ನುಡಿಯುತ್ತ,
1: ಕೈ ಸನ್ನೆಗೈಯುವನು,
2: ಕೈ ಸನ್ನೆಗೈಯುವನು,
1: ಭಾನ ಒಂದರೊಳ್ ಎರಡು ಮಂಕುತಿಮ್ಮ,
2: ಭಾನ ಒಂದರೊಳ್ ಎರಡು ಮಂಕುತಿಮ್ಮ.
1: ನಾವು ತನ್ಮಯತೆ, ಮಗ್ನತೆ ಇದರ ಬಗ್ಗೆ ಹಿಂದೆ ಕೇಳಿದ್ವಿ. ಕೆಲವು ಸಂದರ್ಭಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಉದ್ವೇಗ ಅಥವಾ ಬಹಳ ಸಂತೋಷ, ಬಹಳ ದುಃಖ ಈ ಥರದ್ದು ತುಂಬೋದಾಗ ನಮಗೆ ಸುತ್ತಮುತ್ತಲಿನ ಯಾವ ವಿಚಾರದ ಅರಿವು ಕೂಡ ಇರಲ್ಲ. ಅದೇ ರೀತಿಯಲ್ಲೇ ಪರಬ್ರಹ್ಮ ಮಗ್ನನಾಗಿದ್ದಾನೆ ಸೃಷ್ಟಿಯಲ್ಲಿ ಅಂತ ನಾವು ಕೇಳಿದ್ವಿ. ಈ ಮಾನಸಿಕ ಏರುಪೇರುಗಳು ಕೆಲವು ಸರ್ತಿ ಹೊರಗಿಂದ ನೋಡೋರಿಗೆ ವಿಚಿತ್ರವಾಗಿ ಕಾಣಿಸುತ್ತೆ. ಮನಸ್ಸನ್ನ ಯಾವುದೋ ಚಿಂತೆ ವಿಡಿದಂದು, ನಮ್ಮ ಮನಸ್ಸನ್ನ ಯಾವುದೋ ಒಂದು ಚಿಂತೆ ಭದ್ರವಾಗಿ ಹಿಡ್ಕೊಂಡ್ಬಿಟ್ಟಿದೆ, ಮನಸ್ಸು ತುಂಬಾ ಬರೀ ಚಿಂತೆನೆ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಅನ್ಕೊಳ್ಳೋಣ. ಈಗ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚಿನ ಅರಿವು ಮೂಡಬೇಕಾದಂಥ ಸಂದರ್ಭ ಕೂಡ ಹೆಚ್ಚಾಗಿ ಬೆಳೀತಾ ಇರೋದನ್ನು ನಾವು ನೋಡ್ತೀವಿ. ಸಮಾಜದಲ್ಲಿ ಉದ್ವೇಗ, ಖಿನ್ನತೆ ಇದೆಲ್ಲ ಬಹಳ ಜಾಸ್ತಿ ಆಗ್ತಾ ಇದೆ. ಆ ಥರ ಯಾವುದೋ ಒಬ್ಬ ವ್ಯಕ್ತಿಗೆ ಬಹಳ ಬೇಜಾರಾಗ್ಬಿಟ್ಟಿದೆ, ಬಹಳ ದುಃಖದಲ್ಲಿದ್ದಾನೆ ಅಂತಂದಾಗ ಅವನಿಗೆ ಸುತ್ತಮುತ್ತ ಇರುವಂಥ ಬೇರೆ ಯಾವ ಸಂತೋಷ ಕೊಡಬಹುದಾದಂಥ ವಿಚಾರದ ಬಗ್ಗೆನೂ ಅವನಿಗೆ ಗಮನನೇ ಹೋಗೋದಿಲ್ಲ, ತನ್ನಲ್ಲಿ ತಾನು ಮುಳುಗೋಗಿರ್ತಾನೆ. ಅಂತಹ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಏನೇನೋ ಊಹೆಗಳನ್ನು ಮಾಡ್ಕೊಳ್ತಾ ಹೋಗ್ತಾನೆ. ಇದು ಮಾನಸಿಕ ಅಸ್ವಸ್ಥತೆ ಉಂಟಾಗುವಂಥದ್ದು, ಅದು ಬೆಳೆಯುವಂಥದ್ದು ಕೂಡ ಹೇಗೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬೋದು. ಯಾವುದೋ ಒಂದು ಸಣ್ಣ ಚಿಂತೆ ಬರುತ್ತೆ, ಆ ಸಣ್ಣ ಚಿಂತೆ ಬಹುಶಃ ಅಷ್ಟೇನು ಮುಖ್ಯವಾದ್ದಲ್ಲ, ಆದರೆ ನಮ್ಮ ಮನಸ್ಸಿಗೆ ಅದು ದೊಡ್ಡದು ಅಂತ ಕಾಣಿಸುತ್ತೆ. ಅದು ಆ ಚಿಂತೆ ನಮ್ಮ ಮನಸ್ಸನ್ನು ಹಿಡಿದು ಬಿಡುತ್ತೆ. ಹಿಡಿದಾಗ ಬೇರೆ ಯಾವುದ್ರ ಬಗ್ಗೆನೂ ನಮ್ಮ ಮನಸ್ಸು ಬುದ್ಧಿ ಆಲೋಚನೆ ಮಾಡೋದಕ್ಕೆ ಆ ಚಿಂತೆ ನಮಗೆ ಅವಕಾಶ ಕೊಡ್ತಾ ಇಲ್ಲ. ಹಾಗಾಗಿ ಅದು ಸಣ್ಣದಾಗಿದ್ದು ದೊಡ್ಡದಾಗಿ ಬೆಳೀತು, ಇನ್ನೂ ದೊಡ್ಡದಾಗಿ ಬೆಳೀತು. ಅದು ಬೆಳೀತಾ ಬೆಳೀತಾ ಒಂದು ಆಲೋಚನೆ ಇನ್ನೊಂದು ಆಲೋಚನೆಗೆ ಎಡೆ ಮಾಡಿ ಕೊಡುತ್ತೆ. ಈಗ ತಿರುಕ ನೋರ್ವ ನೂರ ಮುಂದೆ ಅಂತ ಒಂದು ಪದ್ಯ ಇತ್ತು. ಆ ತಿರುಕ ಒಬ್ಬ ಊರ ಮುಂದಿನ ಒಂದು ಮುರಿದು ಬಿದ್ದ ಪಾಳು ಬಿದ್ದಂತ ಒಂದು ಮನೆಯಲ್ಲಿ ಒಂದು ನಿದ್ದೆ ಮಾಡ್ತಾ ಇದ್ನಂತೆ. ಹಿಂಗೆ ಅವನ ಕನಸು ಬಂತು, ಏನೇನೋ ಹಿಂಗೆ ಕನಸು. ಆ ಕನಸಿನಲ್ಲಿ ಅವನು ರಾಜ ಆದ, ಹಂಗೆ ಹಿಂಗೆ ಅಂತ ಎಲ್ಲ ಬಂತು. ಕಡೆಗೆ ಏನಾಯ್ತು, ಅವನಿಗೆ ಆ ಕನಸಿನಲ್ಲಿ ಅವನು ಯಾರನ್ನೋ ಬೈತಾ ಇದ್ದಾನೆ, ಯಾರನ್ನೋ ಓದಿತಾ ಇದ್ದಾನೆ ಅಂತ ಹೇಳಿ ಅವನು ಕನಸಿನ ಆ ಒಂದು ಆವೇಶದಲ್ಲಿ ಕಾಲನ್ ಜೋರಾಗಿ ಒದ್ದ. ಒದ್ದಾಗ ಅವನ ಹತ್ರ ತಿರುಕನ ಹತ್ರ ಇದ್ದಂತ ಒಂದು ಸಣ್ಣ ಮಡಕೆಯಲ್ಲಿದ್ದಂತ ಅನ್ನ ಅದು ಕೂಡ ಹೋಯಿತು. ಸೊ ಈ ತಿರುಕನ ಕಥೆಯನ್ನ ನಾವು ಕೇಳಿದ್ವಿ. ಅದು ಯಾಕೆ ಪ್ರಸ್ತುತ ಆಗುತ್ತೆ ಅಂತಂದ್ರೆ, ಕನಸಿನಲ್ಲಿ ಹೇಗೆ ಆ ತಿರುಕ ಒಂದು ಆಲೋಚನೆಯಿಂದ ಇನ್ನೊಂದು ಆಲೋಚನೆಗೆ ಹೋಗ್ತಾ ಹೋಗ್ತಾ ಅದೇ ಸತ್ಯ ಅಂತ ಅನ್ಕೊಂಡ್ಬಿಟ್ಟಿತ್ತು, ಹಾಗೆ ಮನಸ್ಸು ಅಸ್ವಸ್ಥವಾದಾಗ ನಮಗೆ ಬರುವಂತ ಭಾವನೆಗಳು ನಮ್ಮನ್ನ ಭ್ರಾಂತಿಗೆ ಉಂಟು ಮಾಡ್ತವೆ. ಅದೇನ್ ಮಾಡ್ತೇವೆ, ಒಂದು ಯೋಚನೆ ಬಂತು, ಪರೀಕ್ಷೆ ಅಂತಲೇ ಅನ್ಕೊಳ್ಳೋಣ. ಪರೀಕ್ಷೆ, ಆ ಪರೀಕ್ಷೆಯ ಬಗ್ಗೆ ನನಗೆ ಒಂದು ಚಿಂತೆ ಬಂತು ಅನ್ಕೊಳ್ಳೋಣ. ಅಯ್ಯೋ ನಾನು ಚೆನ್ನಾಗಿ ಓದಿಲ್ವೇನೋ, ಒಂದು ಚಿಂತೆ ಬಂತು. ಆ ಚಿಂತೆ ನನ್ನನ್ನು ಮುಂದಿನ ಆಲೋಚನೆಗೆ ತಗೊಂಡು ಹೋಗುತ್ತೆ. ನಾನು ಓದಿದೆ ಇರುವಂತ ವಿಷಯದ ಬಗ್ಗೆನೆ ಪ್ರಶ್ನೆ ಬಂದ್ಬಿಟ್ರೆ ನೆಕ್ಸ್ಟ್ ಯೋಚನೆ, ಪ್ರಶ್ನೆ ಪತ್ರಿಕೆ ತುಂಬಾ ಅಂತದ್ದೇ ಇದ್ಬಿಟ್ರೆ ಅದು ಮುಂದಿನ ಯೋಚನೆ. ಓ ನಾನು ಏನು ಬರೀದೇನೆ ಹೋದ್ರೆ ಅದು ಮುಂದಿನ ಯೋಚನೆ. ಎಕ್ಸಾಮಿನರ್ ನನಗೆ ಸೊನ್ನೆ ಕೊಟ್ಬಿಟ್ರೆ ಅದು ಮುಂದಿನ. ಸೊ ಹೀಗೆ ಒಂದು ಯೋಚನೆಯಿಂದ ಇನ್ನೊಂದು ಯೋಚನೆ, ಇನ್ನೊಂದು ಯೋಚನೆ ಹೋಗ್ತಾ ಇರ್ತೇನೆ. ನಾನು ಎಷ್ಟೋ ಓದಿರಬಹುದು, ಅದ್ರ ಕಡೆ ನನ್ನ ಗಮನ ಹೋಗಲ್ಲ. ಸೊ ಆ ತರ ಚಿಂತೆಯ ಒಂದು ಹಿಡಿತದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದಾಗ ಆ ಉದ್ವೇಗದ ಭರದಲ್ಲಿ ಬೇರೆ ಎಲ್ಲವನ್ನೂ ಮರೆತು ಬಿಟ್ಟು ನಮ್ಮ ಅರಿವು ಸಂಪೂರ್ಣವಾಗಿ

0: ಅದರಲ್ಲೇ ಮುಳುಗೋಗಿರೋದ್ರಿಂದ ಅಲ್ಲೇ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀವಿ. ಅಲ್ಲಿ ಇನ್ಯಾರ ಜೊತೆನೋ ನಾವೇ ಈ ಯೋಚನೆಗಳ ಒಂದು ಆಧಾರದಲ್ಲಿ ಸೃಷ್ಟಿ ಮಾಡಿಕೊಂಡು ಅವ್ರ ಜೊತೆ ಮಾತಾಡಕ್ಕೆ ಶುರು ಮಾಡ್ತೀವಿ. ಸೊ ಹಾಗೆ ಡಿ ವಿ ಜಿ ಅವರು ಹೇಳ್ತಿದ್ದಾರೆ, ಮನಸ್ಸು ಚಿಂತೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಗ ಆ ಮನಸ್ಸಿನಲ್ಲಿ ಒಬ್ಬನಿರಲ್ಲ, ಅನೇಕರು ಇರ್ತಾರೆ, ಇನ್ಯಾರ ಜೊತೆನೋ ನಾವು ಮಾತಾಡಕ್ ಶುರು ಮಾಡ್ಬಿಡ್ತೀವಿ. ಸೊ ಆಗ ಆ ಪರೀಕ್ಷೆ ಉದಾಹರಣೆ ನಾವು ಮುಂದೆ ತಗೊಂಡೋದ್ರೆ, ಪರೀಕ್ಷೆ ಮುಗಿಸಿ ನಾನು ಮನೆಗೆ ಬಂದಾಗ ನಮ್ಮಅಮ್ಮ ಕೇಳ್ತಾರೆ ಹೇಗ್ ಮಾಡಿದ್ಯೋ ಅಂತ. ಅವಾಗೇನು ಹೇಳಲಿ, ಈ ತರ ಬಂದ್ಬಿಡಿತ್ತು, ಕಷ್ಟದ ಪ್ರಶ್ನೆ ಪತ್ರಿಕೆ ಇತ್ತು, ನಾನೇನು ಮಾಡಕ್ ಆಗ್ಲಿಲ್ಲ ಅಂತ ನಾನು ಹೇಳ್ತೀನಿ, ಆಗ ನಮ್ಮಅಮ್ಮ ಹಿಂಗಂತಾರೆ, ಆಗ ನಾನು ಇದಕ್ಕೆ ಆ ಉತ್ತರ ಇದನ್ನ ಕೊಡ್ತೀನಿ. ಸೊ ಹೀಗೆ ಒಂದ್ ರೀತಿಯಲ್ಲಿ ಮೊನೋ ಆಕ್ಟಿಂಗ್, ಏಕಪಾತ್ರ ಅಭಿನಯ ಅಂತ ಹೇಳ್ತೀವಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ನಿರಂತರ ನಡೆಯಕ್ಕೆ ಶುರು ಆಗ್ಬಿಡುತ್ತೆ. ಸೊ ಅದರ ಒಂದು ಉದ್ವೇಗ ಮತ್ತೆ ಅದರಲ್ಲಿ ಇರುವಂತ ಫೋರ್ಸ್ ಹೇಗಿರುತ್ತಪ್ಪ ಅಂತಂದ್ರೆ, ಬರೀ ಮನಸ್ಸಿನಲ್ಲಿ ಆಲೋಚನೆಗಳ ಮಟ್ಟದಲ್ಲಿ ಉಳಿಯೋದನ್ನ ಬಿಟ್ಟು ಅದು ಬಾಯಿನ ಮಾತಿನ ರೂಪದಲ್ಲೂ ಶುರುವಾಗುತ್ತೆ, ಮಾತಾಡಕ್ ಶುರು ಮಾಡ್ಕೊಂಡ್ಬಿಡ್ತೀವಿ. ಸೊ ಹಾಗೆ ಎಷ್ಟೋ ಸರ್ತಿ ಈ ಉದ್ವೇಗದ ಭರದಲ್ಲಿರುವಂತ ವ್ಯಕ್ತಿಗಳು ತಮಗ ತಾವೇ ಮಾತಾಡ್ಕೊಳ್ಳೋದನ್ನ ನಾವು ನೋಡಿದ್ದೀವಿ. ಆಟೋಮ್ಯಾಟಿಕ್ ಆಗಿ ಆ ಒದ್ದುಕೊಂಡು ಬಾಯಿನಿಂದ ಮಾತಾಗಿ ಆ ಚಿಂತೆ ಆಚೆ ಬಂದ್ಬಿಡುತ್ತೆ. ಅದರ ಜೊತೆ ಜೊತೆಗೆ ಇಡೀ ಗಮನ ಕೇವಲ ಅದೊಂದ್ರ ಮೇಲೆ ಇರೋದ್ರಿಂದ ಆವೇಶ ಹೇಗಾಗತ್ತೆ ಅಂದ್ರೆ, ಡಬಲ್ ಆಕ್ಟಿಂಗ್, ನಾನು ಆವೇಶ ಭರಿತನಾಗಿ ಮಾತಾಡ್ತಾ ಇರ್ತೀನಿ. ಆಗ ಎಷ್ಟೋ ಸರ್ತಿ ನಮ್ಮ ಕೈ ಸನ್ನೆಗಳು ಕೂಡ ಅದಕ್ಕೆ ತಕ್ಕಂತೆ ಇರುತ್ತೆ, ನಾನು ಯಾರನ್ನಾದ್ರು ಕೋಪವಾಗಿ ಮಾತಾಡ್ಬೇಕಾದ್ರೆ ಅದಕ್ಕೆ ತಕ್ಕಂತೆ ನನ್ನ ದೇಹಚರ್ಯೆ ಇರುತ್ತೆ. ಸೊ ಹಾಗೆ ನಮ್ಮ ಮನಸ್ಸಿನಲ್ಲಿ ಚಿಂತೆಗೆ ಸಿಕ್ಕಾಕೊಂಡ್ ಬಿಟ್ಟಾಗ, ಅದರ ಹಿಡಿತದಲ್ಲೇ ನಾವು ಇದ್ದಾಗ, ಇಕ್ಕಳದಲ್ಲಿ ಸಿಕ್ಕಾಕೊಂಡಂಗೆ ಬೇರೆ ಯಾವ್ದ್ರ ಬಗ್ಗೆನೂ ನಾವು ಯೋಚನೆ ಮಾಡಕ್ಕಾಗಲ್ಲ, ಅದೇ ವಾದ ನಮ್ಮ ಮನಸ್ಸಿನಲ್ಲೇ ನಡೀತಾ ಹೋಗುತ್ತೆ. ಇದು ನಿಜವಾಗ್ಲೂ ಇದೆಯಾ ಅಂದ್ರೆ ಇಲ್ಲ, ಅದು ಭ್ರಾಂತಿ, ಅದು ಮನಸ್ಸಿನಲ್ಲಿರುವಂತ ಒಂದು ಭಾವನೆ ಅಷ್ಟೆ. ಸೊ ಹಾಗೆ ಆ ಚಿತ್ರಣವನ್ನ ನಾವು ನೋಡ್ಕೊಳ್ಳೋಣ. ಸೊ ಅದು ಆಗಾಗ ನಮಗ ಆಗ್ತಾ ಇರುತ್ತೆ. ಅದನ್ನ ನಿತ್ಯ ಜೀವನದ ಮಟ್ಟದಲ್ಲಿ ನಾವು ಈ ರೀತಿ ಅರ್ಥ ಮಾಡ್ಕೊಳ್ಬಹುದು. ಭಾನ ಒಂದು, ನಾನಿರೋದು ಒಂದೇ, ನನಗಿರೋ ಮನ್ಸು ಒಂದೇ, ಒಂದೇ ಪರಿಸ್ಥಿತಿ. ಆ ಪರಿಸ್ಥಿತಿಯನ್ನ ನಾನು 108 ಮೆಟ್ಲುಗಳನ್ನ ಹತ್ತಿಸಿ ಹತ್ತಿಸಿ ಎಲ್ಲೋ ನಾನು ತಗೊಂಡೊಟ್ಟೋಗ್ಬಿಟ್ಟಿದ್ದೀನಿ. ಸೊ ಭಾನ ಒಂದೇ, ಭಾನ ಅಂದ್ರೆ ಪ್ರಭೆ, ಅದು ಬೆಳಕು, ಆ ಬೆಳಕು ಒಂದೇ, ಆ ಬೆಳಕನ್ನೇ ನಾನು ಬೇರೆ ಬೇರೆ ರೂಪಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಅದು ನನ್ನ ಮನಸ್ಸಿನಲ್ಲಿ ಒಂದು ಬಂದಿರುವಂತ ಒಂದು ವಿಕೃತಿ, ಆ ವಿಕೃತಿಯಿಂದಾಗಿ ನನ್ನನ್ನು ನಾನೇ ತೊಂದರೆಗೆ ಒಳಪಡಿಸ್ಕೊಳ್ತಾ ಇದ್ದೀನಿ. ಇದು ನಿತ್ಯ ಜೀವನದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ. ಇದನ್ನೇ ಪಾರಮಾರ್ಥಿಕವಾಗಿಯೂ ಕೂಡ ನಾವು ಯೋಚನೆ ಮಾಡಬೇಕು ಅನ್ನೋದು ಡಿ ವಿ ಜಿ ಅವರ ಒಂದು ಉದ್ದೇಶ. ಅದು ಹೇಗೆ ಅಂತಂದ್ರೆ, ಪರಬ್ರಹ್ಮ ಅನೇಕ ರೂಪಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ, ಅವನೊಬ್ಬನೇ. ಆದ್ರೆ ಬೇರೆ ಬೇರೆ ರೂಪಗಳಲ್ಲಿ ಕಾಣಿಸ್ಕೊಳ್ತಾ ಇರುವಂತ ಪರಬ್ರಹ್ಮ ಒಬ್ಬನೇ. ನಾವು ಹೇಗೆ ನಮ್ಮ ಮನಸ್ಸಿನ ಚಿಂತೆಯನ್ನ ಬೆಳೆಸ್ತಾ ಬೆಳೆಸ್ತಾ ಒಂದು ದೊಡ್ಡ ಪೆಡಂಭೂತವನ್ನಾಗಿ ಮಾಡ್ಕೊಂಡ್ ಬಿಡ್ತೀವೋ, ಹಾಗೆ ಪ್ರಪಂಚವನ್ನ ನೋಡಿದಾಗ್ಲೂ ಕೂಡ ನಮ್ಗೆ ಎಷ್ಟೋ ವಸ್ತುಗಳು ಕಾಣುತ್ತೆ. ಅಲ್ಲೊಂದೇನೋ ಚೆನ್ನಾಗಿರೋದು ಕಾಣುತ್ತೆ, ಇಲ್ಲಿ ಚೆನ್ನಾಗಿಲ್ಲದೆ ಇರೋದು ಕಾಣುತ್ತೆ, ಇಲ್ಲೇನೋ ಕಷ್ಟದ ಕಾಣುತ್ತೆ. ಸೊ ಹೀಗೆ ವೈವಿಧ್ಯತೆ ಎಷ್ಟೇ ಇದ್ರೂ ಅವೆಲ್ಲವೂ ನಮ್ಮ ಮನಸ್ಸಿನ ಒಂದು ಭ್ರಮೆ. ಅದನ್ನು ಬಿಟ್ಟು ನಾವು ಪರಬ್ರಹ್ಮ ಒಬ್ಬನೇ, ಭಾನ ಪ್ರಭೆ ಅದು ಒಂದೇ ಅನ್ನೋದನ್ನ ನೆನಪು ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಮುಖ್ಯವಾದಂಥ ವಿಚಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 69 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜೀವದಯ ತೋರಿದ ಆದರ್ಶ ವ್ಯಕ್ತಿಗಳು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ

ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಜೀವದಹೆ ತೋರಿದ ಆದರ್ಶ ವ್ಯಕ್ತಿಗಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಾವು ಅನಕ್ಷರಸ್ಥರನ್ನು ವಿದ್ಯಾವಂತರೆಂದು ಕರೆಯುತ್ತಿದ್ದೇವೆ. ಆದರೆ ಅಕ್ಷರಜ್ಞಾನ ಇಲ್ಲದ ವಿದ್ಯೆ ಇರುವ ಮಂದಿ ಹಳ್ಳಿಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ನಾನು ನನ್ನ ಬಾಲ್ಯದಲ್ಲಿ ನೋಡಿದ್ದೆ. ಅಂತಹ ಮಹನೀಯರ ಪೈಕಿ ಪ್ರಾಣಿಗಳಲ್ಲಿ ಜೀವದಯ ತೋರಿದ, ಅಸಾಮಾನ್ಯವಾಗಿದ್ದರೂ ಸಾಮಾನ್ಯರಂತೆ ಇದ್ದ ವ್ಯಕ್ತಿಗಳ ನಿಜ ಚಿತ್ರಣ ಮುಂದಿಡುತ್ತಿದ್ದೇನೆ. ನಮ್ಮ ಹಳ್ಳಿಯಲ್ಲಿ ಅಂದು ಪಶು ಆಸ್ಪತ್ರೆ ಇರಲಿಲ್ಲ, ಈಗಲೂ ಇಲ್ಲ ಬಿಡಿ. ವೈದ್ಯ ನಾರಾಯಣ ಹರಿ ಅಂತ ಇದ್ದವರು ಗೊಲ್ಲರಹಟ್ಟಿಯ ಬಸಜ್ಜ, ಶಂಡುರಜ್ಜನವರ ಕರಿಯಜ್ಜ ಅಂತ ನಮಗೆ ಇಬ್ಬರಲ್ಲಿ ಒಬ್ಬರಂತೂ ಸಿಕ್ಕರೆ ಅಮೃತ ಸಿಕ್ಕ ಹಾಗೆ. ಹಸುಕರು, ಎಮ್ಮೆ, ಎತ್ತು, ಮೇಕೆ, ಕುರಿ ಯಾರ ಮನೆಯಲ್ಲಿ ಹುಟ್ಟಿನಲ್ಲಿ ಚೆನ್ನಾಗಿಲ್ಲ ಅಂತ ಗೊತ್ತಾದ ತಕ್ಷಣ ಸೇವೆಗೆ ನಿಲ್ಲುತ್ತಿದ್ದರು. ಈ ಇಬ್ಬರು ಮಹನೀಯರು ಕೆಲವೊಂದು ದನಗಳು ಹಟ್ಟಿಯಲ್ಲಿ ಹುಲ್ಲು ಮೇಲುವದ ಜಾಗದಲ್ಲೇ ಎದ್ದೇಳದೆ ಮಲಗಿದಾಗ ನಮಗೆ ಸಾಕ್ಷಾತ್ ಭಗವಂತನಂತೆ ಕಂಡುಬಂದ ಈ ಇಬ್ಬರು ಮಹನೀಯರಿಗೆ ಹೇಳಿ ಕಳುಹಿಸಿದರೆ ತಮ್ಮ ಎಲ್ಲ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದು ಯಾವ ಕಾಯಿಲೆ ಅಂತ ನೋಡಿ ಅವರು ಯಾವುದೋ ಗಿಡಮೂಲಿಕೆ ಹನುಮಂತ ಸಂಜೀವಿನಿ ಹುಡುಕಿದಂತೆ ಗೋಮಾಳಕೆರೆ ಕಾಲುವೆ ಅಥವಾ ಆ ಗಿಡ ಹುಡುಕಿ ತಂದು ಮದ್ದು ಮಾಡಿ ಹರೆದು ದನಗಳಿಗೆ ಕೊಟ್ಟು ಕುಡಿಸಿದರೆ ಮುಗಿಯಿತು. ಸ್ವಲ್ಪ ಸಮಯ ಕಳೆದ ಮೇಲೆ ಮೂಕ ಪ್ರಾಣಿಗಳ ಆರೋಗ್ಯ ಸುಧಾರಿಸಿದ ಮೇಲೆ ಬಸಜ್ಜ ಅಥವಾ ಕರಿಯಜ್ಜ ಅವರ ಮುಖದಲ್ಲಿ ಸಂತಸದ ಕಳೆ. ತಾವು ಪಟ್ಟ ಕಷ್ಟಕ್ಕೆ ಎಂದು ಒಂದಾಣೆ ಹಣವನ್ನಾಗಲಿ ಇನ್ನೇನನ್ನು ಸ್ವೀಕರಿಸದ ಅಪರಿಗ್ರಹ ವ್ಯಕ್ತಿತ್ವ, ಈಗಿನಂತೆ ಬೈಕ್ ಮೊಬೈಲ್ ಇಲ್ಲದೆ ಇದ್ದ ಕಾಲ ಕರಿಯಜ್ಜ ಊರಲ್ಲಿ ಸಿಗುತ್ತಿದ್ದರು. ಬಸಜ್ಜ ಅಡವಿಯೊಳಗೆ ಮನೆ ಮಾಡಿಕೊಂಡಿದ್ದರು. ನಡೆದುಕೊಂಡು ಹೋಗಿ ನಮ್ಮ ಎಮ್ಮೆ, ಎತ್ತು, ಹಸು ಚೆನ್ನಾಗಿಲ್ಲ ಎಂದು ಹೇಳಿದರೆ ಸಾಕು, ಮಧ್ಯರಾತ್ರಿಯಲ್ಲಿ ಬರುತ್ತಿದ್ದ ಮಹನೀಯರು ಇಂದಿನ ಪ್ರಪಂಚದಲ್ಲಿ ನಾವು ಹಣ ಕೊಟ್ಟರೂ ಸಿಗುವುದು ಕಷ್ಟ, ಸಿಕ್ಕರೂ ಭಾವದಿಂದ ಕೆಲಸ ಮಾಡುವುದು ಕಷ್ಟ. ಇಷ್ಟೇ ಅಲ್ಲ, ತಿರುಪತಿ ಮುಂತಾದ ಪುಣ್ಯಕ್ಷೇತ್ರಗಳಿಗೆ ಪಾದಯಾತ್ರೆ ಮಾಡುತ್ತಿದ್ದ ಭಕ್ತರು ನಮ್ಮೂರಿನಲ್ಲಿ ತಂಗುತ್ತಿದ್ದರು. ಅವರಿಗೆ ಆಹಾರ ವಸತಿ ಸೌಲಭ್ಯ ಕಲ್ಪಿಸಲು ಜನ ನಾ ಮುಂದು ತಾ ಮುಂದು ಎಂದು ಬರುತ್ತಿದ್ದರು. ನಾವು ಚಿಕ್ಕಂದಿನಲ್ಲಿ ಗದ್ದಬಾಲ, ಗಂಟಲು ನೋವು ಬಂದರೆ ಕೆಂಚಮ್ಮ, ಕರಿಯಮ್ಮ ಬಂದು ಮಕ್ಕಳ ಹಾಗೂ ದೊಡ್ಡವರ ಗಂಟಲು ನೋವಿಗೆ, ಇನ್ನಿತರೆ ಬಾಲ ಕಾಯಿಲೆಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುತ್ತಿದ್ದರು. ಕೆಲವು ಜನ ಊರಿಂದೂರಿಗೆ ಅಲಿದು ಭಿಕ್ಷಾವೃತ್ತಿ ಮಾಡುತ್ತಿದ್ದ ಅನೇಕ ಅಲೆಮಾರಿ ಜನಗಳು ಉಳಿದುಕೊಂಡರೆ ಅವರಿಗೆ ಊಟದ ಸೌಲಭ್ಯ ಮಾಡುತ್ತಿರುವುದನ್ನು ನೋಡಿದ್ದೇನೆ. ನಮ್ಮ ತಂದೆಯವರು ಅಂದಿನಿಂದ ಇಂದಿಗೂ ಸಹ ಮನೆಯಲ್ಲಿ ಸಾಮಾನ್ಯ ಕಾಯಿಲೆಗಳಾದ ಜ್ವರ, ನೆಗಡಿ, ಹೊಟ್ಟೆ ನೋವಿಗೆ ಔಷಧಿ ಇಟ್ಟುಕೊಂಡಿರುತ್ತಾರೆ. ಅದೆಲ್ಲವೂ ಉಚಿತವಾಗಿಯೇ ಅಂದಿನಿಂದ ಇಂದಿನವರೆಗೆ ಕೊಡುತ್ತಲೇ ಬಂದಿದ್ದಾರೆ. ಹನುಮಣ್ಣನವರ ಕರಿಯಜ್ಜನ ವಂಶ ಅಂತ ಇತ್ತು ಅಂತ ನಮ್ಮ ತಾಯಿ ಹೇಳುತ್ತಾ ಇರುತ್ತಾರೆ. ಊರಲ್ಲಿ ಯಾರೋ ಬಡವರು ನಿರ್ಗತಿಕರ ಮನೆಯಲ್ಲಿ ಮದುವೆ ನಡೆದರೆ ಅವರಿಗೆ ಉಚಿತ ತಾಳಿ ಬಟ್ಟೆಯನ್ನು ಕೊಡ್ತಾ ಇದ್ದರಂತೆ. ಇಂದು ನಾವು ಮಾನವೀಯ ಗುಣಗಳನ್ನು ಅಂದಿನವರನ್ನು ನೋಡಿ ಕೇಳಿ ತಿಳಿದುಕೊಂಡು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ್ದರು. ಪ್ರಿಯ ಕೇಳುಗರೇ, ಕೇಳಿದಲ್ಲಷ್ಟೊತ್ತು ಜೀವದಹೆ ತೋರಿದ ಆದರ್ಶ ವ್ಯಕ್ತಿಗಳು ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ. ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಜೀವದಯ ತೋರಿದ ಆದರ್ಶ ವ್ಯಕ್ತಿಗಳು ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760 292 11.
0: ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ ಅನಿಮಿಯಾ ಥಲಸೀಮಿಯಾ ಕುರಿತು ಇಚ್ಚಿಡಿಕೋಟೆ ತಾಲೂಕಿನ ದಮ್ಮನಕಟ್ಟೆ ಹಡಿಯ ಶ್ರೀಮತಿ ರಶ್ಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ

0: ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅನಿಮಿಯ ಅಥವಾ ತಲೆಸೀಮಿಯ ಸಮಸ್ಯೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ದಮ್ಮನಕೋಟೆ ಹಾಡಿಯ ಶ್ರೀಮತಿ ರಶ್ಮಿರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸಮಸ್ಯೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಅವರಿಂದಲೇ ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ ಮೇಡಮ್.
0: ನಮಸ್ಕಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮದೊಂದು ಕಿರುಪರಿಚಯವನ್ನ ಮಾಡಿಕೊಡಿ ಮೇಡಮ್.
1: ನನ್ನ ಹೆಸರು ರಶ್ಮಿ. ನಾನು ಇರೋದು ಕೊಡಗು ಡಿಸ್ಟಿಕ್ ನಲ್ಲಿ. ಇಬ್ರು ಹೆಣ್ಮಕ್ಳಿದ್ದಾರೆ. ಇಬ್ರು ಹೆಣ್ಮಕ್ಳಿಗೂ ಸಿಕಲ್ ಸೆಲ್ ಬೀಟ ಥಾಲಸಿಮಿಯ ಅನ್ನೋ ಪ್ರಾಬ್ಲಮ್ ಇದೆ. ಅವರಿಗೆ ನಾವೀಗ ಆಲ್ರೆಡಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದೀವಿ. ಅಂದ್ರೆ 3 ಮಂತ್ಸ್ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಹೆಚ್ ಬಿ ಕಡಿಮೆ ಇದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೂಡ ಮಾಡ್ಬೇಕಾಗತ್ತೆ. ಅವರು ನಮಗ್ ಹೆಂಗ್ ಗೊತ್ತಾಯ್ತು ಅಂದ್ರೆ, ಅವರಿಗೆ ನನ್ ದೊಡ್ಡ ಮಗಳಿಗೆ ಯಾವಾಗ್ಲೂ ಫೀವರ್ ಅಥವಾ ಕಾಯಿಲೆ ತಪ್ಪೋದು ಇದೇ ರೀತಿ ಆಗ್ತಿತ್ತು. ಅವರು ಹುಟ್ಟದಾಗ್ಲಿಂದ ಒಂದೇ ಕಡೆ ಟ್ರೀಟ್ಮೆಂಟ್ ಮಾಡಿಸೋದ್ರಿಂದ ಡಾಕ್ಟರ್ ಹೇಳಿದ್ರು ಇದು ಬೇರೆ ತರ ಇರ್ಬೋದು. ಮತ್ತೆ ಅವರಿಗೆ ಐರನ್ ಸುಕ್ರೋಸ್ ಶಿರಪ್ಸ್ ಕೂಡ ಕೊಟ್ಟಿದ್ದಾರೆ. ಅದ್ರಲ್ಲಿ ಬ್ಲಡ್ ಇನ್ಕ್ಲೂಡ್ ಆಗದೆ ಇರೋದಕ್ಕೆ ಡಾಕ್ಟರ್ ಬೇರೆ ತರ ಇರಬಹುದು ನೋಡೋಣ ಅಂತ ಹೇಳಿ ಟೆಸ್ಟ್ ಮಾಡಿಸಿದ್ರು. ಟೆಸ್ಟ್ ಮಾಡಿಸಿದ್ಮೇಲೆ ನಮಗೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಅಂಡ್ ಕಾಯಿಲೆ ಬಗ್ಗೆ ಗೊತ್ತಾಗಿದ್ದೆ ಫಸ್ಟ್ ಟೈಮ್. ಅದಾದ್ಮೇಲೆ ಡಾಕ್ಟರ್ ಬೇರೆ ಕಡೆಗೆ ರೆಫರ್ ಮಾಡಿದ್ರು, ಮೈಸೂರ್ ನಾರಾಯಣ ಹಾಸ್ಪಿಟಲ್ಗೆ. ಅಲ್ಲಿ ಈಗ ಸದ್ಯಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ತಾ ಇದೀವಿ. 3 ಮಂತ್ಸ್ಗೆ ಒಂದ್ಸಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗತ್ತೆ. ಅದು ಕಡಿಮೆ ಆದ್ರೆ, ಇಲ್ಲಾಂದ್ರೆ ತೊಂದ್ರೆ ಇಲ್ಲ, 7ಗಿಂತ ಕಡಿಮೆ ಆದ್ರೆ ಹೆಚ್ ಬಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಬೇಕಾಗತ್ತೆ. ಅವರಿಗೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರೋದ್ರಿಂದ ಅವರಿಗೆ ಇದು ಏನ್ ಗೊತ್ತಾ, ಗ್ಲೂಕೋ ಫಿಲ್ಟ್ರೇಡ್ ಅಂತ ಒಂದು ಬ್ಲಡ್ ಕೊಡ್ತಾರೆ. ಬಟ್ ಪ್ಯೂರ್ ಬ್ಲಡ್ ಅದು ಆಗ ತೆಗೆದು ಫಿಲ್ಟರ್ ಮಾಡಿ ಕೊಡ್ತಾರೆ. ಸೊ ಅದು ಗ್ಲೂಕೋ ಫಿಲ್ಟ್ರೇಡ್ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನ ಬಿಟ್ರೆ ಡೌನ್ ಆಗಿಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಡೈಲಿ ಒಂದ್ಸ ಟ್ಯಾಬ್ಲೆಟ್ಸ್ ಕೊಡ್ಬೇಕಾಗತ್ತೆ. ಅದು ಲೈಫ್ ಲಾಂಗ್ ಇರೋ ಕಾಯಿಲೆ, ಏನ್ ಮಾಡಿದ್ರು ಕ್ಯೂರ್ ಆಗಲ್ಲ.
0: ಮನೇಲಿ ಯಾರ್ಯಾರಿದ್ದೀರಿ ಮೇಡಮ್ ನೀವು?
1: ಮನೇಲಿ ನಾನು ನನ್ನ ಹಸ್ಬೆಂಡ್ ಮಕ್ಕಳಿದೀವಿ,
0: 4 ಜನ ಇದ್ರಿ. ಈ ಸಮಸ್ಯೆ ಓಲ್ಡ್ ಫ್ಯಾಮಿಲಿ ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ ಏನಾರು ಇದೆಯಾ ಮೇಡಮ್?
1: ಹೌದು ಮ್ಯಾಮ್, ನನಗೆ ನನ್ನ ಹಸ್ಬೆಂಡಿಗೂ ಇಬ್ಬರಿಗೂ ಇದೆ. ಬಟ್ ನಮಗೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿಲ್ಲ. ಅಂಡ್ ನಮಗಿರೋ ಅನಿಮಿಯಾದಲ್ಲಿ ನಾರ್ಮಲ್ ಅನಿಮಿಯಾ ಪ್ರಾಬ್ಲಮ್ ಇಲ್ಲ. ನಾವು ಇಬ್ಬರಿಂದನು ಸೇರಿ ಮಕ್ಕಳಿಗೆ ಬಂದಿರೋದ್ರಿಂದ ಅದ ಸಿಕಲ್ ಸೆಲ್ ಬೀಟ ಥಾಲಸಿಮಿಯಾ ಅಂತ ಬಂದಿದೆ. ಸೊ ಅದರಿಂದ ಮಕ್ಕಳಿಗೆ ಪ್ರಾಬ್ಲಮ್ ಇದೆ.
0: ನೀವು ಚಿಕಿತ್ಸೆಯನ್ನು ತಗೋತಾ ಇದ್ರಾ, ನೀವು ನಿಮ್ಮ ಪತಿ?
1: ಇಲ್ಲ ಇಲ್ಲ, ತಗೋತಿಲ್ಲ.
0: ಅಂದ್ರೆ ನಿರಂತರವಾಗಿ ಟ್ಯಾಬ್ಲೆಟ್ ಏನಾದ್ರು ತಗೊಳತರ?
1: ಇಲ್ಲ ಮ್ಯಾಮ್, ನಮಗೆ ಇದ್ರ ಬಗ್ಗೆ ಕಾಯಿಲೆ ಬಗ್ಗೆ ಗೊತ್ತೇ ಇಲ್ಲ. ಅದ್ರಲ್ಲೂ ನಮಗೆ ಮಕ್ಕಳಿಗೆ ಟೆಸ್ಟ್ ಮಾಡಿಸಿದಾಗ ಅವ್ರ ಪೇರೆಂಟ್ಸಿಗೂ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರು. ಅದರಿಂದಾಗಿ ಗೊತ್ತಾಯ್ತು. ಬಿಟ್ರೆ ನಮಗೆ ಅವತ್ತಿನವರಿಗೂ ನಮಗೂ ಇದೆ ಪ್ರಾಬ್ಲಮ್ ಅನ್ನೋದು ಗೊತ್ತಿರಲಿಲ್ಲ.
0: ಮ್ಯಾಮ್, ವಿಶೇಷವಾಗಿ ನೀವು ದಮ್ಮನಕಟ್ಟೆ ಅಂತ ಹೇಳಿದ್ರಿ, ನೀವು ಅಥವಾ ಯಾವ ಜನಾಂಗಕ್ಕೆ ಬರ್ತೀರಾ?
1: ನಾನು ಇತರಗೆ ಬರ್ತೀನಿ ಮ್ಯಾಮ್, ನಾನು ಗೌಡಸ್.
0: ದಮ್ಮನಕಟ್ಟೆಲಿ ಈಗ ಪ್ರಸ್ತುತವಾಗಿ ವಾಸವಾಗಿರೋದು ನೀವು? ಓಕೆ ಮ್ಯಾಮ್. ಹಾಗೆ ಈಗ ನೀವು ಹೇಳ್ತಾ ಇದ್ರಿ ನನ್ನ ಇಬ್ರು ಮಕ್ಕಳಿಗೂ ಈ ತರ ಸಮಸ್ಯೆ ಇದೆ ಅಂತ ಹೇಳಿದ್ರಿ, ಮಕ್ಕಳ ಪರಿಚಯ ಮಾಡ್ಕೊಡಿ ಮೇಡಮ್.
1: ನನ್ನ ಮಗಳು ಒಬ್ಳು ದೊಡ್ಡವಳು, 5 ವರ್ಷ ಮಗುಗೆ, ಸ್ಕೂಲಿಗೆ ಹೋಗ್ತಿದ್ದಾಳೆ. ಚಿಕ್ಕವಳಿಗೆ 3 ವರ್ಷ.
0: ಅಂದ್ರೆ ಇಬ್ರಿಗೂ ಎಷ್ಟೆಷ್ಟು ವರ್ಷ ಅಂತರ ಇದೆ ಮೇಡಮ್ ಅವ್ರಿಗೆ?
1: 2.5 ವರ್ಷ ಅಂತರ ಇದೆ ಮ್ಯಾಮ್.
0: ಪ್ರಸ್ತುತ ಶಿಕ್ಷಣ ಮಟ್ಟ ಯಾವ ತರ ಸಾಕ್ತಾ ಇದೆ ಮೇಡಮ್, ಶಿಕ್ಷಣ ಕೊಡಿಸ್ತಾ ಇದ್ರ?
1: ದೊಡ್ಡವಳು ಮಾತ್ರ ಸ್ಕೂಲಿಗೆ ಹೋಗ್ತಿದ್ದಾಳೆ ಮ್ಯಾಮ್, ಚಿಕ್ಕವಳಿಗೆ ಏಜ್ ಆಗಿಲ್ಲ. ದೊಡ್ಡವಳನ್ನ ಇಲ್ಲೇ ಹತ್ತಿರದಲ್ಲಿ ಪ್ರೈವೇಟ್ ಸ್ಕೂಲಿಗೆ ಹಾಕಿದೀವಿ, ಹೋಗ್ತಿದ್ದಾಳೆ ಈಗ ಸದ್ಯಕ್ಕೆ.
0: ಮ್ಯಾಮ್, ಈ ಸಮಸ್ಯೆ ಒಂದು ಪ್ರಾರಂಭದ ದಿನಗಳು ಹೇಗಿದ್ದು?
1: ಪ್ರಾರಂಭದ ದಿನಗಳು ಅಂದ್ರೆ ತುಂಬಾ ಕಷ್ಟ ಆಗಿತ್ತು ಮ್ಯಾಮ್. ನಮಗೆ ನಾವು ತುಂಬಾ ಏನು ಎಲ್ಲ ಇರೋರು, ಸೌಲಭ್ಯಗಳು ಇರೋರಲ್ಲ, ಸಾಧಾರಣ ಮಟ್ಟದಲ್ಲಿ ಬದುಕ್ತಿರೋರು. ಹಂಗಾಗಿ ಸ್ವಲ್ಪ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಯ್ತು ಮಕ್ಕಳಿಗೆ. 3 ತಿಂಗಳಿಗೂ ಹಾಕ್ಸಿದೀವಿ. ಆಗೆಲ್ಲ ದುಡ್ಡನ್ನ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಮಾತ್ರ ನಮಗೆ ಸ್ಪೆಷಾಲಿಟೀಸ್ ಗಳು ಸಿಗ್ತಿರೋದು, ಗೌರ್ಮೆಂಟ್ ಅಲ್ಲಿ ಯಾವ್ದು ಸಿಗ್ತಾ ಇಲ್ಲ. ಹಂಗಾಗಿ ತುಂಬಾ ಕಷ್ಟ ಆಯ್ತು. ತುಂಬಾ ಕಷ್ಟ ಆಯ್ತು ಪ್ರೈವೇಟ್ ಅಲ್ಲಿ ಮಾಡಿಸೋತಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಆ ಟೈಮಲ್ಲಿ ಹೇಳ್ಕೊಳ್ದಿರೋ ಅಷ್ಟು ಕಷ್ಟ ಪಟ್ಟಿದೀವಿ. ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ, ಈ ಕಾಯಿಲೆ ಬಗ್ಗೆ ಯಾರಿಗೆ ಹೇಳಿದ್ರು ಗೊತ್ತಿಲ್ಲ. ಆ ಟೈಮಲ್ಲಿ ಹೆಂಗಾಯ್ತು ಅಂದ್ರೆ ಡಾಕ್ಟರ್ ಒಬ್ರು ಸಪೋರ್ಟಿಗೆ ಇದ್ದಿದ್ದಕ್ಕೆ ನಮಗೆ ಸ್ವಲ್ಪ ಹೆಲ್ಪ್ ಆಯ್ತು.

0: ಆಯ್ತು ಅಂದ್ರೆ ಗೌರ್ಮೆಂಟ್ ಅಲ್ಲಿ ನಮ್ಗೆ ಯಾವ ಸ್ಪೆಷಲಿಟೀಸ್ ಗಳು ಸಿಗ್ತಾ ಇಲ್ಲ. ಇವತ್ತಿಗೂ ಹೋದ್ರೆ ಅವರು ಗೌರ್ಮೆಂಟ್ ಅಲ್ಲಿ ಕೇಳಿದ್ರೆ ಗ್ಲೂಕೋ ಫಿಲ್ಟ್ರೇಡ್ ಆಗಿರೋದ್ರಿಂದ ಮಕ್ಕಳಿಗೆ ನಮ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಗ್ಲೂಕೋ ಫಿಲ್ಟ್ರೇಡ್ ಬ್ಲಡ್ ಸಿಗ್ತಾ ಇಲ್ಲ, ಅದರಿಂದಾಗಿ ನಾವು ಪ್ರೈವೇಟ್ ಅಲ್ಲೇ ಹಾಕಿಸ್ಬೇಕಾಗಿದೆ. ಇವತ್ತಿಗೂ ನಾವು ಪ್ರೈವೇಟ್ ಅಲ್ಲೇ ಹಾಕಿಸ್ತಾ ಇದ್ದೀವಿ. ಒಂದು ಮಗುಗೆ ಒಂದು ಸಲ ಖರ್ಚು ಮಾಡ್ತೀವಿ ಅಂದ್ರೆ 7,000 to 8,000 rupees ಒಂದು ಮಗುಗೆ ಬೇಕಾಗುತ್ತೆ. ಒಂದ್ ಸಲ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ತೀವಿ ಅಂದ್ರೆ ನಾವು ತುಂಬಾ ಏನು ಎಲ್ಲಾ ಸ್ಪೆಷಲಿಟೀಸ್ ಗಳಿರೋರು ಅಥವಾ ತುಂಬಾ ಜೋರಾಗಿರೋರು ರಿಚ್ ಪಾರ್ಟಿಗಳೇನಲ್ಲ, ನಾವು ಸಾಧಾರಣ ಮನುಷ್ಯರೇ. ಹಂಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಇತ್ತೀಚೆಗೆ ಅವರಿಗೆ ನಾವು ಗೌರ್ಮೆಂಟ್ ಇಂದ ಸಿಕ್ಕಿದ್ದು ಅಂದ್ರೆ ಒಂದು ಕಾರ್ಡ್ ಮಾಡಿಕೊಟ್ರು, UDID ಕಾರ್ಡ್. ಅದರಿಂದ ಸ್ವಲ್ಪ ಮಕ್ಕಳಿಗೆ ತಿಂಗಳಿಗೆ ಒಂದಿಷ್ಟು ಅಂತ ಅಮೌಂಟ್ ಬರ್ತಿದೆ, ಅದರಿಂದ ಸ್ವಲ್ಪ ಮೇಂಟೈನ್ ಆಗ್ತಿದೆ.
1: ಅಂದ್ರೆ ಒಂದು ಮಗುವಿನ ತಪಾಸಣೆಗೆ ಸುಮಾರು 6,000 to 7,000 ಖರ್ಚಾಗೋದ್ರಿಂದ ತುಂಬಾ ಆರ್ಥಿಕ ಸಮಸ್ಯೆ ಇದೆ ಅನ್ನಂಗಾಯ್ತು. ಮ್ಯಾಮ್, ಈ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಈ ತರ ಸೌಲಭ್ಯ ಸಿಗಲ್ಲ ಅಂತ ಹೇಳಿದ್ರಿ, ಇನ್ಯಾವ ತರ ಪ್ರೈವೇಟ್ ಹಾಸ್ಪಿಟಲ್ಗೆ ನೀವು ಧಾವಿಸಿದ್ರಿ ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆನ ನೀವು ಕೊಡಿಸ್ತಾ ಇಲ್ಲಿವರೆಗೂ ಬರ್ತಾ ಇದ್ದೀರಿ?
0: ಮೇಡಮ್, ನಾನು ಇಲ್ಲಿ ಡಾಕ್ಟರ್ ನಂಗೆ ರೆಫರ್ ಮಾಡಿದ್ದು ಮೈಸೂರ್ ನಾರಾಯಣ ಹಾಸ್ಪಿಟಲ್ ಏನೆ ಪ್ರೈವೇಟ್ ಹಾಸ್ಪಿಟಲ್ ಏನೆ ರೆಫರ್ ಮಾಡಿದವರು. ಅದು ತಕ್ಷಣಕ್ಕೆ ಸದ್ಯದ ಮಟ್ಟಿಗೆ ನಾವಿದ್ದ ಪರಿಸ್ಥಿತಿಗೆ ನಮಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ, ಹಂಗಾಗಿ ಅಲ್ಲೇ ತೋರಿಸ್ಕೊಂಡ್ವಿ. ಅಲ್ಲಿ ತೋರಿಸ್ಕೊಂಡು ಮತ್ತೆ ಸ್ವಲ್ಪ ದಿನ ಕಳೆದ್ಮೇಲೆ ಎಲ್ಲಾ ಕಡೆನು ವಿಚಾರಿಸಿದ್ವಿ, ಗೌರ್ಮೆಂಟ್ ಹಾಸ್ಪಿಟಲ್ ಗಳಲ್ಲೆಲ್ಲ ವಿಚಾರಿಸಿದ್ವಿ. ನಮಗೂ ಹೆಲ್ಪ್ ಆದ್ರೆ, ಮಕ್ಕಳಿಗೂ ಸ್ವಲ್ಪ ನಮಗೆ ಖರ್ಚು ಕಡಿಮೆ ಆದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ. ಬಟ್ ಆದ್ರೆ ಏನ್ ಮಾಡಿದ್ರು ನಮಗೆ ಗೌರ್ಮೆಂಟ್ ಅಲ್ಲಿ ಸ್ಪೆಷಾಲಿಟೀಸ್ ಗಳು ಸಿಕ್ಕಿಲ್ಲ, ಇವತ್ತಿನವರೆಗೂ ಸಿಕ್ಕಿಲ್ಲ. ಮೈಸೂರಲ್ಲಿ ಒಬ್ರು JSS ಹಾಸ್ಪಿಟಲ್ ಅಲ್ಲಿ ದೀಪ ಭಟ್ ಅಂತ ಡಾಕ್ಟರ್ ಇದ್ದಾರೆ, ಅವ್ರು ಇವತ್ತಿಗೂ ಟ್ರೈ ಮಾಡ್ತಿದ್ದಾರೆ ಗೌರ್ಮೆಂಟ್ ಅಪ್ರೂವ್ ಮಾಡ್ಬೇಕು, ಗೌರ್ಮೆಂಟ್ ಅಲ್ಲಿ ಸಿಗ್ಬೇಕು ಎಲ್ಲ ಸ್ಪೆಷಾಲಿಟೀಸ್ ಅಂತ, ಆದ್ರೆ ಆಗ್ತಿಲ್ಲ.
1: ಅಂದ್ರೆ ಸಾಕಷ್ಟು ರೀತಿಯ ಸರ್ಕಾರಿ ಸೌಲಭ್ಯಗಳಲ್ಲಿ ಒಂದು ಸಮಸ್ಯೆಗೆ ಕಾರಣ ಆಗೋ ಚಿಕಿತ್ಸೆ ನಿಮ್ಗೆ ಸಿಕ್ಕಿದ್ರೆ ಸೂಕ್ತ ರೀತಿಯಲ್ಲಿ ಜೀವನ ನಡೆಸೋಕೆ ಸುಲಭ ಆಗುತ್ತೆ ಅಂತ ಹೇಳ್ತಾ ಇದ್ರಿ.
0: ಹೌದು ಮೇಡಮ್.
1: ಮ್ಯಾಮ್, ಈಗ ಈ ಸಮಸ್ಯೆಯಿಂದ ಇನ್ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇದೆಯಾ? ಈಗ ನೀವು ಹೇಳಿದ್ರಿ 3-4 ದಿನಕ್ಕೂ ಹುಷಾರಿಲ್ದಿರೋಂಥದ್ದು, ಮಕ್ಕಳಿಗೆ ಏನಾದ್ರು ಸಮಸ್ಯೆ ಉಂಟಾಗ್ತಾ ಇದೆಯಾ?
0: ಸಮಸ್ಯೆ ಅದೇ ಮ್ಯಾಮ್, ಬ್ಲಡ್ ಡೌನ್ ಆಯ್ತು ಅಂದ್ರೆ ಬೇಗ ಮಕ್ಕಳು ಹುಷಾರು ತಪ್ತಾರೆ. ಅದ್ರಲ್ಲಿ ಸ್ವಲ್ಪ ನಾವು ಎಚ್ಚರಿಕೆ ಅಂತ ಇದ್ರೆ ಯಾವ ತೊಂದ್ರೇನು ಆಗಲ್ಲ. ಅವ್ರಿಗೆ ಹುಷಾರು ತಪ್ಪದ ತಕ್ಷಣ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡ್ರೆ ಮಕ್ಕಳು ನಾರ್ಮಲ್ ಆಗಿರ್ತಾರೆ.
1: ಅಂದ್ರೆ ಸಡನ್ಲಿ ಆತರ ಆಗುತ್ತಾ ಏನು?
0: ಹಾ ಮ್ಯಾಮ್, ಸಡನ್ ಬ್ಲಡ್ ಡೌನ್ ಆಯ್ತು ಅಂದ ತಕ್ಷಣ ಮಕ್ಕಳಿಗೆ ಫೀವರ್ ಬರೋದು ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಆಗೋದು ಆಗ್ತಾ ಇರುತ್ತೆ. ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಮ್ಯಾಮ್ ಅವರು ಹೇಗಿದ್ದಾರೆ, ಯಾವ ರೀತಿ ನಡ್ಕೋತಿದ್ದಾರೆ. ಮಕ್ಕಳನ್ನ ಡೈಲಿ ನೋಡ್ತೀವಲ್ವಾ, ಅವ್ರ ಬಾಡಿ ಚೇಂಜಸ್ ಆದಾಗ ನಮಗೆ ಗೊತ್ತಾಗತ್ತೆ ಅವರು ಹುಷಾರ್ ತಪ್ಪದಾಗ್ಲ ಅಥವಾ ಏನಾದ್ರೂ ಒಂದು ಪ್ರಾಬ್ಲಮ್ ಬಂತು ಅಂದ್ರೆ. ನಾವಂತೂ ತುಂಬಾ ಎಚ್ಚರಿಕೆಯಲ್ಲಿ ಮಕ್ಕಳನ್ನ ನೋಡ್ಕೋತಿದೀವಿ, ನೆಗ್ಲೆಕ್ಟ್ ಅಂತೂ ಮಾಡೋದೇ ಇಲ್ಲ.
1: ಮ್ಯಾಮ್, ಈಗ ನೀವ್ ಹೇಳಿದ್ರಿ ಮಕ್ಕಳು ಒಂದು ದೈನಂದಿನ ಚಟುವಟಿಕೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ, ಈ ನಿಟ್ಟಿನಲ್ಲಿ ಅವರ ದೈನಂದಿನ ಚಟುವಟಿಕೆ ಇಬ್ರದ್ದು ಹೇಗಿರುತ್ತೆ, ನೀವೇ ನೋಡ್ಕೋಬೇಕಾ ಏನು?
0: ನಾನೇ ನೋಡ್ಕೋಬೇಕು ಮ್ಯಾಮ್, ಬೇರೆ ಯಾರಿಲ್ಲ. ಬಟ್ ಅಂದ್ರೆ ಅವರು ರೆಗ್ಯುಲರ್ ಆಕ್ಟಿವ್ ಆಗಿರ್ತಾರೆ, ಇರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಂದ್ರೆ ಈ ಕಾಯಿಲೆ ಬಗ್ಗೆ ಗೊತ್ತಾದ್ಮೇಲೆ ನಮಗೆ ಅವರು ಯಾವ ರೀತಿ ಇರ್ತಾರೆ ಅನ್ನೋದನ್ನ ಡಾಕ್ಟರ್ ನಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಥವಾ ಆಕ್ಟಿವ್ ಡೌನ್ ಆಗೋದು ಇಲ್ಲ ಹುಷಾರ್ ತಪ್ಪೋದು ಹಿಂಗೆಲ್ಲ ಆದ್ರೆ ನೀವು ಸಡನ್ ಆಗಿ ನೋಡ್ಕೋಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಹಂಗಾಗಿ ಅವ್ರು ಸ್ವಲ್ಪ ಹುಷಾರ್ ತಪ್ಪಿದ್ರು ನಾವು ಅವಾಗವಾಗ ಬ್ಲಡ್ ಟೆಸ್ಟ್ ಮಾಡಿಸ್ತಾ ಇರ್ತೀವಿ.
1: ಮ್ಯಾಮ್, ಈ ತರನೇ ಆಹಾರ ಕ್ರಮ ಇರ್ಬೇಕು ಅವ್ರಿಬ್ರಿಗೆ ಅಂತಂದ್ರೆ ಇದೆಯಾ?
0: ಆಹಾರ ಕ್ರಮ ಏನಿಲ್ಲ ಮ್ಯಾಮ್, ಆದ್ರೆ ಡೈಲಿ ಪ್ರೋಟೀನ್ ಇರುವಂತ ಫುಡ್ಸ್ ಗಳನ್ನೇ ಕೊಡ್ಬೇಕು, ಈ ಜಂಕ್ ಫುಡ್ ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಬೇಕು. ಮತ್ತೆ ಅದ್ ಬಿಟ್ರೆ ಇನ್ನೇನಿಲ್ಲ ಮ್ಯಾಮ್, ಟ್ಯಾಬ್ಲೆಟ್ಸ್ ಮಾತ್ರ ಕಂಟಿನ್ಯೂಸ್ ಆಗಿ ಕೊಡ್ಬೇಕು.
1: ಯಾವ ಟೈಮಲ್ಲಿ?
0: ನೈಟ್ ಒಂದ್ ಟೈಮ್.
1: ಅಂದ್ರೆ ನಿರಂತರವಾಗಿ ಒಂದು ಮಾತ್ರೆ ಸೇವನೆ ತುಂಬಾ ಅಗತ್ಯ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಆಹಾರ ಕ್ರಮವು ಕೂಡ ಒಂದು ಪ್ರೋಟೀನ್ ಉಳ್ಳ ಹೆಚ್ಚು ಆಹಾರ ಪೌಷ್ಟಿಕತೆ ಇರೋ ಅಂಶವನ್ನ ಕೊಟ್ರೆ ಅವ್ರಿಗೆ ಆರೋಗ್ಯ ಸುಧಾರಿಸೋಕೆ ಈ ನಿಟ್ಟಿನಲ್ಲಿ ಸಹಕಾರಿಯಾಗುತ್ತೆ. ಮ್ಯಾಮ್, ಈ ನಿಟ್ಟಿನಲ್ಲಿ ಮನೆಯವರ ಸಹಕಾರ ತುಂಬಾ ಮುಖ್ಯ, ಯಾಕಂತಂದ್ರೆ ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಮಕ್ಕಳಿಗೆ ಚಿಕಿತ್ಸೆ ಕೊಡ್ಸೋಕೆ ಆರ್ಥಿಕ ಒಂದು ನೆರವಾಗಿರ್ಬೋದು, ಈ ನಿಟ್ಟಿನಲ್ಲಿ ಮನೆಯವರ ಸಹಕಾರ ತುಂಬಾ ಮುಖ್ಯ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವರು ಹೇಗ್ ನೋಡ್ಕೋತಾ ಇದೀರಿ ಮೇಡಮ್, ಮಕ್ಕಳನ್ನಾಗಿರ್ಬೋದು ನಿಮ್ಮನ್ನಾಗಿರ್ಬೋದು?
0: ನಮಗೆ ಮನೆಯಿಂದ ಯಾವ ಪ್ರಾಬ್ಲಮ್ ಇಲ್ಲ ಮೇಡಮ್, ನನಗೆ ಅತ್ತೆ ಮಾವ ಯಾರು ಇಲ್ಲ, ನಾನು ನನ್ನ ಹಸ್ಬೆಂಡ್ ಮಾತ್ರ ಇರೋದು. ಹಾಗಾಗಿ ಯಾವ ರೀತಿ ತೊಂದ್ರೇನು ಆಗಿಲ್ಲ. ನಮಗೆ ಮಕ್ಳ ಮೇಲೆ ಏನು ಬೇಕು, ಮಕ್ಳು ಬೇಕು ಅನ್ನೋ ಕಾರಣಕ್ಕೆ

0: ನೀಟಾಗಿ ನೋಡ್ಕೊತಿದ್ದಾರೆ. ಆ ರೀತಿ ಯಾವ್ದೇ ತೊಂದ್ರೆ ಮನೇಲಿಲ್ಲ.
1: ಈಗ ನಿರಂತರವಾಗಿ ನೀವು ಚಿಕಿತ್ಸೆ ಕೊಡ್ಸೋಕೆ ನೀವೇ ಹೋಗ್ತೀರಾ ಅಥವಾ ನಿಮ್ ಜೊತೆಗೆ ಅವರು ಕೂಡ ಬರ್ತಾರ?
0: ಅವರು ಬರ್ತಾರೆ ಮ್ಯಾಮ್, ಇಬ್ರು ಹೋಗ್ತಿವಿ. ಯಾಕೆಂದ್ರೆ ನಾನು ಕೊಡಗುಲಿರೋದ್ರಿಂದ ಮೈಸೂರಿಗೆ ಹೋಗಕ್ಕೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಗೆ ತುಂಬಾ ಕಷ್ಟ ಆಗುತ್ತೆ. ನೈಟ್ 10 o'clock 11 o'clock ಎಲ್ಲ ಆಗ್ಬಿಡುತ್ತೆ. ಆ ಟೈಮಲ್ಲಿ ಅಲ್ಲಿ ಬಸ್ ಎಲ್ಲ ಕಟ್ಟಕ್ ಸಿಗಲ್ಲ, ಬರಕ್ಕಾಗಲ್ಲ, ಆದ್ರಿಂದ ಅವರು ಬರ್ತಾರೆ.
1: ಮ್ಯಾಮ್, ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇದೆಯಾ ನಿಮ್ಮ ಮಕ್ಕಳಿಗೆ?
0: ಸರ್ಕಾರದಿಂದ ಇವಾಗ ಸಿಗ್ತಾ ಇರೋದು ಕಾರ್ಡ್ ಕಡೆಯಿಂದ ಮಾತ್ರ ಮ್ಯಾಮ್, ಬೇರೆ ಯಾವ ಸೌಲಭ್ಯನೂ ಸಿಗ್ತಾ ಇಲ್ಲ. ಕಾರ್ಡ್ ಕಡೆಯಿಂದ ಮಕ್ಕಳಿಗೆ ಒಂದು ತಿಂಗಳಲ್ಲಿ ಒಂದು ಪೆನ್ಷನ್ ಬರ್ತಿದೆ, ಬಿಟ್ರೆ ಬೇರೆ ಯಾವ್ದು ಬರ್ತಾ ಇಲ್ಲ.
1: ಅಂದ್ರೆ ಎಷ್ಟು ಪರ್ಸೆಂಟ್ ನೀವು ಯುಡಿ ಐಡಿ ಕಾರ್ಡ್ ಮಾಡಿಸಿದ್ರಿ ಅಂತ ಹೇಳಿದ್ರಿ, ಎಷ್ಟು ಪರ್ಸೆಂಟ್ ಅಷ್ಟು ಮಕ್ಕಳಿಗೆ ಈ ಸೌಲಭ್ಯ ದೊರಕ್ತಾ ಇದೆ?
0: 75% ಮ್ಯಾಮ್.
1: 75% ಮ್ಯಾಮ್, ಈ ನಿಟ್ಟಿನಲ್ಲಿ ಮಕ್ಕಳ ನಿರಂತರ ಆರೈಕೆ ಇನ್ಯಾವ ರೀತಿ ಸಾಕ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ?
0: ನನಗನ್ನಿಸ್ತಿರೋ ಪ್ರಕಾರ ಮ್ಯಾಮ್, ನನ್ನ ಮಕ್ಕಳು ಅವ್ರು ಪುಟ್ ಪುಟ್ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಕಷ್ಟನೇ ಕಂಟ್ರೋಲ್ ಮಾಡಕ್ಕೆ, ಹೊರಗಡೆ ಫುಡ್ಗಳನ್ನ ಕಂಟ್ರೋಲ್ ಮಾಡೋದು, ಅದನ್ನೆಲ್ಲ ಸ್ವಲ್ಪ ಕಡಿಮೆ ಆದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಮಕ್ಕಳು ಚೆನ್ನಾಗಿರ್ಬೋದು ಅನ್ಸುತ್ತೆ.
1: ಅಂದ್ರೆ ಹೊರಗಡೆ ಒಂದು ಆಹಾರ ಸೇವನೆಯನ್ನ ಕಡಿತಗೊಳಿಸಿದ್ರೆ
0: ಮಕ್ಕಳು ಹೆಲ್ತಿಯಾಗಿರ್ಬೋದು ಅನ್ಸುತ್ತೆ.
1: ಮ್ಯಾಮ್, ಈ ನಿಟ್ಟಿನಲ್ಲಿ ದೊಡ್ಡವ್ರಿಗೆ ಬಂದ್ರೆ ಅದ್ಯಾವ ತರ ಇರುತ್ತೆ?
0: ದೊಡ್ಡವರಿಗೆ ಬಂದ್ರೆ ಮ್ಯಾಮ್, ಅದು ಈಗ ನಮಗಿರೋದ್ರಿಂದ ಬರೀ ಅನಿಮಿಯಾ ಆದ್ರೆ ಯಾವ ಪ್ರಾಬ್ಲಮ್ ಆಗಲ್ಲ ಮ್ಯಾಮ್. ಅದ್ರಲ್ಲಿ ತುಂಬಾ ತರ ಇದೆ ಅನಿಮಿಯಾದಲ್ಲಿ, ಬೇರೆ ಬೇರೆ ಪ್ರಾಬ್ಲಮ್ ಬಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಅವ್ರಿಗೂ ಕೂಡ ಸೇಮ್ ಪ್ರೊಸೀಜರ್ ಇರ್ಬೋದು ಅನ್ಸುತ್ತೆ ಮ್ಯಾಮ್, ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ.
1: ಈಗ ಮ್ಯಾಮ್, ಅನಿಮಿಯಾ ಅಂತ ತಕ್ಷಣ ಒಂದು ಪೋಷಕರು ಗಾಬರಿ ಆಗ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ನೀವು ಎರಡೂ ಮಕ್ಕಳಿಗೂ ಬಂದಿರೋದು ಒಂದು ವಿಶೇಷ ಸಮಸ್ಯೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ನಿಟ್ಟಿನಲ್ಲಿ ಆ ಮಕ್ಳಿಗೆ ಬಂದಿದೆ ಅಂತಂದಾಗ ನಿಮ್ಗೆ ಯಾವ ತರ ಒಂದು ಭಾಸ ಆಯ್ತು ಅದು?
0: ಮ್ಯಾಮ್, ನಮಗೆ ಗೊತ್ತಿರೋಂಗೆ ನಾವು ಅನುಭವಿಸಿರೋ ನೋವು ಪ್ರಕಾರ ನಮಗೆ ಇಲ್ಲಿ ಡಾಕ್ಟರ್ ಹೇಳಿದ್ದು ಅವರಿಗೆ ಹುಷಾರೇ ಆಗದೆ ಇರೋ ಕಾಯಿಲೆ, ಮತ್ತೆ ಬಾಡಿಲಿ ಫುಲ್ ಬ್ಲಡ್ ತೆಗೆದು ಟ್ರಾನ್ಸ್ಫ್ಯೂಷನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಅವರಿಗೂ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ, ಸೊ ಅವ್ರ ಹಂಗ ಹೇಳಿದ್ರು. ನಮಗೆ ಏನ್ ಅನ್ನಿಸ್ತು ಅಂದ್ರೆ, ಆ ಟೈಮಲ್ಲಿ ನಾವು ಬೇರೆ ತರನೇ ಥಿಂಕ್ ಮಾಡಿದ್ವಿ, ಅಂದ್ರೆ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆ ಮಾತ್ರ ಬಾಡಿ ಫುಲ್ ಬ್ಲಡ್ ತೆಗೆದು ವಾಪಸ್ ರಿಟರ್ನ್ ಬ್ಲಡ್ ಹಾಕ್ತಾರೆ. ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಾಗಿತ್ತು ಅಂದ್ರೆ, ನಾವ್ ಅದನ್ನೇ ನಂಬ್ಕೊಂಡಿದ್ವಿ ಇದೇ ತರ ಆಗಿರ್ಬೋದು ಅಂತ. ಡಾಕ್ಟರ್ ನಮಗೆ ಇಂಥದೇ ಕಾಯಿಲೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿರಲಿಲ್ಲ. ಸೊ ನಮಗೆ ಅದೇ ತಿಳ್ಕೊಂಡು ತುಂಬಾ ಭಯ ಪಟ್ಟಿದ್ವಿ, ಹೇಳಕ್ ಆಗದೆ ಇರೋಷ್ಟು ದುಃಖ ಪಟ್ಟಿದ್ವಿ ಆ ಟೈಮಲ್ಲಿ. ಅದಾದ್ಮೇಲೆ ಡಾಕ್ಟರ್ ರೆಫರ್ ಮಾಡಿದ್ಮೇಲೆ ನಮಗ್ ಪರಿಚಯ ಇರೋರಿಗೆಲ್ಲ ಕೇಳ್ಕೊಂಡು ಡಾಕ್ಟರ್ಸ್ ಗಳಿಗೆ, ಮತ್ತೆ ಅವರೆಲ್ಲ ಹೇಳಿದ್ದು ಏನು ಪ್ರಾಬ್ಲಮ್ ಆಗಲ್ಲ, ಇದು ಅನಿಮಿಯಾ ಅಂತ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಅವ್ರು ಎಲ್ಲ ಹೇಳಿದ್ರು ಅಂತ ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಅವ್ರು ಹೇಳಿದ್ರು. ಅದ್ರ ಮೇಲೆ ನಮಗ್ ಮೈಸೂರಿಗೆ ಹೋಗಿ ನಾವು ಡಾಕ್ಟರ್ ರೆಫರ್ ಮಾಡಿ ಡಾಕ್ಟರ್ ಹತ್ರ ಹೋದ್ಮೇಲೆ ಅವರು ನಮಗೆ ಫುಲ್ ಎಕ್ಸ್ಪ್ಲೈನ್ ಮಾಡಿದ್ರು, ಆ ತರ ಏನಿಲ್ಲ, ಇದು ಅನಿಮಿಯಾ ಅಷ್ಟೇ, ಆ ರೀತಿ ಪ್ರಾಬ್ಲಮ್ ಆಗಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ, ಇದು ಹಂಗೆ ಜಸ್ಟ್ ಬ್ಲಡ್ ಡೌನ್ ಆಗುತ್ತೆ ಅಷ್ಟೇ, ಬೇರೆ ಏನು ತೊಂದರೆ ಆಗಲ್ಲ ಅಂದ್ಮೇಲೆ ನಮಗೆ ಸ್ವಲ್ಪ ಧೈರ್ಯ ಬಂತು.
1: ಅಂದ್ರೆ ಒಂದು ಡಾಕ್ಟರ್ ಒಂದು ಮನೋಧೈರ್ಯ ಈ ನಿಟ್ಟಿನಲ್ಲಿ ನಿಮ್ಗೆ ತುಂಬಾ ಸಹಕಾರ ನೀಡಿದೆ ಅಂತಂದ್ರೆ ಹೇಳಿದ್ರೆ ತಪ್ಪಾಗ್ಲಾರ್ದು. ಮ್ಯಾಮ್, ಈ ನಿಟ್ಟಿನಲ್ಲಿ ಅವರ ಚಲನವಲನಗಳಾಗಿರ್ಬೋದು, ನಿಮ್ಮ ಜೊತೆ ಒಂದು ಒಡನಾಟ ಆಗಿರ್ಬೋದು ಹೇಗಿದೆ ಮೇಡಮ್?
0: ಮಕ್ಕಳು ಎಲ್ಲಾರ ತರನೇ ನಾರ್ಮಲ್ ಆಗಿ ಇರ್ತಾರೆ ಮ್ಯಾಮ್, ಆದ್ರೆ ಒಳಗೆ ಬ್ಲಡ್ ಡೌನ್ ಆಗೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಆರಾಮಾಗಿ ಎಲ್ಲಾ ಮಕ್ಕಳ ತರನೇ ಆಟ ಆಡ್ಕೊಂಡು ಖುಷಿ ಖುಷಿಯಾಗಿ ಎಲ್ಲಾ ರೀತಿ ಆಕ್ಟಿವಿಟೀಸ್ ಗಳಲ್ಲೂ ಇರ್ತಾರೆ, ಆದ್ರೆ ಒಳಗಿರೋದ್ರಿಂದ ಗೊತ್ತಾಗಲ್ಲ ಅಷ್ಟೇ.
1: ಮ್ಯಾಮ್, ಈ ನಿಟ್ಟಿನಲ್ಲಿ ಅವ್ರಿಗೆ ಈ ಸಮಸ್ಯೆ ಇದೆ ಅಂತ ಗೊತ್ತಾ ಅವ್ರಿಗೆ?
0: ಮಕ್ಕಳಿಗೆ ಅವರಿಗೆ ನಾವ್ ಏನ್ ಹೇಳಿದ್ರು ಅರ್ಥ ಆಗಲ್ಲ ನಮ್ಮ ಮಮ್ಮಿ, ಇನ್ನು ಪುಟ್ ಪುಟ್ ಮಕ್ಕಳು. ಅವರಿಗೆ ಕರ್ಕೊಂಡು ಹೋಗ್ತಿವಿ, ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ, ಟ್ಯಾಬ್ಲೆಟ್ ಕುಡಿತಾರೆ, ಅದು ಬಿಟ್ರೆ ಅವ್ರಿಗೆ ಇವತ್ತಿಗೂ ನನಗೆ ಈ ರೀತಿಯ ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ ಮ್ಯಾಮ್, ನಾವು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ.
1: ಮ್ಯಾಮ್, ಈಗ ಈ ನಿಟ್ಟಿನಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಸಾಕಷ್ಟು ರೀತಿಯ ಜನರು ಹಿಂಜರಿಕೆ ಪಡ್ತಾರೆ, ಈ ನಿಟ್ಟಿನಲ್ಲಿ ಯಾವ್ದಾದ್ರು ಆ ತರ ಅನುಭವ ಆಗಿದೆಯಾ?
0: ಹಿಂಜರಿಕೆ ಅಂತ ಯಾವ ಅನುಭವನೂ ಆಗಿಲ್ಲ ಮ್ಯಾಮ್, ಆದ್ರೆ ಸ್ವಲ್ಪ ಬೇಜಾರ್ ಅಂದ್ರೆ ಎಲ್ಲಾರು ಅಯ್ಯೋ ಅಯ್ಯೋ ಈ ಮಗು ಹಂಗಿದ್ಯಂತೆ ಹಿಂಗಿದ್ಯಂತೆ ಅಂತ ಮಾತಾಡ್ತಾರೆ, ಅದು ಸ್ವಲ್ಪ ಬೇಜಾರಿದೆ, ಬಿಟ್ರೆ ನಮಗಿನ್ ಯಾವ ಪ್ರಾಬ್ಲಮ್ ಆಗಿಲ್ಲ ಮ್ಯಾಮ್, ಇನ್ ಯಾವ ಹಿಂಜರಿಕೆನೂ ಇಲ್ಲ. ಯಾಕೆಂದ್ರೆ ಮಕ್ಕಳು ನಾರ್ಮಲ್ ಆಗಿದ್ದಾರೆ, ಎಲ್ಲಾ ತರನು ಆಕ್ಟಿವ್ ಆಗಿರ್ತಾರೆ, ಬಾಡಿಲಿ ಬ್ಲಡ್ ಕಡಿಮೆ ಆದ್ರೆ ಮಾತ್ರ ಬ್ಲಡ್ ಹಾಕಿಸ್ಬೇಕಾಗತ್ತೆ, ಬಿಟ್ರೆ ಬೇರೆ ಯಾವ ತೊಂದ್ರೆನೂ ಇಲ್ಲ ಮ್ಯಾಮ್. ಯಾರು ಯಾವ ಈ ಕಾಯಿಲೆ ಬಗ್ಗೆ ಹೆದರ್ಕೊಂಡು

0: ಬೇಕು ಅಂತ ಇಲ್ಲ. ಅಂದ್ರೆ ಸಿಂಪತಿ ತೋರಿಸೋದು ಅಷ್ಟರ ಮಟ್ಟಿಗೆ ಏನು ಬೇಡ. ಈ ನಿಟ್ಟಿನಲ್ಲಿ ಮಗು ಆರೋಗ್ಯಕರವಾಗಿದೆ, ಈ ನಿಟ್ಟಿನಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಆಗಾಗ ಸರಿ ಮಾಡಿಕೊಂಡ್ರೆ ಆ ಮಕ್ಕಳಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಈ ಮುಖಾಂತರ ಹೇಳ್ತಾ ಇದ್ರಿ.
1: ಹೌದು ಮ್ಯಾಮ್.
0: ಈ ನಿಟ್ಟಿನಲ್ಲಿ ಮ್ಯಾಮ್ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ನೀವು ಸಂದೇಶ ಕೊಡೋದಾದ್ರೆ ಏನ್ ಕೊಡ್ತೀರಾ ಮೇಡಮ್?
1: ಸಂದೇಶ ಅಷ್ಟೇ ಮೇಡಮ್, ತುಂಬಾ ಎಲ್ಲ ಮಕ್ಕಳನ್ನು ತುಂಬಾ ನೆಗ್ಲೆಕ್ಟ್ ಆಗಿ ನೋಡ್ಬೇಡಿ. ಅವ್ರಿಗೆ ಒಳಗಡೆ ಇರೋ ಪ್ರಾಬ್ಲಮ್ಸ್ಗಳು ಏನು ಗೊತ್ತಾಗಲ್ಲ. ನೀವು ಆದಷ್ಟು ಬ್ಲಡ್ ಟೆಸ್ಟ್ಗಳು ಮಾಡಿಸ್ಕೊಳ್ಳಿ, ಮಕ್ಕಳಿಗೂ ಮಾಡಿಸಿ. ಅಂಡ್ ಈ ತರ ಕಾಯಿಲೆ ಬಂತು ಅಂತ ಹೇಳಿ ತುಂಬಾ ಹೆದರ್ಕೊಳ್ಳೋದು ಅಥವಾ ಟ್ರೀಟ್ಮೆಂಟ್ ಮಾಡಿಸ್ತಾ ಇರೋದು ಇದನ್ನೆಲ್ಲ ಮಾಡಬೇಡಿ. ಮಕ್ಳಿಗೆ ಟ್ರೀಟ್ಮೆಂಟ್ ಮಾಡಿಸಿದ್ರೇನೆ ಒಳ್ಳೇದು. ಈ ಕಾಯಿಲೆಯಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಯಾವ ತೊಂದರೆನೂ ಆಗಲ್ಲ. ಆದ್ರೆ ಬ್ಲಡ್ ಕಡಿಮೆ ಆದ್ರೆ ಮಾತ್ರ ತಕ್ಷಣ ಬ್ಲಡ್ ಹಾಕಿಸ್ಕೋಬೇಕಾಗತ್ತೆ ಅಷ್ಟೇ.
0: ಮ್ಯಾಮ್ ಈ ನಿಟ್ಟಿನಲ್ಲಿ ಪೋಷಕರು ನಮ್ಗೆ ನಮ್ಮ ಮಕ್ಕಳಿಗೆ ಈ ರೀತಿ ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಆ ಮಕ್ಕಳನ್ನ ನಾಲ್ಕು ಗೋಡೆಗೆ ಸೀಮಿತ ಮಾಡಿಬಿಟ್ಟು ಹೊರಗಿನ ಪ್ರಪಂಚಕ್ಕೆ ಆ ಮಕ್ಕಳನ್ನ ತೋರಿಸ್ತಿರೋ ತರ ಬೆಳೆಸ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇನ್ ಹೇಳ್ತೀರಾ ಒಬ್ಬ ಮಾದರಿ ತಾಯಿಯಾಗಿ?
1: ಮೇಡಮ್, ಆ ರೀತಿ ಎಲ್ಲ ಮಾಡಬಾರ್ದು ಮ್ಯಾಮ್. ಯಾಕಂದ್ರೆ ಆ ಮಕ್ಕಳು ತುಂಬಾ ಇನ್ನೂ ವೀಕ್ ಆಗಿ ಹೋಗ್ತಾರೆ. ಅದನ್ನ ಬಿಟ್ಟು ನಾವು ಆ ಮಕ್ಕಳಲ್ಲಿ ನಿಮಗೇನು ಆಗಲ್ಲ, ಧೈರ್ಯವಾಗಿರಿ, ನೀವೆಲ್ಲರ ಜೊತೆನೂ ಆರಾಮಾಗಿರಿ ಅಂತ ಎಲ್ಲರ ಜೊತೆನೂ ಫ್ರೀ ಆಗ್ಬಿಟ್ರೆ ಮಕ್ಕಳಿಗೆ ಆ ಪ್ರಾಬ್ಲಮ್ ಇದೆ ನನಗೆ ಅನ್ನೋದೇ ನೆನಪಿರಲ್ಲ. ಅಂಡ್ ಆ ಮಕ್ಕಳು ಖುಷಿಯಾಗಿರೋ ಟೈಮಲ್ಲಿ ಅವ್ರನ್ನ ನೋಡಿದ್ರೆ ನಮಗೂ ಕೂಡ ಆ ಪ್ರಾಬ್ಲಮ್ ಇದೆ ಅಂತ ನೆನಪಾಗಲ್ಲ. ಸೊ ಯಾರೂ ಮಕ್ಕಳನ್ನ ಒಳಗಡೆ ಕೂಡಾಕೋದು ಅಥವಾ ಆ ಮಕ್ಕಳಿಗೆ ಹಿಂಗೇ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಮಕ್ಕಳಿಗೆ ಹಿಂಸೆ ಮಾಡೋದು ಅಥವಾ ನೀವು ಹಿಂಸೆ ಮಾಡ್ಕೊಳ್ಳೋದನ್ನ ಮಾಡ್ಕೋಬೇಡಿ.
0: ಅಂದ್ರೆ ಒಬ್ರು ವಿಶೇಷ ಚೇತನ ಸಮಸ್ಯೆ ಅನ್ನೋದು ಒಂದು ದೇವರ ಶಾಪ ಅಂತ ಈ ನಿಟ್ಟಿನಲ್ಲಿ ಮಕ್ಕಳನ್ನ ತುಂಬಾ ಕಡೆಗಣಿಸ್ಕೊಳ್ತಾರೆ. ಈ ನಿಟ್ಟಿನಲ್ಲಿ ಅಂತ ಪೋಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
1: ವಿಶೇಷ ಚೇತನ ಮಕ್ಕಳು ಯಾವತ್ತು ತಾಯಿಗೆ ಆಗಿರ್ಬೋದು ಅಥವಾ ತಂದೆಗೆ ಆಗಿರ್ಬೋದು ಹೊರೆ ಆಗಲ್ಲ ಮ್ಯಾಮ್. ಅವ್ರು ಯಾವತ್ತಿದ್ರು ಮಕ್ಕಳು ಮಕ್ಕಳೇನೆ ಅಲ್ವಾ, ಯಾವತ್ತು ದೂರ ಮಾಡಕ್ಕಾಗಲ್ಲ. ಅವ್ರು ಎಷ್ಟೇ ಆದ್ರೂ ನಮ್ ಮಕ್ಳು ಅಂದ್ಮೇಲೆ ನಾವ್ ಯಾವತ್ತು ದೂರ ಮಾಡಕ್ಕಾಗಲ್ಲ. ದಯವಿಟ್ಟು ಯಾರು ಆ ತರ ಮಕ್ಕಳುಗಳನ್ನ ದೂರ ಮಾಡ್ಬೇಡಿ ಅಂತ ಕೇಳ್ಕೊತೀನಿ.
0: ನೀವೇನ್ ವೃತ್ತಿ ಮಾಡ್ತಾ ಇದ್ರಿ ಮೇಡಮ್?
1: ನಾನು ಅಂಗನವಾಡಿಲಿ ಕೆಲಸ ಮಾಡ್ತಿದ್ದೀನಿ.
0: ಒಟ್ಟಾರೆ ಮಕ್ಕಳು ಒಂದು ಕೆಲಸ ಈ ಇದರ ನಡುವೆ ಒಂದು ಈ ಸಮಸ್ಯೆ ಹೇಗ್ ಸಂಭಾಳಿಸ್ತಾ ಬರ್ತಾ ಇದ್ದೀರಾ ನೀವು?
1: ಶುರುವಿನಲ್ಲಿ ತುಂಬಾ ಕಷ್ಟ ಆಗ್ತಿತ್ತು ನನಗೆ. ನನ್ ಕೆಲ್ಸನು ಮಾಡ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಅವ್ರಿಗೆ ಟ್ರೀಟ್ಮೆಂಟ್, ಇದೆಲ್ಲ ತುಂಬಾ ಅಂದ್ರೆ ತುಂಬಾ ರಗಳೆ ಆಗ್ತಿತ್ತು, ಕಿರಿಕಿರಿ ಆಗ್ತಿತ್ತು, ತುಂಬಾ ಸಂಭಾಳಿಸಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆ ಟೈಮಲ್ಲಿ ನನ್ ಗಂಡ ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಯಾವಾಗ್ಲೂ ಜೊತೆ ನಿಲ್ತಿದ್ರು, ಏನು ಆಗಲ್ಲ, ಸರಿ ಆಗತ್ತೆ ಅಂತ ಧೈರ್ಯ ತುಂಬುತ್ತಿದ್ರು. ಇತ್ತೀಚೆಗೆ ಹೇಗಾಗಿದೆ ಅಂದ್ರೆ ಅದೊಂಥರ ಕಾಮನ್ ರೂಟೀನ್ ತರ ಆಗ್ಬಿಟ್ಟಿದ್ದೆ. ಅಂದ್ರೆ ಸ್ಟಾರ್ಟಿಂಗ್ ನಮಗೆ ಗೊತ್ತಾಗಿ ಈಗ 3 ವರ್ಷ ಆಯ್ತು. ಹಾಗಾಗಿ ಯಾವ್ದೇ ರೀತಿ ಪ್ರಾಬ್ಲಮ್ ಆಗ್ತಿಲ್ಲ. ಇತ್ತೀಚೆಗೆ ಅದು ರೆಗ್ಯುಲರ್ ಆಗಿರೋದ್ರಿಂದ ನಮ್ಗೆ ಮಕ್ಳಿಗೆ ಏನ್ ಬೇಕು ಅದನ್ನ ಮಾಡ್ತಿದೀವಿ. ಮಕ್ಳಿಗೆ ಎಷ್ಟು ಟ್ರೀಟ್ಮೆಂಟ್ ಬೇಕು ಅದನ್ನ ಮಾಡಿಸ್ತಿದೀವಿ. ಅದ್ರಿಂದ ಯಾವ್ದು ಇತ್ತೀಚೆಗೆ ಯಾವ ರಗ್ಲೇನು ಆಗ್ತಿಲ್ಲ ಮ್ಯಾಮ್. ಅದ್ ಕಾಮನ್ ಆಗಿದ್ಯಲ್ಲ, 3 ಮಂತ್ಸ್ಗೆ ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿಸ್ಕೋತೀನಿ. ಇಲ್ಲೇನೆ ಡೌನ್ ಆಗಿತ್ತು ಅಂದ್ರೆ ಡಾಕ್ಟರ್ ಕಾಲ್ ಮಾಡಿ ಬ್ಲಡ್ ಬ್ಯಾಂಕ್ ಗೆಲ್ಲ ಕಾಲ್ ಮಾಡ್ಕೊಂಡು ಹೋಗ್ತಿದೀನಿ. ರೆಡಿ ಮಾಡಿಟ್ಟಿರ್ತಾರೆ, ನಾವು ಹೋಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಸ್ಕೊಂಡು ಬರ್ತೀವಿ.
0: ಅಂದ್ರೆ ತಕ್ಷಣ ಅದು ಒಂದು ಅರೇಂಜ್ ಆಗಿರುತ್ತಾ ಬ್ಲಡ್?
1: ಬ್ಲಡ್ ತಕ್ಷಣ ಅರೇಂಜ್ ಆಗಲ್ಲ ಮ್ಯಾಮ್, ಯಾಕೆಂದ್ರೆ ಮಕ್ಕಳಿಗೆ ಗ್ಲೂಕೋ ಫಿಲ್ಟ್ರೇಟ್ ಬೇಕು, ಹಾಗೆ ತೆಗೆದು ಆಗ ಪ್ಯೂರಿಫೈ ಮಾಡ್ತಾರೆ. ಹಂಗಾಗಿ ಸ್ವಲ್ಪ ಒಂದ್ 2 ದಿನದ ಮುಂಚೆನೆ ಹೇಳ್ಕೋಬೇಕಾಗತ್ತೆ ಮ್ಯಾಮ್.
0: ಅಂದ್ರೆ ನೀವು ಹೋಗೋ ಒಂದು 2 ದಿನ ಮುಂಚಿತವಾಗಿ ಈ ಒಂದು ಮಾಹಿತಿಯನ್ನ ಕೊಟ್ಟಾಗ ನಂತರದ ದಿನಗಳಲ್ಲಿ ಚಿಕಿತ್ಸೆ ಪಡೆಯೋಕೆ ತುಂಬಾ ಅನುಕೂಲ ಆಗುತ್ತೆ.
1: ಹೌದು ಮ್ಯಾಮ್.
0: ಒಟ್ಟಾರೆ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನ್ ಸಂದೇಶವನ್ನ ಕೊಡ್ತೀರಾ ಮೇಡಮ್? ಈಗ ಸಿಕಲ್ ಸೆಲ್ ಅನಿಮಿಯಾ ಅಂತಷ್ಟೇ ಸಾಕಷ್ಟು ಜನ ಒಂದು ಆತಂಕ ಈಡಾಗಿ ಭಯ ಪಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ, ಅಂತ ಒಂದು ವ್ಯಕ್ತಿಗಳಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್?
1: ದಯವಿಟ್ಟು ಯಾರು ಹೆದರ್ಕೋಬೇಡಿ, ಅದರಿಂದ ಯಾವ ತೊಂದರೇನು ಆಗಲ್ಲ. ಆದ್ರೆ ಮಕ್ಕಳಿಗೆ ಬೇಕಾದಾಗ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಮ್ಯಾಮ್. ಬೇರೆ ಇನ್ನೇನು ತೊಂದರೆ ಆಗಲ್ಲ ಅದರಿಂದ.
0: ಇನ್ಕ್ಲೂಡಿಂಗ್ ದೊಡ್ಡವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್?
1: ದೊಡ್ಡವರಿಗೆ ಆದಷ್ಟು ಮಕ್ಕಳಿಗೆ ಧೈರ್ಯ ತುಂಬಾ ಕೆಲಸ ಮಾಡಿ, ಅವ್ರನ್ನ ದೂರ ಇಡಬೇಡಿ ಅಂತ ಕೇಳ್ಕೊತೀನಿ.
0: ತುಂಬಾ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಕ್ಕಳ ಸಮಸ್ಯೆ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿ ಸಾರ್ವಜನಿಕರಿಗೆ ಒಂದು ಮಾದರಿ ಸಂದೇಶವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಮೇಡಮ್.
1: ಥ್ಯಾಂಕ್ ಯು ಮ್ಯಾಮ್, ನಿಮಗೂ.
0: ಓಕೆ.

0: ಇವರು ಹೆಚ್ ಡಿ ಕೋಟೆ ತಾಲೂಕಿನ ದಮ್ಮನಕಟ್ಟೆ ಗ್ರಾಮದ ಶ್ರೀಮತಿ ರಶ್ಮಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಹೇಳ್ತಾ ಇರಿ, ಜನಧ್ವನಿ ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೇ, ಇದುವರೆಗೂ ಅನಿಮಿಯಾ ತಲೆಸೀಮಿಯಾ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ದಮ್ಮನಕಟ್ಟೆ ಹಡಿಯ ಶ್ರೀಮತಿ ರಶ್ಮಿರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಕೊಳವೆವಾಸಿ ವಲಯವಂತಗಳ ಸರಳ ಜೀವನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೊಳವೆ ವಾಸಿ ವಲಯವಂತಗಳ ಸರಳ ಜೀವನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ವಲಯವಂತಗಳೆಂಬ ಪ್ರಾಣಿಗಳು ಸಾಧಾರಣವಾಗಿ ಬೇರೆ ಪ್ರಾಣಿ ಜೀವಿಗಳಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಆದರೆ ಜೀವನಗಳು ಇತರೆ ಪ್ರಾಣಿಗಳ ರಕ್ತ ಹೀರುತ್ತವೆ. ಬದಲಾಗಿ ಈ ಪರಿಸರದಲ್ಲಿನ ಬೇರೆ ಪ್ರಾಣಿ ಪಕ್ಷಿಗಳ ಆಹಾರ ಸರಪಳಿಯಲ್ಲಿ ಸ್ಥಾನ ಪಡೆದು ತಮ್ಮ ಜೀವನವನ್ನು ಬೇರೆ ಪ್ರಾಣಿಗಳಿಗೆ ತಮ್ಮ ಪ್ರಾಣವನ್ನು ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಎಂದರೆ ರೈತನ ಮಿತ್ರ ಎರೆಹುಳು. ವಲಯವಂತಗಳು ನಾಲ್ಕು ವರ್ಗಗಳಾಗಿ ವಿಂಗಡಿಸಲಾಗುತ್ತದೆ: ಪಾಲಿಕೀಟ, ಒಲಿಗೋ ಕೀಟ, ಹೆರುಡಿನ ಹಾಗೂ ಆರ್ಕಿಎನ್ಲೀಡ. ಇವೆ ಆ ನಾಲ್ಕು ವರ್ಗಗಳು. ಅದರಲ್ಲಿ ಪಾಲಿಕೀಟ ವರ್ಗವನ್ನು ಮತ್ತೆ ಎರೆಂಚಿಯಾ ಹಾಗೂ ಸಂಡೇಟೇರಿಯಾ ಎಂಬೆರಡ ಉಪವರ್ಗಗಳಾಗಿ ವಿಂಗಡಿಸಲಾಗಿದೆ. ಎರೆಂಚಿನಿಯಾ ಚಲಿಸುವ ಹಾಗೂ ಸಂಡೇಟೇರಿಯಾ ಚಲಿಸಿದ ವಲಯವಂತಗಳನ್ನು ಒಳಗೊಂಡಿದೆ. ಸಂಡೇಟೇರಿಯಾ ವಲಯವಂತಗಳು ಸಮುದ್ರದ ಆಳದಲ್ಲಿ ವಾಸಿಸುತ್ತವೆ. ಅವು ಯಾವುದೇ ಪರಿಸರದಲ್ಲೂ ಚಲಿಸುವುದಿಲ್ಲ. ಆದರೂ ಸುಲಲಿತವಾಗಿ ಸುಸಜ್ಜಿತ ಜೀವನ ಸಾಗಿಸುವ ಪ್ರಾಣಿಗಳಾಗಿವೆ. ಬಹಳಷ್ಟು ಸಂಡೇಟೇರಿಯಾಗಳು ಕೊಳವೆಗಳನ್ನು ನಿರ್ಮಿಸಿಕೊಂಡು ಅದರಲ್ಲಿ ವಾಸಿಸುತ್ತವೆ. ಆದ ಕಾರಣ ಅವುಗಳನ್ನು ಕೊಳವೆಯಲ್ಲಿ ವಾಸಿಸುವ ಪ್ರಾಣಿಗಳು ಎಂದು ಕರೆಯಲಾಗುತ್ತದೆ. ವಲಯವಂತಗಳಿಗೆ ಚಲಿಸಲು ಕಾಲುಗಳಿಲ್ಲ. ಬದಲಾಗಿ ಮುಳ್ಳುಗೂದಲು, ಸಮಾಂಗಪಾದ ಎಂಬ ಚಿಕ್ಕ ಅವಯವಗಳಿದ್ದು ಇನ್ನು ಕೆಲವು ಸ್ನಾಯುಗಳ ಸಂಕುಚನ ಅಂಕುಚನಗಳ ಮೂಲಕ ಚಲಿಸುತ್ತವೆ. ಬೇರೆ ಬೇರೆ ಅವಯವಗಳನ್ನೇ ಮಾರ್ಪಡಿಸಿಕೊಂಡು ತಮ್ಮ ಕಾರ್ಯಗಳನ್ನು ನಿಭಾಯಿಸಿಕೊಳ್ಳಲು ಉಪಯೋಗಿಸುತ್ತವೆ. ಕೊಳವೆಯಲ್ಲಿ ವಾಸವಾಗಿರುವ ಪಾಲಿಕೀಟಗಳು ಸಮುದ್ರದ ತಳದಲ್ಲಿ ಸಿಗರೇಟಿನ ಅಗಲದಷ್ಟು ಕೊಳವೆಗಳನ್ನು ನಿರ್ಮಿಸಿಕೊಳ್ಳುತ್ತವೆ. ಆ ಕೊಳವೆಯನ್ನು ಬಲವಾಗಿ ಸಾಗಿಸಲು ದಪ್ಪನಾದ ನುಸುಕಿನ ಕಣಗಳನ್ನು ಹೊರಗೂಡಿಗೆ ಚಿಕ್ಕ ಚಿಕ್ಕ ಉಸುಕಿನ ಕಣಗಳನ್ನು ಒಳಗೂಡಿಗೆ ಉಪಯೋಗಿಸಿಕೊಂಡು ನಿರ್ಮಿಸಿಕೊಳ್ಳುತ್ತವೆ. ಅವುಗಳ ಮೃದುವಾದ ಮೈಕಣಗಳು ಸೋಕಿದಾಗ ಅವುಗಳ ಚರ್ಮಕ್ಕೆ ನೋವಾಗಬಹುದು ಎಂಬ ಕಾರಣದಿಂದಾಗಿ ತಮ್ಮ ಲಾಳಾರಸ ಹಾಗೂ ಹಿಟ್ಟಿನಂತಹ ಉಸುಕಿನ ಪುಡಿಯನ್ನು ಸೇರಿಸಿ ಮನೆಗಳನ್ನು ಪ್ಲಾಸ್ಟರ್ ಮಾಡುತ್ತವೆ. ಹೀಗಾಗಿ ಗೋಡೆಗಳು ನುಣುಪಾಗಿ ಅವುಗಳ ಸೀಮಿತ ಚಲನೆಗೆ ಅನುಕೂಲಕರವಾಗಿರುತ್ತವೆ. ಉದಾಹರಣೆಗೆ ಇನ್ನು ಕೆಲವು ಮೃದ್ವಂಗಿಗಳು ಕಬಡಿ, ಕಪ್ಪೆ ಚಿಪ್ಪು ಇವುಗಳನ್ನು ಉಪಯೋಗಿಸಿಕೊಂಡು ಹೊರಗೋಡೆಯನ್ನು ನಿರ್ಮಿಸಿಕೊಳ್ಳುತ್ತವೆ. ಕೆಲವು ಸಿಗರೇಟಿನ ಆಕಾರದ ಕೊಳವೆಯ ಮನೆ ಹೊಂದಿದ್ದರೆ ಇನ್ನೂ ಕೆಲವು ಗಾ ಆಕಾರದ ಮನೆಯನ್ನು ಹೊಂದಿಕೊಂಡು ಎರಡು ಕಡೆ ಪ್ರವೇಶಕ್ಕಾಗಿ ದ್ವಾರಗಳನ್ನು ಹೊಂದಿರುತ್ತವೆ. ಅಥವಾ ಒಂದು ಕಡೆ ಮಾತ್ರ ಪ್ರವೇಶ ದ್ವಾರ ಹೊಂದಿದ್ದು ಇನ್ನೊಂದು ಕಡೆ ದ್ವಾರವು ಮುಚ್ಚಿರುತ್ತದೆ. ಇನ್ನೂ ಕೆಲವು ದ್ವಾರವನ್ನು ಲಾಳಿಕೆ ಆಕಾರದ ಮುಚ್ಚುಳದಿಂದ ಮುಚ್ಚಿಕೊಂಡಿರುತ್ತವೆ. ಇದನ್ನು ಅಪ್ಪರ್ ಕ್ಯೂಲಮ್ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಸೂರ್ಪಲ ಆಹಾರವನ್ನು ಒಳಗೆ ಎಳೆದುಕೊಂಡು ನಂತರ ಸ್ನಾಯುವಿನಿಂದಾಗಿ ಅಪ್ಪರ್ ಕ್ಯೂಲಮ್ ದ್ವಾರವನ್ನು ಮುಚ್ಚಿ ಬಿಡುತ್ತವೆ. ಇದೊಂದು ರೀತಿಯ ರಕ್ಷಣೆಯೂ ಹೌದು. ಚಲನೆ ಇಲ್ಲದ ಜೀವಿಗಳು ಆಹಾರ ಸೇವನೆ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರೆ ಹೌದು ಎನ್ನುವ ಈ ಉತ್ತರ ಕೊಳವೆ ವಾಸಿಗಳ ಜೀವನ. ಇವುಗಳ ಪ್ಯಾರಾಪೋಡಿಯಾ ಎಂಬ ಚಲನಾಂಗಗಳು ಚಲಿಸಲು ಸಹಾಯ ಮಾಡಲಾರವು. ಇದಕ್ಕೆ ಬದಲಾಗಿ ನೀರನ್ನು ಪಟಪಟನೆ ಬಡಿದು ನೀರಿನ ಅಲೆಗಳನ್ನು ಎಬ್ಬಿಸಿ ಅದರಲ್ಲಿ ಇರುವ ಆಹಾರ ಪದಾರ್ಥಗಳನ್ನು ಒಳಗೊಂಡು ಕೊಳವೆಯನ್ನು ಸೇರಲು ಅನುಕೂಲ ಮಾಡಿಕೊಡುತ್ತವೆ. ಕೊಳವೆ ಒಳಗೆ ಸೇರಿದ ಆಹಾರ ಪದಾರ್ಥಗಳನ್ನು ಲಾಲಾರಸದಂತಹ ಮ್ಯೂಕಸ್ ಅಥವಾ ಲೋಳೆ ಸುತ್ತುವರೆದು ಜೀರ್ಣಾಂಗಕ್ಕೆ ಸೇರಿಕೊಳ್ಳುತ್ತದೆ. ಇನ್ನೂ ಕೆಲವು ಕೊಳವೆ ವಾಸಿಗಳು ಲೋಳೆಯನ್ನ ಒಂದು ಎಳೆಯಾಗಿ ಆಹಾರ ಪದಾರ್ಥದ ಮೇಲೆ ಹರಡಿ ನಂತರ ಆ ಎಳೆಯನ್ನ ಒಳಗೆ ಹಿಡಿಯುತ್ತಾ ಆಹಾರ ಪದಾರ್ಥಗಳನ್ನ ದೇಹದೊಳಗೆ ಸೇರಿಸಿಕೊಳ್ಳುತ್ತವೆ. ಕೆಲವು ಕೊಳವೆ ವಾಸಿಗಳಲ್ಲಿ ಉಸಿರಾಟದ ಅವಯವಗಳಾದ ಕಿವಿರುಗಳಿರುತ್ತವೆ. ಇವು ಮೂಲತಃ ಕಿವಿರುಗಳಾಗಿರಬಹುದು, ಆದರೆ ಪ್ಯಾರಾಪೋಡಿಯಾ ಕಿವಿರುಗಳಾಗಿ ಮಾರ್ಪಟ್ಟು ಹೊಂದಿರಬಹುದು. ಆದರೆ ಬಹಳಷ್ಟು ಕೊಳವೆ ವಾಸಿಗಳಲ್ಲಿ ಕಿವಿರುಗಳಾಗಲಿ ಇನ್ನಿತರ ಯಾವುದೇ ಉಸಿರಾಟದ ಅಂಗಗಳ ಅವಶ್ಯಕತೆ ಇರುವುದಿಲ್ಲ. ಚರ್ಮದ ಜೀವಕೋಶಗಳ ಮುಖಾಂತರವೇ ಅನಿಲಗಳ ವಿನಿಮಯ ಮಾಡಿಕೊಳ್ಳುತ್ತವೆ. ಕಿವಿರುಗಳು ಅಥವಾ ಕಿವಿರುಗಳಾಗಿ ಮಾರ್ಪಾಡಾಗಿರುವ ಪ್ಯಾರಾಪೋಡಿಯಾಗಳಾಗಲಿ ಉಸಿರಾಟ ಕ್ರಿಯೆಯನ್ನು ನಡೆಸಲು

0: ಒಳಗೆ ಹೋದಾಗ ತಾಯಿಯಿಂದ ಬೇರ್ಪಟ್ಟು ಒಂದು ನೆಲೆಯನ್ನ ಅರಸಿ ನೆಲೆಸಿ ತಮ್ಮ ಹೊಸ ಜೀವನವನ್ನ ಪ್ರಾರಂಭ ಮಾಡುತ್ತವೆ. ಹೀಗಾಗಿ ಒಂದು ರೀತಿಯ ಸಂತಾನೋತ್ಪತ್ತಿ ಕ್ರಿಯೆ ಎನ್ನಲಾಗಬಹುದು. ಇನ್ನು ಕೆಲವು ಉದಾಹರಣೆಗಳಲ್ಲಿ ದೇಹದ ಕೆಳಭಾಗದಲ್ಲಿರುವ ಗಂಡು ಮೇಲ್ಭಾಗದಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ಭಾಗಗಳನ್ನು ಬೆಳೆದು ಅವುಗಳ ವೀರ್ಯಾಣು ಹಾಗೂ ಅಂಡಾಣುಗಳು ನೀರಿನಲ್ಲಿ ಮಿಲನಗೊಂಡು ಫಲಿತವಾಗಿ ಒಂದು ಚೀಲದಲ್ಲಿ ಸಂಗ್ರಹಗೊಂಡು ಅಲ್ಲಿಯೇ ಪೋಷಣೆ ಪಡೆಯುತ್ತವೆ. ಸಾಕಷ್ಟು ಬಲಿಷ್ಠವಾದಾಗ ಆ ಚೀಲದಿಂದ ಹೊರಬಂದು ಕೊಳವೆಯಿಂದ ಹೊರಬರುವ ನೀರಿನ ಮುಖಾಂತರ ಹೊರ ತಳ್ಳಲ್ಪಟ್ಟು ಸ್ವತಂತ್ರ ಜೀವನಕ್ಕಾಗಿ ಹೊಸ ನೆಲೆ ಅರಸಿ ತಂಗುವ ತೊಡಗುತ್ತದೆ. ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕೊಳವೆ ವಾಸಿ ವಲಯವಂತಗಳ ಸರಳ ಜೀವನ ವಿಧಾನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಕೊಳವೆ ವಾಸಿ ವಲಯವಂತಗಳ ಸರಳ ಜೀವನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಕಾರ್ ಹತ್ರ ಬರಬೇಕು ಅಂತ ಹೊರಡ್ತಾ ಇದ್ದೆ. ನನ್ನ ಹೆಂಡತಿ ಕೇಳಿದ್ದು, ಮಗ ಇಲ್ಲಿ ಅಂತ. ನನ್ನ ಎರಡನೇ ಮಗ ಪುಟ್ಟ ಹುಡುಗ, ಒಂದೂವರೆ ವರ್ಷ ಎರಡು ವರ್ಷ ಇರಬೇಕು ಅವನಿಗೆ. ಅವನು ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದ ಅವನು? ಊರಿಗೆ ಹೋಗೋತ್ತಿಗೆ ಎಲ್ಲಿ ಹೋದನಪ್ಪ ಇವನು? ಮನೆಯಲ್ಲಿ ಹುಡುಕ್ಬೇಕಲ್ಲ, ಎಲ್ಲಿ ಹೋದ ಹುಡುಕ್ರಿ ಅಂತ ಹೇಳಿದೆ. ಎಲ್ಲ ಹುಡುಕ್ತಾ ಇದ್ರು ಸಿಗ್ತಾ ಇಲ್ಲ. ನಾನು ಆಯ್ತು ಬಿಡು, ಈ ಸೂಟ್ ಕೇಸ್ ಆದ್ರೆ ಇಟ್ಟು ಬರೋಣ ಅಂತ ಹೇಳಿ ಎರಡು ಸೂಟ್ ಕೇಸ್ ಎತ್ಕೊಂಡು ನಾನು ಮನೆಯಿಂದ ಹೊರಗಡೆ ಬಂದೆ. ನಿಮ್ಗೆ ಗೊತ್ತಿದೆ, ಹಳ್ಳಿಯಲ್ಲಿ ಈ ವಾಡೆ ಮನೆ ಅಂತಂದ್ರೆ ದೊಡ್ಡ ಬಾಗಿಲು, ಅದ್ರ ಎರಡು ಪಕ್ಕನೂ ದೊಡ್ಡ ಕಲ್ಲಿನ ಕಟ್ಟೆ ಇರ್ತದೆ ಎರಡು ಕಡೆನೂ. ಅಲ್ಲಿ ಸಾಯಂಕಾಲ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡೋದು ಆಗಲಿ, ರೈತರು ಬಂದ ಕೂತ್ಕೊಳ್ಳೋದಾಗಲಿ ಇರ್ತದೆ, ದೊಡ್ಡ ಕಟ್ಟೆ ಅದು, ಕಲ್ಲಿನ ಕಟ್ಟೆ. ನಾನು ಹೊರಗಡೆ ಬಂದು ನೋಡ್ತೇನೆ, ಎಡಗಡೆ ಕಟ್ಟೆ ಮೇಲೆ ನನ್ನ ಮಗ ನಿಂತ್ಕೊಂಡಿದ್ದಾನೆ. ನಾನು ಒಳಗಡೆ ಕೂಗಿ ಹೇಳಿದೆ, ಇಲ್ಲೇ ಇದ್ದಾನೆ ಬಿಡುವನು ಅಂತ ಹೇಳಿದೆ. ಹೇಳಿ ಅವನ ಕಡೆ ತಿರುಗೋ ಹೊತ್ತಿಗೆ ಅವನು ಏನು ಮಾಡಿದ ಅಂದರೆ, ಅಪ್ಪ ಅಂದು ಹಾರ್ಕೊಂಬಿಟ್ಟ. ನನಗೆ ಭಯ, ಹಾರ್ಕೊಂಬಿಟ್ಟ ಹುಚ್ಚ. ನಾನು ಹಿಡ್ಕೊಳ್ದೆ ಹೋದರೆ ಅವ್ನ ಮುಖ ಹೋಗಿ ಎದುರಿಗಿನ ಕಟ್ಟೆ ಹೊಡೆದ್ರೆ ಏನಾಗಿರ್ಬೇಕು ಮುಖಕ್ಕೆ? ತಕ್ಷಣ ಎರಡೂ ಕೈಯನ್ನು ಸೂಟ್ ಕೇಸನ್ನು ಬೆಳೆಸ್ಬಿಟ್ಟು ಕಪ್ ಅಂತ ಹಿಡ್ಕೊಂಡು ಅಪ್ಕೊಂಬಿಟ್ಟೆ. ಏನೋ ದಡ್ಡ, ಹಿಂಗೆ ಹಾರ್ಕೊಂಬಿಟ್ಟೆ ಅಲ್ಲೋ ನೀನು. ನಾನು ಹಿಡ್ಕೊಳ್ದಿದ್ರೆ ಏನಾಗ್ತಿತ್ತು ಹೇಳೋದು ನಿನಗೆ? ನಿನ್ನ ಮುಖ ಬಡಿತಿರ್ಲಿಲ್ಲ ಹೋಗಿ ಕಟ್ಟೆಗೆ ಅಂತ ಕೇಳಿದೆ. ಮುಗ್ಧವಾಗಿ ಮಗು ನಗು ಹಾಗೆ ಅವ್ನ ನಕ್ಕ ಬಿಟ್ಟು ಹೇಳಿದ, ನೀನು ಹಿಡ್ಕೊಳ್ತಿ ಅಂತ ನನ್ನ ಖಾತ್ರಿ ಇತ್ತು ಅಂತ. ನೀನು ಹಿಡ್ಕೊಳ್ತೀಯ ಅಂತ ಖಾತ್ರಿ ಇತ್ತು ಅಂತ ಹಾರದೆ ಅಂದ. ನನಗೆ ಒಂದು ಕ್ಷಣ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಆ ಹುಡುಗನಿಗೆ ಅದೆಷ್ಟು ನಂಬಿಕೆ ಇದೆ ನೋಡಿ, ನಾನು ಹಿಡ್ಕೊತೀನಿ ಅಂತ. ಅವನು ಚಿಂತೆನೆ ಮಾಡಲಿಲ್ಲ. ಹಾರ್ಕೊಳ್ಳೋದು ಅವನ ಕೆಲಸ, ಹಿಡ್ಕೊಳ್ಳೋದು ನನ್ನ ಕೆಲಸ. ಅಪ್ಪ ಹಿಡ್ಕೊಳ್ತಾರೆ ಅಂತ ನಂಬಿಕೆಯಲ್ಲಿ ಮಗು ಹಾರ್ಕೊಂಬಿಡ್ತಲ್ಲ, ನನಗೆ ಬೇರೆ ಹಾದಿ ಇಲ್ಲ, ಹಿಡ್ಕೊಳ್ಳೇಬೇಕು ಅವನ್ನ. ಆ ಥರ ಈ ಘಟನೆ ನನ್ನ ಮೇಲೆ ಎಷ್ಟು ಪರಿಣಾಮ ಬೀರ್ತು ಸ್ವಲ್ಪ ದಿವಸದ ಮೇಲೆ ಅಂದರೆ, ನಾವು ನಂಬಿಕೆಗಳನ್ನು ಗಟ್ಟಿಯಾಗಿ ಇಟ್ಕೊಂಡ ಕೆಲಸ ಆಗ್ತದೆ ಅಂತ. ದೇವರಿದ್ದಾನೆ ಅಂತ ನಂಬ್ಕೋಬೇಕು. ದೇವರಿದ್ದಾನೆ ಅಂತ ಆ ಮಗು ಯಾವ ನಂಬಿಕೆಯಲ್ಲಿ ಅಪ್ಪ ಹಿಡ್ಕೊಳ್ತಾರೆ ಅಂತ ನಂಬಿಕೆಯಲ್ಲಿ ಹಾರ್ಕೊಳ್ತೋ, ಅದೇ ನಂಬಿಕೆಯಲ್ಲಿ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ ನಂಬಿಕೆಯಲ್ಲಿ ನಾವು ಹಾರ್ಕೊಂಡ್ರೆ ಅದು ಭಗವಂತನ ಜವಾಬ್ದಾರಿ, ಹಿಡ್ಕೊಳ್ತಾನೆ. ನನ್ನ ನಂಬಿಕೆ ಇದೆ ಅದು. ಆದರೆ ನಾವು ನಂಬಿಕೆ ಇಲ್ಲದ ಜನ, ದೇವರಿದ್ದಾನೋ ಇಲ್ಲೋ, ಹಿಡ್ಕೊಳ್ತಾನೋ ಇಲ್ವೋ, ಅವನೇನು ಬ್ಯುಸಿ ಆಗಿದ್ದಾನೋ, ಮರೆತುಬಿಟ್ರೆ ಏನು ಗತಿ ಅಂತ ಹಾರ್ಕೊಂಡ್ರೆ ಯಾರೂ ಹಿಡ್ಕೊಳ್ಳಲ್ಲ ನಿಮ್ಮನ್ನು. ಅತ್ಯಂತ ಖಚಿತವಾದ ನಂಬಿಕೆಯಲ್ಲಿ ಯಾವ ಕೆಲಸ ಮಾಡಿದರೂ ಕೂಡ ಅದನ್ನಾಗ್ತದೆ ಅಂತ ಎರಡು ದೃಷ್ಟಿಯಲ್ಲಿ ನೋಡುವಂಥದ್ದು. ಒಂದು ವೈಜ್ಞಾನಿಕವಾಗಿ ನೋಡುವುದಾದರೆ, ಖಚಿತವಾದ ನಂಬಿಕೆ ನಿಮ್ಮ ಮನಸ್ಸಲ್ಲಿ ಬಂದಾಗ ಪೂರ್ವವಾದಂಥ ಆತ್ಮವಿಶ್ವಾಸವನ್ನು ಹುಟ್ಟಿಸುತ್ತೆ, ಆಗ ಯಾವ ಕೆಲಸವೂ ಅಸಾಧ್ಯ ಆಗೋದಿಲ್ಲ. ಎರಡನೇದು, ಭಗವಂತ ಇದ್ದಾನೆ ಅಂತ ನಂಬಿಕೆಯಲ್ಲಿ ಹಾರ್ಕೊಂಡಾಗ ಹಿಡ್ಕೊಳ್ಳೋದು ಭಗವಂತನ ಜವಾಬ್ದಾರಿ. ಆದ್ದರಿಂದ ದಯವಿಟ್ಟು ಆ ನಂಬಿಕೆ ನಮ್ಮಲ್ಲಿ, ನಾವು ಮಾಡುವ ಕೆಲಸದಲ್ಲಿ, ಆ ಭಗವಂತನಲ್ಲಿ ಇದ್ದರೆ ಯಾವ ಕಾರ್ಯ ಕೂಡ ತುಂಬ ಸಫಲವಾಗಿ ಆದೀತು ಅನ್ನೋ ನಂಬಿಕೆ ನಂದು.

ಈ ನಂಬಿಕೆ ಅನ್ನುವಂಥದ್ದು ಎಂಥ ಕೆಲಸ ಮಾಡ್ತದೆ ಅಂತ ನನಗೆ ಆಶ್ಚರ್ಯ ಹುಟ್ಟಿಸುತ್ತೆ. ಇದು ಸುಮಾರು 25 ವರ್ಷಗಳ ಹಿಂದೆ ಆದಂತಹ ಘಟನೆ. ನಾನು ನಮ್ಮ ಹಳ್ಳಿಗೆ ಹೋಗಿದ್ದೆ, ಊರಿಗೆ. ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿದ್ವಿ ರಜೆಗೆ ಅಂತ. ದೊಡ್ಡ ಮನೆ ಅದು, ವಾಡೆ ಅಂತ ಕರೀತಾರೆ ಅಲ್ಲೆಲ್ಲ. ಎಷ್ಟು ದೊಡ್ಡ ಮನೆ ಅಂದರೆ ಮುಂದೆ ಕೂಗಿದ್ರೆ ಹಿಂದಿನ ಅಡುಗೆ ಮನೆಗೂ ಕೇಳಿಸಲ್ಲ, ಅಷ್ಟು ದೊಡ್ಡ ಮನೆ ಅದು. ಆಯಿತು, ಇರೋ ವಾಸ ಮುಗಿತು, ಇನ್ನು ವಾಪಸ್ ಬೆಂಗಳೂರಿಗೆ ಬರಬೇಕು, ಸಾಮಾನೆಲ್ಲ ಹಾಕಬೇಕಲ್ಲ. ಲಗೇಜ್ ತೊಗೊಂಡು ನಾನು

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗ ಅವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, ಎಸ್ಎಂಎಸ್, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು, ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ಸ್.

0: ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
1: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
2: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
0: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟ್ ಅನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್ ಇಮೇಲ್ ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಶ್ರೀಮತಿ ಸವಿತಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರಿನ ಶ್ರೀಮತಿ ಸವಿತಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು,

0: ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಒಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ https ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು, ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರಿಯ ಕೇಳುಗರೇ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ನೆಟ್ಕಾಲದ ಹುಂಡಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಹಾಡಿಯ ಯಜಮಾನರಾದ ಶ್ರೀಯುತ ಕುಮಾರ್ ಹಾಗೂ ಶ್ರೀಯುತ ಸಿದ್ದರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕುರುಬಾರು
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಹಾಡಿಯಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡಿಕೊಂಡು ಹೋಗ್ತಿದ್ದಾರೆ, ಹಾಗೆಯೇ ಒಟ್ಟಾರೆಯಾಗಿ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಸರಗೂರು ತಾಲೂಕಿನ ನೆಟ್ಕಾಲದ ಉಂಡಿಯಾಡಿಯ ನಿವಾಸಿಗರಾದ ಶಿವತ ಸಿದ್ದರಾಜರವರು ಹಾಗೂ ಹಾಡಿಯ ಯಜಮಾನರಾದ ಶಿವತ ಕುಮಾರ್ ಅವರು ಬನ್ನಿಯಾಗಿದ್ದರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ನೆಟ್ಕಾಲದ ಉಂಡಿಯಾಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಸಿದ್ದರಾಜರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ಕುಮಾರ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ.
1: ನಮಸ್ಕಾರ.
0: ಸಿದ್ದರಾಜರವರೇ, ತಾವುಗಳು ಈ ಒಂದು ನೆಟ್ಕದುಂಡಿ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ
1: ಸರ್? ನಾವು ನನ್ನ ಜೀವನದ ಬಗ್ಗೆ ನಾನು ಹೇಳಿದೇನೆ, ನಮಗೊಂದು 50 ವರ್ಷದಿಂದನೂ ನಾವು ಇಲ್ಲಿ ವಾಸವಾಗಿದ್ದೀವಿ. ನಮ್ಮ ತಂದೆ ತಾಯಿ ಮತ್ತು ನಮ್ಮ ತಾತ ಮುತ್ತಾತ ಅವರು ಕೂಡ ಇಲ್ಲೇ ವಾಸ ಮಾಡಿದ್ರು. ಆವಾಗಿನ ಜೀವನನೇ ಬೇರೆ, ಇವಾಗಿನ ಜೀವನನೇ ಬೇರೆ. ಆವಾಗ ಎಲ್ಲರೂ ನಮ್ಮ ಕಾಡಲ್ಲಿ ಗೆಣಸು ಕಿತ್ಕೊಂಡ್ಬಂದ್ರೆ ಮಾತ್ರ ನಮ್ಮ ಜೀವನ, ಜೇನು ಗೆಣಸು ಎರಡೇ ನಮ್ಮ ಜೀವನ ಇತ್ತು ಆವಾಗ. ಇವಾಗ ಸ್ವಲ್ಪ ಸರ್ಕಾರದವರು ಬಂದು ಈ ಅಕ್ಕಿ ಬಗ್ಗೆ ರಾಗಿ ರೇಷನ್ನಿಂದ ಕೊಡಲಾಗಿ ನಮಗೆ ಸ್ವಲ್ಪ ಈಗ ಸ್ವಲ್ಪ ಅನುಕೂಲ ಆಗಿದೆ. ಇದಕ್ಕಿಂತ ಹೆಚ್ಚಾಗಿ ನಾವು ಹೇಳ್ಕೊಬೇಕು ಅನ್ನೋದು ಏನಂದರೆ, ನಮಗೆ ಎಲ್ಲ ಕಡೆಯನ್ನು ಹೋದಾಗಲೂ ಕೂಡ, ಸರಗೂರಿಗೆ ಹೋಗಲಿ, ಕೋಟೆಗೆ ಹೋಗಲಿ, ಆ್ಯಂಡ್ ಪೋಸ್ಟ್ ಹೋಗಲಿ, ಪ್ರತಿಯೊಂದು ಏರಿಯಾಗೆ ಹೋದಾಗಲೂ ಹೆಣ್ಣುಮಕ್ಕಳಿಗೆ ಅವರ ಗೌರವಕ್ಕೆ ತಕ್ಕ ಧಕ್ಕೆ ಬರೋಂಥ ಕೆಲಸ ಅಂದರೆ ಟಾಯ್ಲೆಟ್ ಇಂಪಾರ್ಟೆಂಟ್. ನಮ್ಮಲ್ಲಿ ಚಿಕ್ಕಮ್ಮಿ ಒಂದು 67 ಕುಟುಂಬಗಳಿದ್ದೀವಿ, ಎಲ್ಲ ನಾವು ಜೇನು ಕುಟುಂಬ ಜನಾಂಗದವರು. ಹಾಗಾಗಿ ನಮ್ಮ ಮಕ್ಕಳ ಒಂದು ಏಳಿಗೆಗೆ ನಮಗೆ ಒಂದು 35-40 ಟಾಯ್ಲೆಟ್ ರೂಮ್ ಅಗತ್ಯ ಇದೆ. ಸರ್ಕಾರ ಮನೆ ಕೊಟ್ಟಿದೆ ಇಲ್ಲ ಅಂತಲ್ಲ, ಕೆಲವ್ರಿಗೆ ಮನೆ ಆಗಿದೆ, ಕೆಲವ್ರಿಗೆ ಮನೆ ಆಗಿಲ್ಲ. ಅವರಿಗೆ ಯಾರಿಗೂ ಕೂಡ ಟಾಯ್ಲೆಟ್ನ ವ್ಯವಸ್ಥೆ ಇಲ್ಲ. ಫಸ್ಟು ನಮಗೆ ನಮ್ಮ ಗಂಡಸರು ನಾವು ಎಲ್ಲಿ ಬೇಕಾದ್ರೂ ಹೋಗ್ಬಿಡ್ಬೋದು ಹೊರಗಡೆ, ಹೆಣ್ಮಕ್ಕಳ ಗೌರವಕ್ಕೆ ಧಕ್ಕೆ ಆಗದಂಗೆ ಟಾಯ್ಲೆಟ್ ರೂಮ್ ಅಗತ್ಯ ಇದೆ. ಎರಡನೇದಾಗಿ ಸರ್ಕಾರದವರು ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಇಲ್ಲ ಅಂತ ಹೇಳೋದು, ಯಾವ್ಯಾವುದೋ ಬಜೆಟ್ ತೆಗೆದು ಯಾರ್ಯಾರಿಗೋ ಆಗ್ತಾರೆ. ನಿಜವಾದ ಮೂಲತಃ ಜೇನುಕುರುಬ ಜನಾಂಗಕ್ಕೆ ಅವರು ಯಾವ ಸವಲತ್ತುಗಳನ್ನು ಮುಂದೆ ಕೊಡೋಕ್ಕೆ ಇಷ್ಟಪಡಲ್ಲ. ಕೃಷಿ ಇಲಾಖೆ ಇರ್ಬೋದು, ವೆಟನರಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಅವ್ರಿಗೇನಿಗೆ ಸಮಥಿಂಗ್, ಸರ್ಕಾರವೇ ಸಮಥಿಂಗು, ನಮ್ಮದೇನಲ್ಲ, ನಮ್ಮೊಬ್ಬರದೇನಾಗಿದೆ ಏನಾರು ಮಾಡ್ಬೋದಾಗಿದೆ. ಪ್ರತಿ ಒಂದು ಇಲಾಖೆಗಳು ದುಡ್ಡಿದ್ರೇ ಅವ್ನ ಜೀವನ, ಇಲ್ಲ ಅಂದರೆ ಅವ್ನ ಜೀವನ ಅಲ್ಲ. ತಾಲೂಕು ಆಫೀಸ್ಗೆ ಹೋಗಿ ದುಡ್ಡು ಕೊಡ್ಬೇಕು, ವೆಟನರಿಗೆ ಹೋಗಿ ದುಡ್ಡು ಕೊಡ್ಬೇಕು, ಗ್ರಾಮ ಪಂಚಾಯತಿಗೆ ಹೋಗಿ ದುಡ್ಡು ಕೊಡ್ಬೇಕು, ಎಲ್ಲ ಕಮಿಷನ್ ಸರ್ಕಾರ. ನಮ್ಮ ಜನರಿಗೆ ಯಾವುದೇ ಥರದ ಮೂಲಸೌಕರ್ಯ ಕೊಡ್ತಾ ಇಲ್ಲ. ಇಂಪಾರ್ಟೆಂಟ್ ಟ್ರೈಬಲ್ಗೆ ಆದ್ಯಂತ ಸರ್ಕಾರ ಅದಕ್ಕೆ ಒಂದು ಸಪ್ರೇಟ್ ಬಜೆಟ್ ಮಾಡಿದೆ. ಆ ಬಜೆಟ್ ನಿಜವಾಗೂ ನಮ್ಮ ಜೇನುಗುರುವ ಜನಕ್ಕೆ ಹೋಯ್ತಾ ಇಲ್ಲ, ಬೇರೆ ಜನಕ್ಕೆ ಹೋಯ್ತಾ ಇಲ್ಲ. ಎಷ್ಟೇ ಕೋಟೆ ಕೇಳೋಕೆ ಮುಗ್ದೋಯ್ತು ಕಣಪ್ಪ, ಮುಗ್ದೋದ್ಮೇಲೆ ನಾವ್ಯಾರು ಕೇಳೋದು, ನಾವು ಯಾರನ್ನು ಕೇಳೋದು? ಮುಗ್ದೋದ್ಮೇಲೆ ನಾವು ಮನೆಗೆ ಬರ್ಬೋದು, ಸಾಲ ಸೋಲ ಮಾಡ್ಕೊಂಡು ಬಸ್ ಚಾರ್ಜ್ ಮಾಡ್ಕೊಂಡು ಸರ್ಗೂರಿಗೆ ಹೋಗಿರ್ತೀವಿ, ಕೋಟೆಗೆ ಹೋಗಿರ್ತೀವಿ, ಮುಗ್ದೋಯ್ತು ನಮ್ಮ ಜೀವನ ಅಷ್ಟೇ. ಇನ್ನು ಮಗ ತಲೆ ಮೇಲೆ ಬಟ್ಟೆ ಹಾಕೊಂಡು ವಾಪಸ್. ಇನ್ನು ಬೇರೆಯವರು ಎಲ್ಲಿಂದ ತಂದಪ್ಪ, ಏ ನಮ್ಗೆ ಎಷ್ಟೇ ಕೊಟ್ಟರು ತಗೊಂಡು, ಎಷ್ಟೇ ಕೊಟ್ಟು ನಿಜವಾದ ಟ್ರೈಬಲ್ಲು ಕೊಡಿ, ನೀವು ಯಾವ್ಯಾವ ತಗೊಂಡು ನಿಮ್ಮ ಸಂಪಾದನೆಗೋಸ್ಕರ ಜನರನ್ನ ಅವ್ರ ಹೆಸರು ಬಂದ್ರೆ ನೀವು ಯಾಕೆ ಕಾಲ ಮಾಡಿದ್ರಿ? ಅವ್ರಿಗೆ ಆದಂಥ ಸೀಮಿತವಾಗಿರೋಂಥ ಸರ್ಕಾರ ಕೊಟ್ಟಿರೋಂಥದ್ದನ್ನ ಅವ್ರಿಗೆ ಸೀಮಿತವಾಗಿ ಕೊಡಿ. ಈಗ ನೋಡಿ, 6 ತಿಂಗಳ ಹಿಂದೆ

0: ನಮ್ಮ ಪೌಷ್ಟಿಕ ಅವರದ್ದು ನ್ಯೂಟ್ರಿಷನ್ ಫುಡ್ ಬಗ್ಗೆ ಕಂಡೀಷನ್ ಕಟ್ ಮಾಡು. ನಮ್ಮ ಪರಿಸ್ಥಿತಿ ಏನಾಗ್ಬೋದು? ಈಗ ನಿಮ್ಮ ಮಳೆ ಇಲ್ಲ, ಬೆಳೆ ಇಲ್ಲ, 4-5 ತಿಂಗಳಾಯ್ತು ಮಳೆ ಹೋದ್ರು, ಮಳೆ ಇಲ್ಲ, ಕೂಲಿ ಕಂಬಳಕ್ಕೆ ಯಾರು ಕರೆಯಲ್ಲ, ನಮ್ಮ ಜೀವನ ಹೆಂಗೆ ನಡೆಸ್ಬೋದು? ಬರೋಂಥ ಸೌಕರ್ಯ ನಮಗೆ ಕೊಡಿ. ನಾವು ಇನ್ನು ಬೇರೆ ಏನು ಕೇಳೋದ? ನಿಮ್ಮ ಸರ್ಕಾರದ ನಮ್ಮ ಮನೆ ಕೊಡಿ ಅಂತ ನಾವು ಕೇಳೋದು. ನಮಗೆ ಬರಬೇಕಾದ್ರೆ ಕೊಡಿ. ಬೆಳ್ಳನರಿಂದ ಬೇರೆಯವ್ರಿಗೆಲ್ಲ ಇಲಾಖೆ ಹೆಸರು ಕೊಟ್ಟು ಜೀವನ ಮಾಡೋಕ್ಕೆ ದಾರಿ ಕೊಡ್ತೀವಿ. ನಮ್ಮ ಟ್ರೈಬಲ್ಗೂ ಕೊಡಿ ಇಲಾಖೆ ಹೆಸರುಗಳನ್ನ, ಅವರು ಒಂದೊಂದು ಕಟ್ಕೊಂಡು ಹೆಂಗೋ ಜೀವನ ಮಾಡ್ತಾರೆ. ರೈಜಿಗೆ ಹಾಕೊಂಡು 10 ಲೀಟ್ರ್ ಬರ್ತೀವಿ, 5 ಲೀಟ್ರ್ ಬಂದರೆ ಅವ್ರ ಜೀವನ ಆಗಲ್ವ? ತಿಂಗಳಿಗೆ ಒಂದು 2-3 ಸಾವಿರ ಬಂದ್ರೆ ಅವ್ರು ಹಂಗೋ ಮಕ್ಕಳು ಮರಿ ಸಾಕೊಂಡು ಅವ್ರ ಜೀವನ ನಡ್ಸ್ಕೊಂಡು ಹೋಗ್ತೀವಿ. ಅದು ನಿಜವಾದ ಟ್ರೈಬಲ್ ಫಲಾನುಭವಿ ಕೊಡಲ್ಲ. ಯಾರಿಗೋ ಮಾಡೋದು, ಯಾರಿಗೋ ಕೊಡೋದು. ಕೃಷಿ ಇಲಾಖೆಗೆ ಹೋದ್ರೆ ಅಲ್ಲಿ ಗೊಬ್ಬರ ಆಗ್ಬೋದು, ಜೋಳ ಆಗ್ಬೋದು, ಬಿತ್ತನೆ ಯಾವುದೇ ಆಗಿರಲಿ, ಎಷ್ಟೇ ಕೊಟ್ಟ ಇಲ್ಲ ಜನರಲ್ ಕೊಟ್ಟ ಜನರಲ್ ಕೂಡ ನಾವೇನು ತಗೊಳ್ಳೋ, 10,000 ಆಗಿರುತ್ತೆ, 10,000 ಕೊಡ್ತಾ ಕೊಡಕ್ಕೆ ನಮಗಾಗಿನ ಫಂಡ್ಗಳು ನಮಗೆ ಬಿಟ್ಬಿಡಿ. ಈಗ ಕೆಲವ್ರಿಗೆ ಜಮೀನಲ್ಲಿ ಬೋರ್ ಇರುತ್ತೆ, ಅವ್ರಿಗೆ ಪೈಪೇ ಇರೋದು, ಅವ್ರಿಗೆ 18,000-20,000 ಕೊಟ್ಟು ಅವ್ರು ಹೇಳಿ ತಗೊಳ್ಳೋದು, ಅವ್ರು ಜೀವನ ಮಾಡೋದು. ಇಲ್ಲಿ ಕೆವಿ ಬೇವ್ರು ಹಾಕೊಂಡು ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದರೆ ಅದನ್ನ ಕಿತ್ ಬಿಸಾಕ್ತಾರೆ. ಯಾರು ಬಂಗಾರಪ್ಪರು ಫ್ರೀಯಾಗಿ ಸರ್ಕಾರದಿಂದ ಬೋರ್ವೆಲ್ಗಳಿಗೆ ಪಂಪ್ಸೆಟ್ಗಳಿಗೆ ಫ್ರೀ ಬಿಟ್ರು, ಈಗ ಅದಕ್ಕೂ ಮೀಟ್ರ್ ಜೋಡಿಸೋಕೆ ಶುರು ಮಾಡೋರು. ಕೆವಿ ಅವರು ಕರೆಕ್ಟಾಗಿ 5 ಗಂಟೆ ರಾತ್ರಿ ಕರೆಂಟ್ ಕೊಡ್ತಾರೆ, ಅರ್ಗ 5 ಗಂಟೆ ರಾತ್ರಿ ಕರೆಂಟ್ ಕೊಟ್ಟರು ಅವ್ನು ಜಮೀನಿ 3 ಕಿಲೋಮೀಟ್ರು ಅವ್ನು ಹೋಗಿ ಅಲ್ಲಿ ನೀರು ಆನ್ ಮಾಡೋಕ್ಕಾಗ್ದ. ಹುಲಿ ಭಯ ಸುತ್ತಮುತ್ತ, ಈಗ ಎಡೆಯಾಲ ರೇಂಜಲ್ಲಿ, ನುಗೋ ರೇಂಜಲ್ಲಿ, ನಮ್ಮ ಈ ಕಡೆ ಎಲ್ಲ ಸುತ್ತಮುತ್ತ ಮಡನಹಳ್ಳಿ ಸಮೇತವಾಗಿ ಹುಲಿ ಕಾಟ ಜಾಸ್ತಿ ಆಗಿದೆ. 3 ಗಂಟೆ ಆಯ್ತಿದ್ದಂಗೆ ಮಕ್ಕಳು ಬರೋಕ್ಕಾಯ್ತಾ ಇಲ್ಲ. ನಾವು ತಿರ್ಗಾಡೋಕ್ಕಾಗಲ್ಲ, ನಾವು ಜೀವನ ಮಾಡೋದಂಗೆ ಕರೆಕ್ಟ್ 9-4 ಕೊಡಿ, 7 ಗಂಟೆ ಟೈಮ್ ಆಗಿ ಆಯ್ತಲ್ಲ, ಕರೆಕ್ಟ್ ಕೆಲಸ ಮಾಡೋಕೆ ಒಂದು ಅನುಕೂಲ ಇರುತ್ತೆ. ಅವ್ರು ನೀವು ರಾತ್ರಿ ಹೊತ್ಕೊಂಡ್ಬಿಟ್ರೆ ರಾತ್ರಿ ಹೊತ್ತು ಯಾರು ಅವ್ನು ಸತ್ತೋರ ಕೆ ವಿ ಬಿರಿ ಹೊಣೆಗಾರಾದ್ರೆ ಪರಿಶುಭ್ರಮೇಲೆ ತಲೆಗೆ ಆಗ್ತಿದ್ದಾರೆ. ನೀವು ಒಂದು ಜವಾಬ್ದಾರಿ ತಗೊಳ್ಳಿ, ಪರಿಶುಭ್ರಮ್ ಬಿಟ್ಬಿಡಿ, ಅವ್ರನ್ನ ಬಿಟ್ಬಿಡಿ. ನಾವು ರಾತ್ರಿ ಬೆಳಗ್ಗೆ 5 ಗಂಟೆಗೆ ಕೊಡೋದು, ಏನೇ ಬಂದು ನಮ್ಮ ಜವಾಬ್ದಾರಿನ ತಗೊಳ್ಳಿ, ಕೊಡಿ 5 ಗಂಟೆಗೆ, ಇಲ್ಲಾಂದ್ರೆ 9-4 ಕೊಡಿ. ಜನರು ಬದುಕ್ತಾರೆ. ನಾನೊಬ್ಬ ಅಂತಲ್ಲ, ನಾನು ಟ್ರೈಬಲ್ ಆಗಿ ನಾ ಕೇಳೋದು ಇಷ್ಟೇ, ಜನರಿಗೆ ಎಲ್ಲರಿಗೂ ಅನುಕೂಲ ಆಗೋಂಗೆ ವ್ಯವಸ್ಥೆ ಮಾಡಿ. ಅದನ್ನ ಬಿಟ್ಬಿಟ್ಟು ನೀವು 5 ಗಂಟೆ ರಾತ್ರಿ ಕೊಟ್ಟು 5 ಗಂಟೆ ರಾತ್ರಿಗೆ ಅವ್ನು 3 ಕಿಲೋಮೀಟ್ರ್ ಹೋಗೋದನ್ನ ಅವ್ನು ಹುಲಿನೋ ಇಬ್ಬನೋ ಒಂದು ಆನೆನೋ ಮಡಸ್ ಮಾಡ್ತಾ ಆಗ ಅವ್ನು ಮಾಡಿದಾಗ ನೀವು ತಲೆ ತಪ್ಪಿಸ್ಕೊತಿದ್ರಿ. ನಮಗೆ ಗೊತ್ತಿಲ್ಲಪ್ಪ, ಪರಿಸ್ಥಿತಿ ಕೇಳಿ ಹೋಗಿ ಅವ್ರು ಸರಿಯಾಗಿ ಕಾಡ್ ಕಾಯ್ತಾ ಇಲ್ಲ.
1: ಅದೇ ಸರಿಯಾದ ಸಮಯಕ್ಕೆ ಕರೆಂಟನ್ನು ಕೊಡಿ ಅಂತ ಕೇಳ್ತೀವಿ.

0: ಸ್ಕೂಲ್ ಬರೋದು. ಬಂದಾಗ ನಮ್ಮ ಮಕ್ಕಳು ನಮ್ಮ ಮಕ್ಕಳನ್ನ ಕರ್ಕೊಬರ್ಬೇಕಾದ್ರೆ ನಾವು ಒಂದು ಆಳು ಹೋಗ್ಬೇಕು ಈ ಕಡೆ. ಹಲಸೂರು ತನಕ ಬಸ್ ಬರ್ತ, ಅಲ್ಲಿಂದ 1 ಕಿಲೋಮೀಟ್ರ್. ಆ ಬಸ್ಸಿನ ಕೊಡಿ, ಬೆಳಿಗ್ಗೆ 9 ಗಂಟೆ ಕೊಡಿ, ಸಂಜೆ 4:30 ಕೊಡಿ, ನಮ್ಮಿನ ಡೈಲಿ 24 ಗಂಟೆ ನಮ್ಮನ್ನು ಕೊಡಿ ಅಂತ ನಾವು ಕೇಳಲ್ಲ. ಸ್ಕೂಲ್ ಮಕ್ಕಳ ವ್ಯವಸ್ಥೆಗೆ ಕೊಡಿ, ಎಲ್ಲ ಕಡೆನೂ ಸರ್ಕಾರ ಫ್ರೀ ಬಸ್ ಮಾಡೋದ, ಅದು ಸ್ಕೂಲ್ ಶಾಲೆ ಮಕ್ಕಳು ಕೊಡಿ, ನಮ್ಮ ಮಕ್ಕಳು ಅವರೊಂದಿಗೆ ಹೋಗ್ಲಿ, ನಮ್ಮ ಮಕ್ಕಳು ಮುಂದೆ ಬರಲಿ, ಅವಕ್ಕೂ ಜ್ಞಾನೋದಯ ಆಗಲಿ. ಅದು ಬಿಟ್ಬಿಟ್ಟು ಯಾವುದೋ ಊರು ಕೊಟ್ಬಿಟ್ಟು ಅದನ್ನು ಕರೆಕ್ಟ್ ಟೈಮಿಗೆ ಬರೋಂಗಿಲ್ಲ. ಆ ಮಕ್ಕಳೆಲ್ಲ ಕೆಲವು ದಿನ ಪುಲ್ಕಡೆ ಗೇಟಲ್ಲಿ ನೋಡ್ತಾ ಇದ್ದೀನಿ ಸರ್ ನಾನು, 9:30 to 10:00 ಆರೋ ಬಸ್ಗಳಿಲ್ಲ. ಆ ಬಸ್ಗಳು ಬಂದರೂ ನಿಲ್ಸಲ್ಲ. ಆ ಮಕ್ಕಳ ಪರಿಸ್ಥಿತಿ ಏನಾದ್ರು, ನೀವು ಫ್ರೀ ಬಸ್ ಬಿಟ್ಟು ಏನು ಪ್ರಯೋಜನ, ಫ್ರೀ ಪಾಸ್ ಕೊಟ್ಟು ಏನು ಪ್ರಯೋಜನ, ಏನು ಪ್ರಯೋಜನ? ಕ್ಲಾಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಹೋದ್ರೆ ಮಕ್ಕಳನ್ನ ಅವರು ಹಾಸ್ಟೆಲ್ ಸೇರಿಸ್ತಾರೆ, ವಾಡ ಚೆಚ್ಚಾಗ್ತಾರೆ. ಅವ್ರು ಯಾಕೆ ಬರಬಾರ್ದು? ನೀನು 5 ಗಂಟೆಗೆ ಬರಬೇಕು, 5 ಗಂಟೆಗೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಎಲ್ಲಿ ನಡ್ಕೋದು ಮಕ್ಕಳು? ಅವ್ರ ಪರಿಸ್ಥಿತಿನ ಯೋಚನೆ ಮಾಡಿ. ಈಗ ಸಿಟಿಗಳಲ್ಲಿ ಬಿಟ್ಬಿಡ್ತೀನಿ, ನೀವು 4 ಗಂಟೆಗೆ ಬಿಡಿ ಸ್ವಾಮಿ, ನಾವು ಬಾಡ ಅನ್ನೋದು ಜನ ಓಡಾಡ್ತಾರೆ. ಅಲ್ಲಿ ಹುಲಿ ಆಗಲಿ, ಆನೆ ಆಗಲಿ, ಇನ್ನೊಂದು ಚಿರತೆ ಆಗಲಿ, ಯಾವುದು ಇರಲ್ಲ. ಕಾಡು ಪ್ರದೇಶ, ಕಾಡು ಪ್ರದೇಶ ಬಸ್ ಕೊಡಿ, ನಿಜವಾಗಿ ಕಾಡೊಳಗಿರೋ ಜನರಿಗೆ ರಕ್ಷಣೆ ಕೊಡಿ. ಅದನ್ನು ಬಿಟ್ಬಿಟ್ಟು ಏ ನಮ್ಗೆ ಕೊಟ್ಟು ಕಳಿಸಿದೀವಿ ಒಂದು ಬಸ್ಸು ಮುಗಿದೋಯ್ತು, ಅದು ಯಾವ್ಯಾವ ಟೈಮ್ ಬರ್ತೀವಿ ಯಾವ ಟೈಮ್ ಬರ್ತೀವಿ, ನೀವು ಫ್ರೀ ಮಾಡ್ಕೊಂಡು ಪ್ರಯೋಜನ ಏನು? ನೀವು ಹೇಳ್ಬೋದು ಸರ್ಕಾರದಿಂದ ಎಲ್ಲ ಫ್ರೀ ಕೊಟ್ಟಿವಿ ಅಂತ, ಏನು ಫ್ರೀ ಕೊಟ್ಟಿದ್ರಿ? ಎಲ್ಲ ನಿಮ್ಮ ಸ್ವಾರ್ಥಕ್ಕೆ ದುಡಿತೀರ ಹೊರತು ಜನರ ಸ್ವಾರ್ಥಕ್ಕೆ ಯಾವುದು ಮಾಡ್ತಾ ಇಲ್ಲ. ಗೋಲಕ್ಷ್ಮಿ ಬಿಟ್ರಿ, ಅಲ್ಲಿ ತಿರ್ಗಾ ರಿಪೀಟ್ ರೆಕಾರ್ಡಿಂಗ್ ಮಾಡಕ್ ತಿರ್ಕಂಡ್ರಿ, ಕರೆಂಟ್ ಕೊಟ್ರಿ, ತಿರ್ಗಾ ಕರೆಂಟ್ದು ಬಿಲ್ ಅರಿಯಕ್ಕೆ ಶುರು ಮಾಡಿದ್ರಿ. ಏನು ನೀವು ಫ್ರೀ ಕೊಡೋದು? ನೀವು ಕೊಡೋದವ್ರು ಏನು? ಒಟ್ಟಿನಲ್ಲಿ ನಿಮ್ಮ ಗಿಮಿಕ್ ಏನಪ್ಪ ಅಂದ್ರೆ ಗೆಲ್ಲಬೇಕು ಅಷ್ಟೇ, ನಿಮ್ಮ ಸರ್ಕಾರ ನಡ್ಕೋಬೇಕು.
1: ಇವತ್ತು ಅವ್ರು ಹೇಳ್ತಿದ್ರೆ ಇವಾಗ ನಮ್ಮ ಮಾಡಿಗೆ 70-80 ವರ್ಷಗಳಿಂದ ಬಸ್ ವ್ಯವಸ್ಥೆ ಇಲ್ಲ ಅಂತ.
0: ಬಸ್ಸಿನ ಮಕ್ಕನೆ ನೋಡಿಲ್ವ ಸರ್?
1: ಸಂಬಂಧಪಟ್ಟಿನ ಅಧಿಕಾರಿಗಳಿಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ?
0: ನಾವು ಕೋಟೆ ಡಿಪೋಗೆ ಹೋಗಿ ನಮ್ಮ ನಡ್ಕೊಂಡು ಯಾರಿಗೆ ಒಂದು ಬಸ್ ಕಳ್ಸ್ಕೊಡ್ತೀರ? ಏ ಜನಸಂಖ್ಯೆ ಕಡಿಮೆ, ಜನಸಂಖ್ಯೆ ಕಡಿಮೆ ಬಸ್ ಖಾಲಿ ಬಸ್ ಅದಕ್ಕೆ ಯಾವ ಜನಸಂಖ್ಯೆ ತಗೊಂಡಿದ್ರೆ? ನೀವು ಖಾಲಿ ಬಸ್ ರೋಡಲ್ಲಿ ಹೋಯ್ತದಲ್ಲ ಅದಕ್ಕೆ ಯಾವ ತಗೊಂಡಿದ್ರಿ? ಅದಕ್ಕೆ ಡೀಸೆಲ್ ಹಾಕಲ್ವ ನೀವು? ಬರ್ಬಿಡಿ ಆಡಿಗಳಿಗೆ ಬಂದು ಅದನ್ನ ತಿರ್ಕೊಂಡು ಹೋಗ್ಲಿ, ಖಾಲಿ ಹೋಗಿ ತಿರ್ಕೊಂಡು ಹೋಗ್ಲಿ. ಶನಿವಾರ ಬೆಳಿಗ್ಗೆ 9 ಗಂಟೆ ಸ್ಕೂಲ್, ಆ ಸ್ಕೂಲ್ ಟೈಮ್ ಬಸ್ ಕೊಡಿ. ಎಲ್ಲಾರು ಮಕ್ಕಳು ಹೋಗ್ಬೋದು, ನಮ್ಮ ಟ್ರೈಬಲ್ ಮಕ್ಕಳು ಹೋಗ್ಬಾರ್ದು ಬಸ್ಸಲ್ಲಿ? ಹಂಗ ನೀವೆಲ್ಲ ಡಾಕ್ಟ್ರು ಇಂಜಿನಿಯರು ಐಎರ್ ಆಫೀಸರ್ ಆಗ್ಬಿಟ್ರೆ ನಮ್ಮ ಮಕ್ಕಳಾಗೋದು ಬೇಡವಾ? ನಮ್ಗೆ ಆಸೆ ಇಲ್ವಾ? 70-80 ವರ್ಷದಿಂದ ನಾವು ನಮ್ಮ ಮಕ್ಕಳು ವಿದ್ಯೆ ಕಲಿದೆ ಅಂತವ್ರು ನಾವು ಮೂಢರಾಗಿದ್ರು ಕೂಡ ನಾವು 4 ಅಕ್ಷರ ಕಲಿಬೇಕು, ನಮ್ಮ ಮಕ್ಕಳು ಕಲಿಸ್ಬೇಕು, ಎಲ್ಲರಂಗೆ ನಮ್ಮ ಮಕ್ಕಳನ್ನ ಬಿಡ್ಬೇಕು, ನಮಗೂ ಆಸೆ ಇದೆ. ನೀವು ಫಾರಿನ್ ಲವರ್ಸ್ ಸ್ವಾಮಿ, ನಮ್ಮ ಕರ್ನಾಟಕದೊಳಗೆ ಬಿಡಿ, ನಮ್ಮನ್ನ ಹೆಂಗೋ ಬದುಕ್ತೀವಿ? ಎಲ್ಲ ನೀವೇ ಬದುಕಂತೀರಿ ಕಂಡ್ರೆ ಆಮೇಲೆ ಬದುಕೋದು. ಎಲ್ಲ ಹೇಳ್ತಿದ್ರಿ ಏ ಟ್ರೈಬಲ್ಗೆ ಆ ಫಂಡ್, ಯಾವ ಫಂಡ್ ಕೊಡ್ತಾ ಇದ್ದಾರೆ? ಎಲ್ಲ ಫಂಡು ನೀವೇ ಬರೆದು ಬಾಯಿ ಹಾಕತ್ತಿದ್ದಾರೆ, ನಮ್ಗೇನು ಇಲ್ಲ. ನ್ಯೂಟ್ರಿಷನ್ ಬಿಟ್ಬಿಟ್ರಿ, 3 ತಿಂಗಳು ಬಿಟ್ರಿ, 9 ತಿಂಗಳು ಇಲ್ಲ ಸರಿ.

0: ತಾವ್ ಮೊದ್ಲು ಮಾತಾಡ್ತಿದ್ರೆ ಈಗ ನಮ್ಗೆ ಮೊದ್ಲು ರೇಷನ್ ಬರ್ತೈತಿ, ಇವಾಗ ರೇಷನ್ ಕೂಡ ನಿಲ್ಸಿಬಿಟ್ಟಿದ್ರೆ ಎಷ್ಟು ಈ ರೇಷನ್ ನಿಲ್ಸಿದ್ದಾರೆ?
1: ಮೂರು ತಿಂಗಳಾಯ್ತು.
2: ಮೂರು ತಿಂಗಳಿಂದ
1: ಇಲ್ಲ. ಈಗ ನಾವು ಕೂಲಿಗೆ ಹೋಗ್ಬೇಕಂದ್ರೆ ಯಾರು ಕರೆಯೋರಿಲ್ಲ. 300 ರೂಪಾಯಿ ಕೂಲಿ ಕೊಡ್ತಾರೆ ಹೆಂಗಸರಿಗೆ, ನಮ್ಮ ಗಂಡಸರಿಗೆ 600 ಕೊಡ್ತಾರೆ. ಅವ್ರದ್ದು ಅವರು ಈಗ ಮಳೆ ಬಿದ್ದು ಕೆಲಸ ಇದ್ದಂತೆ ನಮ್ಮನ್ನು ಕರೀತಾರೆ. ಅವ್ರಿಗೆ ಮಳೆ ಇಲ್ಲ ಅಂದ್ರೆ ನಮ್ಮನ್ನ ನೀನು ಕರೆಯೋ ಮಾಡೋದು, ನಮ್ಮ ಜೀವನ ಹೆಂಗೆ ನಡೆಸ್ಕೋಬೋದು?
0: ಅದೇ ಸರ್ಕಾರದಿಂದ ಕೊಡ್ತೇವೆ ಅಂತ ಕೆಲವು ರೇಷನ್ಗಳಿಂದನೇ ಕೆಲವೊಂದು ಕುಟುಂಬಗಳ ಜೀವನ
1: ಅತಂತ್ರ ಆಗೋಗಿದೆ ಸರ್.
0: ಇವಾಗ ನಿಲ್ಲಿಸ್ಬಿಟ್ಟು ತುಂಬ ಕಷ್ಟ
1: ಕಷ್ಟ ಆಗಿ ಮಕ್ಕಳಿಗೆ ಕೆಲವು ಟೈಮ್ ಊಟಕ್ಕೆ ಹಾಕೋದೇ ಕಷ್ಟ ಆಗುತ್ತೆ. ಆ ಪರಿಸ್ಥಿತಿಗೆ ನಾವು ನಿಂತೀವಿ. ಫಸ್ಟು ನಮ್ಮ ಟ್ರೈಬಲನ್ನು ಅವ್ರ ಮೂಲಭೂತ ಸೌಕರ್ಯಗಳನ್ನ ಆಯಾ ಜನಕ್ಕೆ ತಲುಪಂಗೆ ಮಾಡಿ ಮೇಲಧಿಕಾರಿಗೆ ಕಳಿಸಿ ಆಡಿ ವಿಸಿಟ್ ಮಾಡಲಿ, ಅವ್ರು ನೋಡಲಿ, ನಮ್ಮ ಪರಿಸ್ಥಿತಿಗಳು ನೋಡ್ಕೊಂಡು ಅವರು ನಿಮಗೆ ರೆಫರ್ ಮಾಡಲಿ. ಅವರು ನಿಮ್ಮ ಮಾಹಿತಿ ಕೊಡ್ರೆ ನಿಮ್ಮ ಕಡೆಯಿಂದ ಏನು ಕೊಡ್ಬೇಕು ಅದನ್ನು ಕೊಡಿ. ನಾವೇನಿನ್ನು ವಿಧಾನಸೌಧ ನಮ್ಮ ಮನೆ ಕೊಡಿ ಅಂತ ಕೇಳ್ತೇವೆ. ಮನೆ ಬಾಗಿಲು ಮುಂದೆ ಎಲ್ಲ ಊರುಗಳು ಡ್ರೈನೇಜ್ಗಳು ಕ್ಲೀನ್ ಆಗಿವೆ. ನಮ್ಮ ಪರಿಸ್ಥಿತಿ ಬಚ್ಚಿ ನೀರು ಕೂಡ ನೊಣೆಗಳು ಮನೆ ಒಳಗೆ ತುಂಬಿ ಕೊಳ್ತು ನಾರ್ತಾ ಇದೆ. ಡ್ರೈನ್ಗಳು ಗ್ರಾಮ ಪಂಚಾಯತಿಗೆ ಹೋಗಿ ಡ್ರೈನ್ ಕ್ಲೀನ್ ಮಾಡಿಸ್ಕೊಡಿ ಸ್ವಾಮಿ ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ, ಇನ್ನು 6 ತಿಂಗಳು ಬೇಕು. 6 ತಿಂಗಳಲ್ಲಿ ನಾವು ಸಾಯಮ್ಮ, ನಿಮ್ಮನೆ ಮಾತ್ರ ಸ್ವಚ್ಛವಾಗಿರಬೇಕು, ನಾವು ಮಾತ್ರ ಸಾಯ್ತಾ ಇರಬೇಕು. ಕೇಳಿದ್ರೆ ಹೇಳ್ತಾರೆ ಏ ಅವ್ನು ಕುಡಿತಿದ್ದ, ಅವ್ನು ಹಂಗೆ ಮಾಡ್ತಿದ್ದ, ಇವ್ನಿಂಗ್ ಮಾಡಿ. ಇದು ಮಾತ್ರ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಇದರಿಂದಲೇ ನಮ್ಮ ಕೋಟೆ ತಾಲೂಕು ಸರ್ವೂರು ತಾಲೂಕು 139 ಹಾಡಿಗಳ ಪರಿಸ್ಥಿತಿ ಇದೆ ಸ್ವಾಮಿ ನಮಗಾಗಿರೋದು. ಒಂದು ಇಲಾಖೆಯವರು ಪರಿಸ್ಥಿತಿ ಏನಿದೆ ಅಂತ ನೋಡೋದು. ಗ್ರಾಮ ಪಂಚಾಯತಿಯರಂತೂ ಪತ್ತೆನೇ ಇಲ್ಲ. ವಿಡಿಯೋ ಕಂಪ್ಲೇಂಟ್ ನೀರು ಪೈಪ್ ಕಟ್ ಮಾಡಿ 15 ದಿನ ಆಯಿತು. 15 ದಿನದಿಂದ ಓಸಿ ಕಂಪ್ಲೇಂಟ್ ಮಾಡಲಿಲ್ಲ. ನಾವು ಈ ಕಳಿಸ್ತೀನಿ ನಾಳೆ ಕಳಿಸ್ತೀನಿ, ಈ ಕಳಿಸ್ತೀನಿ ನಾಳೆ ಕಳಿಸ್ತೀನಿ. ನೀರು ಆನ್ ಮಾಡಿದ್ರೆ ಮಣ್ಣೀರು ಟ್ಯಾಂಕ್ ಹೋಯ್ತು, ಟ್ಯಾಂಕ್ ನೀರು ಕುಡ್ಕೊಂಡು ವಿವೇಕಾನಂದಕ್ಕೋ ಮನಿಕೋಬೇಕು. ಏನೋ ಆ ವಿವೇಕಾನಂದವ್ರು ಪುಣ್ಯಾತ್ಮರು 2 ಗಂಟೆ ಏನೋ ಟ್ರೀಟ್ಮೆಂಟ್ ಮಾಡಿ ಕಳ್ಸಿಕೊಡ್ತಾರೆ. ಅವರು ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿ ಏನು? ಅವರು ಇಲ್ಲಾಂದ್ರೆ ನಮ್ಮ ಗತಿ ಏನು? ಸರ್ಕಾರದಿಂದ ನೀವು ಆಂಬುಲೆನ್ಸ್ ಬಿಟ್ರಿ, ಕರೆಕ್ಟ್ ಟೈಮ್ಗೆ ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಆಂಬುಲೆನ್ಸ್ ಇಲ್ಲ. ವಿವೇಕಾನಂದಕ್ಕೆ ಮಾಡ್ಬೇಕು ನಾವು. ವಿವೇಕಾನಂದ್ರೆ ಎಷ್ಟೊಂದು ರಾತ್ರಿ ಆಗಲಿ, ರಾತ್ರಿ ಆಗಲು ಅಂದರೆ ಗಾಡಿಗಳು ಬರ್ತವೆ. ಆಡಿಗಳ ಪರಿಸ್ಥಿತಿ ಕಾಪಾಡೋರೇ ವಿವೇಕಾನಂದವ್ರು. ಸರ್ಕಾರದ ವ್ಯಾನ್ ಬಿಟ್ಟು ಯಾತಕ್ಕಾಗ್ಬಿಟ್ರಿ ನೀವು?

0: ಪ್ರೆಗ್ನೆಂಟು, ಎಮರ್ಜೆನ್ಸಿ ಇರುತ್ತೆ. ಅವಳಿಗೆ ಕಾಲ್ ಮಾಡ್ತಂದ್ರೆ ಇದು ಮಾದಾಪುರ ಅದ, ಕೋಟೆಲ್ ಅದ, ಬಡಲ್ಪುರ ಅದ, ನಂಜನಗೂಡು ಅದ, ಮೈಸೂರು ಅದ ಅಂತ ಹೇಳ್ತಿದ್ದಾರೆ. ಆ ಮೈಸೂರಿಂದ ಬರಗಂಟ ನಾವು ಬದುಕಾಕಿದ್ವಿ. ಹತ್ತಿರವಾಗಿರೋ ಕಾಲನೇ ಕಟ್ಟಬೇಕು ನಾವು. ದೂರದವ್ರ ಕಾಲು ಕಟ್ಟೋಕ್ಕಾಗಲ್ಲ ಸುಮ್ಮನೆ ನಾವು ಬಂದು ಹತ್ತಿರದವ್ರ ಕಾಲು ಕಟ್ಟಿದಾಗಲಿ ನಮ್ಮ ಜೀವ ಉಳ್ಕೊಳ್ಳೋದು. ಹಂಗಾಗಿ ತಾವು ದಯಮಾಡಿ ಸರ್ಕಾರದಿಂದ ಬರೋಂಥ ಮೂಲದ ಸೌಕರ್ಯಗಳನ್ನ ಆದಿವಾಸಿ ಟ್ರೈಬಲ್ ಜನಕ್ಕೆ ಫಸ್ಟ್ ತಲುಪಿಸೋ ಕಾರ್ಯಕ್ರಮಗಳನ್ನ ಮಾಡಿ. ಈಗ ಹೈ ಲೆವೆಲ್ ಪೋಸ್ಟಲ್ಲಿ ಕೂತ್ಕೊಂಡವ್ರು, ಚೇಂಬರ್ ಮೇಲೆ ಕೂತ್ಕೊಂಡಿರೋರು ಇಲ್ಲಿಗೆ ಬರಲ್ಲ. ನಿಮಗೆ ಯಾವ ಸುಳ್ಳು ಮಾಹಿತಿಗಳನ್ನ ರೆಫರ್ ಮಾಡ್ತಾರೆ ಬೆಂಗಳೂರು ಮೈಸೂರು, ಅವ್ರು ರೆಫರ್ ಮಾಡ್ಬಿಟ್ಟು ಆರಾಮಾಗಿ ಕೂತಿರ್ತಾರೆ. ಯಾವ ತಹಸೀಲ್ದಾರ್ ಆಗಿರಲಿ, ವಿಲಾಯತ್ ಆಗಿರಲಿ, ಆರ್ ಐ ಆಗಿರಲಿ, ವಿ ಡಿ ಓ ಆಗಿರಲಿ, ಯಾರು ಬರಲ್ಲ. ನಿರಧಿಕಾರಿಗಳು ಯಾರು ಬರಲ್ಲ. ಕೈ ಕೆಳ ಕೆಲಸ ಮಾಡಿದ್ರೆ ಅವ್ರು ಜೀವ ತೆಗಿತಾರೆ. ಅಟೆಂಡರ್ಗಳು ಇರ್ತಾರಲ್ಲ, ಅವ್ರು ಜೀವ ತೆಗಿತಾರೆ. ಫಾರೆಸ್ಟ್ ಲ್ಯಾಂಡ್ ಒತ್ತುವರಿ ಇರೋ ಜಾಗ ಯಾವ ಸರ್ವೆ ಮಾಡಿ ನೀವು ಜನರಿಗೆ ಬಿಡಿಸ್ಕೊಡಿದ್ರಿ ಸುಮ್ಮನೆ? ಯಾವ್ದು ಬಿಡಿಸಿದ್ರಿ? ಅದೇನು ಆರ್ ಟಿ ಸಿ ನೀರಿಂದ ಅರ್ಧ ಹಾಕ್ಬಿಡ್ತಿದ್ರಿ. ನಮ್ಮದು ಭೂಮಿ ಆರ್ ಟಿ ಸಿ ತಗೊಂಡ್ರು ಅವನು ಬೆಲೆ ಇರಲ್ಲ. ಅವನ 78 ವರ್ಷದಿಂದ ಮಾಡ್ಕೊಂಡು ಆರ್ ಟಿ ಸಿ ಬಿಡ್ಕೊ. ಏ ಇಲ್ಲ ಬಿಡಿ, ಕಂದಾಯನೇ ಕಟ್ಟಿ. ಕಂದಾಯಕ್ಕೂ ಆರ್ ಟಿ ಸಿಗೂ ಸಂಬಂಧ ಏನ? ವಿ ಎಗಳು ಬಂದು ಕರ್ನಾಟಕ ಕಂದಾಯ ಕಟ್ಸ್ಕೋಗಿ ಕಟ್ಟಲ್ಲ ಅಂತ ಹೇಳ್ತಾರೆ ಜನ. ನಿಮ್ಗೆ ವಾಟರ್ ಬಿಲ್ ಬೇಕು, ಏನೋ ಕರೆಂಟ್ ಬಿಲ್ ಬೇಕು, ಜನರಿಂದ ಬರೋಂಥ ಆದಾಯಗಳು ನಿಮ್ಗೆ ಕಟ್. ಅವನು ಒಂದು ತಿಂಗಳು ಎರಡು ತಿಂಗಳು ಕಟ್ಟಿನ ಡಿಸ್ ಅವ್ನ ಮನೆಗೆ ಬೆಳಕಿಲ್ಲ. ಇನ್ನೇನು ನೀವು ಫ್ರೀ ವಿದ್ಯುತ್ ಕೊಡೋದು?
1: ಸರ್, ಎಷ್ಟು ಮನೆಗಳಿಗೆ ಜಮೀನು ಸಿಕ್ಕಿದೆ ತಮ್ಮ ಅಡಿಯಲ್ಲಿ?
0: ಇಂದಿರಾವರು ನಮ್ಮ ತಾತ ಮುತ್ತಾತಗಳು ಮಾಡಿದ್ರೆ ಮಾತ್ರ ಒಂದು 8 ಜನರಿಗೆ ಜಮೀನು ಬಿಡ್ರೆ ಸರ್, ಇನ್ನು 45 ಕುಟುಂಬಕ್ಕೆ ಜಮೀನೇ ಇಲ್ಲ. ಎಲ್ಲ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ಅವ್ರ ಮುಂದಿನ ಭವಿಷ್ಯ, ಅವ್ರ ಮಕ್ಕಳಿಗೆ ಏನು ಮಾಡ್ಬೇಕಂತ ನಮಗೆ ಗೊತ್ತಿಲ್ಲ. ಮೊದಲು 5 ಕುಟುಂಬ ಇತ್ತು, ಈಗ 70 ಕುಟುಂಬ ಆಗಿದೆ. 70 ಕುಟುಂಬದವರು ನಾವು ಜೀವನ ಮಾಡ್ಬೇಕು, ನಮ್ಗೆ ಇಲ್ಲಿಂದ
1: ಬರ್ತಾ ಬರ್ತಾ ಕುಟುಂಬಗಳ ಸಂಖ್ಯೆ,
0: ಮಕ್ಕಳ ಸಂಖ್ಯೆ ಜಾಸ್ತಿ ಆಯ್ತಂಗೆ ಕುಟುಂಬ ಸಂಖ್ಯೆ ಜಾಸ್ತಿ ಆಯ್ತು. ಈಗ ಒಂದು ಮನೆಯಲ್ಲಿ ಅಣ್ಣ ತಮ್ಮ ಅಪ್ಪ ಅವ್ವ ಎಲ್ಲ ಇರೋರು ಒಂದೇ ಮನೆ. ಅಣ್ಣನ ಮದುವೆ ಆದರೂ ಅದೇ ಮನೆ, ತಮ್ಮನ ಮದುವೆ ಆದರೂ ಅದೇ ಮನೆ. ರೇಷನ್ ಕಾರ್ಡ್ ಒಂದು, ರೇಷನ್ ಕಾರ್ಡ್ ಇಲ್ಲ. ಈಗ ರೇಷನ್ ಕಾರ್ಡ್ನ ಮಾಡಬೇಕಾದ್ರೆ ಮನೆ ಮನೆಗೆ ಬಂದು ವಿಸಿಟ್ ಮಾಡಿ, ನಿಮ್ಗೆ ರೇಷನ್ ಕಾರ್ಡ್ ಇದೆಯಾ, ನಿಮ್ಗೆ ವೋಟರ್ ಐ ಡಿ ಇದೆಯಾ ಕೇಳ್ಬೇಕು.
1: ಇಷ್ಟು ಮನೆಗಳು ಸಿಕ್ಕಿಲ್ಲ ರೇಷನ್ ಕಾರ್ಡ್?
0: ಇಲ್ಲಿ ಒಂದು ಹೆಚ್ಚಿನ ಒಂದು 20 ಮನೆಗಳಿಗೆ ರೇಷನ್ ಕಾರ್ಡ್.
1: 20 ಮನೆಗಳಿಗೆ
0: ರೇಷನ್
1: ಕಾರ್ಡ್? ತಮ್ಮ ಒಂದು ನೆಟ್ಕಲುಂಡಿಯಲ್ಲಿ ಒಟ್ಟು 67 ಕುಟುಂಬಗಳು ವಾಸ ಮಾಡ್ಕೊಂಡು
0: ಹೋಗ್ತಾರೆ.
1: ಆದ್ರೆ ಕೆಲವು ಒಂದು 45 ಕುಟುಂಬಗಳಿಗೆ ರೇಷನ್ ಕಾರ್ಡ್ ಸಿಕ್ಕಿದೆ, ಇನ್ನು 20-25 ಕುಟುಂಬಗಳಿಗೆ ಸಿಕ್ಕಿಲ್ಲ.
0: ಸಿಕ್ಕಿಲ್ಲ. ಈಗ ಹಂಗಾಗಿ ಅವರು ಈಗ ಸೊಸೈಟಿಗೆ ಹೋಗಿ ಅಕ್ಕಿ ತಗೊಳಕ್ಕೂ ಹೋಗಿಲ್ಲ. ಈಗ ಅದು ಮೊದಲು 10 ಕೆಜಿ ಕೊಡ್ತೀವಿ, ಈಗ 4 ಕೆಜಿಗೆ ಬಂದ. ಇನ್ನು ಹೋಯ್ತಾ ಹೋಯ್ತು ಅದೂ ಇಲ್ಲ, ಚಿಲ್ಲರೆ ಕಾಸು ಕೈಗಿಡಿಸ್ಬಿಟ್ಟು ಹೋಗಪ್ಪ ಅಂತ. ಆ ಚಿಲ್ಲರೆ ಕಾಸು ಬಾಯಿ ಹಾಕ ಬರ್ಬೇಕು ನಾವು. ಇವ್ರು ಏನು ಫ್ರೀ ಕೊಟ್ರು ಸ್ವಾಮಿ ಸರ್ಕಾರದವರು? ಎಲ್ಲ ದೊಡ್ಡದಾಗಿ ಟಿ ವಿಲ್ಲಿ ಮಾಧ್ಯಮದಲ್ಲಿ ಆ ಸ್ಟೇಜ್ ಮೇಲೆಲ್ಲ ಅರ್ಚಾಡ್ತಾರೆ, ನಾ 1,000 ಕೋಟಿ ಬಿಡುಗಡೆ ಮಾಡಿ. ಯಾತಿ 1,000 ಕೋಟಿ ಬಿಟ್ಟಿದ್ದಾರೆ? ಜನರು ಬಿಟ್ಟಿದ್ದಾರ? ನಿಮಗೆ ಬಿಟ್ಕೊಂಡಿದ್ದಾರೆ? ಯಾರಿಗೂ ತಲುಪ್ತಾ ಇಲ್ಲ. 129 ಅಡಿಗಳಲ್ಲೂ ಸುಮ್ಮನೆ ನೇರವಾಗಿ ಯಾರಿಗೂ ನಮ್ಮ ಆದಿವಾಸಿಗಳ ನಿಜವಾದ ಜೀವನ ನಡೀತಾ ಇಲ್ಲ. ಎಲ್ಲ ಮಧ್ಯವರ್ತಿಗಳ ಜೀವನನೇ ಇದೆ. ಮಧ್ಯವರ್ತಿಗಳೇ ಇದಕ್ಕೆಲ್ಲ ಕಾರಣ. ಮಧ್ಯವರ್ತಿಗಳು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾರೋ ಬರೋದು, ನಾನು ಬೆಂಗಳೂರಿಂದ ಬಂದೀನಿ, ಹಾಂ ಫೋಟೋದಾಗಿ, ಹಾಂ ಏನು ಬೇಕು ನಿಮ್ಗೆ, ಹಾಂ ಇದು ಬೇಕು ಸ್ವಾಮಿ, ಆಯ್ತು ನಿಮ್ಮ ನಾಳೆ ನಾಳೆ ಬಂದ್ಬಿಡುತ್ತೆ. ಯಾವುದೂ ಬರೋದು, ಅದು 4 ವರ್ಷ ಆದರೂ ಬರೋದು. ಅವರೇನು, ನಾವು ಹೋಗಿದ್ದು ಆಡಿಗ ನೋಡಿ ವಿಸಿಟ್ ಮಾಡೋದು, ಅಲ್ಲಿ ಫೋಟೋ ತಗೊಂಡು ನೋಡಿ ಕಡೆ ನಮ್ಗೆ ಹೋಗಿಲ್ಲ ಅಂತ ಹೇಳ್ತಿದ್ರು. ಇಷ್ಟೇ ತೋರಿಸ್ಕೋಬೇಕು ಅವರಷ್ಟೇ. ಯಾವನು ಬಂದು ಒಬ್ಬ ವೆಟರ್ನರಿ ಡಾಕ್ಟರ್ ಆಗಲಿ, ವೆಟರ್ನರಿ ಏರ್ ಆಫೀಸರ್ ಆಗಲಿ, ಇನ್ನೊಂದು ಏನೋ ಡಾಕ್ಟ್ರ್ಗಳಾಗಲಿ, ಪಕ್ಕದಲ್ಲೇ ಮುಳ್ಳೂರಿದೆ, 6 ತಿಂಗಳು 3 ತಿಂಗಳು ಒಂದು ಸ್ವಲ್ಪ ಒಂದು ಸ್ಕೂಲಲ್ಲಿ ವಿಸಿಟ್ ಮಾಡ್ಬಿಡ್ತಾರೆ. ಜನರ ಬಗ್ಗೆ ಮಕ್ಕಳು ನೋಡ್ಕೊಳ್ಳೋದು, ಫೋಟೋ ತಗೊಳ್ಳೋದು, ರೈಟ್, ಕರೆಕ್ಟ್ ಟೈಮ್ ಡಾಕ್ಟ್ರ್ಗಳಿಲ್ಲ. ನಮ್ಮ ಸಾರ್ವಜನಿಕ ವಿವೇಕಾನಂದ ಹಾಸ್ಪಿಟಲ್ ಒಂದಿಲ್ಲ, ಈ ನಮ್ಮ ತಾಲೂಕಿನ ಜನಗಳಿಗೆ ಜೀವನ ಇಲ್ಲ. ಯಾವ ಗೌರ್ಮೆಂಟ್ ಅಧಿಕಾರಿಗಳು ಬಂದು ನಮ್ಮನ್ನು ಆಡಿಯವ್ರನ್ನ ನೋಡೋದಾಗಲಿ ಮಾಡೋದಾಗಲಿ, ಅವ್ರ ಕಷ್ಟ ಸುಖಗಳನ್ನ ವಿಚಾರಿಸೋದಿಲ್ಲ ಯಾರೂ ಇಲ್ಲ.
1: ಅಂದರೆ ತಾವೇಳ್ತಿದ್ರೆ ಒಟ್ಟಾರಿಯಾಗಿ ನಮ್ಮ ಆದಿವಾಸಿಗಳಿಗೆ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟರೆ ನಾವು ಕೂಡ ಎಲ್ಲರಂತೆ ಮುಂದುವರಿಬೋದು ಅಂತ ಹೇಳ್ತಾ
0: ಇದ್ದೀವಿ. ಹೌದು,
1: ಭಾಳ ಸಂತೋಷ ಸಿದ್ದರಾಜರವರೇ. ಇಷ್ಟೊತ್ತು ತಮ್ಮ ಒಂದು ನೆಟ್ಕಲ್ದ ಒಂದು ಅಡಿಯಲ್ಲಿರುವಂಥ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ತಮಗೆ ಧನ್ಯವಾದಗಳು.
0: ನಮಸ್ಕಾರ.
1: ಕುಮಾರ್ ಅವರೇ, ನೀವು ಕೂಡ ಈ ಒಂದು ನೆಟ್ಕಲ್ದುಂಡಿ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ?
2: ನಾವು ಹೆಚ್ಚು ಕಡಿಮೆ ಅಂದರೆ ನಮಗೀಗ 40-41 ವರ್ಷ ಆಗಿದೆ ನಮ್ಗೆ. ಹಾಗಾಗಿ ನಮ್ಮ ಅಣ್ಣವ್ರು ಹೇಳ್ದಲ್ಲ, ಸಿದ್ದರಾಜಣ್ಣವ್ರು ಹೇಳ್ದಲ್ಲ, ಎಲ್ಲ ಸಮಸ್ಯೆಗಳು ನಮಗಿದೆ, ತೊಂದರೆಗಳು, ಒಳಚರಂಡಿ ಆಗ್ಬೋದು, ಮತ್ತು ಮೀಸಲಾತಿ, ನಮ್ಗೆ ಒಳ ಮೀಸಲಾತಿ ಯಾವುದಾದ್ರು ಬರುತ್ತದೆ ಎಲ್ಲ ಇದೇ ಸಮಸ್ಯೆಗಳು ನಮಗೆ. ಮತ್ತು ನಮ್ಗೆ ಸರ್ಕಾರದಿಂದ ಯಾವುದಾದ್ರು ಸವಲತ್ತುಗಳಿಲ್ಲ. ಒಂದು ಯುವಕರಿಗೆ ಆಗಲಿ, ಇವನ್ ಇದು ಯಾವುದೇ ಆದರೂ ಒಂದು ಟ್ರೈನಿಂಗ್ ವ್ಯವಸ್ಥೆ ಆಗುತ್ತೆ, ಒಂದು ಎಲೆಕ್ಟ್ರಿಕ್ ಟ್ರೈನಿಂಗ್ ಆಗಲಿ, ಯಾವುದೇ ತರಬೇತಿ ಕೊಟ್ಟರೆ ಯುವಕರಿಗೆಲ್ಲ ಒಂದು ಒಳ್ಳೆಯ ಅನುಕೂಲ ಆಗುತ್ತಾ, ಯುವತಿಯವ್ರಿಗೆ ಅಷ್ಟೇ, ಮತ್ತು ಹೊಲಿಗೆ ಟ್ರೈನಿಂಗ್ ಆಗಲಿ, ಅವಾಗೆಲ್ಲ ಕೊಟ್ಟರೆ ಅವಾಗ ಮುಂದಿನ ಅವಳಿಗೆ ಜೀವನಕ್ಕೆ ಒಂದು ಉಪಯೋಗ ಭವಿಷ್ಯ ಮುಂದಿನ ಉಪಯೋಗ ಆಗುತ್ತೆ ಅದೆಲ್ಲ. ಅದೆಲ್ಲ ಸ್ವಲ್ಪ ಬೇಕಾಗುತ್ತೆ ಅವೆಲ್ಲ. ಆಮೇಲೆ ಬಸ್ ವ್ಯವಸ್ಥೆ ಎಲ್ಲ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಹೋಗೋದಕ್ಕೆ, ಅದೆಲ್ಲ ಸಮಸ್ಯೆಗಳು. ಮತ್ತು ಹೇಳಿದ್ರೆ ಎಲ್ಲ ರೀತಿಯಲ್ಲೂ ಹೇಳಿದ್ರಲ್ಲ, ಪೂರ್ತಿ ಅದೇ ಥರ ನಮಗೆ ಸಮಸ್ಯೆ, ನಮ್ಮ ಹಾಡಿಗಳೆಲ್ಲ ಅದೇ ಸಮಸ್ಯೆ, ಪ್ರತಿಯೊಂದು ಹಾಡಿಗಳು ಅದೇ ಸಮಸ್ಯೆ ನಮಗೆ. ಹಾಗಾಗಿ ತಾವು ದಯಮಾಡಿ ನಮ್ಮ ವಿವೇಕಾನಂದ ಜನಧ್ವನಿಯಿಂದ ಎಲ್ಲ ಸಲಹೆಯನ್ನು ಮಾಡಿ ನಮಗೆ ಒಳ್ಳೆ ರೀತಿಯಲ್ಲಿ ತಲುಪಿಸ್ಕೊಡ್ಬೇಕು. ಅದು
1: ಯಾವ ಜನಾಂಗದವರು ವಾಸ ಮಾಡ್ಕೊಂಡು ಹೋಗ್ತಿದ್ರ ತಮ್ಮ ಒಂದು ನೆಟ್ಕಲ್ದುಂಡಿ ಅಡಿಯಲ್ಲಿ?
2: ನಾವು ಜನಕೂರು ಜನಾಂಗದ, ನಾವು ಜನಕೂರು
1: ಕೂಡ

0: ಒಬ್ಬರೇ ವಾಸ ಮಾಡ್ಕೊಂಡು
1: ಎಲ್ಲ ಎಲ್ಲ ಕೂಡ ಜನಗುರು ಭಜನಾಗಿದ್ದಾರೆ. ನಾವು ನಮಗೆ ಗೊತ್ತಿಲ್ಲ ಇದು, ನಮ್ಮ ತಾತನ ಕಾಲದಿಂದ ನಾವು ಇಲ್ಲೆಲ್ಲ ವಾಸ ಮಾಡಿದ್ದಾರೆ. ಎಲ್ಲ ವಾಸ ಮಾಡಿದ್ರೆ ಇಷ್ಟು ನಮ್ಗೆ ನಾವು 40 ವರ್ಷದಿಂದ ನಮ್ಗೆ ಗೊತ್ತಿರೋ ವಿಷಯ ಇಷ್ಟು ಗೊತ್ತಿರೋದು ನಮಗೆ. ಹಿಂದಿಂದ ಅವೆಲ್ಲ ಪುರಾತನ ಕಾಲದಲ್ಲಿ ಇಲ್ಲೇ ವಾಸ ಮಾಡಿದ್ದೆ ಅವರು, ವಾಸ ಮಾಡಿ ಇದೆಲ್ಲ ಈ ಥರ ಮಾಡಿದ್ದಾರೆ.
0: ಅವರು 40-45 ವರ್ಷಗಳಿಂದ ಜೀವನ ಮಾಡ್ತಾರೆ.
1: ನಾವು 40-45 ವರ್ಷದಿಂದ
0: ನಮ್ಮ ಒಂದು ಆಡಿದೆಯ ಎಲ್ಲ ಮನೆಗಳು ಕೂಡ ಏನಾದರೂ ಟಾಯ್ಲೆಟ್ ರೂಮ್ಗಳು ಸಿಕ್ಕಿದೆ? ಎಷ್ಟು ಮನೆಗಳು ಸಿಕ್ಕಿದೆ, ಎಷ್ಟು ಮನೆಗಳು ಸಿಕ್ಕಿಲ್ಲ?
1: ಇಲ್ಲಿ ಸಾಮಾನ್ಯವಾಗಿ ಟಾಯ್ಲೆಟ್ಗಳಂದ್ರೆ ಒಂದು 15-20 ಮನೆ ಟಾಯ್ಲೆಟ್ ಇದೆ. ಇನ್ನು ಮಿಕ್ಕಿದ ಕುಟುಂಬ ಟಾಯ್ಲೆಟ್ಗಳಿಲ್ಲ, ಭಾರಿ ತೊಂದರೆ ಆಗುತ್ತೆ. ಶೌಚಾಲಯ ಅದು ಮುಖ್ಯವಾಗಿ ಆಗಲೇಬೇಕು, ಶೌಚಾಲಯ ಬೇಕೇ ಇರಬೇಕು. ಅರ್ಜಿ ಕೊಟ್ಟು ಪಂಚಾಯತ್ನಲ್ಲಿ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ಪಂಚಾಯತ್. ನಾವು ಅರ್ಜಿ ಕೊಟ್ಟದಕ್ಕೆ ಪುನಃ ಆಯ್ತು ಮಾಡ್ಕೊಡ್ತೀನಿ ಅಂತ ಪಿ ಡಿ ಓ ಬಂದು ನೋಡ್ತಾರೆ. ಪುನಃ ಅದೇನು ಸ್ಪಂದಿಸಲ್ಲ. ಪುನಃ ಯಾರು ಹೋಗ್ತೀವಿ ಒಂದು 8-10 ಸೀಟ್ 5 ದಿನ ಅಲ್ಲಿ ಹೋಗಿ ಅರ್ಜಿ ಎಲ್ಲ ಕೊಟ್ಟು ಗಲಾಟೆ ಎಲ್ಲ ಮಾಡಿದ್ದೀವಿ ಮೇಲೆ. ನಾವು ನಮ್ಮ ಆಡಿನೆಲ್ಲ ಹೋಗಿ ವೆಹಿಕಲ್ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ಅವಾಗ ಪಂಚಾಯತ್ಗೆ ಹೋಗಿ ಗಲಾಟೆ ಎಲ್ಲ ಮಾಡಿ ನಾವು. ಆದರೂ ಕೂಡ ಬಂದು ರೆಸ್ಪಾನ್ಸ್ ಕೊಟ್ಟು ಸ್ಪಂದಿಸಲ್ಲ. ಏನೋ ಮಾಡ್ಕೊಡ್ತೀನಿ ಅಂತ ಹೇಳ್ತಷ್ಟೇ ಭರವಸೆ ಹೇಳ್ತಾರೆ, ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ ಅಲ್ಲಿ.
0: ಅಂದ್ರೆ ನೀವು ತಮ್ಮ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯ ಸಮಸ್ಯೆಗಳನ್ನ ಗ್ರಾಮ ಪಂಚಾಯತ್ ಮುಂದೆ ಹೋಗಿ ಹೇಳ್ಕೊತೀರ, ಆದ್ರೆ ಅವ್ರು ನಿಮ್ಮ ಕಷ್ಟಗಳನ್ನು ಸ್ಪಂದಿಸ್ತಾ ಇಲ್ಲ.
1: ಯಾವುದು ಮಾಡ್ತಿಲ್ಲ ಕೆಲಸಗಳನ್ನ. ನಮ್ಗೆ ಶೌಚಾಲಯ ಅಂತಲ್ಲ, ಒಂದು ಯಾವ್ದಾರ ಒಂದು ನಮ್ಗೆ ಏನಾದ್ರು ಸೌಲತ್ ಕೊಡಬೇಕು ಅಂದಾಗ, ಒಂದು ಯಾವ್ದಾರ ಒಂದು ಡಾಕ್ಯುಮೆಂಟ್ ಯಾವ್ದಾರ ಒಂದು ಅಲ್ಲಿಂದ ಒಂದು ಸೀಲ್ ಸೈನ್ ಹಾಕ್ಸ್ಬೇಕು ಅಂದ್ರ ಅವ್ರು ಇಲ್ಲ, ಅಧಿಕಾರಿಗಳು ಬಂದಿಲ್ಲ, ಅವ್ರು ಯಾವುದೇ ಟೈಮಿಗೆ ಬರ್ತಾರೆ. ನಾವು ಕಾಯೋದು ಅಲ್ಲಿ, ಇವತ್ತು ಹೋಗಿ ಕಾಯೋದು, ನಾಳೆಗೂ ಇಲ್ಲ. ಈಗ ನೆನ್ನೆ ಒಂದು ಯಾವುದೋ ಒಂದು ಸೀಲ ಒಂದು ಸೈನ್ ಹಾಕ್ಸ್ಬೇಕು ಇತ್ತು, ನೆನ್ನೆ ಹೋಗಿದೆ, ನೆನ್ನೆ ಮೀಟಿಂಗ್ ಹೋಗಿ ಏನೇ ಅನ್ನೋದು. ಪುನಃ ಅವ್ರು ಬಂದು ನಾವು ಸಂಜೆ ಗಂಟು ಕಾಯೋದು, ವಾಪಸ್ ಬರೋದು, ಫೋನ್ ಮಾಡಿದ್ರೆ ಫೋನೇ ತೆಗಿಲ್ಲ. ಪಂಚಾಯತ್ಲಿ ಭಾರಿ ಸಮಸ್ಯೆಗಳು, ಅದೇ ಸಮಸ್ಯೆ ನಮಗೆ.
0: ಹಾಗೆ ತಮ್ಮೊಂದು ಆಡಿಯಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಹೇಗಿದೆ?
1: ಇದು ನೀರದೇನು ಸಮಸ್ಯೆ ಇಲ್ಲ. ನೀರು ಏನಾದ್ರು ಪೈಪ್ ಏನಾದ್ರು ಹೊಡೆದೋಯ್ತು ಅಂದಾಗ ನಮಗೆ ಒಂದು ವಾರಗಟ್ಟಲೆ ಅವ್ರನ್ನ ಫೋನ್ ಮಾಡಿ ಕರೆದ್ರು ಕೂಡ ಮಾಡಿಕೊಡಲ್ಲ ನಮ್ಗೆ. ಒಂದು ಯಾವುದೇ ರೀತಿ ಬಂದು ನಮ್ಗೆ ನೀವೇ ನೇರವಾಗಿ ಬಂದು ನೋಡಿಬೇಕಾದ್ರೆ ನಮ್ಗೆ ನೀರು ಕುಡಿಯೋಕೆ ನೀರು ಸಮಸ್ಯೆ ಆಗಿದೆ, ನಮ್ಗೆ ತೊಂದರೆ ಆಗ್ತದೆ. ನಮ್ಗೆ ಆ ನೀರು ಬೇರೆ ನೀರು ಕುಡಿಯೋಕ್ಕಾಗಲ್ಲ, ಒಳ ನೀರು ಕುಡಿಯೋಕೆ ಹೋದ್ರೆ ಎಲ್ಲ ಕೆಮ್ಮು ಜ್ವರ ನೆಗಡಿ ಎಲ್ಲ ಬರುತ್ತಾ ಅಂತ ಎಲ್ಲ ಯಾರ್ದೋ ರಿಕ್ವೆಸ್ಟ್ ಮಾಡಿ ಕೇಳಿದ್ರು ಕೂಡ ಅವರು ಬಂದು ನೋಡೋಕ್ಕಿಲ್ಲ. ಆಗ ನಾವೇನು ಬಲವಂತ ಮಾಡಿ ಬೇರೆ ಯಾರೋ ಕರೆಸಿ ಆಗ ಪೀಜಿಂಗ್ ಎಲ್ಲ ಕೊಟ್ಟು ರೆಡಿ ಮಾಡಿಸೋದು. ಈಗ 15-20 ದಿನ ಮಾತಿದ್ದು ಇಷ್ಟೆಲ್ಲ ಸಮಸ್ಯೆಗಳಾಗ್ತದೆ.
0: ಹಾಗೆಯೇ ಬೀದಿ ದೀಪಗಳ ಸೌಲಭ್ಯ, ಹಾಗೆ ಮನೆಗಳಿಗೆ ವಿದ್ಯುತ್ ಎಲ್ಲ ಸಿಗ್ತಾ ಇದೆಯಾ? ಈಗ
1: ಬೀದಿ ದೀಪ ಸಿಗ್ತಾರೆ, ಆಗ್ತಾರ, ವರ್ಷಕ್ಕೊಂದ್ಸಲ ಆಗ್ತಾರ. ಯಾವ್ದು ಹಬ್ಬ ಬರುತ್ತೆ, ಮಾರಿ ಹಬ್ಬ ಅಂತ ಬರುತ್ತೆ ನಮ್ಮಲ್ಲಿ ಆಡಿಲ್ಲಿ. ಆ ಮಾರಿ ಹಬ್ಬದಲ್ಲಿ ಅದು ಉಗಾದಿ ಟೈಮ್ಗೆ ಬರೋದು. ಆ ಉಗಾದಿ ಟೈಮ್ಗೆ ಹಾಕಾದ್ರೆ ನೆಕ್ಸ್ಟ್ ಉಗಾದಿ ಹೋಗ್ತಾರೆ ಪಂಚಾಯತ್ನ ಬಲ್ಪ್ನೇ ಕೊಡಲ್ಲ ನಮಗೆ. ಬಲ್ಪ್ ನಮ್ಮಲ್ಲಿ ಮೆಂಬರೇ ಇಲ್ವಲ್ಲ, ಮೆಂಬರ್ ಇದ್ರೆ ಏನೋ ನಮ್ಮಲ್ಲಿ ಕೇಳ್ಬೋದು. ನಮ್ಮ ಆಡಿ ಮೆಂಬರ್ಗಳಿಲ್ಲ, ನಮ್ಮ ವಾರ್ಡ್ಗೂ ಅಲ್ಸೂರ್ಗೂ ಸೇರಿಸ್ಬಿಟ್ರೆ ನಮ್ದು, ನಮ್ಗೆ ಎರಡನೇ ವಾರ್ಡ್ ಸೇರಿಸ್ಬಿಟ್ರೆ. ಹಂಗಾಗಿ ನಾವು ಮೆಂಬರ್ನ ಅವ್ರನ್ನ ಹೋಗಿರ್ಬೇಕು ಪ್ರತಿಯೊಂದು ಕೆಲಸಗಳನ್ನ. ಯಾವುದೇ ಇದ್ರು ಒಳಚರಂಡಿ ಕ್ಲೀನ್ ಮಾಡ್ಸೋಕ್ಕಾಗಲಿ, ಅದು ಚರಂಡಿ ಕ್ಲೀನ್ ಮಾಡೋಕ್ಕಾಗಲಿ, ರಸ್ತೆ ಕ್ಲೀನ್ ಮಾಡೋಕ್ಕಾಗಲಿ, ಊರೊಳಗಡೆ ಆಡಿ ಒಳಗಡೆ ಅದೆಲ್ಲ ಸಮಸ್ಯೆ ಅವ್ರನ್ನೇ ಕೇಳಬೇಕು ನಾವು.
0: ಇವಾಗ ಒಳಚರಂಡಿ ವ್ಯವಸ್ಥೆ ರಸ್ತೆಗಳೆಲ್ಲ ನಡೀತಾ ಇದೆ
1: ಇವಾಗ ನಮ್ಗೆ MLA ಕೋಟ ಸ್ವಲ್ಪ ಎಂ ಪಿ ಸ್ವಲ್ಪ ಅದೆಲ್ಲ ಪಂಡ್ಯನ ಹಾಕೊಂಡು ಸ್ವಲ್ಪ ಮಾಡ್ತಾರೆ ಇದು ಇದೆಲ್ಲ ಹಾಕೊಂಡು. ನಮ್ಗೆ ಈ ರಸ್ತೆ ಇಲ್ಲಿ ನಮಗೆ ಮುಳ್ಳೂರು ಬೇಡ ರಸ್ತೆ, ನಮ್ಗೆ ಈ ಅಲ್ಲಿಗೆ ಹೋಗೋ ರಸ್ತೆ ನಮಗೆ ಪುರ್ಕಟ್ಟಿಗೆ ಸೇರಿಸ್ಕೊಡಿ ಅಂತ ನಾವೆಲ್ಲ ಇಂಜಿನಿಯರ್ ಹತ್ರ ಎಲ್ಲ ಮಾತಾಡೋದು ಇಲ್ಲಿ ಬಂದಿದ್ದಾಗ. ಅವ್ರು ಏನಂತ ಹೇಳಿದ್ರು, ಇದು ಇದೆಲ್ಲ ಎಷ್ಟು ಮಿಸ್ ಆಗಿಲ್ಲಪ್ಪ ನೀವು ಮಾಡಿದ್ದು, ಇದು ಇಲ್ಲಿ ನೀವು ಮಾಡಿಂದ ಮುಳ್ಳೂರು ಸೇರೋದು ಇದು. ಹಂಗೆ ನಾ ಸರ್, ನಮ್ಗೆ ಇವಾಗ ಅವಶ್ಯಕತೆ ನಮ್ಗೆ ಇದಿಲ್ಲ. ನಮ್ಗೆ ಏನಾದ್ರೂ ಒಂದು ಆಂಬುಲೆನ್ಸ್ ಬರೋಕ್ಕಾಗಲಿ, ಇನ್ನೊಂದು ಓಡಾಡೋಕ್ಕಾಗಲಿ ಭಾರಿ ತೊಂದರೆ. ನೈಟೆಲ್ಲ ಆಂಬುಲೆನ್ಸ್ ಬರ್ಬೇಕು ಅಂದ್ರೆ 100 ಆಂಬುಲೆನ್ಸ್ ಬರ್ತು ಅಂದ್ರೆ ಒಂದ್ಸರಿ ಬಂದು ಊದ್ಕೋಬಿಟ್ಟು ಮಧ್ಯದಲ್ಲಿ ಸಮಸ್ಯೆ ಆಗ್ಬಿಟ್ಟು ನಾವೇ ಹೋಗಿ ತಿಳ್ಕೊಂಡು ಎಲ್ಲ ಯುವಕರೆಲ್ಲ ಹೋಗಿ ತಿಳ್ಕೊಂಡು ಗಾಡಿ ಕರ್ಕೊಂಬಂದಿವಿ. ಒಂದು ಗರ್ಭಿಣಿ ಪ್ರೆಗ್ನೆಂಟ್ ತರ್ಕೊಂಡು ಹೋಗುತ್ತೆ, 1 ವರ್ಷದ ಮಾತು ಇದು ಮಳೆಗಾಲದ ಟೈಮಲ್ಲಿ. ಹಂಗಾಗಿ ಫುಲ್ ತೊಂದರೆ ಆಗ್ಬಿಟ್ಟು ಆಗ ಈ ರೋಡ್ ರಸ್ತೆ ಮಾಡ್ಕೊಡಿ ನಮಗೆ, ಈ ರಸ್ತೆ ಬೇಡ ಅಂತ ಕೇಳಿದ್ವು. ಎಸ್ಟಿಮೇಟ್ ಪ್ಲಾನಲ್ಲಿ ಇದೇ ಆಗಿರೋದಪ್ಪ, ಇದೇ ಮಾಡಕ್ಕೆ ಬರಲ್ಲ ಅಂತಂದ್ರು. ನಮ್ಗೆ ಈ ರಸ್ತೆ ಫುಲ್ ತೊಂದರೆ ಐತೆ, ಇದೇ ರಸ್ತೆ ನಮ್ಗೆ ಓಡಾಡಕ್ಕೆ ರಸ್ತೆ ಇಲ್ಲ, ನಮ್ಮ ಆಂಬುಲೆನ್ಸ್ ಬರೋಕ್ಕಾಗಲಿ ಮಣ್ಣು ರಸ್ತೆನೇ. ಅದನ್ನು ಮಳೆ ಆಯಿತು ಅಂದರೆ ಈ ಮಳೆಗಾಲದಲ್ಲಿ ಓಡಾಡೋಕ್ಕೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ ಸರ್.

0: ಅದನ್ನು ಮೊದಲು ಸಿದ್ದರಾಜ್ ಅವರು ಮಾತಾಡ್ತಿದ್ರು, ನಮ್ಮ ಮಾಡಿಗೆ 70-80 ವರ್ಷಗಳಾಗಿದ್ರು ಕೂಡ ಯಾವುದೇ ರೀತಿಯ ಒಂದು ಬಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಅಂತ. ಅದಕ್ಕೆ ಮೂಲ ಕಾರಣ ರಸ್ತೆಗಳ ದುರಸ್ತಿ ತುಂಬ ಇದೆ ಅಂತ. ಹಾಗೆಯೇ ಮಕ್ಕಳು ಬೇರೆ ಊರುಗಳಿಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಕೂಡ ಬಸ್ನ ಒಂದು ವ್ಯವಸ್ಥೆ ತುಂಬ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರು. ತಮ್ಮ ಅಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಎಲ್ಲಿಗೆ ಹೋಗ್ತಿದ್ದಾರೆ, ಎಷ್ಟು ಮಾಡಿದ ಎಷ್ಟು ತರದವರಿಗೆ ಶಾಲೆ ಇದೆ?
1: ಮಾಡಲಿ 1-5 ನಮ್ಮ ಆಡಿರಿದೆ ಸರ್. 5ನೇ ತರಗತಿ ಕಳೆದ್ಮೇಲೆ 6, 7, 8 ಹಲಸೂರ್ಗೆ ಹೋಗ್ಬೇಕು. 6-8 ಹಲಸೂರು. ಇನ್ನು 9-10 ಮುಳ್ಳೂರು. ಪಿಯು ಸಿ ಎಲ್ಲ ಬರ್ಬೇಕಾದ್ರೆ ಸರ್ಗೂರು ಬರ್ಬೇಕು. ನಮ್ಮ ಸರ್ಗೂರು ಬರ್ಬೇಕಾದ್ರೆ ರಸ್ತೆನೇ ಸರಿ ಇಲ್ಲ, ನನಗೆ ಬಸ್ ಇಲ್ಲ. ಇಲ್ಲಿ ಯಾರೋ ಒಂದು ಒಬ್ಬರೇ ಬರ್ತಕ್ಕ ಒಂದು ಬೈಕ್ಗಳಿದೆ. ನಾ ಬೈಕಲ್ಲಿ ಎಲ್ಲರೂ ಎಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾವು ಏನೇ ಹೋಗ್ತಿರ್ಬೇಕಾದ್ರೆ ಕರ್ಕೊಂಡ್ಬೋದು, ಎಮರ್ಜೆನ್ಸಿ ಹೋಗಿ ಒಂದು ದಿನ ಎಮರ್ಜೆನ್ಸಿ ಕರ್ಕೊಂಡೋಗ್ಬಿಡ್ಬೋದು. ಈ ಮಕ್ಕಳು ಓಡಾಡ್ಕೆ ಮುಂದೆ ರಸ್ತೆ ಆಗಲ್ಲ, ಒಂದು ನಡ್ಕೊಂಡು ಹೋಗೋಕೆ ಕೂಡ ಆಗಲ್ಲ. ಇಲ್ಲಿ ಈ ಮಳೆಯಲ್ಲಿ ನಡ್ಕೊಂಡು ಹೋಗೋಕೆ ಅಷ್ಟು ಸಮಸ್ಯೆ ಆಗ್ತಿದೆ. ನಾವು ಎಷ್ಟೋ ವರ್ಷ, ನಮ್ಗೆ 20-25 ವರ್ಷದಿಂದ ನಾವು ಎಷ್ಟೋ, ನಮಗೆ ಗೊತ್ತೇ, ನಮಗೆ ಬುದ್ಧಿ ಬಂದಾಗಲೂ ನಾವು ಎಲ್ಲರೂ ಕೂಡ ಹೋಗ್ತೀವಿ. ಎಂ ಪಿ ಎಲ್ ಜೊತೆಗೆಲ್ಲ ಬಂದಾಗ ಹೇಳ್ತೀವಿ ಅದನ್ನು, ಈ ಗಮನಕ್ಕೆ ತರ್ತೀವಿ. ಆಯ್ತಾ, ಮಾಡಿಸ್ಕೊಡ್ತೀವಿ, ಮಾಡಿಸ್ಕೊ ಅಷ್ಟೇ. ಇನ್ನೇನು ಅಷ್ಟೇ ಭರವಸೆ ಕೊಟ್ಟರೆ ಹೊರತು

0: ಕೆಲಸ ಎಂತ ಒಂದು ಕೆಲಸ ಮಾಡಿಕೊಟ್ಟಿದೆ ನಮಗೆ. ಹಾಗಾಗಿ ಈ ರಸ್ತೆ ಫಸ್ಟ್ ನಮ್ಗೆ ಸ್ಕೂಲ್ ಮಕ್ಕಳಿಗೆ ಹೋಗೋಕೆ ಮುಂದೆ ಯಾವುದೇ ತರದ ವೆಹಿಕಲ್ ಬರೋದಕ್ಕೆ ಆಂಬುಲೆನ್ಸ್ ಬರೋದಕ್ಕೆ ಈ ರಸ್ತೆ ಒಂದು ಮಾಡಿದ ಪುರ್ಕಟ್ಟೆ ಅವ್ರಿಗಂಡ ರಸ್ತೆ ಫಸ್ಟ್ ಹಾಕ್ಬೇಕು ಸರ್. ಅದು ಎಲ್ಲ ರಸ್ತೆ ಆದ್ರೆ ಬಸ್ ಬರುತ್ತೆ, ಈ ರಸ್ತೆನೇ ಸರಿ ಇಲ್ಲ ಅಂದ್ರೆ ಬಸ್ ಎಲ್ಲಿ ಬರುತ್ತೆ ಸರ್? ಅದು ಬಸ್ ಬರಕ್ಕೆ ಹೋಗಲ್ಲ. ಯಾರು ಬಂದು ನೋಡಿದ್ರು ರಸ್ತೆನೇ ಸರಿ ಇಲ್ಲ ಬಸ್ ಎಲ್ಲಿ ಹೋಗುತ್ತೆ ಅಂತಾನೆ. ಈ ರಸ್ತೆ ಸರಿ ಆದ್ರೆ ಬಸ್ಸೇ ಆಗ್ಲಿ ಯಾವುದೇ ಯಾರೇ ಬಂದು ನೋಡಿದ್ರು ಬಲ್ಸಲು ಆಗ ವ್ಯವಸ್ಥೆ ಆಗುತ್ತೆ.
1: ತಮ್ಮೊಂದು ಹಾಡಿಯಲ್ಲಿ ಮಕ್ಕಳಿಗೆ ತಂದೆ ತಾಯಿಗಳು ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಹೇಗೆ
0: ಉತ್ತಮ ಶಿಕ್ಷಣ ಕೊಡ್ತಾರೆ ಸರ್? ಎಲ್ಲ ಪಿ ಯು ಸಿ ತಂದ್ಕೊಟ್ಟು ಹೋಗ್ತಾವೆ ಮಕ್ಕಳು. ಪಿ ಯು ಸಿ ಹೋಗ್ತಾ ಇದ್ದಂಗೆ ಇಲ್ಲ ಅಪ್ ಡೌನ್ ಮಾಡೋಕೆ ಸಮಸ್ಯೆ ಆಗುತ್ತೆ. ಅಲ್ಲಿ ಕೆಲವು ಆ ಮಕ್ಕಳು ಹಾಸ್ಟೆಲ್ ಹೋಗ್ತಿದ್ದೆ, ಹಾಸ್ಟೆಲ್ ಸ್ವಲ್ಪ ದಿನ ಓದ್ತಿದ್ದು ಬಿಟ್ಬಿಟ್ಬಿಟ್ಬಿಟ್ರ. ಏ ನಮ್ಮ ಆಡಿ ಸ್ವಲ್ಪ ಅವನಕ್ಕ ಸ್ವಲ್ಪ ಕೊರತೆ ಇರುತ್ತಲ್ಲ, ಸ್ವಲ್ಪ ಸಮಸ್ಯೆ ಇರುತ್ತೆ ನಮಗೆ. ಹಂಗಾಗಿ ಸ್ವಲ್ಪ ಮಕ್ಳು ಏನು ಮಾಡ್ತಾವ ಇಲ್ಲಿ ನಾವು ಏನಾದ್ರು ಯಾವುದೋ ಒಂದು ಯಾವ್ದಾರ ಓಡಾಡಿಕೆ ಆಗಲಿ ಸ್ವಲ್ಪ ಅನುಕೂಲ ಅವ್ರದ್ದು ಬಟ್ಟ ಫೀಸ್ ಅವ್ರ ಇನ್ನೊಂದಲ್ಲಿ ಪುಸ್ತಕ ಆಗಲಿ ಅವಕ್ಕೆ ಯಾವ ನಾವು ಬಟ್ಟ ಎಲ್ಲ ಕೊಡ್ಸಕ್ಕೆ ಸ್ವಲ್ಪ ಸಮಸ್ಯೆ ಆದಾಗ ಏನು ಮಾಡ್ತೇವೆ ಮಕ್ಕಳನ್ನು ಬಿಟ್ಟು ಬಂದ್ಬಿಡ್ದಾಗ ನಾವು ಏನು ಮಾಡೋಕ್ಕಾಗಲ್ಲ ಮಕ್ಕಳನ್ನ.
1: ಅದೇ ಕೆಲವೊಂದು ಆರ್ಥಿಕ ಸಮಸ್ಯೆಯಿಂದ ಮಕ್ಕಳನ್ನು ಓದಿಸೋಕೆ ತುಂಬ
0: ಕಷ್ಟ ಆಗುತ್ತೆ ಸರ್, ಕಷ್ಟ ಆಗುತ್ತೆ. ಅದರಿಂದ ಏನು ಮಾಡಿ ಮಕ್ಕಳೇನು ಮಾಡ್ತಾವೆ ಬಂದು ಅವ್ರು ಮಕ್ಕಳು ಬಂದು ಕೂಲಿ ಮಾಡ್ತಾವೆ. ಒಳ್ಳೆ ಹೊಲಸೂರು ಆಗ್ಬೋದು, ಮುಳ್ಳೂರು ಆಗ್ಬೋದು, ಒಂದು ಕೊಡಗು ಕೇರಳಕ್ಕೆಲ್ಲ ಹೋಗ್ತಾವೆ ಮಕ್ಕಳು. ಅಲ್ಲಿ ಮೆಣಸು ಕಾಫಿ ಎಲ್ಲ ಮಾಡ್ಕೊಂಡು ಬರ್ತಾರೆ. ಹಂಗಾಗಿ ಬೇರೆ ಕಡೆ ಹೊಲಸೆ ಕೆಲಸಕ್ಕೆ ಹೋಗ್ತಾವೆ. ಬಹಳ
1: ಸಂತೋಷ ಕುಮಾರ್ ಅವರೇ, ಕಾರ್ಯಕ್ರಮದ ಒಂದು ಕೊನೆಯ ಅಂತ ಬರ್ತಿದ್ದೇವೆ. ಕೊನೆಯದಾಗಿ ನಿಮ್ಮ ಮಾತನ್ನ ಕೇಳ್ತಿರೋ ನಮ್ಮ ಜನಗಳನ್ನು ಕೇಳುವಂಗಿರ್ಬೋದು, ಹಾಗೆ ಎತ್ತಿಕೊಟ್ಟ ತಾಲೂಕಿನ ಎಲ್ಲ ಹಾಡಿಗಳಿಗೆ ಕೊನೆಯದಾಗಿ ಏನಾದರೂ ಕ್ಯೂ ಮಾತಾಡೋಕ್ಕೆ ಇಷ್ಟಪಡ್ತೀರಾ?
0: ಕೊನೆಯದಾಗಿ ನಮಗೆ ಇದು ಹೇಳ್ದ ಸರ್, ರಸ್ತೆ ಒಳಗೆ ಚರಂಡಿ ಸ್ಕೂಲ್ದು ಒಂದು ಅಡುಗೆ ಇದು ಒಂದು ಒಂದು ಬಿಲ್ಡಿಂಗು ಸ್ವಲ್ಪ ಸಮಸ್ಯೆ ಆಗಿದೆ. ಅಡುಗೆ ಮಾಡೋದು ಬಿಲ್ಡಿಂಗ್ ಎಲ್ಲ ಸೋರ್ತಾ ಇದೆ. ಅದು ಆ ಬಿಲ್ಡಿಂಗ್ ಇದು ಫುಲ್ ಸಮಸ್ಯೆ ಇದೆ. ಮಕ್ಕಳು ಅಡುಗೆ ಮಾಡ್ತಿರ್ಬೇಕಾದ್ರೆ ಎಲ್ಲ ಅದು ಮಕ್ಕಳಿಗೆಲ್ಲ ತೊಂದರೆ ಆಗ್ತದೆ. ಅದೊಂದು ಬಿಲ್ಡಿಂಗ್ ಆಗಿಸ್ಬೇಕು, ಅದು ಕೂಡ ಹೇಳಿದೆ ಎಮ್ ಎಲ್ ಎ ಜೊತೆ ಮಾತ್ರ ಅದನ್ನು ಹೇಳಿದೆ ನಾನು. ಆ ಬಿಲ್ಡಿಂಗ್ ಇದಾಗಬೇಕು ಮತ್ತು ಶೌಚಾಲಯ ಆಗಬೇಕು, ಅದು ಫುಲ್ ಇಂಪಾರ್ಟೆಂಟ್. ಅದು ಶೌಚಾಲಯ ಬೇಕು ಮತ್ತು ನಿವಾಸನ ಪಾಪ ಸುಮಾರು ಜನ ಕುಟುಂಬದವರಿಗೆ ನಿವಾಸನಗಳಿಲ್ಲ. ರೇಷನ್ ಕಾರ್ಡ್ ಹಾಕಬೇಕು, ರೇಷನ್ ಕಾರ್ಡು ಯಾವುದೇ ಸೌಲತ್ಗೆ ಹೋಗಲಿ. ಈಗ ನಮಗೆ ರೇಷನ್ ಕಾರ್ಡ್ ಇಲ್ಲ, ನನಗೆ ಮದುವೆ ಆಗಿ ಸುಮಾರು ವರ್ಷ ಆಯಿತು, ನಮಗೆ 40-41 ವರ್ಷ ಇದೆ, ರೇಷನ್ ಕಾರ್ಡ್ ಇಲ್ಲ. ಯಾವುದೇ ಒಂದು ಕ್ಯಾಸ್ಟ್ ಇನ್ಕಮ್ ಮಾಡ್ಸೋಕ್ಕವರು ರೇಷನ್ ಕಾರ್ಡ್ ಕೊಡಿ ಅಂತಾರೆ. ನನಗೆ ರೇಷನ್ ಕಾರ್ಡ್ ಇಲ್ಲ, ನಮ್ಮ ತಾಯಿದೆ ನಮ್ಗೆ ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಕೊಡಿ ಅಂದರೆ ಯಾವುದೋ ಮಾಡ್ಸೋಕ್ಕಾಗತ್ತಿಲ್ಲ. ಒಂದು ಯಾವುದಾರ ಒಂದು ನಮ್ಮ ಮಗಳಿಗೆ ಒಂದು ಸಂದೇಶ್ವರ ಶೇಷದ ಮಾಡ್ಸೋಕೆ ಹೋಗ್ತಿದ್ದೀವಿ, ಅಲ್ಲಿಗೆ ಓದ್ ಕೊಡೋಕೆ ಕೇಳಿದಾಗ ರೇಷನ್ ಕಾರ್ಡ್ ಕೊಡಪ್ಪ ಅಂತಂದರು. ರೇಷನ್ ಕಾರ್ಡ್ ಇಲ್ಲ ಮೇಡಮ್ ಅಂತಂದೆ. ರೇಷನ್ ಕಾರ್ಡ್ ಇದ್ರೆ ಕೆಲಸ ಆಗೋದು, ಇಲ್ಲಾಂದ್ರೆ ನಿಮ್ಮ ಎಂಟಿನ ಅಲ್ಲೂ ಇದ್ದಿದ್ದ ಅಲ್ಲಿದ್ರೆ ಅಲ್ಲೂ ಡಿರೆಕ್ಟ್ ಮಾಡಿಸ್ಬಿಟ್ಟಿದ್ದೆ ನಾನು. ನಮ್ಮದೇ ಈ ಥರ ಸಮಸ್ಯೆಗಳು, ನಮ್ಗೆ ರೇಷನ್ ಕಾರ್ಡ್ ಆಗ್ಬಿಟ್ರೆ ನಮ್ಗೆ ಸರ್ಕಾರದ ಸೌಲತ್ತು ಕೊಡಿದ್ರು ಪರವಾಗಿಲ್ಲ, ನಮಗೆ ನಮ್ಮ ರೇಷನ್ ಕಾರ್ಡ್ ಆದರೆ ಯಾವುದೇ ನಮ್ಗೆ ಬೆನಿಫಿಟ್ ಅನುಕೂಲ ಆಗುತ್ತೆ.
1: ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರೆ ಬೇರೆ ಸೌಲಭ್ಯಗಳನ್ನು ತಗೊಳ್ಬೋದು ಅಂತ ಹೇಳಿ
0: ತಗೋಬೋದು. ನಮ್ಗೆ ರೇಷನ್ ಕೊಡಿದ್ರು ಪರವಾಗಿಲ್ಲ, ಅವರು ನಮಗೆ ರೇಷನ್ ಕೊಡಿ ಅಂತ ಕೇಳ್ತಾರೆ. ನಮ್ಮ ರೇಷನ್ ಕಾರ್ಡ್ ಬಿಟ್ಕೊಡಿ, ಮಾಡೋದಕ್ಕೆ ಅನುಕೂಲ ಮಾಡ್ಕೊಂಡ್ರೆ ಎಲ್ಲ ಜನ ಮಾಡ್ಕೋತಾರೆ, ನಮ್ಮ ಆಡಿಯವ್ರಿಗೂ ಅನುಕೂಲ ಆಗುತ್ತೆ.
2: ಸರ್, ನಮ್ಮ ಮಕ್ಕಳಿಗೆ ನಮ್ಮ ಸುಮಾರು 20-30 ವರ್ಷದಿಂದ ನಮ್ಮ ಅಂಗಡಿ ಬಿಲ್ಡಿಂಗ್ ಯಾವುದು ಇಲ್ಲ ಇಲ್ಲಿ. ಈಗ ಅಂಗಡಿ ಫಸ್ಟ್ ಒಂದ್ಸರಿ ಶುರು ಮಾಡಿ ಇದನ್ನ ಬಿಲ್ಡಿಂಗ್ ಅರ್ಧ ಪರ್ಧ ಕೆಲಸ ಮಾಡೋದನ್ನ ಕೆಲಸನೇ ನಿರಂತರವಾಗಿ ನಿಲ್ಸೇಬಿಟ್ಟಿದ್ದಾರೆ. ಅದು ನಾವು ಕೇಳಕ್ಕೆ ಹೋದ್ರೆ ಇದು ನರಗ ಇದರಿಂದ ಸಂಸ್ಥೆ ಇದ್ರ ಕಡೆಯಾಗಿರೋದು ಅಂತ ಹೇಳ್ತಾರೆ. ಸರ್, ನಮ್ಮ ಮಕ್ಕಳಿಗೆ ಅಂಗಡಿ ಮಾಡ್ಬೇಕಾದ್ರೆ ಮರದ ಗಿಡ ಎಲ್ಲ ಕುಡಿಸ್ಕೊಂಡೆಲ್ಲ ಪಾಠ ಮಾಡ್ತಾರೆ ಮಕ್ಕಳಿಗೆ. ಅಲ್ಲಿ ಈ ಬಿಲ್ಡಿಂಗ್ ಅವೆಲ್ಲ ಲಗೇಜ್ ಎಲ್ಲ ತುಂಬಿಡೋದು ನಾವು ಬಿಲ್ಡಿಂಗಲ್ಲಿ. ಆಗ ನೋಡ್ಬಿಟ್ಟು ನಾವೆಲ್ಲ ಗ್ರಾಮದಲ್ಲಿ ನಿಂತ್ಕೊಂಡು ನಾವು ನೋಡ್ಬಿಟ್ಟು ಅದನ್ನ ನಮ್ಮ ಅಂಗಡಿ ಮಕ್ಕಳಲ್ಲಿ ಪಾಪ ಮಳೆಯಲ್ಲಿ ಬಿಸಿಲೆಲ್ಲ ಎಂದು ಹಾಳಾಗ್ತಿರೋಂಬಿಟ್ಟು ನಾವಾಗ ಊರಿಂದ ಈ ಬಿಲ್ಡಿಂಗ್ ಕೊಟ್ಟು ನಮಗೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮಕ್ಕಳು ತೊಂದರೆ ಆಗ್ಬಿಡ್ತೀವಿ ನೋಡ್ಕೊಂಡು ನಾವು ಎಲ್ಲ ಡಿಪಾರ್ಟ್ಮೆಂಟ್ಗೂ ಅರ್ಜಿಗೆಲ್ಲ ಕೊಟ್ಟಿದ್ದೀವಿ ನಾವು. ಇಲಾಖೆ ಸಂಬಂಧಪಟ್ಟಿದ್ದಂಗೆಲ್ಲ ಅರ್ಜಿ ಕೊಟ್ಟು ನಾವೆಲ್ಲ ಮಾಡಿದ್ರು ಯಾವುದೇ ಥರದಕ್ಕೆ ಬಂಧಿಸ್ತಿಲ್ಲ, ಅದು ನಮ್ಗೆ ಏನೋ ಗೌರವ ಕೊಡ್ತಿಲ್ಲ ಅದಕ್ಕೆ. ಹಾಗಾಗಿ ತಾವು ನಮಗೆ ಫಸ್ಟ್ ಇದು ಮುಖ್ಯವಾಗಿ ನಮ್ಮ ಈ ಬಿಲ್ಡಿಂಗ್ ಒಂದು ಮಕ್ಕಳಿಗೆ ಒಂದು ಅನ್ನ ಅಂಗಡಿ ಬಿಲ್ಡಿಂಗ್ ಒಂದು ಆಗ್ಬಿಟ್ರೆ ಎಲ್ಲದಕ್ಕೂ ಅನುಕೂಲ ಸರ್. ಅದು ಹಾಗೆ ತಾವು ದಯಮಾಡಿ ಈ ಬಿಲ್ಡಿಂಗು ಅರ್ಧ ಕೆಲಸ ನಿಂತೋಗಿದೆ, ಅದು ಬಿಲ್ಡಿಂಗ್ ಅನುಕೂಲ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ ಸರ್.
1: ಬಹಳ ಸಂತೋಷ ಕುಮಾರ್ ಅವರೇ, ಇಷ್ಟೊತ್ತು ನಮ್ಮ ಒಂದು ನಂಗಕಡು ನಂಗಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಒಂದು ನೆಟ್ಕಲ್ ದುಂಡಿ ಅಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಯೇ ಮುಕ್ತಾಯ ಮಾಡ್ತೀನಿ.
0: ಧನ್ಯವಾದಗಳು ಸರ್.
1: ಕೇಳುವರೇ, ಕೇಳಿದಲ್ಲಿ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನೆಟ್ಕಲ್ ದುಂಡಿ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಿದವರು. ಸರಗೂರು ತಾಲೂಕಿನ ನೆಟ್ಕಲ್ ದುಂಡಿ ಆಡಿಯ ನಿವಾಸಿಗರಾದ ಶ್ರೀಯುತ ಸಿದ್ದರಾಜರವರು ಹಾಗೂ ಆಡಿಯ ಯಜಮಾನರಾದ ಶ್ರೀಯುತ ಕುಮಾರ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊತ್ತ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗಲಿದೆ. ನಮಸ್ಕಾರ.
3: ಗಿರಿಜನರ ಬದುಕು ಬವಣೆ,
4: ಆದಿವಾಸಿಗಳ ಸಂಸ್ಕೃತಿ
3: ಸಂಪ್ರದಾಯ
4: ಆಚಾರ ವಿಚಾರಗಳ ಪ್ರತಿಬಿಂಬ,
3: ಅಂದಿನ ಕಾಲಕ್ಕೂ
4: ಇಂದಿನ ಕಾಲಕ್ಕೂ
3: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
4: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
3: ನಂಗಕಾಡು.

0: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರು ತಾಲೂಕಿನ ನೆಟ್ಕಾಲದ ಹುಂಡಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಹಾಡಿಯ ಯಜಮಾನರಾದ ಶ್ರೀಯುತ ಕುಮಾರ್ ಹಾಗೂ ಶ್ರೀಯುತ ಸಿದ್ದರಾಜುರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನಾ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ. ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 25ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. ನಾಹಂ ಪ್ರಕಾಶ ಸರ್ವಸ್ಯ

ಯೋಗ ಮಾಯೆಯಿಂದ ಆವೃತನಾದ ನಾನು ಎಲ್ಲರಿಗೂ ಕಾಣುವುದಿಲ್ಲ. ಈ ಮೂಢ ಜನ ಅಜನೂ ಅವ್ಯಯನೂ ಆದ ನನ್ನನ್ನು ಅರಿಯರು ಎಂಬ ಮಾತನಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ದೇವರು ಧರೆಗೆ ಇಳಿದು ಬರುವಾಗ ಯೋಗ ಮಾಯೆಯಿಂದ ಆವೃತನಾಗಿ ಬರುತ್ತಾನೆ. ಜನರಿಗೆ ಅದರ ಹಿಂದೆ ಇರುವವನು ಯಾರು ಎಂದು ಕಾಣುವುದಿಲ್ಲ, ಆದರೆ ಅದರ ಹಿಂದೆ ಇರುವವರಿಗೆ ಎಲ್ಲವೂ ಕಾಣುತ್ತದೆ. ಹೊರಗೆ ಇರುವವರಿಗೆ ತೆರೆಯ ಹಿಂದಿರುವ ವ್ಯಕ್ತಿ ಕಾಣುವುದಿಲ್ಲ. ಈ ಯೋಗ ಮಾಯೆ ಭಗವಂತನನ್ನು ಸರ್ವಸಾಮಾನ್ಯನಂತೆ ಕಾಣುವಂತೆ ಮಾಡುತ್ತಾನೆ. ಆದರೆ ದೇವರು ತನ್ನ ದೇವರತನವನ್ನು ಎಂದಿಗೂ ಕೂಡ ಮರೆತಿರುವುದಿಲ್ಲ. ಹೊರಗೆ ಆರೋಪ ಮಾಡಿಕೊಂಡು ವೇಷ ಹಾಕಿಕೊಂಡವನು ತನ್ನ ಪಾತ್ರಕ್ಕೆ ತಕ್ಕಂತೆ ಅಭಿನಯಿಸುತ್ತಿದ್ದರೂ ಕೂಡ ತಾನು ಯಾರು ಎಂಬುದನ್ನು ಕ್ಷಣಕಾಲವೂ ಕೂಡ ಮರೆತಿರುವುದಿಲ್ಲ. ಅವನು ಈ ವೇಷವನ್ನು ಯಾವಾಗ ಬೇಕಾದರೂ ಕೂಡ ಕಳಚಿ ಇಡಬಹುದು, ಆದರೆ ಜೀವಿಗಳಿಗಾದರೂ ಅಂಟಿಕೊಂಡಿರುವಂಥದ್ದು ಈ ಕರ್ಮ ಮಾಯೆ. ನಾವು ಅದನ್ನು ಕಳಚಿ ಇಡುವುದಕ್ಕೆ ಆಗುವುದಿಲ್ಲ ಮತ್ತು ವೇಷ ಹಾಕಿಕೊಂಡೊಡನೆಯೇ ಹಿಂದಿನದನ್ನೆಲ್ಲ ಮರೆತು ಹೋಗುತ್ತೇವೆ. ಇಲ್ಲಿ ಇಬ್ಬರೂ ಕೂಡ ವೇಷ ಹಾಕಿಕೊಂಡು ಬಂದಿರುವಂಥವರೇ. ದೇವರು ವೇಷ ಹಾಕಿಕೊಂಡರೆ ತಾನು ನಿಜವಾಗಿ ಯಾರು ಎಂಬುದನ್ನು ಮರೆಯುವುದಿಲ್ಲ. ಜೀವಿಯು ಕೂಡ ತನ್ನ ನೈಜ ಸ್ವಭಾವವನ್ನು ಮರೆತು ದೇಹ ಬುದ್ಧಿ ಇಂದ್ರಿಯಗಳ ಉಪಾಧಿಯನ್ನು ತೆಗೆದುಕೊಂಡು ಅದರಿಂದ ಅಲಂಕರಿಸಿಕೊಂಡು ವೇಷ ಹಾಕಿಕೊಳ್ಳುತ್ತಾನೆ. ಹಾಕಿದ ವೇಷದಲ್ಲಿಯೇ ಅವನು ತನ್ಮಯನಾಗುತ್ತಾನೆ. ಹಿಂದಿನದೆಲ್ಲ ಅವನಿಗೆ ಮರೆತೇ ಹೋಗುತ್ತದೆ. ವೇಷವನ್ನು ಇಚ್ಛಿಸಿದಾಗ ತೆಗೆದುಹಾಕಲೂ ಕೂಡ ಆಗುವುದಿಲ್ಲ. ಅದೇ ಭಗವಂತನ ವೇಷಕ್ಕೂ ನಮ್ಮ ವೇಷಕ್ಕೂ ಇರುವಂತಹ ವ್ಯತ್ಯಾಸ. ಇನ್ನು ಯೋಗ ಮಾಯೆಯಲ್ಲಿ ದೇವರು ಎಲ್ಲರಿಗೂ ವ್ಯಕ್ತನಲ್ಲ ಅಂಥೇಳಿ ಹೇಳ್ತಾನೆ. ಯಾರಿಗೂ ಕೂಡ ಕಾಣುವುದಿಲ್ಲ ಅಂತಲ್ಲ, ಅವನನ್ನು ಗುರುತು ಹಿಡಿಯುವವರು ಬಹಳ ಅಲ್ಪ ಮಂದಿ.

ವಜ್ರದ ವ್ಯಾಪಾರಿಗಳು ಮಾತ್ರ ವಜ್ರ ಯಾವುದು, ಗಾಜು ಯಾವುದು ಎಂಬುದನ್ನು ಕಂಡುಹಿಡಿಯಬಲ್ಲಂಥವರು. ಹಾಗೆಯೇ ತರಕಾರಿ ಹೂ ವ್ಯಾಪಾರಿಗಳು ವಜ್ರವನ್ನು ವಜ್ರ ಎಂದು ಕಂಡುಹಿಡಿಯಬಲ್ಲರೆ? ಖಂಡಿತ ಇಲ್ಲ. ತರಕಾರಿ ವ್ಯಾಪಾರಿಯವರಿಗೆ ಯಾವ ತರಕಾರಿ ತುಂಬ ಚೆನ್ನಾಗಿದೆ, ಯೋಗ್ಯವಾದಂತಹ ತರಕಾರಿ ಯಾವುದು ಎಂಬುದನ್ನು ಕಂಡುಹಿಡಿಯಬಲ್ಲರು. ಹಾಗೆಯೇ ಈ ಜೀವನದಲ್ಲಿ ಯಾವುದನ್ನು ಅರಿತುಕೊಳ್ಳಬೇಕಾದರೂ ಕೂಡ ಯೋಗ್ಯತೆಯನ್ನು ಸಂಪಾದಿಸಿಕೊಂಡಿರಬೇಕು. ವೈದ್ಯನಿಗೆ ಮಾತ್ರ ರೋಗಿಯ ನಾಡಿ ಗೊತ್ತಾಗುವಂಥದ್ದು, ಸಾಧಾರಣ ಮನುಷ್ಯನಿಗೆ ಅದು ಗೊತ್ತಾಗೋದಿಲ್ಲ. ಹಾಗೆಯೇ ಭಗವತ್ ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಒಬ್ಬ ಸಾಧನೆ ಮಾಡಿರಬೇಕು. ಸಾಧನೆ ಮಾಡಿ ಜೀವನದಲ್ಲಿ ಬಹಳ ಮುಂದುವರೆದಿದ್ರೆ ಮಾತ್ರ ಇದು ಗೊತ್ತಾಗುವಂಥದ್ದು. ಆದರೆ ಈ ಲೋಕದಲ್ಲಿ ಬಹುಪಾಲು ಜನರು ವ್ಯವಹಾರದಲ್ಲಿಯೇ ಮುಳುಗಿರ್ತಾರೆ. ಅವರಿಗೆ ಲೌಕಿಕ ವಸ್ತುಗಳೇ ಸತ್ಯ. ಅವನ್ನು ಮೀರಿದ ಒಂದು ಅತೀಂದ್ರಿಯ ಅನುಭವ ಸಾಧ್ಯ ಎಂಬುದನ್ನು ಕಂಡು ಅವರಿಗೆ ತಿಳಿಯೋದಿಲ್ಲ. ಕಣ್ಣೆದುರಿಗೆ ಹುಟ್ಟಿ ಸಾಯುವುದು ಮಾತ್ರ ಸತ್ಯ ಅವರ ಪಾಲಿಗೆ. ಹುಟ್ಟಿದವರ ಹಿಂದೆ ಯಾವುದಿದೆ, ಸಾಯುವುದರ ಮುಂದೆ ಯಾವುದಿದೆ ಎಂಬ ಪ್ರಶ್ನೆಯನ್ನ ಹಾಕುವುದಿಲ್ಲ. ಭಗವಂತನಾದರೂ ಜನನ ಮರಣ ಬದಲಾವಣೆಗಳಿಗೆ ಅತೀತನಾಗಿರುವಂಥವನು. ಅವನನ್ನು ಜನಸಾಧಾರಣರು ತಿಳಿದುಕೊಳ್ಳಲಾಗುವುದಿಲ್ಲ. ಹಾಗಾಗಿ ಪರಮಾತ್ಮ ತತ್ವ ಎನ್ನುವಂಥದ್ದು ಸರ್ವವ್ಯಾಪಕವಾಗಿ ಎಲ್ಲರ ಹೃದಯದಲ್ಲಿ ಇರುವುದಾದರೆ ಅದು ಯಾಕೆ ಕಾಣಿಸೋದಿಲ್ಲ ಅನ್ನುವಂಥ ಅನುಮಾನಗಳಿಗೆ ಉತ್ತರವಾಗಿ ಈ ಒಂದು ಶ್ಲೋಕ ಹೇಳಿದೆ. ನಾನು ಯೋಗ ಮಾಯೆಯಿಂದ ಆವೃತನಾಗಿರುವುದರಿಂದ ಯಾವುದೇ ಜನರಿಗೆ ನಾನು ಕಾಣಿಸುತ್ತಿಲ್ಲ ಅಂತ ಹೇಳಿ ಭಗವಂತನೇ ಹೇಳ್ತಾ ಇದ್ದಾನೆ. ಈ ಮಾಯೆ ಎನ್ನುವಂಥ ಶಬ್ದ ಇದೆಯಲ್ವಾ, ಇದು ವೇದಾಂತ ಸಾಧಕರಿಗೆ ಬೇಗನೆ ಅರ್ಥವಾಗುವುದಿಲ್ಲ. ಆಳವಾಗಿ ಮನನ ಮಾಡಿದವನಿಗೆ ಮಾತ್ರ ಇದು ಅರ್ಥವಾಗುವಂಥದ್ದು. ಅವ್ಯಕ್ತವಾದ ನಿರ್ಗುಣ ಪರಮಾತ್ಮನು ವ್ಯಕ್ತನಾಗಿ ಬಹುರೂಪ ಪ್ರಪಂಚ ಹಾಗೂ ನಾನಾ ವಿಧ ಜೀವರಾಶಿಗಳ ರೂಪದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಕಾರಣವೇ ಈ ಮಾಯೆ. ಮನುಷ್ಯನ ಬುದ್ಧಿಯನ್ನು ಆವರಿಸಿ ಅವನನ್ನು ಭ್ರಮೆಗೊಳಿಸುವ ಇದೇ ಶಕ್ತಿಗೆ ಹೆಸರು ಅವಿದ್ಯೆ ಎಂದು. ನಮ್ಮ ಎಲ್ಲ ರೀತಿಯ ಸಾಂಸಾರಿಕ ಸುಖ ದುಃಖಗಳಿಗೆ ಇದೇ ಕಾರಣವಾಗಿರುವಂಥದ್ದು. ಇದು ತ್ರಿಗುಣಾತ್ಮಿಕವಾಗಿರುವಂಥದ್ದು. ಅವಿದ್ಯೆಯ ಈ ಆವರಣದಿಂದಾಗಿ ನನಗೆ ಆತ್ಮನ ದರ್ಶನವಾಗುತ್ತಿಲ್ಲ ಎಂದು ಹೇಳಬಹುದು. ಆತ್ಮನ ದರ್ಶನವಾಗಬೇಕಾದರೆ ಈ ಅವಿದ್ಯೆಯನ್ನು ನಾಶಗೊಳಿಸಬೇಕು. ಸದ್ಗುರುವಿನ ಜ್ಞಾನೋಪದೇಶದ ಮೂಲಕ ಹಾಗೂ ನಿರಂತರವಾದ ಸಾಧನೆಯ ಮೂಲಕ ಮಾತ್ರ ಇದು ಸಾಧ್ಯ. ವಿಜ್ಞಾನ ತಿಳಿಯದ ವ್ಯಕ್ತಿಗೆ ವಿದ್ಯುಚ್ಛಕ್ತಿಯ ಬಗ್ಗೆ ಏನೇನೂ ಕೂಡ ತಿಳಿಯೋದಿಲ್ಲ. ಅದನ್ನು ತಿಳಿದುಕೊಳ್ಬೇಕು ಅಂತಂದರೆ ಅದರ ಪರೋಕ್ಷ ಜ್ಞಾನ ಮತ್ತು ಪ್ರತ್ಯಕ್ಷ ಅನುಭವ ಇವು ಎರಡೂ ಕೂಡ ಅಗತ್ಯ. ಇವೆರಡನ್ನೂ ಕೂಡ ಪಡೆಯದಂತಹ ವ್ಯಕ್ತಿಯು ಅನಂತರ ಉರಿಯುತ್ತಿರುವ ಬಲ್ಬನ್ನು ನೋಡಿಯೇ ಇಲ್ಲಿ ವ್ಯಕ್ತವಾಗಿರುವ ವಿದ್ಯುಚ್ಛಕ್ತಿಯ ಬಗ್ಗೆ ತಿಳಿದುಕೊಳ್ತಾನೆ. ಅದೇ ರೀತಿ ಶಮದಮಾದಿ ಸಾಧನ ಸಂಪತ್ತುಗಳ ಮೂಲಕ ಶಾಸ್ತ್ರ ಶ್ರವಣವನ್ನು ಮಾಡಿ ಮನನ ನಿಧಿ ಧ್ಯಾಸನಗಳನ್ನು ಅಭ್ಯಸಿಸುವವನಿಗೆ ಮಾತ್ರ ಆತ್ಮನ ಸ್ವರೂಪವನ್ನು ಯಥಾವತ್ತಾಗಿ ತಿಳಿಯಲು ಸಾಧ್ಯವಾಗುತ್ತದೆ. ಎಲ್ಲಿಯವರೆಗೆ ಬುದ್ಧಿಯನ್ನು ಆವರಿಸಿರುವ ಅವಿದ್ಯೆಯು ಪೂರ್ತಿಯಾಗಿ ನಾಶವಾಗುವುದಿಲ್ಲವೋ ಅಲ್ಲಿಯವರೆಗೆ ಸಂಸಾರವೇ ಗತಿ. ಸಂಸಾರದ ಆ ಅಗ್ನಿಯಲ್ಲಿ ನೊಂದು ಬೆಂದು ಬಳಲುತ್ತಿರುವ ಜೀವನಿಗೆ ಆತ್ಮಾನಂದದ ಲವಲೇಶವೂ ಕೂಡ ಪ್ರಾಪ್ತಿಯಾಗದು. ಈ ಪ್ರಾಪಂಚಿಕ ಸುಖಕ್ಕಿಂತ ಹೆಚ್ಚಿನದು ಇನ್ನು ಯಾವುದೂ ಇಲ್ಲ ಎಂಬುದೇ ಅವನ ತಿಳುವಳಿಕೆಯಾಗಿರುವಂಥದ್ದು. ಏಕೆಂದರೆ ಪರಮಾತ್ಮ ಇಲ್ಲಿ ಹೇಳ್ತಾನೆ, ಮೂಢರಾದ ಈ ಜನರು ನನ್ನ ಅವ್ಯಯವಾದ ಸ್ವರೂಪವನ್ನು ತಿಳಿಯರು. ಅವರ ಬುದ್ಧಿಯೂ ಕೂಡ ನನ್ನದೇ ಯೋಗ ಮಾಯೆಯಿಂದ ಆವರಿಸಲ್ಪಟ್ಟಿದೆ. ಅವರ ಮನಸ್ಸು ಬುದ್ಧಿಯು ಪ್ರಪಂಚದ ವಸ್ತುಗಳನ್ನೇ ಸತ್ಯ ಅಂಥೇಳಿ ತಿಳಿದಿರುತ್ತೆ. ಅದಕ್ಕೆ ಆತ್ಮಸ್ವರೂಪನಾದ ಆತ್ಮನ ದರ್ಶನವೂ ಆಗುತ್ತೆ. ಕಂಬವನ್ನು ಪುರುಷನು ಮುಚ್ಚಿದಂತೆ, ಮರಳುಗಾಡನ್ನು ಮರೀಚಿಕೆಯು ಮುಚ್ಚಿದಂತೆ, ಈ ಅಲೆಗಳು ಸಮುದ್ರವನ್ನೇ ಮುಚ್ಚಿದಂತೆ
ಅನಾತ್ಮದಲ್ಲಿ ನಾನು ಎಂಬ ಭಾವ

ಅವು ಆತ್ಮದರ್ಶನಕ್ಕೆ ಅಡ್ಡಿಯಾಗಿರುತ್ತದೆ. ಜೀವದ ಈ ಅಜ್ಞಾನದ ಅವಸ್ಥೆಯನ್ನ ನಾವು ಮುಂದಿನ ಶ್ಲೋಕದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಶ್ಲೋಕಕ್ಕೆ ಮುದ್ದುರಾಮನ ಅದ್ಯಾವ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

ಸರಸ ಸೊಗಸಿನ ಹಿಂದೆ ಮುನಿಸು ಮುಸುಕಿನ ವೇಷ, ಸರಸ ಸೊಗಸಿನ ಹಿಂದೆ ಮುನಿಸು ಮುಸುಕಿನ ವೇಷ. ದಿಟವಾವುದಿದೆ ನಮಗೆ ಮುದ್ದು ರಾಮ, ದಿಟವಾವುದಿದೆ ನಮಗೆ ಮುದ್ದು ರಾಮ. ಹಾಗಾಗಿ ದಿಟ ಅನ್ನುವಂಥದ್ದು ಯಾವುದಿದೆ, ಆ ದಿಟವನ್ನೋದು ಅರ್ಥಕೊಳ್ಬೇಕು ಅಂತಂದರೆ ನಾನು ಎಂಬ ಅಹಂಭಾವ ನಮ್ಮಿಂದ ದೂರವಾಗಬೇಕು. ಇಂದು ಕೆಳೆ ಎಂದದ್ದೇ ಅದೇ ನಾಳೆ ಹಾಗೆ ಅಂಥೇಳಿ. ಇಂದು ಏನೋ ಹೋಗಲಿ ಬಿಡುವ ಒಂದಿಷ್ಟು ಅಹಂ ಅಂತೇಳಂದರೆ ನಾಳೆ ಅದೇ ಹೊಗೆಯಾಗಿ ಹಗೆಯಾಗಿ ದಗೆಯಾಗಿ ನಮ್ಮನ್ನು ಕಾಡುತ್ತೆ. ಹಾಗಾಗಿ ಅಹಂಭಾವವನ್ನು ಬಿಟ್ಟು ಆತ್ಮದರ್ಶನವನ್ನು ನಾವು ಮಾಡಿಕೊಂಡಾಗ ಸದಾ ನಾವು ಸುಖಿ ಎಂಬ ಮಾತನ್ನೇ ಇಲ್ಲಿ ಮುದ್ದುರಾಮನು ಹೇಳ್ತಾ ಇದ್ದಾನೆ, ಕೃಷ್ಣನು ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಪ್ರಿಯ ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಟ್ಟ ಗೀತಾಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆ

ಬೆಂಗಳೂರಿನಲ್ಲಿ ತೆರವುಗೊಳಿಸಲಾಗುತ್ತಿರುವ ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ನೀಡಿ ಅವರ ಜೀವನ ನಿರ್ವಹಣೆಗೆ ತೊಂದರೆಯಾಗದಂತೆ ತಳ್ಳುವ ಗಾಡಿ ಹಾಗೂ ದ್ವಿಚಕ್ರ ವಾಹನದ ಅನುಕೂಲತೆ ಕಲ್ಪಿಸಿ ರಸ್ತೆಯ ಒಂದು ಬದಿಯಲ್ಲಿ ವ್ಯಾಪಾರ ನಡೆಸಲು ಅನುಕೂಲ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ನ್ಯಾಯಾಲಯದ ಆದೇಶದಂತೆ ಬೆಂಗಳೂರಿನ ಬೀದಿ ಬದಿಯ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಈ ಬಗ್ಗೆ ಈ ಹಿಂದೆ ಬೆಂಗಳೂರಿನ ಎಲ್ಲ ಶಾಸಕರ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದರು. ನ್ಯಾಯಾಲಯದ ಆದೇಶ ಪಾಲನೆಯ ಜೊತೆಗೆ ವ್ಯಾಪಾರಸ್ಥರ ಉಪಜೀವನಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಬೀದಿ ಬದಿಯ ವ್ಯಾಪಾರಸ್ಥರ ಸಮೀಕ್ಷೆ ಮಾಡಿ ಒಟ್ಟು 60,000 ವ್ಯಾಪಾರಸ್ಥರನ್ನು ಗುರುತಿಸಲಾಗಿದೆ. ಈ ಪೈಕಿ 30,000 ವ್ಯಾಪಾರಸ್ಥರು ಗುರುತಿನ ಚೀಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದ ವ್ಯಾಪಾರಸ್ಥರಿಗೆ ದ್ವಿಚಕ್ರ ವಾಹನ, ತಳ್ಳುವ ಗಾಡಿಗಳನ್ನು ನೀಡಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು. ಸಂಜೆ ವ್ಯಾಪಾರ ಮುಗಿದ ನಂತರ ಜಾಗ ಖಾಲಿ ಮಾಡಬೇಕಾಗುತ್ತದೆ. ಮುಖ್ಯ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿ ವ್ಯಾಪಾರ ಮಾಡಲು ಅವಕಾಶ ನೀಡಲಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ನಡೆಯಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ಧಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ

0: ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಹಾಗೂ ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ವಿಜಯಪುರ ಜಿಲ್ಲಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ತ್ವರಿತಗೊಳಿಸಲು ನಾಳೆ ಮತ್ತು ನಾಡಿದ್ದು ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ ಕೆ ತಿಳಿಸಿದ್ದಾರೆ. ಈ ವಿಶೇಷ ಅಭಿಯಾನದ ದಿನಗಳಂದು ಜಿಲ್ಲೆಯ ಎಲ್ಲಾ ಮತಗಟ್ಟೆ ಅಧಿಕಾರಿಗಳು ಬೆಳಿಗ್ಗೆ 8:30ರಿಂದಲೇ ಕಡ್ಡಾಯವಾಗಿ ಮನೆ ಮನೆಗೆ ಭೇಟಿ ನೀಡಿ ಎನ್ಯೂಮರೇಷನ್ ಗಣತಿ ನಮೂನೆಗಳನ್ನು ವಿತರಿಸಲಿದ್ದಾರೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಚಿತ್ರದುರ್ಗ ನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಆವರಣದಲ್ಲಿ ಇಂದು ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಕುರಿತು ರಂಗೋಲಿ ಸ್ಪರ್ಧೆಯ ಮೂಲಕ ವಿನೂತನ ಜಾಗೃತಿ ಮೂಡಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಈ ಸ್ಪರ್ಧೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಸಹಾಯ ಗುಂಪಿನ ಮಹಿಳೆಯರು, ಸಹಾಯಕಿಯರು ಹಾಗೂ ಬೂತ್ ಮಟ್ಟದ ಅಧಿಕಾರಿಗಳು ಉತ್ಸಾಹದಿಂದ ಪಾಲ್ಗೊಂಡು ಬಣ್ಣ ಬಣ್ಣದ ರಂಗೋಲಿಗಳ ಮೂಲಕ ಮತದಾನದ ಮಹತ್ವದ ಸಂದೇಶಗಳನ್ನು ಬಿತ್ತರಿಸಿದರು. ರಂಗೋಲಿ ವೀಕ್ಷಿಸಿ ವಿಜೇತರಿಗೆ ಬಹುಮಾನ ವಿತರಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಎಸ್ ಆಕಾಶ್ ಅವರು, ಮುಂಬರುವ ಚುನಾವಣೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಎಂಬ ಗೊಂದಲ ತಲೆದೋರದಂತೆ ನಾಗರಿಕರು ಈಗಲೇ ಜಾಗೃತರಾಗಬೇಕು ಎಂದು ಕರೆ ನೀಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಿಎಲ್ಒಗಳು ಮನೆ ಮನೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದು, ಸಾರ್ವಜನಿಕರು ಅಗತ್ಯ ದಾಖಲೆಗಳೊಂದಿಗೆ ನಿಖರ ಮಾಹಿತಿ ಭರ್ತಿ ಮಾಡಿ ತಕ್ಷಣವೇ ಸಲ್ಲಿಸುವ ಮೂಲಕ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 80,698 ಎನ್ಯೂಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 96,711 ಎನ್ಯೂಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಮಾಹಿತಿ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗುತ್ತಿದ್ದು, ಇನ್ನು 9,300 ಫಾರ್ಮ್ಗಳು ಮಾತ್ರ ವಿತರಣೆಗೆ ಬಾಕಿ ಉಳಿದಿವೆ. ಬಿಎಲ್ಒಗಳಿಂದ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವ ಹಾಗೂ ಡಿಜಿಟಲೀಕರಣ ಪ್ರಕ್ರಿಯೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿಗಳಾದ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಸೂರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಇವರು ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಪತ್ತೆಯಾದ 6 ವಿವರಗಳನ್ನು ಮುಂದಿನ ಕ್ರಮಕ್ಕಾಗಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಕಳುಹಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿ ಅಧಿಕಾರಿಗಳು ಪ್ರಕರಣವನ್ನು ಪರಿಶೀಲಿಸಿ ಸಂಬಂಧಪಟ್ಟವರನ್ನು ವಶಕ್ಕೆ ಪಡೆಯುವ ಕುರಿತು ಆದೇಶ ಹೊರಡಿಸಲಿದ್ದು, ನಂತರ ಅವರನ್ನು ಭಾರತದಿಂದ ಗಡಿಪಾರು ಮಾಡುವ ಸಂಬಂಧ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆ ಆವರಣದಲ್ಲಿ ಈ ಸಂಜೆ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024 ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹೀರಕ್ ಪಂಕ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.

0: ರಾಜ್ಯದ ಜಿಲ್ಲಾ ಪೊಲೀಸ್ ಘಟಕಗಳ ಬಲವರ್ಧನೆಗಾಗಿ 107 ಅತ್ಯಾಧುನಿಕ ವಾಹನಗಳ ಸೇವೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಂಗಳೂರಿನಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ. ಜಿಲ್ಲಾ ಪೊಲೀಸ್ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ ಹಾಗೂ 75 ಬೊಲೆರೋ ವಾಹನಗಳನ್ನು ನೀಡಲಾಗುತ್ತಿದ್ದು, ಮುಖ್ಯಮಂತ್ರಿ ಹಸಿರು ನಿಶಾನೆ ಮೂಲಕ ನೂತನ ವಾಹನಗಳಿಗೆ ಚಾಲನೆ ನೀಡಲಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ರೈತರಿಗಾಗಿ 2026-27 ಸಾಲಿನ ಬೆಳೆ ವಿಮೆ ಯೋಜನೆ ಹಾಗೂ ಬೆಳೆ ಸಮೀಕ್ಷೆ ಯೋಜನೆ ಕುರಿತಂತೆ ಜಾಗೃತಿ ಮತ್ತು ಪ್ರಚಾರ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಈ ಆಂದೋಲನಕ್ಕೆ ಚಾಲನೆ ಇಂದು ನೀಡಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ, ರೈತರಲ್ಲಿ ಬೆಳೆ ವಿಮೆ ಮಾಡಿಸುವ ಮಹತ್ವ, ವಿಮಾ ಕಂತು ಪಾವತಿಸುವ ಕಡೆಯ ದಿನಾಂಕ ಹಾಗೂ ಬೆಳೆ ಸಮೀಕ್ಷೆಯ ನಿಖರತೆಯ ಅಗತ್ಯತೆಯ ಬಗ್ಗೆ ಪ್ರತಿ ಹಳ್ಳಿಯಲ್ಲೂ ಅರಿವು ಮೂಡಿಸಲು ಈ ಆಂದೋಲನವನ್ನು ರೂಪಿಸಲಾಗಿದೆ. ಪ್ರಚಾರ ಆಂದೋಲನ ತಂಡ ಮುಂಬರುವ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಸಂಚರಿಸಿ ರೈತರಿಗೆ ಸಕಾಲದಲ್ಲಿ ಬೆಳೆ ವಿಮೆ ನೋಂದಣಿ ಮಾಡಲು ಮತ್ತು ಸರ್ಕಾರದ ಕೃಷಿ ಯೋಜನೆಗಳ ಸೌಲಭ್ಯವನ್ನು ಯಾವುದೇ ಅಡೆತಡೆಯಿಲ್ಲದೆ ಪಡೆದುಕೊಳ್ಳಲು ಅಗತ್ಯ ಮಾಹಿತಿಯನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಕೇಂದ್ರದ ವಿಬಿಜಿ ರಾಮ್ಜಿ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ತಿಳಿಸಿದ್ದಾರೆ. ಮಾರ್ಗಸೂಚಿಯಂತೆ ದಿನಗೂಲಿಯನ್ನು 370 ರೂಪಾಯಿಯಿಂದ 382 ರೂಪಾಯಿಗೆ ಏರಿಕೆ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಜಂಟಿಯಾಗಿ ಆದೇಶ ಹೊರಡಿಸಿದ್ದು, ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೂಲಿ ಮುಂದುವರಿಯಲಿದೆ. ಹೊಸ ಕಾಯ್ದೆಯಡಿ ನಿಯಮಾನುಸಾರ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯೋಜನೆ ಜಾರಿಗೆ ತರಲು ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಾಹಿತ್ಯ ಅಕಾಡೆಮಿ ಮತ್ತು ಬೆಂಗಳೂರು ಆಕಾಶವಾಣಿ ಸಹಯೋಗದಲ್ಲಿ ಇದೇ ಸೋಮವಾರ ಆಕಾಶವಾಣಿ ಕೇಂದ್ರದಲ್ಲಿ ಸಾಹಿತ್ಯ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕವಿ, ವಿಮರ್ಶಕ ಮತ್ತು ನಾಟಕಕಾರ ಎಸ್ಜಿ ಸಿದ್ದರಾಮಯ್ಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಮಂದಿ ಬಾಂಗ್ಲಾ ಪ್ರಜೆಗಳ ಪತ್ತೆ, ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ವಿವರ ರವಾನೆ. ಹಾಗೂ ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ಋತುಚಕ್ರ ನೈರ್ಮಲ್ಯದ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಈ ದಿನ ನಾವು ಋತುಚಕ್ರ ನೈರ್ಮಲ್ಯದ ಕುರಿತು ಮಾಹಿತಿಯನ್ನು ತಿಳಿಯಲು ಮುಂದಾಗಿದ್ದೇವೆ. ಈ ವಿಷಯದ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವಿರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್,
5: ಧನ್ಯವಾದಗಳು.
4: ಓಕೆ ಮೇಡಮ್, ಹಾಗಿದ್ರೆ ಮೊದಲೇ ಬಾರಿಗೆ ಋತುಚಕ್ರ ಆರಂಭವಾಗುವ ಹುಡುಗಿಯರಿಗೆ ಯಾವ ರೀತಿಯ ಒಂದು ಮಾರ್ಗದರ್ಶನವನ್ನ ನೀಡಿದ್ರೆ ಉತ್ತಮ ಅನ್ಸುತ್ತೆ? ಮ್ಯಾಮ್,
5: ಅವರಿಗೂ ಆ ಮೊಮೆಂಟಲ್ಲೂ

0: ಕೂಡ ಅವರಿಗೆ ಯಾವಾಗ ಆಗಬಹುದು ಅವರಿಗೆ, ಸೊ ಎಷ್ಟು ದಿನಕ್ಕೊಮ್ಮೆ ಆಗಬಹುದು ಅಥವಾ ತಿಂಗಳಿಗೊಮ್ಮೆ ಆಗಬಹುದು, ಆದಾಗ ಹೇಗೆಲ್ಲ ಇರುತ್ತೆ ಅದನ್ನೆಲ್ಲ ಮುಂಚೆ ಹೇಳ್ದಂಗೆ ಕೂಡ, ಸೊ ಪ್ಯಾಡ್ಸ್ ಚೇಂಜಿಂಗ್ ಇರ್ಬೋದು, ಪರ್ಸ್ನಲ್ ಹೈಜಿನ್ಸ್ ಇರಬಹುದು, ಅದನ್ನೆಲ್ಲ ಹೇಳಿಕೊಟ್ಟು ಅವರಿಗೆ ಮೆಂಟಲಿ ಪ್ರಿಪೇರ್ ಆಗಿರೋದಕ್ಕೂ ಕೂಡ ಹೇಳಿರಬೇಕು. ಸೊ ಅದಾದಾಗ ಒಮ್ಮಿನೊಮ್ಮೆ ಹಂಗೆ ಆಗೋಯ್ತು ಅಂತ ಹೇಳೋರು ಇರ್ತಾರೆ. ಸೊ ಹಾಗೇ ಅದೊಂದು. ಮತ್ತು ಅವರಲ್ಲಿ ಆಗುವಂತಹ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳನ್ನ ಅದರ ಕುರಿತು ಅದನ್ನು ಬಗ್ಗೆ ಅವರಿಗೆ ತಿಳಿಸಿಕೊಟ್ಟಿರಬೇಕು. ಹಾಗೆ ದೈಹಿಕ ಅಂತ ಬಂದಾಗ ಅವರಿಗೆ ನೋವು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಅಂತಂದರೆ ಆಗಲೇ ಹೇಳ್ದಂಗೆ ಆ ಸಂಕೋಚಗಳು ತೀವ್ರವಾದಾಗ ಹೊಟ್ಟೆ ನೋವು, ಬೆನ್ನೋವು, ಕಾಲು ಸೆಳೆತ ಇವುಗಳು ಬರೋದು ಸಹಜ. ಸೊ ಆ ಮೂಮೆಂಟಲ್ಲಿ ಅವರು ಅದನ್ನು ಹೇಗೆ ತಗೋಬೇಕು ಅಂದರೆ, ನೋವಿತ್ತು ಅಂತಂದಾಗ ಒಂದು ಹೀಟ್ ಥೆರಪಿ ಇರ್ಬೋದು, ಅಂದರೆ ಶಾಖ ಇಟ್ಕೊಳ್ಳೋದಿರ್ಬೋದು ಅಥವಾ ಮೆಡಿಸಿನ್ಸ್ ತೊಗೊಳ್ಳೋದಿರ್ಬೋದು, ಯಾವಾಗ ಅದನ್ನು ಕೊಡಬೇಕು, ಅದು ತುಂಬ ತೀವ್ರ ಆದಾಗ ಈ ಥರ ಮಾಡಪ್ಪ ಅಂತ ಹೇಳಿ. ಅಂದರೆ ಹಾಸ್ಟೆಲೈಟ್ಸಲ್ಲಿ ಇದ್ದಾಗ ತಂದೆ ತಾಯಿಯರು ಅವ್ರ ಜೊತೆಗಿರೋದಿಲ್ಲ, ಸೊ ಹಾಸ್ಟೆಲಲ್ಲಿದ್ದಾಗ ನೀನು ಈ ಥರ ನೋಡ್ಕೋಬೋದು ನಿನಗೆ. ಸೊ ರೆಸಿಡೆಂಟ್ ಸ್ಟೂಡೆಂಟ್ಸ್ ಇರ್ತಾರೆ, ಸೊ ಅವರಲ್ಲೂ ಅಷ್ಟೇ, ಸೊ ಅವ್ರಿಗೆ ಈ ಥರ ಎಲ್ಲ ಮಾಡ್ಕೋಬೋದು ಅಥವಾ ಅವರು ಕೂಡ ಆ ಮೂಮೆಂಟಲ್ಲಿ ಹೀಗೆಲ್ಲ ನೋಡ್ಕೋಬೋದು ನಮ್ಮನ್ನು ನಾವೇ ಅನ್ನೋ ಒಂದು ಮಾನಸಿಕ ಸದೃಢತೆನೂ ಬಂದಿರಬೇಕು ಅಥವಾ ಅದನ್ನು ಹೇಳ್ಕೊಟ್ಟಾಗ ಬರುತ್ತೆ ಅವರಿಗೆ, ಅವ್ರಿಗೆ ಅವರೇ ಬೆಳೆಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ. ಸೊ ಇನ್ನೊಂದು ಅವರಿಗೆ ಊಟ ತಿಂಡಿ, ಸೊ ಆರೋಗ್ಯಕರ ಆಹಾರ. ಸೊ ಅಂದರೆ ಕಾಮನ್ ಆಗಿ ನಮಗೆ ಆ ಮೂಮೆಂಟಲ್ಲಿ ಕ್ಯಾಲ್ಶಿಯಂ ಮತ್ತು ಐರನ್ ಕಂಟೆಂಟ್ ಲಾಸ್ ಆಗ್ತಾ ಇರುತ್ತೆ ಜಾಸ್ತಿ. ಸೊ ಅದನ್ನು ನಾವು ಮತ್ತೆ ವಾಪಸ್ ನಮ್ಮ ದೇಹಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಆದರೂ ನಾವು ಒಂದು ದ್ರಾಕ್ಷಿ ಇರಬಹುದು, ಹಣ್ಣುಗಳು ತಂದಿಟ್ಕೊಂಡು ಅದನ್ನು ತಿನ್ನೋದ್ರಿಂದ ಅವ್ರಿಗೂ ಕೂಡ ಉತ್ತಮ ಆರೋಗ್ಯ ಸಿಗುತ್ತೆ. ಆ್ಯಂಡ್ ಎಮರ್ಜೆನ್ಸಿ ಟೈಮಲ್ಲಿ ಅಂತಂದರೆ ಈಗ ಎಲ್ಲ ಫಾರ್ ಎಕ್ಸಾಂಪಲ್ ಸ್ಕೂಲಿಂದನೇ ಟ್ರಿಪ್ಪಿಗೆ ಹೋಗಿರ್ತಾರೆ ಅಥವಾ ಫ್ರೆಂಡ್ಸ್ ಜೊತೆ ಹೋಗಿರ್ತಾರೆ, ಸೊ ಆ ಮೊಮೆಂಟಲ್ಲಿ ಆಗಿರುತ್ತೆ ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಅವ್ರಿಗೆ ಅಂಥ ಸಿಚುವೇಶನ್ಸಲ್ಲಿ ಒಂದು ಎಕ್ಸ್ಟ್ರಾ ಪ್ಯಾಡ್ಸ್ ಅಥವಾ ಲೈಕ್ ಒಂದು ಕ್ಯಾರಿ ಫಾರ್ವರ್ಡ್ ಥರ ಅದನ್ನು ಕೂಡ ಒಂದನ್ನು ಅವ್ರದ್ದು ಹೊರಗಡೆ ಹೋದಾಗ, ಸೊ ಈ ಟೈಮ್ ಪ್ರಿಡಿಕ್ಷನ್ಸಲ್ಲಿ ಇದೆ ಅಂತಂದಾಗ ಅದನ್ನು ತೊಗೊಂಡು ಹೋಗೋದ್ರಿಂದ ಅವ್ರಿಗೂ ಅನುಕೂಲ ಆಗುತ್ತೆ. ಸೊ ದಟ್ ನಾರ್ಮಲ್ ಆಗಿ ಹಾಕ್ಕೊಂಡು ಮತ್ತೆ ವಾಪಸ್ ಎಂಜಾಯ್ ಮಾಡಿ ಇರಬಹುದು ಹಾಗೆ. ಸೊ ಇದನ್ನೆಲ್ಲ ನಾವು ಅವರಿಗೆ ಮುಜುಗರ ಪಟ್ಕೊಳ್ದಂತೆ ಅವರಿಗೆ ಎಲ್ಲನೂ ನಾವು ಪ್ರತಿಯೊಂದನ್ನು ತಿಳಿ ಹೇಳಬೇಕು.
1: ಖಂಡಿತ ಮ್ಯಾಮ್, ಅದೇ ಋತುಚಕ್ರದ ಕಾರಣದಿಂದ ಎಷ್ಟೋ ಜನ ಮಕ್ಕಳು ಶಾಲೆಗೆ ಗೈರಾಜರಾಗ್ತಾರೆ. ಸೊ ಈ ಕುರಿತು ಅಥವಾ ಅವರು ಈ ರಜೆಗಳನ್ನ ಕಡಿಮೆ ಮಾಡೋದಾಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ನೀಡೋದಾದ್ರೆ ಮೇಡಮ್.
0: ಇನ್ನು ಶಾಲೆ ಮಕ್ಕಳು ಅಂತ ಬಂತು ಅಂತಂದಾಗ ಅವರಿಗೆ ಮೂಲ ಸೌಕರ್ಯಗಳು ಅತ್ಯಗತ್ಯ. ಸೊ ಯಾವ ಥರ ಮೂಲ ಸೌಕರ್ಯಗಳು ಅಂತ ಅಂದರೆ, ಅಲ್ಲಿ ಕೇವಲ ಅವರಿಗೆ ವಾಶ್ರೂಮ್ ಕೊಡೋದು ಅಷ್ಟೇ ಅಲ್ಲದೆ ಕೆಲವೊಂದು ಕಡೆ ಅವರಿಗೆ ಅದಕ್ಕೆ ಅಂತಲೇ ಸೆಪ್ರೇಟ್ ವಾಶ್ರೂಮ್ಸ್ ಇರುತ್ತೆ. ಅಂದರೆ ಲೈಕ್ ಅಂದರೆ ಬರೀ ಮೇನ್ ಡೋರ್ ಅಷ್ಟೇ ಇರುತ್ತೆ, ಕೆಲವೊಂದು ಕಡೆ ಇರೋದಿಲ್ಲ. ಕೆಲವೊಂದು ಕಡೆ ಹೇಗೆ ಅಂತಂತಂದರೆ ಒಂದು ಸಪ್ರೇಟ್ ವಾಶ್ರೂಮ್ಸ್ ಅವ್ರಿಗೆ ಅಂತಲೇ ಮಾಡಿ, ಸೊ ಅಲ್ಲೇ ಕೂಡ ಇನ್ಸಿನರೇಟರ್ಸ್ ಅಳವಡಿಸಿತ್ತು ಅಂತಂದ್ರೂ ಬೆಟರ್, ಬಿಕಾಸ್ ಅವ್ರು ಅಲ್ಲೇ ಚೇಂಜ್ ಮಾಡಿಸ್ಕೊಂಡು ಅದನ್ನು ಬೇಕಿದ್ರೆ ಅಲ್ಲೇ ಡಿಸ್ಕಾರ್ಡ್ ಮಾಡಬಹುದು. ಇಲ್ಲ ಅಂತಂತಂದರೆ ಒಳಗಡೆನೇ ಒಂದು ಡಸ್ಟ್ಬಿನ್ ಇಡ್ಸೋದಿರಬಹುದು, ಸೊ ದಟ್ ಅವ್ರಿಗೂ ಕೂಡ ಅದನ್ನು ಪ್ರಾಪರಾಗಿ ಡಿಸ್ಕಾರ್ಡ್ ಮಾಡೋ ಥರ ಈಸಿ ಆಗಿರುತ್ತೆ. ಆ್ಯಂಡ್ ನೀರಿನ ವ್ಯವಸ್ಥೆ ಅತ್ಯಗತ್ಯ. ಕೆಲವೊಮ್ಮೆ ವಾಶ್ರೂಮ್ಸ್ ಇರುತ್ತೆ, ನೀರಿರಲ್ಲ, ಕೆಲವೊಮ್ಮೆ ಅದು ಡೋಸ್ ಇರೋದಿಲ್ಲ. ಸೊ ಈ ಥರ ಬೇಸಿಕ್ ಫೆಸಿಲಿಟೀಸ್ ಏನಿರುತ್ತಲ್ಲ ಅದನ್ನೆಲ್ಲ ಅಲ್ಲಿ ಅವರಿಗೆ ನೀಟಾಗಿ ಸಪ್ಲಿಮೆಂಟ್ ಆಗಿರಬೇಕು. ಹಾಗೆ ಬೈ ಚಾನ್ಸ್ ಕೆಲವೊಮ್ಮೆ ಸ್ಕೂಲಿಗೆ ಬಂದಿರ್ತಾರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಅವತ್ತು ಡೇಟ್ಸ್ ಆಗಿರುತ್ತೆ ಅಂತ ಹೇಳಿ. ಸೊ ಆ ಮೂಮೆಂಟಲ್ಲಿ ಅಟ್ಲೀಸ್ಟ್ ಶಾಲೆ ಕಡೆಯಿಂದನೇ ಸ್ಯಾನಿಟರಿ ಪ್ಯಾಡ್ಸ್ ಅವೈಲಬಲ್ ಆಗುವಂಥದ್ದು ವ್ಯವಸ್ಥೆ ಆಗಿರಬೇಕು. ಒಂದು ವೇಳೆ ಅವ್ರು ಮರ್ತು ಬಂದ್ರೂ ಕೂಡ ಅಂದರೆ ಶಾಲೆನಲ್ಲೇ ಅವರಿಗೆ ಒದಗಿಸಿ ಕೊಡಬೇಕು ಅದನ್ನು ಹಾಕ್ಕೊಳ್ಳಿಕ್ಕೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಡಿಸ್ಪೋಸಲ್, ಸೊ ಅದನ್ನು ಹಾಕ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದನ್ನು ತೆಗೆದು ಹಾಕಬೇಕಾದಾಗ ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು. ಸೊ ಆದಷ್ಟು ಇನ್ಸಿನೇಟರ್ ಇದ್ದರೆ ಉತ್ತಮ, ಇಲ್ಲವಾದಲ್ಲಿ ಡಿಸ್ಕಾರ್ಡ್ ಮಾಡೋದಕ್ಕೆ ಯಾವ ಥರ ನೆಸೆಸರಿ ಇದೆ, ಸೊ ಒಂದು ಪೇಪರ್ಸ್ ಇರ್ಬೋದು ಅಥವಾ ಕವರ್ಸ್ ಇರ್ಬೋದು ಅದ್ರದ್ದು ಅವೈಲಬಿಲಿಟೀಸ್ ಇತ್ತು ಅಂತಂದರೆ ಈಸಿ ಆಗುತ್ತೆ ಅವ್ರಿಗೂ. ಆ್ಯಂಡ್ ಎಲ್ಲ ಮಕ್ಕಳಲ್ಲೂ ಕೂಡ ನೋವು ತಡ್ಕೊಳ್ಳೋ ಸಾಮರ್ಥ್ಯ ಈಕ್ವಲ್ ಆಗಿರೋದಿಲ್ಲ. ಸೊ ಕೆಲವೊಬ್ರಿಗೆ ನೋವು ಜಾಸ್ತಿ ಇರುತ್ತೆ, ಕೆಲವೊಬ್ರಿಗೆ ಕಮ್ಮಿ ಇರುತ್ತೆ. ಸೊ ಅಂಥ ಮಕ್ಕಳಲ್ಲಿ ನೋವು ಯಾರಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ, ಸೊ ಅವರಿಗೆ ಅಂತಲೇ ಒಂದು ಸಿಕ್ ರೂಮ್, ಅಂದರೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮೆಡಿಸಿನ್ಸ್ ತೊಗೊಂಡು ಮತ್ತೆ ವಾಪಸ್ ಶಾಲಾ ತರಗತಿಗಳನ್ನೆಲ್ಲ ಅಟೆಂಡ್ ಮಾಡೋದಕ್ಕೆ ಅಂತಲೇ ಅವ್ರಿಗೆ ಒಂದು ರೆಸ್ಟಿಂಗ್ ರೂಮ್ ಅಂತ ಆದ್ರೂ ಅಥವಾ ಮೆಡಿಸಿನ್ಸ್ ಅವೈಲಬಿಲಿಟಿ ಇರಬೇಕು ಇನ್ ಕೇಸ್ ಆಫ್ ಎಮರ್ಜೆನ್ಸೀಸ್. ಸೊ ನಿಯರ್ ಬೈ ಇರಲ್ಲ ಅದಕ್ಕೆ. ಸೊ ಈ ಥರದಾದ್ರೂ ಮೂಲ ಸೌಕರ್ಯಗಳು ಇರಬೇಕು.
1: ಸೊ ಎಲ್ಲ ಅವಕಾಶಗಳಿದ್ದರೆ ಸೊ ಮಕ್ಕಳು ಶಾಲೆಗೆ ಗೈರಾಗದಂತೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಸೊ ಪೋಷಕರು ಮತ್ತು ಶಿಕ್ಷಕರು

0: ಪೋಷಕರು ಕಿಶೋರಿಯರಿಗೆ ಹೇಗೆ ಬೆಂಬಲವನ್ನು ನೀಡಬೇಕಾಗುತ್ತೆ ಮೇಡಮ್?
1: ಈ ಹದಿಹರೆಯದ ಹುಡುಗಿಯರಿಗೆ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಈ ಮೂರನ್ನು ಕೂಡ ಮನೆಯಲ್ಲಿ ತಂದೆ ತಾಯಂದಿರಬಹುದು ಅಥವಾ ಶಾಲೆಯಲ್ಲಿ ಶಿಕ್ಷಕರಿರಬಹುದು. ಸೊ ಅದಕ್ಕೆ ಬೆಂಬಲಿಸಬೇಕಾಗತ್ತೆ. ಸೊ ಅವ್ರಿಗೆ ಆಗಲೇ ಹೇಳ್ದಂಗೆ ಮುಜುಗರ ಪಟ್ಕೊಳ್ದೇ ಅವ್ರಿಗೆ ಏನಿದೆ, ಅವರದ್ದೇನಾಗಿತ್ತು ಅದನ್ನು ಕೂಡ, ಅಥವಾ ಮಕ್ಕಳಲ್ಲಿ ಏನಾಗ್ತಾ ಇದೆ, ಸೊ ಅದನ್ನು ಕೂಡ ಅವರು ತಿಳ್ಕೊಬೇಕಾಗತ್ತೆ. ಇಲ್ಲ ಅಂತಂದರೆ ಲೈಕ್ ಮಕ್ಕಳಿಗೂ ಕೂಡ ಹಿಂಜರಿಕೆ ಇರುತ್ತೆ, ನಾನು ಹೋಗಿ ಹೇಗೆ ಹೇಳ್ಕೊಳ್ಳೋದು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅಂತಲೇ ಮಕ್ಕಳಲ್ಲಿ ಒಂದು ಸ್ನೇಹಪರ ವಾತಾವರಣ ಇರಬೇಕು. ಅದು ತಂದೆ ಮಗಳಲ್ಲಾದರೂ ಇರಬಹುದು, ತಾಯಿ ಮಗಳಲ್ಲಾದರೂ ಇರಬಹುದು, ಅಥವಾ ಶಿಕ್ಷಕರ ಜೊತೆಗಾದರೂ ಇರಬಹುದು. ಸೊ ಆ ಥರದ್ದು ಒಂದು ಭಾವನಾತ್ಮಕ ಒಂದು ವಾತಾವರಣ ಇದ್ದಾಗ, ಸೊ ಅವರಲ್ಲಿ ಯಾವ ಥರ ಹಿಂಸೆ ಆಗ್ತಾ ಇದೆ ಅನ್ನೋದನ್ನು ಅವರು ಮುಕ್ತವಾಗಿ ತಂದೆ ತಾಯಿಗಳ ಹತ್ರ ಹೇಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆವಾಗ ತಂದೆ ತಾಯಂದಿರು ಮಕ್ಕಳಿಗೆ, ಅಂತಂದರೆ ಮಗಳಿಗೆ ಹೇಗೆ ನಮ್ಮ ಕಡೆಯಿಂದ ಬೆಂಬಲ ಕೊಡಬಹುದು ಅನ್ನೋ ಯೋಚನೆಯೂ ಕೂಡ ನಿರ್ಮಾಣ ಆಗಿ, ಅದಕ್ಕೆ ಹೇಗೆ ಬೆಂಬಲಿಸಬಹುದು ಅನ್ನೋ ದಾರಿನೂ ಕೂಡ ಹುಡುಕೋದಕ್ಕೆ ಈಸಿ ಆಗುತ್ತೆ. ಸೊ ಇನ್ ಟೋಟಲ್ ಆಗಿ ಹೇಳಬೇಕು ಅಂತಂತಂದರೆ, ನಾಟ್ ಜಸ್ಟ್ ಅವರಿಗೆ ಆಗ್ತಾ ಇದೆ ಅಂತ ಹೇಳಿ ಸುಮ್ಮನೆ ಇರೋದಲ್ಲ, ಅವರಲ್ಲಿ ಮಾನಸಿಕವಾಗಿ ಹೇಗಾಗ್ತಾ ಇದೆ, ಅವರಲ್ಲಿ ಯಾವ ಥರ ಫೀಲಿಂಗ್ಸ್ ಬರ್ತಾ ಇದೆ, ಸೊ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಹೇಗಿರಬೇಕು ಅಥವಾ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಮೂಲಕ ಒಂದು ಹುಡುಗಿಯ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಇರಬೇಕಾಗುತ್ತೆ.
0: ಓಕೆ ಮೇಡಮ್, ಅಂದರೆ ಈ ಋತುಚಕ್ರದ ವೇಳೆಯಲ್ಲಿ ಎಷ್ಟೋ ಮಕ್ಕಳಿಗಾಗಿರ್ಬೋದು ಅಥವಾ ಮಹಿಳೆಯರಿಗಾಗಿರ್ಬೋದು ಹೊಟ್ಟೆ ನೋವು ಮತ್ತು ಇತರ ಅಸ್ವಸ್ಥತೆಗಳು ನಿರ್ಮಾಣ ಆಗುತ್ತೆ, ಅಂದರೆ ಆ ರೀತಿಯ ಒಂದು ಆರೋಗ್ಯ ಸಮಸ್ಯೆ ಕಂಡು ಬರುತ್ತೆ. ಸೊ ಇದನ್ನೆಲ್ಲ ಹೇಗೆ ಅವರು ನಿಭಾಯಿಸ್ಬೇಕಾಗತ್ತೆ ಮೇಡಮ್?
1: ಸೊ ಆಗಲೇ ಹೇಳ್ದಂತೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ತಡ್ಕೊಳ್ಳೋ ಶಕ್ತಿ ಒಂದೇ ರೀತಿ ಇರೋದಿಲ್ಲ ನೋವನ್ನು. ಸೊ ಹಾಗೆ ತುಂಬ ನೋವು ಬರ್ತಾ ಇದೆ ಅಂತಂದಾಗ ಟ್ಯಾಬ್ಲೆಟ್ಸ್ಗಿಂತ ಮುಂಚೆ ಒಂದು ಹೀಟ್ ಥೆರಪಿ. ಸೊ ಹೀಟ್ ಥೆರಪಿ ಅಂತ ಅಂತಂದರೆ ಶಾಖ ಕೊಡೋದು. ಸೊ ಯಾವ ಥರ ಶಾಖ ಕೊಡ್ತೀವಿ, ಒಂದು ಬಿಸಿನೀರನ್ನು ಕಾಯಿಸ್ಬಿಟ್ಟು ಒಂದು ಬಾಟಲಿಗೆ ಹಾಕ್ಕೊಂಡೋ ಅಥವಾ ಹಾಟ್ ಪ್ಯಾಕ್ ಅಂತಲೇ ಸಿಗುತ್ತೆ ಈಗ. ಸೊ ಅದನ್ನು ಕಿಬ್ ಹೊಟ್ಟೆ ಅಂತಂತಂದರೆ ಹೊಟ್ಟೆಯ ಕೆಳಭಾಗ, ಇಲ್ಲ ಅಂತಂದರೆ ಬೆನ್ನಿನ ಭಾಗ ಮತ್ತು ಹಾಗೂ ನಮ್ಮ ಕಾಫ್ ಮಸಲ್ಸಿಗಾದರೂ ಸರಿ. ಸೊ ಅಲ್ಲಾದರೂ ಎಲ್ಲಿ ಕಾಂಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ, ಅಂದರೆ ಸಂಕೋಚಗಳು ಜಾಸ್ತಿ ಇರುತ್ತೋ, ಸೊ ಅಲ್ಲಿ ಹದವಾದ ಒಂದು ಬಿಸಿ ನೀರಿನ ಶಾಖ ಕೊಡೋದ್ರಿಂದಾಗಿ ಅವರಿಗೂ ಕೂಡ ಸ್ವಲ್ಪ ಆರಾಮದಾಯಕವಾಗಿರುತ್ತೆ. ಹಾಗೆ ಇನ್ನೊಂದು ಊಟ ತಿಂಡಿಯಲ್ಲಿ ಅವರಿಗೆ ಆಗಲೇ ಹೇಳ್ದಂಗೆ ಪೌಷ್ಟಿಕಾಂಶದ ಆಹಾರಗಳು. ಸೊ ಜಾಸ್ತಿಯಾಗಿ ನಾವು ಅವರಿಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತ ಏನು ಕರಿತೀವಲ್ಲ, ಪಾಲಕ್ ಸೊಪ್ಪಿರ್ಬೋದು, ಮೆಂತ್ಯ ಸೊಪ್ಪಿರಬಹುದು, ಅಥವಾ ದಂಟು, ಆಮೇಲೆ ಕೊತ್ತಂಬರಿ, ಕರಿಬೇವು, ಸೊ ಇವೆಲ್ಲವೂ ಕೂಡ ಹೈಲಿ ರಿಚ್ ಇನ್ ಕ್ಯಾಲ್ಶಿಯಂ ಆ್ಯಂಡ್ ಪ್ರೋಟೀನ್. ಸೊ ಇಂಥ ಆಹಾರಗಳನ್ನ ಕೊಡಬೇಕು. ಹಾಗೆ ಐರನ್ ರಿಚ್ ಆಹಾರ ಕೊಡಬೇಕು, ಬಿಕಾಸ್ ಸ್ರಾವ ಆಗ್ತಾ ಇರಬೇಕಾದಾಗ ಕಬ್ಬಿಣ ಅಂಶಗಳು ನಮ್ಮ ದೇಹದಿಂದ ಕಡಿಮೆ ಆಗ್ತಾ ಇರುತ್ತೆ, ಬಿಕಾಸ್ ರಕ್ತದ ಪ್ರತಿಯೊಂದು ಕಣದಲ್ಲೂ ಕಬ್ಬಿಣದ ಅಂಶ ಇರುತ್ತೆ. ಸೊ ರಕ್ತ ಎಷ್ಟು ಸ್ರಾವ ಆಗ್ತಾ ಇರುತ್ತೋ ಅಷ್ಟು ಕಬ್ಬಿಣ ಅಂಶ ಕೂಡ ನಮ್ಮ ದೇಹದಿಂದ ಆಚೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಅಂಥವ್ರಿಗೆ ನಾವು ಎಳ್ಳು ಅಥವಾ ಬೆಲ್ಲದ್ದಿರ್ಬೋದು ಅಥವಾ ಕಡಲೆ ಬೀಜ ಮತ್ತು ಬೆಲ್ಲ ಮಾಡಿ ಎರಡನ್ನು ಮಿಕ್ಸ್ ಮಾಡಿ ಅದನ್ನು ಸಪ್ಲಿಮೆಂಟ್ಸ್ ಆಗಿ ಕೊಡಬಹುದು. ಸೊ ಈ ಥರ ಕೊಡೋದ್ರಿಂದಾಗಿ ಅವರಿಗೆ ಪೌಷ್ಟಿಕ ಆಹಾರನೂ ಸಿಗುತ್ತೆ. ಸೊ ನೋವು ನಿವಾರಣೆಯಲ್ಲಿ ನಾವು ಮನೆ ಮದ್ದಾಗಿ ಜಿಂಜರ್ ಟೀ ಅಂದರೆ ಶುಂಠಿದು ಚಾ, ಹಾಲನ್ನು ಹಾಕೋ ಆಗಿಲ್ಲ, ಜಸ್ಟ್ ಡಿಕಾಕ್ಷನ್ ಹಾಕಿ ಅವರಿಗೆ ಕೊಡೋದು ಮಕ್ಕಳಿಗೆ. ಸೊ ಇನ್ನೊಂದೆಡೆ ನಾವು ಜೀರಾ ನೀರು, ಸೊ ಓವರ್ ನೈಟ್ ಬಿಸಿ ನೀರಿಗೆ ಜೀರಾ ಹಾಕಿ ಕುದಿಸಿ ಇಟ್ಟಿದ್ದನ್ನು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಅಂಥ ನೀರನ್ನು ಕುಡಿಬಹುದು. ಸೊ ಅವರಿಗೆ ರುಚಿಸ್ತಾ ಇಲ್ಲ ಅಂತಂದರೆ ನಾವು ಜೇನುತುಪ್ಪದಲ್ಲೂ ಹಾಕಿನೂ ಕೊಡ್ಬೋದು. ಸೊ ದಟ್ ಅವರಿಗೆ ಟೇಸ್ಟ್ ಎನ್ಹಾನ್ಸರ್ ಆಗೂ ಇರುತ್ತೆ ಆ್ಯಂಡ್ ಆರಾಮದಾಯಕವಾಗೂ ಇರುತ್ತೆ. ಸೊ ಈ ಮೂಮೆಂಟಲ್ಲಿ ಯಾವ ಥರ ಆಹಾರ ತಿನ್ನಬಾರ್ದು ಅಂತ ಕೇಳಿದ್ರೆ ನೀವು ನನಗೆ ಜಾಸ್ತಿ ಎಣ್ಣೆ ಅಂಶ ಇರೋದು, ಅಂತಂದರೆ ಎಣ್ಣೆಯಲ್ಲಿ ಕರೆದಿರೋ ಅಂಥದ್ದು ಅಥವಾ ಉಪ್ಪು, ಉಪ್ಪಿನ ಪದಾರ್ಥಗಳು ಅಂದರೆ ಸ್ಪೈಸಿ ಸಾಲ್ಟಿ ಫುಡ್ಸ್ ಅಂದರೆ ಚಿಪ್ಸ್ ಇರಬಹುದು ಅಥವಾ ಬಜ್ಜಿ ಬೋಂಡಗಳಿರಬಹುದು ಅಥವಾ ಚಾಟ್ಸ್ ಐಟಮ್ಸ್ಗಳಿರಬಹುದು, ಇದನ್ನು ಆದಷ್ಟು ಕಮ್ಮಿ ಮಾಡಿದ್ದಲ್ಲಿ ಉತ್ತಮವಾಗಿರುತ್ತೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಸಾಕಷ್ಟು ನೀರಿನ ಅಂಶ ದೇಹಕ್ಕೆ ಬೇಕಾಗಿರುತ್ತೆ. ಸೊ ಹಾಗಾಗಿ ಹೆಚ್ಚು ನೀರನ್ನು ಕುಡಿಯೋದು ಅತ್ಯಗತ್ಯ. ಹಾಗೇ ಸ್ವಲ್ಪ ಲೈಟಾಗಿ ಎಕ್ಸಸೈಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಷ್ಟೇ ಆರಾಮವಾಗಿ ವಿಶ್ರಾಂತಿಸಬೇಕು, ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು ಆ್ಯಂಡ್

0: ಅದ್ರ ಬಗ್ಗೆ ಯೋಚಿಸಬಾರ್ದು. ಹಾಗೆ ರೆಸ್ಟ್ ಮಾಡಿದ್ದಲ್ಲಿ ಅವರ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ, ಆ್ಯಂಡ್ ಹಾಗೆ ನೋವು ಕೂಡ ಕಮ್ಮಿ ಆಗುತ್ತೆ.
1: ಇದುವರೆಗೂ ಸಾಕಷ್ಟು ಆಹಾರ ಕ್ರಮ ಆಗಿರ್ಬೋದು ಅಥವಾ ವ್ಯಾಯಾಮದ ಕುರಿತು ಮಾಹಿತಿಯನ್ನು ನೀಡಿದ್ರಿ ಮೇಡಮ್. ಹಾಗಿದ್ರೆ ಯಾವ ಸಮಯದಲ್ಲಿ ಅಥವಾ ಯಾವ ಲಕ್ಷಣಗಳು ಕಂಡು ಬಂದರೆ ಋತುಚಕ್ರದ ಸಂದರ್ಭದಲ್ಲಿ ನಾವು ವೈದ್ಯರನ್ನ ಭೇಟಿ ಮಾಡಬೇಕಾಗುತ್ತೆ ಮೇಡಮ್?
0: ಆಗಲೇ ಹೇಳ್ದಂಗೆ ಇದು ಋತುಸ್ರಾವದಲ್ಲಿ ಅತಿ ಹೆಚ್ಚು ರಕ್ತಸ್ರಾವ ಆಗ್ತಾ ಇರುತ್ತೆ ಅಂತ ಹೇಳಿ. ಸೊ ಯೂಶುವಲ್ ಆಗಿ ಸರಾಸರಿ ನಮ್ಮಲ್ಲಿ 5 ದಿನ ರಕ್ತಸ್ರಾವ ಆಗುತ್ತೆ. ಸೊ ಕೆಲವೊಮ್ಮೆ 6 ದಿನ ತನಕನೂ ನಾರ್ಮಲ್, ಸಮ್ಟೈಮ್ 7 ಇಸ್ ಆಲ್ಸೋ 7 ಡೇಸ್ ತನಕನೂ ನಾವು ಓಕೆ ಅಂತ ಕನ್ಸಿಡರ್ ಮಾಡ್ಬೋದು. ಯಾವಾಗ 7 ದಿನಕ್ಕೂ ಮೀರಿ ಇನ್ನೂ ಸ್ರಾವ ಆಗ್ತಾ ಇದೆ ಆ್ಯಂಡ್ ದಿನಕ್ಕೆ 1-5 ಪ್ಯಾಡನ್ನು ಬದಲಾಯಿಸ್ತಾ ಇದ್ದೀವಿ ಅಂತಂದಾಗ ಸೊ ಡಾಕ್ಟರ್ನ ಭೇಟಿಯಾಗೋದು ಉತ್ತಮ. ಸೊ 7 ದಿನಕ್ಕಿಂತ ಜಾಸ್ತಿಯಾಗಿ 5-6 ಪ್ಯಾಡ್ ಪರ್ ಡೇ ಚೇಂಜ್ ಮಾಡ್ತಾ ಇದ್ದೀವಿ ಅಂತಂದಾಗ ಡಾಕ್ಟರ್ ಹತ್ರ ಬಂದು ತೋರಿಸ್ಕೋಬೇಕು. ಸೊ ಇದೆಲ್ಲವೂ ಕೂಡ ಹೆವಿ ಬ್ಲೀಡಿಂಗ್, ಅದನ್ನು ನಾವು ಮೆನೋರೀಜಿಯಾ ಅಂತ ಕರಿತೀವಿ. ಸೊ ಅತಿ ಹೆಚ್ಚು ರಕ್ತ ಹೋಗ್ತಾ ಇದೆ ಅಂತ ಹೇಳಿ. ಸೊ ಅವರಿಗೆ ಸುಸ್ತಾಗುವ ಸಂಭಾವನೆ ಜಾಸ್ತಿ ಇರುತ್ತೆ ಆ್ಯಂಡ್ ನೋವಿನ ಶ್ರಮ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಬಂದು ತೋರಿಸ್ಕೊಳ್ಳೋದು ಉತ್ತಮ ಇರುತ್ತೆ. ಸೊ ಇದಲ್ಲದೇ ಸ್ರಾವ ಆಗಬೇಕಾದಾಗ ತುಂಬ ದಪ್ಪ ದಪ್ಪ ಅಥವಾ ಗೆಡ್ಡೆಗಳ ಥರ ಹೋಗ್ತಾ ಇದೆ ಅಂತ ಹೇಳ್ತಾರೆ, ಅದನ್ನು ನಾವು ಬ್ಲಡ್ ಕ್ಲಾಟ್ಸ್ ಅಂತ ಕರಿತೀವಿ. ಸೊ ಈ ಥರ ಕ್ಲಾಟೆಡ್ ಆಗಿ ಹೋಗೋದು ಕೂಡ ಆರೋಗ್ಯಕ್ಕೆ ಹಾನಿಕರವಾಗಿರುತ್ತೆ. ಸೊ ಅಂಥ ಸಮಯದಲ್ಲಿ ಬಂದು ತೋರಿಸ್ಕೋಬೇಕು. ಹಾಗೆ ಅವರಿಗೆ ಜ್ವರ ಅಥವಾ ವಾಂತಿ ಇಲ್ಲವಾದಲ್ಲಿ ತುಂಬ ತಡ್ಕೊಳಕ್ಕಾಗದೆ ಇರೋ ಅಷ್ಟು ತೀವ್ರ ಸಂಕೋಚಗಳು ಅಂತಂದರೆ ಅದನ್ನು ನಾವು ಅಬ್ಡಮಿನಲ್ ಕ್ರ್ಯಾಂಪ್ಸ್ ಅಂತ ಏನು ಕರಿತೀವಲ್ಲ, ಸೊ ಅಂಥ ಮೊಮೆಂಟಲ್ಲಿ ಬಂದು ತೋರಿಸ್ಕೋಬೇಕಾಗಿರುತ್ತೆ. ಸೊ ಇನ್ನು ಕೆಲವೊಮ್ಮೆ ಆಗಲೇ ಹೇಳ್ದಾಗೇ ನಾನು ಇರ್ರೆಗ್ಯುಲಾರಿಟೀಸ್ ಅಂತಂದರೆ 1 ತಿಂಗಳಾಗಿರ್ತಾರೆ ಮತ್ತು ಇನ್ನೊಂದು 3 ತಿಂಗಳಿಗೆ ಆಗಿರಲ್ಲ. ಸೊ ನಮ್ಮಲ್ಲಿ ಋತುಚಕ್ರ ಬಂದು 21 ಅಥವಾ 28 35-40 ದಿನಗಳ ತನಕ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಫ್ಲಕ್ಚುಯೇಟಿಂಗ್ ಇರುತ್ತೆ. ಸೊ ಎಲ್ಲರೂ 28 ಆಗಬೇಕು ಅಂತ ಇಲ್ಲ, 40 ತನಕನೂ ಚೇಂಜಸ್ ಇದ್ದಲ್ಲಿ ಆದಲ್ಲಿ ಅದು ಸಹಜ. ಸೊ ಯಾವಾಗ 40 ಮೀರಿ ಆಗದೆ ಇರುತ್ತೋ, ಸೊ ಅಥವಾ 21-28 ಒಳಗಡೆ ಆಗುತ್ತೋ, ಸೊ ಅಂಥವ್ರದ್ದು ನಾವು ಇರ್ರೆಗ್ಯುಲಾರಿಟೀಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅವರು ಕೂಡ ಬಂದೊಮ್ಮೆ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಆ್ಯಂಡ್ ಇದಲ್ಲದೇ ಕೆಲವೊಮ್ಮೆ ಅದು ಸ್ರಾವ ಆಗುವ ಮುಂಚೆ ಆ್ಯಂಡ್ ಆದ ನಂತರ ಕೆಲವೊಬ್ಬರಿಗೆ ಬಿಳಿ ಕಣಗಳದ್ದು ಕೂಡ ಸ್ರಾವ ಆಗ್ತಾ ಹೋಗುತ್ತೆ, ಅದನ್ನು ನಾವು ವೈಟಿಶ್ ಡಿಸ್ಚಾರ್ಜ್ ಅಂತ ಕರಿತೀವಿ. ಸೊ ಅದರಿಂದಾಗಿ ತುರಿಕೆ ಬರೋದು ಸಹಜ ಆಗಿರುತ್ತೆ ಆ್ಯಂಡ್ ಅದು ಕೂಡ ಜಾಸ್ತಿ ಆಗ್ತಾ ಇದೆ ಅವರಲ್ಲಿ, ಅಥವಾ ಬಿಳಿ ಕಣಗಳಲ್ಲದೇ ಹಳದಿ ಕಣಗಳು ಕೂಡ ಹೋಗ್ತಾ ಇದೆ ಅಂತಂದಾಗ, ಅಥವಾ ಇಚ್ಚಿಂಗ್ ಜಾಸ್ತಿ ಇದೆ ಆ ಏರಿಯಾದಲ್ಲಿ ಅಂತಂದಾಗ ಆ ಮೊಮೆಂಟಲ್ಲಿ ಬಂದು ತೋರಿಸ್ಕೋಬೇಕಾಗತ್ತೆ. ಆ್ಯಂಡ್ ಅದಕ್ಕೂ ಮುಂಚೆನೆ ಈಗ ಅಡಾಲಸೆಂಟ್ ಅಂತ ನಾವು ಮಾತಾಡ್ತೋ, ಸಿ ಅಡಾಲಸೆಂಟಲ್ಲಿ 16 ಕೆಳಗಡೆ ಅಥವಾ 16 ಆದ್ರೂ ಇನ್ನೂ ಯಾರಲ್ಲಿ ಮುಟ್ಟಾಗಿಲ್ಲ, ಸೊ ಅಂಥ ಹೆಣ್ಣು ಮಗು ಕೂಡ ಬಂದೊಮ್ಮೆ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಕಂಪ್ಲೇಂಟ್ಸ್ ಇದ್ದಲ್ಲಿ ಒಮ್ಮೆ ಅಥವಾ ಇಷ್ಟರಲ್ಲಿ ಯಾವುದಾದ್ರೂ ಒಂದಿದ್ರು ಕೂಡ ಬಂದೊಮ್ಮೆ ಡಾಕ್ಟರ್ಸಿಗೆ ಭೇಟಿಯಾಗೋದು ಉತ್ತಮ.
1: ಅನಿಯಮಿತ ಋತುಚಕ್ರಕ್ಕೆ ಕಾರಣಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಬೋದಾ ಮೇಡಮ್?
0: ಸೊ ಆಗಲೇ ಹೇಳ್ದಂತೆಯೇ ನಾನು ನಿಮಗೆ ಮೆನ್ಸ್ಟ್ರುವಲ್ ಸೈಕಲ್ಸ್ ಬಂದು 21 40 ಆಗಬೇಕು ಅಂತ ಹೇಳಿ. ಸೊ ಈ ಅವಧಿಗಿಂತ ಮುಂಚೆ ಅಥವಾ ಈ ಅವಧಿಗಿಂತ ಜಾಸ್ತಿ ದಿನ ಆದಮೇಲೆ ಆಗೋದನ್ನು ನಾವು ಇರ್ರೆಗ್ಯುಲಾರಿಟೀಸ್ ಅಂತಂದರೆ ಅನಿಯಮಿತ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದೆಲ್ಲ ಹೇಗಪ್ಪ ಒಂದು ಹೆಣ್ಮಗುನಲ್ಲಿ ಆಗುತ್ತೆ ಅಂತ ಕೇಳೋದಿತ್ತು ಅಂತಂದರೆ, ಆ ಹೆಣ್ಮಗುವಿಗೆ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಅಂತಂತಂದರೆ ಮಾನಸಿಕವಾಗಿ ದುರ್ಬಲರಾಗಿದ್ದಾಗ, ಸೊ ಅಂಥವರಲ್ಲೂ ಕೂಡ ಜಲ್ದಿ ಆಗುವಂತಹ ಸಂಭಾವನೆಗಳು ಹೆಚ್ಚಿರುತ್ತೆ. ಸೊ ಇನ್ನು ಅವರಿಗೆ ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತ ಕರಿತೀವಿ. ಸೊ ನಾವು ಮುಂಚೆ ಎಲ್ಲ ಅದನ್ನು ನಾವು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಕರಿತಾ ಇದ್ದೋ ಅಥವಾ ಡಿಸೀಸ್ ಅಂತ ಇತ್ತು, PCOD ಆರ್ PCOS. ಸೊ ಈಗ ಅದಕ್ಕೆ ನಾವು ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಕರಿತೀವಿ, ಅಂದರೆ ರೀನೇಮ್ ಆಗಿದೆ ಅಂತಂದರೆ PMOS ಅಂತ ಆಗಿ. ಸೊ ಏನಿದು ಅಂತ ಅಂದರೆ, ಬಿಕಾಸ್ ಈಗಿನ ಜನ್ರೇಷನ್ನಲ್ಲಿ ಹೆಣ್ಣು ಮಕ್ಕಳಿಗೆ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಬಂತು ಅಂತಂದಾಗ, ಸೊ ಸಾಕಷ್ಟು ಜನರಲ್ಲಿ ನಾವು ನೋಡಿದಂತೆ ಯಾರಲ್ಲೂ ಕೂಡ ವ್ಯಾಯಾಮ ಅಥವಾ ಆಹಾರ ತಿಂಡಿಗಳಲ್ಲಿ ಬದಲಾವಣೆ ಆಗಿರೋದ್ರಿಂದಾಗಿ, ಸೊ ಪ್ರತಿಯೊಂದು ಹೆಣ್ಣು ಮಕ್ಕಳಲ್ಲೂ ಕೂಡ ದೈಹಿಕ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ, ಹಾಗೆ ಮಾನಸಿಕ ವಿಶ್ರಾಂತಿ

0: ಕೂಡ ಜಾಸ್ತಿ ರಕ್ತ ಕಣಗಳು ದೇಹದಿಂದ ಆಚೆ ಹೋಗ್ತಾ ಇದೆ ಅಂತಂದ್ರೆ ಅದು ಸ್ರಾವ ಅಲ್ಲದೆ ಇದ್ರೂ ಕೂಡ ಬೇರೆ ಎಲ್ಲ ಕಡೆಯಿಂದನೂ ಕೂಡ ನಮ್ಮಲ್ಲಿ ರಕ್ತಹೀನತೆ ಆಗ್ತಾ ಇದೆ ಅಂತಂದಾಗ ಸೊ ಬಾಡಿ ಬ್ಲಡ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಸೊ ಇದನ್ನ ಡಿಲೇ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನ ನಾವು ಅನೀಮಿಯಾ ಅಥವಾ ರಕ್ತಹೀನತೆ ಅಂತ ಏನು ಕರಿತೀವಲ್ಲ, ಸೊ ರಕ್ತಹೀನತೆ ಇದ್ದಲ್ಲೂ ಕೂಡ ನಮ್ಮಲ್ಲಿ ಋತುಚಕ್ರಗಳು ಕರೆಕ್ಟಾಗಿ ಆಗೋದಿಲ್ಲ. ಸೊ ಅದನ್ನು ಕೂಡ ನಾವು ಮುಂಚೆನೆ ಚೆಕ್ ಮಾಡಿಸ್ಕೊಂಡು ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಹಾಗೆ ಆಗಲೇ ಹೇಳ್ದಂಗೆ ಸ್ಟಾರ್ಟಿಂಗ್ 2 ಇಯರ್ಸ್, ಸೊ ಒಂದು ಹುಡುಗಿ ಅಥವಾ ಒಂದು ಹೆಣ್ಣು ಮಗು ಪಿರಿಯಡ್ಸ್ ಆದ ನಂತರ ಅಥವಾ ಮೆನಾರ್ಕೆ ಅಂತ ಏನು ಕರಿತೀವಲ್ಲ, ಸೊ ಅದನ್ನು ಅಚೀವ್ ಮಾಡಿದ್ಮೇಲೆ ಒಂದು ಸ್ಟಾರ್ಟಿಂಗ್ 1 ಇಯರ್ ಆರ್ 2 ಇಯರ್ಸ್ ಈ ಥರ ಇರ್ರೆಗ್ಯುಲರಿಟೀಸ್ ಆಗೋದು ಸಹಜ. ಸೊ ಅದಾದ ನಂತರ ಮತ್ತೆ ವಾಪಸ್ ಅವರಿಗೆ ರೆಗ್ಯುಲರ್ ಸೈಕಲ್ಸ್ ಆಗುತ್ತೆ. ಆ್ಯಂಡ್ ಹಾಗೆ ದೈಹಿಕ ಅವಿಶ್ರಾಂತಿ ಅಂದರೆ ಹೆಚ್ಚು ಎಕ್ಸಸೈಸ್ ಮಾಡೋದು. ಸೊ ಈಗಿನ ಕಾಲದಲ್ಲಿ ಲೈಕ್ ಫುಲ್ ಎಕ್ಸಸೈಸಸ್ ಮಾಡಿ ಎಲ್ಲ ಮಸಲ್ಸ್ ಬಿಲ್ಡಪ್ ಸೊ ಈ ಥರದ್ದೆಲ್ಲ ಆಗ್ತಾ ಇರಬೇಕಾದಾಗ ಕೆಲವೊಮ್ಮೆ ಅವರಲ್ಲೂ ಕೂಡ ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಆಗೋದ್ರಿಂದಾಗಿ ಕೆಲವೊಮ್ಮೆ ಜಾಸ್ತಿ ಆಗೋದಿರ್ಬೋದು ಅಥವಾ ಕಮ್ಮಿ ಆಗೋದಿರ್ಬೋದು, ಆಗುವ ಸಂಭಾವನೆಗಳು ಹೆಚ್ಚು. ಸೊ ಇವೆಲ್ಲವೂ ಕೂಡ ಮುಖ್ಯ ಕಾರಣಗಳಾಗುತ್ತೆ.
1: ಈ ಮಹಿಳೆಯರು ಮತ್ತು ಕಿಶೋರಿಯರಿಗೆ ಋತುಚಕ್ರ ನೈರ್ಮಲ್ಯಕ್ಕಾಗಿ ಸರ್ಕಾರದ ಯಾವ ಯೋಜನೆಗಳು ಜಾರಿಯಲ್ಲಿದೆ ಅನ್ನೋದನ್ನು ತಿಳಿಸ್ಬೋದಮ್ಮ?
0: ಸೊ ಸರ್ಕಾರಿ ಜಾರಿಯಲ್ಲಿರುವ ಯೋಜನೆಗಳನ್ನ ನಾವು ಒಂದು ಕೇಂದ್ರೀಯ ಸರ್ಕಾರ ಯೋಜನೆ ಹಾಗೂ ರಾಜ್ಯ ಸರ್ಕಾರ ಯೋಜನೆ ಅಂತಾಗಿ ಅರ್ಥ ಮಾಡ್ಕೋಬಹುದು. ಸೊ ಕೇಂದ್ರೀಯ ಸರ್ಕಾರದಿಂದ ನಮಗೆ ಮೆನ್ಸ್ಟ್ರುವಲ್ ಹೈಜಿನ್ ಸ್ಕೀಮ್ ಅಂತ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಯಾವ ಥರ ಅಂತ ಕೇಳಿದ್ರೆ ನೀವು ನನಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಈ ಯೋಜನೆನ ತರಲ್ಪಟ್ಟಿದೆ ಹಾಗೂ ಈ ಭಾಗದಿಂದಾಗಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಗ್ರಾಮೀಣ ಅಂತಂದರೆ ಗ್ರಾಮೀಣ ಭಾಗದಲ್ಲಿ 10-19 ವರ್ಷದ ಕಿಶೋರಿಯರಿಗೆ ಅಂತಂದರೆ ಹೆಣ್ಣು ಮಕ್ಕಳಿಗೆ ನಾವು ಅತಿ ಕಡಿಮೆ ದರದಲ್ಲಿ ಅಂತಂದರೆ 1 ರೂಪಾಯಿಗೆ ಅಥವಾ ಅದಕ್ಕಿಂತ ಕಮ್ಮಿ ಅಂದರೆ ಕೆಲವೊಂದ್ಸಲ ಫ್ರೀ ಆಗೂ ಕೂಡ ಉತ್ತಮ ಗುಣಮಟ್ಟದ ಪ್ಯಾಡ್ಗಳನ್ನ ಆಶಾ ಕಾರ್ಯಕರ್ತರಿಂದ ನಾವು ನೀಡಲಾಗುತ್ತಿದೆ, ಅವ್ರಿಗೆಲ್ಲರಿಗೂ ವಿತರಿಸ್ತಾ ಇದ್ದಾರೆ. ಸೊ ಇನ್ನೊಂದು ನಮ್ಮದು ಜನೌಷಧಿ ಸೇವಾ ಕೇಂದ್ರ ಅಂತ ಏನಿದೆಯಲ್ಲ PM ಜನೌಷಧಿ ಕೇಂದ್ರದಿಂದ ಅಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ 1 ರೂಪಾಯಿಗೆ 1 ಪ್ಯಾಡನ್ನು ವಿತರಿಸಲಾಗುತ್ತಿದೆ. ಅಂಥ ಪ್ಯಾಡ್ಗಳು ಬಯೋಡಿಗ್ರೇಡಬಲ್ ಅಂತಂದರೆ ಅದಕ್ಕೆ ಇನ್ಸಿನರೇಟರೇ ಬೇಕು ಅಂತ ಇಲ್ಲ. ಸೊ ಅದನ್ನು ಡಿಸ್ಕಾರ್ಡ್ ಮಾಡಿದಾಗ ಅದು ಕೂಡ ಪೂರ್ತಿ ಆರಾಮ್ ಹಾಗೆ, ಸೊ ಅದು ಎಕೋ ಫ್ರೆಂಡ್ಲಿ ಅಂತ ಕನ್ಸಿಡರ್ ಮಾಡಲಾಗಿದೆ. ಸೊ ಇನ್ನು ರಾಜ್ಯ ಸರ್ಕಾರ ಅಂತ ಬಂತು ಅಂತಂದರೆ ಶುಚಿ ಸ್ಕೀಮ್, ಇದನ್ನು ತುಂಬ ಜನ ಕೇಳ್ಪಟ್ಟಿರ್ತಾರೆ ಅಂತ ಅಂದ್ಕೊಂಡಿರ್ತೀನಿ. ಏನಕ್ಕೆ ಅಂತಂದರೆ ಪ್ರತಿಯೊಂದು ಹೆಣ್ಣು ಮಗುವಿಗೂ ಯಾರು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾರೋ ಸೊ ಅವರಿಗೆ ಇದನ್ನು ಸರ್ಕಾರದ ಕಡೆಯಿಂದನೇ ಪ್ಯಾಡ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಇದು ತಲುಪಿರುತ್ತೆ. ಸೊ ಈ ಯೋಜನೆ ಅಡಿಯಲ್ಲೂ ಕೂಡ ಅನುದಾನಿತ ಶಾಲೆ ಮತ್ತು ಕಾಲೇಜುಗಳಿಗೆ ಎಲ್ಲ 10-19 ವರ್ಷ ಇರುವಂತಹ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಫ್ರೀ ಸ್ಯಾನಿಟರಿ ಕಿಟ್ ಆಗಲೇ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರ್ತಾರೆ ಇದನ್ನು. ಸೊ ಇವೆರಡು ಕೂಡ ಒಂದು ಸೆಂಟ್ರಲ್ ಹಾಗೂ ಒಂದು ರಾಜ್ಯದಾಗಿ ಸ್ಕೀಮ್ ಆಗಿಸಿ ಈಗ ಕೊಡಲ್ಪಟ್ಟಿದೆ.
1: ಓಕೆ ಮ್ಯಾಮ್, ಇದುವರೆಗೂ ಸರ್ಕಾರಿ ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಋತುಚಕ್ರ ನೈರ್ಮಲ್ಯದ ಬಗ್ಗೆ ಜಾಗೃತಿ ಮೂಡಿಸಲು ಯಾವ ರೀತಿಯ ಕ್ರಮಗಳನ್ನ ಅನುಸರಿಸಿದ್ರೆ ಉತ್ತಮ ಮೇಡಮ್?
0: ಸೊ ಅಗೇನ್ ಗ್ರಾಮೀಣ ಭಾಗದಲ್ಲಿರೋರು ಈ ಅರ್ಬನ್ಸ್ ಕಂಪೇರ್ ಮಾಡಿದ್ರೆ ಗ್ರಾಮೀಣದಲ್ಲಿರೋರಿಗೆ ಇನ್ನೂ ಹೆಚ್ಚು ಮುಜುಗರ, ಇನ್ನೂ ಹೆಚ್ಚು ಸಂಕೋಚ ತುಂಬ ಜಾಸ್ತಿ ಇರುತ್ತೆ. ಸೊ ಅಂಥವರಿಗೆ ತಿಳಿಸ್ಬೇಕಾದಾಗ ನಮಗೆ ಅವಾಗ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಅವರಿಗೆ ಈ ಥರದ್ರ ಬಗ್ಗೆ ಅಥವಾ ಇದರಿಂದ ಸೋಂಕುಗಳು ಯಾವ ಥರ ಆಗಬಹುದು ಅಥವಾ ಅವಾಗ ನಾವು ಹೇಗೆ ಮಾಡಬೇಕು, ಸೊ ನಮ್ಮಲ್ಲಿರುವ ಹೈಜಿನ್ನ ಹೇಗೆ ನೋಡ್ಕೋಬೇಕು ಅಂತ ಹೇಳಿ ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ಅವರಿಗೆ ಪ್ರತ್ಯೇಕವಾಗಿ ತರಬೇತಿ ಕೊಡಬೇಕು. ಇಲ್ಲ ಅಂತಂದರೆ ಎಲ್ಲ ಗ್ರಾಮೀಣ ಹೆಣ್ಣು ಮಕ್ಕಳನ್ನ ಒಂದೆಡೆ ಸೇರಿಸಿ ಆಶಾ ಕಾರ್ಯಕರ್ತರಿಂದರಾದಾಗಲೂ ಸರಿ ಅಥವಾ ವೈದ್ಯಕೀಯ ವೃಂದದಿಂದಾದರೂ ಸರಿ, ಅಂದರೆ ಅಲ್ಲೇ ಇರುವಂತಹ ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಯಾರು ಇರ್ತಾರಲ್ಲ ಡಾಕ್ಟರ್ಸ್, ಸೊ ಅವರಾದರೂ ಸರಿ ಅವರಿಗೆ ಹೇಗೆ ಆ ಸಿಚುವೇಷನನ್ನು ನೋಡ್ಕೋಬೇಕು, ಸೊ ಅವ್ರನ್ನ ಅವ್ರು ಹೇಗೆ ನೋಡ್ಕೋಬೇಕು, ಅದರಿಂದ ಆಗುವಂತಹ ಪರಿಣಾಮಗಳನ್ನೆಲ್ಲ ಹೇಗೆ ಎದುರಿಸ್ಬೇಕು ಅಂತ ಹೇಳಿ ಅವರಿಗೆ ಟ್ರೈನಿಂಗ್ ತರಬೇತಿ ಕೊಡಬೇಕಾಗತ್ತೆ. ಇನ್ನೊಂದು ಚಿಕ್ಕ ಮಕ್ಕಳಿಗೆ ಶಾಲೆಯಲ್ಲಿ ಜಾಗೃತಿ ಮೂಡಿಸೋದು, ಅಂದರೆ ಟೀನೇಜರ್ಸ್ಗಳಿಗೆ ಯಾವ ಥರ ಎಜುಕೇಷನ್ ಅಂತಂದರೆ ಶಾಲೆಗೆ ಗೈರು ಹಾಜರಾಗದಂತೆ ಅವರಿಗೂ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬೆಂಬಲ ಕೊಡೋದಿರಬಹುದು. ಆ್ಯಂಡ್ ಗೌರ್ನಮೆಂಟ್ಗಳು

0: ಇಂದ ಆಲ್ರೆಡಿ ಡಿಸ್ಕೌಂಟ್ ಪ್ರೈಸಸ್ ಅಲ್ಲಿ ಸ್ಯಾನಿಟರಿ ಪ್ಯಾಡ್ ಸಿಗ್ತಾ ಇದೆ. ಅದನ್ನ ಗ್ರಾಮೀಣ ಭಾಗಕ್ಕೂ ಕೂಡ ತರಬೇಕು. ಸೊ ಅದರಿಂದ ಕೂಡ ಅಲ್ಲಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಹೀಗೆಲ್ಲ ನಾವು ಮಾಡಿದ್ರೆ ಹೀಗೆ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೂ ಅಥವಾ ಹೆಂಗಸರಿಗೂ ಕೂಡ ತರಬೇತಿ ನೀಡಿ ಅಭಿವೃದ್ಧಿಗೊಳಿಸಬಹುದು.
1: ಸಾಕಷ್ಟು ಅರಿವು ಕಾರ್ಯಕ್ರಮಗಳನ್ನ ನೀಡಿದ್ರೆ ಅದು ಸುಧಾರಿಸುತ್ತೆ ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರು ಮ್ಯಾಮ್. ಹಾಗೆ ಆಶಾ ಕಾರ್ಯಕರ್ತೆಯವರು ಮತ್ತು ಆರೋಗ್ಯ ಸಿಬ್ಬಂದಿಗಳ ಪಾತ್ರವನ್ನು ತಿಳಿಸೋದಾದ್ರೆ ಮೇಡಮ್.
0: ಹಾಂ, ಸೊ ಅತಿ ಹೆಚ್ಚು ಪಾತ್ರ ಅವರದೇ ಆಗಿರುತ್ತೆ. ಹಾಗೆ ನೋಡೋದಾದರೆ ಇವರಿಂದಾಗಿ ಕಮ್ಯುನಿಟಿ ಮತ್ತು ಸರ್ಕಾರದ ಇನಿಷಿಯೇಟಿವ್ಸ್ಗಳೇನಿದೆ, ಸೊ ಅದನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸೋಕೆ ಇವರೇ ನಮಗೆ ಬ್ಯಾರಿಯರ್ಸ್ ಥರ. ಸೊ ಪ್ರತಿಯೊಂದನ್ನು ಕೂಡ ಇವ್ರ ಅಂದರೆ ಹೆಂಗಸರಿಂದ ಏನು ಕುಂದು ಕೊರತೆಗಳಿದೆ ಅದನ್ನು ಗೌರ್ನಮೆಂಟ್ ಕಡೆಯಿಂದ ಹೇಗೆ ನಿಭಾಯಿಸಬಹುದು, ಸೊ ಅದನ್ನೆಲ್ಲ ಅವರಿಗೆ ಹೇಗೆ ರೀಚ್ ಔಟ್ ಮಾಡಿಸ್ಬಹುದು ಅಂತ ಬಂತು ಅಂದಾಗ ಆಶಾ ಕಾರ್ಯಕರ್ತರದ್ದು ತುಂಬ ಹೆಚ್ಚಿನ ಕೆಲಸ ಇರುತ್ತೆ ಅಥವಾ ಅವರ ಶ್ರಮ ಜಾಸ್ತಿ ಇರುತ್ತೆ. ಹಾಗೆಯೇ ಅದಲ್ಲದೇ ಒಂದು ನಾವು ಹೆಣ್ಣು ಮಕ್ಕಳಿಗೆ ಹೇಳ್ಕೊಡೋದು ಅಥವಾ ಹೇಗೆಲ್ಲ ಕೇಳ್ಬೋದು ಅನ್ನೋದಾದರೆ ಒಂದು ಅವರಿಗೆ ಥೀಮ್ ಬೇಸ್ಡ್ ಮೂವೀಸ್ ಅಂತ ಬರುತ್ತೆ. ಅಂತಂದರೆ ಈ ಕಾರ್ಯಕ್ರಮ ಕುರಿತು ಅಥವಾ ಈ ಥರ ಸೌಲಭ್ಯಗಳ ಕುರಿತು ಅಥವಾ ಈ ಥರ ರೋಗಗಳನ್ನು ಕುರಿತು ಅಥವಾ ಇದರ ಮುನ್ನೆಚ್ಚರಿಕೆಗಳ ಕುರಿತು ಅಥವಾ ತರಬೇತಿನ ಹೇಗೆಲ್ಲ ನೀಡಬಹುದು, ಸೊ ಅನ್ನೋದ್ರ ಮೇಲೆ ನಾಟಕಗಳಿರಬಹುದು ಅಥವಾ ಮೂವೀಸ್ಗಳಿರಬಹುದು. ಸೊ ಅವುಗಳ ಪಾತ್ರನೂ ಕೂಡ ತುಂಬ ಅತಿ ಮುಖ್ಯವಾಗಿರುತ್ತೆ. ಆ್ಯಂಡ್ ಹಾಗೆಯೇ ಪ್ರತಿಯೊಬ್ಬರಿಗೂ ಕೂಡ ಎಜುಕೇಟಿಂಗ್, ಸೊ ಆಗಲೇ ಹೇಳ್ದಂಗೆ ಕೂತ್ಕೊಂಡು ಎಲ್ಲರಿಗೂ ಕೂಡ ಮಾಹಿತಿ ತಲುಪಿಸೋದು, ಸೊ ಇದು ಕೂಡ ತುಂಬ ಉತ್ತಮವಾಗಿರುತ್ತೆ.
1: ಓಕೆ ಮೇಡಮ್, ಹಾಗಿದ್ರೆ ಈ ಋತುಚಕ್ರದ ಬಗ್ಗೆ ಮುಕ್ತ ಚರ್ಚೆಗೆ ಸಮಾಜವನ್ನು ಹೇಗೆ ಪ್ರೇರೇಪಿಸ್ಬೋದು ಮೇಡಮ್?
0: ಸೊ ಆಗಲೇ ಹೇಳ್ದಂಗೆ ಮುಟ್ಟು ಮುಜುಗರ ಅಲ್ಲ, ಸೊ ಅದು ಒಂದು ನಮ್ಮ ದೇಹದ ಒಂದು ಸಹಜ ಪ್ರಕ್ರಿಯೆ. ಸೊ ಇದನ್ನ ಎಲ್ಲರೂ ಕೂಡ ಅಶುದ್ಧ ಅಂತನೋ ಅಥವಾ ಅವ್ರನ್ನ ಮೂಲೆ ಗುಂಪು ಮಾಡಬೇಕು ಅಂತನೋ ಆ ಥರ ಮಾಡುವುದು ಸರಿಯಲ್ಲ. ಸೊ ಅಂಥ ಟೈಮಲ್ಲಿ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು. ಹಾಗೆ ಅವರಿಗೆ ಅವಾಯ್ಡಿಂಗ್ ಅಂತಾರಲ್ಲ, ಲೈಕ್ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಅಂತೆಲ್ಲ ಲೈಕ್ ಅವಾಯ್ಡ್ ಮಾಡ್ದೇ ಅವರಿಗೆ ಯಾವ ಥರ ಮಾನಸಿಕ ಬೆಂಬಲ ಸಿಗಬಹುದೋ ಆದಷ್ಟು ಬೆಂಬಲಿಸಬೇಕಂತ ಕೇಳ್ಕೊತೀವಿ.
1: ಖಂಡಿತ ಮೇಡಮ್, ಈ ಋತುಚಕ್ರ ನೈರ್ಮಲ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ಇದುವರೆಗೂ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಮೇಡಮ್. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಿಮ್ಮ ಸಲಹೆ ಮತ್ತು ಸಂದೇಶನ ತಿಳಿಸೋದಾದರೆ ಮೇಡಮ್?
0: ಸಲಹೆ ಅನ್ನೋದಾದರೆ ಆಗಲೇ ಹೇಳ್ದಂಗೆ ಅವರಿಗೆ ಎನ್ಕರೇಜಿಂಗ್ ಆಗಿರಬೇಕು ನಾವು. ಸೊ ಎನ್ಕರೇಜಿಂಗ್ ಇನ್ ವಾಟ್ ಸೆನ್ಸ್? ಎನ್ಕರೇಜಿಂಗ್ ಇನ್ ಅವರಿಗೆ ಏನು ಕೆಲಸ ಬೇಕು ಅಥವಾ ಅವರಿಗೆ ಈಗ ಏನು ತಿಂತಾರೆ ಅಥವಾ ಅವರಿಗೆ ಎಷ್ಟು ವಿಶ್ರಾಂತಿ ಬೇಕು, ಅವರ ಭಾವನೆ ಹೇಗಿರುತ್ತೆ, ಸೊ ಆ ಭಾವನೆಗೆ ತಕ್ಕಂತೆ ಅವ್ರಿಗೂ ಸ್ವಲ್ಪ ಫ್ರೀ ಆಗಿರೋದಕ್ಕೆ ಬಿಡಬೇಕು. ಹಾಗೆಯೇ ಆ ಮೊಮೆಂಟಿಗೆ ನೋವಿದ್ದಲ್ಲಿ ಅದಕ್ಕೆ ಸಂಬಂಧಿತವಾಗಿ ಹೀಟ್ ಪ್ಯಾಕ್ ಇರಬಹುದು ಅಥವಾ ಪೌಷ್ಟಿಕ ಆಹಾರಗಳಿರಬಹುದು, ಸೊ ಅದರ ಪ್ರತಿಯೊಂದು ಸೌಲಭ್ಯಗಳನ್ನು ನೀಡಬೇಕು. ಆ್ಯಂಡ್ ಪ್ರತಿಯೊಂದು ಹೆಣ್ಣು ಮಗುನೂ ಕೂಡ ಅವರ ಹೈಜಿನ್ ಮೇಂಟೈನ್ ಮಾಡೋದು ಅವ್ರ ಕೈಯಲ್ಲೇ ಇರುತ್ತೆ, ಬಿಕಾಸ್ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇದ್ದಂಗೆ ಅದು ಕೂಡ. ಸೊ ಹಾಗೆ ಪ್ರತಿಯೊಬ್ಬರು ಕೂಡ ಹೈಜಿನಿಕ್ ಆಗಿರಬೇಕು, ಐ ಮೀನ್ ಸಂಕೋಚ ಪಟ್ಕೊಳ್ದೇನೆ ಅವ್ರದ್ದು ಏನಿದೆ ಅದನ್ನು ಧನಾತ್ಮಕವಾಗಿ ಆಲೋಚಿಸಬೇಕು. ಇದಿಷ್ಟು ಹೇಳಬಲ್ಲೆ.
1: ಯುವತಿಯರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು ಅಥವಾ ಸಮಾಜಕ್ಕೆ ಈ ಋತುಚಕ್ರ ನೈರ್ಮಲ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ಇದುವರೆಗೂ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮ್ಯಾಮ್.
0: ಥ್ಯಾಂಕ್ ಯು ಸೋ ಮಚ್.
1: ಕೇಳುಗರೆ, ಇದು ಹೇಳ್ತಾ ಇದ್ರಿ ಋತುಚಕ್ರ ನೈರ್ಮಲ್ಯದ ಕುರಿತು ಮಾಹಿತಿಯನ್ನ ನೀಡಿದವರು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರು. ಇದು ಇವತ್ತಿನ ಆರೋಗ್ಯ ತಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾನೆ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ

0: ಸಂಜೆ 6:50
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಋತುಚಕ್ರ ನೈರ್ಮಲ್ಯದ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನಾ ಕಾರ್ಯಕ್ರಮದ ಮುಂದುವರೆದ ಭಾಗ ಬಿತ್ತರಗೊಂಡಿತ್ತು.
3: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
4: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
3: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
5: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
6: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡೋ ಅಗತ್ಯ ಇಲ್ಲ.
7: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
6: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
7: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು, ಸರಿಯಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನಾ ಕಾರ್ಯಕ್ರಮ. SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಚಾಮರಾಜನಗರ ತಾಲೂಕಿನ ಅರಳೀಕಟ್ಟೆ ಗ್ರಾಮದ ಶ್ರೀಯುತ ಕಾರ್ತಿಕ್ ರವರ ಜೊತೆಗಿನ ಸಂದರ್ಶನಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಈ ವಿಷಯದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ತಮ್ಮ ಒಂದು ಆಸೆಯಂತೆ ಸ್ವಉದ್ಯೋಗ ಮಾಡುವ ನಿಟ್ಟಿನಲ್ಲಿ ಈ ವಿಷಯದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸಿಕೊಂಡು ಪ್ರಸ್ತುತ ಈ ಒಂದು ಮೋಟರ್ ರಿವೈಂಡಿಂಗ್ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಸ್ವಾವಲಂಬನೆ ಜೀವನವನ್ನು ಕಟ್ಕೊಳ್ತಿರುವಂಥ ಅನುಭವವನ್ನು ಕುರಿತು ಮಾಹಿತಿಯನ್ನು ಹಾಗೂ ಅನುಭವವನ್ನು ಹಂಚಿಕೊಳ್ಳಲು ಈ ದಿನದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಮೂಲತಃ ಚಾಮರಾಜನಗರ ತಾಲೂಕಿನ ಅರಳಿಕಟ್ಟೆ ಗ್ರಾಮದ ಶ್ರೀಯುತ ಕಾರ್ತಿಕ್ ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಒಂದು ಯಶೋಗಾಥೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಕಾರ್ತಿಕ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್, ನಮಸ್ತೆ.
0: ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರುವಂಥದ್ದು. ತಾವು ಒಬ್ಬ ಯುವಕರಾಗಿ ಒಂದು ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ತಮ್ಮದೇ ಆದ ಒಂದು ಕೌಶಲ್ಯ ಹಾಗೂ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಈ ಕ್ಷೇತ್ರದಲ್ಲಿ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ತಮ್ಮ ಒಂದು ಸ್ವಾವಲಂಬನ ಜೀವನವನ್ನು ಕಟ್ಟಿಕೊಳ್ತಿರೋ ಅನುಭವ ಹಾಗೂ ಯಶೋಗಾಥೆಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಹಂಚಿಕೊಳ್ಳಿಕ್ಕೆ ಬಂದಿರುವಂಥದ್ದು ಖುಷಿಯ ವಿಚಾರ. ಮೊದಲಿಗೆ ತಮ್ಮ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
1: ಕಾರ್ತಿಕ್ ಅಂತ ಹೆಸರು, ನಮ್ಮ ತಂದೆ ಹೆಸರು ಮಹೇಶ್ ಅಂತ. ನಾವು ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ತಾಲೂಕು ಅರಳಿಕಟ್ಟೆ ಗ್ರಾಮದಲ್ಲಿ ಇದ್ವಿ. ಮೊದಲು ನಾನು ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದೆ, ಅಂದ್ರೆ 2018 ಇಂದ 4 ವರ್ಷ ಬೆಂಗಳೂರಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದೆ. ಆಮೇಲೆ ಏನಾದ್ರೂ ಓನ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಗೊತ್ತಾಯ್ತು, ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾಗರಾಜ ಸರ್ದು ID ನೋಡಿ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಕೆಂಚನಹಳ್ಳಿಲೇ ಇದೆ ಅಂದ್ಬಿಟ್ಟು ನಮ್ಮ 3 ನಿಯರ್ ಆಗುತ್ತೆ ಅಂತ ಅಲ್ಲಿ ಒಂದ್ ತಿಂಗಳು ಟ್ರೈನಿಂಗ್ ಪಡೆದು ಇವಾಗ ಅದೇ ಕೆಲಸ ಮಾಡ್ತಾ ಇದೀವಿ.
0: ತಮ್ಮದು ಶಿಕ್ಷಣ ಏನಾಗಿದೆ ಸರ್?
1: BA ಕಂಪ್ಲೀಟ್ ಆಗಿದೆ.
0: ಪದವಿ ಶಿಕ್ಷಣವನ್ನ ಮುಗಿಸಿದ್ದೀರಾ?
1: ಹೌದು.
0: ಈಗ ತಾವು ಪದವಿ ಶಿಕ್ಷಣ ಮುಗಿಸಿ ಯಾವ್ದಾದ್ರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಿ ಸರ್ಕಾರಿ ಕೆಲಸಕ್ಕೆ ಹೋಗ್ಬೋದಾಗಿತ್ತು, ಅಥವಾ ಇದರ ಯಾವುದೇ ಖಾಸಗಿ ಕಂಪನಿಯಲ್ಲಿ ಹೋಗಿ ಕೆಲಸವನ್ನ ಮಾಡಬಹುದಾಗಿತ್ತು, ಕೈಗಾರಿಕೆನಲ್ಲಿ ಕೆಲಸವನ್ನ ಮಾಡಬಹುದಾಗಿತ್ತು, ಆದ್ರೂ ಕೂಡ ತಾವು ಈ ಸ್ವಉದ್ಯೋಗವನ್ನ ಮಾಡ್ಬೇಕು ಅಂತ ತಮ್ಗೆ ಏಕ್ ಅನಿಸ್ತು? ಇದಕ್ಕಿಂತ ಮುಂಚೆ ತಾವು ಮಾಡ್ತಿದ್ದಂತ ವೃತ್ತಿಯಲ್ಲಿ ತಮ್ಗೆ ಎಷ್ಟು ಖುಷಿ ಇತ್ತು?
1: ನಾನು ಗೌರ್ಮೆಂಟ್ ಕೆಲ್ಸಕ್ಕೆ ಅಂತ ಟ್ರೈ ಮಾಡಿದೆ, ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಈ ಆರ್ಮಿಲಿ CRPF BSF ಇದಕ್ಕೆಲ್ಲ ಟ್ರೈ ಮಾಡಿದೆ, ಯಾವ್ದು ಸಕ್ಸಸ್ ಆಗ್ಲಿಲ್ಲ. ಅದಾದ ಪುನಃ ನೆಕ್ಸ್ಟ್ ಇನ್ನು ಮನೇಲಿ ಕೂರಕ್ ಆಗಲ್ಲ ಅಂದ್ಬಿಟ್ಟು ಫ್ಲವರ್ ಡೆಕೋರೇಷನ್ ಮಾಡ್ತಾ ಇದ್ದೆ. ಅದು ಒಂದು 2-3 ಇಯರ್ಸ್

0: ಚೆನ್ನಾಗಿ ಮಾಡಿದ್ರೆ ಎಲ್ಲದ್ರಲ್ಲೂ ಸಕ್ಸಸ್ ಕಾಣ್ಬೋದು. ಕೆಲಸ ಮಾಡ್ತಾ ಇದ್ರೆ ಅವಾಗ್ಲೂ ಕೆಲಸದಾರರಾಗಿ ಹೋಗ್ಬಿಡ್ತೀವಿ. ಅದರಿಂದ ಇದನ್ನ ಟ್ರೈನಿಂಗ್ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾಗರಾಜ ಸರ್ನ ಮೀಟ್ ಮಾಡಿ ಕಾಲ್ ಮಾಡಿ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಟ್ರೈನಿಂಗ್ ಇದೆ ಅಲ್ಲಿಗೆ ಬರಪ್ಪ ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ ಅಲ್ಲಿಗೆ ಬಂದು ಇನ್ನು ಟ್ರೈನಿಂಗ್ ತಗೊಂಡು ಅದೇ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮೋಟರ್ ವೈಂಡಿಂಗ್. ಇವಾಗ
1: ಪದವಿ ಶಿಕ್ಷಣವನ್ನ ತಾವು ಯಾವಾಗ ಮುಗಿಸಿದ್ದು?
0: 2017.
1: ಈಗ ತಾವು 2017 ಪದವಿ ಶಿಕ್ಷಣ ಮುಗಿಸಿದ ನಂತರ ತಕ್ಷಣನೇ ತಾವು ಫ್ಲವರ್ ಡೆಕೋರೇಷನ್ ಕೆಲಸಕ್ಕೆ ಹೋಗ್ತೀರಾ?
0: ಇಲ್ಲ, ಒಂದು 2-3 ಇಯರ್ಸ್ ಟ್ರೈ ಮಾಡಿದೆ ನಾನು ಗೌರ್ಮೆಂಟ್ ಜಾಬ್ಗೆ. ಅದೇ ಫೀಸ್ ಇದು ಕಾಲ್ ನೋವು ಆಗಿದ್ದಾಗ ಅದೆಲ್ಲ ಎಕ್ಸಾಮ್ ಬರ್ದು ಅದು ಇದೆಲ್ಲ ಟ್ರೈ ಮಾಡಿದೆ, ಅದು ಯಾವುದು ಸಕ್ಸಸ್ ಆಗಲಿಲ್ಲ. ಜನರಲ್ ಕ್ಯಾಟಗರಿಲಿ ಜಾಸ್ತಿ ಪರ್ಸೆಂಟೇಜ್ ನಿಲ್ಸ್ಬಿಡೋದ್ರಿಂದ ಅದು ಆಗಲ್ಲ. ಟ್ರೈ ಮಾಡಿದೆ, ಅದು ಸಕ್ಸಸ್ ಆಗಲಿಲ್ಲ. ಅದರಿಂದ ಏನಾದ್ರು ಓನ್ ಬಿಸ್ನೆಸ್ ಮಾಡಿದ್ರೆ ಇಂಪ್ರೂವ್ ಆಗ್ಬೋದು ಅಂದ್ಬಿಟ್ಟು ಆಮೇಲೆ ಈ ಬಿಸ್ನೆಸ್ ಪ್ಲಾನ್ ಮಾಡಿದೆ.
1: ಫ್ಲವರ್ ಡೆಕೋರೇಷನ್ ಕೆಲಸವನ್ನ ಎಷ್ಟು ವರ್ಷ ಮಾಡಿದ್ರಿ? ಅಲ್ಲಿ ತಮಗೆ ಒಂದು ಉದ್ಯೋಗ ಕಟ್ಟಿದ್ರು.
0: ಫ್ಲವರ್ ಡೆಕೋರೇಷನ್ ಅಲ್ಲಿ ಸ್ವಲ್ಪ ತುಂಬಾ ಕಾಂಪಿಟೇಷನ್ ಇದೆ. ಇವಾಗ ಯಾವ್ದೇ ಒಂದು ಚೌಟ್ರಿಲ್ ಇದಾದ್ರು 3-4 ಜನ ಕಾಂಪಿಟೇಟರ್ ಇದ್ದೇ ಇರ್ತಾರೆ. ಅದಕ್ಕೆ ಅದು ಬಜೆಟ್ ಅಂತ ಕೊಟ್ಟು ಬರೋ ಸರ್ ಅದರಲ್ಲಿ ಸರಿ ಅಲ್ಲಿ ಲಾಭ ಇದೆ ಹಂಗೆ ಆರ್ಡರ್ಗಳು ಹಿಡಿಬೇಕಷ್ಟೇ. ಅದು ಮಾಡ್ತಾ ಇದ್ದೀನಿ, ಅದು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇದ್ದೀನಿ. ಅದನ್ನು
1: ಆ ಕೆಲಸಲ್ಲೂ ಕೂಡ ಬಹಳಷ್ಟು ಕಾಂಪಿಟೇಷನ್ ಅನ್ನ ತಾವು ನೋಡಿದ್ರಿ?
0: ಹೌದು, ಅದೆಲ್ಲ ನೋಡಿ ಆಮೇಲೆ ಓನ್ ಬಿಸ್ನೆಸ್. ಮದ್ವೆ ಆದ್ಮೇಲೆ ಅಲ್ಲೆಲ್ಲ ಹೋಗಕ್ ಆಗಲ್ಲ ಸರ್, ಮ್ಯಾರೇಜ್ ಫ್ಯಾಮಿಲಿ ಆಗದ್ಮೇಲೆ ಬೆಂಗಳೂರಲ್ಲಿ ಮಾಡ್ತಿದ್ದು ಫ್ಲವರ್ ಡೆಕೋರೇಷನ್, ಅಲ್ಲೆಲ್ಲ ಹೋಗಕ್ ಆಗಲ್ಲ. ಅದರಿಂದ ಊರಲ್ಲಿ ಏನಾದ್ರೂ ಮಾಡಬೇಕು ಅಂತ ಮಾಡಿ.
1: ಈಗ ತಾವು ಸ್ವಂತ ಉದ್ಯೋಗ ಮಾಡ್ಕೋಬೇಕು, ಸ್ವಂತ ಕಾಲ ಮೇಲೆ ಒಂದು ಸ್ವಾವಲಂಬನ ಜೀವನವನ್ನ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ ನಂತರ ತಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯುತ್ಮಣ್ಣ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನದ ಕೇಂದ್ರದಲ್ಲಿ ಈ ರೀತಿ ಎಲೆಕ್ಟ್ರಿಕಲ್ ತರಬೇತಿ ಕೊಡ್ತಿರೋದು ತಮಗೆ ಹೇಗೆ ಗಮನಕ್ಕೆ ಬಂತು? ಗಮನಕ್ಕೆ ಬಂದ ನಂತರ ಅದ್ರ ಬಗ್ಗೆ ಯಾವ ರೀತಿ ಮಾಹಿತಿಯನ್ನ ಕಲೆ ಹಾಕ್ತೀರಾ?
0: ಅದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ಬೇಕಾದ್ರೆ ನಾಗರಾಜ ಸರ್ ಅಪ್ಡೇಟ್ ಮಾಡಿದ್ರು. ಅವ್ರದ್ದು ನಂಬರ್ ತಗೊಂಡ್ ಕಾಲ್ ಮಾಡಿದಾಗ ಹೆಚ್ ಡಿ ಕೋಟೆ ಹತ್ರ ಕೆಂಚನಹಳ್ಳಿ ಅಂತಿದೆ, ಅಲ್ಲಿಗೆ ಬರ್ತಾ ಇದ್ವಿ. ಅದ್ರ ಪಕ್ಕ ಭೀಮನ್ ಕೋಲಿ ಅಂತ ಟೆಂಪಲ್ ಇದೆ, ಅಲ್ಲಿಗೆ ಬರ್ತಾ ಇದ್ವಿ. ಬಟ್ ಈ ತರ ನಡೀತದೆ ಅಂತ ಗೊತ್ತಾಗಿರ್ಲಿಲ್ಲ, ಅಡ್ವರ್ಟೈಸ್ಮೆಂಟ್ ಎಲ್ಲೂ ಬಂದಿರ್ಲಿಲ್ಲ. ಅದು ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿರೋದ್ರಿಂದ ಅಲ್ಲಿಂದ ಪಬ್ಲಿಕ್ ಆಗಿ ಅವರು ಡೇಟ್ ಕೊಟ್ಟು ಜನವರಿಲಿ ನಡೀತಾ ಇದ್ರು. ಜನವರಿಲಿ ಆಗ್ಲಿಲ್ಲ, ಫೆಬ್ರವರಿಯಿಂದ ಕಾಲ ಆಯ್ತು, ಫೆಬ್ರವರಿಂದ ಬಂದು ಕುತ್ಕೊಂಡ್ ಬಂದೆ.
1: ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ ಅಲ್ಲಿ ತಾವು ನೋಡಿದ್ದು?
0: ಹೌದು.
1: ಭೀಮನಕೊಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲೇ ಆದ್ರಿಂದ ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಅಲ್ಲಿ ಭೇಟಿ ಮಾಡಿ ವಿಷಯ ತಿಳ್ಕೊಂಡ್ರಿ?
0: ಅಲ್ಲಿ ಹೋಗ್ಬೇಕಾದ್ರೆ ಗೊತ್ತಿರ್ಲಿಲ್ಲ ಸರ್, ಅದು ಇವಾಗ ಬೋರ್ಡ್ ಹಾಕಿದಾರೆ, ಮೊದ್ಲು ಇರ್ಲಿಲ್ಲ ಅನ್ಸುತ್ತೆ, ಅಬ್ಸರ್ವ್ ಮಾಡಿರ್ಲಿಲ್ಲ. ಬಟ್ ನಾಗರಾಜ ಸರ್ ಹೇಳದ್ಮೇಲೆ ಗೊತ್ತಾಗಿತ್ತು ಅಲ್ಲಿ ಈ ತರ ಇದೆ. ಮೋಟರ್ ರಿವೆಂಡಿಂಗ್ ಟ್ರೈನಿಂಗ್ ಇದೆ, ಮೇಕಪ್ ಟ್ರೈನಿಂಗ್ ಇದೆ, ಪಶುಸಂಗೋಪನೆ, ಆಮೇಲೆ ಸ್ಪೋಕನ್ ಇಂಗ್ಲಿಷ್ ಎಲ್ಲಾ ತರ ಟ್ರೈನಿಂಗ್ ಇದೆ ಅಂತ ಆಮೇಲೆ ಗೊತ್ತಾಗಿತ್ತು.
1: ಈಗ ತಾವು ಇದ್ದದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ, ಕೆಂಚನಹಳ್ಳಿ ಬರುವಂತದ್ದು ಎಚ್ ಡಿ ಕೋಟೆ ತಾಲೂಕು. ತಾವು ಅಲ್ಲಿಂದ ಬಂದು ಇಲ್ಲಿ ತರಬೇತಿಯನ್ನು ಪಡ್ಕೊಂಡು ಇಲ್ಲಿ ಒಂದು ಕೌಶಲ್ಯ ಹೆಚ್ಚಿಸಿಕೊಳ್ಳೋ ನಿಟ್ಟಿನಲ್ಲಿ ತಮ್ಮ ಮನೆಯವರ ಮುಂದೆ ಯಾವ ರೀತಿ ಪ್ರಸ್ತಾಪ ಮಾಡಿದ್ರಿ? ತಮ್ಮ ಕುಟುಂಬದವರು ಒಪ್ಕೊಂಡ್ರ ಇಲ್ಲ ಇಷ್ಟು ದೂರ ಬಂದು ನೀವು ಕಲಿಯೋದಕ್ಕೆ?
0: ಇಲ್ಲ ಸರ್, ಅವ್ರದ್ದೇನೋ ಇದಾಗ್ಲಿಲ್ಲ, ಹೋಗಿ ಕಲ್ತ್ಕೊಂಡು ಮಾಡಪ್ಪ ನಿನ್ನ ಸೆನೆ ಇರ್ಲಿ ಅಂತ ಅಂದ್ಬಿಟ್ಟು. ಅವ್ರದ್ದೇನು ತೊಂದ್ರೆ ಇಲ್ಲ, ಎಲ್ಲ ಫ್ಯಾಮಿಲಿ ಬ್ಯಾಕ್ ಬೋನ್ ಸಪೋರ್ಟ್ ಆಗಿ ಚೆನ್ನಾಗಿ ನಿಂತ್ಕೊತಾರೆ ನಮ್ಮ ಫ್ಯಾಮಿಲಿ.
1: ತಾವು ಕೂಡ ಈಗ ಪ್ರಸ್ತುತ ಮದುವೆಯನ್ನು ಕೂಡ ಆಗಿದ್ದೀರಾ?
0: ಹೌದು ಸರ್.
1: ಈಗ ತಾವು ವಿವಾಹಿತರಾಗಿ ಇಲ್ಲಿಗೆ ಬಂದು ಒಂದು ತಿಂಗಳ ಕಾಲ ತರಬೇತಿಯನ್ನ ಪಡ್ಕೊಳ್ಳಿಕ್ಕೆ ಕುಟುಂಬದವರ ಒಂದು ಸಹಕಾರದಿಂದ ಇಲ್ಲಿಗೆ ಬರ್ತೀರಾ? ಇಲ್ಲಿ ಬಂದಂತ ಆರಂಭದ ದಿನಗಳಲ್ಲಿ ತಮ್ಗೆ ಏನೇನೆಲ್ಲ ತರಬೇತಿಯನ್ನ ಕೊಟ್ಟರು? ಈ ವಿಷಯ ಮೋಟರ್ ರಿವೈಂಡಿಂಗ್ ಇದು ನಿಮ್ಗೆ ಈ ವಿಷಯದ ಬಗ್ಗೆ ಮೊದಲೇ ಏನಾದ್ರೂ ಜ್ಞಾನ ಇತ್ತಾ? ಆರಂಭದಿಂದ ಬೇಸಿಕ್ ಆಗಿ ಏನೆಲ್ಲ ಹೇಳ್ಕೊಟ್ರು?
0: ಬೇಸಿಕ್ ಕರೆಂಟ್ ಇಂದಾನೆ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ಹೋಮ್ ಅಪ್ಲೈನ್ಸ್, ಮೋಟರ್ ರಿವೈಂಡಿಂಗ್ ಎಲ್ಲಾ ತರಬೇತಿನ ಬೇಸಿಕ್ ಇಂದಾನೆ ಹೇಳ್ಕೊಡೋದಲ್ಲಿ. ಅಂದ್ರೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರು ಆರಾಮಾಗಿ ಒಂದ್ ತಿಂಗಳಲ್ಲಿ ಕಲಿಬಹುದು. ಅದು ಥಿಯರಿಲಿ ಸ್ವಲ್ಪ ಕಲ್ತ್ರ, ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಇದಿರ್ಬೇಕು, ಹತ್ತಿರ್ಬೇಕು. ಮೊದ್ಲು ಒಂದ್ 2 ಸರಿ ಹೋಗ್ತಿದ್ದೆ ಬೇರೆಯವ್ರ ಹತ್ರ ಈ ಕೆಲ್ಸಕ್ಕೆ, ಹತ್ತಿರೋದ್ರಿಂದ ಇದ್ ಮಾಡಿದೆ, ಕಾಂಟ್ಯಾಕ್ಟ್ ಮಾಡಿ ಕಲ್ತ್ಕೊಂಡ್ ಮಾಡ್ತಾ ಇದ್ದೆ.
1: ಅಂದ್ರೆ ಪಾರ್ಟ್ ಟೈಮ್ ಆಗಿ ಮೊದಲು ಕೂಡ ಈ ಕೆಲಸ ಮಾಡಿದ್ರಿ?
0: ಸಮಟೈಮ್ಸ್ ನಮ್ ಜಮೀನಲ್ಲೇ ಬರುತ್ತಲ್ಲ, ಅವಾಗ ನೋಡ್ಕೊಂಡು ಎಲ್ಲ ಇದ್ ಮಾಡಿದ್ನಲ್ಲ, ಅದರಿಂದ ಇನ್ನು ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡ್ತಾರಲ್ಲ, ಅದರಿಂದ ಎಲ್ಲ ಎಫರ್ಟ್ ಹಾಕಿ ಕಲ್ತ್ಕೊಂಡ್ ಮಾಡ್ತಾ ಇದ್ದೀನಿ. ಇವಾಗ
1: ಆರಂಭದ ದಿನಗಳು ಈ ನಮ್ಮ ಕೇಂದ್ರಕ್ಕೆ ಬಂದಂತ ಸಂದರ್ಭದಲ್ಲಾಗಿರ್ಬೋದು, ಇಲ್ಲಿನ ವ್ಯವಸ್ಥೆ, ಊಟ, ತಿಂಡಿ ಇದೆಲ್ಲ ತಮಗೆ ಹಿಡಿಸ್ತಾ ಅಲ್ಲಿಂದ ಇಲ್ಲಿ ದೂರ ಬಂದು ನಿಮ್ಗೆ ಕಲಿಯಕ್ಕೆ ವಾತಾವರಣ ಹೇಗಿತ್ತು?
0: ಸರ್, ಅಲ್ಲಿ ಯಾವ್ದ್ರ ಬಗ್ಗೆ ಏನು ಮಾತಾಡಿಲ್ಲ, ವಾತಾವರಣದಂತೂ ಮಾತಾಡಕ್ಕೆ ಆಗಲ್ಲ. ಚೆನ್ನಾಗಿದೆ ಊಟ ತಿಂಡಿ ಎಲ್ಲ, ಟೈಮಿಂಗ್ ಸಿಗಿದೆ ನಮ್ದು, ಟ್ರೈನಿಂಗ್ ವಸತಿಗೆ ಸೇರಿ ಎಲ್ಲ ಚೆನ್ನಾಗಿತ್ತು. ಅದ್ರಲ್ಲಿ ಏನು ಒಂದು ಕಂಪ್ಲೇಂಟ್ ಏನ್ ಮಾಡಂಗಿಲ್ಲ ಸರ್, ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಹುಡುಗರು ರೆಸ್ಪಾನ್ಸಿಬಿಲಿಟಿ ಆಗಿ. ಆಮೇಲೆ ವೆದರ್ ಹಂಗೆ ಸಪೋರ್ಟಿವ್ ಆಗಿದೆ, ಸಖತ್ತಾಗಿದೆ, ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ. ನಮ್ದೇ ಸಪರೇಟ್ ಕೊಠಡಿಗಳು, ಥಿಯರಿ ಕ್ಲಾಸ್ ಒಂದು, ಟ್ರೈನಿಂಗ್ ಒಂದು, ಆಮೇಲೆ ತಕ್ಕಂತ ಪ್ರತ್ಯೇಕ ಐಟಮ್ಗಳು ಎಲ್ಲ ಚೆನ್ನಾಗಿದೆ ಸರ್.
1: ಅಂದ್ರೆ ಆ ವಾತಾವರಣ ಆಗಿರ್ಬೋದು, ಅಲ್ಲಿನ ಪರಿಸರ ಎಲ್ಲ ತುಂಬಾ ಅನುಕೂಲಕರವಾಗಿತ್ತು ತಮ್ಗೆ?
0: ಹೌದೌದು, ಖಂಡಿತ ಸರ್.
1: ಈ ಒಟ್ಟು ಇದು 1 ತಿಂಗಳ ಕಾಲ ತರಬೇತಿ ಆಗಿತ್ತು.
0: ಹೌದು ಸರ್.
1: ತಮ್ಗೆ ಆ 1 ತಿಂಗಳ ಕಾಲ ಹಂತ ಹಂತವಾಗಿ ಯಾವ ರೀತಿ ಎಲ್ಲ ಈ ಮೋಟರ್ ರಿವೈಂಡಿಂಗ್ ಬಗ್ಗೆ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಬಗ್ಗೆ ಆಗಿರ್ಬೋದು, ಹಂತ ಹಂತವಾಗಿ ಯಾವ ರೀತಿ ಎಲ್ಲ ತಮ್ಗೆ ತರಗತಿಗಳನ್ನ ತೆಗೆದುಕೊಳ್ತಾ ಪ್ರಾಕ್ಟಿಕಲ್ ಅನ್ನ ಮಾಡಿಸ್ತಾ ತಮ್ಗೆ ಈ ಒಂದು ಕೌಶಲ್ಯವನ್ನ ಹೆಚ್ಚಿಸ್ತಾ ಬಂದ್ರು?
0: ಮೊದ್ಲಿಗೆ ಕರೆಂಟ್ ಇಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಬಂದ್ರೆ ಕರೆಂಟ್ ಇಂದ ಏನ್ ಯೂಸ್, ಯಾವ ತರ ಕರೆಂಟ್ ಇರುತ್ತೆ, ಎ ಸಿ ಡಿ ಸಿ, ಅದ್ರಲ್ಲಿ ಯಾವ ತರ ಮಿಷಿನ್ ಹೇಗೆ ರನ್ ಆಗುತ್ತೆ, ಆಮೇಲೆ ಯಾವ ಮೋಟರ್ ಹೆಂಗ್ ಸುಟ್ಟೋದ್ರೆ ಯಾವ ತರ

0: ಅವ್ರು ಕಾಯಿಲ್ ಆಗ್ತದೆ ಎಷ್ಟೇ ನಂಬರ್ ಅದ್ರಲ್ಲೆಲ್ಲ ತುಂಬಾ ಇದಿದೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ನಮಗೆ ತಿಳ್ಕೊಂಡ್ ಬಂದ್ವಿ.
1: ಈಗ ತಾವು ಮೋಟರಿ ವೈಂಡಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಹೋಮ್ ಅಪ್ಲೈನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ವಿದ್ಯುತ್ ಸಂಪರ್ಕ ಇಟ್ಕೊಂಡೆ ಅದನ್ನ ಕೆಲಸ ಮಾಡುವಂಥದ್ದು. ಅದಕ್ಕೆ ಮುಂಜಾಗ್ರತಾ ಕ್ರಮಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ. ಯಾವ ರೀತಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಕೊಂಡು ತಮ್ಗೆ ಈ ವಿಷಯದ ಬಗ್ಗೆ ಪ್ರಾಕ್ಟಿಕಲ್ ಮಾಡಿಸೋದಾಗಿರ್ಬೋದು ಪ್ರತಿಯೊಂದು ಹೇಳ್ಕೊಡ್ತಾ ಇದ್ರು.
0: ಅಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕ್ತಿದ್ವಿ, ಕರೆಂಟ್ ಏನಾದ್ರು ಟಚ್ ಮಾಡ್ಬೇಕು ಅಂದ್ರೆ ಗ್ಲೌಸ್ ಹಾಕ್ತಿದ್ವಿ. ಅದ್ ಬಿಟ್ರೆ ಇನ್ನು ಕರೆಂಟ್ ಇಲ್ಲೇ ಇರ್ಬೇಕಾದ್ರೆ ಮೋಟರ್ ಟ್ರೈನಿಂಗ್ ಅದಕ್ಕೆಲ್ಲ ಮಾಮೂಲಿ ಯೂನಿಫಾರ್ಮ್ ಅಲ್ಲೇ ಮಾಡ್ತಾ ಇದ್ವಿ. ಬೆಳಿಗ್ಗೆ 9 ಗಂಟೆ ಕ್ಲಾಸ್ ತಟ್ಟಾರೆ, ಮಧ್ಯಾಹ್ನ 1 ಗಂಟೆ ತನಕ ಥಿಯರಿ ಕ್ಲಾಸ್ ಇರುತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ ನೈಟ್ ಮಧ್ಯರಾತ್ರಿ 11-12 ವರೆಗೂ ಪ್ರಾಕ್ಟಿಕಲ್ ಮಾಡಿದ್ವಿ. ಮೋಟರ್ ಟ್ರೈನಿಂಗ್ ಎಲ್ಲ ಮಾಡಿದ್ವಿ, ಮಿಕ್ಸಿ ಫ್ಯಾನು ಎಲ್ಲ ಪ್ರಾಕ್ಟಿಕಲ್ ಆಗಿ. ನಿಮ್ಮ ಸರ್ಗೋರ್ದು ಹಾಸ್ಟೆಲ್ ಇಂದ ಸುಮಾರು ಫ್ಯಾನ್ಗಳು ಅವೆಲ್ಲ ಪ್ರಾಕ್ಟಿಕಲ್ ಆಗಿ ನಾವೇ ರೆಡಿ ಮಾಡ್ಕೊಟ್ಟಿದ್ವಿ.
1: ತಾವು ಪ್ರಾಕ್ಟಿಕಲ್ ಆಗಿ ಕೆಲಸವನ್ನ ಮಾಡೋದಕ್ಕೂ ಅದನ್ನ ಥಿಯರಿಯಾಗಿ ಓದೋದಕ್ಕೂ ತರಗತಿನಲ್ಲಿ ಬಹಳಷ್ಟು ಏನಾದ್ರು ವ್ಯತ್ಯಾಸ ಅನಿಸ್ತೈತಾ?
0: ಪ್ರಾಕ್ಟಿಕಲ್ ಬಂದಾಗ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಸರ್. ಅದು ವೈಂಡಿಂಗ್ ಅಲ್ಲಿ ಅಲ್ಲಿ ಏನ್ ಕೊಟ್ಟಿದ್ದೆ ಇರಲಿ, ಲೈಟ್ ಅಡ್ಜಸ್ಟ್ಮೆಂಟ್, ಪಂಪ್ ಬಗ್ಗೆ, ಅದ್ರಲ್ಲಿ ಇನ್ನೂ ಸ್ವಲ್ಪ ಏನಾದ್ರು ಇದ್ ಮಾಡ್ಬೇಕು ಸರ್. ಪ್ರಾಕ್ಟಿಕಲ್ ಅಂದ್ರೆ ಏನೇ ಥಿಯರಿ ಕಲ್ತ್ರು ಪ್ರಾಕ್ಟಿಕಲಿ ಕೆಲವು ಕಂಪ್ಲೇಂಟ್ಸ್ ಗಳು ಇದ್ ಮಾಡಕ್ಕಾಗಲ್ಲ, ಅವಾಗ ನಮ್ಗಿನ್ ಸೀನಿಯರ್ ಹತ್ರ ಕೇಳಿ ಸಾಲ್ವ್ ಮಾಡ್ಕೋಬೇಕಾಗುತ್ತೆ.
1: ಈಗ ತಾವು ಈ ಒಂದು ತರಬೇತಿಯನ್ನು ಪಡ್ಕೊಳ್ತಿದ್ದಂತ ಸಂದರ್ಭದಲ್ಲಿ ಯಾವ್ಯಾವ ಭಾಗಗಳಿಂದ ಯಾವ್ಯಾವ ಪ್ರದೇಶಗಳಿಂದ ಅಲ್ಲಿಗೆ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ರು, ಅವ್ರ ಜೊತೆ ನಿಮ್ಮ ಒಡನಾಟ ಆಗಿರ್ಬೋದು, ಜೊತೆಗೂಡಿ ಕಲಿತಿದ್ದ ಅನುಭವ ಆಗಿರ್ಬೋದು, ಹೇಗಿತ್ತು?
0: ಫಸ್ಟ್ ಬಂದಾಗ 15 ಜನ ಇದ್ವಿ, ಆಮೇಲೆ ಒಂದು 10 ಡೇಸ್ಗೆ ಇಂಟ್ರೆಸ್ಟ್ ಇಲ್ದಿರೋರು ಒಂದು 5 ಡೇಸ್ಗೆ ಹೊರಟೋದ್ರು, ಲಾಸ್ಟ್ ಅಲ್ಲಿ 9 ಜನ ಉಳ್ಕೊಂಡ್ವಿ. ಹಾವೇರಿ, ಯಾದಗಿರಿ, ಬಳ್ಳಾರಿ, ಬೆಂಗಳೂರು, ಆಮೇಲೆ HD Kote, ಪಿರಿಯಾಪಟ್ಟಣ, ಇಲ್ಲೆಲ್ಲರಿಂದ ಸ್ನೇಹಿತರು ಇದ್ರು, ತುಂಬಾ ಒಳ್ಳೆ ಸ್ನೇಹಿತರು ಎಲ್ಲರು, ಇವಾಗ್ಲೂ ಟಚ್ ಅಲ್ಲಿ ಇದ್ವಿ. ಇದ್ರಲ್ಲಿ ಸ್ವಲ್ಪ ಜನ ಮಾಡ್ತಾ ಇದಾರೆ ಅಂದ್ರೆ ಓನ್ ಆಗಿ ಮಾಡ್ತಾ ಇಲ್ಲ, ಬೇರೆಯವ್ರ ಹತ್ರ ಮೋಟರಿ ವೈಂಡಿಂಗ್ ಕೆಲ್ಸಕ್ಕೆ ಹೋಗೋದು ಮಾಡ್ತಾ ಇದಾರೆ. ಅವ್ರ ಕಂಪ್ಲೇಂಟ್ ಗೊತ್ತಾಗ್ತಾ ಇದ್ದಾಗ ನಾವು ಸ್ವಲ್ಪ ಸ್ವಲ್ಪ ಕಾಲ್ ಮಾಡ್ಕೊಂಡು ಮಾಡ್ಕೊಂಡು ಸಾಲ ಮಾಡ್ಕೊತಾ ಇದ್ವಿ. ಪ್ರಾಕ್ಟಿಕಲಿ ತುಂಬಾ ಇರುತ್ತೆ ಸರ್, ಥಿಯರಿಯಾಗಿ ನಾವೇನ್ ಮಿಸ್ ಮಾಡಿರ್ತೀವಿ. ಇಲ್ಲಿ ಜಮೀನುಗಳಲ್ಲಿ ತುಂಬಾ ಪ್ರಾಬ್ಲಮ್ ಗಳು ಪ್ರಾಕ್ಟಿಕಲಿ ಕ್ಲಿಯರ್ ಮಾಡ್ಬೇಕಾಗುತ್ತೆ.
1: ತರಬೇತಿಯ ಪ್ರತಿದಿನದ ತಮ್ಮ ದಿನಚರಿ ಹೇಗಿರ್ತಾ ಇತ್ತು? ಬೆಳಿಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋ ತನಕ ಅಲ್ಲಿನ ದಿನಚರಿಗಳು ಹೇಗಿರ್ತಾ ಇತ್ತು?
0: ಬೆಳಿಗ್ಗೆ ಸರ್ 5 ಗಂಟೆಗೆ ಎದ್ದೇಳ್ತಾ ಇದ್ವಿ, ಯೋಗ ಮಾಡಿಸ್ತಾ ಇದ್ರು, 5-7 ತನಕ ಯೋಗ, 7 ಫ್ರೆಶ್ ಅಪ್ ಆಗ್ಲಿಕ್ಕೆ ಒಂದ್ 1 hour ಟೈಮ್ ಇರುತ್ತೆ. ಆಮೇಲೆ 8:30 ತಿಂಡಿ ಮಾಡ್ಕೊಂಡು ಪ್ರೇಯರ್ ಮಾಡ್ಕೊಂಡು 9:30 ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 1 ಗಂಟೆ ತನಕ ತಯಾರಿ, 1-2 ಲಂಚ್ ಬ್ರೇಕು, ಆಮೇಲೆ ಪ್ರಾಕ್ಟಿಕಲ್. ಡೈಲಿ ಒಂದೊಂದು ಮೋಟರ್ ವೈಂಡಿಂಗ್ ಮಾಡ್ಬೇಕು, ಒಂದಿನ ಮಿಕ್ಸಿ, ಒಂದಿನ ಫ್ಯಾನು, ಒಂದಿನ V6 ಮೋಟ್ರು, ಒಂದಿನ V4 ಮೋಟ್ರು, ಆತರ ಗ್ರೈಂಡರ್ ಮೋಟ್ರು, ಡೈಲಿ ಒಂದೊಂದು ಮಾಡ್ಬೇಕು, ರನ್ ಮಾಡ್ಬೇಕು ಅದನ್ನ. ಅಲ್ಲ ಪ್ರಾಕ್ಟಿಕಲಿ 12 ಗಂಟೆ ತನಕ ಮಾಡ್ತಾ ಇದ್ವಿ,
1: ರಾತ್ರಿ 12 ಗಂಟೆ ತನಕ. ಅಂದ್ರೆ ಕಲಿ ಆಸಕ್ತಿ ಇದ್ರೆ ಸಮಯದ ಕೊರತೆ ಏನೇ ಆಗೋದಿಲ್ಲ.
0: ಹೌದೌದು ಸರ್, ಅಲ್ಲಿರೋರು ನಾವು 9 ಜನ ಲಾಸ್ಟ್ ಉಳ್ಕೊಂಡವ್ರು, 12 ಗಂಟೆ 1 ಗಂಟೆ ತನಕ ಎಲ್ಲ ಮಾಡಿದ್ವಿ.
1: ಅಂದ್ರೆ ಕಲಿ ಆಸಕ್ತಿ ಆಗಿತ್ತು.
0: ಹೌದು.

0: ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಪ್ರಾಕ್ಟಿಕಲ್ ಆಗಿ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಯಾವ ವಿಷಯ ತುಂಬಾ ಕಷ್ಟ ಅನಿಸ್ತಾ ಇತ್ತು?
1: ಕಷ್ಟ ಆಗೋದಿಲ್ಲ ಸರ್, ಚಾಲೆಂಜ್ ಆಗಿ ತಗೊಂಡಿರೋದ್ರಿಂದ ಯಾವ್ದು ಕಷ್ಟ ಅನಿಸ್ಲಿಲ್ಲ. ನಾನು ರಿಯಲ್ ಆಗಿ ಆಮೇಲೆ ಸರ್ ನಾಲ್ಕು ನಾಲ್ಕು ಸರ್ ಕೇಳಿದ್ರು ಹೇಳ್ಕೊಟ್ಟು ಮಾಡಿಸಿದ್ರು, ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿ ಹೇಳ್ಕೊಡ್ತಿದ್ರು.
0: ಈಗ ತಾವು ಚಾಮರಾಜನಗರದಿಂದ ಬಂದು ಇಲ್ಲಿ ನಮ್ಮ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ತರಬೇತಿ ಪಡ್ಕೊಳ್ಳೋ ಸಂದರ್ಭದಲ್ಲಿ ಅಷ್ಟೂರದಿಂದ ಇಲ್ಲಿಗೆ ಬಂದಂತ ಸಂದರ್ಭ, ಇಲ್ಲಿ ಯಾಕೆ ಎಷ್ಟೊಂದು ತೊಂದರೆ ಆಗ್ತದೆ, ಏನಾದ್ರೂ ಸಮಸ್ಯೆ ಆಗ್ತದೆ, ಇಲ್ಲಿಂದ ಹೋಗ್ಬಿಡ್ಬೇಕು, ತರಬೇತಿ ಪಡ್ಕೊಳ್ಳೋದು ಬೇಡ ಅಂತ ಏನಾದ್ರು ವಾತಾವರಣ ಸೃಷ್ಟಿ ಆಗಿತ್ತಾ?
1: ಇಲ್ಲ ಇಲ್ಲ, ಆತರ ಏನ್ ಸೃಷ್ಟಿ ಆಗಿರ್ಲಿಲ್ಲ. ಏನ್ ತೊಂದ್ರೆ ಇಲ್ಲ, ಎಲ್ಲ ಟೀಚರ್ಸ್ ಅಲ್ಲಿ ಇರೋರು ಸ್ಟಾಫ್ಸ್ ಎಲ್ಲ ತುಂಬಾ ಅಡ್ಜಸ್ಟ್ ಆಗ್ತಾರೆ ಸರ್, ಸಪೋರ್ಟಿವ್ ಆಗಿರ್ತಾರೆ ಅವ್ರು. ಏನೇ ಇನ್ಸ್ಟ್ರೂಮೆಂಟ್ ಬೇಕಾದ್ರು, ಏನೇ ಒಂದ್ ಐಟಮ್ಸ್ ಇಲ್ಲ ಅಂದ್ರೂ ಅವರೇ ತರ್ಸ್ಕೊಡ್ತಿದ್ರು. ಯಾವ್ದೇ ಐಟಮ್ಸ್ ಸ್ಯಾನಿಟೈಸ್ ಅಂತ ಇರ್ಲಿಲ್ಲ, ಊಟ ತಿಂಡಿ ಆಗ್ಲಿ ಕಾಫಿ ಟೀ ಆಗ್ಲಿ ಎಲ್ಲಾ ಇನ್ ಟೈಮ್ ಇರ್ತಾವ, ಏನು ಕಂಪ್ಲೇಂಟ್ ಮಾಡಂಗಿಲ್ಲ. ಅದಕ್ಕೂ ನಾನು ತುಂಬಾ ಜನ ಫ್ರೆಂಡ್ಸ್ ಕೇಳಿದೀನಿ, ಬರ್ತೇನೆ. ಅವರು ಒಂದ್ ಮೊಬೈಲ್ ರಿಪೇರಿಗೆ ಒಬ್ರು ಹೋಗಿದ್ರು, ಈ ಸಲ ಬ್ಯಾಚ್ ಸ್ಟಾರ್ಟ್ ಆದಾಗ ಇನ್ನೊಂದಿಬ್ರು ಬರ್ತಾರೆ.
0: ಈಗ ತಾವು ಈ ಒಂದು ತಿಂಗಳ ಕಾಲ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಕೊಟ್ಟಂತ ಶುಲ್ಕಕ್ಕೆ ಒಂದು ತಿಂಗಳ ಕಾಲ ತಾವು ಪಡ್ಕೊಂಡಂತ ತರಬೇತಿಗೆ ಅದು
1: ಶುಲ್ಕ ಅಂತ ಹೇಳಕ್ ಆಗಲ್ಲ, ಒಂದ್ ಸಾವಿರ ರೂಪಾಯಿ ನಾವು ಏನೇನಕ್ಕೂ ಖರ್ಚು ಮಾಡ್ಬಿಡ್ತೀವಿ, ಲಾಸ್ಟ್ ಅಲ್ಲಿ ಇದು ಕೊಡ್ತಾರ ಸರ್, ಅದ್ರಿಂದ ಟೂಲ್ ಕಿಟ್ ಕೊಡ್ತಾರೆ, ಅದಕ್ಕೆ ಅದೇ ಒಂದ್ ಸಾವಿರ ರೂಪಾಯಿ ಮೇಲ್ ವರ್ತ್ ಇರುತ್ತೆ. ಅದ್ ಒಂದ್ ಸಾವಿರ ಏನಕ್ಕೆ ಇಸ್ಕೊತಾರೆ ಅಂದ್ರೆ, ಅವರು ಸ್ಟೂಡೆಂಟ್ ಗಳು ಬಿಟ್ಟು ಹೋಗದೆ ಇರ್ಲಿ ಅನ್ನೋ ರೀಸನ್ ಮಾತ್ರ ಇಸ್ಕೊಳ್ತದ ಒಂದ್ ಸಾವಿರ ರೂಪಾಯಿ. ಅವ್ರ ಆದ್ರೂ ಒಂದ್ ಸಾವಿರ ರೂಪಾಯಿ ಪೇ ಮಾಡಿನ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಹೊರಟೋಗ್ತಾರಲ್ಲ. 15 ಜನ ಇದ್ವಿ, 9 ಜನ ಉಳ್ಕೊಂಡು ಎಲ್ಲ ಕಲ್ತು, ಅದ್ರಲ್ಲಿ 9 ಜನದಲ್ಲಿ ಒಂದ್ 6 ಜನ ಆಲ್ರೆಡಿ ಕೆಲಸ ಮಾಡ್ತಾ ಇದ್ವಿ. ನಾನೊಬ್ಬ ಓನ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ, ಅವರೆಲ್ಲ ಅವ್ರ ಇವ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಅವ್ರದ್ದು ಒಂಚೂರು.

0: ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ ಸರ್, ಅವ್ರಿಗೆ ಸಪೋರ್ಟ್ ಇಲ್ಲ. ನಮಗ್ ಸಪೋರ್ಟ್ ಇತ್ತು ಮಾಡಿ, ಮತ್ತೆ ಇನ್ಸ್ಟ್ರೂಮೆಂಟ್ಸ್ ಐಟಮ್ಸ್ ಮತ್ತೆ ಟೂಲ್ಸ್ ಇವೆಲ್ಲರಿಂದ ಕಮ್ಮಿ ಅಂದ್ರು 5-6 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕು. ಅವ್ರಿಗೆಲ್ಲ ತೊಂದರೆ ಆಗುತ್ತೆ.
1: ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಂತ ಆರಂಭ ದಿನ ಆಗಿರ್ಬೋದು, ಮತ್ತೆ 30 ದಿನಗಳ ಕಾಲ ಈ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡ್ಕೊಂಡಂತ 30 ದಿನಗಳ ನಂತರ ಈ ವಿಷಯದ ಕೌಶಲ್ಯದಲ್ಲಿ ಎಷ್ಟೆಲ್ಲ ಜ್ಞಾನ ತಮ್ಮಲ್ಲಿ ಬೆಳೆದಿತ್ತು?
0: ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಎಲ್ಲ ನೀಟಾಗಿ ಕಲ್ತ್ಕೊಂಡು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. 30 ಡೇಸ್ ಅಲ್ಲಿ ಏನೇನು ಕಲಿಬೇಕು ಅಂತ ಆಸೆ ಇತ್ತು ಅದನ್ನೆಲ್ಲ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀವಿ. ಫೋನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಧೈರ್ಯ ಬಂತು. ಎಲ್ಲ ಬ್ಯಾಕ್ ಸಪೋರ್ಟಿವ್ ಆಗಿದ್ರು. ಫೈನಾನ್ಶಿಯಲಿ ಏನೇ ಹೆಲ್ಪ್ ಬೇಕಾದ್ರು ಏನೇ ಪ್ರಾಬ್ಲಮ್ ಇದ್ರು ಎಷ್ಟೊತ್ತಲ್ಲಾದ್ರೂ ಕಾಲ್ ಮಾಡಿ ಅನ್ನೋ ಸಂಸ್ಥೆ ಫೈನಾನ್ಶಿಯಲ್ ಆಗ್ಲಿ ಯಾವ್ದ್ರಲ್ಲಿ ಆಗ್ಲಿ ಸಪೋರ್ಟಿವ್ ಆಗಿದೆ ಸರ್. ಅವರು ಮಾಡಿದ್ರು ಲೋನ್ ಏನಾದ್ರು ಮಾಡಿಸ್ಕೊಡ್ಬೇಕ ಏನಾದ್ರು ಇದಕ್ಕೆ ಅಂತ ಅನ್ಬಿಟ್ಟು ಸಪೋರ್ಟಿವ್ ಆಗಿದೆ.
1: 1 ತಿಂಗಳ ಕಾಲ ತರಬೇತಿಯನ್ನು ಪಡ್ಕೊಂಡು ತಾವು ಮನೆಗೆ ಮರಳಿದಂತ ಸಂದರ್ಭದಲ್ಲಿ ಅಲ್ಲಿ ತಮ್ಮ ಕುಟುಂಬದವರ ಪ್ರತಿಕ್ರಿಯೆ ಹೇಗಿತ್ತು? ತಾವು ಇಲ್ಲಿ ಪಡ್ಕೊಂಡಂತ ಒಂದು ಕೌಶಲ್ಯ ಅಭಿವೃದ್ಧಿಯನ್ನ ತಾವು ಅವ್ರ ಜೊತೆ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ತಮ್ಮ ಜೊತೆ?
0: ಅವರು ತುಂಬಾ ಖುಷಿ ಆದ್ರು, ಇವಾಗ ಕೆಲಸ ಮಾಡ್ತಾರೆ ನೋಡಿ ಇನ್ನೂ ಖುಷಿ ಪಡ್ತಾ ಇದಾರೆ. ಪರವಾಗಿಲ್ಲ, ಮೊದ್ಲು ಅವ್ರ ಇವ್ರ ಹತ್ರ ಹೋಗಿ ಹಿಂಸೆ ಮಾಡ್ತಿದ್ದೆ, ಇವಾಗ ಓನ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತಾ ಇರೋದು ಅನ್ಬಿಟ್ಟು ಎಲ್ಲರೂ ಖುಷಿಯಾಗಿ ಸಪೋರ್ಟಿವ್ ಆಗಿದ್ದಾರೆ.
1: ಮೊದ್ಲೆಲ್ಲ ತಾವು ಪದವಿ ಶಿಕ್ಷಣವನ್ನ ಮುಗಿಸಿ ಕೆಲವೊಂದು ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿದ್ರಿ, ಫ್ಲವರ್ ಡೆಕೋರೇಷನ್ ಅಲ್ಲಿ ಕೆಲಸ ಮಾಡಿದ್ರಿ, ಮತ್ತೆ ಇಲ್ಲಿ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾ ಇದ್ರಿ ಬೇರೊಬ್ಬರ ಹತ್ರ ಹೋಗಿ. ಈಗ ತಾವು ಪ್ರಸ್ತುತ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನದರ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನ ಮಾಡ್ತಾ ಇದ್ದೀರಾ. ಈ ತರಬೇತಿಯನ್ನು ಪಡ್ಕೊಂಡ ನಂತರ ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿದೆ? ತರಬೇತಿ ಇಂದಿನ ಜೀವನಕ್ಕೂ, ಆಗ ಗಳಿಸ್ತಿದ್ದಂತ ಆದಾಯಕ್ಕೂ, ತರಬೇತಿ ನಂತರದ ಜೀವನಕ್ಕೂ, ಈಗ ಪ್ರಸ್ತುತ ಬರ್ತಿರೋ ಆದಾಯಕ್ಕೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ?
0: ಮೊದ್ಲು ಅಂದ್ರೆ ತಿಂಗಳಿಗೆ ಸಂಬಳ ಕಾಯ್ಬೇಕಾಗ್ತಿತ್ತು, 10,000-15,000 ತಿಂಗಳು ಪೂರ್ತಿ ಕಾಯ್ಬೇಕಾಯ್ತಿತ್ತು. ಇವಾಗ 10,000-15,000 ಎಲ್ಲ ಒಂದೊಂದ್ ದಿನಕ್ಕೆ ಮಾಡ್ಕೊಡ್ಬೋದು. ಮಳೆ ಇಲ್ಲದೆ ಇರೋದ್ರಿಂದ ಕೆಲಸಗಳು ಚೆನ್ನಾಗಿ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. 3 ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆಗೆ ಹರ್ಷ ವ್ಯಕ್ತಪಡಿಸಿದ ಉಪರಾಷ್ಟ್ರಪತಿ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 3 ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತವಾಗಿ ಇಂದು ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ್ದಾರೆ. ಆಕ್ಲೆಂಡ್ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿಯವರನ್ನು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಅಲ್ಲಿ ಅವರಿಗೆ ಭಾರತ ನ್ಯೂಜಿಲೆಂಡ್ ಸಶಸ್ತ್ರ ಪಡೆಗಳಿಂದ ಔಪಚಾರಿಕ ಸ್ವಾಗತ ದೊರೆಯಿತು. ಈ ಪ್ರವಾಸದ ಸಮಯದಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಶಿಕ್ಷಣ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಸಂಬಂಧ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಇದು ಉಭಯ ದೇಶಗಳ ನಡುವಿನ ಉತ್ತಮಗೊಳ್ಳುತ್ತಿರುವ ಪಾಲುದಾರಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಮುಖ ಉದ್ಯಮಿಗಳು ಮತ್ತು ಕ್ರೀಡಾಪಟುಗಳೊಂದಿಗೆ ಸಂವಹನ ನಡೆಸಲಿದ್ದಾರೆ. ನ್ಯೂಜಿಲೆಂಡ್ ಪ್ರವಾಸಕ್ಕೂ ಮುನ್ನ ಪ್ರಧಾನಿ ಆಸ್ಟ್ರೇಲಿಯಾದ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಮುಕ್ತಾಯಗೊಳಿಸಿದರು. ಭಾರತ ಆಸ್ಟ್ರೇಲಿಯಾದ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ 2 ಅತಿದೊಡ್ಡ ಪ್ರಜಾಪ್ರಭುತ್ವದ ದೇಶಗಳ ನಡುವೆ ಭವಿಷ್ಯದ ನೀಲನಕ್ಷೆ ರೂಪುಗೊಂಡಿದೆ. ತಮ್ಮ ಭೇಟಿಯ ಸಮಯದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಆಸ್ಟ್ರೇಲಿಯಾ ಸರ್ಕಾರ ಮತ್ತು ಪ್ರಜೆಗಳಿಗೆ ಹಾಗೂ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಔಷಧ ನಿಯಮಗಳು 1945ಕ್ಕೆ ತಿದ್ದುಪಡಿ ಮಾಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗಿದ್ದ ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಪರವಾನಗಿ ವಿನಾಯಿತಿಯನ್ನು ಹಿಂಪಡೆದಿದೆ. ಪರಿಮಾಣದ ಆಧಾರದಲ್ಲಿ 12%ಕ್ಕಿಂತ ಹೆಚ್ಚು ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಹಾಗೂ 30 ಮಿಲಿಲೀಟರ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಔಷಧಗಳು ಇನ್ನು ಮುಂದೆ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗುತ್ತಿದ್ದ ವಿನಾಯಿತಿಯ ವ್ಯಾಪ್ತಿಗೆ ಬರುವುದಿಲ್ಲ. ಇಂತಹ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಇನ್ನು ಮುಂದೆ ಔಷಧ ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940 ಅಡಿಯಲ್ಲಿ ಅಗತ್ಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಲಿದೆ. ಈ ತಿದ್ದುಪಡಿಯಿಂದ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣ ಇನ್ನಷ್ಟು ಬಲಗೊಳ್ಳಲಿದ್ದು ಅವುಗಳನ್ನು ನಿಯಂತ್ರಿತ ಔಷಧ ಸರಬರಾಜು ವ್ಯವಸ್ಥೆಯ ಮೂಲಕವೇ ವಿತರಿಸಲಾಗುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಇದರಿಂದ

0: ಔಷಧಗಳ ದುರುಪಯೋಗ ಮತ್ತು ಅಕ್ರಮ ಬಳಕೆಯ ಸಾಧ್ಯತೆ ಗಣನೀಯವಾಗಿ ಕಡಿಮೆಯಾಗಲಿದ್ದು ಚಿಕಿತ್ಸಾ ಉದ್ದೇಶಗಳಿಗೆ ಅವುಗಳ ಲಭ್ಯತೆ ನಿರಂತರವಾಗಿ ಖಾತ್ರಿಯಾಗಲಿದೆ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳನ್ನು ಯಶಸ್ವಿಯಾಗಿ ಭಾರತಕ್ಕೆ ಮರಳಿ ತರಲಾಗಿರುವ ಕುರಿತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಮರುಸ್ಥಾಪಿಸುವ ಮತ್ತು ಸಂರಕ್ಷಿಸುವ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. 2014 ಇದುವರೆಗೆ 600 ಹೆಚ್ಚು ಪ್ರಾಚೀನ ಕಲಾಕೃತಿಗಳು ಭಾರತಕ್ಕೆ ಮರಳಿರುವುದು ಈ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿಯನ್ನು ತೋರುತ್ತಿದ್ದು ವಿಕಾಸ್ ಭಿ ವಿರಾಸತ್ ಭಿ ಎಂಬ ಧ್ಯೇಯದತ್ತ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಉಪರಾಷ್ಟ್ರಪತಿ ತಿಳಿಸಿದ್ದಾರೆ. ಭಾರತಕ್ಕೆ ಮರಳಿರುವ ಈ ಅಮೂಲ್ಯ ಕಲಾಕೃತಿಗಳು 11 ಮತ್ತು 12 ಶತಮಾನಕ್ಕೆ ಸೇರಿದ್ದು ಮೂಲತಃ ತಮಿಳುನಾಡಿನ ಐತಿಹಾಸಿಕ ದೇವಾಲಯಗಳಿಂದ ಬಂದಿವೆ. ಇವುಗಳಲ್ಲಿ ಭದ್ರಕಾಳಿ ದೇವಿಯ ಕಂಚಿನ ತ್ರಿಶೂಲ, ನಂದಿಯ ಗ್ರಾನೈಟ್ ಶಿಲ್ಪ ಹಾಗೂ ಷಣ್ಮುಖ ಕಾರ್ತಿಕೇಯನ ಬಸಾಲ್ಟ್ ಶಿಲ್ಪ ಸೇರಿವೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಶಿಮ್ಲಾದ ಭಾರತೀಯ ಉನ್ನತ ಅಧ್ಯಯನ ಸಂಸ್ಥೆ ಐಐಎಎಸ್ ಆಯೋಜಿಸಿದ್ದ ವಂದೇ ಮಾತರಂ ಎ ಜರ್ನಿ ಶಾಶ್ವತ ಪ್ರದರ್ಶನ ಹಾಗೂ ಸರ್ದಾರ್ ಪಟೇಲ್ ಅವರ ದೃಷ್ಟಿಕೋನ, ಏಕೀಕರಣ, ಐಕ್ಯತೆ ಮತ್ತು ಒಕ್ಕೂಟ ವ್ಯವಸ್ಥೆ ಕುರಿತ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸಮಾರಂಭವನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆಯು ಮಾತೃಭೂಮಿಯ ಮೇಲಿನ ಪ್ರೀತಿಯನ್ನು ಪವಿತ್ರ ರಾಷ್ಟೀಯ ಕರ್ತವ್ಯವನ್ನಾಗಿ ಪರಿವರ್ತಿಸಿತು. ಅಲ್ಲದೆ ಧೈರ್ಯ, ತ್ಯಾಗ ಮತ್ತು ಆಶ್ರಯದೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ತಲೆಮಾರುಗಳಿಗೆ ಸ್ಫೂರ್ತಿ ನೀಡಿತು ಎಂದು ಹೇಳಿದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಗೌರವ ನಮನ ಸಲ್ಲಿಸಿದ ಉಪರಾಷ್ಟ್ರಪತಿ, ಒಂದು ರಾಷ್ಟ್ರ ಒಂದು ಸಂವಿಧಾನ ಮತ್ತು ಹಂಚಿಕೆಯ ರಾಷ್ಟೀಯ ಭವಿಷ್ಯಕ್ಕೆ ಸರ್ದಾರ್ ಪಟೇಲ್ ಭದ್ರ ಬುನಾದಿ ಹಾಕಿದರು ಎಂದು ಅವರು ಹೇಳಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಬಿಹಾರದ ಗಯಾನಗರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನು ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯ ಸಂಸತ್ ಭವನದ ಸಂಕೀರ್ಣದಲ್ಲಿ ಮುಂಬರುವ ಮಳೆಗಾಲದ ಅಧಿವೇಶನದ ಸಿದ್ಧತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾಕ್ಟರ್ ಎಲ್ ಮುರುಗನ್ ಇಂದು ಪರಿಶೀಲಿಸಿದರು. ಸಂಸತ್ತಿನ ಮಳೆಗಾಲದ ಅಧಿವೇಶನ ಇದೇ 20 ಆರಂಭಗೊಂಡು 13 ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರೈಲು ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ರೈಲ್ವೆಯ 680 ಮಾರ್ಗದಲ್ಲಿ ಕವಚ್ ವ್ಯವಸ್ಥೆ ಅಳವಡಿಸಲು ಭಾರತೀಯ ರೈಲ್ವೆ 206 ರೂಪಾಯಿ ಮಂಜೂರು ಮಾಡಿದೆ. ದಟ್ಟಣೆ ಹೆಚ್ಚಿರುವ ಹಾಗೂ ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ ರೈಲು ಮಾರ್ಗಗಳಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ಸುರಕ್ಷತಾ ವ್ಯವಸ್ಥೆಯನ್ನು ವಿಸ್ತರಿಸುವ ಉದ್ದೇಶದಿಂದ ಈ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ರೈಲುಗಳ ಸಂಚಾರವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಿದ್ದು ಅಗತ್ಯವಿದ್ದಾಗ ಸ್ವಯಂಚಾಲಿತವಾಗಿ ಬ್ರೇಕ್ಗಳನ್ನು ಅನ್ವಯಿಸುತ್ತದೆ. ಇದರೊಂದಿಗೆ ಛತ್ತೀಸ್ಗಢದ ರಾಯ್ಪುರದಲ್ಲಿ 250 ವಿದ್ಯುತ್ ಲೋಕೋಮೋಟಿವ್ಗಳಿಗೆ ಹೆಚ್ಚುವರಿ ಹೋಮಿಂಗ್ ಸೌಲಭ್ಯ ನಿರ್ಮಾಣಕ್ಕಾಗಿ ಭಾರತೀಯ ರೈಲ್ವೆ 175 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಲೋಕೋಮೋಟಿವ್ಗಳ ನಿಗದಿತ ನಿರ್ವಹಣೆ, ಸುರಕ್ಷತಾ ತಪಾಸಣೆ, ದುರಸ್ತಿ ಹಾಗೂ ಸಮಗ್ರ ನಿರ್ವಹಣೆಯ ಹೊಣೆ ಹೋಮಿಂಗ್ ಶೆಡ್ಗೆ ಸೇರಿದ್ದು, ರೈಲುಗಳ ಸುರಕ್ಷಿತ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಯನ್ನು ಖಚಿತಪಡಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಪ್ರಗತಿಯನ್ನು ಪರಿಶೀಲಿಸಲು ಮಿಷನ್ ಸ್ಟೀರಿಂಗ್ ಗ್ರೂಪ್ನ 3 ಸಭೆಯ ಅಧ್ಯಕ್ಷತೆಯನ್ನು ಇಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ವಹಿಸಿದ್ದರು. ಯೋಜನೆಯಡಿ ವಿಶ್ವದ ಅತಿದೊಡ್ಡ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸುಮಾರು 94 ಕೋಟಿ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳನ್ನು ರಚಿಸಲಾಗಿದ್ದು 105 ಕೋಟಿ ಆರೋಗ್ಯ ದಾಖಲೆಗಳನ್ನು ಲಿಂಕ್ ಮಾಡಲಾಗಿದೆ ಎಂದು ಸಭೆಯಲ್ಲಿ

0: ತಿಳಿಸಲಾಯಿತು. ಇದರಡಿ 5,33,000 ಆರೋಗ್ಯ ಸೌಲಭ್ಯಗಳು ಮತ್ತು ಸುಮಾರು 10,00,000 ಆರೋಗ್ಯ ವೃತ್ತಿಪರರನ್ನು ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ನೋಂದಣಿಗಳಲ್ಲಿ ನೋಂದಾಯಿಸಲಾಗಿದೆ. ಡಿಜಿಟಲ್ ಆರೋಗ್ಯ ಅಳವಡಿಕೆಯನ್ನು ಹೆಚ್ಚಿಸುವುದು, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದು, ಸಾಂಸ್ಥಿಕ ಸಾಮರ್ಥ್ಯಗಳನ್ನು ಬಲಪಡಿಸುವುದು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಹಯೋಗವನ್ನು ಉತ್ತಮಗೊಳಿಸುವತ್ತ ಗಮನಹರಿಸುವ ಯೋಜನೆಯ ಭವಿಷ್ಯದ ಮಾರ್ಗಸೂಚಿಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಲಂಡನ್ನಿನ ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 46 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 194 ರನ್ ಗಳಿಸಿ ಆಡುತ್ತಿದೆ. ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸಮನ್ವಯ ಆಧಾರಿತ ವಿಧಾನ ಅನುಸರಿಸಲು ಉದ್ದೇಶಿತ ಸಹಕಾರ ಘೋಷಣೆಗೆ ನೀತಿ ಆಯೋಗ ಮತ್ತು ಟಾಟಾ ಮೋಟಾರ್ಸ್ ಫೌಂಡೇಶನ್ ಸಹಿ ಹಾಕಿವೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ನೀತಿ ಆಯೋಗ, ಗ್ರಾಮ ಮಟ್ಟದ ಸಂಸ್ಥೆಗಳನ್ನು ಬಲಪಡಿಸುವುದು, ಸರ್ಕಾರಿ ಯೋಜನೆಗಳ ಸೌಲಭ್ಯವನ್ನು ಪರಿಣಾಮಕಾರಿಯಾಗಿ ತಲುಪಿಸುವುದು, ಕೃಷಿ ಮತ್ತು ಜೀವನೋಪಾಯ ವೃದ್ಧಿ, ಆರೋಗ್ಯ ಮತ್ತು ಪೌಷ್ಟಿಕತೆ ಉತ್ತೇಜನ, ಶಿಕ್ಷಣ ಹಾಗೂ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳಾ ನೇತೃತ್ವದ ಜೀವನೋಪಾಯಕ್ಕೆ ಬೆಂಬಲ ನೀಡುವುದರ ಮೇಲೆ ಈ ಸಹಭಾಗಿತ್ವ ಕೇಂದ್ರೀಕರಿಸಲಿದೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರು ಪಡೆಯುವಿಕೆಗೆ ಉಪರಾಷ್ಟ್ರಪತಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಅವಾಗ ಕೆಲ್ಸ ಇದ್ಲಿ ಬಿಡ್ಲಿ ಮಾಡ್ಲೇಬೇಕಾಯ್ತಿತ್ತು, ಇವಾಗ ನಮ್ ಕೆಲ್ಸ ಅಲ್ವಾ, ಇದ್ರು ಮಾಡ್ಬೇಕು ಇಲ್ದಿರಲಿಲ್ಲ ಆತರ. ಮೊದ್ಲು ಕಂಪಲ್ಸರಿ ಮಾಡ್ಲೇಬೇಕಾಯ್ತಿತ್ತು, ಟೈಮಿಂಗ್ಸ್ ಇನ್ ಟೈಮ್ ಫಾಲೋ ಮಾಡ್ಬೇಕಿತ್ತು. ಇವಾಗ ನಮ್ ಟೈಮಿಂಗ್ಸ್, ನಾವೇ ಟೈಮ್ ಕೆಲ್ಸ ಮಾಡ್ಬೋದು, ಆಮೇಲೆ ಆಗಲ್ಲ ಅಂದ್ರೆ ರೆಸ್ಟ್ ಮಾಡ್ಬೋದು. ಮೊದ್ಲು ಆತರ ಮಾಡಕಾಯ್ತು. ಇವಾಗ ತುಂಬಾ ಚೆನ್ನಾಗಿದೆ ಸರ್, ಫೈನಾನ್ಸಿಯಲಿ ಆಗ್ಲಿ ಇದ್ರಲ್ಲೇ ಆಗ್ಲಿ, ಇನ್ನ ಕೆಲ್ಸಗಳು. ಇವಾಗ ಒಂದ್ 5 months ಆಗಿದೆಯಲ್ಲ, ಇನ್ನೊಂದ್ಸರಿ ಡೆವಲಪ್ ಆಗ್ಬೇಕು, ಡೆವಲಪ್ ಮಾಡ್ತಾ ಇದೀನಿ. ಹಂಗೆ ಇನ್ನು ಮುಂದುವರಿಬೇಕು ಅಂತ ತುಂಬಾ ಆಸೆ ಇದೆ. ಮಾಡ್ಬೇಕು ಸರ್, ಸಂಸ್ಥೆನೂ ಅದಕ್ಕೆ ಬ್ಯಾಕ್ ಸಪೋರ್ಟ್ ಆಗಿದೆ.
2: ಪ್ರಸ್ತುತ ಯಾವ್ಯಾವ ರೀತಿಯ ಕೆಲಸಗಳನ್ನು ಒಪ್ಕೊಂಡು ಮಾಡ್ತಾ ಇದೀರ ಸ್ವತಃ?
1: ಇವಾಗ ಮೋಟರ್ ರಿವೈಂಡಿಂಗ್ ಒಂದೇ ಸರ್ ಮೇನ್. ಇವಾಗ ಜಮೀನ್ಗಳಲ್ಲಿ ಬಿಡ್ತಾರ ನೋಡಿ ಮೋಟರ್, V6 ಅಂತ, ಸಬ್ಮರ್ಸಿಬಲ್ ಮೋಟರ್ ಅಂತ ಕರಿತೀವಿ ಅದು. ಮತ್ತೆ ಓಪನ್ ವೀಲ್ ಅಂದ್ರೆ ಮನೇಲಿ ಬಳಸ್ತಾರೆ ಅದನ್ನ, 1 HP, 1 HP, 2 HP ಅದು. ಮತ್ತೆ ಹೋಮ್ ಅಪ್ಲೈನ್ಸ್ ಅಲ್ಲಿ ಕೆಲ್ಸ ಅಂತ ಮಾಡಲ್ಲ, ಗೊತ್ತಿರೋರ್ ಫ್ಯಾನ್ ಹೋಗಿತ್ತು ಅದ್ರಲ್ಲಿ, ಏನೋ ಆರ್ಮೇಚರ್ ಕಾರ್ಬನ್ ಬ್ರಷ್ ಏನಾದ್ರು ಒಂದ್ ಹೋಗಿರುತ್ತೆ, ಮಿಕ್ಸಿ ಫ್ಯಾನ್ ಅದ್ರಲ್ಲಿ, ಅದೆಲ್ಲ ಚೇಂಜ್ ಮಾಡ್ತೀನಿ. ಇವಾಗ ಎಲ್ಲಾ ಕೆಲ್ಸನ ಮಾಡ್ತಾ ಇದೀನಿ ಸರ್, ಯಾವ್ದು ಡ್ರಾಪ್ ಔಟ್ ಮಾಡಿಲ್ಲ.
2: ಈಗ ಪ್ರಸ್ತುತ ತಾವು ಕೆಂಚನಹಳ್ಳಿ ವೇಗ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಈ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡ್ಕೊಂಡು ಸ್ವಉದ್ಯೋಗವನ್ನು ಮಾಡ್ತಾ ಇರುವಂಥದ್ದು, ಇಲ್ಲಿನ ತರಬೇತಿಯ ಒಂದು ಒಟ್ಟಾರೆ ಅನುಭವ ಆಗಿರ್ಬೋದು, ತಮ್ಮಲ್ಲಿ ಎಷ್ಟೆಲ್ಲ ಬದಲಾವಣೆ ತಂದಿದೆ ಈ ತರಬೇತಿಯಿಂದ, ಎಷ್ಟೆಲ್ಲ ಅನುಕೂಲ ಆಗಿದೆ ತಮಗೆ?
1: ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋಕ್ಕಿಂತ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಮೈಂಡ್ ಅಲ್ಲಿ ಇತ್ತು. ಅದೇ ತರ ಅದ್ ಕಲ್ತ್ಕೊಂಡು ಅದ್ ಮಾಡ್ದಿತ್ತು. ಸಂಸ್ಥೆ ತುಂಬಾ ಸಪೋರ್ಟಿವ್ ಆಗಿತ್ತು, ತುಂಬಾ ಹೆಲ್ಪ್ ಮಾಡ್ತಿದ್ರು ನಮ್ಗೆ. ಹೆಲ್ಪ್ಫುಲ್ ಆಗಿ ಇವಾಗ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ಪ್ರೌಡ್ ಫೀಲ್ ಇದೆ. ಆಮೇಲೆ ಚೆನ್ನಾಗೂ ಫೈನಾನ್ಸಿಯಲಿ ಚೆನ್ನಾಗೂ ಇದೀವಿ.
2: ಕುಟುಂಬದ ಸಹಕಾರನೂ ಇದೆಯಾ?
1: ಹೌದು ಸರ್, 100% ಡೆಡಿಕೇಶನ್ ಇದೆ ಅವ್ರದ್ದು.
2: ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದ್ರೆ, ಯುವ ಪೀಳಿಗೆ ಎಷ್ಟೇ ಶಿಕ್ಷಣವನ್ನ ಪಡೆದಿದ್ರು, ಅದು ಪದವಿ ಆಗಿರ್ಬೋದು, ಸ್ನಾತಕೋತ್ತರ, ಉನ್ನತ ಶಿಕ್ಷಣವನ್ನು ಪಡೆದಿದ್ರು, ಒಂದು ಸೂಕ್ತ ಉದ್ಯೋಗವನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ, ಒಂದು ಸರ್ಕಾರಿ ನೌಕರಿಯನ್ನು ಆರಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಹಳಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ, ಬಹಳಷ್ಟು ಸ್ಪರ್ಧಾತ್ಮಕವಾಗಿದೆ ಈ ಜಗತ್ತು. ಈ ನಿಟ್ಟಿನಲ್ಲಿ ನೋಡ್ತು ಅಂದ್ರೆ, ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಹಲವಾರು ರೀತಿಯ ಕೌಶಲ್ಯ ಆಧಾರಿತ ತರಬೇತಿಗಳು ಸಿಗ್ತಾ ಇದೆ, ಅದ್ರ ಮುಖಾಂತರ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಸ್ವಉದ್ಯೋಗ ಮಾಡುವಂತ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ತಮ್ಮ ಒಂದು ಎಲೆಕ್ಟ್ರಿಕಲ್ ತರಬೇತಿ ಆಗಿರ್ಬೋದು, ಮೋಟರ್ ರಿವೈಂಡಿಂಗು, ಮೊಬೈಲ್ ರಿಪೇರಿ, ಇನ್ನಿತರ ಹಲವಾರು ರೀತಿಯ ತರಬೇತಿಗಳಲ್ಲಿ ಸಿಗ್ತಾ ಇರುವಂತದ್ದು ಎಷ್ಟೆಲ್ಲ ಅನುಕೂಲ ಆಗಿದೆ ಯುವ ಪೀಳಿಗೆಗೆ.
1: ಯುವ ಪೀಳಿಗೆ ಅನ್ನೋದಕ್ಕಿಂತ ನಮ್ ಗ್ರಾಮೀಣ ಮಕ್ಕಳಿಗೆ ತುಂಬಾ ಯೂಸ್ ಆಗ್ತಿದೆ ಸರ್. ಅವ್ರಿಗೆ ಗ್ರಾಮೀಣ ಭಾಗದಲ್ಲಿ ಯಾರು ಗೌರ್ಮೆಂಟ್ ಕೆಲಸ ಆಗ್ಲಿ ಬೇರೆ ಇದಕ್ಕೆ ಯಾರು ಟ್ರೈ ಮಾಡಕ್ ಹೋಗಲ್ಲ, ಬಿಡು ನಮಗ್ ಸಿಗಲ್ಲ, ನಮಗ್ ಸಿಗಲ್ಲ ಅನ್ನೋ ನೆಗ್ಲೆಜೆನ್ಸಿ ಇಲ್ಲ. ಇದ್ರಿಂದ ಏನೋ ಒಂದ್ ಹೊಸ ಬಿಸ್ನೆಸ್ ಮಾಡ್ಬೋದು ಅನ್ನೋ ಒಂದು ಹೋಪ್ ಬಂದಿದೆ. ಹಿಂಗೆ ಕಂಟಿನ್ಯೂ ಮಾಡ್ತಾ ಇದ್ರೆ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಸಂಸ್ಥೆಯಿಂದ. ಇಂಪ್ರೂವ್ಮೆಂಟ್ ಆಯ್ತು ಅಂದ್ರೆ ಚೆನ್ನಾಗಿ ಗ್ರಾಮೀಣ ಮಕ್ಕಳ ಸ್ವಾಗತಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಸರ್.
2: ಈಗ ಅದೇ ರೀತಿ ತಮ್ಮ ಮಾತುಗಳನ್ನು ಕೇಳ್ತಾರಂತ ಯುವ ಪೀಳಿಗೆ ಈ ರೀತಿಯ ತರಬೇತಿಯನ್ನು ಪಡ್ಕೊಂಡ್ರೆ ತಾವು ಯಾವ ರೀತಿ ಈಗ ಒಂದು ಸ್ವಉದ್ಯೋಗ ಮಾಡ್ತಾ ಸ್ವಾವಲಂಬನೆ ಜೀವನವನ್ನು ನಡೆಸ್ತಾ ಇದ್ರ, ಅದೇ ರೀತಿ ಅವರು ಒಂದು ಜೀವನವನ್ನು ಕಟ್ಕೊಳ್ಳೋ ನಿಟ್ಟಲ್ಲಿ ಈ ತರಬೇತಿಗೆ ಹೇಗೆ ಸೇರ್ಕೋಬೇಕು ಅನ್ನೋದು ಕುರಿತು ಅವ್ರಿಗೆ ಏನು ಸಲಹೆ?

0: ಕೊಡಕ್ಕೆ ಇಷ್ಟಪಡ್ತೀರಾ?
1: ಎಲ್ಲಾರು ಅವ್ರಿವ್ರ ಕೈ ಕೆಳಗೆ ಹೋಗಿ ದುಡಿದ್ರೆ ಏನು ಮಾಡಕ್ ಆಗಲ್ಲ ಸರ್. ಸ್ವಂತ ಏನಾದ್ರು ಬಿಸ್ನೆಸ್ ಮಾಡ್ತು ಅಂದ್ರೆ ಲಾಭ ನಷ್ಟ ಸೆಕೆಂಡರಿ. ಟ್ರೈ ಮಾಡ್ಬೇಕು ಸರ್ ಏನಾದ್ರು ಸ್ವಂತ ಉದ್ಯೋಗದಲ್ಲಿ. ಒಂದ್ ಮೋಟರಿ ವೈಂಡಿಂಗ್ ಆಗಿರ್ಬೋದು, ಇಲ್ಲ ಮೊಬೈಲ್ ರಿಪೇರಿ ಆಗಿರ್ಬೋದು, ತುಂಬಾ ಆಪ್ಷನ್ ಗಳಿರುತ್ತೆ. ಚಾಯ್ಸ್ ಮಾಡ್ಕೊಂಡು ಯಾವ್ದಾದ್ರು ಒಂದ್ ಮುಖಾಂತರ ಬೆಳಿಬೇಕು. ಗ್ರಾಮೀಣದಲ್ಲೇ ಹುಡುಗರೆಲ್ಲ ಉದ್ದಾರ ಆಗ್ತದೆ.
0: ಈಗ ತಮಗೆ ಅತಿ ಕಡಿಮೆ ಖರ್ಚಿನಲ್ಲಿ ತರಬೇತಿಯನ್ನ ಕೊಟ್ಟು ತಮ್ಮನ ಒಂದು ಸ್ವಾವಲಂಬಿ ಜೀವನ ಮಾಡ್ಕೊಳ್ಳಕ್ಕೆ, ಒಂದು ಸ್ವಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ನಮ್ಮ ಸಂಸ್ಥೆಯ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರಕ್ಕೆ ಈ ಮೂಲಕ ತಾವೇನ್ ಹೇಳಕ್ ಇಷ್ಟಪಡ್ತೀರಾ?
1: ಅದನ್ನ ಸಾಯೋವರೆಗೂ ಮರೆಯಕ್ ಆಗಲ್ಲ ಸರ್. ನಾವು ಅದನ್ನ ತುಂಬಾ ಕೃತಜ್ಞತೆಗಳು ಸಲ್ಲಿಸ್ತೀವಿ ಸಂಸ್ಥೆಗೆ ಮತ್ತೆ ಅಲ್ಲಿರೋ ಸ್ಟಾಫ್ಗಳಿಗೆ. ತುಂಬಾ ಕೇರ್ಫುಲ್ ಆಗಿ ಎಷ್ಟು ಜವಾಬ್ದಾರಿಯಾಗಿ ನೋಡ್ಕೊಂಡು ತುಂಬಾ ಸಪೋರ್ಟ್ ಆಗಿದ್ರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ತುಂಬಾ ಚೆನ್ನಾಗಿ ನೋಡ್ಕೊಂಡು ಊಟ ತಿಂದಿದ್ದಾಗ್ಲಿ ಯಾವ್ದ್ರಲ್ಲಿ ಅದೇ ತರ ಫೋನ್ ಮಾಡಿ ಕೆಲಸ ಮಾಡ್ತಾ ಇದ್ರಾ, ಏನ್ ಮಾಡ್ತಾ ಇದ್ದೀರಾ ಎಲ್ಲಾನು ವಿಚಾರಿಸ್ತಾರೆ ಸಂಸ್ಥೆಯಿಂದ. ಕಾಲ್ ಮಾಡಿ ತುಂಬಾ ಸಪೋರ್ಟ್ ಹೇಳಿದ್ದಾರೆ ಸಂಸ್ಥೆ ಅಂತ ನಾವು ಮಾಡ್ಬೇಕು.
0: ನಿಮ್ಮ ಮಾತುಗಳನ್ನ ಈ ಕಾರ್ಯಕ್ರಮದ ಮುಖಾಂತರ ಕೇಳ್ತಾರಂತ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು ಅಥವಾ ಸಮುದಾಯದ ಜನತೆಗೆ ಈ ತರಬೇತಿಗಳ ಬಗ್ಗೆ ತಾವೇನು ಹೇಳಕ್ ಇಷ್ಟಪಡ್ತೀರಾ?
1: ಎಲ್ಲರಿಗೂ ಒಂದು ಸ್ವಂತ ಉದ್ಯೋಗ ಅಂತಿದ್ರೆ ಲೈಫ್ ಅಲ್ಲಿ ಏನಾದ್ರು ಮಾಡ್ಬೋದು. ಅವ್ರು ಇವ್ರ ಹತ್ರ ಜಾಬ್ ಮಾಡ್ಕೊಂಡಿತ್ತು ಅಂದ್ರೆ ಕೊನೆಯವರೆಗೂ ಸಾಯೋವರೆಗೂ ದುಡಿಯದೇ ಇರುತ್ತೆ. ಏನು ಮಾಡಕ್ಕಲ್ಲ ಲೈಫ್ ಅಲ್ಲಿ. ಮುಂದೆ ಬರಕ್ಕಾಗಲ್ಲ. ಮುಂದೆ ಬರಬೇಕು ಅಂದ್ರೆ ಓನ್ ಬಿಸ್ನೆಸ್ ಗಳು ಸ್ವಂತ ಉದ್ಯೋಗಗಳು ಮಾಡಿದ್ರು ಮಾತ್ರ ಲೈಫ್ ಅಲ್ಲಿ ಮುಂದೆ ಬರಕ್ ಆಗತ್ತೆ ಅಂತ ಅನಿಸಿಕೆನೂ ಜೊತೆಗೆ ನನ್ನ ಅನುಭವನೂ. ಕೆಂಚನಹಳ್ಳಿ ಗ್ರಾಮದಲ್ಲಿ ತುಂಬಾ ಮೇಕಪ್ ಆಗಿರ್ಬೋದು, ಮೊಬೈಲ್ ರಿಪೇರಿ ಆಗಿರ್ಬೋದು, ಮೋಟರ್ ರಿವೈಂಡಿಂಗ್ ಆಗಿ ಹೋಮ್ ಅಪ್ಲೈಯನ್ಸ್ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಕೃಷಿ ಇಲಾಖೆ ಬಗ್ಗೆ ತುಂಬಾ ಸ್ವಂತ ಉದ್ಯೋಗದ ಬಗ್ಗೆ ಏನಾದ್ರು ಇದ್ ಮಾಡ್ಕೊಳಕ್ಕೆ ಕೆಂಚನಹಳ್ಳಿ ಟ್ರೈನಿಂಗ್ ನಡೆಯುತ್ತೆ. ಗ್ರಾಮೀಣ ಭಾಗಕ್ಕೆ ಅದನ್ನ ಪಬ್ಲಿಸಿಟಿ ಸ್ವಲ್ಪ ಮಾಡ್ಬೇಕು ಸರ್. ಪಬ್ಲಿಸಿಟಿ ಸ್ವಲ್ಪ ಸಿಗ್ತದೆ ಅಲ್ಲ ಅದು ಡಿಫೆನ್ ಡೀಲರ್ಸ್ ಇಂದ ಈ ಕಡೆ ಕೇರಳ ಫಾರೆಸ್ಟ್ ಇಂದ ಈ ಕಡೆ ಪಬ್ಲಿಕ್ ಆಗಿಲ್ಲ. ಅದು ಅದನ್ನ ಹೆಂಗಾದ್ರು ಮಾಡಿ ಅದೊಂದು ಡೆವಲಪ್ ಮಾಡಕ್ ಮಾಡ್ಬೇಕು. ನಾನ್ ಶೇರ್ ಮಾಡ್ತಾ ಇದ್ದೀನಿ ಸರ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಈ ತರ ಟ್ರೈನಿಂಗ್ ಇದೆ ಅಂತ ಶೇರ್ ಮಾಡ್ತಾ ಇದ್ದೀನಿ.
0: ನೀವು ಕೂಡ ಅಗತ್ಯ ಇರುವಂತವ್ರಿಗೆ ಈ ತರಬೇತಿ ಸೇರ್ಕೊಳ್ಳಿಕ್ಕೆ ಕೂಡ ಮಾಹಿತಿ ನೀಡ್ತಾ ಇದ್ದೀರಾ?
1: ಖಂಡಿತ ಖಂಡಿತ ಸರ್. ತುಂಬಾ ಜನ ಕೇಳಿದೀನಿ ನಾನು. ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾರು ಮಾಡಲ್ಲ ಸರ್. ಇವಾಗ 10 ರೂಪಾಯಿ ಕೇಳಿದ್ರೇನೆ ಕೊಡೋದ್ ಕಷ್ಟ. ಸಂಸ್ಥೆ ಒಂದ್ ತಿಂಗಳ ಸ್ವಂತ ರೆಸ್ಪಾನ್ಸಿಬಿಲಿಟಿ ತಗೊಂಡು ಊಟ ತಿಂಡಿ ರೂಮು ಅಲ್ಲಿ ಇರಕ್ ವ್ಯವಸ್ಥೆ ಎಲ್ಲಾನು ನೋಡ್ಕೊಂಡು ಎಲ್ಲೂ ಕೊಡಲ್ಲ. ಅದು ಸ್ವಾಮಿ ವಿವೇಕಾನಂದ ಇವತ್ತು ಮೂಮೆಂಟ್ಸ್ ಕೊಡ್ತಾ ಇದೆ. ಅದನ್ನ ಎಲ್ಲಾರು ಸಕ್ಸಸ್ ಆಗಿ ಬಳಸ್ಕೋಬೇಕು ಅಂತ ನನ್ನ ಅನಿಸಿ. ಅದರಲ್ಲಿ ಯಥೇಚ್ಛವಾಗಿ ನಮ್ ಗ್ರಾಮೀಣ ಭಾಗದ ತುಂಬಾ ಜನಗಳು ನಮ್ಮ ಹುಡುಗರು ಯುವಕರು ಎಲ್ಲಾರು ಬಳಸ್ಕೋಬೇಕು ಅಂತ ಅದ ಶೇರ್ ಮಾಡ್ತಾ ಇದ್ದೀನಿ.
0: ಬಹಳ ಸಂತೋಷ ಕಾರ್ತಿಕ್ ಅವರೇ, ಇಷ್ಟೊತ್ತು ನಮ್ಮ ವಿಶೇಷ ದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ. ತಾವೇನು ಕಳೆದ ಕೆಲವು ತಿಂಗಳ ಹಿಂದೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಮಾಡ್ತಿರುವಂಥ ಅನುಭವ ಆಗಿರ್ಬೋದು. ಈ ತರಬೇತಿ ಪಡ್ಕೊಳ್ಳೋಕ್ಕೂ ಮುಂಚೆ ತಮ್ಮ ಒಂದು ಜೀವನ ಸ್ಥಿತಿಗತಿ ಆಗಿರ್ಬೋದು, ತರಬೇತಿ ಪಡ್ಕೊಂಡ ನಂತರ ಇದು ತಮ್ಮಲ್ಲಿ ಒಂದು ಎಷ್ಟೆಲ್ಲ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಒಂದು ಸ್ವಾವಲಂಬನೆ ಜೀವನವನ್ನು ಕಟ್ಕೊಳ್ಳಿಕ್ಕೆ ತರಬೇತಿ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಸಿಕ್ತು ಅನ್ನೋದು ಕುರಿತು ಈ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಭವಿಷ್ಯದಲ್ಲಿ ಏನೆಲ್ಲ ಒಂದು ಅವಕಾಶಗಳನ್ನು ಗಿಟ್ಟಿಸಿಕೊಂಡು ಒಂದು ಸ್ವಉದ್ಯೋಗವನ್ನು ಮಾಡ್ಬೋದು ಅನ್ನೋದು ಕುರಿತು ತಮ್ಮ ಅನುಭವದ ಮೂಲಕ ಒಂದಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ತಾವು ನೀಡಿದ್ದಕ್ಕೆ ತಮಗೆ ತುಂಬಿರುತ್ತಿದ್ದ ಧನ್ಯವಾದಗಳು ಕಾರ್ತಿಕ್ ಅವರೇ.
1: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಿವೇಕಾನಂದ ಯೂತ್ ಮೂಮೆಂಟ್. ಯಾವುದನ್ನು ಮರೆಯಕ್ಕಾಗಲ್ಲ ಸರ್, ತುಂಬಾ ಯೂಸ್ಫುಲ್ ಆಗಿದೆ ನಮ್ಮ ಲೈಫಲ್ಲಿ.
0: ತಮ್ಮ ಒಂದು ಸ್ವಉದ್ಯೋಗದಲ್ಲಿ ಮುಂದಿನ ಭವಿಷ್ಯದಲ್ಲಿ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
0: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ. ಮೂಲತಃ ಚಾಮರಾಜನಗರ ತಾಲೂಕಿನ ಅರಳಿಕಟ್ಟೆ ಗ್ರಾಮದ ಶ್ರೀಯುತ ಕಾರ್ತಿಕ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು. ಇವತ್ತಿನ ನಮ್ಮ ಎಲೆಕ್ಟ್ರಿಕಲ್ ಮತ್ತು ಮೋಟರ್ ರಿವೈಂಡಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗವನ್ನು ಮಾಡ್ತಿರುವಂತಹ ಯಶೋಗಾಥೆಯನ್ನು ಕುರಿತ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬರ ಯಶೋಗಾಥೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕರ್ನಾಟಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ SVYM ನ VRLC ಕೆಂಚನಹಳ್ಳಿಯಲ್ಲಿ ಎಲೆಕ್ಟ್ರಿಕಲ್ ಮತ್ತು ಮೋಟಾರ್ ವೈಂಡಿಂಗ್ ತರಬೇತಿ ಪಡೆದು ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆ ಕುರಿತು ಚಾಮರಾಜನಗರ ತಾಲೂಕಿನ ಅರಳೀಕಟ್ಟೆ ಗ್ರಾಮದ ಶ್ರೀಯುತ ಕಾರ್ತಿಕ್ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
0: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ನಮಸ್ಕಾರ, ಶುಭರಾತ್ರಿ.